శుభోదయ. నీవు కేళ్తా ఇరదు రేడియో శివమొగ్గ 90.8 ఎఫ్ఎం సముదాయ బానులి. భరవసగాగి భవిష్యక్కాగి నమ్మ బానులి. శ్రీ పరాభవ సంవత్సర దక్షిణాయన గ్రీష్మవర్ష శ్రావణ మాస వణిక్కర్ణ సౌరసింహ శ్రావణ శుద్ధ ఆగస్ట్ 27, 2026 ಗುರುವಾರದ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಇಂತಿವೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆ ಮಾತು, ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಈ ಕಾರ್ಯಕ್ರಮವನ್ನು ಆರ್ಜಿ ಶ್ವೇತಾ ನಡೆಸಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ, ಅವುಗಳನ್ನು ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಶ್ರೀಮತಿ ಕುಸುಮರವರು ಹಡಪದ ಅಣ್ಣಪ್ಪನವರ ವಿಚಾರಧಾರೆ ಬಗ್ಗೆ ತಿಳಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಲಿದ್ದಾರೆ. ಬೆಳಗ್ಗೆ 7:30 ಶಿವಮೊಗ್ಗದ ವಿಜಯ ಗಣೇಶ್ರವರು ಮಂಕುತಿಮ್ಮನ

0: ದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಬೆಳಗ್ಗೆ 7:35ಕ್ಕೆ ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಪ್ರಸಾರವಾಗಲಿದೆ. ಬೆಳಗ್ಗೆ 8:00ಗೆ ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30ಕ್ಕೆ ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಮೋನರ್ ಫ್ಲೈ ಕ್ಯಾಚರ್ ಬರ್ಡ್ ಇನ್ಫಾರ್ಮೇಷನ್ ಬಗ್ಗೆ ದಾತ್ರಿ ಅವರಿಂದ ವಿಷಯಗಳನ್ನು ತಿಳಿಸಲಿದ್ದಾರೆ ಆರ್ಜೆ ಅರ್ಪಿತಾ. ಬೆಳಗ್ಗೆ 9:00ಗೆ ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ ಅಲ್ಲಿನ ವಿಶೇಷತೆ ವಿಷಯ ಹಂಚಿಕೊಳ್ಳುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಆರ್ಜೆ ರಕ್ಷಿತಾ ಹೊಳ್ಳರವರು ಅಕ್ಷರಧಾಮ ಡೆಲ್ಲಿ ಈ ಸ್ಥಳದ ಬಗ್ಗೆ ಪರಿಚಯ ಮಾಡಲಿದ್ದಾರೆ. ಬೆಳಗ್ಗೆ 9:30ಕ್ಕೆ ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು, ಅಕ್ಷರಗಳ ಲೋಕದ ಮೂಲಕ ಸಾಹಿತ್ಯ ಲೋಕದ ಪರಿಚಯ ಮಾಡಿಕೊಡುವ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಕೆ ರಾಮಚಂದ್ರರವರು ಪ್ರದೀಪ್ ಕುಮಾರ್ ಹೆಬ್ರಿರವರ ಬೆಳದೀಪ ಕೃತಿಯಿಂದ ಆಯ್ದ ಲೇಖನಗಳನ್ನು ತಿಳಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ನಡೆಸಲಿದ್ದಾರೆ. ಬೆಳಗ್ಗೆ 10:00ಗೆ ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬೆಳಗ್ಗೆ 11:00ಗೆ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮದಲ್ಲಿ ಬಯಸಿದ್ದೆಲ್ಲವ ಬಿಟ್ಟು ಮನಸ್ಸಿದ್ದರೆ ಮಾರ್ಗ ಅನ್ನುವಂತಹ ಕಥೆಯನ್ನು ತಿಳಿಸಲಿದ್ದಾರೆ ಆರ್ಜೆ ರಕ್ಷಿತಾ ಹೊಳ್ಳ. ಬೆಳಗ್ಗೆ 11:30ಕ್ಕೆ ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿವೆ. ಮಧ್ಯಾಹ್ನ 12:30ಕ್ಕೆ ದೇಶ ಎಂದಿಗೂ ಮರೆಯದ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00ಗೆ ಊಟದ ಸಮಯ, ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಮಂಜುಳಾ ಆರಾಧ್ಯರವರು ಸ್ಪೆಷಲ್ ರೆಸಿಪಿ ತಿಳಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ನಡೆಸಲಿದ್ದಾರೆ. ಮಧ್ಯಾಹ್ನ 1:30ಕ್ಕೆ ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00ಗೆ ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ಬಗ್ಗೆ ತಿಳಿಸಿಕೊಡುವ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೆಗಾಲದ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಪಂಪ ಭಾರತ ಕಾವ್ಯ ವಾಚನವನ್ನು ಡಾಕ್ಟರ್ ಪೆರಾಜರವರು ನಡೆಸಲಿದ್ದಾರೆ. ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯಿರಿ ವಿಜಯ ಎಚ್ಎಸ್ ಅವರು ನಡೆಸಲಿದ್ದಾರೆ. ಮಧ್ಯಾಹ್ನ 3:00ಗೆ ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿವೆ. ಸಂಜೆ 4:00ಗೆ ಸರಿಯಾಗಿ ಕಾಫಿ ವಿತ್ ಅರ್ಜೆಸ್ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00ಗೆ ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30ಕ್ಕೆ ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು ಕುಂದುಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾ ನಡೆಸಲಿದ್ದಾರೆ. ಸಂಜೆ 6:00ಗೆ ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗನ್ನುಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ರೈಲು ನಿಲ್ದಾಣದ ಕುರಿತ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಬಗ್ಗೆ ತಿಳಿಸಲಿದ್ದಾರೆ ಆರ್ಜೆ ಶ್ರೀಧರ್. ಸಂಜೆ 6:30ಕ್ಕೆ ಜೀರೋ ಟು ಹೀರೋ, ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವು ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಗಣೇಶ ದರ್ಶಿನಿ ಹೋಟೆಲ್ ಬಗ್ಗೆ ಪರಿಚಯ ಮಾಡಲಿದ್ದಾರೆ ಆರ್ಜೆ ಅರ್ಪಿತಾ. ಸಂಜೆ 7:00ಗೆ ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಮಾಹಿತಿ ಬಗ್ಗೆ ತಿಳಿಸಲಿದ್ದಾರೆ ಆರ್ಜೆ ಶ್ರೀಧರ್. 7:45ಕ್ಕೆ ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೇರ್. ರಾತ್ರಿ 8:20ಕ್ಕೆ ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30ರಿಂದ ಬೆಳಗ್ಗೆ 5:30ರವರೆಗೂ ರೇಡಿಯೋ ಶಿವಮೊಗ್ಗ ಆ್ಯಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ರಾತ್ರಿ 8:30ರಿಂದ 9:30ರವರೆಗೆ ಸುಬ್ರಹ್ಮಣ್ಯ ಆಯ್ತಾಳ್ ಅವರ ನಿರೂಪಣೆಯಲ್ಲಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೆಯೇ ಪ್ರತಿದಿನ ಬೆಳಗ್ಗೆ 5:00ಗೆ ಭಕ್ತಿಗೀತೆ ಕಾರ್ಯಕ್ರಮ ಮೂಡಿಬರಲಿದೆ. ಮತ್ತು ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿವೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಶುಭ ದಿನ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು

ಸುಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಮುಂಜಾನೆಯ ತಂಪಾದ ಗಾಳಿ, ಕೈಯಲ್ಲೊಂದು ಬಿಸಿ ಬಿಸಿ ಕಾಫಿ, ಇದರ ಜೊತೆಗೆ ದಿನವನ್ನ ಇಷ್ಟೊಂದು ಪಾಸಿಟಿವ್ ಆಗಿ ಶುರು ಮಾಡೋದಕ್ಕೆ ಇನ್ನೇನ್ ಬೇಕು ಸ್ನೇಹಿತರೆ, ಅಲ್ವಾ? ಸೊ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಹೊಸ ಹೊಸ ವಿಷಯಗಳನ್ನ ಕಲಿಯೋ ಆಸೆ ಇರುತ್ತೆ. ಆದ್ರೆ ನನ್ ಕೈಯಲ್ಲಿ ಇದು ಆಗುತ್ತಾ ಅಂತ ಯೋಚನೆ ಮಾಡಿ ಮಧ್ಯದಲ್ಲೇ ಬಿಟ್ಬಿಡ್ತೀವಿ. ಆದ್ರೆ ನೆನ್ಪಿಡಿ ಸ್ನೇಹಿತರೆ, ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ, ನಿಮಗಿರೋ ಆಸಕ್ತಿಗೆ ತಕ್ಕಂತೆ ಯಾವುದೇ ವಿಷಯವನ್ನಾದರೂ ಕಲಿಯೋದಕ್ಕೆ ಮನಸ್ಸು ಮಾಡಿ. ಅದಕ್ಕಿಂತ ಮುಖ್ಯವಾಗಿ ಕಲ್ತಾದ್ಮೇಲೆ ಅದನ್ನ ದಿನವೂ ಪ್ರಾಕ್ಟೀಸ್ ಮಾಡೋದನ್ನ ಮಾತ್ರ ಯಾವತ್ತೂ ನಿಲ್ಲಿಸ್ಬೇಡಿ. ಇದಕ್ಕೊಂದು ಮುದ್ದಾದ ಕತೆ ನೆನಪಾಗ್ತಾ ಇದೆ ನಂಗೆ. ಏನಪ್ಪ ಅಂದ್ರೆ, ಒಬ್ಬ ಜಗತ್ ಪ್ರಸಿದ್ಧ ವಯೋಲಿನ್ ವಾದಕನಿದ್ದ. ವಯಸ್ಸಿನಲ್ಲಿ ಹಿರಿಯನಾಗಿದ್ದರೂ ಸಾವಿರಾರು ಕಚೇರಿಗಳನ್ನು ನೀಡಿ ಸೈ ಅಂತ ಅನ್ಸ್ಕೊಂಡಿದ್ರು. ಆತ ದಿನ ಬೆಳಗ್ಗೆ 4 ಗಂಟೆಗೆ ಎದ್ದು 3 ಗಂಟೆಗಳ ಕಾಲ ಕೇವಲ 3 ಸ್ವರಗಳನ್ನೇ ಅಭ್ಯಾಸ ಮಾಡ್ತಿದ್ದ. ಇದನ್ನು ನೋಡಿದ ಅವನ ಶಿಷ್ಯನೊಬ್ಬ ಕುತೂಹಲದಿಂದ ಕೇಳಿದ, ಗುರುಗಳೇ, ನೀವು ಸಂಗೀತದ ತುತ್ತೂರಿಯಲ್ಲಿದ್ದೀರಿ, ಜಗತ್ತೇ ನಿಮ್ಮ ವಯೋಲಿನ್ ನಾದಕ್ಕೆ ತಲೆಬಾಗಿದೆ, ಹೀಗಿರುವಾಗ ಪ್ರತಿದಿನವೂ ಈ ಸಣ್ಣ ಸಣ್ಣ ಸ್ವರಗಳನ್ನೇ ಯಾಕೆ ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಆ ವೃದ್ಧ ಗುರು ಮುಗುಳ್ನಕ್ಕೂ ಹೇಳ್ತಾರೆ, ನೋಡು ಮಗನೇ, ಆಸಕ್ತಿಯಿಂದ ಕಲಿಯೋದು ನನಗೆ ದಾರಿ ತೋರಿಸಿತು, ಆದರೆ ದಿನವೂ ಮಾಡೋ ಈ ಪ್ರಾಕ್ಟೀಸ್ ನನ್ನಲ್ಲಿರೋ ಕಲೆಯನ್ನು ಜೀವಂತವಾಗಿಟ್ಟಿದೆ. ನಾನು ಒಂದು ದಿನ ಪ್ರಾಕ್ಟೀಸ್ ಮಾಡದಿದ್ದರೆ ಆ ವ್ಯತ್ಯಾಸ ನನಗೆ ಗೊತ್ತಾಗುತ್ತೆ, 2 ದಿನ ಬಿಟ್ಟರೆ ನನ್ನ ವಯೋಲಿನ್ಗೆ ಗೊತ್ತಾಗುತ್ತೆ, 3 ದಿನ ಬಿಟ್ಟರೆ ರಂಗಮೇಜಿನ ಮೇಲಿರೋ ವೀಕ್ಷಕರಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಎಸ್, ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ, ಕಲಿಯೋದು ನಮಗೆ ಬಾಗಿಲು ತೆರೆದುಕೊಟ್ರೆ ನಿರಂತರ ಅಭ್ಯಾಸ ನಮ್ಮನ್ನ ಆ ಕ್ಷೇತ್ರದಲ್ಲಿ ಬೆಳಗುವಂತೆ ಮಾಡುತ್ತೆ. ಅದಕ್ಕೆ ಹೇಳೋದು, ನಿಮ್ಮ ಆಸಕ್ತಿ ಏನೇ ಇರಲಿ, ಅದನ್ನ ಕಲಿಯೋದಕ್ಕೆ ವಯಸ್ಸಿನ ಹಂಗಿಲ್ಲ. ಕಲಿತ ನಂತರ ಅದಕ್ಕೆ ಪ್ರತಿದಿನ ಸ್ವಲ್ಪ ಸಮಯ ಪ್ರಾಕ್ಟೀಸ್ ಮಾಡ್ತಾ ಇರಿ, ಯಶಸ್ಸು ಖಂಡಿತ ನಿಮ್ಮದಾಗುತ್ತೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಒಂದು ಪಾಸಿಟಿವ್ ಥಾಟ್ ಜೊತೆಗೆ ಇವತ್ತಿನ ದಿನವನ್ನ ಉತ್ಸಾಹದಿಂದ ಆರಂಭಿಸೋಣ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ತಂಪಾದ ಗಾಳಿ, ಹಕ್ಕಿಗಳ ಚಿಲಿಪಿಲಿ ಮಧ್ಯೆ ಈ ಸುಂದರ ಮುಂಜಾನೆಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಪರಿಸರದ ಅತ್ಯಂತ ಸುಂದರ ಹಾಗೂ ಪ್ರಮುಖ ಭಾಗವಾದ ವಿಶ್ವ ಕೆರೆಗಳ ದಿನ. ಹೌದು ಸ್ನೇಹಿತರೆ, ಇವತ್ತು ವರ್ಲ್ಡ್ ಲೇಕ್ ಡೇ ಅನ್ನ ಆಚರಿಸ್ತಾ ಇದ್ದೇವೆ. ಸ್ನೇಹಿತರೆ, ಬೆಳಗಿನ ಮೊದಲ ಸಿಪ್ ಕಾಫಿ ಜೊತೆಗೆ ಹೊರಗಡೆ ಒಂದ್ಸರಿ ಕಣ್ಣಾಡಿಸಿ ನೋಡಿ. ನೀರು ಇಲ್ಲದೆ ನಮ್ಮ ಜೀವನ ಊಹಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ? ಕೆರೆ ಅಂತಂದಾಗ ಬರೀ ನೀರು ತುಂಬಿದ ಜಾಗವಲ್ಲ, ಅದು ನಮ್ಮ ಸಂಸ್ಕೃತಿ, ನಮ್ಮ ಬಾಲ್ಯದ ಸವಿನೆನಪು ಮತ್ತು ಈ ಭೂಮಿಯ ಜೀವನಾಡಿ. ಒಂದ್ಸರಿ ಯೋಚನೆ ಮಾಡಿ ಸ್ನೇಹಿತರೆ, ನಾವೆಲ್ಲ ಸಣ್ಣವರಿದ್ದಾಗ ಕೆರೆ ದಡದಲ್ಲಿ ಕಲ್ಲು ಎಸೆದು ನೀರಾಟ ಆಡಿದ್ದು, ಸಂಜೆ ವೇಳೆಗೆ ಕೆರೆ ಪಕ್ಕ ಕೂತ್ಕೊಂಡು ಗಾಳಿ ಸವಿದಿದ್ದು ಎಷ್ಟು ಚಂದ ಅಲ್ವಾ? ಆದ್ರೆ ಇವತ್ತು ಆ ಕೆರೆಗಳ ಸ್ಥಿತಿ ಹೇಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಕೆರೆಗಳು ಕೇವಲ ಮೇಲ್ಮೈ ನೀರನ್ನ ಹಿಡಿದಿಟ್ಕೊಳ್ಳೋದಿಲ್ಲ, ಬದಲಿಗೆ ಭೂಮಿಯ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವ ಮುಖ್ಯ ಮೂಲಗಳಾಗಿವೆ. ಕೆರೆಗಳು ಜೀವಂತವಾಗಿದ್ದರೆ ಮಾತ್ರ ನಮ್ಮ ಬಾವಿ, ಕೊಳವೆ ಬಾವಿಗಳಲ್ಲಿ ನೀರು ಇರುತ್ತೆ. ಹಾಗೆ ಸಣ್ಣ ಕ್ರಿಮಿ ಕೀಟಗಳಿಂದ ಹಿಡಿದು ಅಪರೂಪದ ವಲಸೆ ಹಕ್ಕಿಗಳು, ಜಲಚರಗಳು ಮತ್ತು ವಿವಿಧ ರೀತಿಯ ಸಸ್ಯರಾಶಿಗೆ ಕೆರೆಗಳೇ ಆಸರೆ. ಊರಿನ ತಾಪಮಾನವನ್ನು ನಿಯಂತ್ರಣದಲ್ಲಿಡೋದಕ್ಕೆ ಮತ್ತು ಪ್ರಕೃತಿಯಲ್ಲಿ ತಂಪು ವಾತಾವರಣ ನಿರ್ಮಿಸೋದಕ್ಕೆ ಕೆರೆಗಳು ನೈಸರ್ಗಿಕ ಎಸಿ ತರಹ ಕೆಲಸ ಮಾಡ್ತವೆ. ಸೊ ಸ್ನೇಹಿತರೆ, ಇಷ್ಟೇ ಅಲ್ಲ, ಕೊಡುಗೆ ನೀಡುವ ಕೆರೆಗಳಿಗೆ ಇವತ್ತು ನಾವು ಕೊಡ್ತಾ ಇರೋದೇನು ಗೊತ್ತಾ? ಪ್ಲಾಸ್ಟಿಕ್ ಬಾಟ್ಲಿಗಳು, ರಾಸಾಯನಿಕ ತ್ಯಾಜ್ಯ ಮತ್ತು ಒತ್ತುವರಿ. ಎಸ್, ಹೌದು ಸ್ನೇಹಿತರೆ, ನಮ್ಮ ಮನೆಯ ತ್ಯಾಜ್ಯವನ್ನು, ಪ್ಲಾಸ್ಟಿಕ್ ಚೀಲಗಳನ್ನು ಕೆರೆಗಳಿಗೆ ಅಥವಾ ಕಾಲುವೆಗಳಿಗೆ ಎಸೆಯುವುದನ್ನು ತಕ್ಷಣ ನಿಲ್ಲಿಸಬೇಕಾಗಿದೆ. ಸಾರ್ವಜನಿಕವಾಗಿ ಅಥವಾ ಸ್ಥಳೀಯ ಸಂಸ್ಥೆಗಳ ಜೊತೆಗೂಡಿ ಕೆರೆಗಳ ಸುತ್ತಮುತ್ತ ಗಿಡಗಳನ್ನು ನೆಟ್ಟು ಹುಳು ಎತ್ತುವ ಕಾಯಕಕ್ಕೆ ಸಾಥ್ ನೀಡಬೇಕು. ಹಾಗೆ ಪೈಪ್ ಕಾಂಪೋಸ್ಟಿಂಗ್ ಹಾಗೂ ಹಸಿ ಮತ್ತು ಒಣ ಕಸ ವಿಂಗಡಣೆ ಮೂಲಕ ಕಸ ಕೆರೆಗೆ ಸೇರದಂತೆ ತಡೆಯುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ. ಸೊ ಸ್ನೇಹಿತರೆ, ಕೆರೆಯನ್ನು ನಾವು ಉಳಿಸಿದರೆ ಆ ಕೆರೆ ನಮ್ಮ ಭವಿಷ್ಯವನ್ನು ಉಳಿಸುತ್ತೆ. ಪರಿಸರವನ್ನು ಪ್ರೀತಿಸಿ, ಜಲಮೂಲಗಳನ್ನು ರಕ್ಷಿಸಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಜಗತ್ತಿನಲ್ಲಿ ಏನೇ ವಿಸ್ಮಯ, ವಿಚಿತ್ರ ಅಥವಾ ಅಸಾಧ್ಯ ಅನ್ನಿಸೋ ಸಾಹಸ ನಡೆದರೂ ತಟ್ಟಂತ ನೆನಪಾಗೋದೇ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್. ಇವತ್ತು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ ಡೇ. ಎಸ್, ಈ ವಿಶ್ವವಿಖ್ಯಾತ ಪುಸ್ತಕದ ಹಿಂದೆ ಒಂದು ರೋಚಕ ಕಥೆ ಇದೆ ಸ್ನೇಹಿತರೆ. ಏನಪ್ಪ ಅಂದ್ರೆ, ಇದು ಒಂದು ಸಣ್ಣ ಜಗಳದಿಂದ ಹುಟ್ಟಿದ ಆಲೋಚನೆ. 1951 ಸರ್ ಹ್ಯೂ ಬೀವರ್ ಅನ್ನೋರು ಐರ್ಲೆಂಡ್ ನಲ್ಲಿ ಸ್ನೇಹಿತರ ಜೊತೆಗೆ ಬೇಟೆಗೆ ಹೋಗ್ತಾರೆ. ಯುರೋಪ್ನಲ್ಲೇ ಅತ್ಯಂತ ವೇಗವಾಗಿ ಹಾರುವ ಪಕ್ಷಿ ಯಾವುದು ಅಂತ ಚರ್ಚೆ ಶುರುವಾಗುತ್ತೆ. ಆದರೆ ಯಾವ ಪುಸ್ತಕದಲ್ಲೂ ಅದಕ್ಕೆ ಸರಿಯಾದ ಉತ್ತರ ಸಿಗಲಿಲ್ಲ. ಈ ತರಹದ ಪ್ರತಿಯೊಂದು ಸಣ್ಣ ಪುಟ್ಟ ಕುತೂಹಲಗಳಿಗೆ ಉತ್ತರ ಕೊಡುವಂತಹ ಒಂದು ಪುಸ್ತಕವಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಅನ್ಕೊಂಡು ಈ ವಿಶ್ವ ಗ್ರಂಥವನ್ನು ರೂಪಿಸಲು ನಿರ್ಧರಿಸಿದರು. ಸರ್ ಹ್ಯೂ ಬೀವರ್ ಅವರು ಲಂಡನ್ನ ನಾರಿಸ್ ಮತ್ತು ರೋಸ್ ಮೆಕ್ವಿಟರ್ ಎಂಬ ಅವಳಿ ಸಹೋದರರ ನೆರವಿನಿಂದ ಪ್ರಪಂಚದಾದ್ಯಂತ ರಸವತ್ತಾದ ಮಾಹಿತಿಯನ್ನ ಸಂಗ್ರಹಿಸಿ 1955 August 27 ಮೊದಲ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ ಹೊರತಂದರು. ವಿಶ್ವ ದಾಖಲೆಗಳ ದಿನ ಶುರುವಾಗಿದ್ದು ಹೇಗೆ ಅಂತ ಕೇಳ್ತೀರಾ? ಎಸ್, 2004 ಈ ಪುಸ್ತಕವು ಪ್ರಪಂಚದಲ್ಲೇ ಅತಿ ಹೆಚ್ಚು ಮಾರಾಟವಾದ ಕಾಪಿರೈಟೆಡ್ ಪುಸ್ತಕ ಎಂಬ ವಿಶ್ವ ದಾಖಲೆಯನ್ನ ತನ್ನದಾಗಿಸಿಕೊಂಡಿತು. ಈ ಐತಿಹಾಸಿಕ ಮೈಲಿಗಲ್ಲಿನ ನೆನಪಿಗಾಗಿ 2004 ಪ್ರತಿ ವರ್ಷ ನವೆಂಬರ್ ತಿಂಗಳಿನಲ್ಲಿ ವಿಶ್ವದಾದ್ಯಂತ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ ಡೇ ಅಂತ ಆಚರಿಸಲಾಗುತ್ತೆ. ಗಿನ್ನಿಸ್ ಪುಸ್ತಕದ ಬಗೆಗಿನ ರೋಚಕ ಸಂಗತಿಗಳು ಏನಪ್ಪಾ ಅಂದ್ರೆ, ಸಾರ್ವಜನಿಕ ಗ್ರಂಥಾಲಯಗಳಿಂದ ಪ್ರಪಂಚದಲ್ಲೇ ಅತಿ ಹೆಚ್ಚು ಕಳುವಾದ ಪುಸ್ತಕ ಎಂಬ ವಿಚಿತ್ರ ದಾಖಲೆಯೂ ಕೂಡ ಈ ಗಿನ್ನಿಸ್ ಬುಕ್ ಹೆಸರಲ್ಲೇ ಇದೆ. ಈ ದಿನದಂದು ವಿಶ್ವದಾದ್ಯಂತ ಸಾವಿರಾರು ಜನರು ಒಂದಿಲ್ಲೊಂದು ವಿಚಿತ್ರ, ಸಾಹಸಮಯ ಅಥವಾ ಅಸಾಧಾರಣ ಸಾಧನೆ ಮಾಡುವ ಮೂಲಕ ಗಿನ್ನಿಸ್ ಪುಟಗಳನ್ನ ಸೇರಲು ಪ್ರಯತ್ನಿಸುತ್ತಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಬೆಳಗ್ಗೆ ಆಫೀಸ್ಗೆ ಹೋಗುವಾಗ ಪೆಟ್ರೋಲ್ ಬಂಕ್ ಮುಂದೆ ಕ್ಯೂ ನಿಂತು ಗಾಡಿಗೆ ಟ್ಯಾಂಕ್ ಫುಲ್ ಮಾಡಿಸ್ತೀರಾ? ಹಾಗಾದ್ರೆ ಇವತ್ತಿನ ದಿನ ನಿಮಗೆ ಗಿಫ್ಟ್ ಅಂತಾನೆ ಅನ್ಕೊಳ್ಳಿ. ಯಾಕೆ ಗೊತ್ತಾ? ಇವತ್ತು ರಾಷ್ಟ್ರೀಯ ಪೆಟ್ರೋಲಿಯಂ ದಿನ. ನಮ್ಮ ಗಾಡಿಯ ಲೈಫ್ ಲೈನ್, ಇಡೀ ಪ್ರಪಂಚವನ್ನೇ ರನ್ ಮಾಡ್ತಾ ಇರೋ ಈ ಕಪ್ಪು ಚಿನ್ನ ಅಂದ್ರೆ ಪೆಟ್ರೋಲಿಯಂ ಲೈಫ್ಗೆ ಬಂದಿದ್ದು ಹೇಗೆ ಗೊತ್ತಾ? 1859 ಮುಂಚೆ ಪೆಟ್ರೋಲಿಯಂ ಭೂಮಿಯ ಮೇಲ್ಮೈಯಲ್ಲಿ ತಾನಾಗಿ ಚಿಮ್ಮಿ ಬರುವುದನ್ನ ಮಾತ್ರ ಸಂಗ್ರಹಿಸಲಾಗ್ತಾ ಇತ್ತು. ಆದ್ರೆ ಎಡ್ವಿನ್ ಡ್ರೇಕ್ ಅವರು ಡ್ರಿಲ್ಲಿಂಗ್ ಯಂತ್ರ ಬಳಸಿ 69 ಆಳ ತೋಡಿ ತೈಲ ಹೊರಗೆ ತೆಗೆಯುವ ಮೂಲಕ ಆಧುನಿಕ ಇಂಧನ ಉದ್ಯಮಕ್ಕೆ ಬಲವಾದ ಅಡಿಪಾಯ ಹಾಕಿದರು. ಕಪ್ಪು ಚಿನ್ನ ಎಂದೇ ಕರೆಯಲ್ಪಡುವ ಪೆಟ್ರೋಲಿಯಂ ಆಧುನಿಕ ಸಾರಿಗೆ, ವಿದ್ಯುತ್ ಶಕ್ತಿ, ಪ್ಲಾಸ್ಟಿಕ್, ಗೃಹೋಪಯೋಗಿ ವಸ್ತುಗಳು ಹಾಗೂ ಕೈಗಾರಿಕಾ ವಲಯದ ಪ್ರಮುಖ ಇಂಧನವಾಗಿದೆ. ಹಾಗೆ ಈ ದಿನವು ಇಂಧನದ ಬಳಕೆಯ ಅಗತ್ಯವನ್ನು ನೆನಪಿಸುವುದರ ಜೊತೆಗೆ ನೈಸರ್ಗಿಕ ಸಂಪನ್ಮೂಲಗಳ ಅತಿಯಾದ ಬಳಕೆಯನ್ನ ತಡೆಯುವುದು, ಇಂಧನ ಉಳಿತಾಯ ಮಾಡುವುದು ಮತ್ತು ಇವಿ ಸೌರಶಕ್ತಿಯಂತಹ ಪರ್ಯಾಯ ಇಂಧನಗಳ ಕಡೆಗೆ ಗಮನ ಹರಿಸುವ ಜಾಗೃತಿಯನ್ನ ಮೂಡಿಸುತ್ತೆ. ಸೊ ಸ್ನೇಹಿತರೆ, ಪೆಟ್ರೋಲ್ ಅನ್ನೋದು ಪ್ರಕೃತಿ ನಮಗೆ ಕೊಟ್ಟಿರೋ ಖಜಾನೆ. ಇದು ಅನ್ಲಿಮಿಟೆಡ್ ಖಂಡಿತ ಅಲ್ಲ. ಟ್ರಾಫಿಕ್ ಸಿಗ್ನಲ್ನಲ್ಲಿ 30 ಸೆಕೆಂಡ್ಸ್ಗಿಂತ ಹೆಚ್ಚು ವೇಟಿಂಗ್ ಇದ್ರೆ ಎಂಜಿನ್ ಆಫ್ ಮಾಡೋದು ಅಥವಾ ಹತ್ತಿರದ ಅಂಗಡಿಗೆ ಹೋಗೋಕೆ ಬೈಕ್ ಬಿಟ್ಟು ನಡ್ಕೊಂಡು ಹೋಗೋದು ನಾವೆಲ್ಲರೂ ಮಾಡಬಹುದಾದಂತಹ ಸಣ್ಣ ಹೆಜ್ಜೆ ಅಲ್ವಾ? ಇಂಧನ ಉಳಿಸೋಣ, ನಮ್ಮ ಪ್ರಕೃತಿಯನ್ನು ಕಾಪಾಡೋಣ ಅಂತ ಹೇಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
3: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
2: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡೋಗು.
3: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
2: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
3: ಏನವಿ ಅದು?
2: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
3: ಹಂಗ ಅದ್ಯಾಕಂತೆ?
2: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
3: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
2: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
4: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರು ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಪುಸ್ತಕದ ಭಾಗ 2 ಅಧ್ಯಾಯ 1 ಮುಂದುವರೆದ ಭಾಗ. ಓದುತ್ತಿರುವವರು ಶಾಲಿನಿ ವಿ ಭಟ್. ರಾಯಚಂದ ಭಾಯಿ ಲಕ್ಷಾಂತರ ರೂಪಾಯಿಗಳ ವ್ಯವಹಾರವುಳ್ಳ ವ್ಯಾಪಾರಿ. ಆತನು ರತ್ನ ಮತ್ತು ಮುತ್ತುಗಳ ಪರೀಕ್ಷೆಯಲ್ಲಿ ನಿಪುಣ. ಆತನಿಗೆ ತೊಡಕಾಗಿದ್ದ ವ್ಯಾಪಾರದ ಪ್ರಶ್ನೆಗಳೇ ಯಾವುವೂ ಇರಲಿಲ್ಲ. ಆದರೆ ವ್ಯಾಪಾರ ಆತನ ಪುರುಷಾರ್ಥವಾಗಿರಲಿಲ್ಲ. ಆತನ ಪುರುಷಾರ್ಥ ಆತ್ಮ ಸಾಕ್ಷಾತ್ಕಾರ, ಹರಿದರ್ಶನ. ಆತನ ಅಂಗಡಿಯ ಮೇಜಿನ ಮೇಲೆ ಉಳಿದ ವಸ್ತುಗಳು ಇರಲಿ ಬಿಡಲಿ, ಯಾವುದಾದರೂ ಧಾರ್ಮಿಕ ಗ್ರಂಥ ಮತ್ತು ದಿನಚರಿಯ ಪುಸ್ತಕ ಇದ್ದೇ ಇರುತ್ತಿತ್ತು. ವ್ಯಾಪಾರ ಮುಗಿದ ಕೂಡಲೇ ಆತ ತನ್ನ ದಿನಚರಿಯ ಪುಸ್ತಕವನ್ನು ತೆರೆಯುತ್ತಿದ್ದ. ಆತ ಪ್ರಕಟಿಸಿರುವ ಕೃತಿಗಳ ಬಹುಭಾಗ ಈ ದಿನಚರಿಯಿಂದ ತೆಗೆದುಕೊಂಡವು. ದೊಡ್ಡ ದೊಡ್ಡ ವ್ಯಾಪಾರದ ಪ್ರಶ್ನೆಗಳನ್ನು ಮುಗಿಸಿ ಕೂಡಲೇ ಧಾರ್ಮಿಕ ಗ್ರಂಥವನ್ನು ತೆರೆಯುವ ಮನುಷ್ಯ ಬರಿಯ ವ್ಯಾಪಾರಿಯಲ್ಲ, ಆತ್ಮಜ್ಞಾನಿ. ವ್ಯಾಪಾರದ ಮಧ್ಯ ಧಾರ್ಮಿಕ ವಿಚಾರದಲ್ಲಿ ಆತ ಆಸಕ್ತನಾಗಿದ್ದುದನ್ನು ನಾನು ಅನೇಕ ಬಾರಿ ನೋಡಿದ್ದೆ. ಆತನು ತನ್ನ ಶಾಂತಿಯನ್ನು ಸಮತೆಯನ್ನು ಕಳೆದುಕೊಂಡುದನ್ನು ನಾನು ಎಂದೂ ನೋಡಲಿಲ್ಲ. ನನಗೂ ಆತನಿಗೂ ವ್ಯಾಪಾರ ಸಂಬಂಧವಾಗಲಿ ಸ್ವಾರ್ಥತೆಯ ಸಂಬಂಧವಾಗಲಿ ಯಾವುದೂ ಇರಲಿಲ್ಲ. ಆದರೆ ನನ್ನ ಆತನ ಬಾಂಧವ್ಯ ಬಹಳ ನಿಕಟವಾಗಿದ್ದಿತು. ನಾನು ಕೆಲಸವಿಲ್ಲದ ಬ್ಯಾರಿಸ್ಟರ್ ಆಗಿದ್ದೆನು. ಆದರೂ ಆತನ ಅಂಗಡಿಗೆ ಹೋದಾಗಲೆಲ್ಲ ಆತ ನನ್ನೊಂದಿಗೆ ಧರ್ಮದ ಸಂಬಂಧವಾದ ಗಂಭೀರ ಮಾತುಕತೆಗಳಲ್ಲಿ ತೊಡಗುತ್ತಿದ್ದೆ. ನನ್ನ ಜೀವನ ಮಾರ್ಗದಲ್ಲಿ ನಾನಿನ್ನೂ ತಡಕಾಡುತ್ತಲೇ ಇದ್ದೆ. ಧರ್ಮದ ವಿಷಯವಾಗಿ ನನಗೆ ಯಾವ ಶ್ರದ್ಧೆಯೂ ಇದ್ದಿತೆಂದು ಹೇಳಲಾರೆ. ಆದರೂ ಆತನ ಧಾರ್ಮಿಕ ಸಂಭಾಷಣೆ ನನ್ನ ಮನಸ್ಸನ್ನು ಪೂರ್ಣವಾಗಿ ಹಿಡಿಯುತ್ತಿತ್ತು. ಈಚೆಗೆ ನನಗೆ ಅನೇಕ ಧಾರ್ಮಿಕ ಆಚಾರ್ಯರ ಸಂಪರ್ಕ ದೊರೆತಿದೆ. ಬೇರೆ ಬೇರೆ ಧರ್ಮಗಳ ಆಚಾರ್ಯರನ್ನು ನಾನು ಸಂಧಿಸಲು ಪ್ರಯತ್ನಿಸಿದ್ದೇನೆ. ಆದರೆ ರಾಯಚಂದ ಭಾಯಿ ನನ್ನ ಮನಸ್ಸಿನ ಮೇಲೆ ಮಾಡಿದ ಪರಿಣಾಮವನ್ನು ಮತ್ತಾರೂ ಮಾಡಲಿಲ್ಲವೆಂದು ಹೇಳಬೇಕು. ಆತನ ಮಾತುಗಳು ನೇರವಾಗಿ ನನ್ನ ಹೃದಯವನ್ನೇ ಪ್ರವೇಶಿಸಿದವು. ಆತನ ನೀತಿ ಶ್ರದ್ಧೆಯಲ್ಲಿ ಹೇಗೋ ಹಾಗೆ ಆತನ ಬುದ್ಧಿಯಲ್ಲಿಯೂ ನನಗೆ ಗೌರವ ಉಂಟಾಯಿತು. ಈತ ನನ್ನನ್ನು ಎಂದಿಗೂ ದುರ್ಮಾರ್ಗದಲ್ಲಿ ಕರೆದುಕೊಂಡು ಹೋಗುವುದಿಲ್ಲ. ತನ್ನ ಅತ್ಯಂತ ಅಂತರಂಗದ ಆಲೋಚನೆಗಳನ್ನು ಸಹ ನನಗೆ ತಿಳಿಸುತ್ತಾನೆ ಎಂದು ನನ್ನ ಹಾರ್ದಿಕ ನಂಬಿಕೆಯಾಗಿತ್ತು. ಆದುದರಿಂದ ನಾನು ಆಧ್ಯಾತ್ಮಿಕ ಕ್ಲೇಶ ಪ್ರಸಂಗಗಳಲ್ಲೆಲ್ಲ ಆತನ ಸಹಾಯವನ್ನು ಪಡೆಯುತ್ತಿದ್ದೆ. ರಾಯಚಂದ ಭಾಯಿಯಲ್ಲಿ ನನಗೆ ಇಷ್ಟೊಂದು ಆದರ ಭಾವವಿದ್ದರೂ ನಾನು ಆತನನ್ನು ನನ್ನ ಧರ್ಮ ಗುರುವೆಂದು ಮನಸಾ ಅಂಗೀಕರಿಸಲಾರದೆ ಹೋದೆ. ಧರ್ಮ ಗುರುವಿಗಾಗಿ ನನ್ನ ಹೃದಯ ಸಿಂಹಾಸನ ಇನ್ನೂ ತೆರೆದೇ ಇದೆ. ಹಿಂದೂ ಧರ್ಮದಲ್ಲಿ ಗುರುವಿಗೆ ಕೊಟ್ಟಿರುವ ಮಹತ್ವ ಸ್ಥಾನದಲ್ಲಿಯೂ, ಧಾರ್ಮಿಕ ಸಾಕ್ಷಾತ್ಕಾರಕ್ಕೆ ಅದರ ಪ್ರಮುಖತೆಯಲ್ಲಿಯೂ ನನಗೆ ನಂಬಿಕೆ. ಗುರುವಿನ ಸಹಾಯವಿಲ್ಲದೆ ಜ್ಞಾನ ಸಾಧ್ಯವಿಲ್ಲವೆಂಬ ವಾಕ್ಯ ಸತ್ಯ. ಸಾಮಾನ್ಯ ವ್ಯಾವಹಾರಿಕ ವಿಷಯಗಳಲ್ಲಿ ಅಪೂರ್ಣನಾದ ಶಿಕ್ಷಕನಿದ್ದರೂ ಕೆಲಸವಾಗುತ್ತದೆ. ಆದರೆ ಆತ್ಮದರ್ಶನ ಮಾಡಿಸಬೇಕಾದರೆ ಅಪೂರ್ಣನಾದ ಗುರುವಿನಿಂದ ಎಂದಿಗೂ ಸಾಧ್ಯವಿಲ್ಲ. ಗುರುಪೀಠದಲ್ಲಿ ಪ್ರತಿಷ್ಠಿತನಾಗಲು ಜ್ಞಾನಿಯೊಬ್ಬನಿಗೇ ಅರ್ಹತೆ. ಆದುದರಿಂದ ಪೂರ್ಣತೆ ಪಡೆಯಲು ಅವಿಶ್ರಾಂತ ಸಾಧನೆ ಅವಶ್ಯಕ. ನಮ್ಮ ಅರ್ಹತೆಗೆ ಯೋಗ್ಯನಾದ ಗುರು ನಮಗೆ ದೊರೆಯುತ್ತಾನೆ. ತಾನು ಪರಿಪೂರ್ಣನಾಗಲು ಅವ್ಯಾಹತವಾಗಿ ಸಾಧನೆ ಮಾಡುವುದು ಸಾಧಕನ ಕರ್ತವ್ಯ. ಸಾಧನೆಯ ಪ್ರತಿಫಲ ಸಾಧನೆಯೇ, ಉಳಿದುದು ಈಶ್ವರಾಧೀನ. ಹೀಗೆ ರಾಯಚಂದ ಭಾಯಿಯನ್ನು ಗುರುವಾಗಿ ನನ್ನ ಹೃದಯದಲ್ಲಿ ಸ್ಥಾಪಿಸಲು ನನ್ನಿಂದ ಸಾಧ್ಯವಾಗಲಿಲ್ಲ. ಆದರೂ ಆತನು ಅನೇಕ ಸಂದರ್ಭಗಳಲ್ಲಿ ನನಗೆ ಹೇಗೆ ಸಹಾಯಕನೂ ಮಾರ್ಗದರ್ಶಕನೂ ಆದನೆಂಬುದು ಮುಂದೆ ಗೊತ್ತಾಗುತ್ತದೆ. ಮೂವರು ಅರ್ವಾಚೀನ ಮಹನೀಯರು ನನ್ನ ಜೀವನದ ಮೇಲೆ ಆಳವಾದ ಪ್ರಭಾವವನ್ನು ಉಂಟುಮಾಡಿ ನನ್ನನ್ನು ಆಕರ್ಷಿಸಿದ್ದಾರೆ. ಜೀವನ ಸಂಸರ್ಗದಿಂದ ರಾಯಚಂದ ಭಾಯಿ, ದೇವರ ಸಾಮ್ರಾಜ್ಯ ನಿಮ್ಮ ಹೃದಯದಲ್ಲಿದೆ ಎಂಬ ಪುಸ್ತಕದಿಂದ ಟಾಲ್ಸ್ಟಾಯ್, ಸರ್ವೋದಯ ಎಂಬ ಪುಸ್ತಕದಿಂದ ರಸ್ಕಿನ್, ಇವರೇ ಆ ಮೂವರು. ಆದರೆ ಅವರುಗಳ ವಿಷಯವನ್ನು ಮುಂದೆ ಆಯಾ ಸ್ಥಳಗಳಲ್ಲಿ ತಿಳಿಸುತ್ತೇನೆ. ಈ ಅಧ್ಯಾಯ ಇಲ್ಲಿಗೆ ಮುಗಿಯಿತು. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ.
ಪರಿಕಲ್ಪನೆ ಜಿಎಲ್ ಜನಾರ್ಧನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
6: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
0: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
6: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
0: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರಾ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 to 8:30. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
9: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಂದ್ರೆ ನಿಲ್ಲಿ. ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
10: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
9: KMS ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
11: ಬಳಸಿ ಪರಿಶುದ್ಧ ನಂದಿನಿ ಹಾಲು.

0: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. 12ನೇ ಶತಮಾನದ ಶರಣ ಚಳವಳಿಯ ಪ್ರಮುಖರಲ್ಲಿ ಒಬ್ಬರಾದಂತ ಹಡಪದ ಅಪ್ಪಣ್ಣನವರ ವಿಚಾರಧಾರೆಯನ್ನ ತಿಳಿಯೋಣ ಸ್ನೇಹಿತರೆ. ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ಬಸವಣ್ಣನವರ ಪ್ರಧಾನ ಕಾರ್ಯದರ್ಶಿಯಾಗಿ ಅನುಭವಿಯಾಗಿ ಕಾರ್ಯನಿರ್ವಹಿಸಿದಂತಹ ಹಡಪದ ಅಪ್ಪಣ್ಣನವರು ಕಾಯಕ ನಿಷ್ಠೆ, ಅವರ ಸಮಾಜಮುಖಿ ಚಿಂತನೆಗಳು ಹಾಗೆ ಅವರ ಜೀವನ ಅನುಭವದ ಕುರಿತಾದಂತಹ ವಿಚಾರಧಾರೆಯನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಕೃಷಿ ನಗರದ ಶ್ರೀಮತಿ ಕುಸುಮ ಅವರು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಕೇಳೋಣ. ಮೇಡಮ್, ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಶರಣ ಹಡಪದ ಅಪ್ಪಣ್ಣನವರ ವಿಚಾರಧಾರೆಯನ್ನ ತಿಳಿಸ್ಬೋದಾ?
1: ನಮಸ್ತೆ ಪವಿತ್ರ, ಶುಭ ಮುಂಜಾನೆ. ಕೇಳುವ ಮಿತ್ರರಿಗೂ ಕೂಡ ಶುಭೋದಯ. ಇಂದು ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬಸವಪ್ರಿಯ ಕೂಡಲ ಸಂಗಮ ದೇವ, ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ ಎನ್ನುವ ನಾಮಾಂಕಿತದೊಂದಿಗೆ ಪರಿಚಿತರಾದಂತಹ ಹಡಪದ ಅಪ್ಪಣ್ಣ ಅವರ ಪರಿಚಯದೊಂದಿಗೆ ಅವರ ವಚನಗಳ ಬಗ್ಗೆ ತಿಳಿಸಲು ಇಚ್ಛಿಸುತ್ತೇನೆ. ಶರಣ ಹಡಪದ ಅಪ್ಪಣ್ಣ ಅವರು 12ನೇ ಶತಮಾನದ ಬಸವಣ್ಣನವರ ಸಮಕಾಲೀನ ಶರಣರಲ್ಲಿ ಒಬ್ಬರಾಗಿದ್ದರು. ಅವರು ಅನುಭವ ಮಂಟಪದ ಪ್ರಮುಖ ಸದಸ್ಯರಾಗಿದ್ದು ಸಮಾಜದಲ್ಲಿ ಸಮಾನತೆ, ಶ್ರಮದ ಗೌರವ ಮತ್ತು ಭಕ್ತಿಯ ಮಹತ್ವವನ್ನು ತಮ್ಮ ವಚನಗಳ ಮೂಲಕ ಸಾರಿದರು. ಹಡಪದ ಅಪ್ಪಣ್ಣ ಅವರು ಕಾಯಕವೇ ಕೈಲಾಸ ಎಂಬ ಬಸವ ತತ್ವವನ್ನು ಅನುಸರಿಸಿ ಪ್ರಾಮಾಣಿಕ ಶ್ರಮವೇ ಶಿವಾರಾಧನೆ ಎಂದು ನಂಬಿದ್ದರು. ಜಾತಿ, ಮತ ಭೇದ, ಅಹಂಕಾರ ಮತ್ತು ಮೂಢನಂಬಿಕೆಗಳನ್ನು ವಿರೋಧಿಸಿದ್ದಂಥವರು. ಸತ್ಯ, ನಿಷ್ಠೆ ಮತ್ತು ಸರಳ ಜೀವನವನ್ನು ಬೋಧಿಸಿದವರು. ಅವರ ವಚನದಲ್ಲಿ ನಾವು ಮಾನವೀಯ ಮೌಲ್ಯಗಳು, ಆತ್ಮಶುದ್ಧಿ ಹಾಗೂ ನಿಜವಾದ ಭಕ್ತಿಯ ಮಹತ್ವವನ್ನು ಸ್ಪಷ್ಟವಾಗಿ ಕಾಣಬಹುದು. ದೇವರನ್ನು ಕಾಣಲು ಬಾಯ ಆಡಂಬರಕ್ಕಿಂತ ಅಂತರಂಗದ ಪಾವಿತ್ರ ಮುಖ್ಯ ಎಂಬ ಸಂದೇಶವನ್ನು ಅವರು ನೀಡಿದ್ದರು. ತಾಂಬೂಲದ ಸಂಚಿಯನ್ನು ಹಿಡಿದು ಶರಣನಿಗೆ ನೀಡುವ ಕಾಯಕ ಅವರದಾಗಿತ್ತು. ಆದರೆ ಅವರ ಅನುಭಾವದಲ್ಲಿ ಏರಿದ ಎತ್ತರ, ಮಾಡಿದ ಸಾಧನೆ ಅಪೂರ್ವವಾದದ್ದು. ಮಹಾಮನೆಯಲ್ಲಿ ಅವರು ಅತ್ಯಂತ ನಿಷ್ಠೆಯಿಂದ ಸೇವಾ ಕಾರ್ಯದಲ್ಲಿ ನಿರತರಾಗಿದ್ದರು. ಹಡಪದ ಅಪ್ಪಣ್ಣನವರ ಪತ್ನಿ ಲಿಂಗಮ್ಮನೂ ಕೂಡ ಶ್ರೇಷ್ಠ ಶರಣೆ ಆಗಿದ್ದುದು ಮಾತ್ರವಲ್ಲದೆ ಕೆಲವು ವಚನಗಳನ್ನು ರಚಿಸಿದ್ದಾರೆ ಎಂದು ಮಾಹಿತಿ ಇದೆ. ಇನ್ನು ಹಡಪದ ಅಪ್ಪಣ್ಣನವರ ವಚನಗಳಲ್ಲಿ ಹೆಚ್ಚಾಗಿರುವ ಬೆಡಗಿನ ವಚನಗಳು ಅವರ ಅನುಭವದ ಸಾಧನೆಯನ್ನು ವ್ಯಕ್ತಪಡಿಸುತ್ತವೆ. ಆದರೂ ಸರಳವಾದ, ಅರ್ಥಪೂರ್ಣವಾದ ಅವರ ಅನೇಕ ವಚನಗಳಿವೆ. ಈಗ ಅವರ ಒಂದು ಅಷ್ಟು ಕೆಲವು ವಚನಗಳನ್ನು ಅವಲೋಕಿಸೋಣ. ಅನ್ನವ ನೆಕ್ಕಿದರೇನು, ಹೊನ್ನ ಕೊಟ್ಟರೇನು, ಹೆಣ್ಣು ಕೊಟ್ಟರೇನು, ಮಣ್ಣು ಕೊಟ್ಟರೇನು, ಪುಣ್ಯ ಉಂಟೆಂಬರು. ಅವರಿಂದ ದೊಡವೆಯೇನು ಅವರೀವುದಕ್ಕೆ, ಇದಕ್ಕೆ ಪುಣ್ಯವಾವುದು ಪಾಪವಾವುದು. ನದಿಯ ಉದಕವ ನದಿಗೆ ಅರ್ಪಿಸಿ ತನ ತನಗೆ ಪುಣ್ಯ ಉಂಟೆಂಬ ಬಡ ಹಾರವರಂತೆ ಸದಮಳ ಶಾಶ್ವತ ಮಹಾಗಣಲಿಂಗವನರಿಯದೆ ಇವೇನ ಮಾಡಿದರೂ ಕಡೆಗೆ ನಿಷ್ಫಲವೆಂದಾತ, ಇವೇನ ಮಾಡಿದರೂ ಕಡೆಗೆ ನಿಷ್ಫಲವೆಂದಾತ ನಮ್ಮ ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ. ಈ ಒಂದು ವಚನ ನೆನಪಿಸಿಕೊಂಡಾಗ ನಾವು ಜೇಡರ ದಾಸಿಮಯ್ಯನವರ ಹೇಳಿದಂತಹ ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ನೆರವಗಳುವ ಕುನ್ನಿಗಳೇನೇನೆಂಬೆ ಎಂದು ದಾಸಿಮಯ್ಯನವರು ಹೇಳಿದಂಥ ವಚನವೂ ಕೂಡ ಇದೇ ಒಂದು ಅರ್ಥವನ್ನು ತಿಳಿಸುತ್ತದೆ. ಈ ಒಂದು ವಚನ ಇಲ್ಲಿ ನೆನಪಿಸಿಕೊಳ್ಳಬಹುದು. ಈ ದಾಸಿಮಯ್ಯನವರ ಈ ವಚನದ ಒಂದು ಭಾವಾರ್ಥವೇ ಹಡಪದ ಅಪ್ಪಣ್ಣನವರ ಅನ್ನವ ನೆಕ್ಕಿದರೇನೋ, ಹೊನ್ನ ಕೊಟ್ಟರೇನೋ ಎನ್ನುವ ಒಂದು ವಚನದಲ್ಲಿ ಇದೆ. ಗಮನಿಸೋಣ. ಬಹಳ ಜನ ಅನ್ನದಾನ ಮಾಡಿದೆವು, ಧನವನ್ನು ದಾನ ಮಾಡಿದೆವು, ಕನ್ಯಾದಾನವನ್ನು ಮಾಡಿದೆವು, ಆ ಪುಣ್ಯವೆಲ್ಲ ನಮ್ಮದೇ ಎಂದು ಹೇಳಿಕೊಂಡು ಬೀಗ್ತಾ ಇರ್ತಾರೆ. ದಾನ ಮಾಡಿ ಪುಣ್ಯ ಸಂಪಾದಿಸುವುದಕ್ಕೆ ಅವೆಲ್ಲ ನಾವೇನು ಸೃಷ್ಟಿಸಿದ ವಸ್ತುಗಳಲ್ಲ ಅಲ್ವಾ? ಅದರಲ್ಲಿ ಯಾವ ಪುಣ್ಯ ಪಾಪಗಳಿವೆ? ನದಿಯ ನೀರನ್ನು ನದಿಗೆ ಅರ್ಪಿಸಿ ಮಹಾಪುಣ್ಯ ಲಭಿಸಿತೆಂದು ಬೀಗುವ ಬ್ರಾಹ್ಮಣರಂತೆ ಅಂಥವರು ಮಹಾಘನವಾದ ಶಿವತತ್ವವನ್ನು ಅರಿಯದವರು ಅಂತ ಹೇಳ್ತಾರೆ. ಅವರು ಏನು ಮಾಡಿದರೂ ಅದೆಲ್ಲ ನಿರರ್ಥಕವಾಗುತ್ತದೆ ಅಂತ ಹೇಳ್ತಾರೆ. ಏನೇ ದಾನ ಮಾಡಿದರೂ ಕೂಡ ನಾವು ಅದನ್ನು ಮಾಡಿದ್ದಂಥದ್ದಲ್ಲ, ಅದು ಎಲ್ಲವೂ ಕೂಡ ಶಿವನ ಒಂದು ಅನುಗ್ರಹ, ಒಂದು ದೇವರ ಅನುಗ್ರಹ ಅಂತ ಹೇಳ್ತಾರೆ. ಹಾಗಾಗಿ ಅಪ್ಪಣ್ಣನವರು ಈ ರೀತಿ ಮಾಡುವಂತಹ ಏನೂ ನಮ್ಮದಲ್ಲ ಅಂದಾಗ ನಾವು ದಾನ ಕೊಡುವುದು ಎಲ್ಲಿ ಬರುತ್ತೆ ಅನ್ನೋ ಒಂದು ಅರ್ಥದಲ್ಲಿ ಅಪ್ಪಣ್ಣನವರು ತಿಳಿಸ್ತಾರೆ. ಈ ರೀತಿ ಮಾಡುವಂತಹ ಒಂದು ಅರ್ಥಹೀನ ಆಚಾರ ಎಂಬುದು ಅರ್ಥಹೀನವಾಗಿರುತ್ತದೆ ಈ ಆಚಾರಗಳೆಲ್ಲ ಅಂಥೇಳಿ ಅಪ್ಪಣ್ಣನವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದರೆ ಅಂಥೇಳಿ ದಾಸರವರು ಹೇಳಿದಾರಲ್ವಾ, ಪುರಂದರದಾಸರು ಹೇಳಿರುವಂಥದ್ದು ಇಲ್ಲಿ ನೆನಪಿಸ್ಕೊಳ್ಬೋದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದರೆ ಪುಣ್ಯ ಪ್ರಾಪ್ತವಾಗಲು ಹೇಗೆ ಸಾಧ್ಯ? ನಿಜವಾದ ಅಂತರಂಗದ ದೃಢ ಭಕ್ತಿಯೇ ಫಲದಾಯಕವಾಗಿರುತ್ತದೆ. ಕೇವಲ ಬಾಹ್ಯ ಆಚರಣೆಗಳಿಂದ ಯಾವ ಒಂದು ಫಲವೂ ದೊರೆಯುವುದಿಲ್ಲ ಎಂಬುದು ಈ ವಚನದ ಭಾವಾರ್ಥವಾಗಿದೆ.
0: ಹಡಪದ ಅಪ್ಪಣ್ಣನವರ ವಿಚಾರಧಾರೆಯ ಕುರಿತು ಕುಸುಮ ಅವರು ಮಾಹಿತಿಯನ್ನ ನೀಡ್ತಾ ಇದ್ರು. ಹಡಪದ ಅಪ್ಪಣ್ಣನವರ ಜೀವನ ಅನುಭವ ಹಾಗೆ ಅವರು ವಚನ ಸಾಹಿತ್ಯಕ್ಕೆ ನೀಡಿದಂತಹ ಕೊಡುಗೆಯ ಕುರಿತು ಮಾಹಿತಿಯನ್ನ ತಿಳ್ಕೊಂಡ್ವಿ. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಕೃಷಿ ನಗರದವರೇ ಆದಂತಹ ಶ್ರೀಮತಿ ಕುಸುಮ ಅವರು ಹಡಪದ ಅಪ್ಪಣ್ಣನವರ ವಿಚಾರಧಾರೆಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ.
3: ಅಪ್ಪಣ್ಣನವರ ಈ ಮುಂದಿನ ವಚನದಲ್ಲಿ ಕೂಡ ವಿಷಯ ಒಂದು ವೇಷಧಾರಿ ಭಕ್ತರನ್ನು ವಿರಾಗಿಗಳನ್ನು ವಿಡಂಬಿಸುವಂತಹ ಒಂದು ಭಾವಾರ್ಥ ಇರುವಂಥದ್ದು. ಹಸಿವಿನ ಆಸೆಗೆ ಆಶನವ ಕೊಂಬರು, ಹಸಿವಿನ ಆಸೆಗೆ ಆಶನವ ಕೊಂಬರು, ವಿಷಯದಾಸೆಗೆ ಉಸಿಯ ನುಡಿವರು. ಹಸನಾಗಿ ವ್ಯಸನವ ಹೊತ್ತು ಬಸಿತವ ಊಸಿ ವಿಶ್ವವ ತಿರುಗಿದರು. ಹಸನಾಗಿ ವ್ಯಸನವ ಹೊತ್ತು ಬಸಿತವ ಹೂಸಿ ವಿಶ್ವವ ತಿರುಗಿದರು. ಈ ಹುಸಿಯ ಬಿಟ್ಟು ಮಾಯೆಯ ಮಸಕವ ಮಾಂಡಲ್ಲದೆ ನಮ್ಮ ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣನ ಕೂಡ ಅಂಥೇಳಿ ಈ ಒಂದು ವಚನ ನೇರವಾಗಿ ವೇಷ ಹಾಕ್ಕೊಂಡು ತಿರುಗಾಡಿ ಭಕ್ತನ ಥರ ಒಂದು ವಿಭೂತಿ ಧರಿಸಿ ಈ ರೀತಿ ಮಾಡುವಂತಹದ್ದರಿಗೆ ನೇರವಾಗಿ ಹೇಳ್ತಾ ಇದ್ದಾರೆ. ವೇಷಧಾರಿ ಭಕ್ತರನ್ನು ಅಥವಾ ವಿರಾಗಿಗಳನ್ನು ವಿಡಂಬಿಸುತ್ತಾ ಇವರು ಮೇಲೆ ವಿಭೂತಿ ಧರಿಸಿ ಭಕ್ತನ ವೇಷ ಹಾಕಿಕೊಂಡು ಎಲ್ಲ ಕಡೆ ತಿರುಗುತ್ತಾ ಇರ್ತಾರೆ. ನಾವು ಶರಣರು, ನಾವು ಭಕ್ತರು ಅಂಥೇಳಿ ತಿರುಗಾಡಿಕೊಂಡು ಜನರನ್ನು ಮೋಸ ಮಾಡ್ತಾ ಇರ್ತಾರೆ, ಮೋಸಪಡಿಸ್ತಾ ಇರ್ತಾರೆ. ಆದರೆ ಇವರು ನಿಜವಾದ ಭಕ್ತರಲ್ಲ ಅಥವಾ ವಿರಾಗಿಗಳಲ್ಲ ಅಂತ ಹೇಳಿ ಅಪ್ಪಣ್ಣನವರು ಹೇಳ್ತಾರೆ. ಏಕೆಂದರೆ ಇವರು ಹಸಿವು ನೀಗಿಸಿಕೊಳ್ಳಲು ಬಗೆ ಬಗೆಯ ಆಹಾರವನ್ನು ಬಯಸುತ್ತಾರೆ, ಸುಖ ಭೋಗಗಳ ಆಸೆ ತೀರಿಸಿಕೊಳ್ಳಲು ಸುಳ್ಳು ಹೇಳಲು ತಿರುಗುತ್ತಾ ಇರ್ತಾರೆ. ಇವರು ಯಾವುದೇ ಒಂದು ವಂಚನೆ ಮಾಡುವುದರಲ್ಲಿ ಕೂಡ ಹಿಂಜರಿಯುವುದಿಲ್ಲ. ಇಂಥವರೆಲ್ಲ ನಿಜವಾದ ಭಕ್ತರಲ್ಲ, ಶರಣರಲ್ಲ. ಇಂಥವರನ್ನು ಯಾವುದೇ ಕಾರಣಕ್ಕೂ ನಂಬಬಾರ್ದು ಅಂಥೇಳಿ ಈ ಒಂದು ಈ ಹಸಿವಿನ ಆಸೆಗೆ, ವಿಷಯದಾಸೆ, ಹಣದಾಸೆಗೆ, ಬಟ್ಟೆ ಆಸೆಗೆ ಈ ರೀತಿ ಭಸ್ಮ ಬರ್ದರ್ಸ್ಕೊಂಡು ನಾನು ಆ ಒಂದು ಭಕ್ತ, ಆ ಒಂದು ಸ್ವಾಮಿ ಅಂತೇಳಿ ತಿರುಗಾಡಿಕೊಂಡು ಸುಳ್ಳು ಹೇಳ್ತಾ ಇರ್ತಾರೆ. ಇಂಥವರನ್ನು ನಾವು ಖಂಡಿತ ನಂಬಬಾರ್ದು ಅಂಥೇಳಿ ಈ ಒಂದು ವಚನದಲ್ಲಿ ಹಡಪದ ಅಪ್ಪಣ್ಣನವರು ತಿಳಿಸಿದ್ದಾರೆ. ಇನ್ನು ವಂದನೆಗೆ ನಿಲ್ಲಬೇಡ, ನಿಂದೆಗಂಜಿ ಓಡಲಿಬೇಡ. ವಂದನೆಗೆ ನಿಲ್ಲಬೇಡ, ನಿಂದೆಗಂಜಿ ಓಡಲಿಬೇಡ. ಹಿಂದೆ ಮುಂದು ಆಡಲಿಬೇಡ, ಸಂದೇಹ ಗೊಳಲಿಬೇಡ. ದ್ವಂದ್ವ ಬುದ್ಧಿಯ ಕಳೆದು ನಿಂದಿದೆ, ದ್ವಂದ್ವ ಬುದ್ಧಿಯ ಕಳೆದು ನಿಂದಿರೆ ಬಸವ ಪ್ರಿಯ ಕೂಡಲ ಚೆನ್ನ ಬಸವಣ್ಣ. ಇವರ ವಚನಗಳು ತುಂಬ ಒಂದು ನೇರ ನಡೆ ನುಡಿಗಳನ್ನು ನಿಷ್ಠುರವಾಗಿ ಖಂಡಿಸುವಂಥದ್ದ ಒಂದು ಮಾತುಗಳನ್ನಿಲ್ಲಿ ವ್ಯಕ್ತಪಡಿಸುತ್ತಾರೆ. ಅದನ್ನೇ ಅಪ್ಪಣ್ಣನವರು ಈ ಒಂದು ವಚನದಲ್ಲಿ ಹೇಳಿರುವಂಥದ್ದು. ನಾವು ಈ ಒಂದು ಸಂದರ್ಭದಲ್ಲಿ ಅಕ್ಕ ಮಹಾದೇವಿಯವರ ವಚನವನ್ನು ನೆನಪಿಸ್ಕೊಳ್ಬೋದು. ಅವರು ಕೂಡ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಎಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆ ಎಂತಯ್ಯ ಅಂತ ಹೇಳ್ತಾ, ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಕೋಪವ ತಾಳದೆ ಮನದಲ್ಲಿ ಶಾಂತವಾಗಿರಬೇಕು, ಸಮಾಧಾನವಾಗಿರಬೇಕು ಅಂತ ಹೇಳಿ ಹೇಳಿರುವಂಥ ಒಂದು ವಚನ ಇಲ್ಲಿ ಗಮನಿಸಬಹುದು. ಈ ಒಂದು ಸ್ಥಿತ ಪ್ರಜ್ಞತೆಯ ಗುಣವೇ ಈ ವಚನದ ಮೂಲ ಅಂತ ಹೇಳ್ಬೋದು. ಅದನ್ನೇ ಇಲ್ಲಿ ಅಪ್ಪಣ್ಣನವರು ಹೇಳ್ತಾರೆ. ವಂದನೆಗೆ ನಿಲ್ಲಬೇಡ ಅಂತ ಹೇಳಿದ್ದಾರೆ, ನಿಂದೆಗೆ ಎದರಿ ಓಡಬೇಡ. ಸಂಸಾರ ಎನ್ನುವ ಈ ಸಂತೆಯಲ್ಲಿದ್ದಾಗ ಜನಗಳ ಶಬ್ದಕ್ಕೆ, ಜನಗಳಿಗೆ ಓಡಿ ಹೋಗಬಾರ್ದು ಅಂತೇಳಿ ಹೇಳುವಂಥ ಅರ್ಥ. ಓಡಬೇಡ ಜನಗಳಿಗೆ, ನಿಂದೆಗೆ, ವಂದನೆಗೆ ಎದರಿ ಓಡೋಗ್ಬೇಡ ಅಂತ ಹೇಳ್ತಾರೆ. ಜನ ನಮ್ಮನ್ನು ಹೊಗಳಲಿ ಅಂತನೂ ನಿರೀಕ್ಷೆ ಮಾಡಬಾರ್ದು, ತೆಗಳಲಿ ಅಂತನೂ, ತೆಗಳಿದ್ರು ಅಂತನೂ ಕೋಪ ಮಾಡ್ಕೊಳ್ಬಾರ್ದು ಅಂತನೂ ಹೇಳ್ತಾರೆ. ಅಂದರೆ ಹೊಗಳಿಕೆಗೆ ಹೊಗಳಿದ ತಕ್ಷಣ ಮೇಲೆ ಹೋಗಿ ಹೊಗಳಿ ಹೊಗಳಿ ವನ್ನಶೂಲಕ್ಕೆ ಏರಿಸಿದರಯ್ಯ ಅಂತ ಹೇಳ್ತಾರಲ್ವಾ, ಹಾಗೆ ಹೊಗಳಿದ ತಕ್ಷಣ ನಾವು ಬಾಯಿ ಬಿಡಬಾರ್ದು, ನಂಬಬಾರ್ದು, ಅದು ಅಹಂಕಾರದ ಮೂಲ. ನಿಂದೆಗೆ ಎದರಿ ಪಲಾಯನ ಮಾಡಬಾರದು. ಅವರೇನೋ ಅಂತಾರೆ, ಅವರೇನೋ ಎದುರಿಸಿದ್ರು, ಏನೋ ಮಾಡಿದರು ಅಂಥೇಳಿ ನಾವು ಮಾಡದ ತಪ್ಪಿಗೆ ಎದುರಿ ಪಲಾಯನ ಮಾಡಬಾರದು, ಅದನ್ನು ನಿಂತು ಎದುರಿಸಬೇಕು ಏಕೆಂದರೆ ನಿಂದಿಸಿದವರು ನಮ್ಮ ದೋಷಗಳನ್ನು ತೋರಿಸಿಕೊಡಬಹುದು ಅಲ್ವಾ. ನಮ್ಮಲ್ಲಿರುವ ದೋಷಗಳನ್ನು ತಪ್ಪುಗಳನ್ನು ತೋರಿಸಿಕೊಟ್ಟಾಗ ನಾವು ಅದು ತಿದ್ದಿಕೊಂಡು ಸರಿಯಾದ ದಾರಿಯಲ್ಲಿ ಹೋಗಲಿಕ್ಕೆ ಅದು ಕೂಡ ಒಂದು ರೀತಿಯ ದಾರಿ ಮಾರ್ಗವಾಗಿರುತ್ತದೆ. ಹಾಗಾಗಿ ನಮ್ಮ ದೋಷಗಳನ್ನು ತೋರಿಸಿಕೊಡಬಹುದು. ಬೈದು ಹೇಳಿದರು ಬದುಕಲು ಹೇಳಿದರು ಅಂತ ಹೇಳಿ ಗಾದೆ ಇದೆಯಲ್ವಾ, ಹಾಗೆ ಬೈದು ಹೇಳಿದ್ದು ಬದುಕಲಿಕ್ಕೆ ಅಂಥೇಳಿ ನಮ್ಮ ಹಿರಿಯರ ಗಾದೆ ಹೇಳಿದ್ದಾರೆ. ಆ ಒಂದು ಗಾದೆ ಮಾತಿನಂತ ಈ ಒಂದು ವಿಚಾರ ಇಲ್ಲಿ ನಾವು ತೆಗೆದುಕೊಳ್ಬೋದು. ಬೈದು ಹೇಳಿದರು ಬದುಕಲು ಹೇಳಿದರು ಎಂಬ ಗಾದೆ ಮಾತನ್ನು ಕೂಡ ಈ ಒಂದು ವಚನದ ಭಾವಾರ್ಥದಲ್ಲಿ ನೋಡ್ತೇವೆ. ಇಂದು ಮುಂದೆ ಆಡಬೇಡ ಅಂದರೆ ಎದುರಿಗೊಂದು ಮಾತಾಡೋದು, ಅವ್ರ ಎದುರಿಗೆ ಇಲ್ಲದೇ ಇದ್ದಾಗ ಒಂದು ಮಾತಾಡೋದು, ಆಡ್ಕೊಳ್ಳೋದು, ಈಯಾಳಿಸೋದು, ಬೆನ್ನಿಂದೆ ಮಾಡ್ಕೊಳ್ಳೋದು, ಹೀಗೆ ಚೆನ್ನಾಗಿ ಎದುರುಗಡೆ ಇದ್ದಾಗ ಚೆನ್ನಾಗಿ ಮಾತಾಡೋದು, ರಾಮ ಲಕ್ಷ್ಮಣ ಸೀತಾ ನೀನೇ ಅಂಥೇಳಿ ರಾಮ ಕೃಷ್ಣ ಅಂತೇಳಿ ಹೊಗಳೋದು, ಬೆನ್ನ ಹಿಂದೆ ಒಂದು ಹಿಂದೆ ಈಯಾಳಿಸೋದು, ಅವರನ್ನು ಹಂಗಿಸೋದು, ಈ ರೀತಿಯೆಲ್ಲ ಮಾಡಬಾರ್ದು. ಅದು ಸಮಯ ಸಾಧಕತನವಾಗುತ್ತದೆ. ನಮಗೆ ಏನೋ ಒಂದು ಕೆಲಸ ಆಗಬೇಕಾಗಿದ್ದರೆ ನಾವು ನೀನೇ ದೇವರು ಹಾಗೆ ಹೀಗೆ ಅಂತೇಳಿ ಹೊಗಳ ಒಂದು ಜನರ ಸಾಮಾನ್ಯ ಗುಣ ಇರುತ್ತೆ. ಅದನ್ನು ಇಲ್ಲಿ ಎತ್ತಿ ತೋರಿಸ್ತಾ ಇದ್ದಾರೆ. ಬೆನ್ನ ಹಿಂದೆ ಒಂದು ಆಡಬಾರ್ದು, ಅದು ಸಮಯ ಸಾಧಕತನವಾಗುತ್ತದೆ. ಅದರಂತೆ ಅದೋ ಇದೋ ಸರಿಯೋ ತಪ್ಪೋ ಎಂಬ ಸಂದೇಹ ಗುಣವೂ ಇರಬಾರ್ದು. ಯಾವಾಗಲೂ ಕೂಡ ನಾವು ಒಂದು ಕೆಲಸ ಮಾಡಬೇಕಾದ್ರೆ ದ್ವಂದ್ವವಾದಂತಹ ಒಂದು ಮನೋಭಾವ ಇರಬಾರ್ದು. ಆವಾಗ ನಾವು ಸರಿಯಾದ ಯಾವುದೇ ಒಂದು ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನೇ ಇಲ್ಲಿ ಅಪ್ಪಣ್ಣನವರು ಹೇಳ್ತಾ ಇರೋದು. ಸರಿಯೋ ತಪ್ಪೋ ಎಂಬ ಸಂದೇಹ ಗುಣವಿರಬಾರ್ದು, ದ್ವಂದ್ವ ಬುದ್ಧಿಯ ಇರಬಾರ್ದು ಅಂತ ಹೇಳ್ತಾರೆ. ಆಗಲೇ ಏಕೋಭಾವದಿಂದ ಒಂದೇ ಮನಸ್ಸಿನಿಂದ ನಾವೇನೇ ಕೆಲಸ ಮಾಡಬೇಕಾದರೂ ಮನಸ್ಸಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, ಜೀವನ ನಡೆಸಬೇಕು. ಅದೇ ರೀತಿ ಏಕೋಭಾವದಿಂದ ಶಿವನಲ್ಲಿ ಮನಸ್ಸಿಟ್ಟು ಮನಸ್ಸನ್ನು ನೆಟ್ಟು ಭಕ್ತಿ ಸಾಧನೆ ಮಾಡಿದರೆ ನಮ್ಮ ಒಂದು ಭಕ್ತಿ ಸಾಧನೆ ಖಂಡಿತ ಸಾಧ್ಯವಾಗುತ್ತೆ. ಜೀವನದಲ್ಲಿ ಮಾತ್ರ ಅಲ್ಲ, ಭಕ್ತಿ ಸಾಧನೆಯಲ್ಲೂ ಕೂಡ ಏಕನಿಷ್ಠೆ ಮತ್ತು ಸ್ಥಿತ ಪ್ರಜ್ಞತೆ ಬೇಕಾಗುತ್ತದೆ ಅಂಥೇಳಿ ಬಸವಣ್ಣನವರ ಒಂದು ಬಸವಪ್ರಿಯ ಅಂತ ಹೇಳಿ ಒಂದು ವಚನ ಅಂಕಿತವನ್ನು ಇಟ್ಟುಕೊಂಡಿರುವಂತಹ ನಮ್ಮ ಅಡಪದ ಅಪ್ಪಣ್ಣನವರು ಈ ದಂಭಾಚಾರ್ಯ ಆದಂತಹ ಭಕ್ತರಿಗಾಗಿರ್ಬೋದು, ಜನಗಳಿಗಾಗಿರ್ಬೋದು, ವಿರಾಗಿಗಳಿಗಾಗಿರ್ಬೋದು, ಅವರನ್ನೆಲ್ಲ ಒಂದು ರೀತಿಯಲ್ಲಿ ನೇರವಾಗಿ ದೂಷಣೆ ಮಾಡುತ್ತಾ ಈ ರೀತಿ ಹೇಳಿದ್ದಾರೆ. ನಾವು ದ್ವಂದ್ವ ನೀತಿ ಇರದೆ ನಾವು ಏಕ ರೀತಿಯಲ್ಲಿ ಇರಬೇಕು, ಒಂದೇ ಥರ ಇರಬೇಕು ಅಂಥೇಳಿ ಯಾವುದೇ ರೀತಿಯ ಒಂದು ಪ್ರಾಮಾಣಿಕತೆ ಇಲ್ಲದಂಥ ಕೆಲಸ ಕೂಡ ಮಾಡಬಾರ್ದು ಅಂತ ಹೇಳುವಂಥ ವಿಚಾರ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಬಸವಪ್ರಿಯ ಕೂಡಲ ಚನ್ನಬಸವಣ್ಣ ಎನ್ನುವ ಅಂಕಿತ ನಾಮಾಂಕಿತದೊಂದಿಗೆ ಇಂತಹ ಅನೇಕ ಅನೇಕ ಒಂದು ವಚನಗಳನ್ನು ರಚಿಸಿ ನಮ್ಮ ಜೀವನದಲ್ಲಿ ನಾವು ಎಲ್ಲರೂ ಕೂಡ ಅಳವಡಿಸಿಕೊಳ್ಳಬಹುದಂತಹ ಸಂದೇಶಗಳನ್ನು ಅಡಪದ ಅಪ್ಪಣ್ಣನವರು ಇಲ್ಲಿ ನಮಗೆ ಬಿಟ್ಟು ಹೋಗಿದ್ದಾರೆ. ಪ್ರಾಮಾಣಿಕ ಶ್ರಮ ಇರಬೇಕು, ಅದು ನಿಜವಾದ ಭಕ್ತಿ, ನಿಜವಾದ ಪೂಜೆ ಅಂತ ಹೇಳಿ ಸಾರಿದರು. ಅವರ ವಚನಗಳು ಇಂದಿಗೂ ಕೂಡ ಅಕ್ಷರಶಃ ಸತ್ಯವಾಗಿದೆ ಮತ್ತು ನಿಷ್ಠೆ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳಲಿಕ್ಕೆ ಪ್ರೇರಣೆ ನೀಡುವಂತಹ ಒಂದು ವಚನಗಳಾಗಿವೆ ಅಂತ ಹೇಳ್ಬೋದು. ಹಡಪದ ಅಪ್ಪಣ್ಣನವರ ಒಂದಷ್ಟು ಮಾಹಿತಿಯೊಂದಿಗೆ ಅವರ ಒಂದು ಎರಡು ವಚನಗಳನ್ನು ಭಾವಾರ್ಥವನ್ನು ತಿಳಿಸಲಿಕ್ಕೆ ಅವಕಾಶ ನೀಡಿದ್ದಕ್ಕಾಗಿ ಪವಿತ್ರ ಅವರಿಗೆ ಅನಂತ ಧನ್ಯವಾದಗಳು. ನಮಸ್ಕಾರ.
2: ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಡಪದ ಅಪ್ಪಣ್ಣನವರ ವಿಚಾರಧಾರೆಯ ಕುರಿತು ಸಾಕಷ್ಟು ಮಾಹಿತಿಯನ್ನು ತಿಳಿಸಿದ್ದೀರಾ. ಹಾಗೆ ಹಡಪದ ಅಪ್ಪಣ್ಣನವರು ಹೊಗಳಿಕೆ ಅನ್ನುವುದು ಮನುಷ್ಯನ ಅಧಪತನಕ್ಕೆ ಹೇಗೆ ಕಾರಣ ಆಗುತ್ತೆ ಎಂಬುದನ್ನು ಅವರು ವೈಚಾರಿಕವಾಗಿ ವಿಶ್ಲೇಷಿಸುತ್ತಾರೆ. ಜೊತೆಗೆ ಹೊಗಳಿಕೆ ಅನ್ನೋದು ಶರಣರ ದೃಷ್ಟಿಯಲ್ಲಿ ಅಹಂಕಾರವಿದ್ದೆಡೆ ಲಿಂಗವಿಲ್ಲ, ಹೊಗಳಿಸಿಕೊಳ್ಳುವ ಆಸೆ ಇರುವವರಲ್ಲಿ ನಿಜವಾದ ಭಕ್ತಿ ಇರಲು ಸಾಧ್ಯವಿಲ್ಲ, ಹೊಗಳಿಕೆಯನ್ನ ಬಯಸುವುದು ಅಂತರಂಗದ ಶೂನ್ಯತೆಯನ್ನ ತೋರಿಸುತ್ತೆ. ಶಿವ ಸಾಕ್ಷಾತ್ಕಾರ ಅಥವಾ ನಿಜವಾದ ಜ್ಞಾನ ಬೇಕೆಂದ್ರೆ ಮನುಷ್ಯ ಹೊಗಳಿಕೆ ಮತ್ತು ತೆಗಳಿಕೆ ಎರಡನ್ನು ಕೂಡ ಸಮಾನವಾಗಿ ಸ್ವೀಕರಿಸುವಂತಹ ಸಮಭಾವವನ್ನ ಬೆಳೆಸ್ಕೊಳ್ಬೇಕು ಎಂಬುದನ್ನ ಹಡಪದ ಅಪ್ಪಣ್ಣನವರು ಈ ವಚನದಲ್ಲಿ ಹೇಳಿರುವ ವಿಚಾರಧಾರೆಯನ್ನು ತಿಳ್ಕೊಂಡ್ವಿ. ಇಂತಹ ವಚನಗಳ ಕುರಿತು ಮಾಹಿತಿಯನ್ನ ತಿಳಿಸಿದಂತಹ ಶ್ರೀಮತಿ ಕುಸುಮ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಹಡಪದ ಅಪ್ಪಣ್ಣನವರ ವಿಚಾರಧಾರೆಯನ್ನು ತಿಳ್ಕೊಂಡ್ವಿ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರು ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
2: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
3: ಬೆರಗು ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
4: ನಮಸ್ಕಾರ. ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಒಳ ಹಿರಿಮೆ. ತನಗಿಂತ ಹಿರಿದ ಭುವನಕ್ಕಿಂತ ಹಿರಿದೊಂದನನುಭವದ ಹಿಂದೆ, ಸೃಷ್ಟಿಯ ನೆರಳ ಹಿಂದೆ ಅನುಮಿತಿಸಿ ಮನುಜನ ಹಿರಿದ ನೆಳಸುವ ನೆಯ್ದೆ ಮನುಜನೊಳ ಹಿರಿಮೆಯದು ಮಂಕುತಿಮ್ಮ. ತನಗಿಂತ ಹಿರಿದ, ತನಗಿಂತ ದೊಡ್ಡದಾಗಿರುವಂತಹ, ಭುವನಕ್ಕಿಂತ ಹಿರಿದೊಂದನುಭವದ ಹಿಂದೆ. ಭುವನಕ್ಕಿಂತ ಅಂದರೆ ಈ ಭೂಮಿಗಿಂತ ಹಿರಿದು ದೊಡ್ಡದಾಗಿರುವಂತಹ ಅನುಭವದ ಹಿಂದೆ, ಸೃಷ್ಟಿಯ ನೆರಳ ಹಿಂದೆ ಅನುಮಿತಿಸಿ ಮನುಜನ, ಅನುಮತಿಸಿ ಅಂದರೆ ಊಹಿಸಿ ಮನುಜನ, ಮನುಷ್ಯನ ಹಿರಿದ ನೆಳಸುವ ನೆಯ್ದೆ. ಹಿರಿದನು ಎಳಸುವನು ಎಯ್ದೆ, ಹಾಗಂದರೆ ದೊಡ್ಡದಾಗಿರುವಂಥದ್ದನ್ನು ಶೋಧಿಸ್ತಾ ಹುಡುಕಾಡ್ತಾ, ಎಳಸುವನು ಅಂದರೆ ಹುಡುಕಾಡ್ತಾ, ಎಯ್ದೆ ಅಂದರೆ ತುಂಬ ತುಂಬ ಹುಡುಕಾಡಿ, ಮನುಜನೊಳ ಹಿರಿಮೆಯದು ಮನುಜ, ಮನುಷ್ಯನಲ್ಲಿ ಅದೊಂದು ದೊಡ್ಡತನ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ತನಗಿಂತ ಹಿರಿದ, ಭುವನಕ್ಕಿಂತ ಹಿರಿದು ಒಂದು ಅನುಭವದ ಹಿಂದೆ, ಸೃಷ್ಟಿಯ ನೆರಳ ಹಿಂದೆ ಅನುಮಿತಿಸಿ ಮನುಜನ ಹಿರಿದ ನೆಳಸುವ ನೈದೆ ಮನುಜನೊಳ ಹಿರಿಮೆಯದು ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ನಮಗಿಂತ ಭೂಮಿಗಿಂತ ಹಿರಿದಾದದ್ದು ದೊಡ್ಡದಾದ ಒಂದಿದೆ ನಮ್ಮ ಅನುಭವದ ಹಿಂದೆ, ಸೃಷ್ಟಿಯ ಹಿಂದೆ ಏನೋ ಇದೆ ಅಂತ ಅನಿಸುತ್ತೆ. ಅದು ಮನುಷ್ಯನ ಒಳ ಹಿರಿಮೆಯಾಗಿದೆ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ನೋಡಿ, ನಮ್ಮ ಸುತ್ತ ಎಷ್ಟೋ ಮಹಾನ್ ವ್ಯಕ್ತಿಗಳಿದ್ದಾರೆ. ಅವರೆಲ್ಲ ಮಹಾನ್ ವ್ಯಕ್ತಿಗಳು ಹೇಗಾದದ್ದು? ಸ್ಥಿರವಾದ, ವ್ಯವಸ್ಥಿತವಾದ ಸಂತೋಷದ ರಾಜಭೋಗವನ್ನು ಬಿಟ್ಟು ಬುದ್ಧ ಯಾಕೆ ದೂರ ಏಕಾಂಗಿಯಾಗಿ ತೆರಳ್ತಾನೆ? ಅದೇ ರೀತಿ ರಾಜಕುಮಾರನಾಗಿದ್ದ ಮಹಾವೀರ ಎಲ್ಲವನ್ನ ಬಿಟ್ಟು ದಿಗಂಬರನಾದದ್ದು ಯಾಕೆ? ತನ್ನದಾಗಿದ್ದ ರಾಜ್ಯವನ್ನು ಹೊರತಳ್ಳಿ ನಿರ್ವಾಣದಲ್ಲಿ ನಿಂತ ಬಾಹುಬಲಿಯ ಕಾರ್ಯದ ಹಿಂದಿನ ಚಿಂತನೆ ಏನಿದ್ದಿರಬಹುದು? ಸಾಕಷ್ಟು ಶ್ರೀಮಂತಿಕೆಯಲ್ಲಿ ಜನಪ್ರಿಯತೆಯಲ್ಲಿದ್ದ ಮಹಾತ್ಮ ಗಾಂಧೀಜಿ ಸಂತನ ಹಾಗೆ ತುಂಡು ಪಂಚೆನ ಉಟ್ಟು ದೇಶನ ಸುತ್ತೋ ಹಾಗೆ ಮಾಡಿದ್ದು ಯಾವುದು? ಭಂಡಾರಿಯಾದ ಬಸವಣ್ಣ ಅತ್ಯಪೂರ್ವವಾದ ಸಾಮಾಜಿಕ ಚಿಂತನೆಯನ್ನು ಮಾಡಿ ತನ್ನ ವೈಯಕ್ತಿಕ ಬದುಕಿಗೆ ಮಹತ್ವ ಕೊಡದೇ ಇರೋದಕ್ಕೇನು ಕಾರಣ? ಹಾಗೆ ವಿಶೇಷವಾಗಿ ಚಿಂತನೆ ಮಾಡಿದವರೆಲ್ಲ ಜಗಮಾನ್ಯರಾದದ್ದು ಸತ್ಯ. ಅವರೆಲ್ಲರ ಪ್ರಯಾಣ ಸ್ಥಿರ ನೆಲೆಯಿಂದ ಚರನೆಲೆಯತ್ತ ಇತ್ತು. ಅವರು ತಮ್ಮ ಇಡೀ ಬದುಕನ್ನೇ ಒಂದು ಅನ್ವೇಷಣೆಯನ್ನಾಗಿ ಮಾಡಿಕೊಳ್ತಾರೆ. ಅದೊಂದು ಸತ್ಯದ ಅವಿರತ ಅನ್ವೇಷಣೆ. ಯಾವುದು ಸತ್ಯ? ತಾನು ಸತ್ಯವೇ? ಪ್ರಪಂಚ ಸತ್ಯವೇ? ಗೊತ್ತಿಲ್ಲ. ಬಹುಶಃ ಅವರಿಗೆಲ್ಲ ತಮಗಿಂತ ಈ ಪ್ರಪಂಚಕ್ಕಿಂತ ತಮ್ಮ ಅರಿವಿಗೆ ಬರೋ ಎಲ್ಲ ಅನುಭವಗಳ ಹಿಂದೆ ಒಂದು ದೊಡ್ಡದಾಗಿರುವಂತಹ ಸತ್ಯ ಇದೆ ಅಂತ ಅನಿಸಿರ್ಬೋದು. ಅದರ ಅನ್ವೇಷಣೆಯೇ ಜೀವನದ ಉದ್ದೇಶವಾಗಿರಬೇಕು. ಇದು ಬರೀ ಭಾರತದಲ್ಲಿ ಮಾತ್ರ ಅಂತೀರಾ? ಇಲ್ಲ, ಪ್ರಪಂಚದ ಎಲ್ಲ ಕಡೆ ಜನರನ್ನ ಕೆಣಕಿರುವಂತಹ ಚಿಂತನೆಯೇ. ಬೇಕಷ್ಟು ಜನ ನಾಯಕರುಗಳು ನೈತಿಕ ಅನ್ವೇಷಣೆಯಲ್ಲೇ ತೊಡಗಿ ಕಠಿಣವಾದ ಹಾದಿಯಲ್ಲಿ ಸಾಕ್ತಾರೆ. ಹಾಗಾದ್ರೆ ಇದು ಪ್ರತಿಯೊಬ್ಬ ಮನುಷ್ಯನಿಗೆ ಸಹಜವಾದ ಗುಣನ? ಇದ್ದಿರಬಹುದು, ಆದರೆ ಕೆಲವರಲ್ಲಿ ಮಾತ್ರ ಅದು ಪ್ರಖರವಾಗಿ ತಡೆದುಕೊಳ್ಳೋದಿಕ್ಕೆ ಆಗದಿರುವಷ್ಟು ತೀವ್ರವಾಗಿರಬಹುದು. ಅದು ವೈಯಕ್ತಿಕ ಸ್ತರದಲ್ಲಿ ನಡೆಯುವಂಥದ್ದು. ಮನುಷ್ಯನನ್ನ ಅಂತರ್ಮುಖಿಯನ್ನಾಗಿಸಿ ತನ್ನನ್ನ, ತನ್ನ ಪ್ರಪಂಚದ ಹಿನ್ನೆಲೆಯನ್ನ, ಅದನ್ನು ನಿಗ್ರಹಿಸೋ ಶಕ್ತಿಯನ್ನ ಅರಿಯ ಬಯಸುವ ಆಳವಾದ ಪ್ರಕ್ರಿಯೆ. ಇದೇ ಕಗ್ಗದ ಮಾತು. ತನ್ನ ಅರಿವಿನ ಅನುಭವದ ಮಿತಿಗಳನ್ನ ಮೀರಿದ ಸತ್ಯವೊಂದಿದೆ ಅನ್ನೋದನ್ನ ಅನುಮಾನದಿಂದ ಊಹಿಸಿ ಅದನ್ನ ಪಡೆಯೋದಕ್ಕೆ ಪ್ರಯತ್ನಿಸೋದೇ ಮನುಷ್ಯನ ಹಿರಿದಾದ ಗುಣ. ಈ ಮನುಷ್ಯ ತನ್ನ ಅರಿವಿನ ಉಪಯೋಗನ ಮಾಡೋದಕ್ಕೆ ಶುರು ಮಾಡಿದಾಗ ಮತ್ತೆ ಆಲೋಚಿಸೋದಕ್ಕೆ ಶುರು ಮಾಡಿದಾಗ ತನಗಿಂತ ದೊಡ್ಡದಾದ ಒಂದು ಶಕ್ತಿ ಇದೆ. ಹಾಗಾಗಿ ತನ್ನ ಪ್ರಮೇಯ ಇಲ್ಲದೇನೆ ತನ್ನ ಶಕ್ತಿಗೂ ಮೀರಿದ ಹಲವಾರು ಈ ಜಗತ್ತಿನಲ್ಲಿದೆ. ತಾನಿರುವ ಈ ಭೂಮಿಯ ಆಚೆಗೂ ಬೇರೊಂದು ಆದರೆ ಭಿನ್ನವಾದ ಪ್ರಪಂಚವೊಂದಿದೆ. ಆ ಶಕ್ತಿ ಎಲ್ಲವೂ ತಾನೇ ಆಗಿ ಎಲ್ಲವನ್ನ ನೆರಳಂತೆ ಕಾಯ್ತಾ ಇದೆ ಅನ್ನೋದನ್ನು ತನ್ನ ಅನುಮಾನದಿಂದ ಅಂದಾಜು ಮಾಡ್ತಾನೆ ಮನುಷ್ಯ. ಎಲ್ಲವನ್ನ ಅವನು ತನ್ನ ಭಾವನೆಯಿಂದಲೇ ಅರಿತುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಹೀಗೆ ಮಾಡೋದು ಬರೀ ಆ ಮನುಷ್ಯರಿಗೆ ಮಾತ್ರ ಸಾಧ್ಯ. ಬೇರೆ ಪ್ರಾಣಿಗಳಿಗೆ ಅಥವಾ ಸೃಷ್ಟಿಯಲ್ಲಿನ ಬೇರೆ ಜೀವಿಗಳಿಗೆ ಅಸಾಧ್ಯವಾದದ್ದು ಮನುಷ್ಯನಿಗೆ ಸಾಧ್ಯ ಆಗಿದೆ. ಹಿಂದೆಲ್ಲ ಯಾವುದೇ ಪ್ರಯೋಗಶಾಲೆ ಇಲ್ಲದಿದ್ದಾಗಲೂ ಬರಿಯ ಊಹೆ, ಆಲೋಚನೆ, ಚಿಂತನೆ, ಅನುಭವ ಮುಂತಾದವುಗಳಿಂದ ಜ್ಞಾನ ಮತ್ತು ವಿಜ್ಞಾನನ ತಿಳಿದುಕೊಂಡ ಮನುಷ್ಯ ನಿಜಕ್ಕೂ ಶ್ರೇಷ್ಠನೇ ಹೌದು. ಸನಾತನ ಸಂಸ್ಕೃತಿಯಲ್ಲಿ ತಪಸ್ಸಿನ ವಿಧಾನದಿಂದ ಇವೆಲ್ಲ ಸಾಧ್ಯ ಆಯಿತು. ಈ ಜಗತ್ತು, ಇದರ ವ್ಯಾಪಕತ್ವ ಮತ್ತು ವ್ಯಾಪ್ತಿ, ಇದರ ವಿಚಿತ್ರಗಳು, ಇದರ ಕಾರ್ಯವಿಧಾನ, ಇದಕ್ಕೆ ಕಾರಣ ಮತ್ತು ಇದೆಲ್ಲವನ್ನು ಒಂದು ಸೂತ್ರದಲ್ಲಿ ಪೋಣಿಸಿ ಪಾಲಿಸ್ತಾ ಇರೋ ಆ ಪರಮಶಕ್ತಿಯ ರೂಪರಹಿತವಾದ ಶಕ್ತಿ ಸ್ವರೂಪ, ಇವೆಲ್ಲವನ್ನು ತನ್ನ ಆಲೋಚನೆಯಿಂದಲೇ ಕಂಡುಕೊಂಡ ಅಂದಿನ ಮನುಷ್ಯರು, ಋಷಿ ಮುನಿಗಳು, ತಪಸ್ವಿಗಳು ಎಲ್ಲರೂ ಮಹಾನ್ ವ್ಯಕ್ತಿಗಳಲ್ವಾ? ಅಂತಹ ಮಹಾನ್ ಅನುಭವ ಕೇವಲ ಮನುಷ್ಯನಿಗೆ ಮಾತ್ರ ಸಾಧ್ಯ ಆಗಿದೆ. ವೇದಗಳಲ್ಲಿ ಇವೆಲ್ಲವನ್ನ ಮತ್ತೆ ಅವುಗಳನ್ನ ನಾವು ಹೇಗೆ ಉಪಯೋಗಿಸ್ಕೊಳ್ಬೇಕು, ಈ ಜಗತ್ತಿನ ಜೊತೆ ನಮ್ಮ ಸಂಬಂಧ ಹೇಗಿದೆ ಮತ್ತೆ ಈ ಜಗತ್ತಿನ ಎಲ್ಲವುಗಳ ಜೊತೆ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನ ಕೇವಲ ತಪಸ್ಸಿನಿಂದಲೇ ಕಂಡುಕೊಂಡು ಮಹಾನ್ ವ್ಯಕ್ತಿಗಳಾಗ್ತಾರೆ. ಅಹಂಕಾರ ರಹಿತರಾಗಿ ತಮ್ಮ ಹೆಸರನ್ನು ಹೇಳ್ಕೊಳ್ದೆ ಒಂದು ಬೃಹತ್ ಕೊಡುಗೆಯನ್ನ ಈ ಜಗತ್ತಿ ಕೊಟ್ಟಿದ್ದಾರೆ. ಆವತ್ತು ಅವರು ನೀಡಿದ ಈ ಸಂಪತ್ತಿನಿಂದ ನಾವು ಆ ಪರಮಶಕ್ತಿಯನ್ನ ಅರಿತುಕೊಳ್ಳುವ ಅಥವಾ ಅದನ್ನ ನಮ್ಮ ಭಾವನೆಗೆ ತಂದುಕೊಳ್ಳೋ ಒಂಚೂರು ಪ್ರಯತ್ನ ಮಾಡಿದ್ರೂ ನಮ್ಮ ಜೀವನ ಸಾರ್ಥಕ ಆಗತ್ತೆ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
3: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನಾ, ಸೃಜನಾ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
6: ಕೇಳಿ ಕೇಳಿ ಮಕ್ಕಳೇ, ಇವತ್ತು ನಾನು ಗರುಡ ಪಕ್ಷಿಯ ಕಥೆಯನ್ನ ಹೇಳುವವಳಿದ್ದೇನೆ.
7: ಏನು ಗರುಡ ಪಕ್ಷಿಯ ಕಥೆನ? ಅದಕ್ಕೂ ಒಂದು ಕತೆ ಇದೆಯಾ?
6: ಹ್ಞೂ. ಆ ಗರುಡ ಹೇಗೆ ತನ್ನ ತಾಯಿ ವಿನುತಿಯ ದಾಸ್ಯವನ್ನು ಬಿಡಿಸಿದ ಅನ್ನೋ ಕತೆ ಇದು.
7: ಆಹಾ, ವೆರಿ ಇಂಟ್ರೆಸ್ಟಿಂಗ್.
8: ನಾವು ಕತೆ ಕೇಳಕ್ಕೆ ಸಿದ್ಧವಾಗಿ ಕೂತಿದ್ದೀವಿ.
6: ಸರಿ, ಮತ್ತೆ ಕಥಾ ಬಂಡಿ ಟಕ ಟಕ ಅಂತ ಶುರುವಾಗೇ ಬಿಡುತ್ತೆ. ನಗು ಮುಗಿತಾ? ಕತೆ ಹೇಳ ನಾನೀಗ?
9: ಸರಿ ಪೊನ್ನಜ್ಜಿ.
6: ಕೇಳಿ ಮತ್ತೆ. ದಕ್ಷ ಪ್ರಜಾಪತಿ ಅಂತ ಒಬ್ಬ ಇದ್ದ. ಅವನು ತನ್ನ 13 ಜನ ಹೆಣ್ಣು ಮಕ್ಕಳನ್ನ ಕಶ್ಯಪ ಮುನಿಗಳಿಗೆ ದಾರೆ ಎರೆದು ಮದುವೆ ಮಾಡಿ ಕೊಡ್ತಾನೆ. ಅವರಲ್ಲಿ ವಿನತೆ ಮತ್ತು ಕದ್ರು ಇಬ್ಬರಾಗಿದ್ರು. ಅವರಿಬ್ಬರು ಅಕ್ಕ ತಂಗಿ ಆಗಿದ್ರೂ ಕೂಡ ಅವರಿಬ್ಬರಲ್ಲಿ ಸದಾ ಕಾಲ ಮೇಲಾಟ ನಡೀತಿತ್ತು. ಕದ್ರು ವಿನತೆಯ ಬಗ್ಗೆ ಬಹಳ ಮತ್ಸರವನ್ನು ಹೊಂದಿದ್ಲು. ಹಾಗಾಗಿ ಯಾವಾಗಲೂ ವಿನತೆಗಿಂತ ತಾನು ಮೇಲು ಅಂತ ತೋರಿಸಿಕೊಳ್ಳುವ ಪ್ರಯತ್ನದಲ್ಲೇ ಇರ್ತಿದ್ಲು. ಅಕ್ಕ ತಂಗಿಯರಲ್ಲಿ ಎಷ್ಟೇ ಗುದ್ದಾಟ ಇದ್ದರೂ ಕೂಡ ಇಬ್ಬರೂ ತಮ್ಮ ಗಂಡ ಕಶ್ಯಪನಲ್ಲಿ ವಿಶೇಷ ಭಕ್ತಿಯನ್ನು ಇಟ್ಕೊಂಡಿದ್ರು. ನಿಷ್ಠೆಯಿಂದ ಪತಿಯ ಸೇವೆಯನ್ನು ಮಾಡ್ತಾ ಇದ್ರು. ಇವರ ಸೇವೆಯಿಂದ ಸಂತುಷ್ಟನಾದ ಕಶ್ಯಪ ಮುನಿ ನಿಮಗೆ ಒಳ್ಳೆಯ ಸಂತಾನವಾಗಲಿ ಅಂತ ಹರಿಸ್ತಾನೆ. ಕದ್ರು ತನಗೆ ಬಲಿಷ್ಠರಾದ 1000 ನಾಗಗಳು ಮಕ್ಕಳಾಗಿ ಜನಿಸಲಿ ಅಂತ ಬೇಡ್ಕೊಳ್ತಾಳೆ. ವಿನತೆ ತನಗೆ ಕದ್ರುವಿನ ಮಕ್ಕಳಿಗಿಂತ ಬಲಿಷ್ಠರು ಬುದ್ಧಿವಂತರು ಆದ 2 ಮಕ್ಕಳು ಜನಿಸಿದರೆ ಸಾಕು ಅಂತ ವರವನ್ನು ಕೇಳ್ತಾಳೆ. ಕಶ್ಯಪರು 2 ಇಚ್ಛೆ ಕೂಡ ನೆರವೇರುತ್ತೆ ಅನ್ನೋದಾಗಿ ವರವನ್ನು ಕೊಡ್ತಾರೆ. ಹಲವು ಕಾಲದ ಮೇಲೆ ಕದ್ರು 1000 ಮೊಟ್ಟೆಗಳನ್ನು ಇಡ್ತಾಳೆ. ವಿನತೆ ಕೇವಲ 2 ಮೊಟ್ಟೆಗಳನ್ನು ಇಡ್ತಾಳೆ. ಮೊಟ್ಟೆಗಳನ್ನು ಬೆಚ್ಚಗಿನ ಜಾಗದಲ್ಲಿ

0: ತನ್ನನ್ನ ಈ ಅವಸ್ಥೆಗೆ ತಂದದ್ದಕ್ಕಾಗಿ ಆ ಮಗು ತಾಯಿಯನ್ನು ಶಪಿಸಿಬಿಡುತ್ತೆ. ಇನ್ನು 500 ವರ್ಷಗಳ ಕಾಲ ಆ ನಿನ್ನ ಇನ್ನೊಂದು ಮೊಟ್ಟೆ ಒಡೆಯೋದಿಲ್ಲ, ಅದು ಒಡೆದಾಗ ನಿನ್ನ ಶಾಪ ವಿಮೋಚನೆ ಆಗುತ್ತೆ ಅಂತ ಆ ಮಗು ಹೇಳುತ್ತೆ. ಆ ಮಗುವೇ ಅರುಣ.
1: ಇದೇನ್ ಪೊನ್ನಜ್ಜಿ 500 ವರ್ಷ ಅಂತೆಲ್ಲ ಹೇಳ್ತಾರೆ, ಅಷ್ಟು ವರ್ಷ ಬದುಕೋಕೆ ಸಾಧ್ಯನಾ?
0: ಒಳ್ಳೆ ಪ್ರಶ್ನೆನೇ ಕೇಳಿದ್ರಿ. ನಂಗೂ ಈ ಪ್ರಶ್ನೆ ಕಾಣ್ತಾ ಇರುತ್ತೆ. 1000 ವರ್ಷಗಳ ಕಾಲ ಋಷಿ ಮುನಿಗಳು ತಪಸ್ಸು ಮಾಡಿದ್ರು ಅಂತ ಕೇಳ್ತೀವಿ, ಇದು ಸಾಧ್ಯನಾ ಅನ್ನೋ ಪ್ರಶ್ನೆ ಬರುತ್ತೆ. ಬಹುಶಃ ಆಗ ಅವರು ಕಾಲವನ್ನು ಬೇರೆಯದೇ ಮಾಪನದಲ್ಲಿ ವರ್ಷ ಅಂತ ಕರೀತಾ ಇದ್ರೇನೋ. ಯಾಕಂದರೆ ಬ್ರಹ್ಮನ ಒಂದು ಸಲದ ಕಣ್ಣು ತೆರೆಯುವಿಕೆ 1 ವರ್ಷಕ್ಕೆ ಸಮಾನ ಅಂತ ನಾನು ಓದಿದ್ದೆ. ಹಾಗಾಗಿ ಅವರು ಹೇಳೋ ವರ್ಷಗಳು ಆ ಕಾಲದ ವ್ಯವಹಾರದಲ್ಲಿ ಬೇರೆಯದೇ ಇದ್ದಿರಬೇಕು. ಯಾಕಂದರೆ ಈಗ ನಮಗೆ ಸತ್ಯವಾಗಿರುವಂತಹ ಸಂಗತಿ 1000 ವರ್ಷಗಳ ನಂತರ ಸುಳ್ಳಾಗಿ ಅಪ್ರಸ್ತುತವಾಗಿ ಕಾಣುತ್ತೆ ಅಂತ ಎಷ್ಟೋ ಉದಾಹರಣೆಗಳಿವೆ. ಇರಲಿ, ಕತೆಗಿಂತ ಅದ್ರ ಬಾಲನೇ ಉದ್ದ ಆಗೋಯ್ತು. ಮುಂದಿನ ಕತೆ ಕೇಳಿ. ಈಗ ಮತ್ತೆ ಮುಂದೇನಾಯ್ತು ಗೊತ್ತಾ? ಅಂಗವಿಕಲನಾದರೂ ಅರುಣ ಅಸಾಮಾನ್ಯ ಬುದ್ಧಿವಂತ ಚುರುಕನವನಾಗಿದ್ದ. ಅದೇ ಅರ್ಹತೆಯಿಂದ ಆತ ಮುಂದೆ ಸೂರ್ಯನ ರಥಕ್ಕೆ ಸಾರ್ಥಿಯಾಗ್ತಾನೆ. ಇತ್ತ 1000 ವರ್ಷಗಳ ನಂತರ ಇನ್ನೊಂದು ಮೊಟ್ಟೆ ಒಡೆದು ಮಹಾಬಲಿಷ್ಠ ಸೂಕ್ಷ್ಮ ಚಕ್ಷು ಉಳ್ಳವ, ಅಂದರೆ ಚುರುಕಿನ ಕಣ್ಣಿನ ವಿಸ್ತಾರವಾದ ರೆಕ್ಕೆ ಉಳ್ಳ ಗರುಡ ಹುಟ್ಟುತ್ತಾನೆ. ಗರುಡ ಹಕ್ಕಿಗಳ ರಾಜನಾಗ್ತಾನೆ ಅನ್ನುವ ವರವನ್ನು ಪಡಿತಾನೆ. ಆದರೆ ಕದ್ರುವಿನ ಚುಚ್ಚು ಮಾತಿಗೆ ವಿನತೆ ತುಂಬ ಬೇಸತ್ತಿದ್ಲು. ಮಗ ಒಬ್ಬನಾದರೆ ಏನಂತೆ, ನಿನ್ನ 1000 ಮಕ್ಕಳನ್ನು ಮೀರಿಸುವ ಬಲಶಾಲಿ ನನ್ನ ಮಗ ಗರುಡ ಅಂತ ಹೇಳ್ತಾಳೆ. ಇದರಿಂದ ಕದ್ರು ಖುದ್ದು ಹೋಗಿ ಹೇಗಾದರೂ ಮಾಡಿ ವಿನತಿಯನ್ನು ಸೋಲಿಸಬೇಕು ಅಂತ ಅಂದ್ಕೊಳ್ತಾಳೆ. ಒಂದ್ಸಲ ಸ್ವರ್ಗಲೋಕದ ಅಚ್ಚ ಬಿಳಿ ಮೈ ಬಣ್ಣದ ಅಗಲವಾದ ರೆಕ್ಕೆಗಳುಳ್ಳ ಕುದುರೆ
2: ಉಚ್ಚೈಶ್ರವಸ್ಸು
0: ಗಗನದಲ್ಲಿ ಹಾರಿ ಹೋಗ್ತಾ ಇತ್ತು. ಅಕ್ಕ ತಂಗಿಯರಾದ ವಿನತೆ ಮತ್ತು ಕದ್ರು ಅದನ್ನು ನೋಡ್ತಾ ನಿಂತಿದ್ರು. ಕದ್ರುವಿಗೆ ಕುದುರೆಯ ಬಾಲ ಬೆಳಕಿನ ತೆರೆಮರೆಯಾಟದಲ್ಲಿ ಕಪ್ಪಾಗಿ ಕಾಣಿಸುತ್ತೆ. ಅವಳು ಕುದುರೆ ಅಚ್ಚ ಬಿಳುಪಾಗಿದ್ರೂ ಕೂಡ ಬಾಲ ಮಾತ್ರ ಕಪ್ಪುಗಿದೆ ಅಂತ ಹೇಳ್ತಾಳೆ. ಅದಕ್ಕೆ ವಿನತೆ, ಇಲ್ಲ ಇಲ್ಲ, ಕುದುರೆ ಬಾಲ ಅಚ್ಚ ಬಿಳುಪಾಗಿದೆ ಅಂತ ಉತ್ತರಿಸ್ತಾಳೆ. ಇಬ್ಬರಲ್ಲೂ ಮಾತಿಗೆ ಮಾತು ಬೆಳೆದು ದೊಡ್ಡ ಕಾಳಗವೇ ನಡೆದು ಬಿಡುತ್ತೆ. ಆಗ ಕದ್ರು ಒಂದು ಸವಾಲು ಹಾಕ್ತಾಳೆ, ನಾಳೆ ಉಚ್ಚೈಶ್ರವಸ್ಸು ಹಾರುವಾಗ ಪುನಃ ನೋಡೋಣ, ಬಾಲ ಅಚ್ಚ ಬಿಳುಪಾಗಿದ್ರೆ ನಾನು ನನ್ನ ಮಕ್ಕಳ ಜೊತೆ ನಿನ್ನ ದಾಸರಾಗ್ತೇವೆ, ಒಂದೊಮ್ಮೆ ಬಾಲ ಕಪ್ಪಗಾಗಿದ್ರೆ ನೀನು ನಿನ್ನ ಮಗ ನಮ್ಮ ದಾಸರಾಗಬೇಕು ಅಂತ ಹೇಳ್ತಾಳೆ. ವಿನತೆ ಅದಕ್ಕೆ ಒಪ್ಕೊಳ್ತಾಳೆ. ರಾತ್ರಿ ಕದ್ರು ತನ್ನ ಮಕ್ಕಳ ಜೊತೆ ಕುದುರೆ ಬಗ್ಗೆ ವಿಚಾರಿಸ್ತಾಳೆ. ಆಗ ಅವಳಿಗೆ ವಿನತೆ ಹೇಳಿದ್ದೇ ಸರಿ ಅಂತ ತಿಳಿಯುತ್ತೆ. ಈ ವಿಷಯ ಬಯಲಾದರೆ ತಾನು ಮತ್ತು ತನ್ನ ಮಕ್ಕಳು ವಿನತಿಯ ದಾಸರಾಗಬೇಕು ಅನ್ನೋ ವಿಷಯ ಅವಳನ್ನು ಸಂಕಷ್ಟಕ್ಕೆ ಒಳಮಾಡುತ್ತೆ. ವಿನತೆಯ ದಾಸಿಯಾಗೋಕ್ಕೆ ಅವಳಿಗೆ ಸುತಾರಾಮ್ ಇಷ್ಟ ಇರೋದಿಲ್ಲ. ಅವಳು ಒಂದು ಉಪಾಯ ಹುಡ್ತಾಳೆ. ತನ್ನ 1000 ಮಕ್ಕಳನ್ನು ಕರೆದು ಎಲ್ಲವನ್ನ ಹೇಳಿ, ನೋಡಿ ನಾಳೆ ಮುಂಜಾನೆ ನೀವು ಉಚ್ಚೈಶ್ರವಸ್ಸು ಹಾರೋ ಮೊದಲೇ ಅದರ ಬಾಲಕ್ಕೆ ಸುತ್ತಕೊಳ್ಳಿ. ಆಗ ಬಾಲ ಕಪ್ಪಾಗಿ ಕಂಡು ವಿನತೆ ಮತ್ತು ಅವಳ ಮಗ ನಮ್ಮ ದಾಸರಾಗ್ತಾರೆ ಅಂತ ಹೇಳ್ತಾಳೆ. ಆಗ ಮಕ್ಕಳಾದ ನಾಗಗಳು, ಇಲ್ಲ ಇಲ್ಲ, ಇದು ದೊಡ್ಡಮ್ಮನಿಗೆ ಮಾಡುವ ಮೋಸ, ಈ ಕೆಲಸವನ್ನು ನಾವು ಮಾಡೋದಿಲ್ಲ ಅಂತ ಪಟ್ಟು ಹಿಡಿತವೆ. ಆಗ ಕದ್ರುವಿಗೆ ತನ್ನ ಮಾತನ್ನು ಖಂಡಿಸ್ತಾ ಇರೋ ಮಕ್ಕಳನ್ನು ನೋಡಿ ಬಹಳ ಕ್ರೋಧ ಉಂಟಾಗುತ್ತೆ. ಅವಳು ಉರಿಯುತ್ತಿರೋ ಅಗ್ನಿಗೆ ಬಿದ್ದು ನೀವೆಲ್ಲ ಸುಟ್ಟೋಗಿ ಅಂತ ಶಪಿಸ್ತಾಳೆ. ಮಕ್ಕಳು ತಾಯಿಯ ಶಾಪಕ್ಕೆ ಹೆದರಿ ಈ ಕೆಟ್ಟ ಕೆಲಸ ಮಾಡೋಕ್ಕೆ ಒಪ್ಕೊಳ್ತಾರೆ. ಬೆಳಿಗ್ಗೆ ಮುಂಚೆ ಹೋಗಿ ಉಚ್ಚೈಶ್ರವಸ್ಸಿನ ಬಾಲಕ್ಕೆ ಸುತ್ತಕೊಳ್ತಾವೆ. ಬೆಳಿಗ್ಗೆ ಕುದುರೆ ಹಾರುವಾಗ ಬಾಲ ಕಪ್ಪಾಗಿ ಕಾಣುತ್ತೆ. ವಿನತೆಗೆ ಇದನ್ನು ನೋಡಿ ಬಹಳ ಆಶ್ಚರ್ಯವಾಗುತ್ತೆ. ಆದರೆ ಸೋಲನ್ನು ಒಪ್ಪಿಕೊಳ್ಳದೆ ವಿಧಿ ಇರೋದಿಲ್ಲ. ವಿನತೆ ಮತ್ತು ಗರುಡ ಇಬ್ಬರು ಕದ್ರುವಿನ ದಾಸರಾಗ್ತಾರೆ. ಹೀಗೆ ಮೋಸದಿಂದ ಕದ್ರು ತನ್ನ ಪಂಥವನ್ನು ಗೆಲ್ತಾಳೆ. ವಿನತೆ ಮತ್ತು ಗರುಡನನ್ನು ದಾಸರಾಗಿ ಮಾಡಿಕೊಂಡು ಬಹಳ ಕ್ರೂರವಾಗಿ ನಡೆಸ್ಕೊಳ್ತಾಳೆ.

0: ಕೊಡ್ತಾಳೆ, ಮಾಡಬಾರ್ದ ಕೆಲಸವನ್ನು ಮಾಡಿಸ್ತಾಳೆ, ಕೊಡಬಾರ್ದ ಕಷ್ಟವನ್ನು ಕೊಡ್ತಾಳೆ. ಚಿಕ್ಕಮ್ಮನ ನಡವಳಿಕೆಯಿಂದ ಗರುಡನಿಗೆ ತುಂಬ ಸಿಟ್ಟು ಬರ್ತಾ ಇತ್ತು. ಆದರೆ ತಾವು ಷರತ್ತಿನ ಪ್ರಕಾರ ದಾಸರು ಅಂದ್ಕೊಂಡು ಸಮಾಧಾನ ತಂದ್ಕೊಳ್ತಾ ಇದ್ದ.
1: ಛೇ, ಕದ್ರು ಅದೆಷ್ಟು ಕೆಟ್ಟ ಬುದ್ಧಿ ಮಾಡ್ತಾಳೆ ಅಲ್ವಾ?
0: ಕೆಟ್ಟ ಬುದ್ಧಿನೇ. ಒಂದ್ಸಲ ಕದ್ರುವಿನ ಮಕ್ಕಳು ನಾಗಗಳಿಗೆ ಸೂರ್ಯಲೋಕವನ್ನು ತಾವು ನೋಡಬೇಕು ಅಂತ ಮನಸ್ಸಾಗುತ್ತೆ. ಗರುಡ ಅವರ ಚಾಕರನಲ್ವೇ, ಚಾಕರ ಅಂದರೆ ದಾಸ ಅಂತ. ಅವು ಗರುಡನ ಹತ್ರ ಬಂದು, ನೋಡು ನೀನು ನಮ್ಮನ್ನು ಸೂರ್ಯಲೋಕಕ್ಕೆ ಕರ್ಕೊಂಡು ಹೋಗು ಅಂತ ಆಜ್ಞೆ ಮಾಡ್ತವೆ. ಗರುಡನಿಗೆ ಬೇರೆ ದಾರಿನೇ ಇರಲಿಲ್ಲ. ಗರುಡ ಸರ್ಪಗಳನ್ನು ತನ್ನ ಬೆನ್ನ ಮೇಲೆ ಕೂರಿಸ್ಕೊಂಡು ಸೂರ್ಯಲೋಕದತ್ತ ಪ್ರಯಾಣವನ್ನು ಬೆಳೆಸ್ತಾನೆ. ಆದರೆ ಸೂರ್ಯ ಅಂದರೆ ಕುದಿಯುವ ಬೆಂಕಿಯ ಗೋಲ. ನಾಗಗಳೆಲ್ಲ ಬೆಂಕಿಯ ಜಳಕ್ಕೆ ಒಂದೊಂದಾಗಿ ಒಂದೊಂದಾಗಿ ಸುಟ್ಟು ಕೆಳಗೆ ಬೀಳೋಕ್ಕೆ ಶುರುವಾದವು. ಇದನ್ನು ನೋಡಿದ ಕದ್ರುವಿನ ಎದೆ ಒಡೆದೋಗುತ್ತೆ. ಮಕ್ಕಳನ್ನು ಬದುಕಿಸೋಕೆ ಅವಳು ಏನು ಮಾಡೋಕ್ಕೂ ಸಿದ್ಧವಾಗಿದ್ಲು. ಅವಳು ಗರುಡನ ಹತ್ರ ಬಂದು, ನೋಡು ನನ್ನ ಮಕ್ಕಳನ್ನು ಉಳಿಸು, ನೀನು ಹಾಗೆ ಮಾಡಿದರೆ ನಿನ್ನನ್ನು ನಿನ್ನ ತಾಯಿಯನ್ನು ನಮ್ಮ ದಾಸ್ಯದಿಂದ ಬಿಡುಗಡೆ ಮಾಡ್ತೀನಿ ಅಂತ ಗರುಡನ ಹಿಂದೆ ದುಂಬಾಲು ಬೀಳ್ತಾಳೆ. ಗರುಡನನ್ನು ತಮ್ಮ ಚಾಕ್ರ ಅಂತ ಹೀಯಾಳಿಸ್ತಾ ಇದ್ರು. ಗರುಡನ ಸಾಮರ್ಥ್ಯದ ಅರಿವು ಅವಳಿಗಿತ್ತು. ಈ ಕೆಲಸವನ್ನು ಗರುಡ ಮಾಡಬಲ್ಲ ಅನ್ನೋದು ಕದ್ರುವಿಗೆ ತಿಳಿದಿತ್ತು. ಅದಕ್ಕೆ ಅವಳೇ ಒಂದು ದಾರಿಯನ್ನು ಸೂಚಿಸ್ತಾಳೆ. ದೇವಲೋಕದಲ್ಲಿ ಇಂದ್ರನ ಸುಪೂರ್ದಿಯಲ್ಲಿ ಇರುವ ಅಮೃತವನ್ನು ತಂದು ತನ್ನ ಮಕ್ಕಳಿಗೆ ಕುಡಿಸಿದರೆ ಅವರು ಬದುಕಿ ಉಳಿತಾರೆ, ಅದನ್ನು ತಗೊಂಬ ಅಂತ ವಿನಂತಿಸ್ತಾಳೆ. ಆದರೆ ಆ ಅಮೃತ ಸರ್ಪಗಾವಲಿನಲ್ಲಿತ್ತು. ಅದನ್ನು ತರೋದು ಅಷ್ಟೊಂದು ಸುಲಭದ ಕೆಲಸ ಆಗಿರಲಿಲ್ಲ. ಗಂಧರ್ವರೇ ಅದನ್ನು ಕಾಯ್ತಾ ಇದ್ರು. ಆದರೆ ಹಠವಾದಿ ಛಲವಾದಿ ಗರುಡ ಹೋರಾಡಿ ಅಮೃತವನ್ನು ತಂದು ಕದ್ರುವಿಗೆ ಕೊಡ್ತಾನೆ. ಕದ್ರು ಗರಿಕೆ ಹುಲ್ಲಿನ ಮೇಲೆ ಅಮೃತದ ಪಾತ್ರೆಯನ್ನು ಇಟ್ಟು ತನ್ನ ಸುಟ್ಟ ಮಕ್ಕಳನ್ನು ಕರ್ತರೋಕೆ ಅಂತ ಓಡೋಗ್ತಾಳೆ. ಆದರೆ ಗರುಡ ಅಮೃತವನ್ನು ತರುವಾಗ ಇಂದ್ರ ಅದನ್ನು ನೋಡಿ ಗರುಡನನ್ನು ಹಿಂಬಾಲಿಸ್ಕೊಂಡು ಬಂದಿದ್ದ. ಕದ್ರು ಆ ಕಡೆ ಹೋಗ್ತಾ ಇದ್ದ ಹಾಗೆ ಇಂದ್ರ ಅಮೃತದ ಪಾತ್ರೆಯನ್ನು ಹಿಡಿದು ದೇವಲೋಕಕ್ಕೆ ಹಾರ್ತಾನೆ. ಆ ಗಡ್ಬಿಡಿಯಲ್ಲಿ ಅಮೃತದ ಪಾತ್ರೆ ತುಳುಕಿ ಸ್ವಲ್ಪ ಅಮೃತ ಗರಿಕೆ ಹುಲ್ ಮೇಲೆ ಚೆಲ್ಲತ್ತೆ. ಕದ್ರು ಇಂದ್ರ ಅಮೃತ ತಗೊಂಡು ಹಾರಿದ್ದನ್ನು ಅಮೃತ ಕೆಳಗೆ ಚೆಲ್ಲಿದ್ದನ್ನು ನೋಡ್ತಾಳೆ. ಆಗ ಅವಳಿಗೆ ಯೋಚನೆ ಮಾಡುವಷ್ಟು ಸಮಯ ಇರೋದಿಲ್ಲ. ಹುಲ್ ಮೇಲೆ ಬಿದ್ದ ಅಮೃತವನ್ನೇ ನೆಕ್ಕೋಕೆ ಸಾಯ್ತಾ ಇದ್ದ ತನ್ನ ಮಕ್ಕಳಿಗೆ ಹೇಳ್ತಾಳೆ. ಆ ಸರ್ಪಗಳು ಲಘು ಬಗೆಯಿಂದ ಅಮೃತವನ್ನು ಹೀರ್ತಾವೆ. ನೆಕ್ಕಿದ ಹಾವುಗಳ ಜೀವ ಏನೋ ಉಳಿಯುತ್ತೆ. ಆದರೆ ಗರಿಕೆಯ ಹುಲ್ಲುಗಳ ಅಲಗು ಬಹಳ ಹರಿತವಾಗಿತ್ತು. ಅದು ತಾಗಿದ್ರೆ ಗೀರಿ ರಕ್ತ ಬರೋ ಹಾಗೆ ಇತ್ತು. ಹಾಗಾಗಿ ಮುಂದೆ ಹಾವುಗಳ ಪರಂಪರೆಯಲ್ಲಿ ಸೀಳು ನಾಲಿಗೆ ಅಥವಾ ಎರಡು ನಾಲಿಗೆಗಳು ಅವುಗಳ ಹುಟ್ಟು ಗುಣವಾಗಿ ಬಿಡುತ್ತೆ. ಹೀಗೆ ಗರುಡ ತನ್ನ ಶಕ್ತಿ ಸಾಹಸದಿಂದ ತನ್ನ ಮಾತೆಯಾದ ವಿನುತೆಯನ್ನು ದಾಸ್ಯದಿಂದ ಬಿಡಿಸಿ ತಾನು ಅದರಿಂದ ಮುಕ್ತನಾಗ್ತಾನೆ.
1: ಅಬ್ಬ, ಎಂತ ದಾಸ್ಯ ಇದು! ತಪ್ಪಿಲ್ಲಿದ್ರು ಅವ್ರು ಕಷ್ಟಪಡ್ಬೇಕಾಯ್ತು.
0: ಹೌದು ಹೌದು, ಕೆಟ್ಟ ಮನಸ್ಸುಳ್ಳವರು ತಮ್ಮ ಸುಳ್ಳನ್ನು ಸಾಧಿಸಿ ತಮ್ಮನ್ನು ಇತರರನ್ನು ದುಃಖಕ್ಕೀಡು ಮಾಡ್ತಾರೆ. ಬಹುಶಃ ಇಂಥ ಮೋಸಕ್ಕೆ ಒಳಗಾಗೋದು ಕೂಡ ನಮ್ಮ ನಮ್ಮ ಕರ್ಮಫಲವೇ ಆಗಿರಬೇಕು.
2: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
3: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
3: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
8: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
3: ಪರಿಶುದ್ಧವಾದ ಹಾಲು?
9: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
10: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
11: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
11: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
13: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. September 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ ಬೆಳಗ್ಗೆ 8:00-8:00. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, BH ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
14: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಶ್ರೀ ವಿಜಯ ಕಲಾನಿಕೇತನ ವತಿಯಿಂದ August 28-30 ಕರ್ನಾಟಕ ಸಂಘದ ರಂಗಮಂದಿರದಲ್ಲಿ 3 ದಿನಗಳ ಶಾಸ್ತ್ರೀಯ ನೃತ್ಯ ಮಹೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. August 28 6:00 ಶ್ರೀ ವಿಜಯದ ಕಿರಿಯ ವಿದ್ಯಾರ್ಥಿಗಳಿಂದ ಪರಂಪರಾ ಭರತನಾಟ್ಯ ಕಾರ್ಯಕ್ರಮ ನಡೆಯಲಿದ್ದು, ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾರತೀಯ ಕುಟುಂಬ ಯೋಜನಾ ಸಂಘ ಶಿವಮೊಗ್ಗ ಶಾಖೆಯ ಅಧ್ಯಕ್ಷೆ ಭಾರತಿ ಚಂದ್ರಶೇಖರ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಉಮೇಶ್ ಹಾಲಾಡಿ ಭಾಗವಹಿಸಲಿದ್ದಾರೆ. ಶ್ರೀ ವಿಜಯದ ಅಧ್ಯಕ್ಷರಾದ ಡಾಕ್ಟರ್ KR ಶ್ರೀಧರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರು. August 29 6:00 ಶ್ರೀ ವಿಜಯದ ಹಿರಿಯ ವಿದ್ಯಾರ್ಥಿಗಳಿಂದ ಸಂಪ್ರದಾಯಂ ಭರತನಾಟ್ಯ ನಡೆಯಲಿದೆ. ಅಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಟೆಕ್ನೋರಿಂಗ್ಸ್ ಮತ್ತು ಶಶಿ ಭರತ್ ಇಂಡಸ್ಟ್ರಿ ಮ್ಯಾನೇಜಿಂಗ್ ಪಾರ್ಟ್ನರ್, ಸಂಗೀತಾ ಶರತ್ ಭೂಪಾಳಂ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಉಮೇಶ್ ಹಾಲಾಡಿಯವರು ಭಾಗವಹಿಸಲಿದ್ದಾರೆ. ಲೇಖಕಿ ಕರ್ನಾಟಕ ಸಂಘದ ಪೂರ್ವಾಧ್ಯಕ್ಷೆ ವಿಜಯ ಶ್ರೀಧರ್ ಅಧ್ಯಕ್ಷತೆ ವಹಿಸುವರು. August 30 ಭಾನುವಾರದಂದು ಸಂಜೆ 6 ಗಂಟೆಗೆ ಡಾಕ್ಟರ್ ಕೆಎಸ್ ಪವಿತ್ರ ಅವರಿಂದ ಮೈಸೂರು ಮಹಾರಾಜರಾದ ಜಯಚಾಮರಾಜೇಂದ್ರ ಒಡೆಯರ್ ಅವರಿಗೆ ನೃತ್ಯಾಂಜಲಿಯಾಗಿ ರೂಪಾಲ ನಮನ ನೃತ್ಯ ಕಾರ್ಯಕ್ರಮ ನಡೆಯಲಿದ್ದು, ಮುಖ್ಯ ಅತಿಥಿಗಳಾಗಿ ಪ್ರಸಿದ್ಧ ಲೇಖಕರು ಮತ್ತು ಧಾರವಾಡದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀಧರ್ ಭದ್ರನ್ ಭಾಗವಹಿಸಲಿದ್ದಾರೆ. ಮನೋವೈದ್ಯರಾದ ಡಾಕ್ಟರ್ ಕೆಆರ್ ಶ್ರೀಧರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರು. ಈ ಕಾರ್ಯಕ್ರಮಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಭಾರತೀಯ ಸಾಂಸ್ಕೃತಿಕ ನಿರ್ದೇಶನಾಲಯ ಸಹಯೋಗದೊಂದಿಗೆ ನಡೆಯಲಿದೆ. ಕಾರ್ಯಕ್ರಮಗಳಿಗೆ ಉಚಿತ ಪ್ರವೇಶವಿದ್ದು, ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕೋರಲಾಯಿತು. ಮುಂದಿನ ವಿವರ. ಶಿವಮೊಗ್ಗ ತಾಲೂಕಿನ ಕೂಡ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭದ್ರಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಿದ ಸಂಭ್ರಮ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಸುರಕ್ಷಿತ ಅಂತರ್ಜಾಲ ಬಳಕೆ ಕುರಿತು ಜಾಗೃತಿ ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಎಚ್ ಶ್ರೀಧರ್ ವಿದ್ಯಾರ್ಥಿಗಳಿಗೆ ಅಂತರ್ಜಾಲವನ್ನು ಸುರಕ್ಷಿತವಾಗಿ ಹಾಗೂ ಜವಾಬ್ದಾರಿಯುತವಾಗಿ ಬಳಸುವ ಕುರಿತು ಮಾಹಿತಿ ನೀಡಲಾಯಿತು. ಅಂತರ್ಜಾಲದ ಮೂಲಕ ದೊರೆಯುವ ಶೈಕ್ಷಣಿಕ ಹಾಗೂ ಜ್ಞಾನವರ್ಧಕ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳುವ ಜೊತೆಗೆ ಅಪರಿಚಿತರೊಂದಿಗೆ ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳದಿರುವ ಅನುಮಾನಾಸ್ಪದ ಲಿಂಕ್ಗಳನ್ನು ತೆರೆಯದಿರುವುದು ಹಾಗೂ ಸೈಬರ್ ವಂಚನೆಗಳಿಂದ ಎಚ್ಚರಿಕೆ ವಹಿಸುವ ಕುರಿತು ಮಾಹಿತಿ ತಿಳಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಾಮಾಜಿಕ ಮಾಧ್ಯಮಗಳ ಬಳಕೆಯಿಂದಾಗುವ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ವಿದ್ಯಾರ್ಥಿಗಳಿಂದ ಪಟ್ಟಿ ಮಾಡಿಸಲಾಯಿತು. ಓದಿನ ಮೇಲೆ ಪರಿಣಾಮ ಬೀರುವುದು, ತಪ್ಪು ಮಾಹಿತಿಯ ಪ್ರಸಾರ, ಸೈಬರ್ ಕಿರುಕುಳ ಹಾಗೂ ವೈಯಕ್ತಿಕ ಮಾಹಿತಿಯ ದುರುಪಯೋಗದಂತಹ ಸಮಸ್ಯೆಗಳು ಎದುರಾಗಬಹುದು ಎಂಬುದನ್ನು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಳ್ಳಲಾಯಿತು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನು ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ದಿನದ ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಆಗಸ್ಟ್ 28ರಂದು ಬೆಳಿಗ್ಗೆ 11 ಗಂಟೆಗೆ ನಗರದ ಕುವೆಂಪು ರಂಗಮಂದಿರದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಜಿ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪ ನೆರವೇರಿಸಲಿದ್ದಾರೆ. ಶಾಸಕರಾದ ಎಸ್ಎನ್ ಚನ್ನಬಸಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರು. ಜಿಲ್ಲೆಯ ಸದಸ್ಯರು, ವಿಧಾನಸಭಾ ವಿಧಾನ ಪರಿಷತ್ ಶಾಸಕರು, ಜನಪ್ರತಿನಿಧಿಗಳು, ಪಾಲಿಕೆ ಮಹಾಪೌರರು, ವಿವಿಧ ನಿಗಮ ಮಂಡಳಿ ಪ್ರಾಧಿಕಾರಗಳ ಅಧ್ಯಕ್ಷರು, ಜಿಲ್ಲಾ ಆರ್ಯ ಈಡಿಗ ಸಂಘದ ಮುಖಂಡರು, ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ ಸಿಇಒ, ಪಾಲಿಕೆಯ ಆಯುಕ್ತರು ಹಾಗೂ ಜಿಲ್ಲೆಯ ಎಲ್ಲ ಗೌರವಾನ್ವಿತ ಪ್ರತಿನಿಧಿಗಳು, ಸರ್ಕಾರಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುವರು. ಶಿವಮೊಗ್ಗದ ನಿವೃತ್ತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಎಚ್ ಕಲ್ಲನ್ ಇವರಿಂದ ವಿಶೇಷ ಉಪನ್ಯಾಸ ಆಯೋಜಿಸಲಾಗಿದೆ. ಮುಂದಿನ ವಿವರ. ಗಾಜನೂರಿನ ಅಗ್ರಹಾರದ ಶ್ರೀ ಗಂಗಾ ಪರಮೇಶ್ವರಿ ಮೀನುಗಾರರ ಸಹಕಾರ ಸಂಘದ ವತಿಯಿಂದ ಮೀನುಗಾರಿಕೆ ವೃತ್ತಿಯನ್ನು ಅವಲಂಬಿಸಿ ಜೀವನ ನಡೆಸುತ್ತಿರುವ ಮೀನುಗಾರರ ಅಭಿವೃದ್ಧಿಗಾಗಿ ತುಂಗಾ ಜಲಾಶಯದ ಅಂಚಿನಲ್ಲಿರುವ 0.20 ಹೆಕ್ಟೇರ್ ಮೀನು ಮರಿ ಪಾಲನಾ ಕೊಳದಲ್ಲಿ ಮೀನುಗಾರಿಕೆ ಇಲಾಖೆಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ 10 ಲಕ್ಷ ಕಾಟ್ಲಾ ಹಾಗೂ ರೋಹು ಜಾತಿಯ ಸ್ಪಾನ್ ಮರಿಗಳನ್ನು ಪಾಲನೆ ಮಾಡಲಾಗಿದ್ದು, ಈ ಪೈಕಿ 80-100 ಮಿಲಿಮೀಟರ್ ಗಾತ್ರದ 250 ಲಕ್ಷ ಬಲಿತ ಮೀನು ಮರಿಗಳನ್ನು ತುಂಗಾ ಜಲಾಶಯದ ಹುಲಿಕಲ್ ಕ್ರಾಸ್ ಬಳಿ ಬಿತ್ತನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮೀನುಗಾರಿಕೆ ಇಲಾಖೆಯ ಶಿವಮೊಗ್ಗ ವಲಯದ ಜಂಟಿ ನಿರ್ದೇಶಕರಾದ ಷಡಾಕ್ಷರಿ ಜಿಎಸ್, ಶಿವಮೊಗ್ಗ ಜಿಲ್ಲಾ ಮೀನುಗಾರಿಕೆ ಉಪನಿರ್ದೇಶಕರಾದ ಶಿವಕುಮಾರ್ ಜಿಎಂ, ಶಿವಮೊಗ್ಗ ತಾಲೂಕು ಮೀನುಗಾರಿಕೆ ಸಹಾಯಕ ನಿರ್ದೇಶಕರಾದ ರಾಘವೇಂದ್ರ ಕೆಎಸ್, ಗಾಜನೂರು ಮೀನು ಮರಿ ಪಾಲನಾ ಕೇಂದ್ರದ ವಿನಯ್ ಕುಮಾರ್ ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ಗಂಗಾ ಪರಮೇಶ್ವರಿ ಮೀನುಗಾರಿಕೆಯ ಸಹಕಾರ ಸಂಘದ ಅಧ್ಯಕ್ಷರಾದ ಅರಸಯ್ಯ, ಪದಾಧಿಕಾರಿಗಳಾದ ಮಹೇಶ್ ಎಂ, ಶಿವಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯು 2026-27 ಸಾಲಿನಲ್ಲಿ ಖ್ಯಾತ ಹಾಕಿ ಆಟಗಾರರಾದ ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಪ್ರತಿ ವರ್ಷ ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಗಸ್ಟ್ 29ನ್ನು ಆಚರಿಸಲಾಗುತ್ತಿದ್ದು, ಆಗಸ್ಟ್ 28ರಿಂದ 30ರವರೆಗೆ 3 ದಿನಗಳ ಕಾಲ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಆಚರಿಸಲು ನಿರ್ಧರಿಸಲಾಗಿದೆ. ಈ ಅಭಿಯಾನದ ಮುಖ್ಯ ಉದ್ದೇಶ ಏಕ್ ಘಂಟಾ ಖೇಲ್ ಕೆ ಮೈದಾನ್ ಮೇ ಕಾರ್ಯಕ್ರಮದ ಮೂಲಕ ಪ್ರತಿಯೊಬ್ಬ ನಾಗರಿಕರು ಕನಿಷ್ಠ 1 ಗಂಟೆ ಆಟದ ಮೈದಾನದಲ್ಲಿ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡುವುದಾಗಿದೆ. ಈ ಅಭಿಯಾನವನ್ನು ಯಶಸ್ವಿಗೊಳಿಸಲು ರಾಜ್ಯದ ಶಾಲಾ ಕಾಲೇಜುಗಳು, ನಗರ ಹಾಗೂ ಗ್ರಾಮೀಣ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜಿಸಲಾಗುತ್ತಿದೆ. ಆಗಸ್ಟ್ 28ರಂದು ಬೆಳಿಗ್ಗೆ 6 ಗಂಟೆಗೆ ಯೋಗ ಅರಿವು, ಆಗಸ್ಟ್ 29ರಂದು ಬೆಳಿಗ್ಗೆ 7 ಗಂಟೆಗೆ ಮ್ಯಾರಥಾನ್ ಹಾಗೂ ಆಗಸ್ಟ್ 30ರಂದು ಬೆಳಿಗ್ಗೆ 7 ಗಂಟೆಗೆ ಸೈಕ್ಲೋಥಾನ್ ಹಾಗೂ ಜುಂಬಾ ಸ್ಪರ್ಧೆ ಏರ್ಪಡಿಸಲಾಗಿದೆ. ಮ್ಯಾರಥಾನ್ ಸ್ಪರ್ಧೆಗೆ ನಗದು ಬಹುಮಾನ ಪ್ರಥಮ ಬಹುಮಾನ 1,000, 10,000, ದ್ವಿತೀಯ ಬಹುಮಾನ 5,000 ಹಾಗೂ ತೃತೀಯ ಬಹುಮಾನ 3,000 ಹಾಗೂ 3 ಜನರಿಗೆ ಸಮಾಧಾನಕರ ಬಹುಮಾನ ಹಾಗೂ ಸಮಾಧಾನಕರ ಬಹುಮಾನವಾಗಿ 1,000 ನೀಡಲಾಗುವುದು. ಜೊತೆಗೆ ಪ್ರಶಸ್ತಿ ಪತ್ರ ಮತ್ತು ಮೆಡಲ್ಗಳನ್ನ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9845863549 ಈ ನಂಬರನ್ನ ಸಂಪರ್ಕಿಸಬಹುದು ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸಿದ್ದಾರೆ. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ದಿನದ ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಶಿವಮೊಗ್ಗ ನಗರದ ನಿಹಾರಿಕಾ ಯೋಗ ಕೇಂದ್ರದಿಂದ ಆಗಸ್ಟ್ 27ರಿಂದ 10 ದಿನಗಳ ಕಾಲ ಪ್ರತಿದಿನ ಬೆಳಗ್ಗೆ 6:30ರಿಂದ 7:30ರವರೆಗೆ ಉಚಿತ ಯೋಗಾಸನ ಮತ್ತು ಪ್ರಾಣಾಯಾಮ ತರಬೇತಿ ಶಿಬಿರವನ್ನು ವಿನೋಬ ನಗರದ ಕಲ್ಲಹಳ್ಳಿಯ 60 ಅಡಿ ರಸ್ತೆ ಪ್ರಿಯದರ್ಶಿನಿ ಶಾಲೆ ಪಕ್ಕ ವೈದ್ಯಕೀಯ ಪ್ರತಿನಿಧಿ ಭವನದಲ್ಲಿ ಆಯೋಜಿಸಲಾಗಿದೆ. ಸಾರ್ವಜನಿಕರು ಶಿಬಿರದಲ್ಲಿ ಭಾಗವಹಿಸಿ ಇದರ ಸದುಪಯೋಗ ಪಡೆದುಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕೇಂದ್ರದ ಸಂಸ್ಥಾಪಕರು ಹಾಗೂ ತರಬೇತುದಾರರಾದ ಸಿ ರಾಜಶೇಖರ್ ಅವರನ್ನು ಸಂಪರ್ಕಿಸಬಹುದು. ಮೊಬೈಲ್ ಸಂಖ್ಯೆ 9844573 ಈ ನಂಬರನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. 2026-27ನೇ ಸಾಲಿನ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮ್ ಯೋಜನೆಯಡಿ ಬೆಳೆ ಸಾಲ ಪಡೆದ ರೈತರಿಗೆ ನೋಂದಾವಣೆ ಅವಧಿಯನ್ನು ಆಗಸ್ಟ್ 31ರವರೆಗೆ ವಿಸ್ತರಿಸಲಾಗಿದೆ ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸರ್ಕಾರದಿಂದ ಆಯ್ಕೆಯಾದ ಅಗ್ರಿಕಲ್ಚರ್ ಇನ್ಸೂರೇಷನ್ ಕಂಪನಿಯ ಸಹಯೋಗದಲ್ಲಿ ಈ ಯೋಜನೆ ಜಾರಿಯಾಗಿದ್ದು ಭತ್ತ ಹಾಗೂ ರಾಗಿ ಬೆಳೆಗಳಿಗೆ ನೋಂದಾವಣೆ ಮಾಡಿಕೊಳ್ಳಲು ಈ ಹಿಂದೆ ಆಗಸ್ಟ್ 14 ಕೊನೆಯ ದಿನಾಂಕವಾಗಿತ್ತು. ರೈತರ ಕೋರಿಕೆಯ ಮೇರೆಗೆ ಇದೀಗ ಕೇವಲ ಸಾಲ ಪಡೆದ ರೈತರಿಗೆ ಮಾತ್ರ ಅನ್ವಯವಾಗುವಂತೆ ದಿನಾಂಕವನ್ನು ಆಗಸ್ಟ್ 31ರವರೆಗೆ ವಿಸ್ತರಿಸಲಾಗಿದೆ. ಬಿತ್ತನೆ ಅಥವಾ ನಾಟಿ ಮಾಡುವ ಮುನ್ನವೇ ರೈತರು ನೋಂದಾವಣೆ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಿಕೊಡಲಾಗಿದೆ. ಬೆಳೆ ಸಾಲ ಪಡೆದ ರೈತರು ಈ ವಿಮಾ ಯೋಜನೆಯಲ್ಲಿ ಭಾಗವಹಿಸಲು ಇಚ್ಛಿಸದಿದ್ದರೆ ನೋಂದಾವಣೆ ಕೊನೆ ದಿನಾಂಕಕ್ಕೆ ಮುಂಚಿತವಾಗಿ ಲಿಖಿತ ಮುಚ್ಚಳಿಕೆ ಪತ್ರ ಸಲ್ಲಿಸಿ ಯೋಜನೆಯಿಂದ ಹೊರಗುಳಿಯಬಹುದು. ಸಾಲ ಪಡೆಯದ ರೈತರು ಪಾಣಿ ಮತ್ತು ಆಧಾರ್ ಕಾರ್ಡ್ ದಾಖಲೆಗಳೊಂದಿಗೆ ಸಮೀಪದ ಬ್ಯಾಂಕ್, ಹಣಕಾಸು ಸಂಸ್ಥೆ ಅಥವಾ ಸಿಎಸ್ಸಿ ಕೇಂದ್ರಗಳಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕಂದಾಯ ಅಥವಾ ಸಹಕಾರ ಇಲಾಖೆಯ ಬ್ಯಾಂಕ್ಗಳು ಅಥವಾ ಸಂರಕ್ಷಿತ ವೆಬ್ಸೈಟ್ಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆಯಬಹುದು. ಮುಂದಿನ ವಿವರ. ರಾಜ್ಯ ಸರ್ಕಾರವು ವಿಶೇಷ ಘಟಕ ಯೋಜನೆ ಗಿರಿಜನ ಉಪ ಯೋಜನೆಯಡಿ ಸಾಫ್ಟ್ ಸೀಡ್ ಕ್ಯಾಪಿಟಲ್ 60% ಧನ ಸಹಾಯಕ್ಕಾಗಿ ಸಾಲ ಶುಲ್ಕ ಮರುಪಾವತಿ ಮತ್ತು ವಿದ್ಯುಚ್ಛಕ್ತಿ ಸಹಾಯಧನ ಯೋಜನೆಯಡಿ ಅರ್ಜಿ ಉದ್ದಿಮೆದಾರರಿಗೆ ನೆರವು ನೀಡಲು ಅರ್ಜಿ ಆಹ್ವಾನಿಸಲಾಗಿದೆ. ಈಗಾಗಲೇ ಬ್ಯಾಂಕ್ನಿಂದ ಸಾಲ ಪಡೆದು ಘಟಕಗಳನ್ನು ಸ್ಥಾಪಿಸುವ ಅರ್ಹ ಉದ್ದಿಮೆದಾರರು ಮತ್ತು ಬ್ಯಾಂಕ್ ಸಾಲ ಪಡೆದು ಉದ್ದಿಮೆ ಸ್ಥಾಪಿಸಲು ಇಚ್ಛಿಸುವವರು ಉದ್ದಿಮೆದಾರರು ಹೆಚ್ಚಿನ ವಿವರಗಳಿಗೆ ಜಂಟಿ ನಿರ್ದೇಶಕರು ಜಿಲ್ಲಾ ಕೈಗಾರಿಕಾ ಕೇಂದ್ರ ನೆಹರು ರಸ್ತೆ ಶಿವಮೊಗ್ಗ ಇವರನ್ನ ಸಂಪರ್ಕಿಸುವಂತೆ ಶಿವಮೊಗ್ಗ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
6: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
7: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
8: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
9: ನಂದಿನಿ ಪರಿಶುದ್ಧತೆಯ ಪ್ರತೀಕ.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
10: ಹೂನೆ ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
11: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
12: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಪ್ರೀತಿಯ ನಲ್ಮೆಯ ಆತ್ಮೀಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ ಆರೋಗ್ಯವಾಗಿ ಖುಷಿಯಾಗಿ ನಗ್ನಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪ ಅಂದ್ರೆ, ನಿಮ್ಮೆಲ್ಲರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಕೇಳುಗರೆ ಹೆಸರು ಹೇಳ್ತಾ ಇದೆ, ಪರಿಸರ ಪರಿಚಯ. ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಇನ್ನು ಪರಿಸರ ಅನ್ನುವಾಗ ಒಂದ್ಸರಿ ನದಿ, ಮತ್ತೊಂದ್ಸರಿ ಬೆಟ್ಟ, ಇನ್ನೊಂದ್ಸರಿ ಗುಡ್ಡಗಳು, ಕಾಡು, ಜಲಪಾತಗಳು, ಜಲಚರಗಳು, ಪ್ರಾಣಿ ಪಕ್ಷಿ, ಹಣ್ಣು ತರಕಾರಿ, ಹೂವು ಎಲ್ಲವನ್ನು ಕೂಡ ಒಳಗೊಂಡಿರುವಂತಹ ವಿಷಯಗಳಿರುತ್ತೆ. ಹಾಗೆ ಇದರ ಜೊತೆಗೆ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಆಗಿರುತ್ತೆ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ನಮಗೆ ಪಕ್ಷಿಗಳ ಬಗ್ಗೆ ತಿಳ್ಕೊಳ್ಳುವಂತ ಕುತೂಹಲ ಇದೆ. ಆದರೆ ವಿಶೇಷವಾಗಿ ನಮ್ಮೊಟ್ಟಿಗೆ ಇವತ್ತು ಒಬ್ರು ಅತಿಥಿ ಇದಾರಾಯ್ತಾ, ಅವರು ವಿದ್ಯಾರ್ಥಿನಿಯಾಗಿದ್ದು ಈ ಒಂದು ಪುಟ್ಟ ವಯಸ್ಸಿನಲ್ಲೇ ಪಕ್ಷಿಗಳ ಮೇಲೆ ಹೆಚ್ಚು ಪ್ರೀತಿಯಾಗಿ ಪಕ್ಷಿಗಳ ಬಗ್ಗೆ ತಿಳ್ಕೊಂಡು ಅವರು ತಿಳ್ಕೊಂಡಿರುವಂತಹ ವಿಷಯವನ್ನ ನಮ್ಮೊಟ್ಟಿಗೆ ಪ್ರಸ್ತುತ ಪಡಿಸ್ತಾ ಇದ್ದಾರೆ. ಅವರೇನೆ 7ನೇ ತರಗತಿ ವಿದ್ಯಾರ್ಥಿನಿಯಾಗಿರುವಂತಹ ಧಾತ್ರಿ ಎ ಜೋಶಿ. ಧಾತ್ರಿ ನಮಸ್ತೆ.
13: ನಮಸ್ಕಾರ ಎಲ್ಲರಿಗೂ.
12: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಾಗೆ ನೀವು ತಿಳ್ಕೊಂಡಿರುವಂತಹ ಪಕ್ಷಿಯ ಬಗ್ಗೆ ನಮಗೊಂದಿಷ್ಟು ಮಾಹಿತಿಯನ್ನ ನೀಡಬಹುದಾ?
13: ನನ್ನ ಹೆಸರು ಧಾತ್ರಿ ಎ ಜೋಶಿ. ನಾನು ಜ್ಯೋತಿ ಕೇಂದ್ರೀಯ ವಿದ್ಯಾಲಯದ ಕ್ಲಾಸ್ 7th ಅಲ್ಲಿ ಓದ್ತಾ ಇದ್ದೀನಿ. ಇವತ್ತು ನಾನು ಮೊನಾರ್ಕ್ ಫ್ಲೈ ಕ್ಯಾಚರ್ಸ್, ಇಲ್ಲ ಏಷ್ಯನ್ ಪ್ಯಾರಡೈಸ್ ಫ್ಲೈ ಕ್ಯಾಚರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಹಕ್ಕಿ ಬಂದು ಇದ್ರ ಬಾಡಿ ಲೆಂತ್ 19-22 centimeters ಇರುತ್ತೆ. ಅಡಲ್ಟ್ ಮೇಲ್ಸ್ಗೆ ಫುಲ್ ಲಾಂಗ್ ಟೇಲ್ ಇರುತ್ತೆ ಅಂಡ್ ಅದರ ಲೆಂತ್ 45-50 centimeters ಇರುತ್ತೆ. ಈ ಹಕ್ಕಿದು ಕಲರು ಗ್ಲಾಸಿ ಬ್ಲ್ಯಾಕ್ ಹೆಡ್, ಅದು ಫುಲ್ ಬ್ಲಾಕ್ ಕಲರ್ ಹೆಡ್ ಇರುತ್ತೆ, ಆಮೇಲೆ ಬ್ಲೂ ಬಿಲ್ ಇರುತ್ತೆ, ಬ್ಲೂ ಬಿಲ್ ಅಂದ್ರೆ ಬೀಕ್, ಅಂಡ್ ಬ್ಲೂಶ್ ಐ ರಿಂಗ್, ಕಣ್ ಸುತ್ತಲೂ ಒಂದು ಬ್ಲೂಶ್ ರಿಂಗ್ ಇರುತ್ತೆ. ಮೇಲ್ಸ್ ಅಲ್ಲಿ ಎರಡು ಕಲರ್ ಟೈಪ್ಸ್ ಇರುತ್ತೆ, ಅಂಡ್ ದೋಸ್ ಆರ್ ಕಾಲ್ಡ್ ಮಾರ್ಫ್ಸ್. ಓಕೆ, ಅವೆರಡು ರೂಫಸ್ ಮಾರ್ಫ್ ಅಂತ. ರೂಫಸ್ ಮಾರ್ಫ್ ಅಲ್ಲಿ ಚೆಸ್ನಟ್ ಬ್ರೌನ್ ಕಲರ್ ಇರುತ್ತೆ, ಹೆಡ್ ಅಗೇನ್ ಬ್ಲ್ಯಾಕೇ ಇರುತ್ತೆ, ಲೈಕ್ ಬ್ಲ್ಯಾಕ್ ಆರ್ ಬ್ಲೂ, ಅಂಡ್ ಲಾಂಗ್ ಟೇಲ್ ಇರುತ್ತೆ, ಅದೂ ಇದು ಚೆಸ್ನಟ್ ಬ್ರೌನ್ ಕಲರೇ ಇರುತ್ತೆ. ಇನ್ನೊಂದು ಟೈಪ್ ಬಂದು ವೈಟ್ ಮಾರ್ಫ್ ಅಂತ, ಅದು ಪ್ಯೂರ್ ವೈಟ್ ಕಲರ್ ಇರುತ್ತೆ, ಅಂಡ್ ತುಂಬ ಲಾಂಗ್ ಟೇಲ್ ಇರುತ್ತೆ, ಆಮೇಲೆ ಅದಕ್ಕೂ ಗ್ಲಾಸಿ ಬ್ಲ್ಯಾಕ್ ಹೆಡ್ಡೇ ಇರುತ್ತೆ. ಎರಡು ಮಾರ್ಫು ಸೇಮ್ ಸ್ಪೀಷೀಸ್ಗೆ ಬಿಲಾಂಗ್ ಆಗೋದು, ಅಂಡ್ ಬೋತ್ ಆರ್ ಈಕ್ವಲಿ ನಾರ್ಮಲ್. ತುಂಬ ಮೇಲ್ಸು ದೇ ಲೈಕ್ ದೇ ಆರ್ ಬಾರ್ನ್ ರೂಫಸ್ ಮಾರ್ಫ್ಸ್, ಅಂಡ್ ದೊಡ್ಡ ದೊಡ್ಡದು ದೊಡ್ಡದು ಆಗ್ತಾ ಆಗ್ತಾ ಇಟ್ ಬಿಕಮ್ಸ್ ವೈಟ್ ಮಾರ್ಫ್, ಇಲ್ಲಾಂದ್ರೆ ಸೇಮ್ ರೂಫಸ್ ಮಾರ್ಫೇ ಇರುತ್ತೆ. ಫೀಮೇಲ್ ಬಂದ್ಬಿಟ್ಟು ರಿಚ್ ರೂಫಸ್ ಅಪ್ಪರ್ ಪಾರ್ಟ್ಸ್, ಆಮೇಲೆ ಗ್ರೇ ಅಂಡ್ ವೈಟ್ ಕೆಳಗಡೆ ಲೈಕ್ ಹೊಟ್ಟೆಯಿಂದ ಕೆಳಗಡೆ. ಅಂಡ್ ಫೀಮೇಲ್ಸ್ಗೆ ಏನ್ ಡಿಫರೆನ್ಸ್ ಅಂದ್ರೆ ದೇ ಡು ನಾಟ್ ಹ್ಯಾವ್ ಅ ಲಾಂಗ್ ಟೇಲ್, ಅದಕ್ಕೆ ಉದ್ದ ಟೇಲ್ ಇರಲ್ಲ ಲೈಕ್ ಮೇಲ್ಸ್.
12: ಸೂಪರ್ ದಾತ್ರಿ, ನೀವು ಈ ಪಕ್ಷಿಯ ಬಗ್ಗೆ ತುಂಬಾ ಚೆನ್ನಾಗಿ ವಿವರಣೆಯನ್ನ ಕೊಡ್ತಾ ಇದ್ದೀರಾ, ಹಾಗೆ ಈ ಪುಟ್ಟ ವಯಸ್ಸಲ್ಲೇ ಪಕ್ಷಿಗಳ ಬಗ್ಗೆ ತಿಳ್ಕೊಂಡಿರೋದ್ ಕೂಡ ಅಷ್ಟೇ ಖುಷಿ ಆಗ್ತಾ ಇದೆ. ಹಾಗಿದ್ರೆ ದಾತ್ರಿ ಅವರು ನೀಡುವಂತ ಮಾಹಿತಿಯನ್ನ ಇನ್ನಷ್ಟು ಕೇಳೋಣ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಸೂಪರ್ ಆಗಿರೋ ಸಾಂಗ್ ಅನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪಕ್ಷಿಯ ಬಗ್ಗೆ ಮಾಹಿತಿಯನ್ನು ನೀಡೋಣ ಅಂತ. ಅದರಲ್ಲೂ ಸೆವೆಂತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಒಬ್ರು ಪಕ್ಷಿಯ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ಅಂದರೆ ನಿಜಕ್ಕೂ ಖುಷಿ ಪಡೋ ವಿಷಯನೇ ಅಲ್ವಾ? ಹೌದು, ನಮ್ಮೊಟ್ಟಿಗೆ ಧಾತ್ರಿ ಜೋಶಿ ಅವರು ಮಾತಾಡ್ತಾ ಇದ್ದಾರೆ. ಧಾತ್ರಿ ಅವರೇ, ಈ ಒಂದು ಮೊನಾರ್ ಫ್ಲೈ ಕ್ಯಾಚರ್ ಅಥವಾ ಏಷ್ಯನ್ ಫ್ಲೈ ಕ್ಯಾಚರ್ ಬಗ್ಗೆ ಇನ್ನೊಂದಿಷ್ಟು ವಿಶೇಷ ಮಾಹಿತಿಯನ್ನ ನಮಗೆ ನೀಡಬಹುದಾ?
3: ಈ ಹಕ್ಕಿ ಇಂಡಿಯನ್ ಸಬ್ ಕಾಂಟಿನೆಂಟ್ ಸುತ್ತಲೂ ತುಂಬಾ ಚೆನ್ನಾಗಿ ಸ್ಪ್ರೆಡ್ ಆಗಿದೆ. ಸೌತ್ ಅಂಡ್ ಸೌತ್ ಈಸ್ಟ್ ಏಷ್ಯಾಲಿ ಎಸ್ಪೆಷಲಿ ಇದು ಈ ಹಕ್ಕಿನ ಕಾಣಬಹುದು. ಈ ಹಕ್ಕಿ ಇಂಡಿಯಾ, ನೇಪಾಳ, ಭೂತಾನ್, ಬಾಂಗ್ಲಾದೇಶ್, ಶ್ರೀಲಂಕಾ, ಮಯನ್ಮಾರ್, ಥೈಲ್ಯಾಂಡ್, ಕಾಂಬೋಡಿಯಾ, ವಿಯೆಟ್ನಾಂ, ಸದರ್ನ್ ಚೈನಾ, ಆಮೇಲೆ ಒಂದ್ ಸ್ವಲ್ಪ ಸ್ವಲ್ಪ ಇಂಡೋನೇಷ್ಯಾ ಅಲ್ಲೂ ಕಾಣುತ್ತೆ. ಇಂಡಿಯಾದಲ್ಲಿ ಕಾಮನ್ ಆಗಿ ಹಿಮಾಲಯನ್ ಫುಟ್ ಹಿಲ್ಸ್ ಅಲ್ಲಿ ಕಾಣುತ್ತೆ, ಆಮೇಲೆ ವೆಸ್ಟರ್ನ್ ಘಾಟ್ಸ್ ಅಂಡ್ ಸೆಂಟ್ರಲ್ ಇಂಡಿಯಾ ಅಲ್ಲಿ. ಇದು ಮಿಡಲ್ ಅಂಡ್ ಅಪ್ಪರ್ ಕ್ಯಾನೋಪಿ ಅಲ್ಲಿ ಮಾತ್ರ ಇರೋದು. ಬಟ್ ಹಂಟಿಂಗ್ ಟೈಮ್ಸ್ ಅಂದ್ರೆ ಪ್ರೇ ಏನಾದ್ರು ಕೆಳಗಡೆ ನೆಲದ ಮೇಲೆ ಓಡಾಡ್ತಿರ್ಬೇಕಾದ್ರೆ ಇಟ್ ಕಮ್ಸ್ ಟು ಲೋವರ್ ಬ್ರಾಂಚಸ್.
2: ಓಕೆ ಧಾತ್ರಿ, ನೀವು ಹೇಳೋ ವಿಷಯ ತುಂಬಾ ಚೆನ್ನಾಗಿದೆ, ಕೇಳೋಕ್ಕೂ ಕೂಡ ಕುತೂಹಲ ಅನಿಸ್ತಾ ಇದೆ. ಹಾಗಿದ್ರೆ ಈ ಒಂದು ಮೊನಾರ್ ಫ್ಲೈ ಕ್ಯಾಚರ್ ಅಥವಾ ಏಷ್ಯನ್ ಫ್ಲೈ ಕ್ಯಾಚರ್, ಇದರ ಆಹಾರ ಏನು ಅಥವಾ ಊಟ ಏನು ಅದ್ರ ಬಗ್ಗೆ ಹೇಳ್ಬೋದಾ?
3: ಇದ್ರ ಊಟ ಬಗ್ಗೆ ಮಾತಾಡಬೇಕು ಅಂದ್ರೆ ಇದು ಮೋಸ್ಟ್ಲಿ ಇನ್ಸೆಕ್ಟಿವೋರಿಯಸ್, ಅಂದ್ರೆ ಬರೀ ಇನ್ಸೆಕ್ಟ್ ಮೇಲೆ ಇರುತ್ತೆ. ಇದು ಫ್ಲೈಯಿಂಗ್ ಇನ್ಸೆಕ್ಟ್ಸ್, ಬಟರ್ಫ್ಲೈಸ್, ಆ್ಯಂಡ್ ಮಾತ್ಸ್, ಬೀಟಲ್ಸ್, ಫ್ಲೈಸ್, ವಾಸ್ಪ್ಸ್, ಬೀಸ್, ಡ್ರ್ಯಾಗನ್ ಫ್ಲೈಸ್, ಕ್ಯಾಟರ್ಪಿಲರ್ಸ್ ಆ್ಯಂಡ್ ಸ್ಪೈಡರ್ಸ್ ತುಂಬ ಕಮ್ಮಿ ಬಟ್ ಸ್ಟಿಲ್ ತಿನ್ನುತ್ತೆ. ಇದು ಬೇಗ ಕ್ವಿಕ್ ಏರಿಯಾ ಅಂದರೆ ಮೇಲ್ಗಡೆಯಿಂದ ಬಂದ್ಬಿಟ್ಟು ನೆಲದ ಮೇಲೆ ಹಾಕಿ ಲೈಕ್ ದಟ್ ಇನ್ಸೆಕ್ಟ್ ಎಲ್ಲಿ ಹಾರ್ತಿದ್ರು ಇಟ್ ವಿಲ್ ಟೇಕ್ ಇಟ್ ಅಂಡ್ ಗೋ ಬ್ಯಾಕ್ ಟು ದ ಸೇಮ್ ಪ್ಲೇಸ್. ಈ ಹಕ್ಕಿ ಇದು ಬ್ರೀಡಿಂಗ್ ಸೀಸನ್ನು ಇಂಡಿಯಾದಲ್ಲಿ ಮಾರ್ಚ್ ಟು ಜುಲೈ. ಇದು ನೆಸ್ಟ್ ಕಪ್ ಶೇಪ್ದಲ್ಲಿ ಮಾಡುತ್ತೆ. ಫೈನ್ ಫೈಬರ್ಸ್ ಇಟ್ ಯೂಸಸ್ ಫೈನ್ ಫೈಬರ್ಸ್, ಬಾರ್ಕ್ ಸ್ಟ್ರೈಪ್ಸ್, ಲೀವ್ಸ್, ಮಾಸ್ ಆ್ಯಂಡ್ ಸ್ಪೈಡರ್ ವೆಬ್ಸ್, ಯೂಶ್ವಲಿ ಪ್ಲೇಸ್ಡ್ ಆನ್ ಅ ಹಾರಿಜಾಂಟಲ್ ಬ್ರಾಂಚ್. ದ ಫೀಮೇಲು 2-4 ಎಗ್ಸ್ ಅನ್ನ ಲೇ ಮಾಡ್ಬೋದು. ಈ ಎಗ್ ಕಲರ್ ಪಿಂಕಿಶ್ ವೈಟ್ ಇರುತ್ತೆ, ಅಂಡ್ ದೆನ್ ಬ್ರೌನ್ ಇಲ್ಲ ಪರ್ಪಲಿಶ್ ಡಾಟ್ಸ್ ಇರುತ್ತೆ. ಆಮೇಲೆ ಇದರದ್ದು ಈ ಹಕ್ಕಿದು ಇನ್ಕ್ಯುಬೇಷನ್ ಪೀರಿಯಡ್ ಅಂದ್ರೆ ಕಾವು ಕೊಡೋ ಟೈಮು 14-16 ಡೇಸ್ ಇರುತ್ತೆ. ಎರಡು ಪೇರೆಂಟ್ಸ್ ಅಂದ್ರೆ ಮೇಲ್ ಆ್ಯಂಡ್ ಫಿಮೇಲ್ ವಿಲ್ ಶೇರ್ ದ ಇನ್ಕ್ಯುಬೇಷನ್ ಡ್ಯೂಟೀಸ್. ಇದ್ರದ್ದು ನೆಸ್ಟಿಂಗ್ ಪೀರಿಯಡ್ ಇದರದ್ದು ಚಿಕ್ಸ್ ನೆಸ್ಟ್ ಅಲ್ಲಿ 10-14 ದಿನ ಇರುತ್ತೆ. ಅಂಟಲ್ ಇಟ್ ಡೆವಲಪ್ಸ್

0: videna.
1: ಶಿವಮೊಗ್ಗ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಪ್ರೀತಿಯ ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು ಪಕ್ಷಿಯ ಬಗ್ಗೆ ಮಾತನಾಡ್ತಿದ್ವಿ. ಹಾಗೆ ಈ ಪಕ್ಷಿಯ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇರೋರು 7ನೇ ತರಗತಿ ವಿದ್ಯಾರ್ಥಿನಿ ಆಗಿರುವಂತಹ ದಾತ್ರಿ ಎ ಜೋಶಿ ಅವರು. ಸೊ ದಾತ್ರಿ ಅವರೇ, ಮತ್ತೊಮ್ಮೆ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಈ ಒಂದು ಮೊನಾರ್ ಫ್ಲೈ ಕ್ಯಾಚರ್ ಅಥವಾ ಏಷ್ಯನ್ ಫ್ಲೈ ಕ್ಯಾಚರ್ ಏನಿದೆ, ಈ ಪಕ್ಷಿಯ ಬಗ್ಗೆ ಕ್ಯೂಟ್ ಆಗಿ ಮಾಹಿತಿಯನ್ನು ನೀಡ್ತಾ ಇದ್ರಿ, ಆಯ್ತಾ? ಹಾಗಿದ್ರೆ ಈ ಪಕ್ಷಿಯನ್ನ ನೀವು ಫಸ್ಟ್ ಟೈಮ್ ನೋಡಿದ್ದಾದ್ರೂ ಯಾವಾಗ, ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ?
4: ನಾನು ಈ ಫಸ್ಟ್ ಹಕ್ಕಿ ನೋಡಿದ್ದು ಅಂದ್ರೆ, ನಾನು ನಮ್ಮ ಅಪ್ಪ ಅಮ್ಮ ಒಂದು ಫ್ಯಾಮಿಲಿ ಟ್ರಿಪ್ ಅಂತ ಹೇಳ್ಬಿಟ್ಟು ಕಬೀನಿಗೆ ಹೋಗಿದ್ವಿ. ಅಲ್ಲಿ ಮೇ ಬಿ ಐ ವಾಸ್ ಸೆಕೆಂಡ್ ಆರ್ ಥರ್ಡ್ ಸ್ಟ್ಯಾಂಡರ್ಡ್. ಅವಾಗ ನಾನು ಫಸ್ಟ್ ನೋಡಿದ್ದು, ಸಫಾರಿ ಹೋಗ್ತಿದ್ವಿ, ಅಲ್ಲಿ ಮೇಲ್ಗಡೆ ನನ್ನ ಮರದ ಮೇಲೆ ಕುತ್ಕೊಂಡಿತ್ತು. ಆ ಗೈಡ್ ಹೇಳಿದ್ರು ಇದು ಏಷ್ಯನ್ ಪ್ಯಾರಡೈಸ್ ಲೇಕ್ ಕ್ಯಾಚರ್ ಅಂತ. ಅವಾಗ ಐ ಗಾಟ್ ಆಸ್ಟ್ರಕ್ ಬೈ ದಟ್ ಬರ್ಡ್. ಅದರ ಬಾಲ ಇಷ್ಟು ಉದ್ದ ಇದೆ, ಅದರ ತಲೆ ಮೇಲೆ ಒಂದು ಕಿರೀಟ ತರ ಇದೆ. ಅದಾದ್ಮೇಲೆ ಏನಾದ್ರು ಆ ಹಕ್ಕಿ ಮೇಲೆ ಇಂಟ್ರೆಸ್ಟ್ ಬಂದ್ಬಿಟ್ಟು ನಾನು ವಿಕಿಪೀಡಿಯಲ್ಲಿ ಸರ್ಚ್ ಮಾಡ್ಬಿಟ್ಟು, ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡ್ಬಿಟ್ಟು ಐ ಟ್ರೈ ಟು ಲರ್ನ್ ಮೋರ್ ಅಬೌಟ್ ಇಟ್. ಅಂಡ್ ಇಟ್ಸ್ ಅ ವೆರಿ ಗುಡ್ ಬರ್ಡ್. ಅಂಡ್ ಆ ಹಕ್ಕಿ ಇಸ್ ಮೈ ಫೇವರೇಟ್ ಬರ್ಡ್.
3: ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಈ ಒಂದು ಮೊನಾರ್ ಫ್ಲೈ ಕ್ಯಾಚರ್ ಪಕ್ಷಿ ಏನಿದೆ, ದಾತ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ, ಹಾಗೆ ಫೇವ್ರೇಟ್ ಬರ್ಡ್ ಕೂಡ ಆಗಿದೆ. ಸೊ ದಾತ್ರಿ, ನನ್ಗೀಗ ಈ ಒಂದು ಪಕ್ಷಿಯ ಬಗ್ಗೆ ಯಾವ್ದಾದ್ರು ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ಬೋದಾ?
4: ಈ ಹಕ್ಕಿದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಬಂದ್ಬಿಟ್ಟು, ಅಡಲ್ಟ್ ಮೇಲ್ಸ್ಗೆ 2-4 ವರ್ಷ ಬೇಕಾಗುತ್ತೆ ಅದರದ್ದು ಸ್ಟ್ರೈಕಿಂಗ್ ವೈಟ್ ಕಲರ್ ಬರಬೇಕು ಅಂದ್ರೆ. ಆಮೇಲೆ ಏಷ್ಯನ್ ಪ್ಯಾರಡೈಸ್ ಫ್ಲೈ ಕ್ಯಾಚರ್ಗೆ ಅದರ ಬಾಲ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂದ್ರೆ ಫೀಮೇಲ್ಸು ಬೇಗ ಬಾಲಕ್ಕೆ ಅಟ್ರಾಕ್ಟ್ ಆಗೋದು ಏಷ್ಯನ್ ಪ್ಯಾರಡೈಸ್ ಫ್ಲೈ ಕ್ಯಾಚರಲ್ಲಿ. ಯಾವ ಏಷ್ಯನ್ ಪ್ಯಾರಡೈಸ್ ಫ್ಲೈ ಕ್ಯಾಚರಿಗೆ ಜಾಸ್ತಿ ಉದ್ದ ಆಮೇಲೆ ಚೆನ್ನಾಗಿರೋ ಬಾಲ ಇರುತ್ತಲ್ಲ, ಆ ಏಷ್ಯನ್ ಪ್ಯಾರಡೈಸ್ ಫ್ಲೈ ಕ್ಯಾಚರ್ಗೆ ಫೀಮೇಲ್ಸು ಬೇಗ ಅಟ್ರಾಕ್ಟ್ ಆಗುತ್ತೆ. ಆಮೇಲೆ ಯಾವ ಏಷ್ಯನ್ ಪ್ಯಾರಡೈಸ್ ಫ್ಲೈ ಕ್ಯಾಚರ್ಗೆ ಕಮ್ಮಿ ಲೈಕ್ ಇನ್ನೊಂದು ಸ್ವಲ್ಪ ಗ್ರೋತ್ ಆಗಿಲ್ದಿರೋ ಬಾಲ ಇತ್ತು ಅಂದ್ರೆ ಆ ಏಷ್ಯನ್ ಪ್ಯಾರಡೈಸ್ ಫ್ಲೈ ಕ್ಯಾಚರ್ಗೆ ಫೀಮೇಲ್ಸ್ ಅಟ್ರಾಕ್ಟ್ ಆಗಲ್ಲ. ಆಮೇಲೆ ಈ ಹಕ್ಕಿ ತುಂಬಾ ಬ್ಯೂಟಿಫುಲ್ ಆಗಿದ್ರು, ಯಾವ್ದೇ ದೊಡ್ಡ ಪ್ರಿಡೇಟರ್ ಇಲ್ಲ ಲಾರ್ಜ್ ಬರ್ಡ್ ಬಂದ್ರು ಒಂಚೂರು ಹೆದರ್ಕೊಳ್ದೆ ಅದನ್ನ ಓಡಿಸುತ್ತೆ. ಈಗ ಸಪೋಸ್ ಯಾವ್ದಾದ್ರು ಅವಳ್ ಬಂತು, ಇಲ್ಲ ಕ್ರೆಸೆಂಟ್ ಸರ್ಪೆಂಟ್ ಈಗಲ್ ತುಂಬಾ ದೊಡ್ಡ ಹಕ್ಕಿ ಬಂದ್ರೆ ಇದೇನ್ ಮಾಡುತ್ತೆ, ಲೈಕ್ ನೆಸ್ಟ್ ಹತ್ರ ಬಂದ್ರೆ ಈ ಹಕ್ಕಿ ಹೋಗ್ಬಿಟ್ಟು ಅದ್ರ ತಲೆನ ಕುಟ್ಟು ಬಿಟ್ಟು ಬೇಗ ಫಾಸ್ಟ್ ಆಗಿ ಇರುತ್ತಲ್ಲ, ಸೊ ಇಟ್ ಗೋಸ್ ಇನ್ ಹೈಟ್ಸ್. ಆಮೇಲೆ ಮತ್ತೆ ಹಂಗ್ ಮಾಡ್ತಾ ಇರುತ್ತೆ ಆ ಹಕ್ಕಿ ಹೋಗೋ ತನಕ, ಇಟ್ ಕೀಪ್ಸ್ ಆನ್ ಡೂಯಿಂಗ್ ಇಟ್. ನಮ್ಮ ಅಪ್ಪ ಅಮ್ಮನ ಜೊತೆ ಮೊನ್ನೆ ಮಾತಾಡ್ತಿರ್ಬೇಕಾರೆ ಅವ್ರು ಹೇಳ್ತಿದ್ರು, ಅವ್ರು ಚಿಕ್ಕೋರಿದ್ದಾಗ ಬೆಂಗಳೂರುಗಳದ್ದು ಪಾರ್ಕ್ಸ್ ಅಲ್ಲಿ ಲೇಕ್ಸ್ ಅಲ್ಲಿ ಎಲ್ಲ ಈ ಹಕ್ಕಿ ಕಾಣಿಸ್ತಿತ್ತು ಅಂತ. ತುಂಬಾ ಕಾಮನ್ ಆಗಿಲ್ದೇ ಇದ್ರು ಅಟ್ಲೀಸ್ಟ್ ಕಾಣಿಸ್ತಿತ್ತು. ಈಗ ತುಂಬಾ ಕಷ್ಟ ಆಗೋಗಿದೆ ಏಷ್ಯನ್ ಪ್ಯಾರಡೈಸ್ ಫ್ಲೈ ಕ್ಯಾಚರ್ ಬೆಂಗಳೂರಿಗೆ ಬರಕ್ಕೆ. ಮೇಜರ್ ರೀಸನ್ಸ್ ಏನಂದ್ರೆ ತುಂಬಾ ದೊಡ್ಡ ದೊಡ್ಡ ಟ್ರೀಸ್ ಎಲ್ಲ ಹೊರಟೋಗಿದೆ. ಆಮೇಲೆ ಗ್ರೀನ್ ಪ್ಲೇಸಸ್ ಲೈಕ್ ಜಾಸ್ತಿ ಗಿಡ ನೆಟ್ಟಿರೋ ಜಾಗಗಳನ್ನೆಲ್ಲ ಕಟ್ ಮಾಡಿ ಮಾಡಿ ಮಾಡಿ ಹೋಗ್ತಿದ್ದಾರೆ ಜಾಸ್ತಿ ಅರ್ಬನೈಸೇಷನ್ಗೆ. ಡೆನ್ಸ್ ಅಂಡರ್ ಗ್ರೋತು ಆಗ್ತಿಲ್ಲ. ಆಮೇಲೆ ತುಂಬಾ ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತಿದ್ದಾರೆ ಫಾರ್ಮರ್ಸು, ಅದು ಇನ್ಸೆಕ್ಟ್ಸ್ ಅನ್ನ ತುಂಬಾ ಸಾಯಿಸ್ತಿದೆ. ಇನ್ಸೆಕ್ಟ್ಸ್ ಈ ಹಕ್ಕಿದು ಪ್ರೈಮರಿ ಫುಡ್. ಆಮೇಲೆ ಇದು ಹ್ಯೂಮನ್ಸ್ ಅದರದ್ದು ಬ್ರೀಡಿಂಗ್ ಸೀಸನ್ ಅಲ್ಲಿ ಮಧ್ಯೆ ಮಧ್ಯೆ ಹೋಗ್ಬಿಟ್ಟು ಫೋಟೋ ತೆಗಿಯೋದು, ಇಲ್ಲ ಅದ್ರ ನೆಸ್ಟ್ ಹತ್ರ ತುಂಬಾ ಹತ್ರ ಹೋಗೋದು, ಇದೆಲ್ಲ ಮಾಡಿದ್ದಕ್ಕೆ ಅದು ಕಮ್ಮಿ ಬರ್ತಿದೆ ಈ ತರ ಜಾಗಗಳಿಗೆ. ನಾವು ಈ ಹಕ್ಕಿನ ವಾಪಸ್ ತರಕ್ಕೆ, ಇಲ್ಲ ಈ ಹಕ್ಕಿ ಸ್ಪೆಸಿಫಿಕಲಿ ಅಲ್ಲ ಲೈಕ್ ಬೇರೆ ಹಕ್ಕಿಗಳನ್ನು ವಾಪಸ್ ತರಕ್ಕೆ ಏನ್ ಮಾಡ್ಬೋದು, ದೊಡ್ಡ ದೊಡ್ಡ ಟ್ರೀಸ್ ಆಲದ ಮರ, ಪೀಪಲ್ ಟ್ರೀ, ಫೀಕಸ್, ನೀಮ್, ಆಮೇಲೆ ಬೇರೆ ಬೇರೆ ಟ್ರೀಸ್ ಎದಕ್ಕೆ ಈಸಿಯಾಗಿ ಹ್ಯಾಬಿಟೇಟ್ ಮಾಡಕ್ ಆಗುತ್ತಲ್ಲ ಆ ತರದೆಲ್ಲ ಟ್ರೀಸ್ನ ಜಾಸ್ತಿ ಬೆಳೆಯಕ್ ಬಿಡ್ಬೇಕು. ಆಮೇಲೆ ಅರ್ಬನ್ ಫಾರೆಸ್ಟ್ ಲೇಕ್ಗಳು ಆಮೇಲೆ ಗ್ರೀನ್ ಕಾರಿಡಾರ್ಸ್ ಈ ಬರ್ಡ್ಗೆ ಇನ್ನೂ ಸೇಫ್ ಆಗಿ ಹ್ಯಾಬಿಟೇಟ್ ಮಾಡಕ್ಕೆ ಬಿಡುತ್ತೆ. ಆಮೇಲೆ ಪೆಸ್ಟಿಸೈಡ್ಸ್ ಯೂಸ್ ಮಾಡೋದು ಕಮ್ಮಿ ಮಾಡಬೇಕು, ಅವಾಗ ಇನ್ಸೆಕ್ಟ್ಸ್ ಜಾಸ್ತಿ ಆಗುತ್ತೆ, ಹಾಗೆ ಬೆಳ್ಸುದು ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಫಾರ್ಮರ್ಸ್ ಗೆ ಡಿಸ್ಟರ್ಬ್ ಆಗಲ್ಲ. ಪೆಸ್ಟಿಸೈಡ್ಸ್ ಯೂಸ್ ಮಾಡೋದನ್ನ ಕಮ್ಮಿ ಮಾಡಿದರೆ ಇನ್ಸೆಕ್ಟ್ಸ್ ಏನ್ ಜಾಸ್ತಿ ಆಗಲ್ಲ, ಯಾಕೆಂದ್ರೆ ಹಕ್ಕಿಗಳು ವಿಲ್ ಕಮ್ ಬ್ಯಾಕ್ ಅಂಡ್ ಈಟ್ ಆನ್ ದ ಇನ್ಸೆಕ್ಟ್ಸ್. ಸೊ ನಮಗೆ ಎನಿವೇಸ್ ಊಟನು ಹೆಲ್ದಿ ಆಗಿರೋ ಊಟ ಸಿಗುತ್ತೆ, ನಾಟ್ ವಿತ್ ಒನ್ಸ್ ವಿಚ್ ಹ್ಯಾವ್ ಪೆಸ್ಟಿಸೈಡ್ಸ್. ಆಮೇಲೆ ಬ್ರೀಡಿಂಗ್ ಸೀಸನ್ ಟೈಮ್ ಅಲ್ಲೆಲ್ಲ ಹ್ಯೂಮನ್ ಆಕ್ಟಿವಿಟಿಗಳನ್ನೆಲ್ಲ ಕಮ್ಮಿ ಮಾಡಬೇಕು. ಇಫ್ ಯು ವಾಂಟ್ ದ ಪಿಕ್ಚರ್ ಆಫ್ ದ ಬರ್ಡ್ ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬಿಟ್ಟು ಫೋಟೋ ತೆಗಿಬೇಕು.
3: ಖಂಡಿತವಾಗ್ಲೂ ಧಾತ್ರಿ, ನಿಮ್ಮೆಲ್ಲ ಮಾತನ್ನ ಕೇಳುವಾಗ ತುಂಬಾ ಖುಷಿ ಆಗ್ತಾ ಇದೆ. ನಿಮಗೆ ಪರಿಸರದ ಮೇಲೆ ಇರುವಂತಹ ಕಾಳಜಿ, ಪಕ್ಷಿಗಳ ಮೇಲೆ ಇರುವಂತಹ ಪ್ರೀತಿಯನ್ನ ಕೇಳುವಾಗ ನಿಜಕ್ಕೂ ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ನಿಮ್ಮ ಮಾತಿನಿಂದನಾದ್ರೂ ಒಂದಿಷ್ಟು ಬದಲಾವಣೆ ಆದ್ರೆ ಕಾರ್ಯಕ್ರಮ ಮಾಡಿದಕ್ಕೂ ಒಂದು ಸಾರ್ಥಕತೆ ಸಿಗುತ್ತೆ. ಹಾಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಿಮ್ಮ ಪೇರೆಂಟ್ಸ್ಗೆ ಅಂದ್ರೆ ತಂದೆ ತಾಯಿಗೆ ನಾವು ಧನ್ಯವಾದವನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ. ಈ ಒಂದು ಪುಟ್ಟ ವಯಸ್ಸಿನಲ್ಲೇ ಪರಿಸರದ ಬಗ್ಗೆ ಕಾಳಜಿ, ಪಕ್ಷಿಗಳ ಬಗ್ಗೆ ಆಸಕ್ತಿಯನ್ನ ಕೇಳುವಾಗ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ, ಎಷ್ಟೋ ಜನ ಮಕ್ಕಳಿಗೆ ನೀವು ಸ್ಫೂರ್ತಿಯಾಗಿರ್ತೀರಾ. ಹಾಗೆ ಮತ್ತೊಮ್ಮೆ ನಿಮಗೆ ಮನಸಾರೆ ಧನ್ಯವಾದಗಳನ್ನ ತಿಳಿಸ್ತಾ ಕೇಳುಗರೆ, ಇವತ್ತಿನ ಕಾರ್ಯಕ್ರಮ ಹೇಗನಿಸ್ತು? ಇದರೊಂದಿಗೆ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಧಾತ್ರಿ ಹೇಳಿದ ಮಾತುಗಳು ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ, ಮನಸ್ಸಿಗೆ ಮುಟ್ಟಿತು ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೆಯೇ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಎಷ್ಟು ಚೆನ್ನಾಗಿ ಗಾಡಿ ಎಳಿದ್ರು ಕೂಡ ಕುದುರೆಗೆ ಚಾಟಿ ಇಟ್ಟು ತಪ್ಪಿದ್ದಲ್ಲ. ಹಾಗೇನೆ ಮರ ಎಷ್ಟೇ ರುಚಿಕರ ಹಣ್ಣು ಕೊಟ್ಟರು ಕೂಡ ಆ ಮರಕ್ಕೂ ಕೂಡ ಕಲ್ಲಿನೇಟು ತಪ್ಪಿದ್ದಲ್ಲ. ಹಾಗೆ ಮನುಷ್ಯ ಎಷ್ಟೇ ಶ್ರೇಷ್ಠ ವ್ಯಕ್ತಿಯಾದರೂ ಕೂಡ ಜನರ ನಿಂದನೆ ತಪ್ಪಿದ್ದಲ್ಲ. ಹಾಗಾಗಿ ನೀವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಲಿ, ನಿಮ್ಮ ಮನಸ್ಸಿಗೆ ಮುಟ್ಟುವಂತ ಕೆಲಸಗಳನ್ನ ಮಾಡಿ ನಿಂದನೆಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆಲ್ ಇಸ್ ವೆಲ್.
0: ನಾಳೆ ನನ್ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
5: ಓ, ನಿನ್ಗೆ ಇನ್ನು ವಿಷಯನೇ ಗೊತ್ತಿಲ್ಲ ಅಂದರೆ?
0: ಏನು ಏನ್ ವಿಷಯ?
5: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದೀನಿ ನಾನು.
6: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ.
3: ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
4: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
5: ಪ್ರೋಗ್ರಾಂ ನ ಕೇಳೋಣ, ನಾವು ಟೂರ್ ಮಾಡೋಣ.
0: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
6: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರು ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
6: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಂಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಎಲ್ಲ ಹೇಳಿ, ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಅಂದ್ರೆ ಇಷ್ಟ ಆಗೇ ಆಗುತ್ತೆ. ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡ್ತಾ ಇರ್ತೀವಿ ಅಲ್ವಾ. ಇನ್ನು ಟ್ರಾವೆಲಿಂಗ್ ಅನ್ನೋದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಹೋಗೋದು ಅಂತ ಹೇಳಿದ್ರೆ, ಎಂಜಾಯ್ ಮಾಡೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್ನ ಅಂತಲೇ ಹೇಳಬಹುದು. ಹಾಗೆ ನೀವೇನಾದರೂ ತುಂಬ ಸ್ಟ್ರೆಸ್ಸಲ್ಲಿದ್ದರೆ, ಯಾವುದಾದ್ರೂ ನಿಸರ್ಗದತ್ತ ತಾಣಗಳಿಗೆ ನೀವು ಭೇಟಿಯನ್ನು ನೀಡಿದ್ರೆ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ನಿಮ್ಮ ಒಂದು ಲೈಫ್ನ ಹೊಸದಾಗಿ ರಿಫ್ರೆಶ್ ಆಗಿ ಸ್ಟಾರ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳಬಹುದು. ಹಾಗೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ನಿಮ್ಮ ಲೈಫಲ್ಲಿ ಸಿಗುತ್ತೆ. ಹಾಗೆ ನಿಮ್ಮ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳಬಹುದು. ಇಷ್ಟೇ ಅಲ್ಲದೆ ಹೆಲ್ತ್ ಬೆನಿಫಿಟ್ ಕೂಡ ಇದೆ. ಏನಪ್ಪ ಅಂತ ಹೇಳಿದ್ರೆ, ನೀವು ಟ್ರಾವೆಲಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಜೊತೆಗೆ ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನೀವು ಯಾವುದೋ ಒಂದು ಹಿಲ್ ಸ್ಟೇಷನ್ಗೆ ಹೋಗ್ತೀರಾ ಅಥವಾ ನೇಚರ್ ರಿಲೇಟೆಡ್ ಪ್ಲೇಸಿಗೆ ಹೋಗ್ತೀರಾ ಅಥವಾ ಯಾವುದೋ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗ್ತೀರಾ ಅಂದಾಗ ಅಲ್ಲಿನ ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಬರುತ್ತೆ ಅಂತಲೇ ಹೇಳಬಹುದು. ಹಾಗೆ ನಿಮ್ಮ ಒಂದು ದೈಹಿಕ ಹಾಗೆ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಈ ಒಂದು ಟ್ರಾವೆಲಿಂಗ್ ಮಾಡೋದ್ರಿಂದ. ಸೊ ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಅದ್ಭುತವಾಗಿರುವಂತಹ ಟ್ರಾವೆಲಿಂಗ್ ಪ್ಲೇಸ್ ನ ಬಗ್ಗೆ ಪರಿಚಯಿಸಬೇಕು ಅಂತ ಹೊರಟಿದ್ದೀನಿ. ನನ್ನ ಜೊತೆ ಟ್ರಾವೆಲಿಂಗ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ. ಹಾಗೆ ನಾನಿವತ್ತು ಒಂದು ಅದ್ಭುತವಾಗಿರುವಂತಹ ಸ್ಥಳವನ್ನ ಪರಿಚಯಿಸೋಣ ಅಂತ ಹೊರಟಿದ್ದೀನಿ. ಹಾಗೆ ನಾನಿವತ್ತು ನಿಮ್ಗೆ ಒಂದು ಅದ್ಭುತವಾಗಿರುವಂತಹ ಸ್ಥಳವನ್ನ ಪರಿಚಯಿಸೋಣ ಅಂತ ಹೊರಟಿದ್ದೀನಿ. ನಾನಿವತ್ತು ನಿಮ್ಗೆ ಪರಿಚಯಿಸ್ತಾ ಇರುವಂತಹದ್ದು ದೆಹಲಿಯ ಅಕ್ಷರಧಾಮದ ಬಗ್ಗೆ. ಈ ಒಂದು ಅಕ್ಷರಧಾಮ ಇದೊಂದು ದೇವಾಲಯವಾಗಿದೆ. ದೈವಿಕ ವಾಸ್ತುಶಿಲ್ಪದ ಸೌಂದರ್ಯದೊಂದಿಗೆ ಆಧ್ಯಾತ್ಮಿಕತೆಯ ಸಂಕೇತವಾಗಿ ನಾವು ಈ ಒಂದು ಅಕ್ಷರಧಾಮ ದೇವಾಲಯವನ್ನ ನೋಡಬಹುದಾಗಿದೆ. ಇದು ಸ್ವಾಮಿ ನಾರಾಯಣನಿಗೆ ಸಮರ್ಪಿತವಾಗಿರುವಂತಹ ದೇವಾಲಯವಾಗಿದೆ. ಹಾಗೆ ಈ ದೇವಾಲಯವು 2005 ನವೆಂಬರ್ 6 ಉದ್ಘಾಟಿಸಲಾಯಿತು. ಸಾವಿರಾರು ನುರಿತ ಕುಶಲ ಕರ್ಮಿಗಳ ಸಹಕಾರದಿಂದ ಈ ಸ್ಮಾರಕವನ್ನ ಪೂರ್ಣಗೊಳಿಸಲು 5 ತೆಗೆದುಕೊಳ್ಳುತ್ತೆ. ಹಾಗೆಯೇ ಇದರ ರಚನೆಯು 1,000 ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಉಳಿಯುವ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಈ ಅದ್ಭುತ ಹಾಗೆ ಸುಂದರ ದೇವಾಲಯದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಇಲ್ಲಿನ ಮಹತ್ವದ ಬಗ್ಗೆಯೆಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ಅಕ್ಷರಧಾಮದ ಬಗ್ಗೆ ಹೇಳ್ತಾ ಇದ್ದೆ. ದೆಹಲಿಯಲ್ಲಿರುವಂತಹ ಒಂದು ಅದ್ಭುತವಾಗಿರುವ ದೇವಾಲಯ ಇದಾಗಿದೆ ಅನ್ನೋದಾಗಿ. ಹಾಗೆ ಈ ದೇವಾಲಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಅಕ್ಷರಧಾಮ ಎಂಬ ಪದವು ಅಕ್ಷರ ಅಂದ್ರೆ ಶಾಶ್ವತ, ಮತ್ತೆ ಧಾಮ ಎಂದ್ರೆ ವಾಸಸ್ಥಾನ ಎನ್ನುವಂತಹ ಎರಡು ಪದಗಳ ಸಂಯೋಜನೆಯಾಗಿದೆ. ಒಟ್ಟಾರೆಯಾಗಿ ಇದರ ಅರ್ಥ ಹಿಂದೂ ಪುರಾಣಗಳ, ವೇದಗಳ ಮತ್ತೆ ಪುರಾಣಗಳಲ್ಲಿ ಉಲ್ಲೇಖಿಸಲಾದ ಶಾಶ್ವತ ಮೌಲ್ಯಗಳು, ಸದ್ಗುಣಗಳು ಮತ್ತೆ ತತ್ವಗಳ ವಾಸಸ್ಥಾನವಾಗಿದೆ. ಹಾಗೆ ಈ ದೇವಾಲಯವು ಹಲವಾರು ಸಾಂಪ್ರದಾಯಿಕ ಅಂಶಗಳು, ಸುಂದರವಾದ ವಾಸ್ತುಶಿಲ್ಪ, ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಯನ್ನ ಪ್ರತಿನಿಧಿಸುತ್ತದೆ. ದೇವಾಲಯದ ಮಧ್ಯದಲ್ಲಿ ಮುಖ್ಯ ಸಂಕೀರ್ಣವನ್ನ ವಾಸ್ತುಶಾಸ್ತ್ರ ಮತ್ತೆ ಪಂಚರಾತ್ರ

ಶಾಸ್ತ್ರದ ತತ್ವಗಳ ಮೇಲೆ ನಿರ್ಮಿಸಲಾಗಿದ್ದು ಇದನ್ನು ಅಕ್ಷರಧಾಮ ಮಂದಿರ ಅಂತ ಹೇಳಿ ಕರೆಯಲಾಗುತ್ತೆ. ದೆಹಲಿಯ ಅಕ್ಷರಧಾಮ ದೇವಾಲಯವು ದೆಹಲಿಯ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಇಲ್ಲಿ 234 ಹೆಚ್ಚು ಸುಂದರವಾದ ಕೆತ್ತಿದ ಕಂಬಗಳು, 9 ವಿಸ್ತಾರವಾದ ಗುಮ್ಮಟಗಳು, 20 ಚತುರ್ಭುಜ ಗೋಪುರಗಳು ಮತ್ತು 20,000 ಆಧ್ಯಾತ್ಮಿಕ ವ್ಯಕ್ತಿಗಳ ಶಿಲ್ಪಗಳನ್ನು ಹೊಂದಿರುವ ವಿಶೇಷ ವಾಸ್ತುಶಿಲ್ಪದ ಮೋಡಿಯನ್ನು ನಾವು ಈ ಒಂದು ಅಕ್ಷರಧಾಮದಲ್ಲಿ ವೀಕ್ಷಿಸಬಹುದು. ಸ್ವಾಮಿನಾರಾಯಣನಿಗೆ ಸಮರ್ಪಿತವಾದ ಮುಖ್ಯ ದೇವಾಲಯವನ್ನು ಹೊಂದಿರುವ ಕೇಂದ್ರ ಗುಮ್ಮಟ, ಸಂಗೀತ ಕಾರಂಜಿ ಪ್ರದರ್ಶನ ಅಥವಾ ನೀರಿನ ಪ್ರದರ್ಶನ, ಸಾಂಸ್ಕೃತಿಕ ದೋಣಿ ವಿಹಾರ, ಸ್ವಾಗತ ದ್ವಾರಗಳು, ಅಭಿಷೇಕ ಮಂಟಪ, ನೀಲಕಂಠ ದರ್ಶನ ಮತ್ತು ಸಂಸ್ಕೃತಿ ದರ್ಶನ, ಉದ್ಯಾನಗಳು, ಹುಲ್ಲು ಹಾಸುಗಳು, ಲೋಟಸ್ ಗಾರ್ಡನ್ ಹಾಗೆ ವಿಭಿನ್ನ ಕೆತ್ತನೆಗಳನ್ನು ಹೊಂದಿರುವಂತಹ ಕಲ್ಲುಗಳನ್ನು ಒಳಗೊಂಡಿದೆ. ಇಲ್ಲಿನ ನಾರಾಯಣ ಸರೋವರವು ಭಾರತದಾದ್ಯಂತ ಹರಡಿರುವ 151 ಪವಿತ್ರ ನದಿಗಳು ಮತ್ತು ಸರೋವರಗಳ ನೀರನ್ನು ಹೊಂದಿದೆ. ಹಾಗೆ ತುಂಬ ಅದ್ಭುತವಾಗಿದೆ ಈ ದೇವಾಲಯ. ಹಾಗಿದ್ರೆ ಈ ಒಂದು ಅಕ್ಷರಧಾಮದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಹಾಗೆ ಈ ದೇವಾಲಯಕ್ಕೆ ನೀವು ಹೋಗಬೇಕು ಅಂದರೆ ಯಾವ ಸಮಯದಲ್ಲಿ ಹೋದರೆ ಚೆನ್ನಾಗಿರುತ್ತೆ ಏನು ಅನ್ನೋದ್ರ ಬಗ್ಗೆಯೆಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಾಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗಾಗಿ ಪರಿಚಯಿಸ್ತಾ ಇದ್ದಿದ್ದು ದೆಹಲಿಯ ಅಕ್ಷರಧಾಮದ ಬಗ್ಗೆ. ಹೌದು, ದೆಹಲಿಯಲ್ಲಿರುವಂತಹ ಅದ್ಭುತ ದೇವಾಲಯ, 2005 ನಿರ್ಮಾಣಗೊಂಡಂತಹ ಒಂದು ಅದ್ಭುತವಾದ ದೇವಾಲಯವಾಗಿದೆ ಅನ್ನೋದಾಗಿ ಹೇಳ್ತಾ ಇದೆ. ಹಾಗೆ ನೀವೇನಾದರೂ ಅಕ್ಷರಧಾಮಕ್ಕೆ ಭೇಟಿ ನೀಡ್ತೀರಾ ಅಂತ ಹೇಳಿದ್ರೆ, ಈ ಒಂದು ದೇವಾಲಯಕ್ಕೆ ಭೇಟಿಯನ್ನು ನೀಡೋದಕ್ಕೆ ಸೂಕ್ತವಾಗಿರುವಂತಹ ಸಮಯ ಯಾವುದಾಗಿದೆ, ಯಾವ ಟೈಮ್ನಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನೋಡೋದಾದ್ರೆ, ಅಕ್ಷರಧಾಮವು ಪ್ರಸಿದ್ಧ ದೇವಾಲಯವಾಗಿದ್ದು ಇದು ಯಾವುದೇ ಪ್ರವೇಶ ಶುಲ್ಕ ಹೊಂದಿರುವುದಿಲ್ಲ. ಇಲ್ಲಿಗೆ ನೀವು ಹೋಗ್ಬೇಕು ಅಂದ್ರೆ ಯಾವುದೇ ರೀತಿಯ ಪ್ರವೇಶ ಶುಲ್ಕವನ್ನು ಪಾವತಿಸಿ ಹೋಗ್ಬೇಕು ಅನ್ನೋದೇನು ಇರುವುದಿಲ್ಲ. ಹಾಗೆ ಇಲ್ಲಿ ಸಂಗೀತ ಕಾರಂಜಿ ಇರುತ್ತೆ, ಇದನ್ನು ನೋಡ್ಬೇಕು ಅಂದ್ರೆ ನೀವು ಟಿಕೆಟ್ ಅನ್ನು ಖರೀದಿಸಬೇಕಾಗುತ್ತೆ. ಈ ದೇವಾಲಯಕ್ಕೆ ನೀವು ಬೆಳಗ್ಗೆ 10-8 ಯಾವಾಗ ಬೇಕಾದರೂ ಭೇಟಿಯನ್ನು ನೀಡಬಹುದು. ಇಲ್ಲಿ ಆರತಿ ಸಮಯವು ಬೆಳಗ್ಗೆ 10:30 ಆರಂಭವಾಗಿ ಸಂಜೆ 6:00 ಮಾತ್ರ ಇರುತ್ತೆ. ಈ ಸಮಯದಲ್ಲಿ ಹೋದ್ರೆ ನೀವು ದೇವರ ಒಂದು ಆರತಿಯನ್ನು ನೋಡಬಹುದಾಗಿದೆ. ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಈ ದೇವಾಲಯವು ಸೋಮವಾರ ಮುಚ್ಚಿರುತ್ತೆ. ಸೋಮವಾರ ನೀವು ಹೋಗ್ತೀರಾ ಅಂದ್ರೆ ದೇವಾಲಯ ಓಪನ್ ಇರುವುದಿಲ್ಲ. ಸೊ ಹಾಗಾಗಿ ಸೋಮವಾರವನ್ನು ಬಿಟ್ಟು ನೀವು ಇನ್ಯಾವುದೇ ದಿನದಂದು ಕೂಡ ಇಲ್ಲಿಗೆ ಭೇಟಿಯನ್ನು ನೀಡಬಹುದಾಗಿದೆ. ಹಾಗೆ ಈ ಒಂದು ದೇವಾಲಯವು ಸುಮಾರು 86 ವಿಸ್ತೀರ್ಣವನ್ನು ಹೊಂದಿರುವ ಸುಂದರ ದೇವಾಲಯವಾಗಿದೆ. ಈ ದೇವಾಲಯವು ಹಿಂದೂ ಧರ್ಮದ ಮೌಲ್ಯಗಳು ಮತ್ತು ವಿವಿಧ ಕಾಲಾವಧಿಯಲ್ಲಿ ಅನುಸರಿಸಿದ ಹಲವಾರು ಸಂಪ್ರದಾಯಗಳ ಬಗ್ಗೆ ಆಳವಾದ ಒಳನೋಟವನ್ನ ನಮಗೆ ನೀಡುತ್ತೆ ಅಂತಲೇ ಹೇಳಬಹುದು. ಸ್ನೇಹಿತರೆ, ಇದಿಷ್ಟು ಕೂಡ ಒಂದು ಅದ್ಭುತವಾಗಿರುವಂತಹ ಸ್ವಾಮಿನಾರಾಯಣ ದೇವರ ಅಕ್ಷರಧಾಮ ದೇವಾಲಯದ ಕುರಿತಾದಂತಹ ಮಾಹಿತಿಯಾಗಿತ್ತು. ಈ ಎಲ್ಲಾ ಮಾಹಿತಿ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9662796860969 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವೆಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ನಾನು ಯಾವಾಗ್ಲೂ ಹೇಳೋ ಹಾಗೆ ಈ ದೊಡ್ಡ ಪ್ರಪಂಚವನ್ನ ಈ ಚಿಕ್ಕ ಜೀವನದಲ್ಲಿ ಆದಷ್ಟು ಸುತ್ತೋಣ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಕೂಡ ಟಟಾ ಬಾಯ್, ಹ್ಯಾವ್ ಅ ನೈಸ್ ಡೇ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
0: ಓ, ಯಾವ್ದೋ ಮೆಸೇಜ್ ಬಂತು.
2: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
2: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
0: ಹೂನೆ, ರೆಡಿ ಆಗ್ತಾ ಇದೆ.
1: ಏ, ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಒಂದು ಕಾಗೆ ಮರದ ಮೇಲೆ ಕೂತ್ಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾ ಇತ್ತಂತೆ. ಅದೇ ಮರದ ಕೆಳಗಡೆ ಕೂತ್ಕೊಂಡಂತಹ ಸಾಧು ಒಬ್ರು ಬಂದು ಯಾಕೆ ಇಷ್ಟೊಂದು ಬಿಕ್ಕಿ ಬಿಕ್ಕಿ ಅಳ್ತಾ ಇದೆಯಾ ಅಂತ ಕೇಳಿದ್ರಂತೆ. ಆಗ ಕಾಗೆ ಹೇಳ್ತಂತೆ, ನೋಡಿ ಸ್ವಾಮಿ, ನಾನು ಕಪ್ಪಾಗಿದ್ದೀನಿ ಅಂತ ನನ್ನನ್ನು ಯಾರೂ ಹತ್ರ ಸೇರಿಸಲ್ಲ. ನನ್ನ ನೋಡಿದ್ರೆ ಯಾರೂ ಇಷ್ಟಪಡಲ್ಲ, ದೂರ ಹೋಗ್ತಾರೆ, ಕಲ್ಲಿಂದ ಒಡಿತಾರೆ. ಇವೆಲ್ಲವುಗಳಿಂದ ನನಗೆ ತುಂಬಾ ಬೇಜಾರಾಗ್ತಾ ಇದೆ. ಎಲ್ಲರೂ ಚೆನ್ನಾಗಿದ್ದಾರೆ, ನನ್ನ ಜೀವನ ಅಷ್ಟೇ ಈ ರೀತಿ ಆಗಿರೋದು, ಇನ್ನೆಲ್ಲರೂ ಕೂಡ ತುಂಬಾ ಖುಷಿಯಿಂದ ಇದ್ದಾರೆ ಅಂತ ಹೇಳುತ್ತೆ. ಆಗ ಸ್ವಾಮೀಜಿ ಕೇಳ್ತಾರೆ, ಹಾಗಾದರೆ ನಿನ್ನ ಪ್ರಕಾರ ಯಾರು ಚೆನ್ನಾಗಿದ್ದಾರೆ ಅಂತ ಅರ್ಥ? ನಿನ್ನ ಪ್ರಕಾರ ಯಾರು ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀಯ ನೀನು ಅಂತ ಕೇಳ್ತಾರೆ ಸ್ವಾಮೀಜಿ. ನೋಡಿ ಸ್ವಾಮಿ, ಅಲ್ಲಿ ಹಂಸ ನೋಡಿ ಎಷ್ಟು ಚೆನ್ನಾಗಿ ನೀರಿನಲ್ಲಿ ಖುಷಿ ಪಡ್ತಾ ಇದೆ. ಅದಂತೂ ತುಂಬಾ ಖುಷಿಯಾಗಿದೆ ಅಂತ ಹೇಳುತ್ತೆ ಕಾಗೆ. ಆಗ ಸ್ವಾಮೀಜಿ ಹೇಳ್ತಾರೆ, ಹೋಗು ಅದ್ರ ಹತ್ರ ಹೋಗಿ ಕೇಳು, ನೀ ಎಷ್ಟು ಖುಷಿಯಾಗಿದೆ ಅಂತ ಕೇಳ್ಕೊಂಡು ಬಾ ಅಂತ ಹೇಳ್ತಾರೆ. ಆಗ ಹಂಸ ಹತ್ರ ಹೋಗಿ ಕಾಗೆ ಕೇಳುತ್ತೆ. ಆಗ ಹಂಸ ಹೇಳುತ್ತೆ, ನಂದು ಒಂದು ಜನ್ಮನ ಛೆ, ಈ ಬಿಳಿ ಸುಣ್ಣ ಅಂತ ಬಡಿದು ನನ್ನನ್ನು ದೇವರಿಲ್ಲಿಗೆ ಕಳಿಸ್ಬಿಟ್ಟಿದ್ದಾನೆ. ಯಾವಾಗಲೂ ಕೊಳದಲ್ಲೇ ಇದ್ದು ಬದುಕಬೇಕು, ಒಂದು ಕಲರ್ ಇಲ್ಲ, ಏನೂ ಇಲ್ಲ, ಯಾವಾಗಲೂ ಈ ನೀರಲ್ಲೇ ಇರಬೇಕು, ನೀರಾಚೆ ನನಗೆ ಇರೋಕೆ ಆಗೋದಿಲ್ಲ ಅಂತ ಹಂಸ ಹೇಳುತ್ತೆ. ಅದೇ ಆ ಗಿಣಿನ ನೋಡು ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿದೆ ಅಂತ ಹೇಳುತ್ತೆ ಹಂಸ. ತಕ್ಷಣಕ್ಕಾಗಿ ಆ ಗಿಳಿ ಹತ್ರ ಹೋಗುತ್ತೆ. ಏ ಗಿಣಿಯೇ, ನೀನು ಎಷ್ಟು ಚೆನ್ನಾಗಿದೆಯಲ್ಲ, ನೀನು ಖುಷಿಯಾಗಿದೆಯಾ ಅಂತ ಕೇಳತ್ತೆ. ಅದಕ್ಕೆ ಗಿಣಿ ಅಳ್ತಾ ಹೇಳತ್ತೆ, ನಾನು ಸುಂದರವಾಗಿ ಹುಟ್ಟಿದ್ದೆ ನನ್ನ ಶಾಪವಾಗಿದೆ. ಈ ಮನುಷ್ಯರು ನನ್ನನ್ನು ಹಿಡ್ಕೊಂಡೋಗಿ ಪಂಜರದಲ್ಲಿ ಕೂಡಾಕ್ತಾರೆ, ಅಲ್ಲಿ ಎಂಥ ನರಕ ಅಂತ ನಿನಗೇನು ಗೊತ್ತು. ಹಾರಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಎಲ್ಲೋ ಹೋಗೋಕ್ಕೂ ಆಗೋದಿಲ್ಲ. ಜೀವನ ಇಡೀ ಪಂಜರದಲ್ಲೇ ಇರಬೇಕು ನಾನು ಅಂತ ಹೇಳತ್ತೆ. ನನಗಿಂತ ಆ ನವಿಲಿನ ಜೀವನ ಚೆನ್ನಾಗಿದೆ ಅಂತ ಹೇಳತ್ತೆ ಗಿಣಿ. ಆಗ ಕಾಗೆ ಹೋಗಿ ನವಿಲಿಗೆ ಕೇಳ್ತಂತೆ, ಆರ್ ಯು ಹ್ಯಾಪಿ ಅಂತ. ಆಗ ನವಿಲು ಹೇಳತ್ತೆ, ನೋಡಕ್ಕೆ ಚೆನ್ನಾಗಿದ್ದೀನಿ ಅಂತ ನನ್ನ ಕರ್ಕೊಂಡು ಬಂದು ಝೂನಲ್ಲೇ ಹಾಕಿದ್ದಾರೆ. ಡೈಲಿ ಟೂರಿಸ್ಟ್ ಬರ್ತಾರೆ, ಒಂದಿಷ್ಟು ಫೋಟೋ ಅಂತ ತೆಗೆಸ್ಕೊಳ್ತಾರೆ, ಗರಿಬಿಚ್ಚು ಅಂತ ಒಂದೇ ಸಮನೆ ಟಾರ್ಚರ್ ಕೊಡ್ತಾರೆ. ನನಗೆ ಯಾಕೆ ಬೇಕು ಈ ಕರ್ಮ ಹೇಳು. ಅಲ್ಲಕ್ಕಾಗೆ ನಿನ್ನ ಜೀವನನೇ ಚೆನ್ನಾಗಿದೆ, ಯಾರೂ ನಿನ್ನ ಪ್ರೀತಿಸಲ್ಲ, ಯಾರೂ ನಿನ್ನ ತಂಟೆಗೆ ಬರೋಲ್ಲ, ಆರಾಮಾಗಿ ಹಾರಿಕೊಂಡು ಓಡಾಡಿಕೊಂಡು ಹೊಟ್ಟೆ ತುಂಬ ತಿನ್ಕೊಂಡು ನಿನಗೆ ಇಷ್ಟ ಬಂದಾಗೆ ಬದುಕ್ತಾ ಇದೀಯ. ಇದಕ್ಕಿಂತ ಇನ್ನೇನು ಬೇಕೇಳು? ನಿನ್ನ ನೋಡಿದ್ರೆ ನನಗೆ ಜಲಸ್ ಫೀಲ್ ಆಗ್ತಾ ಇದೆ, ಅಯ್ಯೋ ನಾನೇ ಕಾಗೆಯಾಗಿ ಹುಟ್ಟಬೇಕಿತ್ತು ಅಂತ ಅನ್ನಿಸ್ತಾ ಇದೆ ನನಗೆ. ಇದನ್ನೆಲ್ಲ ಕೇಳಿ ಕಾಗೆಗೆ ಶಾಕ್ ಆಗತ್ತೆ. ಈ ಕತೆ ನಮಗೂ ಅನ್ವಯಿಸುತ್ತೆ ಅಂತ ಅನ್ಸತ್ತೆ ಅಲ್ವಾ ಸ್ನೇಹಿತರೆ? ಯಾವಾಗಲೂ ನಾವು ಪಕ್ಕದವ್ರ ಜೀವನ ನೋಡಿ ನಮಗಿಂತ ಎಷ್ಟು ಚೆನ್ನಾಗಿದ್ದಾರೆ ಅಂತ ಅನ್ಕೊಳ್ತೀವಿ, ನಮಗಿಂತ ಅವ್ರ ಜೀವನನೇ ತುಂಬ ಚೆನ್ನಾಗಿದೆ ಅಂತ ಅನ್ಸತ್ತೆ ಕೂಡ. ದುಡ್ಡಿರೋರು ನಮಗಿಂತ ಚೆನ್ನಾಗಿದ್ದಾರೆ ಅನ್ಕೊಳ್ತೀವಿ. ಸ್ನೇಹಿತರೆ, ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ಪ್ರಾಬ್ಲಮ್ ಇದ್ದೇ ಇರತ್ತೆ. ಎಲ್ಲರನ್ನ ಸೃಷ್ಟಿ ಮಾಡಿರುವಂಥ ದೇವರು ಖುಷಿಯಾಗಿದ್ದಾನೋ ಇಲ್ವೋ ಅದೇ ನಮಗೆ ಗೊತ್ತಿಲ್ಲ. ಅವರವರ ಕಷ್ಟ ಅವರವರಿಗೆ ಇದ್ದೇ ಇರತ್ತೆ. ಸ್ನೇಹಿತರೆ, ಈ ಸೋಷಿಯಲ್ ಮೀಡಿಯಾದಲ್ಲೋ ಇನ್ಸ್ಟಾಗ್ರಾಮ್ದಲ್ಲೋ ಯೂಟ್ಯೂಬಲ್ಲೋ ಬರುವಂತಹ ಲೈಫ್ ಸ್ಟೈಲ್ನ ರೀಲ್ಸ್ಗಳನ್ನು ನೋಡಿ ನಾವ್ಯಾವಾಗ ಹಿಂಗಾಗೋದು, ನಾವ್ಯಾವಾಗ ಈ ರೀತಿಯೆಲ್ಲ ಮಾಡ್ಕೊಳ್ಳೋದು, ಹಾಗೆ ಹೀಗೆ ಅಂತ ನಮ್ಮ ಬೇರೆ ಯಾರ್ದೋ ಒಂದು ಜೀವನಕ್ಕೆ ಕಂಪೇರ್ ಮಾಡಿಕೊಂಡು, ಬೇರೆ ಯಾರ್ದೋ ಜೊತೆಗೆ ಕಂಪೇರ್ ಮಾಡಿಕೊಂಡು ಇರುವಂತಹ ಜೀವನವನ್ನು ನಾವು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಕಾಗೆ ಥರ ಸುಮ್ಮನೆ ಅಳ್ತಾ ಕೂರ್ತಾ ಇದ್ದೀವಿ, ಅಯ್ಯೋ ನನಗೆ ಅದು ಬೇಕಿತ್ತು, ಇದು ಬೇಕಿತ್ತು, ಹಂಗಾಗಬೇಕಿತ್ತು, ಹಿಂಗಾಗಬೇಕಿತ್ತು ಅಂತ. ಹತ್ರ ಹೋಗಿ ನೋಡಿದಾಗಲೇ ತಾನೇ ಎಲ್ಲ ಕಷ್ಟಗಳು ಗೊತ್ತಾಗೋದು. ಅದಕ್ಕೆ ಅಲ್ವಾ ನಮ್ಮ ಹಿರಿಯರು ಕೂಡ ಹೇಳಿರೋದು, ದೂರದ ಬೆಟ್ಟ ನುಣ್ಣಗೆ ಅಂತ. ಸ್ನೇಹಿತರೆ, ಕೆಲವೊಂದು ಟೈಮಲ್ಲಿ ನಮ್ಮನ್ನು ಯಾರು ಇಷ್ಟಪಡದೇ ಇದ್ರೇ ನಾವು ಆರಾಮಾಗಿರ್ತೀವಿ. ನಾವಾಯಿತು, ನಮ್ಮ ಕೆಲಸ ಆಯಿತು, ನಮ್ಮ ಜೀವನ ಆಯಿತು, ನಮ್ಮ ಖುಷಿ ಆಯಿತು, ನಮಗೆ ನಾವು ಖುಷಿಯಿಂದ ಇರ್ತೀವಿ. ನಮ್ಮ ಜೀವನ, ನಮ್ಮ ನೆಮ್ಮದಿಯ ಬದುಕು ನಮ್ಮ ಕೈಯಲ್ಲಿದೆ ಅಂತ ಹೇಳ್ತಾ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರೀರ್ ಅವರು ಬರೆದಿರುವಂತಹ ಬೆಳ್ದೀಪ ಅನ್ನುವ ಕೃತಿಯಿಂದ ಆಯ್ದಂತಹ ಕೆಲವು ಕಿರುಲೇಖನಗಳನ್ನು ತಿಳಿಸ್ತಾ ಇದ್ದಾರೆ ಕೆ ರಾಮಚಂದ್ರ ಸರ್ ಅವರು. ಸೃಷ್ಟಿಯ ಸಂತೃಪ್ತಿತನವೇ ಬದುಕು, ಅಂತಃಪ್ರೇರಣೆಯಿಂದ ಜಾಗೃತಿ, ಕೃಷ್ಣನ ವೇಣುವುಲಿತವೇ ಸುಧಾಮೃತ, ಈ ವಿಷಯಗಳನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ತಡ ಮಾಡೋದು ಬೇಡ, ಈ ಎಲ್ಲ ವಿಷಯಗಳನ್ನು ಕೆ ರಾಮಚಂದ್ರ ಸರ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಸಾಹಿತ್ಯ ಪರಿಚಾರಕರು ಮತ್ತು ರಂಗಭೂಮಿ ಕಲಾವಿದರು ಹಾಗೂ ನಿರೂಪಕರು ಆದ ಕೆ ರಾಮಚಂದ್ರ ಸರ್ ಅವರು, ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರೀರ್ ಅವರು ಬರೆದಿರುವಂತಹ ಬೆಳದೀಪ ಅನ್ನುವ ಕೃತಿಯಿಂದ ಆಯ್ದ ಸೃಷ್ಟಿಯ ಸಂತೃಪ್ತಿತನವೇ ಬದುಕು, ಅಂತಃಪ್ರೇರಣೆಯಿಂದ ಜಾಗೃತಿ, ಕೃಷ್ಣನ ವೇಣು ಉಲಿತವೇ ಸುಧಾಮೃತ ಅನ್ನುವಂತಹ ವಿಷಯಗಳನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ತಡ ಮಾಡೋದು ಬೇಡ, ಈ ಎಲ್ಲ ವಿಷಯಗಳನ್ನು ಕೆ ರಾಮಚಂದ್ರ ಸರ್ ಅವರಿಂದ ಕೇಳೋಣ.
3: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ಕೆ ರಾಮಚಂದ್ರ, ಸಾಹಿತ್ಯ ಪರಿಚಾರಕ. ನನ್ನ ಇಂದಿನ ಪ್ರಸ್ತುತಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ ಬೆಳದೀಪ ಎಂಬ ಕೃತಿಯಿಂದ ಆಯ್ದ ಮೂರು ಕಿರುಲೇಖನಗಳು. ಸೃಷ್ಟಿಯ ಸಂತೃಪ್ತಿತನವೇ ಬದುಕು, ಅಂತಃ ಪ್ರೇರಣೆಯಿಂದಲೇ ಜಾಗೃತಿ, ಕೃಷ್ಣನ ವೇಣು ಉಲಿತವೇ ಸುಧಾಮೃತ. ಮೊದಲನೆಯದಾಗಿ ಸೃಷ್ಟಿಯ ಸಂತೃಪ್ತಿತನವೇ ಬದುಕು. ಶಾಂತಿ ಇರುವಲ್ಲಿ ಸಮಾಧಾನವಿದೆ, ಸಮಾಧಾನ ಇರುವಲ್ಲಿ ನೆಮ್ಮದಿಯಿದೆ. ಇದೇ ಎಂಬುವುದೇ ಸ್ವರ್ಗಕ್ಕೆ ರಹದಾರಿ. ಇಲ್ಲ ಎಂಬುವುದನ್ನು ಮರೆತು ಇಲ್ಲ ಎಂಬುವುದನ್ನು ಇದೇ ಆಗಿಸುವಲ್ಲಿ ಕ್ರಿಯಾಶೀಲರಾದರೆ ನಾವು ದೇವರೇ ಆಗುತ್ತೇವೆ. ದೇವರ ಕೆಲಸ ಸೃಷ್ಟಿ, ನಮ್ಮದು ಸೃಷ್ಟಿಯ ಸಂತೃಪ್ತಿ. ಬದುಕಿಗೆ ಬೇಕಾಗುವುದೇನು? ಪದವಿ, ಅಧಿಕಾರ, ಸಂಪಾದನೆ ನಿಜ, ಆದರೆ ಇದರೊಡನೆ ತ್ರಿಕರಣಪೂರ್ವಕ ಶುದ್ಧ ಆಗಿರುವುದೂ ಬಹುಮುಖ್ಯ. ಬದುಕ ನೆಮ್ಮದಿಗೆ ಬೇಕಿರುವುದೇ ಬದ್ಧತೆ. ನಮ್ಮಲ್ಲಿದೆ ಎಂದುಕೊಳ್ಳುವುದು ಅಮುಖ್ಯ, ನಮ್ಮಲ್ಲಿ ಏನಿರಬೇಕು ತಿಳಿಯುವುದೇ ಮುಖ್ಯ. ತಿಳವಳಿಕೆ ಇರದಿರುವ ದಿನಗಳು

0: ಶುದ್ಧತೆಯಿಂದಲೇ ಭಗವಂತನನ್ನು ಕಂಡುಕೊಳ್ಳಲು ಸಾಧ್ಯ. ಕಂಡುಕೊಳ್ಳುವುದೆಂದರೆ ಕಾಣುವುದಲ್ಲ, ಅನುಭವಿಸುವುದು. ಅನುಭವಕ್ಕೆ ಮಿಗಿಲಾದದ್ದು ಏನೂ ಇಲ್ಲ. ದೇಹ ಮನಕ್ಕೆ ಆವಾಸ ಸ್ಥಾನ, ಮನ ದೇಹವನ್ನು ದೇವಸ್ಥಾನ ಆಗಿಸುವಂತಹದ್ದು. ಹಾಗಾಗಿ ದೈವತ್ವದ ಭಾವನೆಯನ್ನು ಆವಾಹಿಸಿಕೊಂಡಿರದು ಮನೋನಿರ್ಮಲತೆ. ಮನೋನಿರ್ಮಲತೆ ಇದ್ದಲ್ಲಿ ಹತಾಶೆ ಇರದು, ಅಸಹನೆ ಅವಗುಣಗಳಿರದು. ಇದೇ ದೈವತ್ವ. ದೈವತ್ವವೇ ಬೆಳದೀಪ.
1: ಖಂಡಿತವಾಗ್ಲೂ ನಾವು ಪ್ರತಿದಿನ ಮಾಡುವಂತಹ ಕೆಲಸದಲ್ಲಿ ದೈವತ್ವವನ್ನ ಕಂಡುಕೊಂಡಾಗ ಅಲ್ಲಿ ನೆಮ್ಮದಿ, ಸುಖ, ಸಂತೋಷ, ತೃಪ್ತಿ ಸಿಕ್ಕೇ ಸಿಗತ್ತೆ ಅಂತ ಹೇಳ್ತಾರೆ ಕೆ ರಾಮಚಂದ್ರ ಸರ್ ಅವರು. ಖಂಡಿತವಾಗ್ಲೂ ಸಂತೃಪ್ತಿತನದಿಂದ ಬದುಕು ಸುಂದರವಾಗಿರುತ್ತೆ, ನೆಮ್ಮದಿಯನ್ನು ತಂದುಕೊಡತ್ತೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ಮತ್ತಷ್ಟು ವಿಷಯಗಳನ್ನು ಕೆ ರಾಮಚಂದ್ರ ಸರ್ ಅವರಿಂದ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಬೆಂಗಳೂರಿನ ಸಾಹಿತ್ಯ ಪರಿಚಾರಕರು ಮತ್ತು ರಂಗಭೂಮಿ ಕಲಾವಿದರು ನಿರೂಪಕರೂ ಆದ ಕೆ ರಾಮಚಂದ್ರ ಸರ್ ಅವರು ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರೀರವರ ಬೆಳದೀಪ ಅನ್ನುವಂತಹ ಕೃತಿಯಲ್ಲಿ ಆಯ್ದಂತಹ ಕೆಲವು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ಸೃಷ್ಟಿಯ ಸಂತೃಪ್ತಿತನವೇ ಬದುಕು ಅನ್ನುವಂತಹ ವಿಷಯವನ್ನು ತುಂಬ ಚೆನ್ನಾಗಿ ಪ್ರಸ್ತುತಪಡಿಸಿದರು. ಖಂಡಿತವಾಗ್ಲೂ ಸಂತೃಪ್ತಿ ಎಲ್ಲಿರುತ್ತೋ ಅಲ್ಲಿ ಬದುಕು ಸುಂದರವಾಗಿರುತ್ತೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಅಂಥ ಪ್ರೇರಣೆಯಿಂದ ಜಾಗೃತಿ, ಕೃಷ್ಣನ ವೇಣು ಉಲಿತವೇ ಸುಧಾಮೃತ ಅನ್ನುವಂತಹ ವಿಷಯಗಳನ್ನು ಕೆ ರಾಮಚಂದ್ರ ಸರ್ ಅವರಿಂದ ಕೇಳೋಣ.
3: ಅಂಥ ಪ್ರೇರಣೆಯಿಂದಲೇ ಜಾಗೃತಿ. ಮಾನವನಾಗಿ ಜನಿಸಿದ ಮೇಲೆ ನಮ್ಮ ಕಿವಿಗಳು ಮಂಗಳಕರವಾದದ್ದನ್ನೇ ಕೇಳುತ್ತಿರಬೇಕು. ಆದರೆ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಆಗಿಯೇ ಹೊರಬಿಡುವ ಪ್ರವೃತ್ತಿ ಸಲ್ಲದು. ಕಣ್ಣುಗಳು ಸದಾ ಒಳ್ಳೆಯದನ್ನೇ ನೋಡುತ್ತಿರಬೇಕು. ನೋಡಿದ ಒಳ್ಳೆಯದೆಲ್ಲವೂ ಪ್ರಯತ್ನವಿಲ್ಲದೆ ನನಗೆ ಲಭಿಸಲೆನ್ನುವ ಮನಸ್ಥಿತಿಯೂ ಸಲ್ಲದು. ಒಳಮಾರ್ಗದಲ್ಲಿ ಆಲಿಸುವಿಕೆ ವೀಕ್ಷಿಸುವಿಕೆ ಇದ್ದಲ್ಲಿ ಶರೀರಕದರಿಂದ ಉತ್ಸಾಹ ಉಲ್ಲಾಸ ಸುಜ್ಞಾನ ಪ್ರಾಪ್ತಿ. ಸುಜ್ಞಾನವೇ ಪರಮಾಶೀರ್ವಾದ. ನಾವು ಏನೇನು ನೋಡುವೆವೋ, ಏನೇನು ತಿಳಿಯುವೆವೋ, ಏನೇನು ಮಾಡುವೆವೋ, ಏನೇನು ಊಹಿಸುವೆವೋ ಅವೆಲ್ಲವೂ ನಮ್ಮ ಅಸ್ತಿತ್ವದ ಗುರುತು. ನಾವು ಅಕ್ಷರವಾಗಬೇಕೇ ಹೊರತು ಕ್ಷರವಾಗಬಾರದು. ಅಕ್ಷರವಾದರೆ ಅಕ್ಷಯರು, ಕ್ಷರರಾದರೆ ಕ್ಷೀಣಿಸಿ ಕ್ಷೀಣಿಸಿ ಇಲ್ಲವಾಗುವವರು. ನೆನ್ನೆಯಿಂದ ಕಲಿಯೋಣ, ಇಂದಿಗದ ಬಳಸೋಣ, ನಾಳೆಗದ ಉಳಿಸಿ ಬಳಸೋಣ. ಆಗ ಈ ಜಗವು ನಮ್ಮದಾಗುತ್ತದೆ. ನಾವು ಜಗನ್ನಾಥರು ಎನಿಸುತ್ತೇವೆ. ನಾವು ಜಗನ್ನಾಥರಾಗಬೇಕಾದರೆ ಜಾಗ್ರತಾವಸ್ಥೆಯನ್ನು ಆಹ್ವಾನಿಸಿಕೊಳ್ಳುವುದು ಅತ್ಯಗತ್ಯ. ಜಾಗ್ರತಾವಸ್ಥೆ ಎಂದರೆ ನೋಡುವುದು, ಕೇಳುವುದು, ಮಾಡುವುದು ಎಲ್ಲವೂ. ಇದಕ್ಕೆ ಅನಿವಾರ್ಯವಾಗಿ ಬೇಕಾಗಿರುವುದು ನಾವು ಹೇಗಿರಬೇಕು ಎಂಬುದರ ಚಿಂತನೆ ಮಾತ್ರ. ಎಲ್ಲವನ್ನೂ ಪಡೆಯಲಾಗುವುದಿಲ್ಲ, ಪಡೆದದ್ದೆಲ್ಲವನ್ನೂ ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಪಡೆದ ಕಾರಣದಿಂದ ನಮ್ಮಲ್ಲಿ ಸೃಷ್ಟಿಯಾದ ಲೋಕವನ್ನು ಆವಾಹಿಸಿಕೊಂಡು ಲೋಕ ಪುರುಷರು ನಾವಾದರೆ ಅದು ಜಾಗ್ರತಾವಸ್ಥೆ. ಈ ಜಾಗ್ರತಾವಸ್ಥೆಯೇ ಬದುಕ ಸಾರ್ಥಕತೆಗೆ ಆಹ್ವಾನ. ಈ ಆಹ್ವಾನವೇ ಯಶೋಗೀತ. ಜಾಗೃತಿ ಮೂಡಿದಂತೆ ಜ್ಞಾನೇಂದ್ರಿಯಗಳು ಲವಲವಿಕೆಯಲ್ಲಿರುತ್ತವೆ. ಈ ಲವಲವಿಕೆಯೇ ನಾವ್ಯಾರು, ನಾವೇನು, ನಾವೇಕೆ ಎಂದರಿಯಲು ಪ್ರಚೋದನೆ. ಈ ಪ್ರಚೋದನೆಯಿಂದಲೇ ಒಳಿತು ಕೆಡುಕುಗಳ ನಿಜದರಿವು. ಒಳಿತು ಕೆಡುಕಿನ ನಿಜದರಿವೆಂದರೆ ನನ್ನಿಂದ ಯಾರಿಗೇನು ತೊಂದರೆಯಾಗಿದೆ, ಆಗುತ್ತಿದೆ ಎಂಬ ಮನೋದರ್ಶನ. ಬರೀ ಬಾಯಿಯಲ್ಲಿ ನಾನು ನಾನು ನಾನು ಎಂದು ಬೀಗುವಿಕೆಯ ಬೊಬ್ಬೆ ಇದ್ದರೆ ಅದು ಶಬ್ದದ ಪ್ರಚಾರ. ಈ ಶಬ್ದದ ಪ್ರಚಾರವೇ ಅಂತರಾತ್ಮನಿಗೆ ಮಾಡುವ ಅವಮಾನ. ಇದರಿಂದ ಇಹಪರದ ಬೇಗುದಿ. ಮಾನವರಾಗಿರುವ ನಾವು ಸದಾ ಜಾಗೃತರಾಗಿರೋಣ. ಅಂತಹ ಪ್ರೇರಿತರಾಗಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ. ಸಹಜಾನಂದದ ಅವಧೂತರು ಎನಿಸೋಣ. ಜಾಗೃತಾವಸ್ಥೆಯನ್ನು ಚಿರ ಆಗಿಸೋಣ. ಬೆಳದೀಪದ ಸುಖಾನುಭೂತಿಯಲ್ಲಿ ವಿಹರಿಸೋಣ. ಸುಖಾನಂದಿಗಳಾಗೋಣ. ಸುನಾದ ಆನಂದದಿಂದಿರೋಣ. ಮೂರನೆಯದಾಗಿ, ಕೃಷ್ಣನ ವೇಣು ಉಲಿತವೇ ಸುಧಾಮೃತ. ಕೃಷ್ಣನ ಹೆಸರೇ ಲೋಕಪ್ರಿಯ. ಏಕೆಂದರೆ ಕೃಷ್ಣ ಕಣ್ಗೊಂಬೆ. ಕೃಷ್ಣ ಎಂದರೆ ಇತಿಮಿತಿಗಳ ಅರಿವು. ಕೃಷ್ಣ ಎಂದರೆ ಪ್ರಜ್ವಲ ಬೆಳಕು. ಕೃಷ್ಣ ಎಂದರೆ ಆಹ್ಲಾದತೆ. ಕೃಷ್ಣ ಎಂದರೆ ಸಚಿಂತನ. ಕೃಷ್ಣ ಎಂದರೆ ಶರಣತ್ವ. ಕೃಷ್ಣ ಎಂದರೆ ಬುದ್ಧ. ಕೃಷ್ಣ ಎಂದರೆ ಬಸವ. ಕೃಷ್ಣ ಎಂದರೆ ಬುದ್ಧ ಬಸವರ ಸಾಂಗತ್ಯ. ಕೃಷ್ಣ ಎಂದರೆ ಬೆಳಕು. ಕೃಷ್ಣ ಎಂಬ ಬೆಳಕು ಸದಾ ನಮ್ಮ ಚಿತ್ತದಲ್ಲಿ ರಾರಾಜಿಸುತ್ತಿರಬೇಕು, ಪ್ರಜ್ಯೋತಿಯಾಗಿರಬೇಕು. ರಾಮ, ಮಹಾವೀರ, ಬುದ್ಧ, ಬಸವ ಎಲ್ಲರೂ ಆಗಿ ತೋರುತ್ತಿರಬೇಕು. ನಮ್ಮ ಚಿತ್ತದಲ್ಲಿ ನಿತ್ಯ ರಾರಾಜಿಸುವ ಪ್ರಜ್ವಲ ಬೆಳಕಾಗಿರಬೇಕು. ಆನಂದದ ಕಡಲಾಗಿರಬೇಕು. ಅಮೋದದ ಮಡಿಲಾಗಿರಬೇಕು. ಸಾಂಗತ್ಯದ ಸಾರ್ಥಕತೆ ಇರಬೇಕು. ಆಗ ಕೃಷ್ಣ ಎಂದರೆ ಲೋಕಪ್ರಿಯ ಎಂಬುವುದರ ನಿಜದರಿವಾಗುತ್ತದೆ. ಈ ನಿಜದರಿವೇ ಏಕಾಭಿರಾಮತ್ವ. ಇದರಿಂದಲೇ ಅತ್ಯಾನಂದ. ಈ ಅತ್ಯಾನಂದವೇ ಆತ್ಮಾನಂದದ ಹೇತು. ಕೃಷ್ಣ ಎಂದರೆ ಬರಿಯ ಜಗದೋದ್ಧಾರಕನಲ್ಲ, ಮನೋದ್ಧಾರ, ಆತ್ಮೋದ್ಧಾರ, ಬದುಕೋದ್ಧಾರ. ಕೃಷ್ಣನೆಂದರೆ ಲೀಲಾಮೂರ್ತಿ. ಈ ಲೀಲಾಮೂರ್ತಿಯಿಂದಲೇ ಅಂದ, ಆನಂದ. ಇದರಿಂದ ಜಡತನವೆನ್ನುವ ಒಣಗುವಿಕೆ ಮಾಯ. ಬಾಯಾರಿದಾಗ ನೀರು ಬೇಕು, ಕಾಯ ಬಡವಾದಾಗ ಕೃಷ್ಣ ಬೇಕು. ಏಕೆಂದರೆ ಆತ ಚೈತನ್ಯಾತ್ಮ. ಕೃಷ್ಣನ ಕೊಳಲಿನ ನಾದ ಕಿವಿಗಳಿಗಲ್ಲ, ಕಿವಿದರಿಯ ಮೂಲಕ ಜೀವವನ್ನು ಮುಟ್ಟುತ್ತಾ ಆತ್ಮ ಪ್ರಚೋದಕ. ಈ ಆತ್ಮ ಪ್ರಚೋದಕದಿಂದಲೇ ಜೀವಾತ್ಮ, ಪರಮಾತ್ಮ, ಪರಮಾತ್ಮನೇ ಅಂತರಾತ್ಮ. ಇದೇ ಇಂದ್ರಿಯಾತೀತ ವೈಭವ. ಬದುಕಿನಲ್ಲಿ ತಾಪಗೊಂಡಾಗ ಪಾಪದ ಭೀತಿ, ಇದರ ಹೋಗಲಾಡಿಸುವಿಕೆಗೆ ಬೇಕಾದುದೇ ಕೃಷ್ಣನೆಂಬ ತಂಪು. ಕೃಷ್ಣ ದ್ವಾರಕೆಯಲ್ಲಿಲ್ಲ, ದ್ವಾಪರದವನಲ್ಲ, ನಮ್ಮೊಡನಿರುವವನು, ನಮ್ಮವ ಆಗಿರುವವನು. ಅದರ ಅನುಭೂತಿ ಸಾಧ್ಯವಾಗುವುದು ನಾವು ಕೃಷ್ಣರಾದಾಗ ಮಾತ್ರ. ಕೃಷ್ಣನಾಗಲು ಇರುವ ದಾರಿಯೇ ಸತ್ಯವೇ ಶಿವ, ಶಿವನೇ ಸುಂದರ, ಸುಂದರ ಆಗಿರುವುದೆಲ್ಲವೂ ಕೃಷ್ಣ ಎಂಬ ವರಭಾವ. ಈ ವರಭಾವವೇ ಆತ್ಮ ಸಾಕ್ಷಾತ್ಕಾರ. ಕೃಷ್ಣನ ವೇಣುಲಿತದ ಸುಧಾಮೃತ ಇಂದಿಗೂ ರಿಂಗಣಿಸುತ್ತಿರುವಾಗ ನಾವದರ ಮಧುಮಧುರ ನಾದಕ್ಕೆ ಮನಸೋತ ಗೋಪಿಕೆಯರಾಗೋಣ. ಆಗ ನಾವು ಭಗವದರ್ಪಿತರಾಗುತ್ತೇವೆ. ಈ ಅರ್ಪಣ ಮನೋಭಾವವೇ ಬೆಳದೀಪ. ಈ ಬೆಳಕಿನಿಂದ ಅಂತರಂಗದ ಕತ್ತಲು ಎಂಬ ಮಾರಿಯನ್ನು ಹೊರಗೂಡಿಸಲು ಸಾಧ್ಯ. ಹಾಗಾದಾಗ ತನು ಮನ ಧನವನ್ನು ಕೃಷ್ಣ ಸೇವೆಗೆ ದಾರಿ ಎರೆಯಲು ಸುಲಭ. ಇದರಿಂದ ಕೃಷ್ಣ ಸಾನ್ನಿಧ್ಯ ಸುಖ, ಇದರಿಂದ ಬದುಕ ಸಾರ್ಥಕತೆ.
2: ಭಗವಂತನ ಮೇಲೆ ನಂಬಿಕೆ ಇಟ್ಟು ಮಾಡಿದಂತಹ ಕೆಲಸದಲ್ಲಿ ಖಂಡಿತವಾಗ್ಲೂ ಯಶಸ್ಸು ಸಿಕ್ಕೇ ಸಿಗತ್ತೆ. ಜೊತೆಗೆ ಆ ನಂಬಿಕೆನೇ ನಮಗೆ ಜೀವನದ ಭದ್ರ ಬುನಾದಿ ಆಗ್ಸತ್ತೆ. ಹಾಗೆ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ ಬೇಕು ಅಂದ್ರೆ ಕೆಲವೊಂದು ನಂಬಿಕೆಗಳನ್ನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾಗತ್ತೆ ಕೂಡ. ಅಂತಹ ನೆಮ್ಮದಿಯ ಬದುಕು, ಅಂತಹ ನಂಬಿಕೆಯ ಬದುಕು ನಿಮ್ದಾಗ್ಲಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ ಸ್ನೇಹಿತರೆ. ಈ ದಿನ ವಿಶೇಷವಾಗಿರುವಂತಹ ಸೃಷ್ಟಿಯ ಸಂತೃಪ್ತಿತನವೇ ಬದುಕು, ಅಂತಃಪ್ರೇರಣೆಯಿಂದ ಜಾಗೃತಿ, ಕೃಷ್ಣನ ವೇಣು ಉಲಿತವೇ ಸುಧಾಮೃತ ಅನ್ನುವಂತಹ ವಿಷಯಗಳನ್ನು ಪ್ರಸ್ತುತಪಡಿಸಿದಂತಹ ಕೆ ರಾಮಚಂದ್ರ ಸರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೊಮ್ಮೆ ನನ್ನೆಲ್ಲ ಪ್ರೀತಿಯ ರೇಡಿಯೋ ಕೇಳುಗ ಬಳಗದವರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
4: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
8: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ

0: ಗದ್ದೆಗಳಿಗೆ ಭೇಟಿ ಕೊಡಿ. ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
1: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
1: ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ, ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ಹಾಗೆ ನೀವೆಲ್ಲರೂ ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಸೊ ಹಾಗೆ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಅಂತೂ ಬಿಂದಾಸ್ ಆಗಿ ಶುರುವಾಗಿದೆ. ಹಾಗೆ ಹಾಡುಗಳನ್ನ ಕೂಡ ನೀವೆಲ್ಲರೂ ಬಿಂದಾಸ್ ಆಗಿ ಹಾಡ್ತೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗೆ ಹಾಡೋ ಕಾರ್ಯಕ್ರಮ ಅಂತ ಗೊತ್ತಾಯ್ತು, ಏನ್ ವಿಷಯ ಅಂತ ಗೊತ್ತಾಗ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಜೀವನವನ್ನ ಹಾಡಿನ ಮೂಲಕ ಹಾಡುವುದಾದ್ರೆ ಆ ಹಾಡು ಯಾವುದು ಅಂತ ಹೇಳಿ ನೀವು ಹಾಡಬಹುದು. ಈಗ ಯಾವುದೋ ಒಂದು ಹಾಡು ಕೇಳಿದಾಗ ಕೆಲವೊಂದಿಷ್ಟು ಸಿಚುವೇಶನ್ ನೆನಪಾಗುತ್ತೆ, ಅಥವಾ ಕೆಲವೊಂದು ಹಾಡುಗಳು ನಮಗೆ ತುಂಬ ಹತ್ತಿರವಾಗಿರುತ್ತೆ, ಕೆಲವೊಂದಿಷ್ಟು ಭಾವನೆಗಳನ್ನ ನಮ್ಮಲ್ಲಿ ಮೂಡಿಸುತ್ತೆ ಅಲ್ವಾ ಕೆಲವೊಂದು ಹಾಡುಗಳು. ಆ ರೀತಿ ಅಥವಾ ನಿಮ್ಮ ಜೀವನದ ಒಂದು ಕಥೆಯನ್ನೇ ಹೇಳುವಂತಹ ಯಾವುದಾದ್ರೂ ಹಾಡಿದ್ರೆ, ನಿಮಗೆ ತುಂಬ ನಿಮ್ಮ ಲೈಫ್ಗೆ ತುಂಬಾ ಹತ್ತಿರದಲ್ಲಿರೋ ಹಾಡು ಯಾವುದಾದ್ರಿದ್ರೆ ಅಂತಹ ಹಾಡುಗಳನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಹಾಡಬಹುದಾಗಿದೆ. ಸೊ ಹಾಗೆ ನೀವು ಕರೆ ಮಾಡಬೇಕಾಗಿರೋ ಸಂಖ್ಯೆ 9686279962799. ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಅಂತ ಕೇಳೋಣ. ಹಲೋ,
3: ನಮಸ್ತೆ ಮೇಡಮ್.
1: ನಮಸ್ತೆ ಸುಬ್ರಹ್ಮಣ್ಯ ಸರ್, ಹೇಗಿದ್ದೀರಾ?
3: ನಾವು ಸೂಪರ್ ಆಗಿದ್ದೀವಿ ಮೇಡಮ್, ನೀವ್ ಹೇಗಿದ್ದೀರಾ ಮೇಡಮ್?
1: ನಾವು ಕೂಡ ಸೂಪರ್ ಆಗಿದ್ದೀವಿ. ತಿಂಡಿ ಆಯ್ತಾ?
3: ಹಾ, ತಿಂಡಿ ಆಯ್ತು ಮೇಡಮ್. ಪಲಾವ್, ನೀವೇನ್ ಮಾಡ್ಕೊಂಡ್ರಿ ಮೇಡಮ್?
1: ನಮ್ದು ಕೂಡ ಪಲಾವ್.
3: ಓ ಸೂಪರ್.
1: ಓಕೆ, ಸೋ ಹಾಗೆ ಇದ್ರೆ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
3: ಖಂಡಿತ ಗೊತ್ತಾಯ್ತು ಮೇಡಮ್. ನಮ್ಗೆ ಇದು ಒಡ ಹುಟ್ಟಿದವರ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರು ಆಡಿರೋದು ಸಾಹಿತ್ಯ ಗೀತಪ್ರಿಯ. ಇದು ಬಹಳಷ್ಟು ಇದು ಅರ್ಥಪೂರ್ಣವಾದ ಒಂದು ಸಾಹಿತ್ಯ ಅಂತಾನೆ ಹೇಳ್ಬೋದು ಮೇಡಮ್. ಇದು ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಈ ತರ ಅಳವಡಿಸ್ಕೊಂಡ್ಬಿಟ್ರೆ ನಿಜವಾಗ್ಲೂ ಜೀವನ ಯಾವ ತರ ಅನ್ನೋದು ಅರ್ಥ ಆಗುತ್ತೆ ಮೇಡಮ್. ಆ ತರ ಒಂದು ಸಾಹಿತ್ಯ ಇರುವಂತದ್ದು. ಆಡ್ಬೋದಾ ಮೇಡಮ್?
1: ಹಾಡಿ ಹಾಡಿ ಸರ್.
3: ಸೋಲೆ ಗೆಲುವೆಂದು ಬಾಳಲಿ ಅರಿತಾಗ ಮೇಲೆ ಎಲ್ಲ ಅಪನಿಂದೆ ಅಪಮಾನ ಬಹುಮಾನದಂತೆ ಈ ಸುಖ ದುಃಖವು ಅಳುವು ನಗುವು ಎಲ್ಲ ಆ ದೇವನ ಕೊಡುಗೆ. ಸೋಲೆ ಗೆಲುವೆಂದು ಬಾಳಲಿ ಅರಿತಾಗ ಮೇಲೆ ಎಲ್ಲ ಅಪನಿಂದೆ ಅಪಮಾನ ಬಹುಮಾನದಂತೆ ಈ ಸುಖ ದುಃಖವು ಅಳುವು ನಗುವು ಎಲ್ಲ ಆ ದೇವನ ಕೊಡುಗೆ. ದೇಹವ ಸವೆಸುತ್ತ ಪರಿಮಳ ಕೊಡುವ ಗಂಧವು ನೋವಿಗೆ ನರಳುವುದೇ ತನ್ನನೆ ದಹಿಸುತ್ತ ಬೆಳಕನ್ನು ತರುವ ದೀಪವು ಅಳಲನು ಏಳುವುದೇ ನಿನ್ನಯ ಸಹನೆಗೆ ಹೋಲಿಕೆ ದರೆಯು ಕರುಣೆಯು ನಿನ್ನಲ್ಲಿ ಮೈ ತುಂಬಿರಲು ಈ ಜನ್ಮ ಸಾರ್ಥಕವು. ಸೋಲೆ ಗೆಲುವೆಂದು ಬಾಳಲಿ ಅರಿತಾಗ ಮೇಲೆ ಎಲ್ಲ ಅಪನಿಂದೆ ಅಪಮಾನ ಬಹುಮಾನದಂತೆ.
1: ಓಕೆ, ಇದು ನಿಮ್ಮ ಜೀವನಕ್ಕೆ ತುಂಬಾ ಹತ್ತಿರವಾಗಿರುವ ಹಾಡು.
3: ಖಂಡಿತ ಮೇಡಮ್, ತುಂಬಾ ಅರ್ಥ ಗರ್ಭಿತ. ಇದು ಚಿಕ್ಕಂದಿನಲ್ಲಿ ಚಿತ್ರ ನೋಡಿದ್ದೆ ನಮ್ಮ ಮಗ, ಈಗ ಸ್ವಲ್ಪ ದಿನದಲ್ಲಿ ಚಿತ್ರ ನೋಡ್ತಾ ಇದ್ದ. ಅಪ್ಪ, ಈ ಗೀತೆ ಎಷ್ಟು ಅದ್ಭುತವಾಗಿದೆ ನೋಡಿ ಕೇಳಿ ಅಂತಂದ. ಹಾಗಾಗಿ ನೋಡ್ಬೇಕಾದ್ರೆ ಕಣ್ಣಲ್ಲಿ ಹಂಗೆ ನೀರ್ ತೋರ್ತಾ ಇತ್ತು ಮೇಡಮ್.
1: ಓಕೆ ಓಕೆ,
3: ತುಂಬಾ ಚೆನ್ನಾಗಿದೆ, ಅದ್ಭುತವಾದ ಒಂದು ಸಾಹಿತ್ಯ ಇದೆ.
1: ಓಕೆ, ಧನ್ಯವಾದಗಳು. ಸುಬ್ರಹ್ಮಣ್ಯ ಅವರು ಕರೆ ಮಾಡಿದ್ರು, ಹಾಗೆ ಅವರ ಜೀವನಕ್ಕೆ ತುಂಬಾ ಹತ್ತಿರವಾಗಿರುವ ಒಂದು ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
4: ಹಲೋ ಮೇಡಮ್, ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ್ರ ಆನಡ ವಿದ್ಯಾನಗರ ಶಿವಮೊಗ್ಗ.
1: ನಮಸ್ತೆ, ಗುಡ್ ಮಾರ್ನಿಂಗ್ ಸರ್. ತಿಂಡಿ ಆಯ್ತಾ?
4: ಆಯ್ತು ಮೇಡಮ್, ತಿಂಡಿ ಉಪ್ಪಿಟ್ಟು. ನಿಮ್ದು?
1: ನಮ್ದು ಇವತ್ತು ಪಲಾವ್.
4: ಓಕೆ ಮೇಡಮ್, ಇವತ್ತು ವಿಶೇಷವಾಗಿ ರಾಖಿ ಹಬ್ಬ ಶುರು ಆಗ್ತಿದೆ. ಅಣ್ಣ ತಂಗಿಯ ಪ್ರೀತಿ ಬಾಂಧವ್ಯ ವಾತ್ಸಲ್ಯವನ್ನು ಬೆಸರಿ ಹಬ್ಬವನ್ನ ಎಲ್ಲರೂ ಸಂತೋಷ ಸೌಹಾರ್ದತೆಯಿಂದ ಆಚರಿಸುತ್ತಾ ಪ್ರೀತಿ ವಾತ್ಸಲ್ಯವನ್ನ ಮತ್ತಷ್ಟು ಪಸರಿಸೋಣ. ಮತ್ತೆ ಇವತ್ತು ರಾಷ್ಟ್ರೀಯ ಕೆರೆ ದಿನ. ಕೈಗಾರಿಕರಣ ನಗರೀಕರಣದಿಂದ ಕೆರೆಗಳೆಲ್ಲ ಬತ್ತೋಗ್ತಾ ಇದಾವೆ, ಜಲ ಸಂಪನ್ಮೂಲದಲ್ಲಿ ಅದು ಒಂದು. ಆದ್ರಿಂದ ನಾವು ಮುಂದಿನ ಪೀಳಿಗೆಗೋಸ್ಕರ, ನಮ್ಮ ಮತ್ತೆ ಮುಂದಿನ ನೀರಿನ ಅವಶ್ಯಕತೆಗೋಸ್ಕರ ಕೆರೆಗಳನ್ನು ಸಂರಕ್ಷಿಸ್ಬೇಕು ಮೇಡಮ್.
1: ನಿಜ ನಿಜ ಸರ್.
4: ಹಾ ಮೇಡಮ್, ಇವತ್ತು ಅದೇ ಇದು ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿದ್ದು ಹಾಡು ಹೇಳ್ಬೇಕು ಅಂತ ಹೇಳಿದ್ದೀರಲ್ಲ.
1: ಹೌದು ಹೌದು ಸರ್.
4: ನಾನು ಯಾವಾಗ್ಲೂ ಈ ಹಾಡನ್ನ ಗುನುಕ್ತಾ ಇರ್ತೀನಿ. ಇದು ಒಂಥರ ಎಲ್ಲರಿಗೂ ಅನ್ವಯಿಸಿದಂತ ಹಾಡು. ತಾಯಿಗೆ ತಕ್ಕ ಮಗ ಚಿತ್ರದ್ದು, ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು. ಅದನ್ನ ಹಾಡ್ತಾ ಇದ್ದೀನಿ ಮೇಡಮ್. ಎಂತ ಸೊಗಸು ಮಗುವಿನ ಮನಸ್ಸು.
1: ಓಕೆ ಓಕೆ.

ಮನಸ್ಸು ರಾತ್ರಿಗಳೆಲ್ಲ ಹುಣ್ಣಿಮೆಯಾದರೆ ರಸಿಕರಿಗಂತ ಸೊಗಸು, ಮಾತಿನಲ್ಲೆಲ್ಲ ಪ್ರೀತಿಯ ಹರಿದರೆ, ಮಾತಿನಲ್ಲೆಲ್ಲ ಪ್ರೀತಿಯ ಹರಿದರೆ.

0: ಮೇಡಮ್, ಇದನ್ನ ನಾವು ಪಾಲಿಸ್ಬಿಟ್ರೆ ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಂತೋಷದಿಂದ ಇರ್ಬೋದಲ್ಲ ಮೇಡಮ್?
1: ನಿಜ ನಿಜ ಸರ್.
0: ಈ ಹಾಡು ನನಗೆ ತುಂಬಾ ಇಷ್ಟ, ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಮತ್ತೆ ಖುಷಿನೂ ಕೊಡುತ್ತೆ ಮೇಡಮ್ ಎಲ್ಲಾ ಸಂದರ್ಭದಲ್ಲೂ.
1: ಓಕೆ ಓಕೆ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಚೆನ್ನಾಗಿ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದ್ರು, ಹಾಗೆ ತುಂಬಾ ಚೆನ್ನಾಗಿರುವ ಹಾಡು, ತುಂಬಾ ಇಷ್ಟವಾಗಿರುವ ಹಾಡು ಅನ್ನೋದಾಗಿ ಹೇಳ್ತಾ ಇದ್ರು. ಸೊ ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತನಾಡಿಸೋಣ. ಹಲೋ
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ,
2: ಶ್ವೇತಾ ಮೇಡಮ್ ಅವ್ರಿಗೆ.
1: ಶ್ವೇತಾ ಮೇಡಮ್ ಅವರಲ್ಲ,
2: ಅಲ್ಲ ರಕ್ಷಿತಾ ಹೊಳ್ಳ.
1: ರಕ್ಷಿತಾ ಹೊಳ್ಳ, ಹೌದು. ಸೊ ತಿಂಡಿ ಆಯ್ತಾ ಕಲ್ಪನಾ ಮ್ಯಾಮ್?
2: ಮೇಡಮ್ ಇಡ್ಲಿ ಆಗಿದೆ ಮೇಡಮ್, ತಿನ್ಬೇಕು. ನಿಮ್ದು ಪಲಾವ್ ತಿನ್ಕೊಂಡ್ಬಂದಿದ್ದೀರಾ?
1: ಹೌದು ಹೌದು. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಹಾ ಮೇಡಮ್, ಗೊತ್ತಾಗಿದೆ ಮೇಡಮ್.
1: ಓಕೆ,
2: ನಾವು ಒಂದ್ ರಾಜ್ಕುಮಾರನ್ ಫಿಲಂ ತುಂಬಾ ಇಷ್ಟ ಮೇಡಮ್, ಹಂಗಾಗಿ ಅವ್ರು ತಗೊಂಡಿದ್ದೆ. ನಿನ್ನ ನಿನ್ನ ಸ್ನೇಹಕ್ಕೆ ನಾ ಸೋತು ಹೋದೆನು, ಎಲ್ಲಾ ದೇವರ ನಾ ಬೇಡಿಕೊಂಡೆನು, ದೇವರ ಹೊರವೋ ಪುಣ್ಯದ ಫಲವೋ ಕಾಣೆನು, ನಿನ್ನ ನಾ ಪಡೆದೆನು. ಓಹ್, ನಿನ್ನ ಸ್ನೇಹಕ್ಕೆ ನಾ ಸೋತು ಹೋದೆನು, ಎಲ್ಲಾ ದೇವರ ನಾ ಬೇಡಿಕೊಂಡೆನು, ದೇವರ ಫಲವೋ ಪುಣ್ಯದ ಫಲವೋ ಕಾಣೆನು, ನಿನ್ನ ನಾ ಪಡೆದೆನು. ನಿನ್ನ ನಿನ್ನ ನಾನು ಕಂಡಾಗ ಮಲ್ಲಿಗೆ ಹಂತೆ ನಕ್ಕಾಗ ಮನದಲ್ಲಿ ಹಾಸೆ ಮೂಡಿತು, ಅಂದು ನೀವು ಬಂದಾಗ ಮಲ್ಲಿಗೆ ಹೂವು ತಂದಾಗ ನಿನ್ನ ಹೃದಯದಿ ವೀಣೆ ಬಡಿಯಿತು, ಪ್ರೇಮದ ದೇವತೆ ಹಾದೆ ನಿನ್ನಲ್ಲಿ ಒಂದಾಗಿ ಇಂದು ಸೇರಿದೆ. ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು,
2: ಥ್ಯಾಂಕ್ ಯು.
1: ಓಕೆ, ಕಲ್ಪನಾ ಅವರು ಕರೆ ಮಾಡಿದ್ರು, ಹಾಗೆ ಅವರ ಜೀವನದಲ್ಲಿ ತುಂಬಾನೇ ಹತ್ತಿರವಾಗಿರುವ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
3: ಹಾಯ್ ರಕ್ಷಿತಾ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಕುಸುಮ ಮ್ಯಾಮ್, ಹೇಗಿದ್ದೀರಾ?
3: ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ?
1: ನಾನ್ ಕೂಡ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ?
3: ಹಾ, ತಿಂಡಿ ಆಯ್ತು ರಕ್ಷಿತಾ. ಇವತ್ತು ಚಿತ್ರಾನ್ನ.
1: ಚಿತ್ರಾನ್ನ, ಓಕೆ. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
3: ನಮ್ಮ ಜೀವನದ ಕಥೆಯನ್ನ ಹಾಡಲ್ಲಿ ಹೇಳ್ಬೇಕು ಅಂದ್ರೆ ಜೀವನಕ್ಕೆ ಆಗುವಂತದ್ದು ಅಲ್ವಾ, ಜೀವನಕ್ಕೆ ಹತ್ತಿರ ಆಗಿರುವಂತ ಒಂದ್ ಸಾಂಗ್.
1: ಜೀವನಕ್ಕೆ ಹತ್ತಿರವಾಗಿರೋ ಹಾಡು ಅಥವಾ ಯಾವ್ದಾದ್ರು ಹಾಡು ನಿಮ್ಮ ಜೀವನದ ಸ್ಟೋರಿಯನ್ನ ಹೇಳೋ ತರ ಯಾವ್ದಾದ್ರು ಹಾಡಿದ್ರೆ ಅದನ್ನ ಕೂಡ ಹಾಡ್ಬೋದು.
3: ಅಂದ್ರೆ ಸ್ಟೋರಿ ಅನ್ನೋದಕ್ಕಿಂತ ಎಷ್ಟು ಪ್ರೀತಿ ಪ್ರೇಮ ಪ್ರೀತಿ ಎಲ್ಲ ಒಂದು ಹೊಂದಾಣಿಕೆ ಇರ್ಬೇಕು ಅನ್ನೋ ರೀತಿ ಜೀವನದಲ್ಲಿ ದಂಪತಿಗಳು ಅಂದ್ರೆ ಯಾವಾಗ್ಲೂ ನಗ್ತಾ ಖುಷಿಯಾಗಿ ಹೊಂದಾಣಿಕೆಯಿಂದ ಇರ್ಬೇಕು ಅನ್ನೋದಕ್ಕೆ ಇದು ಅನುರಾಗ ಅರಳಿತು ಗಂಗಾ ಯಮುನಾ ಸಂಗಮ ಅಂತ ಹೇಳಿ ಡಾಕ್ಟರ್ ರಾಜ್ಕುಮಾರ್ ನಟನೆ ಮಾಡಿದ್ದಾರೆ ಅದ್ರಲ್ಲಿ, ಅದ ಆಡ್ತೀನಿ. ಅದು ಮೋಸ್ಟ್ಲಿ ಲೈಕ್ ತರ ನಮ್ಮ ಒಂದು ಪ್ರೀತಿ ದಾಂಪತ್ಯ ಇರ್ಬೋದೇನೋ ಅನ್ಕೊಂತೀನಿ. ಖಂಡಿತ.

0: ರಕ್ಷಿತಾ.
1: ಥ್ಯಾಂಕ್ ಯು ಕುಸುಮ ಮ್ಯಾಮ್, ಚೆನ್ನಾಗಿ ಹಾಡಿದ್ರಿ, ಹಾಗೆ ನಿಮ್ಮ ಜೀವನ ಕೂಡ ಇದೇ ರೀತಿ ಇದೆ ಅಂತಾನೆ ಹೇಳ್ಬಹುದು.
0: ಹೌದು ಖಂಡಿತ ರಕ್ಷಿತ, ನನ್ ಅದಕ್ಕೆ ಈ ಹಾಡು ತುಂಬಾ ರಿಲೇಟೆಡ್ ಅನಿಸ್ತು, ನನಗೆ ಹತ್ರ ಅನಿಸ್ತು. ಹಾಗೆ ಇಷ್ಟವರೆಗೂ ನಮ್ಮ ಜೀವನ ಇದೇ ತರ ಹಾಲು ಜೇನು ಸೇರಿದಂತೆ ಖುಷಿಯಾಗಿ ಆನಂದವಾಗಿದೆ ದೇವರ ದಯೆಯಿಂದ. ಆಮೇಲೆ ಇನ್ನೊಂದೇನ್ ಗೊತ್ತಾ, ವಿಶೇಷ ಈ ದಿನ ನಮ್ಮ ಮನೆಯವರು ಚಿದಾನಂದ ಅವ್ರದ್ದು ಬರ್ತ್ಡೇ ಇವತ್ತು. ಹಾಗಾಗಿ ನಾನು ನಮ್ಮ FM ರೇಡಿಯೋದಿಂದ ಅವರಿಗೆ ವಿಶ್ ಮಾಡ್ತೇನೆ.
1: ಓಕೆ, ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ, ನಮ್ಮ ಕೇಳುಗರ ಪರವಾಗಿ ಕೂಡ ಚಿದಾನಂದ ಅವರಿಗೆ ಜನ್ಮದಿನದ ಶುಭಾಶಯಗಳು.
0: ಥ್ಯಾಂಕ್ ಯು ರಕ್ಷಿತಾ, ಚಿದಾನಂದ ಅವರಿಗೆ ನನ್ನ ಪ್ರೀತಿಯ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳಿ. ದೇವರು ಸದಾ ಆಯುರಾರೋಗ್ಯ ಕೊಟ್ಟು ಕಾಪಾಡ್ಲಿ ಅವರಿಗೆ ಅಂತ ಹೇಳಿ ವಿಶ್ ಮಾಡ್ತೀನಿ.
1: ಓಕೆ ಸೂಪರ್, ಸೊ ಧನ್ಯವಾದಗಳು ಕುಸುಮ ಮ್ಯಾಮ್ ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು ರಕ್ಷಿತಾ.
1: ಥ್ಯಾಂಕ್ ಯು ಎಸ್, ಕುಸುಮ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತನಾಡ್ಸೋಣ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮ ಮ್ಯಾಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಮೇಡಮ್.
1: ತಿಂಡಿ ಆಯ್ತಾ ಪ್ರೇಮ ಮ್ಯಾಮ್?
2: ತಿಂಡಿ ಆಯ್ತು ಮೇಡಮ್, ಇವತ್ತು ಸೋರೆಕಾಯಿ ಕಡುಬು ಮೇಡಮ್.
1: ಸೋರೆಕಾಯಿ
2: ಕಡುಬು ಮೇಡಮ್?
1: ಕಡುಬು, ಓಕೆ ಸೂಪರ್. ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಗೊತ್ತಾಗಿದೆ ಮೇಡಮ್, ನನಗೆ ಯಾವಾಗ್ಲೂ ಒಂದು ನೆನಪಿರೋಂತ ಹಾಡು ಹಾಡ್ತೀನಿ ಮೇಡಮ್.
1: ಓಕೆ.
2: ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ, ಬೆಳಕಿಂಬೆಯ ಬಾನಿ ಗುರುಳಿ ಬಿಟ್ಟು, ಹೇಗೆ ಮರೆಯಾಗುವುದು ನಿರ್ಧನಿ ಕರಟ್ಟಿರುಳು, ಹಾಗೆ ಬಾಳಿಸು ಗುರುವೆ ಕರುಣೆಯಿಟ್ಟು, ಹಾಗೆ ಬಾಳಿಸು ಗುರುವೆ ಕರುಣೆಯಿಟ್ಟು, ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು, ಹೇಗೆ ಗೆಲುವಾಗುವುದು ಹಸಿರೆಲೆಯ ಹೊಂಗೆ ಮರ, ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು, ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು, ತಾನು ಕೆಸರಲಿ ಕುಸಿಯುತ್ತಿದ್ದರು.

0: ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು, ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ಇಷ್ಟ.
1: ಓಕೆ, ಥ್ಯಾಂಕ್ ಯು ಪ್ರೇಮ ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
0: ಧನ್ಯವಾದ ಮೇಡಮ್.
1: ಧನ್ಯವಾದಗಳು. ಎಸ್, ಪ್ರೇಮ ಅವರು ಕರೆ ಮಾಡಿದ್ರು, ಹಾಗೆ ಅವರ ಜೀವನಕ್ಕೆ ತುಂಬಾ ಹತ್ತಿರವಾಗಿರುವ, ಯಾವಾಗ್ಲೂ ನೆನಪಿನಲ್ಲಿ ಇರುವಂತಹ ಒಂದು ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
2: ಮೇಡಮ್, ನಮಸ್ತೆ.
1: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಾ?
2: ಮೇಡಮ್ ಆರಾಮಿದ್ದೀನಿ. ನಾನು ನಾನು ಈ ವಿಷಯ ಕೊಟ್ಟಾಗ ನೋಡಿದ ನನಗನ್ಸಿದ್ದು ಮೇಡಮ್.
1: ಓಕೆ,
2: ನಿಜ ನೋಡಿ, ನಮ್ಮನ್ ನಾವೇನು ಅಂತ ನಾವು ಅರ್ತ್ಕೊಂಡಿರ್ತೀವೋ ಇಲ್ವೋ, ಇವತ್ತು ಅರ್ತ್ಕೊಳ್ಳಕ್ ಒಂದು ಅವಕಾಶ ಕೊಟ್ಟಿದ್ರಿ ಮೇಡಮ್. ನಾನು ಅದನ್ನ ನೋಡಿದ ಕೂಡ್ಲೆ ನಾನು ಆಯ್ತು ಅಂತ ನಾನು ಥಂಬ್ಸ್ ಅಪ್ ಹಾಕ್ಬಿಟ್ಟು, ನಮ್ಮನೆಯವ್ರು ಇವ್ ಹಾಡ್ ಆಡ್ಬೋದಲ್ವೇ ಹೋಗೋಣ ಅಂತ ಅಂತ ಅದು ಜಾಸ್ತಿ ಆಗ್ಬಿಡ್ತು ಅಂತ ನಾನು ಬೇರೆ ಹಾಡ್ ಸೆಲೆಕ್ಷನ್ ಮಾಡಿದ್ದೀನಿ ಮೇಡಮ್. ಅದು ಮಸಣದ ಹೂವು ತುಂಬಾ ಚೆನ್ನಾಗಿದೆ, ಬಟ್ ಅದು ಆಗುತ್ತೆ, ಆದ್ರೆ ಅದು ಒಂದ್ ಸ್ವಲ್ಪ ಅತಿಯಾದ ಇದಾಯ್ತು ಅಂತ ನಾನು ನನ್ನ ಜೀವನ ಏಳು ಬೀಳು ಇದೇ ಇರುತ್ತೆ ಮೇಡಮ್. ಪ್ರತಿಯೊಬ್ಬರ ಜೀವನದಲ್ಲೂ ಏನು ಸುಖ ಸುಪತ್ತಿಗೆ ಇರಲ್ಲ, ಕಷ್ಟ ನೋವು ನಲಿವು ಎಲ್ಲ ಇರುತ್ತೆ. ಹಾಗಾಗಿ ಒಂದ್ ಸ್ವಲ್ಪ ನೋವುಗಳನ್ನು ಉಂಡು ಮೇಲ್ ಬಂದಿರೋದ್ರಿಂದ ನಾನು ಹಾಡ್ ಸೆಲೆಕ್ಷನ್ ಮಾಡಿದೀನಿ
1: ಮೇಡಮ್.
2: ಹಾಡ್ತೀನಿ ಮೇಡಮ್. ಸೋಲೆ ಗೆಲುವೆಂದು ಬಾಳಲಿ ಅರಿತಾದ ಮೇಲೆ ಎಲ್ಲ ಅಪ ನಿಂದೆ ಅಪಮಾನ ಬಹುಮಾನದಂತೆ, ಈ ಸುಖ ದುಃಖವು ಅಳುವು ನಗುವು ಎಲ್ಲ ಆದೇ

ಜ್ಞಾನ ಬಹುಮಾನದಂತೆ ಗಂಧವು ನೋವಿ ಪರಿಮಳ ಕೊಡುವ ಗಂಧವು ನೋವಿಗೆ ನರಳುವುದೇ ತನ್ನನೆ ದಹಿಸುತ್ತ ಬೆಳಕನ್ನು ತರುವ ದೀಪವು ಅಳಲನು ಹೇಳುವುದೇ ನಿನ್ನಯ ಸಹನೆಗೆ ಹೋಲಿಕೆ ಧನೆಯು ಕರುಣೆಯು ನಿನ್ನಲ್ಲಿ ಮೈದುಂಬಿರಲು ಈ ಜನ್ಮ ಸಾರ್ಥಕವು ಸುಳೆ ಗೆಲುವೆಂದು ಬಾಳಲಿ ಅರಿತಾದ ಮೇಲೆ ಎಲ್ಲ ಅಪನಿಂದೆ ಅಪಮಾನ ಬಹುಮಾನದಂತೆ ಗಾಳಿಯ ಭೀಕರ ದಾಳಿಗೆ ಪರ್ವತ ಸ್ಥೈರವ ನಿಂದಿಗೂ ಕಳೆಯುವುದೇ ಸುಖ ಸಂಸಾರಕ್ಕೆ ದುಡಿಯುವ ಹೆಣ್ಣು ಸ್ವಾರ್ಥಕ್ಕೆ ಮನಸ್ಸನ್ನು ನೀಡುವಳೇ ನಿಂದನೆ ಮಾತಿಗೆ ಕುಂದದೇ ಇರುವ ಮಮತೆಯ

0: ಗಂಟೆ.
1: ಓಕೆ ಸೂಪರ್ ಸರ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
0: ಧನ್ಯವಾದಗಳು ಮೇಡಮ್ ತಮ್ಗೆ ಕೂಡ ಅವಕಾಶಕ್ಕಾಗಿ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ. ಎಸ್ ಸೋಮಶೇಖರ್ ಅವರು ಕರೆ ಮಾಡಿದ್ರು, ಹಾಗೆಯೇ ಅವರು ಅವರ ಜೀವನದ ಒಂದು ಕಥೆಯನ್ನು ಹೇಳುವಂತಹ ಹಾಡನ್ನು ತುಂಬ ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆಯೇ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತನಾಡಿಸೋಣ. ಹಲೋ.
2: ಹಲೋ ನಮಸ್ತೆ ಮೇಡಮ್. ಶುಭೋದಯ.
1: ಶುಭೋದಯ. ಉಮಾ ಮ್ಯಾಮ್ ಹೇಗಿದ್ದೀರಾ?
2: ಆರಾಮಿದ್ದೀವಪ್ಪ, ನೀವು?
1: ನಾವು ಕೂಡ ಆರಾಮಿದ್ದೀವಿ. ತಿಂಡಿ ಆಯ್ತಾ?
2: ಇಲ್ಲಪ್ಪ, ಆಗ್ಬೇಕಾಗಿ ದೋಸೆ.
1: ಓಕೆ, ಸೊ ಹಾಗೆ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಹ್ಞೂ, ನಮ್ಮ ಗೊತ್ತಾಗಿದೆ. ಒಬ್ಬೊಬ್ರು ಒಂದೊಂದು ಚೆನ್ನಾಗಿ ಆಡ್ತಾ ಇದ್ದಾರೆ. ನಾನು ಒಂದು ತಗೊಂಡಿದ್ದೀನಿ.
1: ಓಕೆ.
2: ಅರಳುವ ಹೂಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ, ಬೆಳಕಿನ ಕಿರಣಗಳೇ ಬಣ್ಣಿಸಿರಿ, ಎದುರಿಂದೆ ಬೆಳಕೊಂದು ತೋರಿಸಿರಿ, ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆಯೊಂದೇ.

0: ಪಡೆದು ಹೋಗಬಾರದು, ಬಾಳು ಒಂದು ಕೋಲು ಅಂತ ಓಡಿ ಹೋಗಬಾರದು. ಯಾರಿಗಿಲ್ಲಿ ನೋವಿಲ್ಲ, ಯಾರಿಗಿಲ್ಲಿ ಸಾವಿಲ್ಲ, ಕಾಲ ಕಳೆದ ಹಾಗೆಯೆಲ್ಲ ಮಾಯವಾಗುವಂತದು. ಉಳಿತು ಇಟ್ಟು ಬೀಳುವ ಕಲ್ಲೇ ಶಿಲೆಯಾಗಿ ನಿಲ್ಲುವುದು, ದಿನ ನುಂಗುವ ಜೀವವೇ ನೆಲೆಯಾಗಿ ನಿಲ್ಲುವುದು. ಯಾರಿಗಿಲ್ಲಿ ಅಲೆದಾಟ, ಯಾರಿಗಿಲ್ಲಿ ಪರದಾಟ, ನಮ್ಮ ಪ್ರತಿ ಕನಸು ಇಲ್ಲಿ ನನ ಸಾಕು ಸಾಕು ಮೇಡಮ್.
1: ಓಕೆ, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ ಉಮಾ ಮ್ಯಾಮ್.
0: ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು.
1: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಧನ್ಯವಾದ.
1: ಉಮಾವರು ಶಿವಮೊಗ್ಗದಿಂದ, ವಿನೋಪನಗರದಿಂದ ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡ್ತಾ ಇದ್ರು. ಸೊ ಅದೇ ರೀತಿಯಾಗಿ ಎಲ್ಲರೂ ಕೂಡ ಅವರ ಜೀವನಕ್ಕೆ ತುಂಬಾ ಹತ್ತಿರವಾಗಿ ಇರುವಂತಹ ಹಾಡಿರ್ಬೋದು, ಹಾಗೆ ಒಂದು ಅವರ ಜೀವನವನ್ನೇ ಹಾಡಿನ ಮೂಲಕ ಹಾಡುವಂತಹ ಹಾಡು ಅನ್ನೋದಾಗಿ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು. ಕಾರ್ಯಕ್ರಮವನ್ನ ಕೂಡ ಮುಂದುವರಿಸೋಣ, ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಬ್ರೇಕ್ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
3: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
2: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
3: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
2: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
3: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ, ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. September 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 to 8:00 PM. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, BH ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
1: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೀವನವನ್ನ ಹಾಡಿನ ಮೂಲಕ ಹಾಡುವುದಾದ್ರೆ ಆ ಹಾಡು ಯಾವುದು ಅನ್ನೋದಾಗಿ ಕೇಳ್ತಾ ಇದೆ. ಹಾಗೆ ನಿಮ್ಮ ಜೀವನಕ್ಕೆ ತುಂಬಾ ಹತ್ತಿರವಾಗಿರುವ ಹಾಡನ್ನ ಕೂಡ ಹಾಡಬಹುದು ಅನ್ನೋದಾಗಿ ಹೇಳ್ತಾ ಇದೆ. ಎಲ್ರೂ ಕೂಡ ತುಂಬಾ ಚೆನ್ನಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನ ಕೂಡ ಮುಂದುವರಿಸೋಣ. ಇನ್ನಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತನಾಡಿಸೋಣ. ಅವರ ಜೀವನವನ್ನ ಹಾಡಿನ ಮೂಲಕ ಹಾಡುವುದಾದ್ರೆ ಯಾವ ಹಾಡನ್ನ ಹಾಡ್ತಾರೆ, ಹಾಗೆ ಅವರ ಜೀವನಕ್ಕೆ ತುಂಬಾ ಹತ್ತಿರವಾಗಿರುವ ಹಾಡು ಯಾವುದು ಅನ್ನೋದನ್ನ ಕೇಳೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಮಾತನಾಡಿಸೋಣ, ಬನ್ನಿ. ಹಲೋ,
7: ಹಲೋ ಮೇಡಮ್, ನಮಸ್ತೆ.
1: ನಮಸ್ತೆ ಸೌಮ್ಯ ಮ್ಯಾಮ್, ಹೇಗಿದ್ದೀರಾ?
7: ಆರಾಮಿದ್ದೇವ್ರಿ. ನೀವು ಕೂಡ ಆರಾಮಿದ್ದೀರಿ?
1: ನಾವು ಕೂಡ ಆರಾಮಿದೀವ್ರಿ.
7: ನಾಷ್ಟ ಆಯ್ತುರಿ?
1: ನಾಷ್ಟ ಆಯ್ತು. ನಿಮ್ದಾಯ್ತಾ?
7: ನಮ್ ಕಡೆ ಇವತ್ತು ದೋಸೆ ಮಾಡಿದ್ದೇವ್ರಿ. ಅದು ಯಾವ ತರಪ್ಪ ಅಂದ್ರೆ ಗೋಧಿ ಹಿಟ್ಟು ಹಾಕಿ ದೋಸೆ ಮಾಡ್ಕೊಂಡು ತಿಂದೇವಿ.
1: ಓ, ಗೋಧಿ ದೋಸೆ.
7: ಗೋಧಿ ದೋಸೆ, ಅರ್ಜೆಂಟ್ ದೋಸೆ ಅದು.
1: ಓಕೆ, ದಿಢೀರ್ ದೋಸೆ ಅಂತಾನೆ ಹೇಳ್ಬೋದು.
7: ಹೌದು ಹೌದು ಮೇಡಮ್, ದಿಢೀರ್ ದೋಸೆ. ಈಗ ಹೇಳ್ತೀನಿ ಕೇಳ್ರಿ. ನಮ್ಗೆ ಅಂದ್ರೆ ನನ್ನ ಪ್ರಕಾರ ಏನಪ್ಪಾ ಅಂದ್ರೆ ಹಳಿದೆಲ್ಲ ಮರ್ತು ನಮ್ ಇವತ್ತಿಂದಷ್ಟೇ ನಾವು ನೆನ್ಸ್ಕೋಬೇಕು. ನಗು ನಗುತ್ತಾ ನೀ ಬರುವೆ, ನಗುವಿನಲ್ಲಿ ಮನುಷ್ಯರಿದೆ, ಕುಣಿಸಲು ನೀನು ಕುಣಿಯುವೆ ನಾನು, ಮರೆಯುವೆ ಜಗವನ್ನೇ ಅಂತ ಇರ್ಬೇಕು ಯಾವಾಗಲೂ ಅಂತ ಹೇಳ್ತೀನಿ ರೀ.
1: ನೀವು ಹೀಗೆ ಇರ್ತೀರಾ ನಿಮ್ ಮನೆಯವ್ರ ಜೊತೆ ಅಂತಾಯ್ತು.
7: ಓಕೆ ಮೇಡಮ್, ನಮಸ್ತೆ.
1: ಓಕೆ, ಧನ್ಯವಾದಗಳು. ಎಸ್, ಸೌಮ್ಯ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ. ಓಕೆ, ಕರೆ ಕಟ್ ಆಗಿದೆ. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಹಾಗೆ ನಿಮ್ಮ ಜೀವನಕ್ಕೆ ತುಂಬ ಹತ್ತಿರವಾಗಿರೋ ಹಾಡು ಅಥವಾ ನಿಮ್ಮ ಜೀವನವನ್ನ ಒಂದು ಹಾಡಿನ ಮೂಲಕ ಹಾಡುವುದಾದ್ರೆ ಆ ಹಾಡು ಯಾವುದು ಅನ್ನೋದನ್ನ ಹೇಳಬಹುದಾಗಿದೆ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಮಾತನಾಡಿಸೋಣ. ಹಲೋ,
8: ಹಲೋ, ನಮಸ್ತೆ ರಕ್ಷಿತಾ.
1: ನಮಸ್ತೆ ಬೀನಾ ಮ್ಯಾಮ್. ಅಬ್ಬ, ಇವತ್ತು ರಕ್ಷಿತಾ ಅಂತ ಹೇಳಿದಿರಾ, ಯಾವಾಗ್ಲೂ ಶ್ವೇತಾ ಶ್ವೇತಾ ಅಂತಿದ್ರಿ. ಸೊ ಹಾಗೆ ತಿಂಡಿ ಆಯ್ತಾ ಬೀನಾ ಮ್ಯಾಮ್?
8: ಹ್ಞೂ, ಆಯ್ತಮ್ಮ. ಚಪಾತಿನೂ ಅಲ್ಲ, ಅದ ಜೋಳದ ರೊಟ್ಟಿನೂ, ಹಾಗಲ್ಕಾಯಿ ಗೊಜ್ಜು.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಅಂತೂ ಗೊತ್ತಾಗಿದೆ ಅಲ್ವಾ?
8: ಅದು ಏನು ಜೀವನಕ್ಕೆ ಸಂಬಂಧ ಅಂತ ಕೊಟ್ಟಿದ್ದೀರಪ್ಪ, ಅದು ಹೆಂಗೆ ಅಂತ ನನಗೆ ಅರ್ಥ ಆಗ್ತಿಲ್ಲ.
1: ಓಕೆ, ಹೇಗಪ್ಪ ಅಂತ ಹೇಳಿದ್ರೆ, ಇವಾಗ ಯಾವ್ದೋ ಒಂದು ಹಾಡಿರುತ್ತೆ ನಿಮ್ಗೆ, ಅದು ಇವಾಗ ಆಗ್ಲೇ ಹೇಳ್ತಾ ಇದ್ರು ಲಾಸ್ಟ್ ಕರೆ ಮಾಡಿದವರು, ನಗು ನಗುತ್ತಾ ನೀ ಬರುವೆ ಅನ್ನುವಂತಹ ಹಾಡು. ಅಂದ್ರೆ ಖುಷಿ ಖುಷಿಯಾಗಿರ್ಬೇಕು, ನಮ್ ಜೀವನದಲ್ಲಿ ಖುಷಿ ಖುಷಿಯಾಗಿರ್ತೀವಿ, ಹಾಗಾಗಿ ಈ ಹಾಡು ಮ್ಯಾಚ್ ಆಗುತ್ತೆ ಅಂತ ಹೇಳಿ.
8: ರಿಲೇಟೆಡ್ ಈಗ ನಾನು ಹೇಳಿದ ಇದು ಉಷಾ ಅಂತ ಒಂದ್ ಫಿಲಮ್ ನಿನ್ ಹಾಡಿದ್ದು.
1: ಓಕೆ,
8: ಇಬ್ರು ಮದುವೆ ಆದಾಗ ಅವ್ರು ಇಬ್ರು ಹೇಳ್ಕೊಳ್ಳೋದಂತ ಹಾಡು ಇದು. ಅದು ಎಲ್ರಿಗೂ ಅನ್ವಿಸುತ್ತೆ.
1: ಓಕೆ,
8: ನಿನ್ನಂಥ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂಥ ಗುಣವತಿ ಜೊತೆಯಾದಾಗ, ದಿನವೂ ಆ

ನಿನ್ನಂತ ಗುಣ ಶ್ರೀಪತಿ ಜೊತೆಯಾದಾಗ ದಿನವು ಆನಂದವೇ ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ಹಾಡುವ ನುಡಿಯು ಜೇನಿನ ಸಹಿಯು

0: ಭೂಪತಿ ಜೊತೆಯಾದಾಗ ನಿನ್ನವು ಆನಂದವೇ. ಓಕೆ, ಥ್ಯಾಂಕ್ ಯು. ಇದು ಇವರಪ್ಪ ಜ್ಞಾಪಕ ಬರ್ತಾ ಇಲ್ಲ, ಶ್ರೀಧರ್ ಮತ್ತೆ ಸುಹಾಸಿನಿ ಅವ್ರು ಮಾಡಿರೋಂತ ಫಿಲಂ ಇದು.
1: ಓಕೆ ಓಕೆ, ಸೂಚನಾಗಿ ಹಾಡಿದ್ರಿ. ಇದು ನಿಮ್ಮ ಸ್ಟೋರಿಯನ್ನ ಹೇಳೋ ತರ ಇದೆಯಾ?
0: ಯಾಕಂದ್ರೆ ನಮ್ಮ ಮನೆಯವರು ಅಷ್ಟೇ ತುಂಬಾ ನಮಗೆ ತುಂಬಾ ಅರ್ಥ ಮಾಡ್ಕೊಂಡು ಬಹಳ ಚೆನ್ನಾಗಿ ನಡ್ಕೋತಾರಲ್ವಾ,
1: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ, ತುಂಬಾ ಚೆನ್ನಾಗಿ ಹಾಡಿದ್ರಿ. ಓಕೆ, ಸಬೀನಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ ಹಲೋ ಹಲೋ. ಓಕೆ, ಈ ನೆಟ್ವರ್ಕ್ ಇಶ್ಯೂ ಇರ್ಬೋದು, ಬಹುಶಃ ಅವರಿಗೆ ನನ್ನ ಧ್ವನಿ ಕೇಳಿಸ್ತಿಲ್ಲ, ನನಗೆ ಅವರ ಧ್ವನಿ ಕೇಳಿಸ್ತಿರ್ಲಿಲ್ಲ. ಈಗ ಇನ್ನೊಂದು ಕರೆ ಸುದ್ದವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
2: ಹಲೋ ಮೇಡಮ್, ಗಂಗಾವತಿಯಿಂದ ಸುಧಾ ಮಾತಾಡ್ತಿದ್ದೀನಿ.
1: ಸುಧಾ ಮೇಡಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಿ ಮೇಡಮ್, ನೀವು ಚೆನ್ನಾಗಿದ್ದೀರಾ?
1: ನಾವು ಕೂಡ ಚೆನ್ನಾಗಿದ್ದೀವಿ. ತಿಂಡಿ ಆಯ್ತಾ?
2: ಆಯ್ತು ನೋಡ್ರಿ, ರೊಟ್ಟಿ, ಚವಳಿಕಾಯಿ ಪಲ್ಲೆ, ಬೆಂಡೆಕಾಯಿ ಪಲ್ಲೆ.
1: ಓ ಸೂಪರ್ ರೀ.
2: ನಿಮ್ದು ಏನಾಯ್ತ್ರಿ?
1: ನಮ್ದು ಇವತ್ತು ಪಲಾವ್ ರೀ.
2: ಓಕೆ ಓಕೆ,
1: ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಗೊತ್ತಾಗಿದೆ ಮೇಡಮ್, ಗೊತ್ತಾಗಿದೆ, ಕೇಳ್ತಾ ಇದ್ದೀನಿ, ಎಲ್ಲಾರು ಚಂದ ಚಂದ ಹಾಡ್ತಿದ್ದಾರೆ.
1: ಓಕೆ, ನೀವೀಗ ಯಾವ ಹಾಡು ಹಾಡ್ತಿದ್ದೀರಾ?
2: ಹಾ, ನಾನ್ ಕೂಡ ನಮ್ಮ ಮನೆಯವರಿಗೆ ಒಂದು ಡೆಡಿಕೇಟ್ ಮಾಡ್ಲಿಕ್ಕೆ, ನಮಗೆ

0: ಬಾಳು ಸುಂದರ ಸಾಕು ಅದನ್ನ ನೋಡಿ.
1: ಓಕೆ ಸುಧಾ ಮ್ಯಾಮ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಚೆನ್ನಾಗಿ
0: ಥ್ಯಾಂಕ್
1: ಹಾಡನ್ನು
0: ಯು
1: ಹಾಡಿದ್ರಿ.
0: ಥ್ಯಾಂಕ್ ಯು ಮೇಡಮ್,
1: ಥ್ಯಾಂಕ್
0: ಯು.
1: ಯು ಎಸ್, ಸುಧಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ, ಹಾಗೆ ಯಾವ ಹಾಡನ್ನ ಹಾಡ್ತಾರೆ ಅಂತ ಕೂಡ ಕೇಳೋಣ. ಹಲೋ,
2: ಹಲೋ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಮೀನಾ ಮ್ಯಾಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೇವೆ.
1: ತಿಂಡಿ ಆಯ್ತಾ?
2: ತಿಂಡಿ ಆಯ್ತು, ಉಪ್ಪಿಟ್ಟು.
1: ಉಪ್ಪಿಟ್ಟು. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಇದು ಎಲ್ಲಾರ ಜೀವನದಲ್ಲೂ ಅನ್ವಯಿಸುತ್ತೆ ಅನ್ಕೋತೇನೆ.
1: ಓಕೆ.

0: ಓಕೆ
1: ಓಕೆ ಧನ್ಯವಾದಗಳು ಮ್ಯಾಮ್, ಚೆನ್ನಾಗಿ ಹಾಡಿ.
0: ಯಾರ ಜೀವನದಲ್ಲಿ ಹೆಂಗ್ ಬರುತ್ತೆ ಅಂತಾನೆ ಗೊತ್ತಾಗಲ್ಲ.
1: ನಿಜ ನಿಜ. ಓಕೆ, ಧನ್ಯವಾದಗಳು ಕರೆ ಮಾಡಿದ ಕೆ ಎಸ್ ಮೀನಾ ಅವರು. ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು, ಹಾಗೆ ಈಗ ಇನ್ನೊಂದು ಕರೆಸೋದು ಆಗ್ತಾ. ಹಲೋ
2: ಹಲೋ, ನಮಸ್ತೆ ರೀ ಮೇಡಮ್.
1: ನಮಸ್ತೆ ರೀ, ನಮಸ್ತೆ ರೀ, ಹಂಗಿದ್ದೀರಿ?
2: ಆರಾಮದೀರಿ ಮೇಡಮ್? ನೀವು ಆರಾಮದೀರಿ?
1: ನಾವು ಆರಾಮಿದೀವ್ರಿ.
2: ನಾಷ್ಟ ಏನ್ ಮಾಡಿ ಬಂದ್ರಿ ಮೇಡಮ್ ಇವತ್ತ?
1: ನಾಷ್ಟ ನಮ್ದು ಪಲಾವ್ ಆಯ್ತ್ರಿ, ನಿಮ್ದೇನಾಯ್ತು?
2: ನಮ್ಗ ನಾಷ್ಟ ಇಲ್ರಿ ಮೇಡಮ್, ಕಾರ್ಯಕ್ರಮ ಕೇಳಿ ಆಮ್ಯಾಗ ಮಾಡೋದ್ರಿ, ಕೆಲಸ ನೋಡಿದ್ರಿ ಹೊಲ್ದಾಗ ಹಂಗೆ ರೀ?
1: ಹೌದೇನ್ರಿ?
2: ಹೌದ್ರಿ ಮೇಡಮ್.
1: ಓಕೆ, ಹಾಗೆ ಮತ್ತೆ ಟಾಪಿಕ್ ಗೊತ್ತಾಗಿದೆ ಅಲ್ಲ?
2: ಗೊತ್ತಾಯ್ತು ಮೇಡಮ್, ಕೇಳಕತ್ತೀನ್ರಿ ಕಾರ್ಯಕ್ರಮ. ಹುಡ್ತೈತ್ರಿ ಮೇಡಮ್.
1: ಓಕೆ, ಯಾವ ಹಾಡನ್ನ ಹಾಡ್ತಿರ್ರಿ?
2: ನಾವೊಂದು ಗಿರಿ ಕನ್ಯಾದೊಂದು ಹಾಡ್ತೀನಿ ನೋಡ್ರಿ ಮೇಡಮ್.
1: ಓಕೆ ಹಾಡ್ರಿ.
2: ಕೂಡಿ ಬಾಳೋಣವೆ ಎಂದು ಸೇರಿ ದುಡಿಯೋಣ, ಕೂಡಿ ಬಾಳೋಣ ಎಂದು ಸೇರಿ ದುಡಿಯೋಣ, ದುಡಿಮೆ ಬಡೆತನ ಅಳಿಸಲು ಸಾಧನ. ಎಲ್ಲ ಮಳೆಯನ್ನು ನಂಬಿ ಬದುಕೋರು ನಾವುಗಳೆಲ್ಲ, ನೆಲವ ನಂಬಿ ಬದುಕೋರು ಇಲ್ಲಿ ಎಲ್ಲ, ಹಸಿರೇ ಉಸಿರು ನಮಗೆಲ್ಲ, ಕೂಡಿ ಬಾಳೋಣ ಎಂದು ಸೇರಿ ದುಡಿಯೋಣ, ಕೂಡಿ ಬಾಳೋಣ ಎಂದು ಸೇರಿ ದುಡಿಯೋಣ. ಧನ್ಯವಾದ ಮೇಡಮ್.
1: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ, ಚೆನ್ನಾಗಿ ಹಾಡಿದ್ರಿ. ನಮಸ್ತೆ ನಮಸ್ತೆ. ಎಸ್, ನವಾಜ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
3: ಹಲೋ,
1: ನಮಸ್ತೆ.
3: ಶುಭೋದಯ ರಕ್ಷಿತಾ ಮೇಡಮ್ ಅವರಿಗೆ.
1: ಶುಭೋದಯ ಪಂಕಜಾ ಮೇಡಮ್, ಹೇಗಿದ್ದೀರಾ?
3: ಮೇಡಮ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ?
1: ನಾನ್ ಕೂಡ ಚೆನ್ನಾಗಿದ್ದೀನಿ. ಆಯ್ತಾ ತಿಂಡಿ?
3: ತಿಂಡಿ ಆಗಿಲ್ಲ ಮೇಡಮ್, ಮಾಡ್ಬೇಕು ಈಗ, ಫೋನ್ ಟ್ರೈ ಮಾಡ್ತಾ ಇದ್ದೆ.
1: ಓಕೆ,
3: ನಿಮ್ದಾಯ್ತಾ ಮೇಡಮ್?
1: ತಿಂಡಿ ನಮ್ದಾಯ್ತು, ಪಲಾವ್.
3: ನೀವು ಕೊನೆಗೆ ಒಂದು ಹಾಡು ಹೇಳ್ಬೇಕು ಮೇಡಮ್.
1: ಓಕೆ, ಸೊ ಹಾಗೆ ನೀವು ಈಗ ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
3: ನಾನು ಅಂದ್ರೆ ನಾನು ಕಾಲೇಜ್ ಡೇಸ್ ಅಲ್ಲಿ ಹೇಳ್ತಾ ಇದ್ದಿದ್ದ ಹಾಡು ತುಂಬಾ ಇದು, ಮಲ್ಲ ಫಿಲಂದು.
1: ಓಕೆ,
3: ಅದನ್ನೇ ಹೇಳ್ತೀನಿ ಮೇಡಮ್.
1: ಓಕೆ, ನಿಮ್ಮ ಜೀವನಕ್ಕೆ ತುಂಬಾ ಹತ್ತಿರ ಆಗಿರೋ ಹಾಡು.
3: ಮರೆತು ಹೇಗೆ ಹೇಳು, ನೀನಿಲ್ಲದ ಹೊತ್ತು ನಾನೇಗೆ ಅಂದುಕೊಂಡಂಗೆಲ್ಲ ಜೀವನ ಸಾಗದು ಗೆಳೆಯ.

0: ಥ್ಯಾಂಕ್ ಯು ಮೇಡಮ್ ಅವಕಾಶ ಕೊಟ್ಟಿದ್ದಕ್ಕೆ.
1: ಓಕೆ, ಧನ್ಯವಾದಗಳು ಪಂಕಜ ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಎಸ್, ಪಂಕಜ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
2: ನಮಸ್ಕಾರ ಮೇಡಮ್.
1: ನಮಸ್ಕಾರ ರಮೇಶ್ ಸರ್, ಹೇಗಿದ್ದೀರಾ?
2: ಆರಾಮದೇವ್ರಿ ಮೇಡಮ್, ನೀವು ಆರಾಮಿದ್ರಿ?
1: ನಾವು ಆರಾಮಿದೀವ್ರಿ. ತಿಂಡಿ ಆಯ್ತೇನ್ರಿ?
2: ಇನ್ನ ಇಲ್ರಿ ಮೇಡಮ್, ಚಪಾತಿ ಮಾಡಿಟ್ಟಾರಿ, ಇನ್ನ ಮಾಡ್ಬೇಕ್ರಿ ಮೇಡಮ್. ಕಾರ್ಯಕ್ರಮಕ್ಕೆ ಕರೆ ಮಾಡಿದಿಂದ ಮಾಡ್ಬೇಕಂತಂದ ಮಾಡಿಲ್ರಿ ಮೇಡಮ್.
1: ಹೌದೇನ್ರಿ? ಹಾಗೆ ಇವತ್ತಿನ ಟಾಪಿಕ್ ಅಂತ ಗೊತ್ತಾಗಿದ್ದಲ್ಲೇನ್ರಿ?
2: ಅದು ಏನ್ ವಿಷಯ ಪಕ್ಕ ಗೊತ್ತಾಗಲಿಲ್ಲ, ಎಲ್ರು ಹಾಡಕತ್ತಾರ, ನಾ ಬ್ರೇಕ್ ಕೇಳ್ಕೊತಾನ ಹಚ್ಚಾಕತ್ತೀನಿ ಮೇಡಮ್.
1: ಓಕೆ, ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಈಗ ನಿಮ್ಮ ಜೀವನವನ್ನ ಹಾಡಿನ ಮೂಲಕ ಹಾಡೋದು ಅಂದ್ರೆ, ಈಗ ಯಾವ್ದಾದ್ರು ನಿಮ್ಮ ಲೈಫ್ ನಲ್ಲಿ ನೀವಿರೋ ರೀತಿಗೆ ಸೂಟ್ ಆಗುವಂತಹ ಹಾಡಿರ್ಬೋದು, ಅಥವಾ ನಿಮ್ಗೆ ತುಂಬಾ ಹತ್ತಿರವಾಗಿರುವ ಹಾಡಿರ್ಬೋದು, ಆ ರೀತಿಯ ಹಾಡನ್ನ ಹಾಡಬಹುದು.
2: ಆ ರೀತಿ ಹಾಡ ಹಾಡ್ತೀನಿ ಮೇಡಮ್, ರಾಮಾಚಾರ್ಯದಿಂದ ಹಾಡ್ತೀನಿ ಮೇಡಮ್ ನಾನ.
1: ಓಕೆ, ಹಾಡ್ರಿ.
2: ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳುವ, ನೀಲಿ ಬಾಣಿ ನೂರಿಗೆ ಬೆಳ್ಳಿ ದೀಪ ನೀಲವ, ಬೆಳಕು ನೀನಿ ಭೂಮಿಗೆ ಉಸಿರು ಹೆತ್ತ ತಾಯಿಗೆ, ಬೆಳಕು ನೀನಿ ಭೂಮಿಗೆ ಉಸಿರು ಹೆತ್ತ ತಾಯಿಗೆ. ಓದುವುದು ಬರೆಯಲಿಲ್ಲ

0: ಅಮ್ಮನನ್ನು ಜಪಿಸುವುದು ಮರೆಯುವುದಿಲ್ಲ, ಮನೆಯ ನನ್ನ ಶಾಲೆಯು, ಪದವೇ ನನ್ನ ಪಾಠವು, ಗುರುವೇ ನನ್ನ ಅಮ್ಮನು, ನನಗೆ ನಾನೇ ಗುಮ್ಮನು, ಊರಿನ ಗಿನ ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳುವ, ನೀಲಿ ಬಾಣಿ ನೂರಿಗೆ ಬೆಳ್ಳಿ ದೀಪ ನೀನವ. ನಮಸ್ಕಾರ ಮೇಡಮ್.
1: ಓಕೆ, ಈ ಹಾಡು ನಿಮ್ಗೆ ನಿಮ್ಮ ಒಂದು ಜೀವನಕ್ಕೆ ಹತ್ತಿರವಾಗಿರೋ ಹಾಡು?
0: ಹೌದ್ರಿ ಮೇಡಮ್, ನಾವು ಓದಿಲ್ರಿ ಮೇಡಮ್, ಹಂಗ ಅವಾಗ ಇದನ್ನ ಗುಣಗುಡ್ತಾ ಇರ್ತೀನಿ. ಹಂಗಾಗಿ ತಾಯಿ ನೆನಸುದು ಓದ್ಲಾರ್ದು ಬರ್ತೈತಲ್ರಿ ಮೇಡಮ್, ನನಗ ನೋವಾಗ್ತದತ್ತೆ ಹಾಡಿ ಬಿಟ್ಟಿನ್ರಿ ಮೇಡಮ್.
1: ಓಕೆ ಓಕೆ ರಮೇಶ್ ಸರ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಅವಕಾಶಕ್ಕೆ ನಿಮ್ಮ ಧನ್ಯವಾದಗಳು ಮೇಡಮ್. ಶ್ರಾವಣ ಮಾಸದ ಶುಭಾಶಯಗಳು ಮೇಡಮ್. ನಮ್ಮ ಬಾಗೇವಾಡಿ ಜಾತ್ರೆ ಐತ್ರಿ 31ಕ್ಕ.
1: ಹೌದೇನ್ರಿ?
0: ಹಾ ಬರ್ರಿ ಮೇಡಮ್, ಬಾಗೇವಾಡಿ ಜಾತ್ರೆ ನೋಡೋಣ್ರಿ ನಾವೇನು ಎಲ್ರು.
1: ಓಕೆ, ಎಲ್ಲ ಸೇರಿ ಜಾತ್ರೆ ಮಾಡೋಣ.
0: ಹೌದ್ರಿ ಮೇಡಮ್.
1: ಓಕೆ, ಧನ್ಯವಾದಗಳು ರಮೇಶ್ ಸರ್ ಕರೆ ಮಾಡಿದ್ದಕ್ಕೆ.
0: ನಮಸ್ಕಾರ ಮೇಡಮ್.
1: ನಮಸ್ಕಾರ. ಎಸ್ ಸರ್, ರಮೇಶ್ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಅವರ ಜೀವನವನ್ನ ಒಂದು ಹಾಡಿನ ಮೂಲಕ ಹಾಡುವುದಾದ್ರೆ ಯಾವ ಹಾಡು ಅನ್ನೋದಾಗಿ, ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ, ನಮಸ್ತೆ.
2: ನಮಸ್ತೆ
1: ಶಾಂತಿನಿ ಮ್ಯಾಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
1: ನಾನ್ ಕೂಡ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ?
2: ತಿಂಡಿ ಆಯ್ತು, ದೋಸೆ.
1: ಓಕೆ, ಸೊ ಹಾಗೆ ಏನ್ ಮ್ಯಾಮ್? ಪಲಾವ್. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಗೊತ್ತಾಗಿದೆ, ಗೊತ್ತಾಗಿದೆ ಮೇಡಮ್. ನಾವು ಅಂದ್ರೆ ನಿಮ್ ಇಷ್ಟದ ಹಾಡು ಅಲ್ವಾ?
1: ನಿಮ್ಮ ಇಷ್ಟದ ಹಾಡು ಅಂತ
2: ಬದುಕಿಗೆ,
1: ನಿಮ್ಗೆ ತುಂಬಾ ಹತ್ತಿರವಾಗಿರೋ ಹಾಡು, ಅಥವಾ ಅಂದ್ರೆ ನಿಮ್ಮ ಜೀವನಕ್ಕೆ ಹತ್ತಿರ ಆಗಿರೋ ಹಾಡು, ಅಥವಾ ನಿಮ್ಮ ಜೀವನವನ್ನ ಒಂದು ಹಾಡಿನ ಮೂಲಕ ಹಾಡೋದಾದ್ರೆ, ಕೆಲವು ಸಿಚುವೇಶನ್ಗೆ ಜೀವನ ಆ ಸಾಂಗ್ ಸೂಟ್ ಆಗುತ್ತೆ, ಒಂದು ನಿಮ್ ಲೈಫ್ ಅಲ್ಲಿ ನಡೆದಿರೋ ಯಾವ್ದೋ ಒಂದು ಇನ್ಸಿಡೆಂಟ್ ಕೇಂದ್ರ ಆ ಹಾಡು ಯಾವ್ದು ಅಂತ ಹಾಡ್ಬೋದು.
2: ಓಕೆ ಮೇಡಮ್, ಅಂದ್ರೆ ಜೀವನ ಅನ್ನೋದು ನಿಂತ ನೀರಲ್ಲ, ಅದು ಸಾಕ್ತಾ ಇರ್ಲಿ ಯಾವಾಗ್ಲೂ ಅಂತ. ಅಂದ್ರೆ ಈಗ ಮನುಷ್ಯ ಕಾಲದ ಜೊತೆಯಲ್ಲಿ ಹೋಗ್ತಾ ಇರಲ್ಲ. ಸ್ವತಂತ್ರ ಅಂತ ಅಂದ್ರೆ ಸ್ವೇಚ್ಛೆ ಬೇಡ, ಸ್ವತಂತ್ರ ಬೇಕು, ಸ್ವೇಚ್ಛೆ ಬೇಡ ಅಂತಕ್ಕಂಥದ್ದು. ತನಗಿಷ್ಟ ಬಂದದ್ದೇ ಮಾಡೋದಲ್ಲ, ಸ್ವತಂತ್ರ ಬೇಕು ಆದ್ರೆ ಸ್ವೇಚ್ಛಾಚಾರ ಬೇಡ ಅಂತಕ್ಕಂಥದ್ದು. ಈ ರೀತಿ ನಾನು ಇಷ್ಟ ಪಡ್ತೀನಿ, ಹಾಗೆ ನಾನು ಕಾಲದ ಜೊತೆಲಿ ನಾವು ಮುಂದೆ ಹೆಜ್ಜೆ ಹಾಕಕ್ ಪ್ರಯತ್ನ ಮಾಡ್ತಾ ಇದೀವಲ್ವಾ. ಹಾಗಾಗಿ ನಡೆ ನಡೆ ನಡೆ ನಡೆ ನಡೆ ಮನವೇ ನವ ಜೀವನದ ಕಡೆಗೆ, ನಮ್ಮಯ ಜೊತೆಯಲ್ಲಿ ನಡೆ ಜಗವೇ ನವ ಸಾಧನೆಯ ಕಡೆಗೆ, ನಡೆ ನಡೆ ನಡೆ ನಡೆ ನಡೆ ಮನ

0: ಕನಸಿನ ಲೋಕವ ನನಸಲ್ಲಿ ಕಂಡರೆ ಆಗಲಿ ಸುಂದರ ಜಗವೆಲ್ಲ, ಆಹ ಆಗಲಿ ಸುಂದರ ಜಗವೆಲ್ಲ. ನಡೆ ನಡೆ ನಡೆ ನಡೆ ನಡೆ ಮನವಿ ನವ ಜೀವನದ ಕಡೆಗೆ. ಮೇಡಮ್
1: ಓಕೆ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಧನ್ಯವಾದಗಳು ಶಾಂತಿನಿ ಮ್ಯಾಮ್, ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು ವೆರಿ ಮಚ್.
1: ಎಸ್, ಶಾಂತಿನಿ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಚಿಕ್ಕ ಬ್ರೇಕ್ ನ ತಗೊಂಡು ಆಮೇಲೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಟೇಕ್ ಅ ಶಾರ್ಟ್ ಬ್ರೇಕ್.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले।
1: मुंगारु हंगामी ना बेले वीमे गागी ईगा नोंदणी माडिकोळ्ळिरी।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
7: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
6: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
8: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ

0: ಹಲೋ
1: ಹಲೋ ನಮಸ್ಕಾರ ಗಳು.
0: ನಮಸ್ತೆ ಸತಿ ಸರ್, ಹೇಗಿದ್ದೀರಾ?
1: ನಾನು ಚೆನ್ನಾಗಿದ್ದೇನೆ. ಒಳ್ಳೆ, ಹೇಗಿದ್ದೀರಿ?
0: ನಾವು ಕೂಡ ಚೆನ್ನಾಗಿದ್ದೀವಿ ಸರ್.
1: ಹೌದಾ?
0: ತಿಂಡಿ ಆಯ್ತಾ ನಿಮ್ದು?
1: ಹಾ, ತಿಂಡಿ ಆಯ್ತು. ಇವತ್ತು ನಾರ್ಮಲ್ ದೋಸೆ ಇತ್ತು.
0: ನಾರ್ಮಲ್ ದೋಸೆ?
1: ನಾರ್ಮಲ್ ಅಂದ್ರೆ ಅದೇ ಉದ್ದಿನ ದೋಸೆ ಮಾಮೂಲಿ ಮಾಡ್ತಾರಲ್ಲ.
0: ಓಕೆ ಓಕೆ ಓಕೆ.
1: ಹಾಗೆ ನಿಮ್ದು?
0: ನಮ್ದು ಇವತ್ತು ಪಲಾವ್.
1: ಬಿಡಿ, ಸೂಪರ್.
0: ಸೊ ಹಾಗಿದ್ರೆ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
1: ಟಾಪಿಕ್ ಕೇಳಿಸ್ಕೊಂಡೆ ನಂತರ, ಅದನ್ನ ಸ್ವಲ್ಪ ಹೊತ್ತಾದ್ಮೇಲೆ ಕೇಳಿಸ್ಕೊಂಡೆ, ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ. ಇದು ನಮ್ಮ ಜೀವನಕ್ಕೆ ಅನುಷ್ಠ ಆಗುವಂತದ್ದೇ ಒಂದು ಹಾಡಲ್ವಾ?
0: ಹೌದು ಹೌದು.
1: ಆಯ್ತು, ನಾವೀಗ ಸ್ವಲ್ಪ ನಗುವಿನ ಬಗ್ಗೆ ತಗೊಂಡಿದ್ದೇವೆ.
0: ಓಕೆ, ಹಾಡಿ.
1: ಸ್ವಾಭಾವಿಕವಾಗಿ ಸಿಗುವ ನಗುವನ್ನು ನಾವು ಈಗ ಕ್ಯಾಂಪು ಕ್ಲಬ್ಗಳಿಗೆ ಹೋಗಿ ಕಾಸು ಕೊಟ್ಟು ಪಡೆಯುವಂತ ಬದುಕಾಗಿದೆ ಅಲ್ವಾ? ಯಾಕಂದ್ರೆ ಒಂದು ನಗು ಎಂತ ಚಮತ್ಕಾರ ಮಾಡ್ತದೆ ಅಂದ್ರೆ ಬಿರುಕು ಬಿಟ್ಟ ಸಂಬಂಧ ಸ್ನೇಹವನ್ನು ಒಂದು ಮಾಡ್ತದೆ. ಮನೆ ಮಾರುಕಟ್ಟೆಯವರೆಗೂ ಇಲ್ಲ ಅನ್ನೋದನ್ನು ಉಂಟು ಮಾಡ್ತದೆ, ಇದೆ ಅಂತಾರೆ, ಹಾಗಲ್ಲ ಅನ್ನೋದನ್ನು ಆಗಿಸ್ತದೆ ಅಂದು ನಗು. ಆದ್ರಿಂದ ನವೀನ ಒಂದು ಮಾತ್ರ ಹೇಳೋದೇ ಒಂದು ಇದು ಮಾಡುವ, ನಾವು ಅದರಲ್ಲಿ ಎಷ್ಟೋ ಸಲ ಅದನ್ನು ಅನುಭವಿಸಿ ನೋಡಿದ್ದೇವೆ ನವೀನಿಂದ. ಆಯ್ತು, ನವೀನಂದೇ ಒಂದು ಹಾಡು.
0: ಓಕೆ, ಹಾಡಿ.
1: ನಗುವೆ ಸ್ನೇಹದ ಹಾಡು, ನಗುವೆ ತಾಯಿಯ ಹಾಡು.

0: ಓಕೆ ಸತೀಶ್ ಸರ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು.
1: ಥ್ಯಾಂಕ್ ಯು, ಎಲ್ಲರೂ ಚೆನ್ನಾಗಿ ಹಾಡ್ತಾ ಇದ್ದಾರೆ ಕೇಳಿ ಖುಷಿ ಆಯ್ತು.
0: ನೀವು ಕೂಡ ತುಂಬಾ ಚೆಂದ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿ.
1: ನಿಮಗೆ ಈ ಕಾರ್ಯಕ್ರಮ ನಿಯೋಜಿಸಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ.
0: ಥ್ಯಾಂಕ್ ಯು. ಎಸ್, ಸತೀಶ್ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತನಾಡಿಸೋಣ. ಹಲೋ, ಹಲೋ, ನಮಸ್ತೆ ಉಲ್ಲಾಸ್ ಸರ್, ಹೇಗಿದ್ದೀರಾ? ತಿಂಡಿ ಆಯ್ತು ಸರ್, ನಿಮ್ದು ಆಯ್ತಾ?
2: ಚಪಾತಿ ಮಾಡಿದ್ರೆ
0: ನಮ್ದು ಇವತ್ತು ಪಲಾವ್. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ ಉಲ್ಲಾಸ್ ಸರ್?
2: ಗೊತ್ತಾಯ್ತು.
0: ಯಾವ ಹಾಡನ್ನ ಹಾಡ್ತಾ ಇದ್ದೀರಾ? ನಿಮ್ಮ ಜೀವನವನ್ನ ಹಾಡಿನ ಮೂಲಕ ಹಾಡುದಾದ್ರೆ ಅದ್ ಯಾವ ಹಾಡು?
2: ಅನಂತ್ ನಾಗಿಂದ ಮತ್ತೆ ಲಕ್ಷ್ಮಿ ಮೇಡಮ್ ಬೆಂಕಿ ಬಲೆ ಫಿಲಂ ಇದೆ ಮೇಡಮ್.
0: ಓಕೆ,
2: ಅದೇ ಹೇಳ್ತೀನಿ ಮೇಡಮ್.
0: ಓಕೆ, ಹಾಡಿ ಸರ್.
2: ಒಲಿದ ಜೀವ ಜೊತೆಯಲ್ಲಿರಲು ಬಾಳು ಸುಂದರ, ಒಲಿದ ಜೀವ ಜೊತೆಯಲ್ಲಿರಲು ಬಾಳು ಸುಂದರ, ವಿಶ್ವವೆಲ್ಲ ಭವ್ಯವಾದ ಪ್ರೇಮ ಮಂದಿರ, ಒಲಿದ ಜೀವ ಜೊತೆಯಲ್ಲಿರಲು ಬಾಳು ಸುಂದರ, ನಯನ ನಯನ ಬೆರೆತ ಸಮಯ ಬಾನಲ್ಲಿ ತೇಲಾಡಿದಂತೆ, ನಯನ ನಯನ ಬೆರೆತ ಸಮಯ ಬಾನಲ್ಲಿ ತೇಲಾಡಿದಂತೆ, ಕರವಾಡಿದಾಗ ನಗುತ್ತಾ ನಡೆದಾಗ ಭೂಮಿಯೇ ಸ್ವರ್ಗದ

0: ಓಕೆ, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ತುಂಬಾ ಇಷ್ಟ ಆದ ಹಾಡು ಮೇಡಮ್ ಇದು.
0: ಓಕೆ ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಉಲ್ಲಾಸ್ ಅವರು ಕರೆ ಮಾಡಿದ್ರು, ಹಾಗೆ ಅವರಿಗೆ ತುಂಬಾ ಇಷ್ಟವಾಗಿರೋ ಅವರ ಜೀವನಕ್ಕೆ ಒಂದು ಹೋಲುವಂತಹ ಹಾಡನ್ನ ಹಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
2: ಹಲೋ ಮೇಡಮ್ ಅವರೇ, ನಮಸ್ಕಾರ, ಹೇಗಿದ್ದೀರಾ?
0: ನಾನ್ ಚೆನ್ನಾಗಿದ್ದೀನಿ ಚಿಕ್ಕಪ್ಪ, ನೀವ್ ಹೇಗಿದ್ದೀರಾ?
2: ನಾವು ಚೆನ್ನಾಗಿದ್ದೀವಿ ಮೇಡಮ್ ಅವರೇ. ತಿಂಡಿ ಆಯ್ತಾ?
0: ತಿಂಡಿ ಆಯ್ತು ಸರ್, ನಿಮ್ದಾಯ್ತಾ?
2: ಓ ಮೇಡಮ್ ಅವರೇ, ತಿಂಡಿ ಆಯ್ತಾ?
0: ಓಕೆ, ಏನ್ ತಿಂಡಿ ತಿಂದ್ರಿ ಸರ್?
2: ಇವತ್ತು ಪಲಾವ್ ತಿಂದೆ ಮೇಡಮ್ ಅವರೇ.
0: ಓ ಏನ್ ಸರ್, ನಮ್ಮನೆಯಿಂದ ತಗೊಂಡೋಗ್ಬಿಟ್ಟಿದ್ದೀರಾ, ಗೊತ್ತಾಗಿಲ್ಲ ನೋಡಿ, ಯಾವಾಗ ಬಂದು ತಗೊಂಡೋದ್ರಿ?
2: ಇಲ್ಲ, ನಮ್ ಕನಸಿನಲ್ಲಿ ಗೊತ್ತಾಗಿತ್ತು ನಿಮ್ಮನೇಲಿ ಪಲಾವ್ ಮಾಡ್ತಾರೆ ಅಂತ, ಅದಕ್ಕೆ ನಮ್ಮನೆಯಲ್ಲೂ ಪಲಾವೇ ಮಾಡಿದ್ದಾರೆ.
0: ಓಕೆ ಚಿಕ್ಕಪ್ಪ, ಇವತ್ತಿನ ವಿಷಯ ಗೊತ್ತಾಗಿದೆ ಅಲ್ವಾ?
2: ಮೇಡಮ್ ಅರೆ, ಹಾಡ್ಲೇ ಅಂದ್ರೆ ಮೇಡಮ್ ಅರೆ.
0: ಹೇ ಹೌದು ಸರ್, ನಿಮ್ಮ ಜೀವನಕ್ಕೆ ತುಂಬಾ ಏನು, ನಿಮ್ಮ ಜೀವನವನ್ನ ಹಾಡಿನ ಮೂಲಕ ಹಾಡೋದಾದ್ರೆ ಯಾವ ಹಾಡು ಅಂತ ಕೇಳ್ತಾರೆ.
2: ಹೌದು ಮೇಡಮ್ ಅರೆ, ಬಹಳ ನಮ್ಮ ಸಂಸಾರಕ್ಕೆ ಹತ್ತಿರವಾದ ಒಂದು ಹಾಡನ್ನೇ ಹಾಡ್ತಾನೆ ಮೇಡಮ್ ಅರೆ.
0: ಓಕೆ ಹಾಡಿ ಸರ್.
2: ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರವೆಂಬ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ, ನಮ್ಮ ಸಂಸಾರ ಆನಂದ ಸಾಗರವಾಗೇ ಇದೆ ಮೇಡಮ್ ಅರೆ.
0: ಓಕೆ ಸೂಪರ್ ಸೂಪರ್ ಸರ್, ನೀವ್ ಈ ತರ ಯಾವಾಗ್ಲೂ ನಗ್ತಾ ಇದ್ರೆ ಖಂಡಿತವಾಗ್ಲೂ ಆನಂದಮಯವಾಗಿರುತ್ತೆ ನೀವ್ ಇದ್ದಲ್ಲೆಲ್ಲ.
2: ಹೌದು ಮೇಡಮ್ ಅರೆ, ಧನ್ಯವಾದಗಳು.
0: ಧನ್ಯವಾದಗಳು, ಹೀಗೆ ಯಾವಾಗ್ಲೂ ನಗ್ತಾ ಇರಿ ಸರ್.
2: ನಿಜ ನಿಜ, ಓಕೆ ಮೇಡಮ್ ಅರೆ,
0: ಥ್ಯಾಂಕ್ ಯು. ಎಸ್ ಚಿಕ್ಕಪ್ಪ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಅದೇ ರೀತಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
3: ಹಲೋ
0: ನಮಸ್ತೆ.
3: ನಮಸ್ತೆ ರೀ, ಆರಾಮ ರೀ?
0: ಆರಾಮಾಗಿದೀವಿ ಅಕ್ಕ ಮಹಾದೇವಿ ಅವರೇ, ನೀವ್ ಹೇಗಿದ್ದೀರಾ? ಹಲೋ
3: ಕೇಳತ್ರಿ,
0: ನಿಮ್ಮ ಧ್ವನಿ ತುಂಬಾ ಚಿಕ್ಕದಾಗಿ ಕೇಳಿಸ್ತಾ ಇದೆ, ಸ್ವಲ್ಪ ಜೋರಾಗಿ ಮಾತಾಡಿ.
3: ಇವಾಗ
0: ಓಕೆ, ಇವಾಗ ಕೇಳಿಸ್ತಾ ಇದೆ. ತಿಂಡಿ ಆಯ್ತಾ ನಿಮ್ದು?
3: ಎಲ್ಲರೂ ಮಾಡ್ಬೇಕು. ನಿಮ್ದು?
0: ನಮ್ದು ಆಯ್ತ್ರಿ. ಓಕೆ,
3: ಹಾಗೆ ಕಾರ್ಯಕ್ರಮ ಚೆನ್ನಾಗಿತ್ರಿ?
0: ಏನ್ರಿ
3: ಕಾರ್ಯಕ್ರಮ ಚೆನ್ನಾಗಿತ್ತು ಇವತ್ತು?
0: ಹೌದೇನ್ರಿ? ಧನ್ಯವಾದಗಳು.
3: ಅವ್ರಿಗೆ ಮ್ಯಾಚ್ ಆಡ, ಅವ್ರಿಗೆ ಮ್ಯಾಚ್ ಅಂತ ಎಷ್ಟು ಚೆನ್ನಾಗಿ ಹುಡುಕ್ಬೇಕಲ್ಲ. ನಾನು ಒಂದು ಅಡಿ ಹುಡುಕಿಡ್ರಿ. ಶಿಲೆ ಬಾಲಿಕೆ ನನ್ನ ಮನೆ ದೇವ್ರ ಚಿತ್ರ, ಯಾಕಂದ್ರೆ ನನ್ನ ಯಾರನ್ನ ಯಾರಿಗೂ ಒಲಿಕೆ ಮಾಡಿಲ್ಲ. ನೀ ಹಂಗ್ ಚಂದ ಹಿಂಗ್ ಚಂದ ಎಲ್ಲರನ್ನ ಎಲ್ಲ ಒಲಿಕೆ ಮಾಡ್ತಾರ, ಯಾರು ನನ್ನ ಯಾರನ್ನ ಒಲಿಕೆ ಮಾಡಿಲ್ಲ. ಯಾಕಂದ್ರೆ ನಾ ಶಿಲೆ ಬಾಲಿಕೆ ಇದ್ದಂಗಿದ್ದೆ ಮೊದಲು, ಈಗಿಲ್ಲ. ಹಾಡ್ದಿಂದಿಲ್ಲ, ದಪ್ಪ ತಲೆ ಆಗ್ತಾರಲ್ಲ, ಈಗ ಆಡ್ತೀನಿ.
0: ಓಕೆ ಹಾಡಿ.
3: ಅಪರಂಜಿ ಚಿನ್ನ ಚಿನ್ನ ನನ್ನ ಮನೆಯ ದೇವರು, ಗುಲಗಂಜಿ ದೋಷವು ದೋಷವು ಇರದ ಸುಗುಣಶೀಲರು, ಉರುವ ಸೂರ್ಯನು ಅವನ್ಯಾಕೋ, ಕರಗೋ ಚಂದ್ರನು ಅವನ್ಯಾಕೆ ಹೋಲಿಕೆ. ಅಪರಂಜಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವತೆ, ಗುಲಗಂಜಿ ದೋಷವು ದೋಷವು ಹಿರದ ಬಾಳ ಸೇತಿ, ಬಾಡ ಮಲ್ಲಿಗೆ ಹೂ ಯಾಕೆ ಕೆಲ ಇಶಿಲೆಯ

0: అసలు ప్రీతి ఉంది నీ కాణికి, అపరంజి చిన్నవు చిన్నవు ನನ್ನ ಮನೆಯ ದೇವರು. ಹಲೋ,
1: ಓಕೆ, ತುಂಬಾ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ದೀರಾ, ಹಾಡಿದ್ರಾ? ಹಾಗೆ ಯಾವಾಗ್ಲೂ ಹಾಡ್ತಿರ್ತೀರಾ ಮನೇಲಿ ಹಾಡನ್ನ ನೀವು ಮತ್ತೆ ಮನೆಯವರು?
2: ಇಲ್ಲ, ನಮ್ಮ ಮನೆಯವರು ಹಾಡ್ಗಾರಲ್ಲ, ಅವ್ರು ಬಗ್ನಿ,
1: ಅವ್ರ ಲಿರಿಕ್ಸ್ ನೀವೇ ಹಾಡ್ಬಿಡ್ತೀರಾ?
2: ಹಾ, ನಾನೇ ಹಾಡೋದು. ಜಸ್ಟ್ ಎಲ್ಲ ಅಂದ್ರೆ ಜಸ್ಟ್ ಹಾಡ್ತಲ್ಲ ಎಲ್ಲ ಹೆಂಗೆ ತೆರೆದ ಎಲ್ಲ ಆಕಾಶವಾಣಿ ಕೇಂದ್ರದಲ್ಲಿ ಇದು ಒಂದೇ ಅಂತಲ್ಲ, ನಾ ಸಣ್ಣ ಮಗು ಪಾಪು ಇರೋದ್ರಲ್ಲಿ ಆಕಾಶವಾಣಿ ಕೇಂದ್ರದಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ. ಸಣ್ಣ ಮೂರು ವರ್ಷ ಮಗು ಇದ್ದಾವಾಗ್ಲಿ ಅಂತ, ಇವಾಗೆಲ್ಲ ಮನೇಲಿ ಟಿವಿ ಕೂಡ ಇಲ್ಲ, ಮಕ್ಕಳಿಗೆ ಟಿವಿ ಅಷ್ಟೊಂದು ಇದಿಲ್ಲ ನಮ್ಗೆ. ಇವತ್ತಿಗೆ ಕೂಡ ನಾನು ಕೂಡ ಜಸ್ಟ್ ಹಾಡಾಡೋದು, ಕತೆ ಆಡೋದು, ಕವನ ಬರೋದು, ಒಟ್ ಜಸ್ಟ್ ಸಾಲಿ ಕಲಿತ ಎಲ್ಲ ಇದೀನಿ, ಪಾರ್ಟಿಸಿಪೇಟ್ ಮಾಡ್ತೀನಿ. ಯಾರು ನನ್ನ ಒಲ್ಕಿ ಯಾರು ಬಡಿಲ್ಲ ಇನ್ನು ಹಾಡಾಡಕ್ಕಾರ. ಇನ್ನು ಈಗ ಇವ್ರ ಹಂಗ ಆಡ್ತೀರಿ, ಅವ್ರ ಹಂಗ ಆಡ್ತೀರಿ, ಚಿತ್ರಮ್ಮನ ಹಂಗ ಆಡ್ತೀರಿ, ಇನ್ನು ಎಲ್ಲಾ ತರ ಎಲ್ಲರೂ ನಕಲಿ ಮಾಡ್ತಾರ. ನಾನು ಚಂದ ಅಂದಂತ ನನ್ಗೆ ಯಾರು ಹೋಲಿಕೆ ಮಾಡಿಲ್ಲ. ನಾ ಇರೋದೇ ಅಷ್ಟ್ ಚಂದ ಇದ್ದೆ, ಈಗ ಅಷ್ಟ್ ಚಂದಿಲ್ಲ. ನಾ ಶಿಲೆಗೆ ಹೋಲಿಕೆ ಮಾಡಂಗಿದ್ದಿಲ್ಲ, ಅಷ್ಟ್ ಚಂದ ನಾ ಚೆಲುವಿದ್ದೆ ಫಸ್ಟ್. ಅದಕ್ಕೆ ಖುಷಿ ಆಗುತ್ತೆ, ಅದಕ್ಕೆ ಈಗ ಸಂದರ್ಭ ತಕ್ಕಂಗ ಆರ್ಶ ಬಂದ್ರಲ್ಲ, ಅದಕ್ಕ ನಗು ಬಂತು ನನಗೆ.
1: ಧನ್ಯವಾದಗಳು ಅಕ್ಕ ಮಹಾದೇವಿ ಅವರೇ.
2: ಎಸ್,
1: ಅಕ್ಕ ಮಹಾದೇವಿ ಅವರು ಕರೆ ಮಾಡಿದ್ರು. ಹಾಗೆ ಅವರಿಗೆ ಅವರ ಜೀವನಕ್ಕೆ ತುಂಬಾ ಹತ್ತಿರವಾಗಿರುವ ಹಾಡು, ಹಾಗೆ ಅವರಿಗೆ ಸೂಕ್ತವಾಗಿರುವ, ಅವರ ಜೀವನಕ್ಕೆ ಸೂಕ್ತವಾಗಿರುವ ಒಂದು ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೆ ಕಾರ್ಯಕ್ರಮವನ್ನ ಕೂಡ ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
3: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ಅನಂತರ ಸರ್, ಹೇಗಿದ್ದೀರಾ?
3: ಹಾ, ಚೆನ್ನಾಗಿದ್ದೀವಿ ಮೇಡಮ್.
1: ತಿಂಡಿ ಆಯ್ತಾ?
3: ಹಾ, ತಿಂಡಿ ಇವತ್ತು ಚಪಾತಿ, ಚಪಾತಿ ಮೇಡಮ್.
1: ಚಪಾತಿ, ಓಕೆ. ಸೊ ಹಾಗೆ ಇವತ್ತಿನ ಟಾಪಿಕ್ ಅಂತೂ ಗೊತ್ತಾಗಿದೆ.
3: ಕಾರ್ಯಕ್ರಮ ಕೇಳ್ತಾ ಇದೀನಿ ಮೇಡಮ್.
1: ಓಕೆ, ಯಾವ ಹಾಡನ್ನ ಹಾಡ್ತೀರಾ? ನಿಮ್ಮ ಜೀವನಕ್ಕೆ ತುಂಬಾ ಹತ್ತಿರವಾಗಿರೋ ಹಾಡು, ಒಂದು ನಿಮ್ಮ ಜೀವನ ಮೂಲಕ ಹಾಡೋದಾದ್ರೆ ಯಾವ ಹಾಡು?
3: ಅದೇ ಮೇಡಮ್, ನಾನು ಒಡ ಹುಟ್ಟಿದವರ ಚಿತ್ರದ ಒಂದು ಹಾಡ್ತೀನಿ ಮೇಡಮ್.
1: ಓಕೆ, ಹಾಡಿ ಸರ್.
3: ಸೋಲೆ ಗೆಲುವೆಂದು ಬಾಳಲಿ ಹರಿತಾದ ಮೇಲೆ ಎಲ್ಲ ಅಪ ನಿಂದೆ ಅಪಮಾನ ಬಹುಮಾನದಂತೆ ಈ ಸುಖ ದುಃಖವು

0: ಅಪಮಾನ ಬಹುಮಾನದಂತೆ. ಥ್ಯಾಂಕ್ ಯು ಮೇಡಮ್.
1: ಓಕೆ, ತುಂಬಾ ಚೆನ್ನಾಗಿ ಹಾಡಿದ್ರಿ ಸರ್.
0: ಹಾ ಮೇಡಮ್,
1: ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
0: ಧನ್ಯವಾದಗಳು ಮೇಡಮ್ ನಿಮ್ಗೂ.
1: ಧನ್ಯವಾದಗಳು. ಎಸ್, ಅನಂತರಾಜ್ ಅವರು ಅಥಣಿಯಿಂದ ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ, ನಮಸ್ತೆ.
2: ನಮಸ್ತೆ ರಕ್ಷಿತಾ ಅವರಿಗೆ.
1: ಶಾಂತಾ ಮೇಡಮ್ ಹೇಗಿದ್ದೀರಾ?
2: ಹೇಗಿದ್ದೀರಾ? ನಾನು ಇವತ್ತು ಕಾಲ್ ಮುಗಿತು ಬಿಡೋ ಪ್ರೋಗ್ರಾಮ್ ಅನ್ಕೊಂಡೆ, ಲಾಸ್ಟ್ ಕಾಲ್ ಅನ್ಸುತ್ತೆ.
1: ಹೌದು, ಇವತ್ತು ನಿಮ್ಮದೇ ಕೊನೆ ಕರೆ.
2: ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್, ಕೇಳುವ ಮಿತ್ರರಿಗೂ, ಬಾನುಲಿ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್. ರಕ್ಷಿತಾ
1: ಧನ್ಯವಾದಗಳು, ನಿಮಗೂ ಕೂಡ ಬಿಂದಾಸ್ ಮಾರ್ನಿಂಗ್.
2: ಥ್ಯಾಂಕ್ ಯು.
1: ಓಕೆ ಶಾಂತಾ ಮ್ಯಾಮ್, ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ? ಬೇಗ ಹಾಡ್ಬಿಡಿ.
2: ಹಾ ಆಯ್ತು.

ಯಾದ್ಯಾರು ತಂದ ಆಸ್ತಿ ನಮ್ಮ ಬಾಳ್ವೆಗೆ, ನೀ ಇದ್ರೆ ಹಿಂಗೆ ಬೆಟ್ಟ ನೆತ್ತಿ ಬೆಳ್ಳಾಗೆ. ಎಷ್ಟೇ ಕಷ್ಟ ಬಂದ್ರು ನಂಗೆ ಗೌರ, ಎಷ್ಟೇ ಕಷ್ಟ ಬಂದ್ರು ನಂಗೆ ಇಷ್ಟೇ ಕಷ್ಟ ಮೀಸೆ ಬುಡ್ಡಿ.

0: ಥ್ಯಾಂಕ್ ಯು ರಕ್ಷಿತಾ.
1: ಓಕೆ, ಧನ್ಯವಾದಗಳು. ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ ಶಾಂತಾ ಮ್ಯಾಮ್.
0: ಥ್ಯಾಂಕ್ ಯು.
1: ಎಸ್, ಶಾಂತಾ ಅವರು ಶ್ರೀರಾಮ್ಪುರದಿಂದ ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೆ ಎಲ್ಲರ ಲೈಫಲ್ಲೂ ಕೆಲವು ಸಾಂಗ್ ಗಳನ್ನ ಕೇಳಿದಾಗ ನಾವು ಖುಷಿಯಲ್ಲಿದ್ದಾಗ ಕೆಲವು ಖುಷಿ ಸಾಂಗ್ ಕೇಳ್ತಾ ಇರ್ತೀವಿ, ಬೇಜಾರಲ್ಲಿದ್ದಾಗ ಬೇಜಾರಿನ ಸಾಂಗ್ ಗಳು ಕೇಳ್ತಾ ಇರ್ತೀವಿ ಅಲ್ವಾ. ಸೊ ಅದರಲ್ಲಿ ಕೆಲವೊಂದು ಹಾಡುಗಳನ್ನ ಕೇಳಿದಾಗ ಇದು ನಮ್ಮದೇ ಹಾಡು ಅಂತ ಅನ್ಸುತ್ತೆ ಅಲ್ವಾ. ನಮ್ಮ ಜೀವನಕ್ಕೆ ತುಂಬಾ ಹತ್ತಿರವಾಗಿರುತ್ತೆ, ನಮ್ಮ ಜೀವನದ ಕಥೆಯನ್ನೇ ಹೇಳೋ ರೀತಿ ಅದೆಷ್ಟು ಹಾಡುಗಳಿರುತ್ತೆ. ಆ ರೀತಿಯ ಒಂದು ವಿಷಯ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಸೊ ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686926729 ಈ ಸಂಖ್ಯೆಗೆ ತಿಳಿಸಬಹುದಾಗಿದೆ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೆ ಆಡ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-300-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನು ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇನೆ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನು ಬರೆಯೋದಕ್ಕೆ, ಕಥೆಯನ್ನು ಓದೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನು ಕೂಡ ನೋಡ್ತಾ ಇರ್ತೀವಿ ಅಲ್ವಾ. ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದ್ದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ. ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ. ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನು ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನು ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನು ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಹಾಗೆ ಆ ಕಥೆಯನ್ನು ನಿಮಗೆ ಕೂಡ ಹೇಳೋಣ, ನಿಮ್ಮ ಜೊತೆ ಕೂಡ ಕಥೆಯನ್ನು ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನು ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನು ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹುಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ನಾನೀಗ ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಯಾವುದಪ್ಪ ಅಂತ ಹೇಳಿದ್ರೆ ನಿವೃತ್ತಿ ಅಂತ ಹೇಳಿ. ಸೊ ಹಾಗಿದ್ರೆ ಕಥೆಯನ್ನು ಪ್ರಾರಂಭಿಸೋಣ ಅಲ್ವಾ? ಈ ನಿವೃತ್ತಿ ಎನ್ನುವಂತಹ ಕಥೆ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಂತಹ ಕಥೆಯಾಗಿದ್ದು, ಇದನ್ನು ಬರೆದವರು ರಂಜನಾ ಭಟ್ ಎನ್ನುವರು. ಸೊ ಹಾಗಿದ್ರೆ ಕಥೆಯನ್ನು ಪ್ರಾರಂಭಿಸೋಣ. ಏಪ್ರಿಲ್ 1, 2017 ಶನಿವಾರ, ಕೃಷ್ಣರಾಯರು ಎಂದಿಗಿಂತ ಅರ್ಧ ಗಂಟೆ ಮುಂಚೆಯೇ ಎದ್ದು ಕುಳಿತರು. ಎದೆಯಲ್ಲಿ ಏನೋ ಕಸಿವಿಸಿ, ಹೇಳಿಕೊಳ್ಳಲಾಗದ ತಳಮಳ. ಅಂದು ರಾಯರ ನಿವೃತ್ತಿಯ ದಿನ. 34 ವರ್ಷಗಳ ಸುದೀರ್ಘ ವೃತ್ತಿ ಜೀವನಕ್ಕೆ ಮುಕ್ತಾಯ ಹಾಡುವ ಸಮಯ. ಜೊತೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಹೊಸದಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂದು ಮರುನಾಮಕರಣಗೊಳ್ಳುವ ದಿನ. ಎದ್ದು ಕುಳಿತ ರಾಯರು ಒಮ್ಮೆ ನಿಟ್ಟುಸಿರು ಬಿಟ್ಟು ದೈನಂದಿನ ಕಾರ್ಯಗಳಲ್ಲಿ ತೊಡಗಿದರು. ಆದರೆ ಸ್ನಾನ ಮಾಡುವಾಗ ಮನಸ್ಸಿನಲ್ಲಿ ವಿಚಿತ್ರ ಭಾವನೆಗಳು. ತಿಂಡಿ ತಿನ್ನುವಾಗಲೂ ಅದೇ ಅನ್ಯ ಮನಸ್ಥಿತಿ. ಅದನ್ನು ಗಮನಿಸಿದ ಪತ್ನಿ ಸುಶೀಲೆ ಏನೂ ಮಾತನಾಡದೆ ಸುಮ್ಮನಾದರು. ರಾಯರು ಗಡಿಬಿಡಿಯಲ್ಲಿ ತಿಂಡಿ ತಿಂದು ಬ್ಯಾಂಕಿಗೆ ಹೊರಡಲು ಅನುವಾದರು. ಇಸ್ತ್ರಿಯಾದ ಗರಿ ಗರಿ ಶರ್ಟ್ ಪ್ಯಾಂಟು, ಕೈಗೆ ಚಂದದ ಸುನಾಟ ವಾಚ್, ಗಾಂಭೀರ್ಯ ಹೆಚ್ಚಿಸುವ ಆ ಬೆಲ್ಟ್, ಹೀಗೆ ಶಿಸ್ತಾಗಿ ಬ್ಯಾಂಕಿಗೆ ಹೊರಡುವಾಗ ಗಂಡನನ್ನ ಕಂಡ್ರೆ 50 ಆಸುಪಾಸಿನ ಸುಶೀಲೆಗೆ ಏನೋ ಹೆಮ್ಮೆ, ಅಭಿವ್ಯಕ್ತಿಗೆ ಬಾರದ ಖುಷಿ. ಪ್ರತಿದಿನ ಗೇಟಿಗೆ ತಾಗಿ ನಿಂತು ಅವರನ್ನ ಕಳಿಸಿದ ಮೇಲೆಯೇ ಅವಳ ಮುಂದಿನ ಕೆಲಸ ಶುರು. ಆದ್ರೆ ಇವತ್ತೇಕೋ ಅವಳ ಮನಸ್ಸಲ್ಲೇನೋ ಬೇಸರದ ಛಾಯೆ, ನಾಳೆ ಹೇಗಿರುತ್ತದೋ ಎಂಬ ಗೊಂದಲದ ನೆರಳು. ಬಿರಬಿರನೆ ಬ್ಯಾಂಕ್ಗೆ ಹೊರಟ ರಾಯರ ಮನಸ್ಸಲ್ಲಿ ಏನೋ ಕಳೆದುಕೊಂಡಂಥ ಅನುಭವ. ಎದೆಯಲ್ಲಿ ಖಾಲಿ ಖಾಲಿ ಭಾವ. ಮುದ್ದಿನ ಮಗಳ ಮದುವೆಯ ದಿನವೂ ಇಷ್ಟು ಭಾವುಕರಾಗಿರಲಿಲ್ವೇನೋ ಎನ್ನುವಷ್ಟು. ಅಂದು ಬ್ಯಾಂಕ್ ಮಾತ್ರ ಥೇಟ್ ಮದುವೆ ಹೆಣ್ಣಿನಂತೆ ಸಿಂಗಾರಗೊಂಡಿತ್ತು. ಚೊಕ್ಕವಾಗಿ ಗುಡಿಸಿದ ಅಂಗಳ, ಗೇಟಿಗೆ ಮಾವಿನ ಎಲೆ ತೋರಣ, ಬಾಗಿಲಿಗೆ ಚಂದದ ಹೂವಿನ ಹಾರ, ಹಾಲಿನಲ್ಲಿ ನೀಟಾಗಿ ಜೋಡಿಸಿಟ್ಟ ಕುರ್ಚಿಯ ಸಾಲು, ಹೂದಾನಿಗೆ ಜೀವ ತುಂಬಿದ ಬಣ್ಣದ ಹೂವು, ಚೊಕ್ಕಟವಾದ ಕೆಲಸದ ಮೇಜು, ಅಲ್ಲಿ ಜರಿ ಹೂಗಳ ಮಾಲೆ, ಮತ್ತೆ ಹಳಿದನ್ನು ಅಳಿಸದೆ ಅದರ ಮೇಲೆ ಹೊಸದಾಗಿ ಹಾಕಿದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬೋರ್ಡ್. ಒಳಹೊಕ್ಕ ರಾಯರಿಗೆ ಎಲ್ಲರೂ ಎಂದಿನಂತೆ ನಾರ್ಮಲ್ ಆಗಿ ಇರೋದನ್ನು ಕಂಡು ಛೆ, ನಾನೇ ಓವರ್ ಆಗಿ ಥಿಂಕ್ ಮಾಡ್ತಿದ್ದೀನೇನೋ ಎಂಬ ಪ್ರಶ್ನೆ. ಆಡಿಟರ್ಗಳಿಂದ ಅವರ ಯೋಜನಾ ಲಹರಿಗೊಂದು ಬ್ರೇಕ್ ಬಿತ್ತು. ಸ್ಟ್ಯಾಚುಟರಿ ಆಡಿಟರ್ ಆದ ಕಾರಣ ಎಲ್ಲರಿಗೂ ಕೆಲಸ ತುಸು ಹೆಚ್ಚಾಗಿಯೇ ಇತ್ತು. ಫಿಸಿಕಲ್ ಕ್ಯಾಶ್ ವೆರಿಫಿಕೇಷನ್, ಲೋಕಲ್ ರೆಂಟ್ ವೆರಿಫಿಕೇಷನ್, ಅದು ಇದು ಅಂತ ಆಡಿಟರ್ಗಳು ಗಡಿಬಿಡಿಯಲ್ಲಿ ಓಡಾಡುತ್ತಾ ಬ್ಯಾಂಕ್ನ ಸಿಬ್ಬಂದಿಗಳಲ್ಲೂ ಗಂಭೀರತೆ ಮೂಡಿಸಿದ್ರು. ಸಮಯ ಸರಿದಿದ್ದೇ ತಿಳಿದಿರಲಿಲ್ಲ. 12:00 ಬ್ಯಾಂಕ್ನವರೆಲ್ಲ ಒಬ್ಬೊಬ್ಬರಾಗಿ ಎದ್ದು ಬೀಳ್ಕೊಡುಗೆ ಸಮಾರಂಭಕ್ಕೆಂದು ಜೋಡಿಸಿಟ್ಟ ಕುರ್ಚಿಗಳಲ್ಲಿ ಕುಳಿತುಕೊಳ್ತಿದ್ದಾರೆ. ರಾಯರಲ್ಲಿ ಹೇಳಿಕೊಳ್ಳದ ಚಡಪಡಿಕೆ. ಸ್ವಲ್ಪ ಹೊತ್ತಲ್ಲೇ ಕಾರ್ಯಕ್ರಮ ಆರಂಭವಾಯಿತು. ಒಬ್ಬೊಬ್ಬರೇ ಸ್ಟೇಜ್ಗೆ ಬಂದು ಕೃಷ್ಣರಾಯರ ಬಗ್ಗೆ ತಮಗಿರುವ ಪ್ರೀತಿ ಗೌರವ, ಸದ್ದಿಲ್ಲದೆ ಬೆಳೆದ ಬಾಂಧವ್ಯದ ಕುರಿತು ಹೇಳುವಾಗ ರಾಯರ ಕಣ್ಣಂಚಲ್ಲಿ ನೀರು. ಹೌದಲ್ವಾ, ಈ ಬ್ಯಾಂಕೇ ನನಗೆಲ್ಲವೂ ಆಗಿತ್ತು. ತಿನ್ನಲು ಅನ್ನ ಕೊಟ್ಟ, ಬದುಕಿಗೆ ಬಣ್ಣ ಕೊಟ್ಟ, ವ್ಯಕ್ತಿತ್ವಕ್ಕೊಂದು ಅಸ್ತಿತ್ವ ಕೊಟ್ಟ, ಎಲ್ಲಕ್ಕಿಂತ ಹೆಚ್ಚಾಗಿ ತುಂಬಾ ಪ್ರೀತಿಸುವ ಸಹೋದ್ಯೋಗಿಗಳ ಸಾಂಗತ್ಯ ಕೊಟ್ಟ ಸ್ಥಳವಿದು. ಮನೆಗಿಂತ ಹೆಚ್ಚು ಆಪ್ತವಾಗಿದ್ದ ಜಾಗ. ಆದ್ರೆ ನಾಳೆಯಿಂದ ಇದಕ್ಕೂ ನನಗೂ ಸಂಬಂಧವಿಲ್ಲ ಎಂಬುದು ನೆನಪಾಗಿ ನಿಟ್ಟುಸಿರು. ಕೊನೆಯಲ್ಲಿ ಕೃಷ್ಣರಾಯರು ತಮ್ಮ ಅನುಭವ ಹಂಚಿಕೊಳ್ಳಬೇಕೆಂದಾಗ ನಡುಗುವ ಧ್ವನಿಯಲ್ಲಿ ತಮ್ಮ ಮಾತು ಮುಗಿಸಿದ್ದರು. ಉಕ್ಕಿ ಬರುತ್ತಿದ್ದ ನೋವನ್ನು ತಡೆಯಲು ಕಣ್ಣುಗಳು ಅಸಮರ್ಥವಾಗಿದ್ದವು. ನೆನಪಿನ ಕಾಣಿಕೆ ಸ್ವೀಕರಿಸುವಾಗ ಕಣ್ಣಂಚಲ್ಲಿದ್ದ ನೀರು ಕೆನ್ನೆ ತಲುಪಿತ್ತು. ಅಳುತ್ತಿರುವುದು ಯಾರಿಗೂ ತಿಳಿಯದ ಹಾಗೆ ಸಂಭಾಳಿಸುವಷ್ಟರಲ್ಲಿ ರಾಯರಿಗೆ ಸಾಕು ಸಾಕಾಗಿತ್ತು. ಎಲ್ಲರಿಗೂ ವಿದಾಯ ಹೇಳಿ ಮನೆಯತ್ತ ಹೊರಟವರಿಗೆ ಮನಸ್ಸು ಸ್ಥಿಮಿತದಲ್ಲಿಲ್ಲವೆನ್ನಿಸಿ ಪಾರ್ಕ್ಗೆ ಹೋಗಿ ಕುಳಿತರು. ನೆನಪಿನ ಗುಚ್ಛ ನಿಧಾನವಾಗಿ ತೆರೆದುಕೊಳ್ಳತೊಡಗಿತು. ಹಾಗಿದ್ರೆ ಸ್ನೇಹಿತರೆ, ಈ ಕಥೆ ಮುಂದೆ ಏನಾಗುತ್ತೆ, ಯಾವ ರೀತಿ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ನೋಡೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ನಿವೃತ್ತಿ ಅಂತ ಹೇಳಿ. ಸೊ ಹಾಗೆ ಕಥೆ ಮುಂದೆ ಏನಾಗುತ್ತೆ, ಯಾವ ರೀತಿ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನೋದಾಗಿ ನೋಡೋಣ. ಅಪ್ಪನನ್ನೇ ಕಾಣದ ರಾಯರಿಗೆ ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ. ಹೇಗೋ ಕಷ್ಟಪಟ್ಟು ಮಗನನ್ನ ಓದಿಸಿದ ಅಮ್ಮ. ವಯಸ್ಸಿಗೆ ಮೀರಿದ ಜಾಣ್ಮೆ, ತಾಳ್ಮೆ ಹೊಂದಿದ್ದ ಕೃಷ್ಣ ಮೊದಲ ಬಾರಿಗೆ ಬ್ಯಾಂಕಿನ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿ ಕೆಲಸ ಗಿಟ್ಟಿಸಿಕೊಂಡಿದ್ದ. ಅಚ್ಚುಕಟ್ಟಾಗಿ ಕೆಲಸ ಮಾಡಿ ಎಲ್ಲರ ಮೆಚ್ಚುಗೆ ಗಳಿಸಿದ್ದನ್ನಲ್ಲದೆ ಪ್ರಮೋಷನ್ ಕೂಡ ಪಡೆದಿದ್ದ. ನಂತರ ಸುಶೀಲೆಯೊಂದಿಗೆ ಮದುವೆ, ಮಕ್ಕಳು. ಎಲ್ಲ ರಾಯರ ಬದುಕಿನ ಬಹುಪಾಲು ಕಳೆದದ್ದು ಅದೇ ಜಯನಗರದ ಬ್ಯಾಂಕ್ನಲ್ಲಿ. 35 ವರ್ಷಗಳ ಸರ್ವಿಸ್ನಲ್ಲಿ ಒಮ್ಮೆಯೂ ರಾಯರು ಕೋಪಗೊಂಡ ದಾಖಲೆಯೇ ಇಲ್ಲ. ಬದುಕನ್ನು ಪ್ರೀತಿಸುವ ಬಗ್ಗೆ ಬಹುಶಃ ಎಲ್ಲರಿಗೂ ತಿಳಿದಿರುವುದಿಲ್ಲ. ಆದರೆ ರಾಯರು ತಾವಿದ್ದ ಬ್ಯಾಂಕ್ನ ವಾಚ್ಮನ್ನಿಂದ ಹಿಡಿದು ಬರೆಯುವ ಪೆನ್ನನ್ನು, ಟೇಬಲ್ ಮೇಲಿನ ಪೇಪರ್ ವೇಟ್ ಅನ್ನು ಒಂದೇ ಸಮನಾಗಿ ಪ್ರೀತಿಯಿಂದ ಕಂಡವರು. ಅಲ್ಲಿನ ಇಂಚಿಂಚು ಅವರಿಗೆ ಆಪ್ತ. ಕುಳಿತುಕೊಳ್ಳುವ ಕುರ್ಚಿ, ಟೇಬಲ್ನಿಂದ ಹಿಡಿದು ಬ್ಯಾಂಕ್ನ ಕಿಟಕಿ ಬಾಗಿಲುಗಳ ಮೇಲೂ ಅದೇನೋ ಅಕ್ಕರೆ ಅವರಿಗೆ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳಿಯೇ ಕೆಲಸ ಆರಂಭಿಸುವ ಅಭ್ಯಾಸ. ಅದೊಂಥರ ಹೇಳಲಾಗದ ಬಾಂಧವ್ಯ ರಾಯರಿಗೆ ಬ್ಯಾಂಕ್ನ ಮೇಲೆ ಬೆಳೆದು ಬಿಟ್ಟಿತ್ತು. ಈಗ ಒಮ್ಮೆಲೆ ನಾಳೆಯಿಂದ ಮನೆಯ 4 ಗೋಡೆಗಳ ನಡುವೆ ಇರುವ ಜೀವನವನ್ನ ಊಹಿಸಿಕೊಳ್ಳುವುದು ರಾಯರಿಗೆ ಕಷ್ಟವಾಗಿತ್ತು. ಹೃದಯ ಗೊಂದಲದ ಅಲೆಗಳಿಂದ ಹೊಯ್ದಾಡತೊಡಗಿತ್ತು. ಇನ್ಮೇಲೆ ಕನಿಷ್ಠ ಪಕ್ಷ ಗ್ರಾಹಕನಾಗಿಯಾದರೂ ಈ ಬ್ಯಾಂಕ್ಗೆ ಬರುತ್ತೇನೆ, ಇಲ್ಲವಾದ್ರೆ ಹುಚ್ಚು ಹಿಡಿಯಬಹುದೇನೋ ಎನ್ನಿಸಿತ್ತು. 25 ವರ್ಷ ಪ್ರೀತಿಯಿಂದ ಬೆಳೆಸಿದ ಸ್ವಂತ ಮಗಳೇ ಈಗ ಅಪರಿಚಿತಳಂತೆ ವರ್ತಿಸುತ್ತಾಳೆ. ಇನ್ನು ಇಷ್ಟು ದೊಡ್ಡ ಬ್ಯಾಂಕ್ಗೆ ನನ್ನಂಥ ಕೆಲಸಗಾರರು ಲಕ್ಷಾಂತರ ಮಂದಿ ಇರ್ತಾರೆ. ನಾನು ನಿವೃತ್ತಿಯಾದೆ ಅಂತ ಯಾರು ಕೊರುಕ್ತಾರೆ? ನಿವೃತ್ತಿ ಎಲ್ಲರಿಗೂ ಅನಿವಾರ್ಯ, ಅಗತ್ಯ ಕೂಡ. ಇನ್ನು ಮೇಲಾದರೂ ಅತಿಯಾಗಿ ಭಾವುಕನಾಗುವುದನ್ನು ಬಿಟ್ಟು ನನ್ನ ಸುಶೀಲೆಯ ಆರೋಗ್ಯ ನೋಡಿಕೊಳ್ಬೇಕು. ಇಳಿ ಸಂಜೆಯಲ್ಲಿ ಅವಳಿಗೊಂದು ವಾಕಿಂಗ್ ಹೋಗಬೇಕು. ಇಷ್ಟು ದಿನವಂತೂ ಬ್ಯಾಂಕ್ನ ವ್ಯವಹಾರಗಳಲ್ಲೇ ಮುಳುಗಿ ಅವಳಿಗೆ ಸರಿಯಾಗಿ ಸಮಯವೇ ಕೊಟ್ಟಿಲ್ಲ. ಇನ್ನಾದರೂ ಸುಶೀಲೆಯ ಪಕ್ಕ ಕುಳಿತು ಗಂಟೆಗಟ್ಟಲೆ ಹರಟಬೇಕು. ಅವಳು ಮಾಡಿದ ಅಡುಗೆಗೆ ಪದೇ ಪದೇ ಹೊಗಳಬೇಕು. ಮಗಳ ನೆನಪಾಗಿ ಆಕೆ ನುಟ್ಟಿಸಿರು ಬಿಡುವಾಗ ಪ್ರೀತಿಯಿಂದ ಅವಳನ್ನ ಎದುಗಪ್ಪಿಕೊಳ್ಳಬೇಕು ಎನ್ನುತ್ತಾ ರಾಯರು ಮನೆ ಕಡೆ ಹೊರಟರು. ಸುಶೀಲೆಯ ಬಳಿ ಚೆನ್ನಾಗಿ ಮಾತನಾಡಿದ್ರು, ಆದರೆ ರಾತ್ರಿ ಮಾತ್ರ ರಾಯರಿಗೆ ನಿದ್ದೆ ಸುಳಿಯಲಿಲ್ಲ. ನಾಳೆ ಏನು ಮಾಡಬೇಕೆಂಬ ಗೊಂದಲ. ಬ್ಯಾಂಕ್ನ ನೆನಪುಗಳು ಮತ್ತೆ ಮರುಕಳಿಸಲಾರಂಭಿಸಿದವು. ಮತ್ತೆ ಬ್ಯಾಂಕ್ಗೆ ಹೋಗಬೇಕೆನಿಸತೊಡಗಿತ್ತು. ಮರುದಿನ ಎಂದಿನಂತೆ ಎದ್ದು ನೀಟಾಗಿ ರೆಡಿಯಾದ ಗಂಡನನ್ನು ಕಂಡು ಸುಶೀಲೆಗೆ ಆಶ್ಚರ್ಯ. ಎಲ್ಲಿಗೆ ಹೋಗ್ತೀರಾ ಎಂಬ ಪ್ರಶ್ನೆಗೆ ಗಡಿಬಿಡಿಯಲ್ಲಿ ಮನೆಯ ಹೊಸಿಲು ದಾಟುತ್ತಾ ರಾಯರಿಂದ ಬಂದ ಒಂದೇ ಉತ್ತರ, ಬ್ಯಾಂಕಿಗೆ. ಎಂತಹ ವಿಭಿನ್ನವಾದ ಕತೆ ಇದಾಗಿದೆ ಅಲ್ವಾ ಸ್ನೇಹಿತರೆ? ಸೊ ಹಾಗೆ ಒಂದು ಸ್ಥಳದಲ್ಲಿ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನ ನಮ್ಮ ಮನೆ ಅಂತ ಅಂದುಕೊಂಡಿರ್ತೀವಿ. ನಮ್ಮದೇ ಸ್ಥಳ, ನಮ್ಮದೇ ಜಾಗ, ನಮ್ಮ ಸ್ವಂತದ್ದು ಅನ್ನುವ ಒಂದು ಭಾವ ಬಂದಿರುತ್ತೆ. ಸೊ ಈ ರೀತಿ ನಿವೃತ್ತಿ ಅನ್ನುವಂಥದ್ದು ಬಂದಾಗ ಮನಸ್ಸಿಗೆ ತುಂಬಾ ಬೇಸರವಾಗುತ್ತೆ. ಹಾಗೆ ಎಷ್ಟೋ ವರ್ಷ ಒಂದು ಜೀವನ ಶೈಲಿಯನ್ನ ರೂಢಿಸ್ಕೊಂಡು ನಂತರ ನಿವೃತ್ತಿಯ ನಂತರ ಹೇಗಪ್ಪ ಬದುಕು ಅನ್ನೋ ಪ್ರಶ್ನೆ ಬಂದಾಗ ಭಯಾನಕವಾಗಿರುತ್ತೆ ಅಂತಾನೆ ಹೇಳಬಹುದು. ಸೊ ಹಾಗೆ ನಿಮ್ಗೆ ಕೂಡ ಈ ಕಥೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686609729 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
1: ಹೇಯ್, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ಚಂದ್ರ, ನಿನ್ ಕನ್ಸಕ್ ಬಂದ್ರೆ ಸೇರಿಸ್ಬೇಡ, ಅಲ್ಲಿ ನಾನಿರ್ತೀನಿ. ಕಾಮನ್ ಬಿಲ್ಲು ನಿನ್ ರಂಗ ಸಾಲ ಕೇಳಿದ್ರೆ ಕೊಡ್ಬೇಡ, ನಾನ್ ಮಾಸ್ ಹೋಗ್ತೀನಿ. ಜೀವನದಲ್ಲಿ ಏನೇ ಆದ್ರೂ ತಲೆಗಚ್ಕೋಬೇಡ, ಯಾಕೆ ಅಂದ್ರೆ ನಾನ್ ನಿನ್ನ ಹಚ್ಕೊಂಡಿದ್ದೀನಿ.

ನಿನ್ನ ಗೆಲ್ಲೋ ಹಠದಲ್ಲಿ ನನ್ನ ಹೃದಯನೇ ಸೋತೋಯ್ತು. ಬೇಜಾರಿಲ್ಲ, ನಿನ್ನ ಹೆಸರು ಬರಿತಾ ಬರಿತಾ ನನ್ನ ಹೆಸರೇ ಮರ್ತೋಯ್ತು. ಪರವಾಗಿಲ್ಲ, ನಿನ್ನ ನೋಡಿ ಕ್ಷಣದಿಂದ ನನ್ನ ಬದುಕೇ ಬದಲಾಯಿತು. ತಪ್ಪೇನಿಲ್ಲ, ನಿನಗೋಸ್ಕರ ಎಷ್ಟು ಜನ್ಮ ಬೇಕಾದರೂ ಎತ್ತು ಬರ್ತೀನಿ. ಮೂಲಾಜೇ ಇಲ್ಲ.

ಬದುಕಿದಾಗ ಮಮತಾಜ್ಗೆ ಗೊತ್ತಿರಲಿಲ್ಲ ಅವಳು ಗೋರಿ ತಾಜ್ ಮಹಲ್ ಆಗುತ್ತೆ ಅಂತ. ಸತ್ತ ಮೇಲೆ ಶಾಜಾನಗ್ ಗೊತ್ತಾಗ್ಲಿಲ್ಲ ಎಷ್ಟೋ ಪ್ರೀತಿಗೆ ಆ ಗೋರಿ ಸ್ಫೂರ್ತಿ ಆಗುತ್ತೆ ಅಂತ. ನಾನು ಶಾಜಾನ್ ಅಲ್ಲ, ನೀನ್ ಮಮತಾಜ್ ಅಲ್ಲ, ಆದ್ರೂ ನಮ್ಮ ಪ್ರೀತಿ ಅವ್ರಿಗಿಂತೇನು ಕಮ್ಮಿ ಅಲ್ಲ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
1: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
1: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
5: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to unity.

0: ಎಲ್ಲರಿಗೂ ನಮಸ್ಕಾರ. ಅಂಬೇಡ್ಕರ್ ಓದಿಗೆ ಸ್ವಾಗತ. ನಾನು ಸೌಮ್ಯ, ಚಿತ್ರದುರ್ಗ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹಿಂದೂ ಧರ್ಮದ ತತ್ವಜ್ಞಾನ ಕೃತಿ ಓದಿನ 15ನೆಯ ಭಾಗವನ್ನು ಓದುತ್ತಿರುವೆ. ಬದುಕಿನ ಮೂಲಭೂತ ಸಂಗತಿಗಳಿಗೆ ಸಂಬಂಧಿಸಿದ ಸುಖ ದುಃಖಗಳಲ್ಲಿ ಹಿಂದೂಗಳ ನಡುವೆ ಯಾವುದೇ ಹಂಚಿಕೆ ಇಲ್ಲ. ಎಲ್ಲವೂ ಪ್ರತ್ಯೇಕ ಮತ್ತು ವಿಶಿಷ್ಟ. ಜೀವನದುದ್ದಕ್ಕೂ ಹಿಂದೂ ಪ್ರತ್ಯೇಕವಾಗಿ ವಿಶಿಷ್ಟವಾಗಿ ಉಳಿಯುತ್ತಾನೆ. ಇಂಡಿಯಾಕ್ಕೆ ಬಂದ ವಿದೇಶಿ ವ್ಯಕ್ತಿಯೊಬ್ಬ ಹಿಂದೂ ಪಾನೀಯ ಮತ್ತು ಮುಸ್ಲಿಂ ಪಾನೀಯವೆಂದು ಕೂಗುವುದನ್ನು ಕೇಳುವುದಿಲ್ಲ. ಆದರೆ ಬ್ರಾಹ್ಮಣ ಕಾಫಿ ಗೃಹಗಳು, ಬ್ರಾಹ್ಮಣ ಭೋಜನ ಶಾಲೆಗಳು ಅವನಿಗೆ ಕಾಣಿಸುತ್ತವೆ. ಅಲ್ಲಿಗೆ ಬ್ರಾಹ್ಮಣೇತರರು ಸುಳಿಯುವಂತಿಲ್ಲ. ಬ್ರಾಹ್ಮಣ ಹೆರಿಗೆ ಆಸ್ಪತ್ರೆಗಳು, ಮರಾಠ ಹೆರಿಗೆ ಆಸ್ಪತ್ರೆಗಳು ಮತ್ತು ಭಾಟಿಯ ಹೆರಿಗೆ ಆಸ್ಪತ್ರೆಗಳು ಅವರೆಲ್ಲ ಹಿಂದೂಗಳೇ ಆಗಿದ್ದರೂ ಪ್ರತ್ಯೇಕವಾಗಿ ಅವನಿಗೆ ಕಾಣಿಸುತ್ತವೆ. ಬ್ರಾಹ್ಮಣನ ಮನೆಯಲ್ಲಿ ಒಂದು ಮಗು ಹುಟ್ಟಿದರೆ ಯಾವನೇ ಬ್ರಾಹ್ಮಣೇತರನನ್ನು ಅಲ್ಲಿಗೆ ಕರೆಯುವುದಿಲ್ಲ, ಅವರಿಗೆ ಹೋಗಬೇಕೆಂದೂ ಅನ್ನಿಸುವುದೂ ಇಲ್ಲ. ಬ್ರಾಹ್ಮಣ ಕುಟುಂಬಗಳಲ್ಲಿ ಮದುವೆಯಾದರೆ ಬ್ರಾಹ್ಮಣೇತರರನ್ನು ಕರೆಯುವುದೂ ಇಲ್ಲ, ಅವರಿಗೆ ಹೋಗಬೇಕೆಂದೂ ಅನ್ನಿಸುವುದಿಲ್ಲ. ಅದರಂತೆ ಬ್ರಾಹ್ಮಣನೊಬ್ಬ ಸತ್ತಾಗಲೂ ಬ್ರಾಹ್ಮಣನೇತರರನ್ನು ಕರೆಯುವುದಿಲ್ಲ, ಹಾಗೆ ಕರೆಯಲಿಲ್ಲವೆಂದು ಬ್ರಾಹ್ಮಣನೇತರನು ತಪ್ಪು ತಿಳಿದುಕೊಳ್ಳುವುದೂ ಇಲ್ಲ. ಒಂದು ಜಾತಿಯ ಸುಖ ದುಃಖಗಳು ಮತ್ತೊಂದು ಜಾತಿಗೆ ಸಂಬಂಧಿಸಿಲ್ಲ. ಒಂದು ಜಾತಿಯು ಮತ್ತೊಂದು ಜಾತಿಯ ಬಗೆಗೆ ಯಾವುದೇ ಆಸಕ್ತಿ ತೋರಿಸುವುದಿಲ್ಲ. ದಾನವೂ ಸಹ ಜಾತಿಬದ್ಧವಾಗಿ ಹೋಗಿದೆ. ಎಲ್ಲರಿಗೂ ಮುಕ್ತ ಅವಕಾಶವಿರುವ ಸಾರ್ವಜನಿಕ ದಾನದತ್ತಿಗಳಿಗೆ ಹಿಂದೂಗಳಲ್ಲಿ ಅವಕಾಶವೇ ಇಲ್ಲ. ಬ್ರಾಹ್ಮಣರಿಗೆ ಬ್ರಾಹ್ಮಣ ದತ್ತಿಗಳಿವೆ, ಚಿತ್ಪಾವನ ಬ್ರಾಹ್ಮಣರಿಗೆ ಚಿತ್ಪಾವನ ದತ್ತಿಗಳೇ ಇವೆ. ದೇಶಸ್ಥ ಬ್ರಾಹ್ಮಣರಿಗೆ ದೇಶಸ್ಥ ದತ್ತಿಗಳು, ಕಾರ್ನಾಡ್ ಬ್ರಾಹ್ಮಣ ದತ್ತಿಗಳು ಕೇವಲ ಕಾರ್ನಾಡ್ ಬ್ರಾಹ್ಮಣರಿಗೆ ಮಾತ್ರ. ಸಾರಸ್ವತ ಬ್ರಾಹ್ಮಣ ದತ್ತಿಗಳೂ ಇವೆ. ಅದರೊಳಗೆ ಕೂಡಲ್ ದೇಶಿಕರ್ ಬ್ರಾಹ್ಮಣ ದತ್ತಿಯೇ ಬೇರೆ ಇದೆ. ಈ ಬಗೆಯ ಅನೇಕಾನೇಕ ನಿದರ್ಶನಗಳನ್ನು ಕೊಡುತ್ತಾ ಹೋಗಬಹುದು. ಹಿಂದೂಗಳೊಳಗೊಳಗೆ ದಾನ ದತ್ತಿಗಳಿವೆಯೇ ಹೊರತು ಹಿಂದೂಗಳಿಗೆ ಸಂಬಂಧಿಸಿದ ಯಾವ ದತ್ತಿಗಳೂ ಇಲ್ಲ. ಹೀಗೆ ಬದುಕಿರುವಾಗ ಒಬ್ಬ ಹಿಂದೂ ಮತ್ತೊಬ್ಬರೊಡನೆ ಏನನ್ನೂ ಹಂಚಿಕೊಳ್ಳುವುದಿಲ್ಲ. ಸತ್ತ ಮೇಲೆ ಅವರು ಬೇರೆ ಬೇರೆ ಪ್ರತ್ಯೇಕವಾಗಿಯೇ ಉಳಿಯುತ್ತಾರೆ. ಕೆಲವು ಹಿಂದೂಗಳು ಸತ್ತಾಗ ಹೂಳುತ್ತಾರೆ, ಮತ್ತೆ ಕೆಲವರು ದಹನ ಮಾಡುತ್ತಾರೆ. ಸ್ಮಶಾನಗಳು ಅವರಿಗೆ ಬೇರೆ ಬೇರೆ ಇರುತ್ತವೆ. ಹೂಳುವವರು ಒಂದೇ ಕಡೆ ಹೂಳುವುದಿಲ್ಲ, ಸುಡುವವರು ಒಂದೇ ಕಡೆ ಸುಡುವುದಿಲ್ಲ. ಅಕಸ್ಮಾತ್ ಒಂದೇ ಕಡೆ ಸುಡುವ ಅನಿವಾರ್ಯತೆ ಇದ್ದಾಗ ಪ್ರತಿ ಜಾತಿಗೂ ಪ್ರತ್ಯೇಕ ದಹನ ಪೀಠಗಳಿರುತ್ತವೆ. ಭ್ರಾತೃಭಾವನೆಯು ಹಿಂದೂಗಳಿಗೆ ವಿದೇಶವೆಂಬುದರಲ್ಲಿ ಆಶ್ಚರ್ಯವೇನಾದರೂ ಇದೆಯೇ? ಸುಖ ದುಃಖಗಳನ್ನು ಹಂಚಿಕೊಳ್ಳಲು ಸಂಪೂರ್ಣ ನಿರಾಕರಿಸಿದಾಗ ಭ್ರಾತೃಭಾವನೆಯು ಬೇರು ಬಿಡುವುದಾದರೂ ಹೇಗೆ ತಾನೇ ಸಾಧ್ಯ? ಎಲ್ಲಾ ಪ್ರಶ್ನೆಗಳಿಗೂ ಮೂಲ ಪ್ರಶ್ನೆಯೊಂದಿದೆ. ಜೀವನದ ಸುಖ ದುಃಖಗಳನ್ನು ಹಂಚಿಕೊಳ್ಳಲು ಎಲ್ಲ ಹಿಂದೂಗಳು ಒಪ್ಪುವುದಿಲ್ಲಬೇಕೆ? ಇದಕ್ಕೆ ಉತ್ತರಿಸಲು ಯಾರು ಹುಡುಕಾಡಬೇಕಿಲ್ಲ. ಅವನ ಧರ್ಮದಲ್ಲಿ ಹೀಗೆ ಹಂಚಿಕೊಳ್ಳಬಾರದೆಂದಿರುವುದರಿಂದ ಅವರು ಹಂಚಿಕೊಳ್ಳಲು ಒಪ್ಪುವುದಿಲ್ಲವಷ್ಟೆ. ಈ ತೀರ್ಮಾನದಿಂದ ಆಶ್ಚರ್ಯಕ್ಕೆ ಕಾರಣವಿಲ್ಲ. ಹಾಗಾದರೆ ಹಿಂದೂ ಧರ್ಮವು ಬೋಧಿಸುವುದೇನನ್ನು? ಅದು ಬೋಧಿಸುವುದು ಬೇರೆ ಜಾತಿಗಳು ಒಟ್ಟಿಗೆ ಸೇರಿ ಊಟ ಮಾಡಬೇಡಿರೆಂದು, ಅಂತರ್ಜಾತಿ ವಿವಾಹ ಬೇಡವೆಂದು, ಪರಸ್ಪರ ಸಹಭಾಗಿತ್ವ ಬೇಡವೆಂದು. ಹಿಂದೂ ಧರ್ಮದ ಬೋಧನೆಯ ತಿರುಳಿನಲ್ಲಿ ಅದು ಇಲ್ಲವದಿರಬಹುದು. ನಾನು ಈಗಾಗಲೇ ನಿದರ್ಶನ ಸಹಿತವಾಗಿ ಚರ್ಚಿಸಿರುವ ನಾಚಿಕೆಟ್ಟ ವಿಚಾರಗಳೆಲ್ಲವೂ ಹಿಂದೂಗಳ ಪ್ರತ್ಯೇಕ ವಿಶಿಷ್ಟತೆಯಾಗಿದ್ದು ಹಿಂದೂ ಧರ್ಮದ ತಾತ್ವಿಕತೆಯ ನೇರ ಪರಿಣಾಮಗಳೇ ಆಗಿವೆ. ಹಿಂದೂ ಧರ್ಮವು ತತ್ವಶಃ ಭ್ರಾತೃತ್ವವನ್ನ ನೇರವಾಗಿ ವಿರೋಧಿಸುತ್ತದೆ. ನ್ಯಾಯ ವಿತರಣೆಯ ನಿಟ್ಟಿನಿಂದ ಮಾಡಿದ ಈ ಸಂಕ್ಷಿಪ್ತ ವಿಶ್ಲೇಷಣೆಯು ಹಿಂದೂ ಧರ್ಮವು ಹೇಗೆ ಸಮಾನತೆಗೆ ಅಡೆತಡೆಯಾಗಿದೆ, ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸುತ್ತದೆ ಮತ್ತು ಭ್ರಾತೃತ್ವವನ್ನು ವಿರೋಧಿಸುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ಎತ್ತಿ ತೋರಿಸುತ್ತದೆ. ಭ್ರಾತೃಭಾವ ಮತ್ತು ಸ್ವಾತಂತ್ರ್ಯ ಬಿಂಬಿವು ವಾಸ್ತವವಾಗಿ ನಿಷ್ಪನ್ನ ವಿಚಾರಗಳು. ಮೂಲಭೂತ ಪರಿಕಲ್ಪನೆಗಳೆಂದರೆ ಸಮಾನತೆ ಮತ್ತು ಮನುಷ್ಯ ವ್ಯಕ್ತಿತ್ವದ ಬಗ್ಗೆ ಗೌರವ. ಭ್ರಾತೃಭಾವ ಮತ್ತು ಸ್ವಾತಂತ್ರ್ಯಗಳು ಈ ಎರಡೂ ಪರಿಕಲ್ಪನೆಗಳ ಕ್ಷೇತ್ರದಲ್ಲಿ ಬೇರು ಬಿಡುತ್ತವೆ. ಇನ್ನೂ ಆಳಕ್ಕೆ ಹೋಗಿ ಹೇಳುವುದಾದರೆ ಸಮಾನತೆ ಎಂಬುದು ಮೂಲ ವಿಚಾರ, ಮನುಷ್ಯ ವ್ಯಕ್ತಿತ್ವದ ಬಗೆಗೆ ಗೌರವವೆಂಬುದು ಅದರ ಪ್ರತಿಫಲನ. ಹೀಗೆ ಎಲ್ಲಿ ಸಮಾನತೆಯನ್ನು ನಿರಾಕರಿಸಲಾಗುತ್ತದೆಯೋ ಅಲ್ಲಿ ಉಳಿದೆಲ್ಲವೂ ನಿರಾಕೃತವಾದಂತಾಗುತ್ತದೆ ಎಂದೇ ಹೇಳಬಹುದು. ಬೇರೆ ಮಾತಿನಲ್ಲಿ ಹೇಳಬೇಕೆಂದರೆ ಹಿಂದೂ ಧರ್ಮದಲ್ಲಿ ಸಮಾನತೆ ಇಲ್ಲವೆಂದು ನಾನು ತೋರಿಸಿದರೆ ಸಾಕಾಗುತ್ತದೆ. ಆದರೆ ಹಿಂದೂ ಧರ್ಮವನ್ನು ನನ್ನಂತೆ ವಿಶ್ಲೇಷಣೆಗೆ ಯಾರೂ ಇನ್ನು ಗುರಿಪಡಿಸಿಲ್ಲವಾದುದರಿಂದ ಹಿಂದೂ ಧರ್ಮವು ಭ್ರಾತೃಭಾವನೆ ಮತ್ತು ಸ್ವಾತಂತ್ರ್ಯವನ್ನು ನಿರಾಕರಿಸಿದೆ ಎಂಬುದನ್ನು ಕೇವಲ ಊಹೆಗೆ ಬಿಡುವುದು ಉಚಿತವಲ್ಲವೆನಿಸಿತು. ಒಂದು ಕೊನೆಯ ವಿವರಣೆಯೊಂದಿಗೆ ನನ್ನ ಚರ್ಚೆಯನ್ನು ಮುಕ್ತಾಯಗೊಳಿಸುವಾಗ ಲಾರ್ಡ್ ಆಕ್ಟನ್ ರವರು ಹೇಳುವಂತೆ ಅಸಮಾನತೆಯು ಬೆಳೆದದ್ದು ಚಾರಿತ್ರಿಕ ಸಂದರ್ಭಗಳಿಂದಾಗಿ, ಅದನ್ನೊಂದು ನಂಬಿಕೆಯನ್ನಾಗಿ ಎಂದೂ ಅಂಗೀಕರಿಸಲವೆಂದು ಅವರ ಅಭಿಪ್ರಾಯವಾಗಿದೆ. ಹಿಂದೂ ಧರ್ಮವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಲಾರ್ಡ್ ಆಕ್ಟನ್ ರವರು ಈ ಅಭಿಪ್ರಾಯಕ್ಕೆ ಬಂದಿರುವಂತಿದೆ. ಏಕೆಂದರೆ ಹಿಂದೂ ಧರ್ಮದಲ್ಲಿ ಅಸಮಾನತೆಯನ್ನು ಒಂದು ಧಾರ್ಮಿಕ ಸಿದ್ಧಾಂತವನ್ನಾಗಿ ಅಂಗೀಕರಿಸಲಾಗಿದೆ ಮತ್ತು ಶ್ರದ್ಧಾಪೂರ್ವಕವಾಗಿ ಅದನ್ನೊಂದು ಪವಿತ್ರ ನಿಯಮವೆಂಬಂತೆ ಉಪದೇಶಿಸಲಾಗಿದೆ. ಅದೊಂದು ಅಧಿಕೃತ ಸಿದ್ಧಾಂತವಾಗಿದ್ದು ಅದನ್ನು ಪ್ರಚಾರ ಮಾಡಲು ಯಾರೂ ನಾಚಿಕೆ ಪಡುವುದಿಲ್ಲ. ಹಿಂದೂಗಳಿಗೆ ಅಸಮಾನತೆ ಎಂಬುದು ದೈವ ನಿಯಮಿತ ಜೀವನ ವಿಧಾನವಾಗಿ ಹಿಂದೂ ಸಮಾಜದ ಅಂತರಾಳವನ್ನೇ ಅದು ಪ್ರವೇಶಿಸಿದೆ. ಹಿಂದೂ ಧರ್ಮದ ಆಲೋಚನೆ ಕ್ರಿಯೆಗಳೆರಡನ್ನೂ ಅದು ಸಂಪೂರ್ಣವಾಗಿ ನಿಯಂತ್ರಿಸಿದೆ. ಅಸಮಾನತೆಯೇ ವಾಸ್ತವವಾಗಿ ಹಿಂದೂ ಧರ್ಮದ ಆತ್ಮವೆನ್ನಬಹುದು. ಉಪಯುಕ್ತತೆಯ ದೃಷ್ಟಿಯಿಂದ ಹಿಂದೂ ಧರ್ಮದ ತಾತ್ವಿಕತೆಯನ್ನ ಸ್ವಲ್ಪ ಪರಿಶೀಲಿಸಬಹುದಾಗಿದೆ. ಹಿಂದೂ ಧರ್ಮವನ್ನು ಕುರಿತು ಈ ನಿಟ್ಟಿನಿಂದ ನಡೆಸುವ ಪರಿಶೀಲನೆಯು ವಿಸ್ತಾರವೂ ವಿವರಣಾತ್ಮಕವೂ ಆಗಿರಬೇಕಿಲ್ಲ. ಏಕೆಂದರೆ ಮಿಲ್ ಹೇಳಿರುವಂತೆ ನ್ಯಾಯ ಮತ್ತು ಉಪಯುಕ್ತತೆ ಪರಸ್ಪರ ವಿರುದ್ಧವೇನಲ್ಲ. ಮತ್ತೊಂದು ರೀತಿಯಲ್ಲಿ ಹೇಳುವುದಾದರೆ ವ್ಯಕ್ತಿಗೆ ಅನ್ಯಾಯವಾಗಿರುವುದು ಸಮಾಜಕ್ಕೆ ಪ್ರಯೋಜನಕಾರಿಯಾಗಿರಲು ಸಾಧ್ಯವೇ ಇಲ್ಲ. ಇದಲ್ಲದೆ ಜಾತಿಗಳ ಪರಿಣಾಮವೂ ನಮ್ಮ ಮುಖಕ್ಕೆ ರಾಚುತ್ತಿದೆ. ಜಾತಿಯ ಆದರ್ಶವೆನ್ನುವುದು ಕೇವಲ ಆದರ್ಶವಲ್ಲ, ಈ ಆದರ್ಶವನ್ನು ಅನುಸರಣೆಯಲ್ಲಿ ನಡೆದು ತೋರಿಸಲಾಗಿದೆ, ಆದ್ದರಿಂದ ಅದು ವಾಸ್ತವವಾಗಿದೆ. ಜರ್ಮನಿಯ ತತ್ವಜ್ಞಾನಿ ನೀಶೆ ಹೇಳುವ ಆದರ್ಶವನ್ನು ಸಾಧಿಸಿ ಮತ್ತು ವಾಸ್ತವವನ್ನೇ ಆದರ್ಶಗೊಳಿಸಿ ಎಂಬ ಮಾತನ್ನು ಚಾತುರ್ವರ್ಣ್ಯಕ್ಕೆ ಸಂಬಂಧಿಸಿದಂತೆ ಹಿಂದೂಗಳು ಚಾಚು ತಪ್ಪದೆ ಅನುಸರಿಸಿದ್ದಾರೆ. ಒಂದು ಆದರ್ಶದ ಮೌಲ್ಯವನ್ನು ಅದರ ಫಲಿತಾಂಶದಿಂದ ನಿರ್ಣಯಿಸಬೇಕಾಗುತ್ತದೆ. ಅನುಭವವೇ ಪ್ರಮಾಣವೆನ್ನುವುದಾದರೆ ಚಾತುರ್ವರ್ಣದ ಆದರ್ಶವು ಮೂರು ರೀತಿಯ ಖಂಡನೆಗೆ ಗುರಿಯಾಗುತ್ತದೆ. ಉತ್ಪಾದಕರ ವ್ಯವಸ್ಥೆಯಾಗಿ ಅದು ಅವಹೇಳನಕಾರಿಯಾಗಿದೆ. ಒಂದು ಆದರ್ಶ ಹಂಚಿಕೆಯ ವಿಧಾನವಾಗಿ ಅದರ ಸೋಲು ದುರವಸ್ಥೆಯಾಗಿದೆ. ಅದು ಒಂದು ಆದರ್ಶಕರ ಸಂಘಟನೆ ಎನ್ನುವುದಾದರೆ ಒಂದು ಸಾರ್ವತ್ರಿಕ ರಂಗವೊಂದನ್ನು ನಿರ್ಮಾಣ ಮಾಡಲು ಏಕೆ ಸಾಧ್ಯವಾಗಲಿಲ್ಲ? ಅದು ಉತ್ಪಾದನೆಯ ದೃಷ್ಟಿಯಿಂದ ಆದರ್ಶ ಪರವಾಗಿದೆ ಎನ್ನುವುದಾದರೆ ಅದರ ಉತ್ಪಾದನಾ ತಂತ್ರಗಳು ಆದಿಮ ಕಾಲದಿಂದಲೂ ಏಕೆ ಪ್ರಗತಿ ಹೊಂದಿಲ್ಲ? ಹಂಚಿಕೆಯ ವಿಧಾನಗಳು ಆದರ್ಶಮಯವಾಗಿರುವುದಾದರೆ ಗಾಬರಿ ತರಿಸುವಂತಹ ಸಂಪತ್ತಿನ ಅಸಮಾನತೆ ಕಡುಬಡತನದ ಪಕ್ಕದಲ್ಲಿಯೇ ಭಾರಿ ಶ್ರೀಮಂತಿಕೆಗಳಿಗೆ ಏಕೆ ಅವಕಾಶವಾಗಬೇಕು? ಆದರೆ ನಾನು ಇದನ್ನು ಒಟ್ಟಾರೆಯಾಗಿ ತಿರಸ್ಕರಿಸಲು ಹೋಗುವುದಿಲ್ಲ. ಏಕೆಂದರೆ ಜಾತಿ ವ್ಯವಸ್ಥೆಯ ಉಪಯುಕ್ತತೆಯನ್ನು ಹಿಂದೂಗಳು ಪ್ರಶಂಸಿಸುತ್ತಾರೆ. ಅದನ್ನ ಯೋಚಿಸಿ ಅದಕ್ಕೊಂದು ದೈವೀಕ ಅನುಮೋದನೆಯನ್ನು ತಂದುಕೊಟ್ಟ ಮನುವಿಗೆ ವಿವೇಕ ಮತ್ತು ಬುದ್ಧಿವಂತಿಕೆಯನ್ನು ಅವರು ಕೊಂಡಾಡುತ್ತಾರೆ. ಜಾತಿಯ ಬೇರೆ ಬೇರೆ ಆಯಾಮಗಳನ್ನು ಪ್ರತ್ಯೇಕವಾಗಿ ಪರಿಗಣಿಸುವುದರಿಂದ ಈ ದೃಷ್ಟಿ ಬೆಳೆದು ಬಂದಿದೆ. ಅವುಗಳನ್ನು ಸಂಯುಕ್ತವಾಗಿಯೇ ತೆಗೆದುಕೊಳ್ಳಬೇಕು. ಜಾತಿಗಳ ಪರಿಣಾಮದಿಂದ ಸಾಮಾಜಿಕ ಉಪಯುಕ್ತತೆ ಅಥವಾ ಅನುಪಯುಕ್ತತೆಗಳನ್ನು ಪರಿಶೀಲಿಸುವಾಗ ಜಾತಿಯ ವಿವಿಧ ಭಾಗಗಳನ್ನು ಒಟ್ಟಾಗಿ ತೆಗೆದುಕೊಂಡು ತೀರ್ಮಾನಿಸಬೇಕಾಗುತ್ತದೆ. ಈ ನೆಲೆಯಿಂದ ಸಮಸ್ಯೆಯನ್ನು ಬಿಡಿಸುವುದಾದರೆ ಈ ಕೆಳಗಿನ ತೀರ್ಮಾನಗಳಿಗೆ ಬರಬೇಕಾಗುತ್ತದೆ. ಒಂದನೆಯದಾಗಿ, ಜಾತಿಗಳು ದುಡಿಮೆಗಾರರನ್ನು ಪ್ರತ್ಯೇಕಿಸುತ್ತವೆ. ಎರಡನೆಯದು, ಆಸಕ್ತಿ ಮತ್ತು ದುಡಿಮೆಗಳನ್ನು ಜಾತಿಗಳು ಪರಸ್ಪರ ಹೊಂದಿಸುವುದಿಲ್ಲ. ಮೂರನೆಯದಾಗಿ, ಬುದ್ಧಿವಂತಿಕೆಗೂ ದೈಹಿಕ ಶ್ರಮಕ್ಕೂ ಇರುವ ಸಂಪರ್ಕವನ್ನ ಜಾತಿ ಕಡಿದು ಹಾಕುತ್ತದೆ. ನಾಲ್ಕನೆಯದು, ತನ್ನ ನಿಜವಾದ ಆಸಕ್ತಿಯನ್ನು ಬೆಳೆಸಿಕೊಳ್ಳುವುದನ್ನು ನಿರಾಕರಿಸುವುದರಿಂದ ಜಾತಿಯು ವ್ಯಕ್ತಿಯನ್ನು ನಿರ್ವೀರ್ಯಗೊಳಿಸುತ್ತದೆ. ಹಾಗೂ ಐದನೆಯದಾಗಿ, ಜಾತಿಯು ಚಲನೆಯನ್ನು ಸ್ಥಗಿತಗೊಳಿಸುತ್ತದೆ. ಜಾತಿ ವ್ಯವಸ್ಥೆಯು ಕೇವಲ ಕೆಲಸಗಳ ವಿಂಗಡಣೆಯಲ್ಲ, ಅದು ಕೆಲಸಗಾರರನ್ನೇ ವಿಭಾಗಿಸುತ್ತದೆ. ನಾಗರಿಕ ಸಮಾಜಕ್ಕೆ ನಿಸ್ಸಂದೇಹವಾಗಿ ಕೆಲಸಗಳ ವಿಂಗಡಣೆ ಬೇಕಾಗಿದೆ. ಆದರೆ ಯಾವುದೇ ನಾಗರಿಕ ಸಮಾಜದಲ್ಲಿ ಕೆಲಸಗಳ ವಿಂಗಡಣೆಯ ಜೊತೆಗೆ ಕೆಲಸಗಾರರನ್ನ ಭದ್ರವಾಗಿ ವಿಭಾಗಿಸಿಡುವುದನ್ನು ಅನುಸರಿಸಲಾಗಿಲ್ಲ. ಜಾತಿ ವ್ಯವಸ್ಥೆಯು ಕೆಲಸಗಳ ವಿಂಗಡಣೆಯಿಂದಲೂ ಭಿನ್ನವಾದ ಕೇವಲ ಕೆಲಸಗಾರರ ವಿಭಾಗ ಮಾತ್ರವಲ್ಲ, ಅದು ಕೆಲಸಗಾರರನ್ನು ವಿಭಾಗಿಸಿ ಒಬ್ಬರ ಮೇಲೊಬ್ಬರಂತೆ ಅವರನ್ನ ಶ್ರೇಣೀಕೃತಗೊಳಿಸಿದೆ. ಬೇರೆ ಯಾವ ದೇಶದಲ್ಲಿಯೂ ಹೀಗೆ ಕೆಲಸಗಾರರನ್ನ ವಿಭಾಗಿಸಿ ಮೇಲುಕೀಳಿನ ತಾರತಮ್ಯಗಳನ್ನು ಕಲ್ಪಿಸಿಲ್ಲ.
1: ಜಾತಿ ವ್ಯವಸ್ಥೆಯ ಈ ದೃಷ್ಟಿಯನ್ನ ಕುರಿತು ಮೂರನೆಯ ಟೀಕೆಯ ಅಂಶವು ಹೊಂದಿದೆ. ಈ ವಿಭಾಗವು ಸ್ವಯಂ ಸ್ಫೂರ್ತಿ ಮತ್ತು ಸಹಜ ಅಭಿರುಚಿಯ ತಳಹದಿಯ ಮೇಲೆ ರೂಪುಗೊಂಡಿಲ್ಲ. ಒಬ್ಬ ವ್ಯಕ್ತಿಯು ತನ್ನ ದಕ್ಷತೆಗನುಗುಣವಾಗಿ ಉದ್ಯೋಗವನ್ನ ಆಯ್ಕೆ ಮಾಡಿಕೊಳ್ಳಲು ಸಾಧ್ಯವಾಗುವಂತಹ ಮುಕ್ತ ಪರಿಸರವನ್ನ ಸಮಾಜ ಸೃಷ್ಟಿಸಬೇಕು. ಜಾತಿ ವ್ಯವಸ್ಥೆಯಲ್ಲಿ ಈ ತತ್ವವನ್ನೇ ಉಲ್ಲಂಘಿಸಲಾಗಿದೆ. ಏಕೆಂದರೆ ವ್ಯಕ್ತಿಗಳಿಗೆ ಸೂಕ್ತ ಕೆಲಸಗಳನ್ನ ವಹಿಸುವಲ್ಲಿ ಅವರ ಸಾಮರ್ಥ್ಯ ಮತ್ತು ಪರಿಣಿತಿಗಳನ್ನ ಆಧಾರವಾಗಿಟ್ಟುಕೊಳ್ಳದೆ ಅವರ ತಂದೆ ತಾಯಿಗಳ ಸಾಮಾಜಿಕ ಮಟ್ಟವನ್ನು ಪರಿಗಣಿಸಲಾಗುತ್ತದೆ. ಜಾತಿ ವ್ಯವಸ್ಥೆಯಿಂದಾದ ಉದ್ಯೋಗಗಳ ಶ್ರೇಣೀಕರಣವನ್ನ ಇನ್ನೊಂದು ದೃಷ್ಟಿಯಿಂದ ನೋಡಿದರೆ ನಿಶ್ಚಯವಾಗಿಯೂ ಅದು ವಿನಾಶಕಾರಿಯಾಗಿದೆ ಎಂಬುದು ಮನವರಿಕೆಯಾಗುತ್ತದೆ. ಕೈಗಾರಿಕೆ ಎನ್ನುವುದು ಯಾವಾಗಲೂ ಸ್ಥಗಿತವಾಗಿರುವುದಿಲ್ಲ. ತೀವ್ರಗತಿಯಿಂದ ಹಲವು ಬದಲಾವಣೆಗೆ ಅದು ಒಳಗಾಗುತ್ತಿರುತ್ತದೆ. ಇಂತಹ ಪರಿವರ್ತನೆಗೆ ಹೊಂದಿಕೊಳ್ಳಲು ವ್ಯಕ್ತಿಗೆ ತನ್ನ ಆ ಉದ್ಯೋಗವನ್ನ ಬದಲಾಯಿಸಿಕೊಳ್ಳುವ ಸ್ವಾತಂತ್ರ್ಯವಿರಬೇಕಾಗುತ್ತದೆ. ಬದಲಾದ ಪರಿಸರಕ್ಕೆ ಅನುಗುಣವಾಗಿ ಹೊಂದಿಕೊಳ್ಳಬೇಕಾದ ಸ್ವಾತಂತ್ರ್ಯವೂ ವ್ಯಕ್ತಿಗೆ ಇಲ್ಲವಾದರೆ ಅವನು ಜೀವನಕ್ಕಾಗಿ ದುಡಿಯುವುದೇ ಕಷ್ಟವಾಗುತ್ತದೆ. ಜಾಸ್ತಿ ವ್ಯವಸ್ಥೆಯಾದರೂ ಹಿಂದೂಗಳನ್ನು ಬೇಕಾದ ಕಡೆಯಲ್ಲಿ ಉದ್ಯೋಗಕ್ಕೆ ಸೇರಿಸಿಕೊಳ್ಳಲು ಅವಕಾಶ ಕೊಡುವುದಿಲ್ಲ. ಅಲ್ಲಿ ಉದ್ಯೋಗಗಳನ್ನು ಆನುವಂಶಿಕವಾಗಿ ಹಂಚಲಾಗುತ್ತದೆ. ತನ್ನ ಜಾತಿಯ ಕಸುಬನ್ನು ಬಿಟ್ಟು ಬೇರೆ ಉದ್ಯೋಗವನ್ನು ಹಿಡಿಯದೆ ಒಬ್ಬ ಹಿಂದೂ ಸಾಯುತ್ತಿರುವುದಾದರೆ ಅದಕ್ಕೆ ಕಾರಣವನ್ನ ಜಾತಿ ವ್ಯವಸ್ಥೆಯಲ್ಲಿಯೇ ಹುಡುಕಬೇಕು. ಉದ್ಯೋಗಗಳಲ್ಲಿ ಮರುಹೊಂದಾಣಿಕೆ ಮಾಡಿಕೊಳ್ಳಲು ಅನುಮತಿ ಕೊಡದಿರುವುದರಿಂದಲೇ ಹೆಚ್ಚಿನ ನಿರುದ್ಯೋಗವನ್ನು ನಾವು ಈ ದೇಶದಲ್ಲಿ ಕಾಣುತ್ತೇವೆ. ಇದಕ್ಕೆ ಕಾರಣವನ್ನು ಜಾತಿ ವ್ಯವಸ್ಥೆಯಲ್ಲಿಯೇ ಹುಡುಕಾಡಬೇಕಿದೆ. ಕೆಲಸಗಳ ವಿಂಗಡಣೆ

ಎಲ್ರಿಗೂ ನಮಸ್ಕಾರ. ಅಂಬೇಡ್ಕರ್ ಅರಿವಿನ ಓದಿಗೆ ತಮಗೆಲ್ರಿಗೂ ಕೂಡ ಸ್ವಾಗತ. ನಾನು ಸತ್ಯನಾರಾಯಣ್ ಜಿ ಟಿ ಕರೂರ್ ತುಮರಿಯಿಂದ ಅಂಬೇಡ್ಕರ್ ಅವರ ಪತ್ರಿಕಾ ಬರಹದ ಎರಡು ಪುಟ್ಟ ಬರಹಗಳನ್ನ ಓದ್ತಾ ಇದ್ದೇನೆ. ಹಿಂದೂಗಳ ಶಾರೀರಿಕ ಅವನತಿಗೆ ಕಾರಣ, ಹಿಂದೂಗಳ ಶಾರೀರಿಕ ಅವನತಿಗೆ ಕಾರಣ, ಈ ವಿಷಯದ ಮೇಲೆ ಅಂಬೇಡ್ಕರ್ ಅವರು ಬರೆದಿರುವ ಪತ್ರಿಕಾ ಬರಹ ಈ ರೀತಿಯಲ್ಲಿದೆ. ಭಾರತದ ಅವನತಿ ಎಲ್ಲಾ ರೀತಿಯಿಂದಲೂ ಆಗಿದೆ, ಅದರಲ್ಲೂ ಹಿಂದೂಗಳದ್ದಾದಷ್ಟು ಶಾರೀರಿಕ ಅವನತಿ ಬೇರೆ ಯಾವುದರಲ್ಲೂ ಆಗಿಲ್ಲ ಎಂದೆನಿಸುತ್ತದೆ. ಮುಂಬಯಿಯ ಓರಿಯೆಂಟಲ್ ವಿಮಾ ಕಂಪನಿಯು ಈ ವಿಷಯಕ್ಕೆ ಸಂಬಂಧಿಸಿದಂತಹ ಒಂದು ಸಣ್ಣ ಮಾಹಿತಿ ಪುಸ್ತಕವನ್ನು ಇತ್ತೀಚೆಗೆ ತಂದಿದೆ. ಇದರಲ್ಲವರು ಹಿಂದೂಗಳ ಶರೀರ ಯುರೋಪಿಯನ್ನರ ಶರೀರಕ್ಕಿಂತ ಎಷ್ಟು ಶಕ್ತಿಹೀನವಾಗಿದೆ ಎನ್ನುವುದನ್ನ ಸಾಕ್ಷ್ಯಾಧಾರಗಳ ಸಹಿತ ಬರೆದಿದ್ದಾರೆ. ಸುಮಾರು ದಿನಗಳಿಂದಾಗುತ್ತಿರುವ ಈ ಅವನತಿಯನ್ನ ಹೇಗೆ ತಡೆಯಬಹುದು ಎನ್ನುವ ಪ್ರಶ್ನೆ ಪ್ರತಿಯೊಬ್ಬ ದೇಶಭಕ್ತನಿಗೆ ಕಾಡುವುದು ಸಹಜವಾಗಿದೆ. ಅದಕ್ಕಾಗಿ ಮೇ ತಿಂಗಳಲ್ಲಿ ಮಹಾರಾಷ್ಟ್ರದಲ್ಲಿ ಶಾರೀರಿಕ ಪರಿಷತ್ತನ್ನು ನಡೆಸಿದ ಸದ್ಗೃಹಸ್ಥರಿಗೆ ಧನ್ಯವಾದ ಹೇಳಲೇಬೇಕು. ಆದರೆ ಒಂದೇ ಒಂದು ವಿಷಯಕ್ಕೆ ಬೇಸರವಾಗುತ್ತದೆ. ಈ ಪರಿಷತ್ತಿನಲ್ಲಿ ಒಟ್ಟು 6 ಮಸೂದೆಗಳನ್ನು ಮಂಜೂರು ಮಾಡಲಾಯಿತು. ಮಂಜೂರಾದ ಮಸೂದೆಗಳು ನಿಜವಾಗಿಯೂ ಉಪಯುಕ್ತವಾಗಿವೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಆದರೆ ಆ ಸಭೆಯಲ್ಲಿ ಬಾಲ್ಯ ವಿವಾಹವನ್ನು ಯಾರೂ ನಿಷೇಧಿಸಲಿಲ್ಲ ಎನ್ನುವುದಕ್ಕೆ ಆಶ್ಚರ್ಯವಾಗುತ್ತದೆ. ಶಾರೀರಿಕ ಅವನತಿಗೆ ಅನೇಕ ಕಾರಣಗಳಿದ್ದಾವು, ಆದರೆ ಬಾಲ್ಯ ವಿವಾಹವೂ ಹಿಂದೂಗಳ ಅವನತಿಗೆ ಮುಖ್ಯ ಹಾಗೂ ಮಹತ್ವದ ಕಾರಣ. 1871 ಬಾಬು ಕೇಶವ್ ಚಂದ್ರಸೇನ್ ಅವರು ಹಿಂದೂಗಳ ಶಾರೀರಿಕ ಅವನತಿಗೆ ಕಾರಣಗಳೇನು ಹಾಗೂ ಅದನ್ನು ತಡೆಗಟ್ಟುವ ಉಪಾಯಗಳಾವುವು ಎನ್ನುವುದಕ್ಕೆ ಅನೇಕ ಹೆಸರಾಂತ ಡಾಕ್ಟರ್ಗಳಿಂದ ಅನಿಸಿಕೆಗಳನ್ನ ತರಿಸಿದ್ದರು. ಅದರಲ್ಲಿ ಎಲ್ಲ ಡಾಕ್ಟರುಗಳು ಒಮ್ಮತದಿಂದ ಶಾರೀರಿಕ ಅವನತಿ ಕೇವಲ ಬಾಲ್ಯ ವಿವಾಹದಿಂದಲೇ ಆಗಿದೆ, ಹಾಗಾಗಿ ಹುಡುಗಿಯ ಮದುವೆ 16 ಮೊದಲು ಮಾಡುವುದು ಒಳ್ಳೆಯದಲ್ಲ ಅಂದರು. ತಾಕತ್ತು ಗಳಿಸಿ ಇಲ್ಲವೇ ಕಸರತ್ತು ಮಾಡಿ ಮನುಷ್ಯ ತನ್ನ ಶಾರೀರಿಕ ದೃಢತೆಯನ್ನ ಕಾಪಾಡಬಲ್ಲ. ಆದರೆ ದೇಹದಲ್ಲಿ ಪೌಷ್ಟಿಕತೆಯೇ ಇಲ್ಲದಿದ್ದರೆ ಶಕ್ತಿಯನ್ನಾದರೂ ಎಲ್ಲಿಂದ ತರಬಲ್ಲ? ಈ ದೃಷ್ಟಿಯಿಂದ ನೋಡಿದಾಗ ಪರಿಷತ್ತಿನ ಕೆಲಸ ಪೂರ್ತಿಯಾಗಲಿಲ್ಲ ಎನ್ನಬಹುದು. ಈ ಮದುವೆಯ ವಯಸ್ಸನ್ನು ನಿರ್ಧರಿಸುವುದು ಧಾರ್ಮಿಕ ಪ್ರಶ್ನೆಯಾದ್ದರಿಂದ ಅದರಲ್ಲಿ

ನಾವು ಮೂಗು ತೂರಿಸದಿರುವುದೇ ಒಳ್ಳೆಯದು ಅಂದುಕೊಂಡು ಪರಿಷತ್ತು ನಡೆಸುವವರು ಇಂತಹ ಮಹತ್ವದ ವಿಷಯವನ್ನ ಬಿಟ್ಟು ಬಿಟ್ಟಿದ್ದರೆ ಈ ಪರಿಷತ್ತಿನಿಂದ ಹಿಂದೂ ಜನರ ಆರೋಗ್ಯ ಸುಧಾರಿಸುತ್ತದೆ ಎನ್ನುವ ಆಸೆಯನ್ನಿಟ್ಟುಕೊಳ್ಳುವುದು ಕೂಡ ವ್ಯರ್ಥವಲ್ಲವೇ? ಹಿಂದೂಗಳಲ್ಲಿ ಧರ್ಮ ಭಾವನೆ ಭಯಾನಕವಾಗಿ ಹರಡಿಕೊಂಡಿದೆ ಎಂದರೆ ಯಾವುದೇ ವಿಷಯವನ್ನ ಧರ್ಮದಡಿ ತಂದಿಡಲು ಇವರಿಗೆ ಯಾವುದೇ ಕಷ್ಟಪಡಬೇಕಿಲ್ಲ, ಹಾಗೂ ಧಾರ್ಮಿಕ ವಿಷಯಗಳಲ್ಲಿ ಮೂಗು ತೂರಿಸಬಾರದು ಎನ್ನುವ ಕಾರಣಗಳಿಂದ ಯಾವುದೇ ಸುಧಾರಣೆ ತರುವುದು ಕಷ್ಟವಾಗುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಧರ್ಮಕ್ಕೆ ಯೋಗ್ಯವಾದ ಮಿತಿ ಹಾಕಿಕೊಟ್ಟು ಸಮಾಜ ಸುಧಾರಣೆಯ ಕೆಲಸವನ್ನ ಸುಲಭ ಮಾಡಿಕೊಡುವುದು ಪ್ರತಿಯೊಬ್ಬ ಸುಧಾರಣಾವಾದಿಯ ಆದ್ಯ ಕರ್ತವ್ಯವಾಗಿದೆ. ಇಂತಹ ಕರ್ತವ್ಯವನ್ನು ಪಾಲಿಸುವ ಧೈರ್ಯವಿರದವರ ಕೈಯಿಂದ ಸುಧಾರಣೆಯಾದೀತು ಎಂದು ನಮಗನಿಸುವುದಿಲ್ಲ. ಈ ಸೂಚನೆಯನ್ನು ಶಾರೀರಿಕ ಪರಿಷತ್ತು ಮುಂದಿನ ಸಲ ಗಮನಕ್ಕೆ ತೆಗೆದುಕೊಂಡೀತು ಎನ್ನುವ ಭರವಸೆ ಇದೆ. ಅಂಬೇಡ್ಕರ್ ಅವರ ಎರಡನೆಯ ಪತ್ರಿಕಾ ಬರಹ: ಬ್ರಾಹ್ಮಣರು ಬೇರೆಯವರದ್ದಲ್ಲದಿದ್ದರೂ ತಮ್ಮ ಜಾತಿಯವರ ಮಾತನ್ನಾದರೂ ಕೇಳಲಿ. ಇದು ಬರಹದ ಶಿರೋನಾಮೆ. ಬ್ರಾಹ್ಮಣರು ಬೇರೆಯವರದ್ದಲ್ಲದಿದ್ದರೂ ತಮ್ಮ ಜಾತಿಯವರ ಮಾತನ್ನಾದರೂ ಕೇಳಲಿ. ಕೇವಲ ಕಳ್ಳ ವ್ಯವಹಾರ ಮಾಡುವ ಅಭ್ಯಾಸವೇ ಇಂದು ಬ್ರಾಹ್ಮಣರಲ್ಲಿದೆ ಎಂದು ಯಾರೂ ತಿಳಿದುಕೊಳ್ಳಬೇಡಿ. ದಕ್ಷಿಣ ಹೈದರಾಬಾದಿನಲ್ಲಿ ಆಯೋಜಿಸಿದ್ದ 6ನೇ ಸಾಮಾಜಿಕ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಸರಳಾದೇವಿ ಚೌಧರಿಯವರು ಮನಬಿಚ್ಚಿ ಮಾಡಿದ ಭಾಷಣವನ್ನ ಕೇಳಿದವರಿಗಂತೂ ಹಾಗನಿಸಲಾರದು. ಶ್ರೀ ಸರಳಾದೇವಿ ಚೌಧರಿಯವರು ತಮ್ಮ ಭಾಷಣದಲ್ಲಿ, ನಾನು ಬ್ರಾಹ್ಮಣ ಜಾತಿಯಲ್ಲಿ ಜನಿಸಿದೆನೆಂದು ನನ್ನ ಹೆತ್ತವರನ್ನ ದೂಷಿಸುವುದು ಸಾಧ್ಯವಿಲ್ಲದಿದ್ದರೂ ಇಂದು ಇಳಿಮುಖವಾಗುತ್ತಿರುವ ಹಿಂದೂ ಸಮಾಜವನ್ನು ನೋಡಿದಾಗ ಸಮಾಜದ ಹಿತರಕ್ಷಣೆಗಾಗಿ ಸಮಾಜದ ಸುಧಾರಣೆಗಾಗಿ ತಮ್ಮನ್ನೇ ಮುಡಿಪಾಗಿಟ್ಟು ತಮ್ಮ ಕರ್ತವ್ಯ ಪಾಲಿಸುವುದನ್ನ ಬ್ರಾಹ್ಮಣರು ಮರೆತಿದ್ದಾರೆ ಅನ್ನುವುದಕ್ಕೆ ಎಲ್ಲ ಬ್ರಾಹ್ಮಣರನ್ನು ದೂಷಿಸಲಾಗದು ಎಂದರು. ಇಂದಿನ ಬ್ರಾಹ್ಮಣ ಸ್ತ್ರೀ ಪುರುಷರಿಗೆ ಶಾರೀರಿಕ ಸ್ವಚ್ಛತೆ ಅಥವಾ ಬುದ್ಧಿಯ ವಿಕಾಸದಲ್ಲೇ ಬ್ರಾಹ್ಮಣ ನಿಲುವಿದೆ ಅನ್ನುವ ತಪ್ಪು ಶಿಕ್ಷಣವನ್ನ ಕೊಡಲಾಗುತ್ತಿದೆ. ಅದಕ್ಕಿಂತ ಬ್ರಾಹ್ಮಣ ನಿಲುವೆಂದರೆ ಅಸ್ವಚ್ಛರನ್ನು ಪ್ರೀತಿಯಿಂದ ಹತ್ತಿರ ಮಾಡುವ ಸಹೃದಯತೆ, ಅಪವಿತ್ರವನ್ನ ಪವಿತ್ರ ಮಾಡುವ ಉತ್ಕಟತೆ, ಅಸಂಸ್ಕೃತರನ್ನ ಸುಸಂಸ್ಕೃತರನ್ನಾಗಿ ಮಾಡಿ ಅವರ ಬುದ್ಧಿ ಮನಸ್ಸನ್ನು ತಮ್ಮಂತೆ ಮಾಡಿಕೊಳ್ಳುವ ಉದ್ಯೋಗ ಎನ್ನುವ ಪರಿಪಾಠವಿದೆ. ಸಮಾಜಕ್ಕೆ ಚಾಲನೆ ನೀಡುವ ತಮ್ಮ ಕರ್ತವ್ಯವನ್ನು ಬ್ರಾಹ್ಮಣರು ಮಾಡುತ್ತಿಲ್ಲ. ಭಾರತದ ಮೂಲ ನಿವಾಸಿಗಳ ಮೇಲೆ ಆರ್ಯ ಸಂಸ್ಕೃತಿಯ ಆವರಣವನ್ನು ಹಚ್ಚಿ ಅವರನ್ನು ಆರ್ಯರನ್ನಾಗಿಸಿದ ಅಗಸ್ತ್ಯ ಋಷಿಗಳ ಶುದ್ಧೀಕರಣ ಪಾಠ ತಿದ್ದುವುದನ್ನ ಬ್ರಾಹ್ಮಣರು ಮರೆತಿದ್ದಾರೆ. ತಾವು ಹುಟ್ಟಿರುವುದೇತಕ್ಕೆ ಅನ್ನುವುದನ್ನೇ ಅವರು ಮರೆತಿದ್ದಾರೆ. ಇದನ್ನವರು ಎಷ್ಟರ ಮಟ್ಟಿಗೆ ಮರೆತಿದ್ದಾರೆಂದರೆ, ಬಹುಜನ ಸಮಾಜದಲ್ಲಿ ಜ್ಞಾನ ಪ್ರಸಾರ ಮಾಡಿ ಅವರೆಲ್ಲರನ್ನೂ ಸುಶಿಕ್ಷಿತರನ್ನಾಗಿ ಮಾಡುವುದು ಇವರ ಮುಖ್ಯ ಧರ್ಮವಾಗಿದ್ದರೂ, ಬ್ರಾಹ್ಮಣರಲ್ಲಿ ಯಾರಾದರೂ ಕೆಳಜಾತಿಯವರೊಂದಿಗೆ ಒಂದಾಗಿ ಅವರ ಧರ್ಮ ಕಾರ್ಯಗಳನ್ನು ಮಾಡಿ ಅವರಿಗೆ ಶಿಕ್ಷಣ ಕೊಡುವ ಪ್ರಯತ್ನ ಮಾಡಿದರೆ ಬ್ರಾಹ್ಮಣ ಜಾತಿಯವರಿಂದಲೇ ಅವರ ಮೇಲೆ ಬಹಿಷ್ಕಾರ ಹಾಕಲಾಗುತ್ತದೆ, ಹಾಗೂ ಅನ್ಯ ರೀತಿಯಿಂದಲೂ ಅವರಿಗೆ ಕಿರುಕುಳ ಕೊಡಲಾಗುತ್ತದೆ. ಬ್ರಾಹ್ಮಣ ಜಾತಿಯ ಕರ್ತವ್ಯದಲ್ಲಿದ್ದು ಎಂತಹ ವ್ಯತ್ಯಾಸ! ಒಂದು ಪಕ್ಷ ಬ್ರಾಹ್ಮಣನೊಬ್ಬನು
ಸಮಾಜದ ವ್ಯಕ್ತಿಯೊಬ್ಬನಿಗೆ ವಿದ್ಯೆ ಕಲಿಸಲು ಹಾಗೂ ಆತನ ಧರ್ಮ ಕಾರ್ಯಗಳನ್ನು ಮಾಡಿಕೊಡಲು ನಿರಾಕರಿಸಿದರೆ ಅದು ಅಧರ್ಮವಾಗಿ ಆತನನ್ನು ತಪ್ಪಿತಸ್ಥನನ್ನಾಗಿ ನಿರ್ಧರಿಸುವುದು ಯೋಗ್ಯವಾಗಿತ್ತು. ಅರೆರೆ, ಇಂದು ಬ್ರಾಹ್ಮಣರು ಅಧಪತನವಾದಷ್ಟು ದಲಿತರು ಅಧಪತನವಾಗಿಲ್ಲ. ಜಾಣ್ಮೆ, ದೂರದರ್ಶಿತ್ವ, ನಿಷ್ಕಾಮ ಕರ್ಮ ಇತ್ಯಾದಿ ಗುಣಗಳಿಂದು ಬ್ರಾಹ್ಮಣರಲ್ಲಿ ಕಾಣೆಯಾಗಿವೆ. ಸಮಾಜ ಸುಧಾರಕರು ಮೊದಲು ಬ್ರಾಹ್ಮಣ ಜಾತಿಯನ್ನು ಸುಧಾರಿಸಲು ಒಂದು ಮಂಡಳವನ್ನು ಸ್ಥಾಪಿಸುವ ಅಗತ್ಯವಿದೆ. ಈ ಜಾತಿಯ ಅಧೋಗತಿ ಎಷ್ಟರ ಮಟ್ಟಿಗೆ ಆಗಿದೆ ಎಂದರೆ ಆ ಜಾತಿಗೆ ಪುನರುಜ್ಜೀವನ ಕೊಡುವ ಅಗತ್ಯವಿರುವಷ್ಟು ಅಗತ್ಯ ಇನ್ಯಾವ ಜಾತಿಗೂ ಇಲ್ಲ ಎಂದರೆ ತಪ್ಪಾಗಲಾರದು. ಶಾಸ್ತ್ರೀಯ ಸಂಗೀತದ ಸ ರೆ ಗ ಮ ಪ ಸ್ವರದಲ್ಲಿಯ ಸಾದ ಜಾಗ ಬ್ರಾಹ್ಮಣ ಜಾತಿಯವರದ್ದು. ಈ ಸಾ ಸ್ವರವೇ ಹಾಳಾದರೆ ಸಂಪೂರ್ಣ ರಾಗವೇ ಹಾಳಾಗುತ್ತದೆ ಎನ್ನುವುದು ಸತ್ಯ. ಈ ಸ್ವರವನ್ನು ಮೊದಲು ತನ್ನ ಸ್ಥಾನಕ್ಕೆ ಕರೆದುಕೊಂಡು ಬರುವ ಅವಶ್ಯಕತೆ ಇದೆ ಹಾಗೂ ಅದನ್ನು ಹಾಗೆ ಕರೆತರಲು ಬ್ರಾಹ್ಮಣರಿಗೆ ಅವರ ಅಧೋಗತಿ ಹಾಗೂ ಕರ್ತವ್ಯದ ಅರಿವು ಮಾಡಿಸಿಕೊಡಬೇಕಾಗಿದೆ. ದೂರದೃಷ್ಟಿ ಇರುವ, ಮನಸ್ಸಿನಲ್ಲಿ ಎಲ್ಲರ ಬಗ್ಗೆ ಸಮಾನ ಪ್ರೀತಿ ಇರುವ ಹಾಗೂ ತನ್ನ ಧರ್ಮಶಾಸ್ತ್ರದಲ್ಲಿ ಎಲ್ಲರ ಉನ್ನತಿಗಾಗಿ ಸಮಾನ ಅವಕಾಶಗಳನ್ನಿಟ್ಟುಕೊಂಡಿರುವ ಮನುಷ್ಯನೇ ಧರ್ಮಾಧಿಕಾರಿಯಾಗಲು ಯೋಗ್ಯ. ಬ್ರಾಹ್ಮಣ ಸ್ಥಾನ ಹುಟ್ಟಿನಿಂದ ಸಿಕ್ಕಿರುವುದು. ಅದು ಹುಟ್ಟಿನಿಂದಲ್ಲದೆ ಬೇರೆ ಯಾವ ರೀತಿಯಿಂದಲೂ ಸಿಗಬಾರದು ಎನ್ನುವ ನಿರ್ಬಂಧನೆ ದೂರವಾಗಬೇಕು. ಬ್ರಾಹ್ಮಣ ಸ್ಥಾನ ಸಿಗುವುದು ತಪಸ್ಸಿನ ಫಲ ಎನ್ನುವ ಹಳೆಯ ಕಾಲದ ನಿಯಮವನ್ನ ಮತ್ತೆ ಜಾರಿಗೆ ತರಬೇಕು. ಬ್ರಾಹ್ಮಣ ತಂದೆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿ ಅಬ್ರಾಹ್ಮಣರ ಕೆಲಸಗಳನ್ನ ಮಾಡುವವನು ತನ್ನನ್ನು ತಾನು ಎಷ್ಟೇ ಬ್ರಾಹ್ಮಣನೆಂದುಕೊಂಡರೂ ಆತ ಅಬ್ರಾಹ್ಮಣನೇ. ಹಣದ ಆಸೆ ಬಿಟ್ಟು ಪರೋಪಕಾರಕ್ಕಾಗಿ ತನ್ನ ದೇಹವನ್ನು ಸವೆಸುವುದೇ ಬ್ರಾಹ್ಮಣನ ನಿಜ ಧರ್ಮ. ಆದರೆ ತನ್ನ ಧರ್ಮವನ್ನು ತ್ಯಜಿಸಿ ಹಣದ ಇಲ್ಲವೇ ಮದಿರೆಯ ದಾಸನಾಗುವ ಬ್ರಾಹ್ಮಣನು ತನ್ನ ಸ್ಥಾನವನ್ನು ಬ್ರಾಹ್ಮಣ ಧರ್ಮವನ್ನು ಆಚರಿಸುವ ವೈಶ್ಯನಿಗೋ ಶೂದ್ರನಿಗೋ ಬಿಟ್ಟುಕೊಡಬೇಕು. ಈಗಿನ ಮನ್ವಂತರದಲ್ಲಿ ಸಮಾಜವನ್ನ ವ್ಯವಸಾಯ ಆಧಾರಿತ ವರ್ಗೀಕರಣ ಮಾಡುವ ಅಗತ್ಯವಿದೆ. ಸಮಾಜ ಕಾರ್ಯವನ್ನೇ ತನ್ನ ಕೆಲಸವನ್ನಾಗಿಸಿಕೊಂಡ ಜನರನ್ನು ಬ್ರಾಹ್ಮಣರೆಂದು ಸಂಬೋಧಿಸಲ್ಪಟ್ಟು ಬೇರೆ ಬ್ರಾಹ್ಮಣರಿಂದ ಆ ಸ್ಥಾನವನ್ನ ಕಿತ್ತುಕೊಳ್ಳಬೇಕು. ಇಷ್ಟು ದಿನ ನಾವು ಬ್ರಾಹ್ಮಣರ ಬಗ್ಗೆ ಬರೆಯುತ್ತಿದ್ದುದನ್ನೇ ಶ್ರೀ ಸರಳಾದೇವಿಯವರು ಸರಳವಾದ ಭಾಷೆಯಲ್ಲಿ ಹಾಗೂ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದ್ದಕ್ಕೆ ನಮಗೆ ಸಂತೋಷವಾಗುತ್ತದೆ. ಬೇರೆಯವರ ಮಾತು ಕೇಳದಿದ್ದರೂ ನಿಮ್ಮ ಜನರ ಮಾತನ್ನಾದರೂ ಕೇಳಿ ಎಂದು ನಾನು ಬ್ರಾಹ್ಮಣ ಬಂಧುಗಳಿಗೆ ಹೇಳಲಿಚ್ಛಿಸುತ್ತೇನೆ. ನಮಸ್ಕಾರ.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
2: ಹೌದು, ನಾನು ಕ್ಯಾನ್ಸರ್ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
1: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
2: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077775555. ಇದಕ್ಕೆ ಸಂಪರ್ಕಿಸಬಹುದು.
4: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಕೆಲವೊಂದು ಗಿಡಮೂಲಿಕೆ ಸಸ್ಯಗಳು, ಆ ಗಿಡಗಳ ಎಲೆಗಳು ಅದ್ಭುತವಾದಂತಹ ಔಷಧೀಯ ಗುಣಗಳನ್ನು ಹೊಂದಿರುತ್ತೆ. ಕೇವಲ ಎಲೆಗಳು ಮಾತ್ರ ಅಲ್ಲದೆ ಆ ಗಿಡದ ಬೇರು ಇರ್ಬೋದು, ಕಾಂಡ ಇರ್ಬೋದು, ಪ್ರತಿಯೊಂದರಿಂದಲೂ ಕೂಡ ಸಾಕಷ್ಟು ಉಪಯೋಗ ಇದ್ದೇ ಇರುತ್ತೆ. ಇಂತಹ ಗಿಡಮೂಲಿಕೆ ಸಸ್ಯಗಳ ಎಲೆಗಳಿಂದಲೂ ಸಹ ಕೆಲವೊಂದು ವಿಶೇಷವಾಗಿರುವಂತಹ ರೆಸಿಪಿಗಳನ್ನು ನಾವು ಮಾಡ್ಬೋದು ಸ್ನೇಹಿತರೆ, ಅಡುಗೆಗಳನ್ನು ಕೂಡ ಮಾಡ್ಬೋದು. ಈ ತಂಬುಳಿ, ಚಟ್ನಿ, ಜೊತೆಗೆ ಚಿತ್ರಾನ್ನ, ಈ ರೀತಿಯ ಒಂದು ರೆಸಿಪಿಗಳನ್ನು ಕೂಡ ತಯಾರಿಸ್ಬೋದು. ಅಂತಹ ಅನೇಕ ಔಷಧಿ ಗುಣಗಳನ್ನು ಹೊಂದಿರುವಂತಹ ಸಸ್ಯಗಳು ನಮಗೆ ಸಾಕಷ್ಟು ಬಗೆಯಲ್ಲಿ ಸಿಗ್ತವೆ. ಅಂತಹ ಔಷಧೀಯ ಗಿಡಮೂಲಿಕೆಗಳಲ್ಲಿ ದೊಡ್ಡ ಪತ್ರೆ ಕೂಡ ಒಂದಾಗಿದೆ ಸ್ನೇಹಿತರೆ. ಈ ದೊಡ್ಡ ಪತ್ರೆ ಹೆಸರಿಗೆ ತಕ್ಕ ಹಾಗೆ ಆರೋಗ್ಯದ ದೃಷ್ಟಿಯಲ್ಲಿ ದೊಡ್ಡ ಪಾತ್ರ ನಿರ್ವಹಿಸುತ್ತೆ. ಇದು ಶೀತ, ಕೆಮ್ಮು, ಜ್ವರ, ಕಫ, ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿರ್ಬೋದು, ಅದರೊಟ್ಟಿಗೆ ಚರ್ಮದ ತುರಿಕೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲಿಕ್ಕೆ ಅತ್ಯುತ್ತಮವಾದಂತಹ ಗಿಡಮೂಲಿಕೆಯಾಗಿದೆ. ಇದರ ಎಲೆಗಳ ರಸವನ್ನು ಜೇನು ಅಥವಾ ಬೆಲ್ಲದೊಂದಿಗೆ ಸೇವನೆ ಮಾಡ್ಬೋದು. ಜೊತೆಗೆ ಇದರಿಂದ ಕಷಾಯ ಕೂಡ ಮಾಡ್ತಾರೆ, ಚಟ್ನಿ, ತಂಬುಳಿಗಳನ್ನು ಕೂಡ ಸಾಕಷ್ಟು ಬಗೆಯಲ್ಲಿ ಮಾಡ್ತಾರೆ. ಮನೆ ಮದ್ದುಗಳನ್ನು ಸಾಕಷ್ಟು ಬಗೆಯಲ್ಲಿ ಮಾಡ್ಕೊಳ್ತಾರೆ ಈ ದೊಡ್ಡಪತ್ರೆಯಿಂದ. ಮುಖ್ಯವಾಗಿ ಶೀತ, ಕೆಮ್ಮು ನಿವಾರಣೆಯಾಗತ್ತೆ, ಜೀರ್ಣಕ್ರಿಯೆ ಸುಧಾರಿಸುತ್ತೆ, ಹಾಗೆ ಈ ಕಜ್ಜಿ, ತುರಿಕೆ ಈ ರೀತಿಯ ಒಂದು ಸಮಸ್ಯೆಗಳಿದ್ದರೆ ಕಡಿಮೆಯಾಗತ್ತೆ. ಈ ಶೀತ, ಕೆಮ್ಮು ಇರುವಂಥವರು ಈ ಎಲೆಗಳನ್ನು ನೀರಲ್ಲಿ ಕುದಿಸಿ ಬೆಲ್ಲ ಅಥವಾ ಜೇನು ಬೆರೆಸಿ ಕುಡಿಯೋದ್ರಿಂದ ಶೀತ ಅಥವಾ ಕೆಮ್ಮು, ಕಫ ಶಮನವಾಗತ್ತೆ, ಅಂದರೆ ಕಡಿಮೆಯಾಗತ್ತೆ. ಚಿಕ್ಕ ಮಕ್ಕಳಿಗೆ ಜ್ವರ ಬಂದಾಗ ಈ ಎಲೆಗಳನ್ನು ಬಾಡಿಸಿ ರಸ ತೆಗೆದು ಕುಡಿಸೋದ್ರಿಂದ ಜ್ವರ ಕೂಡ ಕಡಿಮೆಯಾಗತ್ತೆ. ನಾಗಲೇ ಹೇಳ್ದಾಗೆ ಜೀರ್ಣಕ್ರಿಯೆಗೆ, ಚರ್ಮದ ಸಮಸ್ಯೆಗಳ ನಿವಾರಣೆಗೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲಿಕ್ಕೆ, ಕಣ್ಣಿನ ಉರಿ ಅಂತ ಆದಾಗ ಎಳ್ಳೆಣ್ಣೆ ಅಥವಾ ದೊಡ್ಡಪತ್ರೆ ರಸವನ್ನು ತಲೆಗೆ ಹಚ್ಚೋದ್ರಿಂದ ತಲೆ ತಂಪಾಗಿ ಕಣ್ಣುರಿ ಕೂಡ ಕಡಿಮೆಯಾಗತ್ತೆ. ಸೊ ಇಷ್ಟೆಲ್ಲ ಬಗೆಯಲ್ಲಿ ಉಪಯೋಗ ಇದೆ ದೊಡ್ಡಪತ್ರೆ. ಕಷಾಯವನ್ನು ಕೂಡ ಮಾಡ್ಕೊಳ್ಬೋದು. 10 ರಿಂದ 12 ಎಲೆಗಳನ್ನು ನೀರಲ್ಲಿ ಕುದಿಸಿ ಅರ್ಧ ಕೇಳಿಸಿ ಉಗುರು ಬೆಚ್ಚಗೆ ಕಷಾಯವನ್ನು ಕುಡಿಬೋದು. ಇನ್ನು ಚಟ್ನಿ ಕೂಡ ಮಾಡ್ತಾರೆ, ಅದರೊಟ್ಟಿಗೆ ತಂಬುಳಿ ಕೂಡ ತಯಾರು ಮಾಡ್ತಾರೆ. ಜೊತೆಗೆ ದೋಸೆ ಹಿಟ್ಟಿನಲ್ಲಿ ಇದನ್ನು ಬೆರೆಸಿ ಸೇವನೆ ಕೂಡ ಮಾಡ್ತಾರೆ. ಇಷ್ಟೆಲ್ಲ ಉಪಯೋಗ ಇದೆ ದೊಡ್ಡಪತ್ರೆಯಿಂದ. ಈ ದಿನ ಸ್ನೇಹಿತರೆ, ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ದೊಡ್ಡಪತ್ರೆಯನ್ನು ಬಳಸಿ ವಿಶೇಷವಾಗಿರುವಂತಹ ರೆಸಿಪಿಗಳನ್ನು ಮಾಡ್ತಾ ಇದ್ದಾರೆ ಬೆಂಗಳೂರಿನ ಮಂಜುಳಾ ಆರಾಧ್ಯ ಮೇಡಮ್ ಅವರು. ದೊಡ್ಡಪತ್ರೆಯನ್ನು ಬಳಸ್ಕೊಂಡು ಬೋಂಡಾ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ದೊಡ್ಡಪತ್ರೆ ಎಲೆಯ ಬೋಂಡಾ ಮತ್ತು ಚಿತ್ರಾನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಈ ರೆಸಿಪಿಗಳನ್ನು ಹೇಗೆ ಮಾಡಬೇಕು, ಯಾವೆಲ್ಲ ಪದಾರ್ಥಗಳು ಬೇಕು, ಯಾವ ಕ್ರಮದಲ್ಲಿ ಮಾಡಬೇಕು ಅನ್ನೋದನ್ನು ಮಂಜುಳಾ ಆರಾಧ್ಯ ಮೇಡಮ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಮಂಜುಳಾ ಆರಾಧ್ಯ ಮೇಡಮ್ ಅವರು ದೊಡ್ಡಪತ್ರೆ ಎಲೆಯನ್ನ ಬಳಸಿ ವಿಶೇಷವಾಗಿರುವಂತಹ ಅಡುಗೆಗಳನ್ನು ಮಾಡ್ತಾ ಇದ್ದಾರೆ. ದೊಡ್ಡಪತ್ರೆಯ ಬೋಂಡ ಮತ್ತು ದೊಡ್ಡಪತ್ರೆಯಿಂದ ಚಿತ್ರಾನ್ನ ಜೊತೆಗೆ ವಿಭಿನ್ನವಾಗಿರುವಂತಹ ರುಚಿಯನ್ನು ಕೂಡ ಕೊಡುತ್ತೆ. ಈ ದೊಡ್ಡಪತ್ರೆ ಎಲೆಯನ್ನ ಹಾಗೆ ತಿನ್ನೆ ಅಂದರೆ ತಿನ್ನೋದು ತುಂಬ ಕಡಿಮೆ. ಹಾಗೆ ಕಷಾಯ ಕೂಡ ಕುಡಿಯೋಕೆ ಹಿಂದೆ ಮುಂದೆ ಮಾಡ್ತಾರೆ. ಆಗ ಈ ರೀತಿಯಲ್ಲಿ ಚಿತ್ರಾನ್ನದ ರೂಪದಲ್ಲಿ ಈ ರೀತಿ ಮಾಡಿಕೊಟ್ರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ತಡ ಮಾಡೋದು ಬೇಡ. ಈ ದೊಡ್ಡಪತ್ರೆ ಎಲೆಯಿಂದ ಚಿತ್ರಾನ್ನವನ್ನು ಹೇಗೆ ತಯಾರಿಸ್ತಾರೆ ನಮ್ಮ ಮಂಜುಳಾ ಆರಾಧ್ಯ ಮೇಡಮ್ ಅವರು ಅನ್ನೋದನ್ನು ಅವರಿಂದಲೇ ತಿಳಿಯೋಣ.
5: ಹಲೋ ಫ್ರೆಂಡ್ಸ್, ಈಗ ದೊಡ್ಡಪತ್ರೆ ಅಂತ ಕೇಳಿದಿರಲ್ವಾ? ದೊಡ್ಡಪತ್ರೆ ಅಂದರೆ ತುಂಬ ಔಷಧಿಯುಕ್ತದಂಥ ಎಲೆ. ಮನೆಯಲ್ಲಿ ಒಂದು ದೊಡ್ಡ ಮರ ಇದ್ದರೆ, ತೆಂಗಿನ ಮರ ಏನಾದ್ರು ಇದ್ದರೆ ಅದ್ರ ಕೆಳಗಡೆ ಬೆಳ್ಕೋಬೋದು, ಅಥವಾ ಪಾಟಲ್ಲೂ ಬೆಳಿಬೋದು. ತುಂಬ ಈಸಿ ಅದು. ಒಂದು ತುಂಡು ನೆಟ್ಟರೆ ಅದು ತನ್ನಾಗಿ ಬೆಳೆಯುತ್ತೆ. ಅದರದ್ದು ಎಲೆಗಳು ರೌಂಡ್ ರೌಂಡಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದನ್ನು ಉಪಯೋಗಿಸಿ ತಂಬುಳಿ ಮತ್ತು ಬೋಂಡಾ ಎಲ್ಲ ಮಾಡ್ತಾರೆ. ಈಗ ದೊಡ್ಡ ಸೊಪ್ಪಿ, ದೊಡ್ಡಪತ್ರೆ ಸೊಪ್ಪಿನ ಚಿತ್ರಾನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಆಶ್ಚರ್ಯ ಆಗ್ಬೋದು, ದೊಡ್ಡಪತ್ರೆಯಲ್ಲಿ ಹೇಗೆ ಚಿತ್ರಾನ್ನ ಮಾಡ್ತಾರೆ ಅಂತ. ಇದು ಕೂಡ ಒಂದು ಮಲೆನಾಡಿನ ಒಂದು ವಿಶೇಷವಾದಂಥ ಒಂದು ಖಾದ್ಯ. ಇದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅನ್ನೋದು ಸಾಮಾನ್ಯ ಗೊತ್ತಿದೆ. ಮೈ ತುರಿಕೆ ಇದ್ದರೆ ವಾಸಿಯಾಗುತ್ತೆ. ಚರ್ಮದ ಕಾಯಿಲೆಗಳಿಗೆ ಜಾಸ್ತಿ ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ ದೊಡ್ಡಪತ್ರೆ. ಮತ್ತು ಎಲ್ಲ ಥರದಲ್ಲೂ ದೊಡ್ಡಪತ್ರೆ ಈ ಶೀತ, ಕೆಮ್ಮು, ನೆಗಡೆ ಇದಕ್ಕೆಲ್ಲದಕ್ಕೂ, ಜ್ವರಕ್ಕೂ, ಇದಕ್ಕೆಲ್ಲದಕ್ಕೂ ಔಷಧಿಯಾಗಿ ಉಪಯೋಗ ಆಗುತ್ತೆ. ಇದರದ್ದು ಚಿತ್ರಾನ್ನ ಮಾಡೋದು ಹೇಗೆ? ಫಸ್ಟು ಒಂದು 10 ದೊಡ್ಡಪತ್ರೆ ಎಲೆಗಳಿಂದ ತೊಗೊಂಬಂದು ತೊಳೆದು ಅದನ್ನು ಉದ್ದುದಕ್ಕೆ ಹೆಚ್ಚಿಟ್ಕೋಬೇಕು. ಆಮೇಲೆ ಒಂದು ಕಪ್ನಷ್ಟು ಕಾಯಿ ತುರಿ ಇಟ್ಕೋಬೇಕು. ಅದ್ರ ಜೊತೆಗೆ ಒಂದು 5-6 ಹಸಿಮೆಣಸಿನ್ಕಾಯಿ ಅಷ್ಟನ್ನು ಮಿಕ್ಸಿಗೆ ಹಾಕಿ ಮಿಕ್ಸಿನಲ್ಲಿ ರುಬ್ಬಿ ಒಂದು ಕಡೆಗೆ ಇಟ್ಕೊಳ್ಳೋದು. ಇನ್ನೊಂದು ಕಡೆಗೆ ಒಗ್ಗರಣೆಗೆ ಸಾಸಿವೆ ಎಣ್ಣೆ ಇಟ್ಬಿಟ್ಟು ಅದಕ್ಕೆ ಕರಿಬೇವು ಹಾಕಿ ಕಡಲೆ ಬೀಜ ಹಾಕಿ ಅವೆಲ್ಲ ಬೆಂದ ಮೇಲೆ ಈರುಳ್ಳಿನೂ ಕೂಡ ಹಾಕ್ಬೋದು ಅಥವಾ ಬಿಡ್ಬೋದು. ಹಿಂಗೆ ಹಾಕಬೇಕು. ಬೆಳ್ಳುಳ್ಳಿ ಹಾಕಬೇಕು, ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಹಾಕಬೇಕು. ಅದ್ರ ಜೊತೆಗೆ ಈ ರುಬ್ಬಿದ ಮಿಶ್ರಣ, ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ದೊಡ್ಡಪತ್ರೆ, ಇದರದ್ದು ಮಿಶ್ರಣವನ್ನು ಹಾಕಬೇಕು. ಹಾಕಿ ಎಣ್ಣೆನಲ್ಲಿ ಫ್ರೈ ಮಾಡಬೇಕು. ಅದು ಎಣ್ಣೆನಲ್ಲಿ ಫ್ರೈ ಮಾಡ್ತಾ ಮಾಡ್ತಾ ಎಣ್ಣೆ ಬಿಟ್ಕೊಳ್ಳುತ್ತೆ. ಆಮೇಲೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋದು. ಉಪ್ಪು ಹಾಕಾದಮೇಲೆ ನಿಂಬೆಹಣ್ಣಿನ ರಸ, ಒಂದು 2 ನಿಂಬೆಹಣ್ಣು ಹೆಚ್ಚಿ ಅದರ ರಸ ತೆಗೆದಿಟ್ಕೊಂಡು ಅದನ್ನು ಕೂಡ ಈ ಒಗ್ಗರಣೆಗೆ ಹಾಕಬೇಕು. ಹಾಕಿ ಎಲ್ಲ ಗುರಾಡಿ ಇಟ್ಕೋಬೇಕು. ಆಮೇಲೆ 1-2 ಲೋಟದಷ್ಟು ಅಕ್ಕಿಯಿಂದ ಇದು ಅನ್ನ ಮಾಡಿಟ್ಕೊಂಡಿರಬೇಕು. ಅನ್ನ ಸ್ವಲ್ಪ ಆರಿದ್ಮೇಲೆ ಈ ಮಿಶ್ರಣವನ್ನು ಕಲಿಸ್ಬೇಕು. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋದು ಮತ್ತು ಕಡಲೆ ಬೀಜ ಹಾಕೋದು, ಅದು ನಮ್ಮ ಇಷ್ಟದಂತೆ ಹಾಕ್ಬೋದು. ಮತ್ತು ಖಾರನೂ ಕೂಡ ನಮ್ಮ ಇಷ್ಟದಂತೆ ಹಾಕ್ಕೋಬೋದು. ಇಷ್ಟು ಮಾಡಿದರೆ ತುಂಬ ರುಚಿಯಾದ ದೊಡ್ಡಪತ್ರೆ ಎಲೆಯ ಚಿತ್ರಾನ್ನ ರೆಡಿಯಾಗುತ್ತೆ. ದೊಡ್ಡಪತ್ರೆ ಹಾಕಿರೋದ್ರಿಂದ ಹಸಿರು ಹಸಿರಾಗಿರುತ್ತೆ, ಅದು ನೋಡೋದಕ್ಕೂ ಒಂಥರ ಅಟ್ರ್ಯಾಕ್ಟಿವ್ ಆಗಿರುತ್ತೆ. ಮತ್ತು ಸಾಮಾನ್ಯ ನಾವು ಒಗ್ಗರಣೆಗೆ ಅರಿಶಿಣದ ಪುಡಿ ಹಾಕಿ ಹಾಕ್ತೀವಿ ಯಾವಾಗ್ಲೂ. ಅರಿಶಿಣ ಪುಡಿ ಮತ್ತು ಹಸಿರು ಎರಡೂ ಸೇರಿ ಒಂಥರ ಗಿಣಿ ಹಸಿರು ಕಲರ್ ಬಂದಿರುತ್ತೆ. ಅದೊಂಥರ ಅಟ್ರ್ಯಾಕ್ಟಿವ್ ಆಗಿರುತ್ತೆ, ತಿನ್ನೋದಕ್ಕೂ ತುಂಬ ಚೆನ್ನಾಗೂ ಇರುತ್ತೆ. ಆರೋಗ್ಯಕರವಾಗಿರುವಂಥ ಈ ಒಂದು ಚಿತ್ರಾನ್ನದ ರೆಸಿಪಿಯನ್ನು ತಮ್ಮ ಹತ್ರ ನಾನು ಹಂಚಿಕೊಂಡಿದ್ದೇನೆ. ತಾವು ಕೂಡ ಮತ್ತೊಮ್ಮೆ ಮಾಡಿ ನೋಡಿ ಈ ದೊಡ್ಡಪತ್ರೆ ಚಿತ್ರಾನ್ನ ಎಷ್ಟು ಸ್ಪೆಷಲ್ ಆಗಿರುತ್ತೆ ಅನ್ನೋದನ್ನು ನೀವು ಕೂಡ ಮಾಡಿ.
4: ಖಂಡಿತವಾಗ್ಲೂ ಸ್ನೇಹಿತರೆ, ನೀವು ಕೂಡ ಅದರಲ್ಲೂ ಈ ಸಮಯದಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ದೊಡ್ಡಪತ್ರೆಯ ಚಿತ್ರಾನ್ನವನ್ನು ಮಾಡಿಕೊಂಡಾಗ ಈ ಶೀತ, ನೆಗಡಿ, ಕೆಮ್ಮು ಕೂಡ ಕಡಿಮೆ ಆಗುತ್ತೆ. ಜೊತೆಗೆ ವಿಭಿನ್ನವಾಗಿರುವಂಥ ರುಚಿಯನ್ನು ಕೂಡ ಕೊಡುತ್ತೆ. ಆರೋಗ್ಯಕ್ಕೂ ಸೈ, ರುಚಿಗೂ ಸೈ ದೊಡ್ಡಪತ್ರೆ ಚಿತ್ರಾನ್ನ. ಸೊ ದೊಡ್ಡಪತ್ರೆಯನ್ನು ಬಳಸಿ ಹೇಗೆ ಚಿತ್ರಾನ್ನ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಬೆಂಗಳೂರಿನ ಮಂಜುಳಾ ಆರಾಧ್ಯ ಮೇಡಮ್ ಅವರು. ಚಿತ್ರಾನ್ನದೊಟ್ಟಿಗೆ ಬೋಂಡ ಇದ್ದರೆ ಇನ್ನೂ ಚೆನ್ನಾಗಿರುತ್ತಲ್ವಾ? ಸೊ ದೊಡ್ಡಪತ್ರೆಯನ್ನು ಬಳಸ್ಕೊಂಡು ಬೋಂಡ ಮಾಡ್ತಾ ಇದ್ದಾರೆ. ಆ ಬೋಂಡವನ್ನು ಹೇಗೆ ತಯಾರು ಮಾಡಬೇಕು ಅನ್ನೋದನ್ನು ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಮಂಜುಳಾ ಆರಾಧ್ಯ ಮೇಡಮ್ ಅವರು ದೊಡ್ಡಪತ್ರೆ ಎಲೆಯಿಂದ ಚಿತ್ರಾನ್ನವನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಚಿತ್ರಾನ್ನದ ಜೊತೆಗೆ ಬೋಂಡ ಇದ್ದರೆ ಮತ್ತಷ್ಟು ರುಚಿ ಹೆಚ್ಚಾಗುತ್ತೆ ಅಲ್ವಾ? ಸೊ ದೊಡ್ಡಪತ್ರೆ ಎಲೆಯನ್ನು ಬಳಸಿ ಬೋಂಡವನ್ನು ಮಾಡ್ತಾ ಇದ್ದಾರೆ. ಯಾವ ಕ್ರಮದಲ್ಲಿ ಇದನ್ನು ತಯಾರಿಸ್ಕೊಳ್ಬೇಕು ಅನ್ನೋದನ್ನು ಮಂಜುಳಾ ಆರಾಧ್ಯ ಮೇಡಮ್ ಅವರಿಂದ ಕೇಳೋಣ.
3: ನಾನು ಇವಾಗ ಬೋಂಡ ಹೇಗೆ ಮಾಡೋದು ದೊಡ್ಡಪತ್ರೆ ಉಪಯೋಗಿಸಿ ಅನ್ನೋದು ಹೇಳ್ತೀನಿ. ಅದರಲ್ಲಿ ಇಂಗು ಮತ್ತು ಅಜ್ವಾನನ ಉಪಯೋಗಿಸಿ ಎಷ್ಟು ರುಚಿಯಾಗಿರುತ್ತೆ ಅನ್ನೋದು ನಾನು ಹೇಳುವಂಥದ್ದು ಉದ್ದೇಶ. ಹೇಗೆ ಮಾಡೋದು? ಫಸ್ಟು ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂದರೆ, ಒಂದು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು, ಒಂದು ಎರಡು ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಎರಡು ಸೇರಿಸಿ ಒಂದು ಸ್ಪೂನು ಖಾರದ ಪುಡಿ, ಒಂದು ಅರ್ಧ ಸ್ಪೂನು ಉಪ್ಪು ಹಾಕಬೇಕು. ಅದಕ್ಕೆ ಒಂದು ಅರ್ಧ ಸ್ಪೂನ್ ಇಂಗು ಹಾಕಬೇಕು, ಇಂಗಿನ ಪುಡಿ, ಮತ್ತು ಅಜ್ವಾನನ ಒಂದು ನಾಲ್ಕು ಕಾಳು ಅಜ್ವಾನ ಹಿಂಗೆ ಕೈಯಲ್ಲಿ ಹಿಸುಕಿ ಹಾಕಬೇಕು. ಸ್ವಲ್ಪ ಸ್ವಲ್ಪನೇ ಹಿಟ್ಟಿಗೆ ನೀರು ಹಾಕಿ ಕಲಿಸ್ತಾ ಹೋಗಬೇಕು. ಕಲಿಸ್ತಾ ಅದು ದೋಸೆ ಹಿಟ್ಟಿನ ಹದಕ್ಕೆ ಬರಬೇಕು. ಅಷ್ಟು ಮಾಡಿ ಇಟ್ಕೋಬೇಕು. ಆಮೇಲೆ ಬಾಣಲಿನಲ್ಲಿ ಎಣ್ಣೆ ಕಾಯೋದಕ್ಕಿಟ್ಟು, ಈ ದೊಡ್ಡಪತ್ರೆ ಎಲೆಗಳು ರೌಂಡ್ ರೌಂಡಿಗಿರುತ್ತಲ್ಲ, ಅದು ತೊಗೊಂಬಂದು ತೊಳೆದು ಒಂದು ಬಟ್ಟೆ ಮೇಲೆ ಹಾಕಿಟ್ಕೊಂಡಿರಬೇಕು, ನೀರೆಲ್ಲ ಹೋಗುತ್ತೆ. ಆಮೇಲೆ ಈ ಹಿಟ್ಟಿನ ಮಿಶ್ರಣದಲ್ಲಿ ಒಂದೊಂದೇ ಎಲೆನೇ ಅದ್ದಿ ಎಣ್ಣೆಯಲ್ಲಿ ಬಿಡೋದು, ಅಷ್ಟೇ ಕೆಲಸ. ತುಂಬ ಏನು ಕಷ್ಟವೇ ಇಲ್ಲ. ಅದು ಈ ಥರ ಆಲೂಗಡ್ಡೆ ಬೋಂಡ ಆಗುತ್ತಲ್ಲ, ಹಂಗೆ ಚಪ್ಪಟೆ ಆಕಾರದಲ್ಲಿ ಹೀರೆಕಾಯಿ ಬೋಂಡ ಎಲ್ಲ ಮಾಡ್ತೀವಲ್ಲ, ಆ ರೀತಿಯಲ್ಲಿ ಬರುತ್ತೆ. ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ಇದು ದೊಡ್ಡಪತ್ರೆ ಹಾಕಿದ್ದೀವಿ ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾನೀಗ ಸುಮಾರು 15-20 ವರ್ಷದಿಂದ ಒಬ್ಬರು ಮನೇಲಿ ತಿಂದಿದ್ದೆ, ಅವರು ಹೇಳಿದರು ಈ ಥರ ಮಾಡೋದು ಅಂತ. ಅವಾಗಿಂದ ನಾನು ಯಾವಾಗಾದರೂ ದೊಡ್ಡಪತ್ರೆ ಸಿಕ್ಕಾಗ ನಾನು ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ತಾವು ಎಲ್ಲ ಮಾಡಿ ಈಸಿಯಾಗಿ ಮಾಡ್ಬೋದು. ಈ ಥರದ ಒಂದು ಬೋಂಡ ಎಲ್ಲರಿಗೂ ಮೋಸ್ಟ್ಲಿ ಗೊತ್ತಿರಲಿಕ್ಕಿಲ್ಲ. ನೀವೆಲ್ಲ ಮಾಡಿ ಅಂತ ಹೇಳ್ತಾ ಈ ಒಂದು ರೆಸಿಪಿಯನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.
2: ನಿಮಗೂ ಕೂಡ ಧನ್ಯವಾದಗಳು ಮಂಜುಳಾ ಆರಾಧ್ಯ ಮೇಡಮ್. ಸ್ನೇಹಿತರೆ, ಆರೋಗ್ಯಕ್ಕೆ ಪೂರಕವಾದಂತಹ ದೊಡ್ಡಪತ್ರೆಯ ಎಲೆಯನ್ನು ಬಳಸಿ ಈ ದಿನ ಚಿತ್ರಾನ್ನವನ್ನು ಹೇಗೆ ಮಾಡ್ಕೊಳ್ಬೇಕು, ಅದರೊಟ್ಟಿಗೆ ದೊಡ್ಡಪತ್ರೆಯ ಬೋಂಡವನ್ನು ಹೇಗೆ ತಯಾರಿಸ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಬೆಂಗಳೂರಿನ ಮಂಜುಳಾ ಆರಾಧ್ಯ ಮೇಡಮ್ ಅವರು. ಆರೋಗ್ಯಕ್ಕೂ ಸೈ, ರುಚಿಗೂ ಸೈ ಅನ್ನುವಂತಹ ಈ ರೀತಿಯ ವಿಶೇಷ ಖಾದ್ಯಗಳನ್ನು ನೀವು ಕೂಡ ಮಾಡ್ತಾ ಇದ್ರೆ 9686927996 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮುಖಾಂತರ ತಿಳಿಸಿದರೆ ನಾನು ಕೂಡ ನಿಮ್ಮ ವಿಶೇಷ ರೆಸಿಪಿಗಳನ್ನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ನಿಮ್ಮೊಟ್ಟಿಗೆ ಸಿಗ್ತೀನಿ. ಮತ್ತೊಮ್ಮೆ ಬೆಂಗಳೂರಿನ ಮಂಜುಳಾ ಆರಾಧ್ಯ ಮೇಡಮ್ ಅವರಿಗೆ ಸ್ಪೆಷಲ್ ಥ್ಯಾಂಕ್ ಯು ಹೇಳಲೇಬೇಕು. ಸ್ನೇಹಿತರೆ, ಮಂಜುಳಾ ಆರಾಧ್ಯ ಮೇಡಮ್ ಅವರು ಕೇವಲ ಅಡುಗೆ ರೆಸಿಪಿಗೆ ಮಾತ್ರ ಸೀಮಿತವಾಗಿಲ್ಲ, ಇವರು ಸಾಹಿತ್ಯದಲ್ಲೂ ಕೂಡ ಸಾಕಷ್ಟು ಆಸಕ್ತಿಯನ್ನು ಹೊಂದಿದ್ದಾರೆ. ಜೊತೆಗೆ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅನ್ನೋ ವಿಷಯಕ್ಕೆ ಬಂದರೆ ಪ್ರತಿಯೊಬ್ಬರಿಗೂ ಮಾದರಿ ಆಗ್ತಾರೆ. ದೇಶ ಸುತ್ತೋಕ್ಕೂ ಸೈ, ಹಾಗೆ ಕೋಶ ಓದೋಕ್ಕೂ ಸೈ, ಪ್ರತಿದಿನ ಹೊಸ ಹೊಸ ವಿಷಯಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೂಡ ತಿಳಿತಾ ಇರ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಮಂಜುಳಾ ಆರಾಧ್ಯ ಮೇಡಮ್ ಅವರು ಸ್ಫೂರ್ತಿ ಆಗ್ತಾರೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 to 8:00 PM. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
1: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ನಮಸ್ಕಾರ, ನೀವು ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ, ನಾಡಿ ಬೋನಡ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ಸುತ್ತಮುತ್ತ ಕಾರ್ಯಕ್ರಮ. ಮೀನುಗಾರಿಕೆ ವೃತ್ತಿ ಅವಲಂಬಿಸಿರುವ ಮೀನುಗಾರರ ಅಭಿವೃದ್ಧಿ ಉದ್ದೇಶದಿಂದ ಗಾಜನೂರು ಅಗ್ರಹಾರದ ಶ್ರೀ ಗಂಗಾ ಪರಮೇಶ್ವರಿ ಮೀನುಗಾರರ ಸಹಕಾರ ಸಂಘದಿಂದ ತುಂಗಾ ಜಲಾಶಯಕ್ಕೆ 2.50 ಲಕ್ಷ ಮೀನು ಮರಿಗಳನ್ನು ಬಿತ್ತನೆ ಮಾಡಲಾಯಿತು. ತುಂಗಾ ಜಲಾಶಯದ ಅಂಚಿನಲ್ಲಿರುವ 0.20 ಹೆಕ್ಟೇರ್ ಮೀನು ಮರಿ ಪಾಲನಾ ಕೊಳದಲ್ಲಿ ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ 10 ಲಕ್ಷ ಕಾಟ್ಲಾ ಹಾಗೂ ರೋಹು ಜಾತಿಯ ಸ್ಪಾನ್ ಮರಿಗಳನ್ನು ಪಾಲನೆ ಮಾಡಲಾಗಿತ್ತು. ಇವುಗಳಲ್ಲಿ 80-100 ಮಿಲಿಮೀಟರ್ ಗಾತ್ರಕ್ಕೆ ಬೆಳೆದ 2.50 ಲಕ್ಷ ಬಲಿತ ಮೀನು ಮರಿಗಳನ್ನು ಹುಲಿಹಳ್ಳ ಕ್ರಾಸ್ ಬಳಿ ಜಲಾಶಯಕ್ಕೆ ಬಿಡಲಾಯಿತು. ಮೀನುಗಾರಿಕೆ ಇಲಾಖೆಯ ಶಿವಮೊಗ್ಗ ವಲಯದ ಜಂಟಿ ನಿರ್ದೇಶಕ ಜಿಎಸ್ ಷಡಾಕ್ಷರಿ, ಜಿಲ್ಲಾ ಮೀನುಗಾರಿಕೆ ಉಪನಿರ್ದೇಶಕ ಜಿಎಂ ಶಿವಕುಮಾರ್, ತಾಲೂಕು ಮೀನುಗಾರಿಕೆ ಸಹಾಯಕ ನಿರ್ದೇಶಕ ಕೆಎಸ್ ರಾಘವೇಂದ್ರ, ಗಾಜನೂರು ಮೀನುಮರಿ ಪಾಲನಾ ಕೇಂದ್ರದ ಡಾಕ್ಟರ್ ವಿನಯ್ ಕುಮಾರ್ ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ಸಹಕಾರ ಸಂಘದ ಅಧ್ಯಕ್ಷ ಅರಸಯ್ಯ, ಪದಾಧಿಕಾರಿಗಳಾದ ಎಂ ಮಹೇಶ್, ಆಕಾಶ್, ಶಿವಕುಮಾರ್, ಗಂಗಾಧರ, ಪ್ರಕಾಶ್ ಹಾಗೂ ಶೇಷಾಚಾರಿ ಮೀನುಮರಿ ಪಾಲನೆ ಮತ್ತು ಬಿತ್ತನೆ ಕಾರ್ಯದಲ್ಲಿ ಭಾಗವಹಿಸಿದ್ದರು. ಮುಂದಿನ ವಿವರ. ಶಿವಮೊಗ್ಗ ನಗರದ ಅನಿಕೇತನ ಸೇವಾ ಟ್ರಸ್ಟ್ನಿಂದ ಆಗಸ್ಟ್ 29 ಸಂಜೆ 6 ಕುವೆಂಪು ರಂಗಮಂದಿರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಐತಿಹಾಸಿಕ ನಾಟಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ರಮೇಶ್ ಬಾಬು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಟ್ರಸ್ಟ್ ಶಿಕ್ಷಣ, ಸಂಸ್ಕೃತಿ, ಸಾಮಾಜಿಕ ಸೇವೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿದೆ. ಕೊರೋನಾ ಮತ್ತು ಪ್ರವಾಹ ಸಮಯದಲ್ಲಿಯೂ ಟ್ರಸ್ಟ್ ಸಾರ್ವಜನಿಕರಿಗೆ ನೆರವಾಗಿದೆ ಎಂದರು. ಟ್ರಸ್ಟಿನ ಸಿಇಒ ಎಸ್ ವಿಶ್ವೇಶ್ವರಯ್ಯ ಮಾತನಾಡಿ, ಈ ಬಾರಿ ಹೆಚ್ಎನ್ ಭೈರೋಜಿರಾವ್ ಜಾಧವ್ ಮತ್ತು ಸುಶೀಲಾಬಾಯಿ ಸೇವಾ ಟ್ರಸ್ಟ್ ಸಹಯೋಗದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಚರಿತ್ರೆಯನ್ನು ರಂಗದ ಮೇಲೆ ತರಲಾಗುತ್ತಿದೆ. ನಾಟಕವನ್ನು ವಿಜಯ್ ಕುಮಾರ್ ಕೋಡಿಯಾಲ್ ಬೈಲ್ ನಿರ್ದೇಶಿಸಿದ್ದು, ಬೆಂಗಳೂರು ಮತ್ತು ಮಂಗಳೂರಿನ 20 ಕಲಾವಿದರು ಅಭಿನಯಿಸಲಿದ್ದಾರೆ. ನಾಟಕ ಪ್ರದರ್ಶನಕ್ಕೆ ಪ್ರವೇಶ ಉಚಿತವಿದೆ ಎಂದರು. ಬಿಜಿ ವಿದ್ಯಾಶ್ರೀ, ರೇಖಾ ಮತ್ತಿತರರು ಇದ್ದರು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯಾದ್ಯಂತ ಪ್ರವಾದಿ ಮೊಹಮ್ಮದ್ ಜನ್ಮದಿನದ ಅಂಗವಾಗಿ ಈದ್ ಮಿಲಾದ್ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಶಿವಮೊಗ್ಗದಲ್ಲಿ ಹಬ್ಬದ ಅಂಗವಾಗಿ ಆಯೋಜಿಸಿದ್ದ ಮೆರವಣಿಗೆಯಲ್ಲಿ 1000+ ಮುಸ್ಲಿಂ ಸಮುದಾಯದವರು ಭಾಗಿಯಾಗಿ ಸಂಭ್ರಮಿಸಿದರು. ನಗರದ ಪ್ರಮುಖ ರಸ್ತೆಗಳನ್ನು ಬಂಟಿಂಗ್ಸ್ಗಳಿಗಿಂತ ಹೆಚ್ಚಾಗಿ ಆಕರ್ಷಕ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿತ್ತು. ಅಮೀರ್ ಅಹಮದ್ ವೃತ್ತದಲ್ಲಿ ನಿರ್ಮಿಸಿದ್ದ ಮೆಕ್ಕಾ ಮಾದರಿಯು ಸಾರ್ವಜನಿಕರ ಗಮನ ಸೆಳೆಯಿತು. ಗಾಂಜಾ, ಮಾದಕ ವಸ್ತು ಬೇಡ ಬ್ರೋ ಎನ್ನುವ ಫ್ಲೆಕ್ಸ್ಗಳನ್ನು ಅಳವಡಿಸಿಕೊಂಡು ಮಾದಕ ವ್ಯಸನದ ವಿರುದ್ಧ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಯಿತು. ಯುವಕರು ಡಿಜೆ ಸದ್ದಿಗೆ ಕುಣಿದು ಕುಪ್ಪಳಿಸಿ ಹಬ್ಬದ ಸಂತಸವನ್ನು ಹೆಚ್ಚಿಸಿದರು. ಮಹಿಳೆಯರು, ಮಕ್ಕಳ ಜೊತೆ ಆಗಮಿಸಿದ್ದ ಸಾರ್ವಜನಿಕರು ಫುಟ್ಪಾತ್ಗಳ ಮೇಲೆ ಕುಳಿತು ಮೆರವಣಿಗೆ ವೀಕ್ಷಿಸಿದರು. ಮೆರವಣಿಗೆ ನಡೆಯುವ ಹಿನ್ನೆಲೆ ಗಾಂಧಿ ಬಜಾರ್ ಮುಖ್ಯ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಇತರೆ ಮಾರ್ಗಗಳನ್ನು ಬಂದ್ ಮಾಡಲಾಗಿತ್ತು. ಸುನ್ನಿ ಜಾಮಿಯಾ ಮಸೀದಿ ಬಳಿ ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು. 3:00 ಗಾಂಧಿ ಬಜಾರ್ನ ಸುನ್ನಿ ಜಾಮಿಯಾ ಮಸೀದಿಯಿಂದ ಆರಂಭವಾದ ಮೆರವಣಿಗೆ ಓಲ್ಡ್ ಬಾರ್ ಲೇನ್ ರಸ್ತೆ, ಟ್ಯಾಂಕ್ ಮೊಹಲ್ಲಾ, ಬಾಲರಾಜರಸ್ ರಸ್ತೆ, ಮಹಾವೀರ ವೃತ್ತ, ಟಿ ಸೀನಪ್ಪ ಶೆಟ್ಟಿ ವೃತ್ತ, ಅಶೋಕ ವೃತ್ತದ ಮೂಲಕ ಸಾಗಿ ಅಮೀರ್ ಅಹಮದ್ ವೃತ್ತ ಬಳಿ ಮುಕ್ತಾಯವಾಯಿತು. ಮುಂದಿನ ವಿವರ. ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಕಾಲೇಜಿನ ವಿಜ್ಞಾನ ವಿಭಾಗದಿಂದ ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಅಂತರ ಕಾಲೇಜು ಪಿಯು ವಿಜ್ಞಾನೋತ್ಸವ ಉದ್ಘಾಟಿಸಿ ಮಾತನಾಡಿದ ಪಿಇಎಸ್ ಟ್ರಸ್ಟ್ನ ಆಡಳಿತಾಧಿಕಾರಿ ವೀಣಾ ಸುರೇಶ್ ಮಾತನಾಡಿ, ಉಪಗ್ರಹ ಉಡಾವಣೆ, ಸಂವಹನ, ಹವಾಮಾನ ಮುನ್ಸೂಚನೆ, ಕೃಷಿ ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆ, ವಿಪತ್ತು ನಿರ್ವಹಣೆ ಸೇರಿದಂತೆ ದೈನಂದಿನ ಬದುಕಿನ ಅನೇಕ ಕ್ಷೇತ್ರಗಳಿಗೆ ಬಾಹ್ಯಾಕಾಶ ತಂತ್ರಜ್ಞಾನ ಅಪಾರ ಕೊಡುಗೆ ನೀಡುತ್ತಿದೆ ಎಂದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪ್ರಾಂಶುಪಾಲ ಡಾಕ್ಟರ್ ಜಿಎಂ ಸುದರ್ಶನ್, ಇಂದು ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನದ ಆವಿಷ್ಕಾರಗಳು ಹೆಚ್ಚು ಪ್ರಾಮುಖ್ಯತೆ ಹೊಂದಿವೆ, ಸೃಜನಶೀಲತೆಯು ಹೊಸ ಸಂಶೋಧನೆಗಳಿಗೆ ರಹದಾರಿಯಾಗಿದೆ ಎಂದರು. ಕಾರ್ಯಕ್ರಮದ ಸಂಯೋಜಕಿ ಡಾಕ್ಟರ್ ಯಶಸ್ವಿತಾ, ಡಾಕ್ಟರ್ ವಿ ಅಶ್ವಿನಿ, ಡಿಎಸ್ ರೂಪ, ಡಿ ಮೋಹನ್, ಡಾಕ್ಟರ್ ಎಚ್ ಆರ್ ಮಂಜುನಾಥ್, ರಾಧಿಕಾ, ಎಚ್ ಸಿ ಶರ್ವಾಣಿ ಮತ್ತಿತರರು ಇದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತೀವಿ ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಶಿವಮೊಗ್ಗದ ನೆಹರು ಕ್ರೀಡಾಂಗಣದಲ್ಲಿ ಇತ್ತೀಚೆಗೆ ನಡೆದ ಸಿರಿಗೆರೆ ಆಯನೂರು ಮಣ್ಣಘಟ್ಟ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ತಮ್ಮಡಿಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳು ಬಾಲಕರ ವಿಭಾಗದ ಕ್ರೀಡಾಕೂಟದಲ್ಲಿ ಸಮಗ್ರ ಪ್ರಶಸ್ತಿ ಪಡೆದಿದ್ದಾರೆ. ಬಾಲಕರ ವಿಭಾಗದಲ್ಲಿ 600 ಮೀಟರ್, 400 ಮೀಟರ್ ಓಟ ಪ್ರಥಮ, ಎತ್ತರ ಜಿಗಿತ ರಿಲೇ ಪ್ರಥಮ, ಖೋಖೋ ಹಾಗೂ ಕಬಡ್ಡಿ ಮತ್ತು ರಿಲೇ ಪ್ರಥಮ, ಡಿಸ್ಕಸ್ ಥ್ರೋ ಹಾಗೂ 100 ಮೀಟರ್ ಓಟ ದ್ವಿತೀಯ, ಉದ್ದ ಜಿಗಿತ ಹಾಗೂ 600 ಮೀಟರ್ ಓಟ ತೃತೀಯ ಸ್ಥಾನ ಪಡೆದು ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಬಾಲಕಿಯರ ವಿಭಾಗದಲ್ಲಿ 600 ಮೀಟರ್ ಓಟ ಹಾಗೂ ಖೋಖೋ ಪ್ರಥಮ ಮತ್ತು ಕಬಡ್ಡಿಯಲ್ಲಿ ದ್ವಿತೀಯ ಸ್ಥಾನ ಪಡೆದಿದ್ದಾರೆ. 7ನೇ ತರಗತಿ ವಿದ್ಯಾರ್ಥಿ ಎಚ್ ಚಂದನ್ ಬಾಲಕರ ವಿಭಾಗದ ವೈಯಕ್ತಿಕ ಚಾಂಪಿಯನ್ ಆಗಿದ್ದಾರೆ. ವಿದ್ಯಾರ್ಥಿಗಳಿಗೆ ಶಾಲೆಯ ಮುಖ್ಯ ಶಿಕ್ಷಕರು, ಸಹಶಿಕ್ಷಕರು, ಎಸ್ಡಿಎಂಸಿ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಅಭಿನಂದಿಸಿದ್ದಾರೆ. ಮುಂದಿನ ವಿವರ. 2026-27ನೇ ಸಾಲಿನಲ್ಲಿ ಪಿಎಚ್ಡಿ ವ್ಯಾಸಂಗ ಮಾಡುತ್ತಿರುವ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಂದ ಫೆಲೋಶಿಪ್ ಯೋಜನೆಗೆ ಅರ್ಜಿ ಆಹ್ವಾನಿಸಲಾಗಿದೆ. ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಪಾರ್ಸಿ, ಬೌದ್ಧ ಹಾಗೂ ಸಿಖ್ ಸಮುದಾಯಗಳ ಅರ್ಹ ಪೂರ್ಣಕಾಲಿಕ ಪಿಎಚ್ಡಿ ಸಂಶೋಧನಾರ್ಥಿಗಳಿಗೆ ಸೇವಾ ಸಿಂಧು ಪೋರ್ಟಲ್ https://sevasindhu.gov.in/sevasindhu/department-services ಮೂಲಕ ಆನ್ಲೈನ್ನಲ್ಲಿ 31ನೇ ಅಕ್ಟೋಬರ್ ಒಳಗೆ ಅರ್ಜಿ ಸಲ್ಲಿಸಬಹುದು. ಆನ್ಲೈನ್ ಅರ್ಜಿ ಪ್ರತಿ ಹಾಗೂ ಅಗತ್ಯ ದಾಖಲೆಗಳ ದೃಢೀಕೃತ ಪ್ರತಿಗಳನ್ನು ನಗರದ ದುರ್ಗಿಗುಡಿ 5ನೇ ಪ್ಯಾರಲೆಲ್ ರಸ್ತೆ ಸತ್ಯಶ್ರೀ ಆರ್ಕೇಡ್ 1ನೇ ಮಹಡಿಯ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕಚೇರಿಗೆ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಅರ್ಹತೆ, ವಯೋಮಿತಿ, ಆದಾಯ ಸೇರಿದಂತೆ ಇತರೆ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0818222202 ಸಂಪರ್ಕಿಸಬಹುದು. ಮುಂದಿನ ವಿವರ. ಭದ್ರಾವತಿಯ ಗಾಂಧಿನಗರದ ವೇಳಾಂಗಣಿ ಆರೋಗ್ಯ ಮಾತೆಯ ಕ್ಷೇತ್ರದಲ್ಲಿ ಆಗಸ್ಟ್ 29ರಿಂದ ಸೆಪ್ಟೆಂಬರ್ 8ರವರೆಗೆ ವೈಭವದ ವಾರ್ಷಿಕ ಮಹೋತ್ಸವ ನಡೆಯಲಿದೆ ಎಂದು ಚರ್ಚ್ನ ಧರ್ಮಗುರು ಫಾದರ್ ಸ್ಟೀವನ್ ಡೇಸಾ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವೇಳಾಂಗಣಿ ಮಾತೆ ಅಂಚಿನಲ್ಲಿರುವವರಿಗೆ ಭರವಸೆ, ಘನತೆ, ಕ್ರಿಸ್ತನ ಪ್ರೀತಿಯ ಪ್ರತಿಬಿಂಬ ಎಂಬ ಧ್ಯೇಯವಾಕ್ಯದೊಂದಿಗೆ ಈ ಬಾರಿಯ ಮಹೋತ್ಸವ ಆಚರಿಸಲಾಗುತ್ತಿದೆ. ಪ್ರತಿದಿನವೂ ವಿವಿಧ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಭಕ್ತರಿಗೆ ಪ್ರಾರ್ಥನೆ, ಧ್ಯಾನ, ಪಾಪ ನಿವೇದನೆ, ರೋಗ ಸೌಖ್ಯಕ್ಕೆ ವಿಶೇಷ ಪ್ರಾರ್ಥನೆ ಸೇರಿದಂತೆ ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಎಂದರು. 29ರಂದು ಮಹೋತ್ಸವದ ಧ್ವಜಾರೋಹಣ ಹಾಗೂ ಧ್ಯೇಯವಾಕ್ಯದ ಅನುಷ್ಠಾನ ನಡೆಯಲಿದೆ. ಶಿವಮೊಗ್ಗ ಧರ್ಮಕ್ಷೇತ್ರದ ಆಡಳಿತಾಧಿಕಾರಿ ಡಾಕ್ಟರ್ ಡುಮಿಂಗ್ ಡಯಾಸ್ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. 30ರಂದು ಬೆಳಗ್ಗೆ 8:30ರಿಂದ ಸಂಜೆ 4:30ರವರೆಗೆ ಆಧ್ಯಾತ್ಮಿಕ ಸಿದ್ಧತೆ, ಧ್ಯಾನ, ಪರಮಪ್ರಸಾದದ ಆರಾಧನೆ, ರೋಗ ಸೌಖ್ಯ ಪ್ರಾರ್ಥನೆ, ನವೀಕರಣ, ಧ್ಯಾನಕೂಟ ಹಾಗೂ ಹಿರಿಯರ ದಿನಾಚರಣೆ ನಡೆಯಲಿದೆ. ಕಬಳೆಯ ಸಂತ ಫ್ರಾನ್ಸಿಸ್ ಸೇವಿಯರ್ ದೇವಾಲಯದ ಫಾದರ್ ರೋಮನ್ ಪಿಂಟೋ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಎಂದರು. ಮಹೋತ್ಸವದ ಅಂಗವಾಗಿ ಆಗಸ್ಟ್ 31ರಂದು ವಿಧವೆ ವಿಧುರರ ದಿನ, ಸೆಪ್ಟೆಂಬರ್ 1ರಂದು ಕುಟುಂಬದ ದಿನ, ಸೆಪ್ಟೆಂಬರ್ 2ರಂದು ಅವಿವಾಹಿತರ ದಿನ, ಸೆಪ್ಟೆಂಬರ್ 3ರಂದು ವ್ಯಾಧಿಷ್ಠರ ದಿನ, ಸೆಪ್ಟೆಂಬರ್ 4ರಂದು ನಿರಾಶ್ರಿತರ ದಿನ, ಸೆಪ್ಟೆಂಬರ್ 5ರಂದು ಕಾರ್ಮಿಕರ ದಿನ ಹಾಗೂ ಸೆಪ್ಟೆಂಬರ್ 6ರಂದು ಧಾರ್ಮಿಕ ಮತ್ತು ಸಮಾಜ ಸೇವಕರ ದಿನ, ಸೆಪ್ಟೆಂಬರ್ 7ರಂದು ಯಾತ್ರಿಕಾ ದಿನವನ್ನಾಗಿ ಆಚರಿಸಲಾಗುವುದು. ಅಂದು ಸಂಜೆ 6:30ಕ್ಕೆ ವೇಳಾಂಗಣಿ ಮಾತೆಯ ಅಲಂಕೃತ ತೇರಿನ ಮೆರವಣಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಲಿದೆ. 8ರಂದು ಮಹೋತ್ಸವದ ಸಮಾರೋಪ ಅಂಗವಾಗಿ ಸರ್ವರ ದಿನಾಚರಣೆ ನಡೆಯಲಿದೆ. ಸೀರೋ ಮಲಬಾರ್ ವಿಧಿಯಲ್ಲಿ ಬೊಮ್ಮನಕಟ್ಟೆಯ ಬಾಲ ಯೇಸು ದೇವಾಲಯದ ಸ್ವಾಮಿ ಸಜೀಶ್ ಅವರು ಬಲಿಪೂಜೆ ನೆರವೇರಿಸಲಿದ್ದಾರೆ. ಶಿವಮೊಗ್ಗ ಧರ್ಮಕ್ಷೇತ್ರದ ಆಡಳಿತಾಧಿಕಾರಿ ಡಾಕ್ಟರ್ ಡುಮಿಂಗ್ ಡಯಾಸ್ ಅವರು ಮಹೋತ್ಸವದ ಸಾಂಭ್ರಮಿಕ ವಿಶೇಷ ಪೂಜೆ ನೆರವೇರಿಸಲಿದ್ದಾರೆ. ಮಹೋತ್ಸವದ ಎಲ್ಲಾ ದಿನಗಳಲ್ಲಿಯೂ ಭಕ್ತರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗುವುದು. ವಿವಿಧ ಭಾಗಗಳಿಂದ ಆಗಮಿಸುವ ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ಅಗತ್ಯ ವ್ಯವಸ್ಥೆ ಮಾಡಲಾಗುತ್ತಿದೆ. ಮಹೋತ್ಸವದಲ್ಲಿ ಭಕ್ತರಿಗೆ ಸಂಗ್ರಹವಾಗುವ ಸಾಮಗ್ರಿಗಳನ್ನು ಅಗತ್ಯವಿರುವ ಅನಾಥಾಶ್ರಮಗಳು ಹಾಗೂ ವೃದ್ಧಾಶ್ರಮಗಳಿಗೆ ನೀಡಲಾಗುವುದು ಎಂದು ತಿಳಿಸಿದರು. ಎಲಿಜಾ ಲಾರೆನ್ಸ್, ಸಿಸ್ಟರ್ ವಿಲ್ಮಾ, ಸಿಸ್ಟರ್ ತೆರೇಸಾ, ನಗರಸಭಾ ಸದಸ್ಯ ಜಾರ್ಜ್ ಮತ್ತಿತರರು ಹಾಜರಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ, ಅಲ್ಲಿವರೆಗೆ ಕೇಳ್ತಾರಿ ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್, ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಗೋವರ್ಧನ ಟ್ರಸ್ಟ್, ವಾಸವಿ ವಿದ್ಯಾಲಯ, ಇಸ್ಕಾನ್ ಹಾಗೂ ಬಾಲಗೋಕುಲ ಸಂಸ್ಥೆಗಳ ಸಹಯೋಗದಲ್ಲಿ ಸೆಪ್ಟೆಂಬರ್ 5 ಸಂಜೆ 4 ವಾಸವಿ ವಿದ್ಯಾಲಯ ಆವರಣದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ಶಿಕ್ಷಕರ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ ಎಂದು ಗೋವರ್ಧನ್ ಟ್ರಸ್ಟ್ನ ಅಧ್ಯಕ್ಷ ಕೆಇ ಕಾಂತೇಶ್ ತಿಳಿಸಿದರು. ಪತ್ರಿಕಾಭವನದಲ್ಲಿ ಮಾತನಾಡಿದ ಅವರು, ಗೋವರ್ಧನ ಟ್ರಸ್ಟ್ ಆರಂಭವಾಗಿ ವರ್ಷ ಪೂರೈಸುವ ಮೊದಲೇ ಬಹಳಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಿದೆ. ಗಾಯಗೊಂಡ ಬಿಡಾಡಿ ಗೋವುಗಳಿಗೆ ರಕ್ಷಣೆ ನೀಡುತ್ತಿದೆ. ದಾನಿಗಳು ನೀಡಿರುವ 30 ಜಮೀನಿನಲ್ಲಿ ಮೇವನ್ನು ಬೆಳೆದು ನಗರದ ಗೋಶಾಲೆಗಳಿಗೆ ನೀಡಲಾಗುತ್ತಿದೆ ಎಂದರು. ಶ್ರೀಕೃಷ್ಣ ವೇಷ ಸ್ಪರ್ಧೆ, ಮಡಕೆ ಒಡೆಯುವ ಸ್ಪರ್ಧೆಗಳನ್ನು ಹಮ್ಮಿಕೊಂಡಿದ್ದು ವಿಜೇತರಿಗೆ ನಗದು ಬಹುಮಾನದ ಜೊತೆಗೆ ಪ್ರಮಾಣಪತ್ರವನ್ನು ನೀಡಲಾಗುವುದು ಎಂದು ತಿಳಿಸಿದರು. ಟ್ರಸ್ಟ್ನ ಖಜಾಂಚಿ ಎಸ್ಕೆ ಶೇಷಾಚಲ ಮಾತನಾಡಿ, ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಮಕ್ಕಳು, ಯುವಕ ಯುವತಿಯರು ಹಾಗೂ ಮಹಿಳೆಯರಿಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. 5 ಮಕ್ಕಳಿಗೆ ಕೃಷ್ಣ ವೇಷ ಸ್ಪರ್ಧೆ ನಡೆಯಲಿದೆ. 5-10 ಮಕ್ಕಳಿಗೆ ಹಾಗೂ ಅವರ ತಾಯಂದಿರಿಗೆ ಯಶೋಧ ಮತ್ತು ಕೃಷ್ಣ ರೂಪಕ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ ಎಂದರು. 13-18 ಮಕ್ಕಳಿಗೆ ಮಡಕೆ ಒಡೆಯುವ ಸ್ಪರ್ಧೆ ನಡೆಯಲಿದ್ದು ಪ್ರತಿ ತಂಡದಲ್ಲಿ ಗರಿಷ್ಠ 10 ಸ್ಪರ್ಧಿಗಳಿಗೆ ಅವಕಾಶವಿದೆ. ಮೊದಲು ನೋಂದಣಿ ಮಾಡಿಕೊಳ್ಳುವ ಯುವಕ ಹಾಗೂ ಯುವತಿಯರಿಗೆ ತಲಾ 5 ಅವಕಾಶ ನೀಡಲಾಗುವುದು. ವಯಸ್ಸಿನ ದೃಢೀಕರಣಕ್ಕೆ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ತರಬೇಕು ಎಂದರು. ಸ್ಪರ್ಧೆಗಳು ಪೂರ್ಣವಾದ ನಂತರ ಇಸ್ಕಾನ್, ಶ್ರೀ ಶಾರದಾ ನೃತ್ಯ ಕಲಾಕೇಂದ್ರ, ನಾಟ್ಯಪ್ರಿಯ ನೃತ್ಯ ಕಲಾಕೇಂದ್ರ ಹಾಗೂ ಶ್ರೀ ಸಾಯಿ ವೃಂದ ಸುಗಮ ಸಂಗೀತ ಶಾಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಡಲಿದೆ. ಸ್ಪರ್ಧೆಗಳಿಗೆ ಹೆಸರು ನೋಂದಣಿ ಮಾಡಿಕೊಳ್ಳಲು ಎಸ್ಪಿಎಂ ರಸ್ತೆಯ ಗೋವರ್ಧನ ಟ್ರಸ್ಟ್ ಕಚೇರಿ ಅಥವಾ ಕೋಟೆ ರಸ್ತೆಯ ವಾಸವಿ ವಿದ್ಯಾಲಯ ಕಚೇರಿ ಸಂಪರ್ಕಿಸಬಹುದು ಎಂದು ತಿಳಿಸಿದರು. ರಮೇಶ್ ಬಾಬು ಜಾಧವ್, ಇ ವಿಶ್ವಾಸ್, ಶುಭಾ ರಾಘವೇಂದ್ರ, ಕುಬೇರಪ್ಪ, ಅನಂತ್, ಕೇಶವ ಮತ್ತಿತರರು ಇದ್ದರು. ಮುಂದಿನ ವಿವರ. ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದಲ್ಲಿ ಆಚರಿಸಲಿರುವ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ ಜನ್ಮದಿನಾಚರಣೆ ಮತ್ತು ಇಂಜಿನಿಯರ್ಸ್ ಡೇ ಪ್ರಯುಕ್ತ 29-8-2026 ಮಧ್ಯಾಹ್ನ 12:15 ಸಂಘದ ಸಭಾಂಗಣದಲ್ಲಿ ರಸಪ್ರಶ್ನೆ ಸ್ಪರ್ಧೆ ಏರ್ಪಡಿಸಲಾಗಿದೆ. ನಗರದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ ಕುರಿತು ಕ್ವಿಜ್ ಅಥವಾ ರಸಪ್ರಶ್ನೆ ಏರ್ಪಡಿಸಿದ್ದು, ಆಸಕ್ತ ವಿದ್ಯಾರ್ಥಿಗಳು ವಿದ್ಯಾಸಂಸ್ಥೆಯ ದೃಢೀಕರಣ ಪತ್ರದ ಮೂಲಕ ಭಾಗವಹಿಸಬಹುದಾಗಿದೆ. ವಿಜೇತರಿಗೆ ಪ್ರಥಮ ಬಹುಮಾನ 6,000, ದ್ವಿತೀಯ ಬಹುಮಾನ 4,000 ಹಾಗೂ ತೃತೀಯ ಬಹುಮಾನ 2,000 ನೀಡಲಾಗುತ್ತದೆ. ಒಂದು ತಂಡದಲ್ಲಿ 2 ವಿದ್ಯಾರ್ಥಿಗಳು ಇದ್ದು ಒಂದು ಶಾಲೆಯಿಂದ 2 ತಂಡಗಳನ್ನು ಕಳುಹಿಸಿಕೊಡಬಹುದು. ಕ್ವಿಜ್ ಸ್ಪರ್ಧೆಯು 2 ಹಂತದಲ್ಲಿ ನಡೆಯುತ್ತದೆ. ಮೊದಲ ಹಂತದಲ್ಲಿ ಲಿಖಿತ ಸ್ಪರ್ಧೆ ಆಗಿರುತ್ತದೆ. 2 ಹಂತ ಮೌಖಿಕ ಆಗಿರುತ್ತದೆ. ಸ್ಪರ್ಧೆಯಲ್ಲಿ ವಿಜೇತರಿಗೆ ನಗದು ಬಹುಮಾನದ ಜೊತೆಗೆ ಆಕರ್ಷಕ ಪಾರಿತೋಷಕ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ 7096-63-300-9-1-1-3 ಅಥವಾ 9-3-5-3-9-6-6-5-4-6 ಸಂಪರ್ಕಿಸಬಹುದಾಗಿದೆ ಎಂದು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷ ಬಿ ಗೋಪಿನಾಥ್ ತಿಳಿಸಿದ್ದಾರೆ. ಮುಂದಿನ ವಿವರ. ಅಮೆರಿಕದ ಫಿಲಡೆಲ್ಫಿಯಾದಲ್ಲಿ ಸೆಪ್ಟೆಂಬರ್ 4-6 ನಡೆಯಲಿರುವ ಅಕ್ಕ ರಜತ ಮಹೋತ್ಸವ ವಿಶ್ವ ಕನ್ನಡ ಸಮ್ಮೇಳನಕ್ಕೆ ತಾಳಗುಪ್ಪ ಸಮೀಪದ ಕಲಗಾರು ಮೂಲದ ಸಂಪೂರ್ಣ ಹೆಗಡೆ ಅವರನ್ನು ಗೌರವಾನ್ವಿತ ಅತಿಥಿಯಾಗಿ ಆಹ್ವಾನಿಸಲಾಗಿದೆ. ಸಂಪೂರ್ಣ ಹೆಗಡೆ ಅವರು ಭಾರತೀಯ ವಾಯುದಳದ ನಿವೃತ್ತ ಸರ್ಜೆಂಟ್ ಸುರೇಂದ್ರ ಹೆಗಡೆ ಕಲಗಾರು ಅವರ ಪತ್ನಿಯಾಗಿದ್ದು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ 25 ಅನುಭವ ಹೊಂದಿರುವ ಇವರು ಪ್ರತಿಷ್ಠಿತ AI ಸಂಸ್ಥೆ ಬ್ಲೂಮ್ ವ್ಯಾಲ್ಯೂ ಕಾರ್ಪೊರೇಷನ್ನ

ಸಹ ಸಂಸ್ಥಾಪಕಿಯಾಗಿದ್ದಾರೆ. ಅಂತಾರಾಷ್ಟ್ರೀಯ ಥ್ರೋಬಾಲ್ ಫೆಡರೇಷನ್ನ ಸಹಾಯಕ ಪ್ರಧಾನ ಕಾರ್ಯದರ್ಶಿಯಾಗಿರುವ ಅವರು ಕ್ರೀಡಾಪಟುವಾಗಿ 15 ಚಿನ್ನ ಹಾಗೂ 1 ಬೆಳ್ಳಿ ಪದಕ ಗೆದ್ದಿದ್ದಾರೆ. ಮುಂದಿನ ವಿವರ. ಭದ್ರಾವತಿ ಹಳೆ ನಗರದ ಭೂತನಗುಡಿ ಶನೈಶ್ವರ ದೇವಸ್ಥಾನದಲ್ಲಿ 26th ಬೆಳಗ್ಗೆ 9 ಸಂಜೆ 6 ಗಂಟೆಯವರೆಗೆ ಲೋಕ ಕಲ್ಯಾಣಾರ್ಥವಾಗಿ ಅಖಂಡ ಶ್ರೀರಾಮ ಜಯಮಂತ್ರ ಪಠಣ ನಡೆಯಲಿದೆ. ಶ್ರಾವಣ ಮಾಸದ ವಿಶೇಷವಾಗಿ ಶ್ರೀರಾಮ ಸ್ಮರಣ ಪಠಣ ಮಾಡಲಾಗುತ್ತದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಭಜನಾ ಮಂಡಳಿ ಪ್ರಕಟಣೆಯಲ್ಲಿ ತಿಳಿಸಿದೆ. ಇದರೊಂದಿಗೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸುನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
4: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕ್ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
7: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.

0: को जाना कथे जोकर विज्ञानी।
1: ಮಲ ಬದ್ಧತೆಗೆ ಶಾಕ್ ಚಿಕಿತ್ಸೆ. ಶಾಕ್ ಆಯ್ತೆ? ಹೌದು, ಬೆಳಗ್ಗಿನ ಶೌಚ ಆಗಲು ತಡ ಆಗುತ್ತಿದೆ ಎನಿಸಿದರೆ ಒಂದಿಷ್ಟು ವಿದ್ಯುತ್ ಶಾಕ್ ಕೊಡಬೇಕಂತೆ. ಆಗ ಸರಾಗವಾಗಿ ಶೌಚ ಕಾರ್ಯ ಆಗಬಹುದು ಎಂದು ಅಮೆರಿಕೆಯ ಡ್ಯೂರಾಮ್ನಲ್ಲಿರುವ ಡ್ಯೂಕ್ ವಿಶ್ವವಿದ್ಯಾನಿಲಯದ ಜೀವ ವೈದ್ಯಕೀಯ ವಿಭಾಗದ ವಿಜ್ಞಾನಿಗಳಾದ ವಾರೆನ್ ಗ್ರಿಲ್ ಮತ್ತು ಬ್ರಾಡ್ಲಿ ಬ್ರಾತ್ ಪತ್ತೆ ಮಾಡಿದ್ದಾರಂತೆ. ಇಲಿಗಳಿಗೆ ಮಲಬದ್ಧತೆ ಉಂಟು ಮಾಡಿ ಶಾಕ್ ನೀಡಿ ಅವು ಶೌಚ ಮಾಡುವಂತೆ ಇವರು ಮಾಡಿದ್ದಾರಂತೆ. ಇಂತಹ ಚಿಕಿತ್ಸೆ ನಿತ್ಯವೂ ಬೆಳಿಗ್ಗೆ ಸಂಕಟ ಪಡುವವರಿಗೆ ಅನುಕೂಲವಾಗಬಹುದು ಎನ್ನುತ್ತದೆ. ಈ ಸುದ್ದಿಯನ್ನು ಪ್ರಕಟಿಸಿರುವುದು ಸೈನ್ಸ್ ಟ್ರಾನ್ಸ್ಲೇಷನಲ್ ಮೆಡಿಸಿನ್ ಎಂಬ ಪತ್ರಿಕೆ. ಬೆಳಗ್ಗೆದ್ದು ಯಾರ ಮುಖವ ನಾನು ನೋಡಿದೆ ಎನ್ನುವುದು ಜನಪ್ರಿಯ ಹಾಡು. ಈ ಹಾಡು ಪ್ರಪಂಚದ ವಯಸ್ಕರಲ್ಲಿ ಸುಮಾರು 17% ಮಂದಿ ನಿತ್ಯವೂ ಹಾಡುತ್ತಾರೆ. ಹಾಗೆಯೇ ಮಲಬದ್ಧತೆ ಎನ್ನುವುದು ಅತ್ಯಂತ ಸಾಮಾನ್ಯವಾದೊಂದು ಸಮಸ್ಯೆ. ಇದು ಜೀವಕ್ಕೆ ಮಾರಕವಲ್ಲದಿದ್ದರೂ ಕಸಿವಿಸಿಯ ಪ್ರಶ್ನೆಯಾಗುತ್ತದೆ, ಕೆಲವೊಮ್ಮೆ ಆತಂಕಕ್ಕೂ ಕಾರಣವಾಗುತ್ತದೆ. ಯಾವತ್ತೋ ಒಮ್ಮೆ ಮಲ ಕಟ್ಟುವುದು ಸಹಜವೇ, ಆದರೆ ಪ್ರತಿದಿನವೂ ಶೌಚ ಮಾಡಲು ಕಷ್ಟವಾಗುತ್ತಿದ್ದರೆ ಆಗ ಚಿಕಿತ್ಸೆ ಅಗತ್ಯ ಎನ್ನುವುದು ವೈದ್ಯರುಗಳ ಅಭಿಪ್ರಾಯ. ನಿತ್ಯವೂ ನಿಯತ ಕಾಲಕ್ಕೆ ಶೌಚಕ್ಕೆ ಹೋಗದೇ ಇರುವುದು, ಶೌಚಕ್ಕೆ ಹೋದರೂ ಗಂಟೆಗಟ್ಟಲೆ ಕೂರಬೇಕಾಗಿ ಬರುವುದು, ಶೌಚಕ್ಕೆ ಹೋದಾಗ ನೋವು, 3-4 ದಿನಗಳಾದರೂ ಶೌಚಕ್ಕೆ ಹೋಗದೇ ಇರುವುದು, ಇವೆಲ್ಲವೂ ಮಲಬದ್ಧತೆಯ ಲಕ್ಷಣಗಳು. 40 ವರ್ಷ ವಯಸ್ಸಾದವರು ಇವುಗಳಲ್ಲಿ ಒಂದಲ್ಲ ಒಂದು ಸಮಸ್ಯೆಯಿಂದ ಪಾಡುಪಡುತ್ತಾರೆ ಹಾಗೂ ಇದಕ್ಕೆ 100+ ಉಪಾಯಗಳನ್ನು ಹುಡುಕಿಕೊಳ್ಳುತ್ತಾರೆ. ಮಲಬದ್ಧತೆಗೆ ಮೂಲ ಕಾರಣ ಆಹಾರವು ಜೀರ್ಣವಾಗಿ ಪೌಷ್ಟಿಕಾಂಶಗಳನ್ನೆಲ್ಲ ದೇಹ ಹೀರಿಕೊಂಡ ಮೇಲೆ ಉಳಿದಿರುವ ತ್ಯಾಜ್ಯವನ್ನು ಕರುಳು ಹೊರದೂಡಲು ಕಷ್ಟಪಡುವುದು. ಸಾಮಾನ್ಯವಾಗಿ ನಾವು ಆಹಾರ ಸೇವಿಸಿದ ಕೂಡಲೇ ಅನ್ನಾಂಗ ಅಥವಾ ಅನ್ನನಾಳ ಚುರುಕಾಗುತ್ತದೆ. ಅಲೆಯೋಪಾದಿಯಲ್ಲಿ ಅದು ಹಿಗ್ಗಿ ಕುಗ್ಗುತ್ತಾ ಆಹಾರವನ್ನು ಮುಂದೆ ದೂಡುತ್ತದೆ. ಅನ್ನನಾಳ, ಜಠರ, ಸಣ್ಣ ಕರುಳು, ದೊಡ್ಡ ಕರುಳು ಎನ್ನುವ ಮಾರ್ಗದಲ್ಲಿ ಹೀಗೆ ಆಹಾರ ಸಾಗಿ ಕೊನೆಗೆ ಗುದಕ್ಕೆ ಬರುತ್ತದೆ. ಅಲ್ಲಿ ಎಲ್ಲಾ ತ್ಯಾಜ್ಯವು ಸಂಗ್ರಹವಾದ ನಂತರ ಗುದದಲ್ಲಿರುವ ಸ್ನಾಯುಗಳು ಸಂಕುಚಿಸಿ ತ್ಯಾಜ್ಯವನ್ನು ಹೊರತಳ್ಳುತ್ತವೆ. ಇದನ್ನೇ ನಾವು ಮಲ, ಕಕ್ಕ ಅಥವಾ ಶೌಚ ಎಂದೆಲ್ಲ ಕರೆಯುತ್ತೇವೆ. ಸಾಮಾನ್ಯವಾಗಿ ಈ ಕ್ರಿಯೆ ನಿತ್ಯವೂ ಒಂದು ನಿಗದಿತ ಸಮಯದಲ್ಲಿ ನಡೆಯುತ್ತದೆ, ಅಂದರೆ ಒಂದಿಷ್ಟು ಅಪ್ರಯತ್ನದ ಕ್ರಿಯೆ, ಒಂದಿಷ್ಟು ನಮ್ಮ ಪ್ರಯತ್ನವೂ ಸಹ ಬೇಕು. ಹೀಗಾಗಿಯೇ ಮಕ್ಕಳು ಚಿಕ್ಕವರಿರುವಾಗ ನಿಗದಿತ ಸಮಯದಲ್ಲಿ ಶೌಚಕ್ಕೆ ಹೋಗುವಂತೆ ತರಬೇತಿ ನೀಡಬೇಕಾಗುತ್ತದೆ. ಅದು ಅಭ್ಯಾಸ. ಆದರೆ ಶೌಚದ ಕ್ರಿಯೆಗೆ ಇಷ್ಟೇ ಸಾಲುವುದಿಲ್ಲ. ಆಹಾರದಲ್ಲಿ ಇರುವ ನಾರಿನ ಮತ್ತು ನೀರಿನ ಅಂಶಗಳು ಕೂಡ ಪ್ರಮುಖವಾಗುತ್ತದೆ. ಅತಿಯಾದ ವ್ಯಾಯಾಮ ಮಾಡಿದಾಗ ದೇಹದಿಂದ ನೀರು ಬೆವರಿನ ರೂಪದಲ್ಲಿ ಹೊರಹೋದಾಗ ಶೌಚ ಕಷ್ಟವಾಗುತ್ತದೆ. ಹೀಗೆ ಬೆಳ್ಳಂಬೆಳಗಿನ ಈ ಸಹಜ ಕಾರ್ಯ ದೇಹದ ನರಮಂಡಲದ, ಸ್ನಾಯುಗಳ ಹಾಗೂ ನಮ್ಮ ಅಭ್ಯಾಸದ ಫಲ. ಸಮಯ ನಮ್ಮ ಅಭ್ಯಾಸ, ಶೌಚ ನರಮಂಡಲ ಹಾಗೂ ಅನ್ನನಾಳದ ಕೆಲಸ. ಶೌಚ ಕಾರ್ಯವು ಸುಲಭವಾಗಿ ಆಗದಿದ್ದಾಗ ಹಲವರು ಉಪಾಯಗಳಿಗೆ ಮೊರೆ ಹೋಗುವುದುಂಟು. ಇದಕ್ಕೆ ಇಂಥದ್ದೇ ಚಿಕಿತ್ಸೆ ಎನ್ನುವುದಿಲ್ಲ. ಸಾಮಾನ್ಯವಾಗಿ ಹೆಚ್ಚು ನಾರಿನ ಅಂಶ ಇರುವ ಆಹಾರ ಪದಾರ್ಥಗಳನ್ನು ಬಳಸುವುದುಂಟು. ರಾಗಿ, ಜೋಳ, ಸಜ್ಜೆ, ತರಕಾರಿ ಮೊದಲಾದ ನಾರಿನ ಅಂಶ ಇರುವ ಪದಾರ್ಥಗಳನ್ನು ಹೆಚ್ಚೆಚ್ಚು ಬಳಸಿ ಎಂದು ವೈದ್ಯರು ಸೂಚಿಸುವುದು ಇದೇ ಕಾರಣಕ್ಕೆ. ಈ ಪದಾರ್ಥಗಳು ಅರಗದೆ ಉಳಿಯುವುದರಿಂದ ಗುದದ್ವಾರದಲ್ಲಿ ಒತ್ತಡವನ್ನು ಉಂಟು ಮಾಡುತ್ತವೆ, ಶೌಚ ಸುಲಭವಾಗುತ್ತದೆ. ಇಂತಹ ಪದಾರ್ಥಗಳ ಸೇವನೆ ಮಾಡದೇ ಇದ್ದಾಗ ಇಸಬ್ ಗೋಲ್ ಮೊದಲಾದ ಉಬ್ಬಿಕೊಳ್ಳುವ ನಾರಿನ ಅಂಶಗಳನ್ನು ಕೃತಕವಾಗಿ ನೀಡುತ್ತಾರೆ. ಅದೂ ಆಗದಿದ್ದರೆ ಬೆಳಗ್ಗೆ ಎದ್ದು ಬೆಚ್ಚಗಿನ ಚಹಾವನ್ನೋ ಕಾಫಿಯನ್ನೋ ಆರ್ಗ್ಯಾನಿಕ್ ಎಂದು ನಿಂಬೆ, ಜೇನು ಬೆರೆಸಿದ ಬಿಸಿ ನೀರನ್ನು ಕುಡಿಯುವವರೂ ಉಂಟು. ಇನ್ನೂ ಕೆಲವರಿಗೆ ಉದರ ಹಾಗೂ ಗುದದ ಸ್ನಾಯುಗಳು ಸೆಟೆಯಲಿ ಎಂದು ಕೆಲವು ವ್ಯಾಯಾಮಗಳನ್ನೂ ಕೂಡ ವೈದ್ಯರು ಹೇಳಿಕೊಡುತ್ತಾರೆ. ಕೆಲವರಿಗೆ ನೇರವಾಗಿ ಗುದದ್ವಾರದ ಮೂಲಕ ನೀರನ್ನೋ ಇನ್ಯಾವುದಾದರೂ ದ್ರವವನ್ನೋ ಹರಿಸಿ ಶೌಚ ಮಾಡಿಸುವುದು ಕೂಡ ಉಂಟು. ಔಷಧಗಳೂ ಉಂಟು. ಇಷ್ಟಾದರೂ ಹಲವರಿಗೆ ಸಮಸ್ಯೆ ಪರಿಹಾರವಾಗದಿದ್ದಾಗ ನೇರವಾಗಿ ಬೆನ್ನುಹುರಿಯ ನರಗಳನ್ನು ಪ್ರಚೋದಿಸುವ ಉಪಾಯಗಳೂ ಇವೆ. ಕೊನೆಯ ಉಪಾಯ ಎಂದರೆ ಶಸ್ತ್ರಚಿಕಿತ್ಸೆ. ಇದೀಗ ವಾರೆನ್ ಗ್ರಿಲ್ ಮತ್ತು ಬ್ರಾಡ್ಲಿ ಬ್ರಾತ್ ಯಾವ ರೀತಿಯ ಶಾಕ್ ನೀಡಿದರೆ ಶೌಚ ಖಾತ್ರಿ ಎಂದು ಪತ್ತೆ ಮಾಡಿದ್ದಾರಂತೆ. ಶಾಕ್ ಕೊಟ್ಟಾಗ ನರಗಳು ಚುರುಕಾಗುತ್ತವೆಯಾದರೂ ಶೌಚ ಕಾರ್ಯದಲ್ಲಿ ಪಾಲ್ಗೊಳ್ಳುವ ನರಮಂಡಲ ಹಾಗೂ ಸ್ನಾಯುಗಳ ಚಟುವಟಿಕೆ ಒಮ್ಮೆಯಾಗಿ ನಿಲ್ಲುವಂಥದ್ದಲ್ಲ. ಸ್ನಾಯುಗಳು ಹಿಗ್ಗಿ ಕುಗ್ಗಬೇಕು, ಆದರೆ ಅವು ಅಕ್ಕಪಕ್ಕದ ಸ್ನಾಯುಗಳ ಜೊತೆಗೆ ಆಗುವಂತಿಲ್ಲ. ಒಂದರ ಹಿಂದೊಂದರಂತೆ ಕರುಳಿನ ಸ್ನಾಯುಗಳು ಹಿಗ್ಗಿ ಕುಗ್ಗುವುದರಿಂದ ಆಹಾರ ಸರಾಗವಾಗಿ ಚಲಿಸಬಲ್ಲದು. ಈ ಚಲನೆಯನ್ನು ಪೆರಿಸ್ಟಾಲ್ಸಿಸ್ ಎನ್ನುತ್ತಾರೆ. ಇದರ ಇನ್ನೊಂದು ರೂಪವೇ ಶೌಚಕ್ರಿಯೆ. ಗುದದಲ್ಲಿ ಸಂಗ್ರಹವಾದ ಮಲವೆಲ್ಲ ಒಮ್ಮೆಗೇ ಹೊರಬರುವುದಿಲ್ಲ, ಹಲವು ಬಾರಿ ಅದು ಹೊರಬರುತ್ತದೆ. ಕಾರಣ ಪೆರಿಸ್ಟಾಲ್ಸಿಸ್. ಈ ಪೆರಿಸ್ಟಾಲ್ಸಿಸ್ ಹೇಗಾಗುತ್ತದೆ? ಅದಕ್ಕೆ ಕಾರಣವಾಗುವ ನರಗಳಾವು ಯಾವುವು? ಎಷ್ಟು ಸಮಯದ ನಂತರ ಕರುಳಿನಲ್ಲಿರುವ ಯಾವ ನರ ಅಥವಾ ಸ್ನಾಯು ಚುರುಕಾಗಬೇಕು? ಮರಳಿ ಸ್ವಸ್ಥಿತಿಗೆ ಹಿಂದಿರುವುದಕ್ಕೆ ಎಷ್ಟು ಸಮಯ ಬೇಕು? ಈ ಸಮಯ ಹೆಚ್ಚಾದಷ್ಟು ಮಲಬದ್ಧತೆ ಹೆಚ್ಚಾಗುತ್ತದೆಯೇ? ಹೀಗೆ ನರಮಂಡಲ ಹಾಗೂ ಸ್ನಾಯುಗಳ ಚಟುವಟಿಕೆಯ ಹಲವು ಅಂಶಗಳನ್ನು ಗ್ರಿಲ್ ಮತ್ತು ಬ್ರಾತ್ ಗುರುತಿಸಿಕೊಂಡರು. ಗಣಕಯಂತ್ರದಲ್ಲಿ ಇವನ್ನು ಬದಲಿಸುತ್ತಾ ಕರುಳಿನ ಚಟುವಟಿಕೆಗಳಲ್ಲಿ ಏನೇನು ವ್ಯತ್ಯಾಸ ಆಗಬಹುದು ಎಂದು ಲೆಕ್ಕ ಹಾಕಿದರು. ಈ ಲೆಕ್ಕಾಚಾರದಲ್ಲಿ 4 ವಿಧಾನದಲ್ಲಿ ವಿದ್ಯುತ್ ಶಾಕ್ ನೀಡಿದರೆ ಶೌಚ ಸರಿಯಾಗಿ ಆಗಬಹುದು ಎಂದು ಅನಿಸಿತು. ವಿದ್ಯುತ್ ಪ್ರಮಾಣ, ಎಷ್ಟು ಹೊತ್ತು ನೀಡಬೇಕು, ಎಷ್ಟು ಬಾರಿ ನೀಡಬೇಕು ಎನ್ನುವುದನ್ನು ಆಧರಿಸಿ 4 ಬಗೆಗಳನ್ನು ಗುರುತಿಸಲಾಗಿತ್ತು. ಈ 4 ಬಗೆಗಳನ್ನು ಅನಂತರ ಪರೀಕ್ಷೆಗೆ ಒಳಪಡಿಸಿದರು. ಮೊದಲ ಹಂತದಲ್ಲಿ ಇಲಿಯ ಕರುಳಿನ ಭಾಗವೊಂದನ್ನು ತೆಗೆದು ಅದಕ್ಕೆ ಶಾಕ್ ಕೊಟ್ಟು ಯಾವ ರೀತಿಯಲ್ಲಿ ಅದು ಸ್ಪಂದಿಸುತ್ತದೆ ಎಂದು ಗುರುತಿಸಿದರು. ಸಾಧಾರಣ ಪೆರಿಸ್ಟಾಲ್ಸಿಸ್ನಂತೆಯೇ ಚಲಿಸುವುದಕ್ಕೆ ಯಾವ ರೀತಿಯ ಶಾಕ್ ಬೇಕು ಎನ್ನುವುದರ ಪರೀಕ್ಷೆ ಇದು. ಹೀಗೆ ತಾವು ಗುರುತಿಸಿದ 4 ಶಾಕ್ ಬಗೆಗಳು ಕರುಳಿನ ಸಹಜ ಚಲನೆಯನ್ನು ಮರಳಿಸುತ್ತವೆ ಎಂಬುದು ಸ್ಪಷ್ಟವಾದ ಮೇಲೆ ಇಲಿಗಳಲ್ಲಿ ಪ್ರಯೋಗವನ್ನು ನಡೆಸಿದರು. ಇಲಿಗಳಿಗೆ ಮಲಬದ್ಧತೆಯನ್ನು ಉಂಟು ಮಾಡಿದರು. ಲೋಪ್ರಮೈಡ್ ಎನ್ನುವ ಔಷಧವನ್ನು ನೀಡಿದಾಗ ಮಲಬದ್ಧತೆ ಕಾಣಿಸುತ್ತದೆ. ಈ ಇಲಿಗಳ ಕುಂಡಿ ಮೂಳೆಯ ಬಳಿ ಇರುವ ನರಕ್ಕೆ ಶಾಕ್ ನೀಡಿ ಪರೀಕ್ಷಿಸಿದರು. ಹೀಗೆ ಪರೀಕ್ಷಿಸಿದಾಗ ಹಿಕ್ಕೆ ಹಾಕುವುದನ್ನು ನಿಲ್ಲಿಸಿದ್ದ ಇಲಿಗಳು ಮರಳಿ ಎಂದಿನಂತೆ ಹಿಕ್ಕೆ ಹಾಕಲು ಆರಂಭಿಸಿದವು. ಅಂದರೆ ಹೀಗೆ ಕುಂಡಿಯ ಭಾಗದಲ್ಲಿರುವ ಸೇಕ್ರಲ್ ನರಗಳಿಗೆ ಶಾಕ್ ನೀಡುವುದರಿಂದ ಶೌಚ ಕಾರ್ಯವನ್ನು ಆಗಿಸಬಹುದು. ಇದಕ್ಕಾಗಿ ಒಂದು ಚುಟುಕಾಗಿ ಸಣ್ಣಗೆ ಶಾಕ್ ನೀಡುವ ಬೆಲ್ಟ್ ಅನ್ನು ತಯಾರಿಸಬಹುದು. ಗ್ರಿಲ್ ಮತ್ತು ಬ್ರಾತ್ ಅವರ ಸಂಶೋಧನೆ ನಿತ್ಯ ಬೆಳಗಿನ ಸಂಕಟಕ್ಕೆ ಒಂದು ಪರಿಹಾರವಾಗುತ್ತದೆಯೋ ಇಲ್ಲವೋ ಎನ್ನುವುದರ ಪರೀಕ್ಷೆ ಆಗಬೇಕು. ಅಲ್ಲಿಯವರೆಗೂ ನಾವು ಕಾಯಬೇಕಷ್ಟೆ.
0: ಚುಟುಕು ಚುರುಕು.
2: ಭಾಷೆ ಮತ್ತು ಬದುಕು. ಕನ್ನಡವನ್ನು ಉಳಿಸಿ ಎನ್ನುವವರು ಗಮನಿಸಿ, ಬದುಕು ಕಟ್ಟಿಕೊಡುವಂತೆ ಕನ್ನಡವನ್ನು ಬೆಳೆಸಿ ಎನ್ನುತ್ತಿವಲ್ಲ, ಅಂಥವರಿಗೆ ಸ್ವಲ್ಪ ಕಸಿವಿಸಿ ಎನಿಸಬಹುದಾದ ಸುದ್ದಿ ಬಂದಿದೆ. ಬಹುಭಾಷೆಗಳನ್ನು ಬಲ್ಲವರ ಆಯುಸ್ಸು ಹೆಚ್ಚಿರುತ್ತದಂತೆ, ಹಾಗೆಂದು ನೇಚರ್ ಏಜಿಂಗ್ ಪತ್ರಿಕೆ ವರದಿ ಮಾಡಿದೆ. ಯುರೋಪಿನ 27 ದೇಶಗಳ ಜನಗಣತಿಯ ವರದಿಗಳನ್ನು ವಿಶ್ಲೇಷಿಸಿ ನಡೆಸಿದ ಅಧ್ಯಯನವೊಂದು ಹೀಗೆ ತೀರ್ಮಾನಿಸಿದೆ. ಒಂದಕ್ಕಿಂತ ಹೆಚ್ಚು ಭಾಷೆಗಳನ್ನು ಬಲ್ಲವರಲ್ಲಿ ಮತ್ತು ಬಳಸುವವರಲ್ಲಿ ಬಹಳಷ್ಟು ಜನ ಒಂದೇ ಭಾಷಿಕರಿಗಿಂತಲೂ ಹೆಚ್ಚು ಕಾಲ ಬದುಕಿದ್ದರಂತೆ. ಇವರಲ್ಲಿ ಮುಪ್ಪು ನಿಧಾನವಾಗಿ ಅಡುತ್ತದೆ, ಮಿದುಳಿನ ಚಟುವಟಿಕೆಗಳು ಮುಪ್ಪಿನಲ್ಲಿಯೂ ಚುರುಕಾಗಿರುತ್ತವೆ ಎಂದು ಈ ವಿಶ್ಲೇಷಣೆ ಕಂಡಿದೆ. ಅಧಿಕವಾಗಿ ಒಂದೇ ಒಂದು ಭಾಷೆಯನ್ನು ಬಳಸುವವರಲ್ಲಿಯೂ ಈ ಬದಲಾವಣೆ ಸ್ಪಷ್ಟವಾಗಿದೆಯಂತೆ. ಈಗ ಹೇಳಿ, ನಿಮಗೆಷ್ಟು ಭಾಷೆಗಳು ಗೊತ್ತು? ದೀರ್ಘಾಯುಷಿಗಳಾಗಲು ಯಾವ ಭಾಷೆ ಕಲಿಯೋಣ?
0: ದೀರ್ಘಾಯುಷಿ ಜೀವಿಗಳು. ಹಿರಿಯರಿಗೆ ವಂದಿಸಿದ ಕೂಡಲೇ ದೀರ್ಘಾಯುಷಿ ಭವ ಅಂತಲೋ, 100 ವರ್ಷ ಬಾಳು ಅಂತಲೋ ಅವರು ಹಾರೈಸೋದು ಗ್ಯಾರಂಟಿ. ಆದರೆ ಇದು ಹಾರೈಕೆ ಅಷ್ಟೇ. ಹಾಗೆ ಅಷ್ಟು ದೀರ್ಘಕಾಲ ಬಾಳಿದ ಮನುಷ್ಯರ ಸಂಖ್ಯೆ ಬಹಳ ಏನಿಲ್ಲ. ಬೆರಳೆಣಿಕೆಯ ಮಂದಿ 100 ವರ್ಷದ ಬದುಕನ್ನು ಪೂರೈಸಿದ್ದು ನಾವು ಕಂಡಿದ್ದೇವೆ. ಸರ್ ಎಂ ವಿಶ್ವೇಶ್ವರಯ್ಯ ಹಾಗೂ ಕನ್ನಡದ ನಿಘಂಟು ಜೀವಿ ಎಂದೇ ಹೆಸರಾದ ಶ್ರೀ ಜಿ ವೆಂಕಟಸುಬ್ಬಯ್ಯನವರು ಈ ರೀತಿಯ ಶತಾಯುಷಿಗಳು. ಇದೀಗ ಇಂಗ್ಲೆಂಡಿನ ಸರ್ರೆ ನಿವಾಸಿ ಈಥೆಲ್ ಕ್ಯಾಟರ್ಹ್ಯಾಮ್ ಎಂಬಾಕೆ ಅತಿ ವಯಸ್ಸಾದ ವ್ಯಕ್ತಿ ಎಂದು ಗಿನ್ನೆಸ್ ವಿಶ್ವ ದಾಖಲೆ ಪುಸ್ತಕ ದಾಖಲಿಸಿದೆ. ಈ ಹಿಂದೆ ಜಪಾನಿನ ಮಹಿಳೆಯೊಬ್ಬಳು 117 ವರ್ಷ ಬದುಕಿದ್ದಳಂತೆ. ಅವಳು ಕಾಲವಾದ ಮೇಲೆ ಅವಳ ಅಂಗಾಂಶಗಳನ್ನ ತಂದು ಅಷ್ಟು ದೀರ್ಘಾಯುಷಿಗೆ ಕಾರಣ ಏನಿರಬಹುದು ಎಂದು ಹುಡುಕಾಡುತ್ತಿದ್ದಾರೆ. ಈ ಕಾರಣ ತಿಳಿದರೆ ನಾವೆಲ್ಲರೂ ಹೇಗಾದರೂ ಅಷ್ಟು ವರ್ಷ ಬದುಕಬಹುದೇನೋ ಅನ್ನುವುದು ಆಸೆ. ಆದರೆ ಕೆಲವು ಪ್ರಾಣಿಗಳಿಗೆ ಇದು ಆಸೆ ಅಲ್ಲವೇ ಅಲ್ಲ. ಜೀವಿ ವಿಜ್ಞಾನಿಗಳ ಪ್ರಕಾರ ಹೀಗೆ ಬಲು ದೀರ್ಘಕಾಲ ಬದುಕುವ ಹಲವಾರು ಪ್ರಾಣಿಗಳಿವೆಯಂತೆ. ಮನುಷ್ಯನ ಹಲವಾರು ತಲೆಮಾರುಗಳನ್ನು ಕಂಡು ಕರುವಿದ ಜೀವಿಗಳು ಇವು ಆಗಿರಬೇಕು. ಅಂತಹ ದೀರ್ಘಾಯುಷಿಗಳಲ್ಲಿ ಬಹಳ ಪ್ರಸಿದ್ಧವಾಗಿದ್ದು ಒಂದು ಆಮೆ. ವಿಜ್ಞಾನಿಗಳಿಗೂ ಇದು ಬಹಳ ಪ್ರಿಯ ಹಾಗೂ ಬಹಳ ಪ್ರಮುಖ ಅಂತ ಅನಿಸಿತ್ತು. ಯಾಕಂದರೆ 150 ವರ್ಷಗಳ ಹಿಂದೆ ವಿಜ್ಞಾನದ ಅತಿ ಮುಖ್ಯವಾದ ಸಿದ್ಧಾಂತ ಒಂದು ಹುಟ್ಟೋದಕ್ಕೆ ಅದು ಕಾರಣವಾಗಿತ್ತು. ಇದನ್ನ ಲೋನ್ಸಮ್ ಜಾರ್ಜ್ ಅಥವಾ ಒಂಟಿ ಜಾರ್ಜ್ ಎಂದು ಪ್ರೀತಿಯಿಂದ ವಿಜ್ಞಾನಿಗಳು ಗುರುತಿಸಿದ್ರು. 150 ವರ್ಷಗಳ ಹಿಂದೆ ದಕ್ಷಿಣ ಅಮೆರಿಕದ ಹತ್ತಿರ ಇರುವಂತಹ ಗ್ಯಾಲಪಗೋಸ್ ದ್ವೀಪ ಸಮೂಹದ ಒಂದು ನಡುಗಡ್ಡೆಯಲ್ಲಿ ಈ ಆಮೆಯನ್ನು ಇಂಗ್ಲೆಂಡಿನ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ ಕಂಡಿದ್ದನಂತೆ. ಜೀವಿಗಳ ವಿಕಾಸದ ಬಗ್ಗೆ ಪುಸ್ತಕ ಬರೆಯುವಾಗ ಆತ ಇದನ್ನು ಉಲ್ಲೇಖಿಸಿದ್ದ. ಚಾರ್ಲ್ಸ್ ಡಾರ್ವಿನ್ನ ವಿಕಾಸವಾದ ಅನಂತರ ಕ್ರಾಂತಿ ಮಾಡಿತು. ಗ್ಯಾಲಪಗೋಸ್ ದ್ವೀಪದಲ್ಲಿದ್ದ ಇತರೆ ಆಮೆಗಳು ಜನರ ದಾಳಿಗೆ ಬಲಿಯಾದವು. ಈ ಒಂಟಿ ಜಾರ್ಜ್ ಮಾತ್ರ ಉಳಿದಿತ್ತು ಒಂಟಿಯಾಗಿ. ಜಗತ್ತಿನಲ್ಲಾದ ಬದಲಾವಣೆಗಳೆಲ್ಲವೂ ಕೂಡ ಈ ಜಾರ್ಜಿಗೆ ಗೊತ್ತಾಯಿತೋ ಇಲ್ಲವೋ ಗೊತ್ತಿಲ್ಲ, ಅದಕ್ಕಂತೂ ಮಾತು ಬರೋದಿಲ್ವಲ್ಲ. ಆದರೆ ಇದು ಕೊನೆಗೆ ಒಂಟಿಯಾಗಿಯೇ 2012 ಇಸವಿಯಲ್ಲಿ ಮರಣಿಸಿತು. ಈ ದೈತ್ಯ ಆಮೆಗಳ ಕುಲದ ಕೊನೆಯ ಕುಡಿ ಹೀಗೆ ಕೊನೆಯಾಗಿತ್ತು. ಈ ಆಮೆಯ ದೇಹವನ್ನ ಈಗ ಸಂರಕ್ಷಿಸಿ ಗ್ಯಾಲಪಗೋಸ್ ದ್ವೀಪಕ್ಕೆ ಮರಳಿಸಲಾಗಿದೆ. ಲೋನ್ಸಮ್ ಜಾರ್ಜ್ಗಿಂತಲೂ ಹೆಚ್ಚು ಕಾಲ ಬದುಕಿದ್ದ ಆಮೆಗಳು ಹಲವಿವೆ. ಡಾರ್ವಿನ್ ಅನ್ನು ಸಾಕಿದ್ದ ಮತ್ತೊಂದು ಆಮೆ ಆಸ್ಟ್ರೇಲಿಯಾದಲ್ಲಿ 176 ವರ್ಷಗಳ ನಂತರ ಸಾವನ್ನಪ್ಪಿತ್ತು. ದೆಹಲಿಯ ಪ್ರಾಣಿ ಸಂಗ್ರಹಾಲಯದಲ್ಲಿದ್ದ ಇನ್ನೊಂದು ಆಮೆ 125 ವರ್ಷ ಬದುಕಿತ್ತು. 100 ವರ್ಷಗಳೇ ಬಹಳ ದೀರ್ಘ ಎನಿಸಿದರೆ ತಾಳಿ, ಇದಕ್ಕಿಂತಲೂ ಹೆಚ್ಚು ಕಾಲ ಬದುಕುವ ಪ್ರಾಣಿಗಳು ಇನ್ನೂ ಇವೆ. ಇವುಗಳಲ್ಲಿ ಹಲವು ಸಮುದ್ರ ಜೀವಿಗಳು ಎನ್ನುವುದು ವಿಶೇಷ. ಹೀಗಾಗಿಯೇ ಇವುಗಳ ಬದುಕು ಸಾವು ಕೂಡ ನಮಗೆ ಗೊತ್ತೇ ಆಗುವುದಿಲ್ಲ. ಅತಿ ದೀರ್ಘಾಯುಷಿ ಜೀವಿಗಳಲ್ಲಿ, ಅದರಲ್ಲಿಯೂ ಸ್ತನಿಗಳಲ್ಲಿ ಅತಿ ಹೆಚ್ಚು ಕಾಲ ಬದುಕಬಲ್ಲ ಪ್ರಾಣಿ ಎನ್ನುವ ಖ್ಯಾತಿ ಬೋಹೆಡ್ ತಿಮಿಂಗಲಗಳದ್ದು. ಬೋಹೆಡ್ ತಿಮಿಂಗಲಗಳು ಅಂದರೆ ಕನ್ನಡದಲ್ಲಿ ಬಂಡೆಸಿರ ತಿಮಿಂಗಲ ಅನ್ನೋಣ. ಇವುಗಳ ತಲೆ ಬಂಡೆಗಲ್ಲಿನಂತೆ ಗಟ್ಟಿ. ಅತಿ ಶೀತ ಪ್ರದೇಶದಲ್ಲಿಯೂ ಇವು ಬದುಕುತ್ತವೆ. ಸಾಮಾನ್ಯವಾಗಿ ಆರ್ಕ್ಟಿಕ್ ಪ್ರದೇಶದಲ್ಲಿ ಇರುವಂತಹ ಅತಿ ತಣ್ಣಗಿನ ನೀರಿನಲ್ಲಿ ಮಂಜುಗಡ್ಡೆಯ ಅಡಿಯಲ್ಲಿ ಇವು ಬದುಕಿರುತ್ತವೆ. 5 ಆನೆಗಳ ತೂಕವನ್ನು ಮೀರುವಷ್ಟು ಭಾರಿಯಾಗಿ ಬೆಳೆಯುವ ಇವುಗಳನ್ನ ನಾವೀಗ ಬೇಟೆಯಾಡಿ ಇಲ್ಲವಾಗಿಸಿಬಿಟ್ಟಿದ್ದೇವೆ. ಇತ್ತೀಚೆಗಷ್ಟೇ ಕೆಲವು ತಿಮಿಂಗಲಗಳು ಬದುಕಿರುವ ಸುಳಿವು ಸಿಕ್ಕಿತ್ತು. ಈ ತಿಮಿಂಗಲಗಳು ಏನಿಲ್ಲವೆಂದರೂ 200 ವರ್ಷಗಳವರೆಗೂ ಬದುಕಿರುತ್ತವಂತೆ. ಅನಂತರವಷ್ಟೇ ಇವಕ್ಕೆ ಸಹಜ ಸಾವು. ಇಷ್ಟು ದೀರ್ಘಾಯುಷಿಗಳಾಗಿದ್ದರೂ ಮನುಷ್ಯನ ಕಾಟಕ್ಕೆ ಸಿಲುಕಿ ಈಗ ಅಳಿವಿನ ಅಂಚಿಗೆ ಬಂದಿವೆ. ಇವುಗಳ ಜೀವಕೋಶಗಳಲ್ಲಿ ಇರುವಂತಹ ಡಿಎನ್ಎಯಲ್ಲಿ ಶೀತ ವಾತಾವರಣದಲ್ಲಿಯೂ ಕಾರ್ಯನಿರ್ವಹಿಸಬಲ್ಲ ಪ್ರೋಟೀನ್ಗಳನ್ನು ಸೃಷ್ಟಿಸುವಂತಹ ಜೀನ್ಗಳು ಇವೆ ಅಂತ ಪತ್ತೆ ಮಾಡಲಾಗಿತ್ತು. ಆದ್ದರಿಂದಲೇ ಇವು ಇಷ್ಟು ಕಾಲ ಬದುಕುವುದು ಸಾಧ್ಯವಾಗಿರಬಹುದು ಎನ್ನುವುದು ಗುಮಾನಿ. ಕೃತಕವಾಗಿ ಈ ಪ್ರೋಟೀನ್ಗಳ ಪ್ರಮಾಣವನ್ನು ಮನುಷ್ಯರ ಜೀವಕೋಶಗಳಲ್ಲಿಯೂ ಹೆಚ್ಚಿಸಿ ಪರೀಕ್ಷಿಸಲಾಗಿದೆ. ಅಂತಹ ಕೋಶಗಳಲ್ಲಿ ಸಾಮಾನ್ಯವಾಗಿ ಕಾಣುವ ಡಿಎನ್ಎಯ ದೋಷಗಳು ಬಹಳ ಕಡಿಮೆ ಇದ್ದುವಂತೆ. ಅಂದರೆ ಡಿಎನ್ಎ ಹಾಳಾಗದಂತೆ ಅದನ್ನು ತಕ್ಷಣವೇ ಈ ಪ್ರೋಟೀನ್ಗಳು ರಿಪೇರಿ ಮಾಡುತ್ತಿರಬಹುದು. ಇದುವೇ ದೀರ್ಘಾಯುಷಿಗೆ ಕಾರಣ ಇರಬೇಕು ಎನ್ನುವ ಸಂಶಯ ಇದೆ. ದೇಹ ಭಾರಿಯಾದಷ್ಟು ಆಯುಸ್ಸು ಹೆಚ್ಚಾಗುತ್ತದೆ ಎನ್ನುವುದು ಪ್ರಾಣಿಗಳಲ್ಲಿ ಸಾಮಾನ್ಯವಾಗಿ ಕಾಣುವ ನಿಯಮ. ಆನೆಗಳು 100 ವರ್ಷಗಳವರೆಗೆ ಬದುಕಿರಬಲ್ಲವು. ಆದರೆ ಗಾತ್ರ ಪುಟ್ಟದಾದರೂ ಆಯುಸ್ಸು ಗಟ್ಟಿಯಾಗಿರುವ ಜೀವಿಗಳೂ ಇವೆ. ಆಫ್ರಿಕಾದಲ್ಲಿ ಬದುಕುವ ನೇಕೆಡ್ ಮೋಲ್ ರ್ಯಾಟ್ ಅನ್ನುವುದು ಇಂಥದ್ದರಲ್ಲಿ ಒಂದು. ಇದನ್ನ ಕನ್ನಡದಲ್ಲಿ ಬೆತ್ತಲೆ ಹೆಗ್ಗಣ ಅಂತ ಹೇಳೋಣ. ಇದು ಒಂದು ಪುಟ್ಟ ಇಲಿ. ಜೀವ ವಿಜ್ಞಾನಿಗಳು ಇದನ್ನು ದೀರ್ಘಾಯುಷಿ ಎಂದು ಗುರುತಿಸುತ್ತಾರೆ. ಹೆಟರೋಕೆಫಾಲಸ್ ಗ್ಲೇಬರ್ ಎನ್ನುವುದು ಇದರ ಹೆಸರು. ಪುಟ್ಟ ಮೂಗಿಲಿಯ ಗಾತ್ರದ ಈ ಜೀವಿ 30 ವರ್ಷ ಬದುಕುತ್ತದಂತೆ. 30 ವರ್ಷವೇ ಅಷ್ಟೇ ತಾನೇ ಎಂದಿರಾ? ಇದು ಇದರ ಕುಲ ಬಾಂಧವರ ಆಯುಸ್ಸಿನ 5-6 ಪಟ್ಟು ದೀರ್ಘವಾದ ಬದುಕು. ಮೈಮೇಲೆ ಕೂದಲೇ ಇಲ್ಲದ ಬಸಿರಿಳಿದ ಭ್ರೂಣದಂತೆ ಕಾಣುವ ಈ ಜೀವಿಗೆ ಕ್ಯಾನ್ಸರ್ ಕೂಡ ಬರುವುದಿಲ್ಲವಂತೆ. ಇದರ ಜೀವಕೋಶಗಳಲ್ಲಿಯೂ ಡಿಎನ್ಎಯನ್ನು ದುರಸ್ತಿ ಮಾಡುವ ಕಿಣ್ವಗಳು ಸಶಕ್ತವಾಗಿವೆ ಎಂದು ಪತ್ತೆ ಮಾಡಿದ್ದಾರೆ. ಇವೆರಡೂ ಸ್ತನಿಗಳು. ಸ್ತನಿಗಳಲ್ಲದ ದೀರ್ಘಾಯುಷಗಳೂ ಇವೆ. ಉದಾಹರಣೆಗೆ ಕಪ್ಪೆ ಚಿಪ್ಪಿನಂತಹ ಸಮುದ್ರ ಜೀವಿ ಬಂದಿದೆ. ಇದು 500 ವರ್ಷಗಳ ಕಾಲ ಬದುಕಿರಬಲ್ಲದಂತೆ. ಇದನ್ನು ಬೇರಾವ ಜೀವಿಯು ಬೇಟೆಯಾಡದಿದ್ದರೆ ಅಥವಾ ಸೋಂಕು ರೋಗ ಬಾರದಿದ್ದರೆ ಇಷ್ಟು ದೀರ್ಘಕಾಲ ಅವು ಬದುಕಿಯೇ ಬದುಕುತ್ತವೆ. ಇವುಗಳ ಜೀವಕೋಶದಲ್ಲಿರುವ ಪ್ರೋಟೀನ್ಗಳು ಕೂಡ ಅತಿ ಶೀತ, ಅತಿ ಉಷ್ಣ ಅಥವಾ ಆಮ್ಲಗಳು ತಟ್ಟಿದಾಗಲೂ ಒಟ್ಟಾಗಿ ಕರಣೆ ಕಟ್ಟುವುದಿಲ್ಲ. ಅದಕ್ಕೆ ಇವಕ್ಕೆ ಈ ದೀರ್ಘಾಯುಷಿ ಇರಬೇಕು ಅನ್ನುವುದು ಒಂದು ಊಹೆ. ದೀರ್ಘಾಯುಷಿ ಸಮುದ್ರ ಜೀವಿಗಳಲ್ಲಿ ಗ್ರೀನ್ಲ್ಯಾಂಡ್ ಶಾರ್ಕ್ ಎನ್ನುವ ಶಾರ್ಕ್ ಮೀನು ಸುಪ್ರಸಿದ್ಧ. ಇದರ ದೈಹಿಕ ಕ್ರಿಯೆಗಳೆಲ್ಲವೂ ಬಲು ನಿಧಾನ. ಬೆಳವಣಿಗೆ ವರ್ಷಕ್ಕೆ 1 ಸೆಂಟಿಮೀಟರ್ ಅಷ್ಟೇ. ಚಲನೆಯೂ ಕೂಡ ನಿಧಾನ. ಬೇರೆ ಮೀನುಗಳಂತೆ ಇದು ಮಿಂಚಿನ ವೇಗದಲ್ಲಿ ಈಜುವುದಿಲ್ಲ. ನಿಧಾನವಾಗಿ ಸೆಕೆಂಡ್ಗೆ 1 ಮೀಟರ್ ದೂರವಷ್ಟೇ ಸಾಗುತ್ತದೆ. ಇದರ ಕಣ್ಣುಗಳಲ್ಲಿರುವ ವಸ್ತುಗಳನ್ನ ಕಾರ್ಬನ್ ಡೇಟಿಂಗ್ ವಿಧಾನದಿಂದ ಪರೀಕ್ಷಿಸಿದ್ದಾರೆ. ಹಾಗೆ ಮಾಡಿದಾಗ ಕೆಲವು ಜೀವಿಗಳ ವಯಸ್ಸು 200 ವರ್ಷಗಳಿಗೂ ಹೆಚ್ಚಿನವು ಎಂದು ತಿಳಿದು ಬಂದಿತು. ಇವುಗಳಿಗೆ ಬೆದೆ ಬರುವುದೇ 150 ವರ್ಷಗಳ ನಂತರವಂತೆ. 500 ವರ್ಷಗಳನ್ನು ಮೀರಿ ಇವು ಬದುಕಬಲ್ಲವು ಎನ್ನುವ ಊಹೆ ಇದೆ. ಇನ್ನೊಂದು ಗುಂಡು ಸೂಜಿಯ ಶಿರದಷ್ಟು ಪುಟ್ಟದಾದ ಸಮುದ್ರ ಜೀವಿ, ಅಮರ ಜೀವಿ ಎಂದೇ ಇದು ಖ್ಯಾತಿವಂತ. ಇದು ಸಮುದ್ರದ ಅಲೆಗಳಲ್ಲಿ ತೇಲಾಡುತ್ತಾ ಸಾಗುವ ಜಲ್ಲಿ ಮೀನುಗಳ ಕುಲಕ್ಕೆ ಸೇರಿದ ಜೀವಿ. ಜಲ್ಲಿ ಮೀನುಗಳು ಮೊಟ್ಟೆಯೊಡೆದು ಬೆಳೆಯುವಾಗ ಹಲವು ಹಂತಗಳನ್ನು ದಾಟುತ್ತವೆ. ಅವುಗಳಲ್ಲಿ ಮೆಡುಸಾ ಎನ್ನುವ ಹಂತವೂ ಒಂದು. ಇದಾದ ನಂತರವಷ್ಟೇ ಅವು ಪ್ರೌಢ ರೂಪ ತಾಳುತ್ತವೆ. ಟೆರಿಟೋಪ್ಸಿಸ್ ದೋರ್ನೈ ಎನ್ನುವ ಈ ಜಲ್ಲಿ ಮೀನು ಪ್ರಪಂಚದ ಎಲ್ಲೆಡೆಯೂ ಕಾಣಿಸುವಂತಹ ಜೀವಿ. ಇದಕ್ಕೊಂದು ವಿಶೇಷವಿದೆ. ಬದುಕಲು ಕಷ್ಟವೆನ್ನಿಸುವ ಕಾಲ ಬಂದಾಗ ಇದು ಮರಳಿ ಮೆಡುಸಾ ರೂಪಕ್ಕೆ ಬದಲಾಗಿ ಬಿಡುತ್ತದೆ. ಚಿಟ್ಟೆ, ಮರಳಿ, ಕಂಬಳಿ ಹುಳು ಆದ ರೀತಿಯಲ್ಲಿ ವಾತಾವರಣ ಅನುಕೂಲ ಎನ್ನಿಸಿದಾಗ ಮರಳಿ ಚಿಟ್ಟೆಯ ರೂಪಕ್ಕೆ ಬರುತ್ತದೆ. ಇದು ಹೀಗೆ ಹಲವಾರು ಬಾರಿ ಮಾಡಬಲ್ಲದು. ದ್ವಿಜ ಎಂದು ಹೆಮ್ಮೆ ಪಡುವವರೆಲ್ಲರೂ ಕೂಡ ಈ ರೀತಿ ಹಲವು ಬಾರಿ ಹುಟ್ಟಿ ಬೆಳೆಯಬಲ್ಲ ಅಮರ ಜೀವಿಗಳನ್ನ ಏನೆಂದು ಕರೆಯುತ್ತಾರೋ ಗೊತ್ತಿಲ್ಲ. ಬೇಟೆಯಾಡದಿದ್ದರೆ, ರೋಗ ತಗುಲದಿದ್ದರೆ ಇವಕ್ಕೆ ಸಾವೇ ಇಲ್ಲ. ಸಮುದ್ರದಲ್ಲಿರುವ ಸ್ಪಂಜ್ ಜೀವಿಗಳಲ್ಲೊಂದು ಇವೆಲ್ಲವನ್ನು ಮೀರಿಸುವಂತಹ ದೀರ್ಘಾಯುಷಿ. ಸ್ಪಂಜ್ ಜೀವಿಗಳು ಎಂದರೆ ಸುಣ್ಣದ ಹಂದರವನ್ನು ಕಟ್ಟಿಕೊಂಡು ಸಂಘ ಜೀವನ ಬಾಳುವ ಜೀವಕೋಶಗಳು ಎನ್ನಬಹುದು. ಅತಿ ಸೂಕ್ಷ್ಮವಾದ ಗಾಜಿನ ಎಳೆಗಳಿಂದ ಕಸೂತಿ ಮಾಡಿದ ಚೀಲಗಳಂತೆ ತೋರುವ ಒಂದು ಸ್ಪಂಜ್ ಜೀವಿ ಇದೆ. ಇದು 100-200 ವರ್ಷವಲ್ಲ, 10,000-15,000 ವರ್ಷ ಹಳೆಯದು ಆಗಿರಬಹುದು ಎಂದು ಲೆಕ್ಕಾಚಾರ ಮಾಡಿದ್ದಾರೆ. ಸುತ್ತಮುತ್ತಲೂ ಹರಡಿಕೊಳ್ಳುತ್ತಾ ಎತ್ತರವಾಗುತ್ತಾ ಬೆಳೆಯುವ ಈ ಜೀವಿ ವರ್ಷಕ್ಕೆ 1-2 ಮಿಲಿಮೀಟರ್ ಎತ್ತರವಾಗಿ ಬೆಳೆಯುತ್ತದೆ ಅಷ್ಟೇ. ಹೀಗೆ ಸುಮಾರು 3 ಮೀಟರ್ ಎತ್ತರವಿರುವ ಒಂದು ಜೀವಿಯನ್ನ ಪತ್ತೆ ಮಾಡಿದ್ದಾರೆ. ಇದು ಏನಿಲ್ಲವೆಂದರೂ 27,000 ವರ್ಷಗಳ ಹಿಂದೆ ಅಲ್ಲಿ ತಳ ಊರಿರಬೇಕು ಎಂದು ಗಣಿಸಲಾಗಿದೆ. ಹಾ, ಇವೆಲ್ಲಾ ಜೀವಿಗಳಲ್ಲಿಯೂ ಡಿಎನ್ಎಯಲ್ಲಿ ಆಗುವ ದೋಷಗಳನ್ನು ದುರಸ್ತಿ ಮಾಡುವ ಪ್ರಕ್ರಿಯೆ ಬಹಳ ಗಟ್ಟಿಯಾಗಿದೆ ಎನ್ನುವುದು ಒಂದು ಸಾಮಾನ್ಯ ಅಂಶ. ಇದುವೇ ಇವುಗಳ ದೀರ್ಘಾಯುಷಿಗೆ ಕಾರಣ ಇರಬಹುದೇ ಎನ್ನುವುದು ಮಾತ್ರ ಇನ್ನೂ ಸ್ಪಷ್ಟವಾಗಿಲ್ಲ. ಅಂದ ಹಾಗೆ ಇವೆಲ್ಲವನ್ನೂ ಮೀರಿಸುವ ದೀರ್ಘಕಾಲದಿಂದ ಬದುಕಿರುವ ಮರಗಳಿವೆ. ಮನುಷ್ಯನಿಗೆ ಮುಪ್ಪು ಬಾರದೆ ಮರಗಳಿಗೆ ಬರುವುದುಂಟೆನ್ನುವ ಮಾತು ಕೇಳಿದ್ದೀರಲ್ಲ. ಮರಗಳಿಗೂ ಮುಪ್ಪು ಬರಬಹುದು, ಆದರೆ ಬಹಳ ದೀರ್ಘವಾದ ಆಯುಷ್ಯನ ನಂತರ ಅಷ್ಟೆ. ಚುಟುಕು ಚುರುಕು.
3: ಕಲೆ ಮತ್ತು ಖಾಯಿಲೆ. ಕಲೆಗೂ ಖಾಯಿಲೆಗೆ ಏನ್ ಸಂಬಂಧ ಅಂತ ಕೇಳಬೇಡಿ. ಅಮೋಘವೆನಿಸಿದ ಕಲೆಯನ್ನು ಎಲ್ಲೆಲ್ಲೋ ನೋಡುವ ಬದಲಿಗೆ ಕಲಾ ಪ್ರದರ್ಶನಗಳಲ್ಲಿ, ವಸ್ತು ಸಂಗ್ರಹಾಲಯಗಳಲ್ಲಿ ನೋಡುವುದು ಆರೋಗ್ಯಕ್ಕೆ ಒಳ್ಳೆಯದಂತೆ. ಹಾಗೆಂದು ಇಂಗ್ಲೆಂಡಿನ ಕಿಂಗ್ಸ್ ಕಾಲೇಜಿನ ವಿಜ್ಞಾನಿಗಳು ಪತ್ತೆ ಮಾಡಿದ್ದಾರೆ. ಸುಪ್ರಸಿದ್ಧ ಕಲಾವಿದರಾದ ವಾನುಗೋ, ಮಾನೆ ಮೊದಲಾದವರಿಂದ ರಚಿಸಲ್ಪಟ್ಟ ಚಿತ್ರಗಳನ್ನು ನೋಡುತ್ತಿದ್ದವರ ಉಗುಳನ್ನು ಸಂಗ್ರಹಿಸಿ ಅದರಲ್ಲಿ ಇರಬಹುದಾದ ರೋಗ ಪ್ರತಿರೋಧವನ್ನು ಚುರುಕಾಗಿಸುವ ಹಾಗೂ ಒತ್ತಡವನ್ನು ಕುಗ್ಗಿಸುವ ವಸ್ತುಗಳ ಪ್ರಮಾಣವನ್ನು ಅಳೆದಿದ್ದಾರೆ. ವಸ್ತು ಸಂಗ್ರಹಾಲಯದಲ್ಲಿ ಇದ್ದೇ ಚಿತ್ರಗಳನ್ನು ನೋಡುವವರ ಉಗುಳಿನಲ್ಲಿ ಈ ರಾಸಾಯನಿಕಗಳು ಬೇರೆಡೆ ಈ ಚಿತ್ರಗಳನ್ನು ನೋಡುವವರ ಉಗುಳಿನಲ್ಲಿ ಇದ್ದುದಕ್ಕಿಂತ ಹೆಚ್ಚು ಇದ್ದುವಂತೆ. ಅಂದ್ರೆ ವಸ್ತು ಸಂಗ್ರಹಾಲಯದಲ್ಲಿ ಎಲ್ಲರ ಜೊತೆಗೆ ಕಲೆಯನ್ನು ನೋಡುವುದು ಕೇವಲ ಆನಂದವನ್ನಷ್ಟೇ ಅಲ್ಲ, ನಮ್ಮ ದೇಹದ ಚಟುವಟಿಕೆಗಳನ್ನು ಸಾಂತ್ವನಗೊಳಿಸುತ್ತದೆ ಎನ್ನುವುದು ಇವರ ಅಭಿಪ್ರಾಯ. ಹೇಗಿದೆ ನೋಡಿ ಕಲೆ ಮತ್ತು ವಿಜ್ಞಾನದ ಸಂಬಂಧ. ಹಾ, ಕಲಾಕೃತಿಗಳನ್ನು ಪ್ರದರ್ಶಿಸುವ ಇಂತಹ ಗ್ಯಾಲರಿಗಳು ಯುರೋಪ್ನಲ್ಲಿ ಬೀದಿಗೊಂದು ಸಿಗ್ತವೆ.
1: ಜೋಕರ್ ವಿಜ್ಞಾನಿ. 2 ಬಾರಿ ಮದುವೆ, 2 ಬಾರಿ ಜೈಲ್ವಾಸ. ಇಷ್ಟೆಲ್ಲ ಇದ್ದು
4: ವಿಜ್ಞಾನದಲ್ಲಿ ಧ್ರುವತಾರೆಯಾಗಿ ಬದುಕಿದವನ ಕಥೆ ಕೇಳಿದ್ದೀರಾ? ಇದು ಇಲ್ಲಿದೆ, ಕೇಳಿ. ಇದು ಎರಡನೆಯ ವಿಶ್ವಯುದ್ಧದ ಸಮಯದಲ್ಲಿ ನಡೆದದ್ದು, ಅಂದರೆ ಸುಮಾರು 100 ವರ್ಷಗಳ ಹಿಂದೆ ಎನ್ನಿ. ಈ ಕಥೆಯ ಹೀರೋ ಒಬ್ಬ ಜರ್ಮನ್, ಆಸ್ಟ್ರಿಯಾದ ವಿಯೆನ್ನಾ ಪಟ್ಟಣದಲ್ಲಿ ಹುಟ್ಟಿದವ. ಫ್ರಿಟ್ಸ್ ಹೌಟಮನ್ ಅವನ ಹೆಸರು. ಹೌಟಮನ್ ಅಂದ್ರೆ ಕಾಡಿನ ಜೀವ ಅಂತ ಅರ್ಥ. ಹೌಟಮನ್ನನ್ನ ಅವನ ಗೆಳೆಯರು ಕಲರ್ಫುಲ್ ವ್ಯಕ್ತಿ ಅಂತಿದ್ರಂತೆ. ಏಕೆಂದ್ರೆ ಈತ ಅಷ್ಟೊಂದು ಖುಷಿಯಿಂದ ಇದ್ದ ವ್ಯಕ್ತಿ. ನೋವಿನ ನಡುವೆಯೂ ನಗ್ತಿದ್ದವ, ಮಾತುಗಾರ, ಜೋಕುಗಳಿಗೆ ಬಹಳ ಪ್ರಸಿದ್ಧ. ಆ ಜೋಕುಗಳಿಂದಾಗಿಯೇ ಸಂಕಟಕ್ಕೂ ಸಿಲುಕಿದ್ದವ. ಈತ ವಿಯೆನ್ನಾದಲ್ಲಿ ಬಾಲ್ಯವನ್ನು ಕಳೆದ ಮೇಲೆ ಜರ್ಮನಿಯ ಗಾಟಿಂಜನ್ ವಿಶ್ವವಿದ್ಯಾನಿಲಯದಲ್ಲಿ ಉನ್ನತ ವ್ಯಾಸಂಗಕ್ಕೆ ಸೇರಿದ. ಅಲ್ಲಿ ವಿದ್ಯಾರ್ಥಿಯಾಗಿದ್ದಾಗಲೇ ಪ್ರವಾಸಿಗಳಿಗೆ ಮಾರ್ಗದರ್ಶಕನಾಗಿ ಸಂಪಾದನೆಯನ್ನು ಮಾಡುತ್ತಿದ್ದ. ಹಾಸ್ಯ ಪ್ರವೃತ್ತಿಯ ಈತ ಒಂದು ಜೋಕು ಹೇಳಿದ್ದಕ್ಕಾಗಿ ಈ ಕೆಲಸವನ್ನ ಕಳೆದುಕೊಂಡಿದ್ದ. ಗಾಟಿಂಜನ್ಗೆ ಒಮ್ಮೆ ಒಂದಷ್ಟು ಅಮೆರಿಕನ್ ಪ್ರವಾಸಿಗರು ಬಂದಿದ್ರು. ಅವರನ್ನ ಈತ ಕರೆದೊಯ್ದು ಪಟ್ಟಣವನ್ನ ತೋರಿಸಬೇಕಿತ್ತು. ಹೀಗೆ ಪಟ್ಟಣದ ಒಂದು ಸುಪ್ರಸಿದ್ಧ ಬೀದಿಯಲ್ಲಿ ಅವರನ್ನ ಕರೆದುಕೊಂಡು ನಡೆದಿದ್ದ. ಅದು ಆ ಪಟ್ಟಣದ ಅತಿ ಶ್ರೀಮಂತರು ನೆಲೆಸಿದ್ದ ಬೀದಿ. ಫ್ರಿಟ್ಸನಿಗೆ ಶ್ರೀಮಂತಿಕೆಯ ಬಗ್ಗೆ ಬಹಳ ಅಸಹನೆ ಇತ್ತು. ಆತ ಕಮ್ಯುನಿಸ್ಟ್ ಸಿದ್ಧಾಂತವನ್ನ, ಅಂದ್ರೆ ಎಲ್ಲರೂ ಸರಿಸಮಾನರು ಅನ್ನೋದನ್ನ ಪಾಲಿಸ್ತಾ ಇದ್ದ. ಹೀಗಾಗಿ ಪ್ರವಾಸಿಗರು ಈ ಬೀದಿಯ ಹೆಸರು ಏನು ಅಂದಾಗ ಥಟ್ಟನೆ ವಯಾ ಲ್ಯಾಟ್ರಿನಾ ಅಂತ ಹೇಳ್ಬಿಟ್ಟಿದ್ದ, ಅಂದ್ರೆ ಕೊಳಚೆ ಬೀದಿ. ಇದರಲ್ಲಿ ಜೋಕ್ ಏನಪ್ಪ ಅಂದ್ರ, ವಯಾ ಲ್ಯಾಟ್ರಿನಾ ಎನ್ನುವುದು ಇಟಲಿಯ ಒಂದು ಪುರಾತನ ಸುಪ್ರಸಿದ್ಧ ಹಾಗೂ ಚಾರಿತ್ರಿಕ ರಸ್ತೆ. ರೋಮ್ ಪಟ್ಟಣದಿಂದ 200 ಉದ್ದದ ಈ ಹಾದಿ 100 ವರ್ಷಗಳಿಂದ ಸುಪ್ರಸಿದ್ಧ. ಅದರ ಹೆಸರನ್ನೇ ಒಂದಿಷ್ಟು ತಿರುಚಿ ವಯಾ ಲ್ಯಾಟ್ರಿನಾ ಅಂತ ಫ್ರಿಜ್ ಹೇಳ್ಬಿಟ್ಟಿದ್ದ. ಕೊಳಚೆ ಬೀದಿ ಎಂದು ಗಾಟಿಂಜನ ಸುಪ್ರಸಿದ್ಧ ಸಿರಿವಂತರ ರಸ್ತೆಗೆ ಹೆಸರಿಟ್ಬಿಟ್ಟ. ಪ್ರವಾಸಿಗರಲ್ಲಿ ಒಬ್ಬಾಕೆ ಈತನ ಮೇಲೆ ದೂರು ಹೇಳದಂತೆ, ಫ್ರಿಟ್ಸ್ ಕೆಲಸ ಕಳೆದುಕೊಳ್ಬೇಕಾಯ್ತು. ಎರಡನೆಯ ವಿಶ್ವಯುದ್ಧಕ್ಕೂ ಮೊದಲು ಹಿಟ್ಲರ್ ಜರ್ಮನಿಯಲ್ಲಿ ಅಧಿಕಾರಕ್ಕೆ ಬಂದಿದ್ದ. ಆಗ ಎಲ್ಲ ಯಹೂದಿಯರು ದೇಶ ಬಿಟ್ಟು ಹೊರಹೋಗ್ಬೇಕಾಗಿತ್ತು. ಜರ್ಮನಿಯಲ್ಲಿದ್ದ ಐನ್ಸ್ಟೈನ್, ನೀಲ್ಸ್ ಬೋರ್ ಮೊದಲಾದವರೆಲ್ಲ ಇಂಗ್ಲೆಂಡ್ಗೆ ಹೋದ್ರು. ಹೌಟರ್ಮನ್ ಕೂಡ ದೇಶ ಬಿಟ್ಟ. ಆದರೆ ಇದಕ್ಕೆ ಕಾರಣ ಆತ ಯಹೂದಿ ಅಂತಲ್ಲ, ಆತ ಹಿಟ್ಲರ್ ಅನ್ನ ನಾಜಿವಾದದ ವಿರೋಧಿಯಾಗಿದ್ದ, ರಷ್ಯಾದ ಕಮ್ಯುನಿಸಂನ ಪ್ರೇಮಿಯಾಗಿದ್ದ. ಹೀಗಾಗಿ ಈತ ಜರ್ಮನಿಯನ್ನ ತೊರೆದು ಇಂಗ್ಲೆಂಡ್ಗೆ ಹೋದ. ಆದರೆ ಅಲ್ಲಿಯೂ ಹೆಚ್ಚು ದಿನ ಇರಲಿಲ್ಲ. ಇಂಗ್ಲೆಂಡ್ ಅನ್ನ ತೊರೆದು ರಷ್ಯಾಗ ಹೋದ. ಅದಕ್ಕೆ ಈತ ಕೊಟ್ಟ ಕಾರಣ, ಇಂಗ್ಲೆಂಡ್ ಉಣ್ಣೆಯ ಉದ್ಯಮದ ಕಸವನ್ನು ತಿಂದು ಬದುಕುವ ಬಡದೇಶ. ಅಲ್ಲದೆ ಅಲ್ಲಿನ ಹೋಟೆಲುಗಳಲ್ಲಿ ಬೇಯಿಸುವ ಮಾಂಸದ ವಾಸನೆ ಕೆಟ್ಟದಾಗಿರುತ್ತದೆ. ಇಂಗ್ಲೆಂಡ್ ಕೂಡ ಕಮ್ಯುನಿಸಂ ಅನ್ನ ವಿರೋಧಿಸ್ತಿತ್ತು ಅನ್ನೋದು ನೆನಪಿರಲಿ. ಇಂಗ್ಲೆಂಡ್ ಬಿಟ್ಟ ಫ್ರಿಟ್ಸ್ ರಷ್ಯಾದ ಭಾಗವಾಗಿದ್ದ ಖಾರ್ಕಿವ್ ಪಟ್ಟಣದಲ್ಲಿದ್ದ ಭೌತ ವಿಜ್ಞಾನ ಸಂಶೋಧನಾಲಯವನ್ನ ಸೇರಿದ. ಅಲ್ಲಿದ್ದಾಗ ಪರಮಾಣು ವಿಜ್ಞಾನದಲ್ಲಿ ಹಲವು ಉತ್ತಮ ಸಂಶೋಧನೆಗಳನ್ನು ಮಾಡಿದ. ಖಾರ್ಕೋವಿಗೆ ಬರುವುದಕ್ಕೂ ಮೊದಲೇ ಸುಪ್ರಸಿದ್ಧ ಭೌತ ವಿಜ್ಞಾನಿ ಜಾರ್ಜ್ ಗ್ಯಾಮೋವನ ಜೊತೆಗೂಡಿ ಪರಮಾಣು ಬೀಜಗಳಿಂದ ಆಲ್ಫಾ ಕಿರಣಗಳು ಹುಟ್ಟುತ್ತೆ ಅನ್ನೋ ವಾದವನ್ನು ಪರೀಕ್ಷಿಸುವ ವಿಧಾನದ ಬಗ್ಗೆ ಪ್ರಬಂಧವನ್ನ ಬರೆದಿದ್ದ. ಅದು ಬಹಳ ಪ್ರಸಿದ್ಧವೂ ಆಗಿತ್ತು. ಖಾರ್ಕೋವಿಗೆ ಬಂದ ನಂತರ ಅಲ್ಲಿಯೂ ತನ್ನ ಸಂಶೋಧನೆಗಳನ್ನು ಮುಂದುವರೆಸಿದ. ವಾಸ್ತವದಲ್ಲಿ ಫ್ರಿಟ್ಸ್ ಲೇಸರ್ ತಂತ್ರಜ್ಞಾನವನ್ನೂ ಪತ್ತೆ ಮಾಡಿಬಿಡ್ತಿದ್ನೇನು. ಆದರೆ ಬಹಳ ಮುಖ್ಯವಾದ ಪ್ರಯೋಗಗಳನ್ನು ಮಾಡುವಾಗ ಮಾಡುವ ಹಾಗೆ ನಾನು ನನ್ನ ಉಪಕರಣಗಳನ್ನು ಪ್ರೀತಿಯಿಂದ ನೋಡಿಕೊಳ್ಳಲಿಲ್ಲ ಎನಿಸುತ್ತದೆ ಅಂತ ಒಂದೆಡೆ ಫ್ರಿಟ್ಸ್ ಹೇಳಿದ್ದಾನೆ. ಐನ್ಸ್ಟೈನ್ ತರ್ಕಿಸಿದ್ದಂತೆ ಬೆಳಕನ್ನು ಅಳೆಯುವಾಗ ಅದರ ವೇಗದಲ್ಲಿ ವ್ಯತ್ಯಾಸ ಉಂಟಾಗುತ್ತೇನೋ ಅಂತ ಫ್ರಿಟ್ಸ್ ಪ್ರಯೋಗ ನಡೆಸ್ತಾ ಇದ್ದ. ಅದಕ್ಕಾಗಿ ಆತ ತಂದಿದ್ದ ವಿದ್ಯುತ್ ಉಪಕರಣವೊಂದು ಸುಟ್ಟು ಬೂದಿಯಾಗ್ಬಿಟ್ಟಿತ್ತು. ಮತ್ತೆ ಇನ್ನೊಂದನ್ನು ಖರೀದಿಸೋದಕ್ಕೆ ರಷ್ಯನ್ನರು ಒಪ್ಪಿರಲಿಲ್ಲ. ಹೀಗಾಗಿ ಆ ಪ್ರಯೋಗ ಅಲ್ಲಿಗೆ ನಿಂತಿತ್ತು. ಹಾಗಾಗದೇ ಇದ್ದಿದ್ರೆ ಬಹುಶಃ ಫ್ರಿಟ್ಸ್ ಲೇಸರ್ ಅನ್ನ ತಯಾರಿಸಿದ ಮೊತ್ತ ಮೊದಲ ವಿಜ್ಞಾನಿ ಆಗ್ತಾ ಇದ್ದ. ಆದರೆ ರಷ್ಯಾದಲ್ಲಿ ಹೊಸದೊಂದು ಆಡಳಿತ ಆರಂಭವಾಗಿತ್ತು. ಸ್ಟಾಲಿನ್ ಅಧಿಕಾರಕ್ಕೆ ಬಂದಿದ್ದ. ರಷ್ಯಾದ ವಿಜ್ಞಾನಿಗಳಲ್ಲಿ ಹಲವರನ್ನ ಸೆರೆ ಹಿಡಿಯಲಾಯಿತು. ಹಲವು ಪ್ರತಿಭಾವಂತರು ಜೈಲಿನಲ್ಲಿಯೇ ಮರಣಿಸಿದ್ರು. ಹಲವರ ಬದುಕು ಪೂರ್ತಿಯಾಗಿ ನಾಶವಾಯಿತು. ಹೀಗೆ ಸೆರೆಯಾದ ವಿಜ್ಞಾನಿಗಳು ಪ್ರಕಟಿಸಿದ್ದ ಎಲ್ಲ ಪ್ರಬಂಧಗಳಿಂದಲೂ ಅವರ ಹೆಸರುಗಳನ್ನು ಅಳಿಸಿ ಹಾಕಿದ್ರು. ಫ್ರಿಟ್ಸ್ನನ್ನು ಬಂಧಿಸಲಾಯಿತು. ಆತ ಜರ್ಮನ್ ಗೂಢಚಾರ ಅಂತ ದೂರಲಾಯಿತು. ಜರ್ಮನಿಯ ವಿಜ್ಞಾನಿಗಳ ಜೊತೆಗೆ ಈತ ಸಂಪರ್ಕ ಇಟ್ಟುಕೊಂಡಿದ್ದೇ ಮುಳುವಾಗಿತ್ತು. ತನ್ನನ್ನು ಬಂಧಿಸಬಹುದು ಅಂತ ಊಹಿಸಿ ರಷ್ಯಾವನ್ನ ಬಿಟ್ಟು ಜರ್ಮನಿಗೆ ತೆರಳೋದಕ್ಕೆ ಫ್ರಿಟ್ಸ್ ತಯಾರಿ ಮಾಡಿಕೊಂಡಿದ್ದ. ಆದರೆ ಇನ್ನೇನ್ ಹೊರಡಬೇಕು ಅನ್ನೋಷ್ಟರಲ್ಲಿ ಅವನನ್ನ ಬಂಧಿಸಿ ಸೆರೆಮನೆಗೆ ಕಳಿಸಿದ್ರು. ಫ್ರಿಟ್ಸ್ ಸೆರೆಗೆ ಹೋಗೋದಕ್ಕೂ ಹಿಂದಿನ ದಿನವಷ್ಟೇ ಅವನ ಹೆಂಡತಿ ಪ್ರತ್ಯೇಕವಾಗಿ ಜರ್ಮನಿಗೆ ತೆರಳಿದ್ಲು. ಹೀಗೆ ಈ ದಂಪತಿಗಳು ಬೇರೆ ಬೇರೆಯಾದ್ರು. ಮಡದಿ ಚಾರ್ಲೋಟೆ ಫ್ರಿಟ್ಸ್ ನನ್ನ ಬಿಡುಗಡೆ ಮಾಡಲು ಇನ್ನಿಲ್ಲದ ಪ್ರಯತ್ನ ಮಾಡಿದ್ಲು. ಆದರೆ ಅದು ಸಾಧ್ಯವೇ ಆಗಲಿಲ್ಲ. 10 ವರ್ಷಗಳ ಕಾಲ ಆತ ಎಲ್ಲಿದ್ದ ಅನ್ನೋದೇ ಗೊತ್ತಾಗಲಿಲ್ಲ. ಕೊನೆಗೆ ಜರ್ಮನಿ, ಇಂಗ್ಲೆಂಡ್, ಅಮೆರಿಕ ಮೊದಲಾದ ಎಲ್ಲ ರಾಷ್ಟ್ರಗಳಿಂದಲೂ ಒತ್ತಾಯ ಬಂದಾಗ ರಷ್ಯನ್ನರು ಆತ ಬದುಕಿದ್ದಾನೆ ಎಂದಷ್ಟೇ ತಿಳಿಸಿದ್ರು. ಸರಿಯಾದ 11 ದಿನಗಳ ಕಾಲ ಅವನನ್ನ ಕೂರಲಾಗಲಿ ಮಲಗಲಾಗಲಿ ಬಿಡಲಿಲ್ವಂತೆ. ನಿನ್ನ ಜಾತೆಗಾರರು ಯಾರ್ಯಾರು ಅಂತ ಹೆಸರು ಹೇಳಲು ಒತ್ತಾಯಿಸ್ತಾ ಇದ್ರಂತೆ. 24 ಗಂಟೆಯೂ ಅವನನ್ನ ಪ್ರಶ್ನಿಸಲಾಗ್ತಿತ್ತು. ಆದರೂ ಫ್ರಿಟ್ಸ್ ಯಾರ ಹೆಸರನ್ನು ಹೇಳಲಿಲ್ಲ. ಈಗಾಗಲೇ ಬಂಧನಕ್ಕೆ ಒಳಗಾಗಿರುವ ಹೆಸರನ್ನ ಮಾತ್ರ ಹೇಳ್ತಾ ಇದ್ದ. ರಷ್ಯನ್ ಅಧಿಕಾರಿಗಳು ಅವನ ಹೆಂಡತಿ ಮಕ್ಕಳನ್ನ ಕೊಲ್ಲುವುದಾಗಿ ಬೆದರಿಕೆ ಹಾಕಿದ್ರು. ಫ್ರಿಟ್ಸನಿಗೆ ತನ್ನ ಮಡದಿ ಅದಾಗಲೇ ಜರ್ಮನಿಗೆ ಹೋಗಿದ್ದು ಗೊತ್ತೇ ಇರಲಿಲ್ಲ. ಹೀಗಾಗಿ ಆತ ತನ್ನನ್ನು ಗೂಢಚಾರಿಕೆಗೆ ಕಳಿಸಿದವರು ಶಾನ್ ಹಾರ್ಸ್ಟ್ ಮತ್ತು ನೈಸನಾವ್ ಅಂತ ಹೇಳಿದ. ರಷ್ಯನ್ ಅಧಿಕಾರಿಗಳು ಅವರನ್ನು ಹುಡುಕುವ ಯತ್ನದಲ್ಲಿ ತೊಡಗಿದ್ರು. ಫ್ರಿಟ್ಸ್ ಬದುಕೊಂಡ. ಹಾ, ಅಂದಾಗೆ ಶಾನ್ ಹಾರ್ಸ್ಟ್ ಮತ್ತು ನೈಸನಾವ್ ಎನ್ನುವುದು 2 ಹಡಗುಗಳ ಹೆಸರುಗಳಾಗಿದ್ವು. ಈ ಹಡಗುಗಳು ಮೊದಲ ವಿಶ್ವ ಯುದ್ಧದಲ್ಲಿ ಪ್ರಸಿದ್ಧಿ ಪಡೆದಿದ್ವು. ಸುಪ್ರಸಿದ್ಧ ಫಾಕ್ಲ್ಯಾಂಡ್ ಯುದ್ಧದ ವೇಳೆ ಸಮುದ್ರದಲ್ಲಿ ಮುಳುಗಿದ್ವು. ಅಷ್ಟೇ ಅಲ್ಲ, ಇದು ನೆಪೋಲಿಯನ್ನ ಸೇನೆಯಲ್ಲಿದ್ದ 2 ಸೇನಾಧಿಕಾರಿಗಳ ಹೆಸರು. 100 ವರ್ಷಗಳ ಹಿಂದೆ ಇದ್ದವರ ಹೆಸರು. ಪಾಪ, ರಷ್ಯನ್ ಅಧಿಕಾರಿಗಳಿಗೆ ಫ್ರಿಟ್ಸ್ ಮಾಡಿದ ಈ ಜೋಕು ಅರ್ಥವಾಯಿತೋ ಇಲ್ವೋ ಗೊತ್ತಿಲ್ಲ. ಆದರೆ ಫ್ರಿಟ್ಸ್ ಮಾತ್ರ ಬದುಕಿ ಉಳಿದ. ಸೆರೆಯಲ್ಲಿ ಇದ್ದಾಗಲೂ ಈತ ಸಂಶೋಧನೆ ಬಿಡಲಿಲ್ಲ. ಅಲ್ಲಿ ಯಾವ ಉಪಕರಣಗಳು ಇರಲಿಲ್ಲ, ಕಾಗದ ಪೆನ್ನುಗಳು ಇರಲಿಲ್ಲ. ಆದರೂ ಸಾಬೂನಿನಿಂದಲೇ ಗೋಡೆಯ ಮೇಲೆ ಬರೆದು ಲೆಕ್ಕಾಚಾರಗಳನ್ನ ಮಾಡುತ್ತಿದ್ದಂತೆ. ಹೀಗೆ ಒಂದು ಸೈದ್ಧಾಂತಿಕ ಪ್ರಬಂಧವನ್ನೂ ಫ್ರಿಟ್ಸ್ ಪ್ರಕಟಿಸಿದ್ದ. ಸೆರೆಯಲ್ಲಿ ತನ್ನ ಜೊತೆಗೆ ಬಂದಿಯಾಗಿದ್ದವನನ್ನ ಪ್ರಬಂಧದಲ್ಲಿ ನೆರವಿಗಾಗಿ ಸ್ಮರಿಸಿದ್ದ. ಆ ನೆರವು ಏನ್ ಗೊತ್ತೇ? ಆತ ಸಾಬೂನಿನ ಚೂರುಗಳನ್ನ ಫ್ರಿಟ್ಸ್ನಿಗೆ ಕೊಡ್ತಿದ್ದಂತೆ. 1940 ಫ್ರಿಟ್ಸ್ನನ್ನ ಜರ್ಮನಿಯಲ್ಲಿದ್ದ ಸೆರೆಮನೆಗೆ ವರ್ಗಾಯಿಸಲಾಯಿತು. ಅನಂತರ ಫ್ರಿಟ್ಸ್ ಮರಳಿ ಖಾರ್ಕೋವಿಗೆ ಹೋಗಲು ಅನುಮತಿ ಬೇಡಿದ್ದ. ಅದು ಆಗ ಜರ್ಮನರ ಅಧೀನದಲ್ಲಿದ್ದರಿಂದ ಅಲ್ಲಿಗೆ ಮರಳಿದ. ಅಲ್ಲಿ ಮತ್ತೆ ಸಂಶೋಧನೆಗಳನ್ನು ಮುಂದುವರೆಸಿದ. ಆದರೆ ಮತ್ತೆ ಅಲ್ಲಿಂದ ಹೊರಡಬೇಕಾಯಿತು. ಈ ಬಾರಿ ಕಾರಣ ಗೂಢಚಾರಿಕೆ ಅಲ್ಲ, ಸಿಗರೇಟಿನ ಹುಚ್ಚು. ಫ್ರಿಟ್ಸನಿಗೆ ತಂಬಾಕು ಸೇದುವ ಚಟಾಯಿತು. ಖಾರ್ಕೋವಿನಲ್ಲಿ ಅದು ಬಹಳ ದುಬಾರಿ ವಸ್ತುವಾಗಿತ್ತು. ಖಾರ್ಕೋವಿನಲ್ಲಿ ನಡೀತಾ ಇದ್ದ ಪರಮಾಣು ಸಂಶೋಧನೆಗೆ ಡ್ಯೂಟೀರಿಯಂ ಇರುವ ಭಾರಜಲ ಬೇಕಿತ್ತು. ಇದನ್ನೇ ಕಾರಣವಾಗಿ ಮಾಡಿಕೊಂಡು ತಂಬಾಕು ಪಡೆಯಲು ಫ್ರಿಟ್ಸ್ ಉಪಾಯ ಹುಡುದ. ಸಂಸ್ಥೆಯ ಅಧಿಕಾರಿಗಳಿಗೆ ತಂಬಾಕಿನಲ್ಲಿ ಇರುವ ಡ್ಯೂಟೀರಿಯಂ ಅನ್ನ ಸಂಗ್ರಹಿಸಬಾರದೇಕೆ ಎಂದು ಸೂಚಿಸಿದ. ಭಾರಜಲದ ತಯಾರಿಕೆ ಗುಪ್ತ ಚಟುವಟಿಕೆ ಆಗಿದ್ದರಿಂದ ಯಾರು ಹೆಚ್ಚು ಪ್ರಶ್ನಿಸಲಿಲ್ವಂತೆ. ದೊಡ್ಡದೊಂದು ಚೀಲ ತಂಬಾಕನ್ನ ಫ್ರಿಟ್ಸನಿಗೆ ಕೊಟ್ರು. ಅದನ್ನೆಲ್ಲ ಸೇರಿ ಮುಗಿಸಿದ ಫ್ರಿಟ್ಸ್ ಮತ್ತೊಂದಕ್ಕೆ ಬೇಡಿಕೆ ಸಲ್ಲಿಸಿದ. ಹೀಗೆ 2-3 ಚೀಲ ಖಾಲಿಯಾದಾಗ ಅಧಿಕಾರಿಗಳಿಗೆ ಅನುಮಾನ ಬಂತು. ಫ್ರಿಟ್ಸ್ ಅವರ ಕಿವಿಯ ಮೇಲೆ ತಂಬಾಕು ಮುಡಿಸಿದ್ದ ಅಂತ ಗೊತ್ತಾಯ್ತು. ಫ್ರಿಟ್ಸ್ ನನ್ನ ಕೆಲಸದಿಂದ ತೆಗೆದ್ರು, ಜರ್ಮನಿಗೆ ಮರಳಿಸಿದ್ರು. ಜರ್ಮನಿಗೆ ಬಂದ ನಂತರ ಫ್ರಿಟ್ಸ್ ತನ್ನ ಮಡದಿಯನ್ನ ಭೇಟಿಯಾದ. ಅನಂತರ ಈ ಜೋಡಿ 1953 ಮತ್ತೊಮ್ಮೆ ಮದುವೆ ಆಯಿತು. 20 ವರ್ಷಗಳ ಹಿಂದೆ ಇವರ ಮೊದಲ ಮದುವೆಯಲ್ಲಿ ಇದ್ದವರು ಹಲವರು ಎರಡನೆಯ ಮದುವೆಯಲ್ಲಿಯೂ ಸಾಕ್ಷಿಗಳಾಗಿದ್ದರು. ಅವರಲ್ಲಿ ಸುಪ್ರಸಿದ್ಧ ಪರಮಾಣು ವಿಜ್ಞಾನಿ ವೂಲ್ಫ್ಗಾಂಗ್ ಪೌಲಿ ಕೂಡ ಒಬ್ಬ. ಇದು ಈ ಜೋಕರ್ ವಿಜ್ಞಾನಿಯ ಕಥೆ. 2 ಬಾರಿ ಸೆರೆವಾಸ, 2 ಬಾರಿ ಮದುವೆ, 2 ಬಾರಿ ತಾನು ಮಾಡಿದ ತಮಾಷೆಯಿಂದಾಗಿ ಕೆಲಸ ಕಳೆದುಕೊಂಡವನ ಕಥೆ.
0: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣ ಧ್ವನಿ ಕೊಳ್ಳೇಗಾಲ ಶರ್ಮಾ, ದೀಪ್ತಿ ಭಾರದ್ವಾಜ್, ಶ್ರೀಮತಿ ಸುಮನಾ ಮೈಸೂರು ಮತ್ತು ಜೆಮಿನಿ ಎಐ ಧ್ವನಿಗಳು. ಜಾಣ ಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ಮ್ಯೂಸಿಕ್ಗಳಲ್ಲಿ ಕೂಡ ಕೇಳಬಹುದು. ಜಾಣ ಸುದ್ದಿಯ ಬಗ್ಗೆ ನಿಮಗೆ ಸಂದೇಹ, ಸಲಹೆ, ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸ್ಆಪ್ ಮಾಡಿ.
5: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
6: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
7: 28ನೇ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಆಲ್ಟಿಮೀಟರ್, ಆಲ್ಟಿಮೀಟರ್ ಅಂದರೆ ಉನ್ನತಿ ಮಾಪನ ಅಥವಾ ಎತ್ತರದ ಮಾಪನ, ಅಳತೆ ಮಾಡತಕ್ಕಂಥದ್ದು. ಎತ್ತರವನ್ನು ಅಳೆಯಲು ಉಪಯೋಗಿಸುವ ಉಪಕರಣ. ಉನ್ನತಿ ಮಾಪಕವನ್ನು ಗುಡ್ಡಗಳ ಮರಗಳ ಎತ್ತರವನ್ನು ಅಳೆಯಲು ಬಳಸುತ್ತಾರೆ. ಉಪಕರಣಗಳನ್ನು ಕಣ್ಣಿನ ನೇರಕ್ಕೆ ಹಿಡಿದು ಮರದ ಅಥವಾ ಗುಡ್ಡದ ತುದಿ ಗೋಚರವಾಗುವವರೆಗೂ ಆ ಮರದಿಂದ ಅಥವಾ ಗುಡ್ಡದಿಂದ ದೂರ ಸರಿಯುತ್ತಾರೆ. ತುದಿ ಕಂಡ ಸ್ಥಳದಲ್ಲಿ ಉಪಕರಣವನ್ನು ದಾಖಲಾದ ಅಳತೆಯೇ ಆ ಮರದ ಅಥವಾ ಆ ಗುಡ್ಡದ ಎತ್ತರ. ವಿಮಾನದಲ್ಲೂ ಉನ್ನತಿ ಮಾಪಕ ಬಳಕೆಯಲ್ಲಿದೆ. ವಿಮಾನ ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿ ಹಾರುತ್ತಿದೆ ಎಂಬುದನ್ನು ಇದು ತೋರಿಸುತ್ತದೆ. ವಿಮಾನಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಅನರಾಯ್ಡ್ ವಾಯುಭಾರ ಮಾಪಕವು ಒಂದು ಉನ್ನತಿ ಮಾಪಕವೇ. ಇದು ವಿವಿಧ ಉನ್ನತಿಗಳಲ್ಲಿ ವಾಯುವಿನ ಒತ್ತಡದಲ್ಲಾಗುವ ಬದಲಾವಣೆಗಳಿಂದ ವಿಮಾನದ ಉನ್ನತಿಯನ್ನು ಗ್ರಹಿಸುತ್ತದೆ. ಸ್ವಯಂಚಾಲಿತ ವಿಮಾನಗಳಲ್ಲಿ ರಾಡರ್ ಉನ್ನತಿ ಮಾಪಕಗಳನ್ನು ಬಳಕೆ ಮಾಡುತ್ತಾರೆ. ಆಲ್ಟಿಟ್ಯೂಡ್, ಉನ್ನತಿ ಅಥವಾ ಎತ್ತರ. ಒಂದು ಪದಾರ್ಥವನ್ನು ಅಥವಾ ಬಿಂದುವಿನ ಶೃಂಗಿಯ ದೂರ ಎತ್ತರವನ್ನು ಅಳೆಯಬೇಕಾದರೆ ಇನ್ನೊಂದು ಪದಾರ್ಥ ಅಥವಾ ಬಿಂದುವನ್ನು ಆಧಾರವಾಗಿಟ್ಟುಕೊಳ್ಳುತ್ತಾರೆ. ಸಾಮಾನ್ಯವಾಗಿ ಈ ಪದವನ್ನು ಭೂಪ್ರದೇಶದ ವಿಸ್ತರಣೆಗೆ ಬಳಸುವುದು ಹೆಚ್ಚು. ಇಲ್ಲಿ ಸಮುದ್ರ ಮಟ್ಟವನ್ನು ಆಧಾರವಾಗಿಟ್ಟುಕೊಳ್ಳುತ್ತಾರೆ. ಅಂದರೆ ಯಾವುದೇ ಒಂದು ಪ್ರದೇಶದ ಉನ್ನತಿಯನ್ನು ಅಥವಾ ಎತ್ತರವನ್ನು ಸಮುದ್ರದ ಸರಾಸರಿ ಮಟ್ಟದಿಂದ ಇಂತಿಷ್ಟು ಮೇಲಿದೆ ಎಂದು ವಿವರಿಸುತ್ತಾರೆ. ಉದಾಹರಣೆಗೆ ಮೌಂಟ್ ಎವರೆಸ್ಟ್ ಪರ್ವತ. ಮೌಂಟ್ ಎವರೆಸ್ಟ್ ಪರ್ವತವು ಸಮುದ್ರ ಮಟ್ಟದಿಂದ 8.8 ಕಿಲೋಮೀಟರ್ಗಳ ಮೇಲಿದೆ. ಅಂದರೆ 8 ಕಿಲೋಮೀಟರ್ ಸಮುದ್ರ ಮಟ್ಟದಿಂದ ಎತ್ತರದಲ್ಲಿದೆ ಎಂದು ಅರ್ಥ. ಹಾಗಾಗಿ ಎತ್ತರವನ್ನು ಅಳೆಯಲು ಸಾಮಾನ್ಯವಾಗಿ ಸಮುದ್ರ ಮಟ್ಟವನ್ನೇ ಒಂದು ಸರಾಸರಿ ಮಟ್ಟವೆಂದು ತಿಳಿದು ಅದರಿಂದ ಎಷ್ಟು ಎತ್ತರದಲ್ಲಿದೆ ಎಂದು ಅಳೆಯುತ್ತಾರೆ. ಆಲ್ಟಿಟ್ಯೂಡಿನಲ್ ಬಯೋಮ್, ಉನ್ನತಿಯ ಬಯೋಮ್ ಅಥವಾ ಉನ್ನತಿಯ ಜೀವ ವ್ಯವಸ್ಥೆ. ಬಯೋಮ್ ಅಂದರೆ ಜೀವ ವ್ಯವಸ್ಥೆ. ಎತ್ತರ ಪ್ರದೇಶಗಳಲ್ಲಿ ಕಂಡುಬರುವ ಜೀವರಾಶಿ. ಪರ್ವತ ಪ್ರದೇಶದ ಜೀವರಾಶಿಗೆ ಈ ಪದವನ್ನು ಬಳಸುತ್ತಾರೆ. ಪರ್ವತದ ಪ್ರದೇಶಗಳಲ್ಲಿ ಎತ್ತರಕ್ಕೆ ಹೋದಂತೆಲ್ಲ ಹವಾಮಾನ ಹೆಚ್ಚು ಶೀತಲವಾಗುತ್ತದೆ. ಭೂಮಿಯಿಂದ 12 ಕಿಲೋಮೀಟರ್ ಮೇಲೆ ಭೂಮಿಯ ತಾಪಮಾನ ಕೇವಲ -50 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಇರುತ್ತದೆ. ಎತ್ತರಕ್ಕೆ ಹೋದಂತೆಲ್ಲ ಹೆಚ್ಚು ಶೀತವಾಗುತ್ತಾ ಹೋಗುತ್ತದೆ, ಆರ್ದ್ರವೂ ಆಗುತ್ತದೆ. ಪ್ರತಿ 300 ಮೀಟರ್ ಎತ್ತರಕ್ಕೆ 1.9 ಸೆಂಟಿಮೀಟರ್ನಷ್ಟು ಉಷ್ಣತೆ ಕಡಿಮೆಯಾಗುತ್ತದೆ. ಇನ್ನು ಎತ್ತರಕ್ಕೆ ಹೋದಂತೆ ಆಮ್ಲಜನಕ ಹಾಗೂ ಇಂಗಾಲದ ಡೈಆಕ್ಸೈಡ್ ಮುಂತಾದ ಅನಿಲಗಳು ಕಡಿಮೆಯಾಗುತ್ತವೆ. ಉಸಿರಾಟ, ದ್ಯುತಿಸಂಶ್ಲೇಷಣೆ ಇತ್ಯಾದಿ ಜೀವಕ್ರಿಯೆಗಳು ನಡೆಯುವುದು ದುಸ್ತರವಾಗುತ್ತದೆ. ಹೀಗಾಗಿ ಎತ್ತರಕ್ಕೆ ಏರಿದಂತೆ ಜೀವಿಗಳು ವಿರಳವಾಗುತ್ತಾ ಹೋಗುತ್ತವೆ. ಅತ್ಯುನ್ನತ ಪರ್ವತ ಶಿಖರಗಳಲ್ಲಿ ಸಾಮಾನ್ಯವಾಗಿ ಜೀವಿಗಳಿರುವುದಿಲ್ಲ. ಪರ್ವತ ಪ್ರದೇಶಗಳಲ್ಲಿ ಕಾಣಬರುವ ಉನ್ನತಿಯ ಸಸ್ಯ ವಲಯಗಳೆಂದರೆ ತಪ್ಪಲಿನಲ್ಲಿ ಹಚ್ಚ ಹಸಿರಿನ ಅರಣ್ಯಗಳು, ಸ್ವಲ್ಪ ಎತ್ತರದಲ್ಲಿ ಶಂಕುದಾರಿ ಅರಣ್ಯಗಳು, ಮೇಲೇರಿದಂತೆ ಹುಲ್ಲುಗಾವಲು ಹಾಗೂ ಪೊದೆಗಳು, ಕೊನೆಗೆ ಹಾವಸೆ ಮತ್ತು ಶಿಲಾವಲ್ಕಗಳು. ಹೀಗೆ ಜೀವ ಸಮುದಾಯದಲ್ಲಿ ಬದಲಾವಣೆಗಳು ಕಂಡುಬರುತ್ತವೆ. ಉಷ್ಣವಲಯದ ಪರ್ವತಗಳಲ್ಲಿ ತಪ್ಪಲಿನಲ್ಲಿ ಮಳೆಯ ಕಾಡುಗಳು, ಸುಮಾರು 3,500 ಮೀಟರ್ ಎತ್ತರದಲ್ಲಿ ಅಲೈನ್ ಜೀವಿ ಸಮುದಾಯ ಕಂಡುಬರುತ್ತದೆ. ಅತಿ ಎತ್ತರಕ್ಕೆ ಹೋದಂತೆ ಅಲ್ಲಿ ಯಾವ ಜೀವಿಗಳು, ಗಿಡಮರಗಳು ಸಹ ಇರುವುದಿಲ್ಲ. ಹಿಮಾಲಯದಲ್ಲಿ ನೀವು ಎತ್ತರಕ್ಕೆ ಹೋದಂತೆ ಹಿಮಾಲಯದಲ್ಲಿ ನಿಮಗೆ ಯಾವ ಜೀವಿಗಳು ಸಿಗುವುದಿಲ್ಲ. ಅಲ್ಲದೆ ಅಲ್ಲಿ ಯಾವುದೇ ಮರಗಿಡಗಳು ಸಹ ಸಿಗುವುದಿಲ್ಲ. ಹಾಗಾಗಿ ಅಲ್ಲಿ ಆಕ್ಸಿಜನ್, ಆಮ್ಲಜನಕದ ಕೊರತೆ ಇರುತ್ತದೆ. ಹಾಗಾಗಿ ಪರ್ವತಾರೋಹಿಗಳು ತಾವು ಪರ್ವತಾರೋಹಣ ಮಾಡುವಾಗ ಆಮ್ಲಜನಕದ ಸಿಲಿಂಡರ್ಗಳನ್ನು ತೆಗೆದುಕೊಂಡು ಹೋಗುತ್ತಾರೆ. ಏರೋಪ್ಲೇನ್ಗಳಲ್ಲಿ, ಇಂಟರ್ನ್ಯಾಷನಲ್ ಏರೋಪ್ಲೇನ್ಗಳಲ್ಲಿ, ಈ ಏರೋಪ್ಲೇನ್ಗಳು ಸುಮಾರು 12 ಕಿಲೋಮೀಟರ್ ಭೂಮಿಯಿಂದ ಅಥವಾ ಸಮುದ್ರ ಮಟ್ಟದಿಂದ ಮೇಲೆ ಹಾರುತ್ತವೆ. ಅಲ್ಲಿ -50 ಡಿಗ್ರಿಯಿಂದ -60 ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನ ಹೊರಗಡೆ ಇರುತ್ತದೆ. ಆದರೆ ವಿಮಾನದ ಒಳಗಡೆ ಮೆಕ್ಯಾನಿಕಲ್ನಿಂದಾಗಿ ವಿಮಾನದ ಒಳಗಡೆ ಇರುವ ಟೆಂಪರೇಚರ್ ಸಮನಾಗಿರುತ್ತದೆ. ಅಲ್ಲದೆ ವಾಯುಮಂಡಲದಲ್ಲಿ ಆಮ್ಲಜನಕ ಕಡಿಮೆ ಇರುತ್ತದೆ. ಅದಕ್ಕಾಗಿ ವಿಮಾನದಲ್ಲಿ ಆಮ್ಲಜನಕದ ಸಿಲಿಂಡರ್ಗಳನ್ನು ಸಹ ಕ್ಯಾರಿ ಮಾಡುತ್ತಾರೆ, ಹಾಗೂ ಒಳಗಡೆ 21% ಆಮ್ಲಜನಕ ಇರುವಂತೆ ನೋಡಿಕೊಳ್ಳುತ್ತಾರೆ. ಇಲ್ಲದಿದ್ದರೆ ಹಾರ್ಟ್ ಪೇಷಂಟ್ ಅಥವಾ ಹೃದಯ ಸಂಬಂಧಿ ಕಾಯಿಲೆ ಇರುವವರು ವಿಮಾನದಲ್ಲಿ ಹಾರಾಡಲು ಆಗುವುದಿಲ್ಲ. ಏಕೆಂದರೆ ಆಕ್ಸಿಜನ್ ಅಥವಾ ಆಮ್ಲಜನಕ ಕಡಿಮೆಯಾದಂತೆ ಉಸಿರಾಟದಲ್ಲಿ ತೊಂದರೆ ಕಾಣಿಸಿಕೊಳ್ಳುತ್ತದೆ, ಹಾಗೂ ಅವರಿಗೆ ಹೃದಯಾಘಾತ ಆಗುವ ಸಂಭವವು ಬಹಳ ಹೆಚ್ಚಾಗಿ ಇರುತ್ತದೆ. ಆಲ್ ಟ್ರಯಲ್ ಪೋಷಣೆ ಬೇಕಾದ ಅಥವಾ ಪೋಷಣೆಯ ಹುಟ್ಟುವ ಅಥವಾ ಮೊಟ್ಟೆಯಿಡದು ಹೊರಬರುವ ಸಮಯದಲ್ಲಿ ಪೋಷಣೆಯ ಅಗತ್ಯವಿರುತ್ತದೆ. ಈ ಪದವನ್ನು ಹಕ್ಕಿಗಳಿಗೆ ಮತ್ತು ಸಸ್ತನಿಗಳಿಗೆ ಬಳಸುತ್ತಾರೆ. ಇಲಿ, ಬೆಕ್ಕು, ನಾಯಿ ಮುಂತಾದ ಸಸ್ತನಿ ಪ್ರಾಣಿಗಳು ಮರಿಗಳು ಹುಟ್ಟಿದ ತಕ್ಷಣ ನಡೆಯಲಾರವು, ದೇಹದ ಉಷ್ಣತೆಯನ್ನು ನಿಯಂತ್ರಿಸಿಕೊಳ್ಳಲಾರವು. ಅವುಗಳು ಕಣ್ಣು ಕಿವಿ ಮುಚ್ಚಿಕೊಂಡಿರುತ್ತವೆ. ಮೊಟ್ಟೆಯಿಡಿದು ಹೊರಬರುವ ಹಕ್ಕಿ ಮರಿಗಳು ಇದೇ ರೀತಿ ಅಸಹಾಯಕವಾಗಿ ಇರುತ್ತವೆ. ಇಂಥ ಸಂದರ್ಭದಲ್ಲಿ ಅವಕ್ಕೆ ರಕ್ಷಣೆ ಹಾಗೂ ಪೋಷಣೆಯ ಅಗತ್ಯವಿರುತ್ತದೆ.
8: ಆಲ್ವರಸ್ ಹೈಪೋಥಿಸಿಸ್. ಮಧ್ಯಜೀವಿ ಕಲ್ಪ ಮೀಸೋಜೋಯಿಕ್ಯರ ಕೊನೆಯಲ್ಲಿ ಅಂತ್ಯದ ಹೆಚ್ಚಿನ ಸಂಖ್ಯೆಯಲ್ಲಿ ಜೀವಿಗಳು ನಶಿಸಿ ಹೋಗುವ ಬೃಹದಾಕಾರದ ಕ್ಷುದ್ರ ಗ್ರಹ ಆಸ್ಟರಾಯ್ಡ್ ಒಂದು ಭೂಮಿಗೆ ಅಪ್ಪಳಿಸಿದ್ದೇ ಕಾರಣ ಎಂದು ಪ್ರತಿವಾದಿಸುವ ಆಲ್ವರಸ್ ಎಂಬ ಭೌತ ವಿಜ್ಞಾನಿಯ ಪರಿಕಲ್ಪನೆ ಹೈಪೋಥಿಸಿಸ್. ಅಂಬರ್ ಶಿಲಾರಾಳ ಅಥವಾ ಅಂಟು ತೃಣಮಣಿ ಅಂತಲೂ ಕರೆಯಬಹುದು. ಫಾಸಿಲ್ ರೂಪದಲ್ಲಿರುವ ಶಂಕುಧಾರಿ ಮರಗಳು ಗಟ್ಟಿಯಾದ ರಾಳ. ಶಂಕುಧಾರಿ ರೂಪದ ಮರಗಳು ಸ್ವಲ್ಪ ಎತ್ತರದಲ್ಲಿ, ಅಂದರೆ 1,500 ಮೀಟರ್ಗಿಂತಲೂ ಹೆಚ್ಚು ಎತ್ತರದಲ್ಲಿ ಬೆಳೆಯುವ ಮರಗಳು ಶಂಕು ಆಕಾರದಲ್ಲಿ ಅಥವಾ ಕಾನಿಕಲ್ ಶೇಪ್ನಲ್ಲಿ ಇರುತ್ತವೆ. ಇವು ಸಾಮಾನ್ಯವಾಗಿ ಪಾರದರ್ಶಕವಾಗಿರುತ್ತವೆ. ಅಂಬರ್ ಗಮ್ ಅಥವಾ ಅಂಟು ಪಾರದರ್ಶಕವಾಗಿರುತ್ತವೆ, ಕೆಲವೊಮ್ಮೆ ಅಪಾರದರ್ಶಕವಾಗಿಯೂ ಇರಬಹುದು. ಇದರ ವರ್ಣ ವೈವಿಧ್ಯವಿದೆ. ಇದು ಮಡ್ಡಿ ಶಿಲೆಗಳ ಮೇಲೆ ಇಲ್ಲವೇ ಸಮುದ್ರ ತಟದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇದಕ್ಕೆ ಒಳ್ಳೆಯ ಮೆರುಗು ಕೊಡಬಹುದು. ಅನೇಕ ಸಂದರ್ಭಗಳಲ್ಲಿ ಅಲೆಗಳಿಂದ ಕೊಚ್ಚಿಕೊಂಡು ಬಂದು ಬಾಲ್ಟಿಕ್ ತೀರದಲ್ಲಿ ಶೇಖರಗೊಳ್ಳುವ ಶಿಲಾರಾಳದಲ್ಲಿ ಕೆಲವು ಜಾತಿಯ ಸಸ್ಯ ಮತ್ತು ಪ್ರಾಣಿಗಳು ಸಂರಕ್ಷಿತವಾಗಿರುತ್ತವೆ. ನಶಿಸಿ ಹೋಗಿರುವ ಅನೇಕ ಜೀವಿಗಳ ಅವಶೇಷಗಳು ಇದರಲ್ಲಿ ಕಂಡುಬಂದಿವೆ. ಆಭರಣ ತಯಾರಿಕೆಯಲ್ಲೂ ಕೂಡ ಈ ಅಂಬರನ್ನು ಬಳಸಲಾಗುತ್ತದೆ. ಆ್ಯಂಬಿಯೆಂಟ್ ಪ್ರೆಷರ್. ಆ್ಯಂಬಿಯೆಂಟ್ ಅಂದರೆ ಪರಿವೇಷ್ಟಕ, ಪ್ರೆಷರ್ ಅಂದರೆ ಒತ್ತಡ. ಜೀವಿಗಳ ಸುತ್ತಮುತ್ತಲೂ ಇರುವ ವಾತಾವರಣದ ಒತ್ತಡವನ್ನು ಆ್ಯಂಬಿಯೆಂಟ್ ಪ್ರೆಷರ್ ಅಥವಾ ಪರಿವೇಷ್ಟಕ ಒತ್ತಡ ಎಂದು ಹೇಳುತ್ತಾರೆ. ಆ್ಯಂಬಿಯೆಂಟ್ ಟೆಂಪರೇಚರ್, ಇದು ಪರಿವೇಷ್ಟಕ ಉಷ್ಣತೆ. ಜೀವಿಗಳ ಸುತ್ತಲೂ ಇರುವ ವಾತಾವರಣದ ಉಷ್ಣತೆ, ಅಮ್ಯುನಿಟಿ ಅಂದರೆ ಸೌಕರ್ಯ, ಮಾನವ ಸುಖಾನುಭವಕ್ಕೆ ಅಗತ್ಯವಾದ ಪದಾರ್ಥಗಳು, ವ್ಯವಸ್ಥೆಗಳು ಮತ್ತು ಸೇವೆಗಳು. ಮೂಲಭೂತ ಸೌಕರ್ಯಗಳಿಗೂ ಈ ಪದವನ್ನು ಬಳಸುತ್ತಾರೆ. ಉದಾಹರಣೆಗೆ ಕುಡಿಯುವ ನೀರು, ವಿದ್ಯುತ್ ಪೂರೈಕೆ ಸೌಕರ್ಯವನ್ನು ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ, ವೈಜ್ಞಾನಿಕ, ಪಾರಿಸರಿಕ ದೃಷ್ಟಿಕೋನಗಳಿಂದ ವಿಶ್ಲೇಷಣೆ ಮಾಡಲಾಗುತ್ತದೆ. ಅಮ್ಯುನಿಟಿಯಲ್ಲಿ ಬೇಸಿಕ್ ಅಮ್ಯುನಿಟಿ ಅಂತವನು ಕರೆಯಬಹುದು. ಬೇಸಿಕ್ ಅಂದರೆ ಮೂಲ ಸೌಕರ್ಯ. ಈಗ ಉದಾಹರಣೆ ಹೇಳಿದ ರೀತಿ ಕುಡಿಯುವ ನೀರು, ವಿದ್ಯುತ್ ಪೂರೈಕೆ, ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ಮು, ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಮು, ರೈಲ್ವೆ ಸಿಸ್ಟಮ್ಮು ಅಥವಾ ವೆಹಿಕ್ಯುಲರ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಮು, ಇವೆಲ್ಲವೂ ಮನುಷ್ಯನಿಗೆ ಬೇಕಾದ ಮೂಲ ಸೌಕರ್ಯಗಳು. ಸೊ ಅಮ್ಯುನಿಟಿ ಅಂದರೆ ಸೌಕರ್ಯಗಳು. ಅಮೀಬಾ, ಇದು ಏಕ ಜೀವಿಕೋಶ, ಸೂಕ್ಷ್ಮ ಜೀವಿ, ಕಣ್ಣಿಗೆ ಕಾಣುವುದಿಲ್ಲ. ಏಕೆಂದರೆ ಇದರ ಉದ್ದ ಕೇವಲ 0.1 mm. ಒಂದು ವರ್ಗೀಕರಣದ ಪ್ರಕಾರ ಇದು ಪ್ರೋಟಿಸ್ಟಾ ರಾಜ್ಯಕ್ಕೆ ಸೇರಿರುತ್ತದೆ. ಇನ್ನೊಂದು ವರ್ಗೀಕರಣದ ಪ್ರಕಾರ ಪ್ರಾಣಿ ರಾಜ್ಯದ ಪ್ರೋಟೋಜುವಾ ವಂಶಕ್ಕೂ ಸೇರಿರುತ್ತದೆ. ಅಮೀಬವು ಮಿಥ್ಯಪಾದ ಅಥವಾ ಸೂಡೋಪೋಡಿಯಾ, ಕಾಲುಗಳಂತೆ ಕಾಣುವ ಅದರ ದೇಹ ರಚನೆ, ಚಲಿಸುತ್ತದೆ ಮತ್ತು ಆಹಾರವನ್ನು ಪಡೆಯುತ್ತದೆ. ಇದಕ್ಕೆ ಒಂದು ನಿರ್ದಿಷ್ಟ ಆಕಾರವಿರುವುದಿಲ್ಲ. ಮಿಥ್ಯಪಾದದ ಚಾಲನೆಯಿಂದ ಅಮೀಬವು ತನ್ನ ಆಕಾರವನ್ನು ಬದಲಿಸುತ್ತದೆ. ಇದರಲ್ಲಿರುವ ನ್ಯೂಕ್ಲಿಯಸ್ ದೇಹದ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ. ಅಮೀಬವು ಆಹಾರಕ್ಕಾಗಿ ಜೈವಿಕ ಅವಶೇಷಗಳನ್ನು ಅವಲಂಬಿಸಿರುತ್ತದೆ. ವಿದಲನ ಕ್ರಿಯೆಯಿಂದ ವಂಶಾಭಿವೃದ್ಧಿ ಮಾಡಿಕೊಳ್ಳುತ್ತದೆ. ವಿದಲನ ಕ್ರಿಯೆ ಅಂದರೆ ಬೆಳೆದು ದಪ್ಪವಾದ ನಂತರ ತಾನಾಗಿಯೇ ಎರಡು ಭಾಗಗಳಾಗಿ ವಿಂಗಡಿಸುತ್ತದೆ. ಅಮೀಬದ ಕೆಲವು ಜಾತಿಗಳು ಪರೋಪಜೀವಿಗಳಾಗಿವೆ. ಇವು ಪ್ರಾಣಿಗಳಲ್ಲಿ ಜೀವಿಸುತ್ತಾ ಅವುಗಳಲ್ಲಿ ವಿಶೇಷವಾಗಿ ಮಾನವರಲ್ಲಿ ಅಮೀಬಾಯಸಿಸ್ ನಂತ ರೋಗವನ್ನು ಹರಡುತ್ತವೆ. ಎಂಟಮೀಬಾ ಹಿಸ್ಟಲಿಟಿಕಾ ಎಂಬ ಅಮೀಬ ಜಾತಿಗೆ ಸೇರಿದ ಬ್ಯಾಕ್ಟೀರಿಯಾವು ಮಾನವನ ದೇಹದಲ್ಲಿ ಸೇರಿದರೆ ಅವರಿಗೆ ಭೇದಿಯು ಉಂಟಾಗುತ್ತದೆ. ಹಾಗಾಗಿ ಹಲವಾರು ಜಾತಿಯ ಸೂಕ್ಷ್ಮಾಣುಜೀವಿಗಳು ಮನುಷ್ಯನಿಗೆ ರೋಗವನ್ನು ತರುತ್ತವೆ. ಇಲ್ಲಿಗೆ 28ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
9: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆ ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
10: ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 93ನೆಯ ಪದ್ಯ. ಆ ಪದ್ಯ ಹೀಗಿದೆ. ಉದಿತೋದಿತ ನೈನೀ ನಿನಗುದಯದ ಮೇಲುದಯಮೆಂದು ನೆಗಳದರಿ ಗಂಗೆ ಅಭ್ಯುದಯ ನರಿಪುವ ತರದಿಂ ಉದಯ ಚಳಚುಂಬಿ ಬಿಂಬ ನಿನನುದಯಿಸಿದಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಉದಿತೋದಿತ ನೈನೀ ನಿನಗೆ ಉದಯದ ಮೇಲೆ ಉದಯಮೆಂದು ನೆಗಳದು ಅರಿಗಂಗೆ ಅಭ್ಯುದಯಮಂ ಅರಿಪುವ ತರದಿಂದ ಉದಯಾಚಳ ಚುಂಬಿ ಬಿಂಬ ಇನ ಉದಯಿಸಿದಂ. ನಾನು ಹಿಂದೆ ಹೇಳಿದ್ದೇನೆ, ಅಂದರೆ ಈ ಕಾವ್ಯದಲ್ಲಿ ಮೇಲಿಂದ ಮೇಲೆ ಇನ್ನು ಮುಂದೆ ಸೂರ್ಯೋದಯದ ವರ್ಣನೆ ಬರ್ತದೆ ಅಂತೇಳಿ. ಈಗ ಈ 93ನೆಯ ಪದ್ಯದಲ್ಲಿ ಬಂದಿರುವ ಸೂರ್ಯೋದಯ ಇದು 2ನೆಯ ಸೂರ್ಯೋದಯ. ಇದು ಸೂರ್ಯೋದಯದ ವರ್ಣನೆ. ಉದಿತೋದಿತ ನೈ ನೀಂ ಅಂದರೆ ಅಭ್ಯುದಯದ ಮೇಲೆ ಪ್ರಗತಿಯಿಂದ ಪ್ರಗತಿಯ ಮೇಲೆ ಪ್ರಗತಿ ಹೊಂದುವವನು ನೀನು. ಉದಿತೋದಿತನೈ, ಉದಿತ ಅಂದರೆ ಪ್ರಗತಿ ಹೊಂದುವವನು ಎನ್ನುವಂಥ ಅರ್ಥ. ಉದಿತೋದಿತನೈ ನೀಂ ಪ್ರಗತಿಯ ಮೇಲೆ ಪ್ರಗತಿ ಹೊಂದುವನು, ಅಭ್ಯುದಯದ ಮೇಲೆ ಅಭ್ಯುದಯ ಹೊಂದುವವನು ನೀಂ. ನಿನಗೆ ಉದಯದ ಮೇಲೆ ಉದಯಮೆಂದು, ನಿನಗೆ ಉದಯದ ಮೇಲೆ ಅಭ್ಯುದಯದ ಮೇಲೆ ಅಭ್ಯುದಯ ಎಂದು ನೆಗಳಗು ಮೇಲೆ ಕೀರ್ತಿಸಿ ಅರಿಗಂಗೆ ಅಭ್ಯುದಯವನ್ನು ಅರಿಯುಪುವ ತರದಿಂ ಅರಿಗನಿಗೆ ಅಂದರೆ ಅರಿಕೇಸರಿಗೆ ಯಶಸ್ಸನ್ನು ಅಭ್ಯುದಯವನ್ನು ಅರಿಪು ಅದರದಿ ಹೇಳುವ ರೀತಿಯಲ್ಲಿ

0: ಶಿಖರದಲ್ಲಿ ಸೂರ್ಯಬಿಂಬ ಕಾಣಿಸಿತ್ತು ಎನ್ನುವುದನ್ನು ಪಂಪ ಸೂಕ್ಷ್ಮವಾಗಿ ವರ್ಣಿಸ್ತಾನೆ. ಈ ಕಾವ್ಯದ ಶೈಲಿ ಕೂಡ ಹೀಗೆ ಅಂದರೆ ಸೂರ್ಯೋದಯ ಮತ್ತು ಸೂರ್ಯಾಸ್ತ, ಸೂರ್ಯೋದಯ ಮತ್ತು ಸೂರ್ಯಾಸ್ತ ಆಗುವ ಹಾಗೆ ಒಂದು ಹಿನ್ನೆಲೆಯಲ್ಲಿ ಕಾವ್ಯ ಮುಂದುವರಿಯುತ್ತದೆ. ಸಂಸ್ಕೃತ ಕಾವ್ಯ ಪರಂಪರೆಯಲ್ಲಿ ಅಂದರೆ ನಾನು ಈಗಾಗಲೇ ಹೇಳಿರುವಂಥ ಮಹಾಭಾರತದಲ್ಲಿ ಹೀಗೆ ಸೂರ್ಯೋದಯದ ವರ್ಣನೆ ಬರುವುದಿಲ್ಲ. ಈ ಕಾವ್ಯಕ್ಕೆ, ಕಾವ್ಯದ ನಡೆಗೆ ಒಂದು ಮೇಖಲೆಯಾಗಿ ಈ ಸೂರ್ಯೋದಯ ಮತ್ತೆ ಮತ್ತೆ ಕಾಣಿಸಿಕೊಡ್ತದೆ ಈ ಕಾವ್ಯದಲ್ಲಿ. ಹಾಗರಿಂದಾಗಿ ಈ ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳ ನಡುವೆ ನಡೆಯುವ ಈ ಕಾವ್ಯ ಅದಕ್ಕೆ ಒಂದು ಲವಲವಿಕೆ ಕೂಡ ಬಂದಿದೆ. ಮತ್ತು ಪ್ರತಿಯೊಂದು ಸೂರ್ಯೋದಯವೂ ಕೂಡ ಪಂಪನ ಸೂರ್ಯೋದಯ ಅಂದರೆ ಪಂಪ ವರ್ಣಿಸುವ ಸೂರ್ಯೋದಯ, ಒಂದು ಸೂರ್ಯೋದಯದ ಹಾಗೆ ಒಂದು ಸೂರ್ಯೋದಯ ಇರುವುದಿಲ್ಲ. ಹಿಂದೆ ಸೂರ್ಯೋದಯ ವರ್ಣನೆ ನಾನು ಮಾಡಿದ್ದೀನಿ, ಈಗ ಇಲ್ಲಿಯ ಸೂರ್ಯೋದಯವನ್ನು ತಾವು ಕೂಡ ಗಮನಿಸ್ಬೋದು. ಇದು ಹಿಂದೆ ಹೇಳಿದ ಒಂದು ಸೂರ್ಯೋದಯದ ಹಾಗೆ ಇಲ್ಲ ಈ ಸೂರ್ಯೋದಯ. ಇದು ಹೇಗಿದೆ ಅಂತಂದರೆ ಅರಿಕೇಸರಿಗೆ ಅಭ್ಯುದಯದ ಮೇಲೆ ಅಭ್ಯುದಯವಾಗಲಿ ಎನ್ನುವ ಹಾಗೆ ಮೂಡಿರುವಂತಹ ಸೂರ್ಯೋದಯ ಇದು. ಹಿಂದಿನ ಸೂರ್ಯೋದಯ ಅದು ಅರಿಕೇಸರಿಯ ಹುಟ್ಟಿಗೆ ಸಂಬಂಧಪಟ್ಟ ಸೂರ್ಯೋದಯ ಅಂದರೆ ಪೂರ್ವ ಶೈಲದಲ್ಲಿ ಇನ ಬಿಂಬ ಹೇಗೆ ಉದಯಿಸಿತು ಹಾಗೆ ಚಂದ್ರವಂಶದಲ್ಲಿ ಸೂರ್ಯೋದಯವಾಯಿತು ಎನ್ನುವ ರೀತಿಯ ವರ್ಣನೆ ಅದು. ಇಲ್ಲಿಯ ಸೂರ್ಯೋದಯದ ವರ್ಣನೆ ಬೇರೆ. ಈ ಕಾವ್ಯದ ಲವಲವಿಕೆ ಇದು ನಿಚ್ಚಂ ಹೊಸತು ಎನ್ನುವ ಹಾಗೆ ಪಂಪ ತನ್ನ ಕಾವ್ಯದ ಬಗ್ಗೆ ಹೇಳ್ತಾನೆ. ಹಾಗೆಯೇ ಈ ಸೂರ್ಯೋದಯವು ಕೂಡ ಹೊಸತು ಅಂದರೆ ಪ್ರತಿಯೊಂದು ವರ್ಣನೆಯು ಕೂಡ ಪಂಪ ಹಿಂದೆ ಹೇಳಿದ್ದನ್ನು ಇನ್ನೊಂದು ಸಲ ಹೇಳುವುದಿಲ್ಲ. ಅಂದರೆ ಹಾಗಾದರೆ ಆ ಕವಿ ಸೂರ್ಯೋದಯದಂತಹ ಒಂದು ಸಂಗತಿಯನ್ನು ಕೂಡ ಎಷ್ಟು ರೀತಿಯಲ್ಲಿ ಪರಿಭಾವಿಸಿದರೆ ಎನ್ನುವುದು ಕೂಡ ಇದರಿಂದ ಸ್ಪಷ್ಟವಾಗ್ತದೆ. ಹಾಗೆ ಈ ಕಾವ್ಯದಲ್ಲಿ ಈಗ ಆಗ್ತಿರುವ ಎರಡನೆಯ ಸೂರ್ಯೋದಯ ಇದು, ಅದನ್ನು ವಾಚಕರ ಅಥವಾ ವೀಕ್ಷಕರ ಗಮನಕ್ಕೆ ನಾನು ತಂದಿದ್ದೇನೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
3: ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನು ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಅಧ್ಯಯನದ ವಿಷಯಕ್ಕೆ ಸಂಬಂಧಪಟ್ಟಾಗೆ ಮಾತುಕತೆ ಮಾಡ್ತಾ ಇದ್ವಿ. ಇದು ಬಹಳ ಒಳ್ಳೆಯ ವಿಷಯ ಅಲ್ವಾ? ಪ್ರತಿಯೊಬ್ಬರಿಗೂ ಸ್ಟಡೀಸ್ ರಿಲೇಟೆಡ್ ಮಾತುಕತೆ ಹಾಗೆ ಆಗಿರುತ್ತೆ. ನೀನು ಏನು ಓದಿದ್ಯಾ, ಏನು ಕೆಲಸ ಮಾಡ್ತಿದ್ಯಾ, ನಿನಗೆ ಯಾವ ಸಬ್ಜೆಕ್ಟ್ ಇಷ್ಟ, ಯಾವ ಸಬ್ಜೆಕ್ಟ್ ಅಷ್ಟೊಂದು ಇಷ್ಟ ಇಲ್ಲ, ಮ್ಯಾಥ್ಸ್ ಕಷ್ಟ ಆಯ್ತಾ ಸುಲಭ ಆಯ್ತಾ, ಸ್ನೇಹಿತರು ಕಾಲೇಜು ಈ ಥರದ ವಿಷಯಗಳು ಬಹಳ ಖುಷಿ ಕೂಡ ಕೊಡುತ್ತೆ. ಜೊತೆಯಲ್ಲಿ ನಿಮ್ಗೆ ಎಲ್ರಿಗೂ ನಿಮ್ಮ ನೆನಪುಗಳೆಲ್ಲ ತಾಜಾ ಕೂಡ ಆಗಿರುತ್ತೆ. ಅಷ್ಟೇ ಅಲ್ಲದೆ ಪ್ರತಿ ದಿವಸ ನೀವು ಈ ಇಂಗ್ಲೀಷ್ ಸಂಚಿಕೆಗಳನ್ನು ತಪ್ಪದೇ ಕೇಳಿಸ್ಕೊಳ್ಳಿ. ಜೊತೆಯಲ್ಲಿ ಸಂಚಿಕೆ ಮುಗಿದ ಮೇಲೆ ಇವತ್ತೇನೆಲ್ಲ ಮಾತಾಡಿದ್ವಿ ಅನ್ನೋದನ್ನು ಮನನ ಮಾಡ್ಕೊಳ್ಳಿ. ಪ್ರತಿದಿನ ಒಂದು 10-15 ನಿಮಿಷ ನಿಮ್ಮ ಹತ್ರ ಮನೆಯಲ್ಲಿರೋರು ಅಥವಾ ನಿಮ್ಮ ಜೊತೇಲಿ ಯಾರಿರ್ತಾರೆ ಅವ್ರ ಹತ್ರ ಕನ್ವರ್ಸೇಷನ್ನ ಮಾಡೋದಕ್ಕೆ ಪ್ರಯತ್ನ ಪಡಿ. ಯಾವಾಗ ನಾವು ಮಾತಾಡ್ತೀವಿ ಆಗ ಮಾತ್ರ ಭಾಷೆ ಸುಲಭ ಆಗತ್ತೆ. ಈಗ ಸ್ಟಡೀಸ್ ರಿಲೇಟೆಡ್ ಮಾತುಕತೆನ ಮುಂದುವರ್ಸೋಣ. ಅವನು ಒಳ್ಳೆ ಹುಡುಗ, ತನ್ನ ತರಗತಿಗೆ ಕೀರ್ತಿ ತರ್ತಾನೆ. ಅ ಗುಡ್ ಬಾಯ್ ಬ್ರಿಂಗ್ಸ್ ಕ್ರೆಡಿಟ್ ಟು ಹಿಸ್ ಕ್ಲಾಸ್. ಒಳ್ಳೆ ಹುಡುಗ ಆದವನು ತನ್ನ ತರಗತಿಗೆ ಕೀರ್ತಿ ತರ್ತಾನೆ, ಹೌದಲ್ವಾ? ಅ ಗುಡ್ ಬಾಯ್ ಬ್ರಿಂಗ್ಸ್ ಕ್ರೆಡಿಟ್ ಟು ಹಿಸ್ ಕ್ಲಾಸ್. ಅವನು ಗಣಿತದಲ್ಲಿ ನನಗಿಂತ ಮುಂದಿದ್ದಾನೆ. ಹೀ ಈಸ್ ಅಹೆಡ್ ಆಫ್ ಮೀ ಇನ್ ಮ್ಯಾಥಮೆಟಿಕ್ಸ್. ಮುಂದೆ ಅನ್ನೋದಕ್ಕೆ ಅಹೆಡ್ ಅಂತ ಹೇಳಬೇಕು. ಹೀ ಈಸ್ ಅಹೆಡ್ ಆಫ್ ಮೀ ಇನ್ ಮ್ಯಾಥಮೆಟಿಕ್ಸ್. ಅವನು ಗಣಿತದಲ್ಲಿ ನನಗಿಂತ ಮುಂದಿದ್ದಾನೆ. ಇನ್ನು ಈ ಪ್ರಶ್ನೆ ಪತ್ರಿಕೆನ ಯಾರು ತಯಾರು ಮಾಡಿದ್ರು? ಹೂ ಹ್ಯಾಸ್ ಸೆಟ್ ದಿಸ್ ಪೇಪರ್? ತಯಾರು ಮಾಡಿದ್ರು ಸೆಟ್ ಅಲ್ವಾ ಈ ಪದ ಬಂದಿದೆ ನೋಡಿ. ಈ ಪ್ರಶ್ನೆ ಪತ್ರಿಕೆನ ಯಾರು ತಯಾರಿಸಿದ್ರು? ಹೂ ಹ್ಯಾಸ್ ಸೆಟ್ ದಿಸ್ ಪೇಪರ್? ಶಾಲೆಗೆ ಹೊತ್ತಾಯಿತು. ಇಟ್ಸ್ ಟೈಮ್ ಫಾರ್ ಸ್ಕೂಲ್. ಶಾಲೆಗೆ ಹೊತ್ತಾಯಿತು. ಇಟ್ಸ್ ಟೈಮ್ ಫಾರ್ ಸ್ಕೂಲ್. ಆ ಹುಡುಗ ಶಾಲೆಗೆ ಬರಲಿಲ್ಲ. ದ ಬಾಯ್ ಡಿಡ್ ನಾಟ್ ಕಮ್ ಟು ಸ್ಕೂಲ್. ಡಿಡಂಟ್ ಅಂತ ಹೇಳ್ಬೋದು, ಡಿಡ್ ನಾಟ್ ಅಂತಲೂ ಹೇಳ್ಬೋದು. ದ ಬಾಯ್ ಡಿಡಂಟ್ ಕಮ್ ಟು ಸ್ಕೂಲ್. ಆ ಹುಡುಗ ಶಾಲೆಗೆ ಬರಲಿಲ್ಲ. ಆ ಹುಡುಗ ಒಂದು ಪದ್ಯನ ಓದ್ದ. ದ ಬಾಯ್ ರಿಸೈಟೆಡ್ ಅ ಪೋಯಮ್. ಪದ್ಯ ಓದೋದಕ್ಕೇನಂತಾರೆ? ರಿಸೈಟ್, RECITED. ದ ಬಾಯ್ ರಿಸೈಟೆಡ್ ಪೋಯಮ್. ಆ ಹುಡುಗ ಒಂದು ಪದ್ಯನ ಓದಿದ. ನಿನ್ನ ಹತ್ರ ಹೆಚ್ಚಿಗೆ ಇನ್ನೊಂದು ಎಕ್ಸಸೈಸ್ ಪುಸ್ತಕ ಏನಾದರೂ ಇದೆಯಾ? ಕೆಲವೊಮ್ಮೆ ನಿಮ್ಮ ಫ್ರೆಂಡ್ಸ್ಗಳು ಮಿಸ್ ಮಾಡಿರ್ತಾರೆ.

0: ಆದರೆ ಅದನ್ನು ನೋಟ್ ಮಾಡ್ಕೊಳ್ಬೇಕಿರುತ್ತೆ ಟೀಚರ್ಸ್ ಏನು ಹೇಳ್ತಿದ್ದಾರೆ ಅಂತ. ಆಗ ಹೇಳೋದಿದೆಲ್ಲ, ನಿನ್ನ ಹತ್ರ ಹೆಚ್ಚಿಗೆ ಇನ್ನೊಂದು ಎಕ್ಸಸೈಸ್ ಪುಸ್ತಕ ಇದೆಯಾ? ಇನ್ನೊಂದು ಅನ್ನೋದಕ್ಕೆ ಯಾವ ಪದ ಬಳಸಬೇಕು? ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ ಅಲ್ವಾ, ಸ್ಪೇರ್ ಅನ್ನೋ ಪದನ ಬಳಸಬೇಕು ಅಂತ. ಡೂ ಯು ಹ್ಯಾವ್ ಅ ಸ್ಪೇರ್ ಎಕ್ಸಸೈಸ್ ಬುಕ್? ಡೂ ಯು ಹ್ಯಾವ್ ಅ ಸ್ಪೇರ್ ನೋಟ್ಬುಕ್? ನಿನ್ನ ಹತ್ರ ಇನ್ನೊಂದು ಹೆಚ್ಚಾಗಿರುವಂತಹ ಎಕ್ಸಸೈಸ್ ಪುಸ್ತಕ ನೋಟ್ಬುಕ್ ಇದೆಯಾ ಅಂತ ಕೇಳೋದು ಹೇಗೆ? ಡೂ ಯು ಹ್ಯಾವ್ ಅ ಸ್ಪೇರ್ ನೋಟ್ಬುಕ್? ಡೂ ಯು ಹ್ಯಾವ್ ಅ ಸ್ಪೇರ್ ಎಕ್ಸಸೈಸ್ ಬುಕ್? ನಿಮಗೆ ಗೊತ್ತಾ, ಹೆಡ್ ಮಾಸ್ಟ್ರು ಮುಖ್ಯೋಪಾಧ್ಯಾಯರು ನನ್ನ ದಂಡನೆಯನ್ನು ರದ್ದುಪಡಿಸಿದರು. ಯಾವುದೋ ಒಂದು ಕಾರಣಕ್ಕೆ ಸ್ಕೂಲಲ್ಲಿ ಫೈನ್ ಬೀಳ್ತಾ ಇರುತ್ತೆ. ಶಿಸ್ತಿನ ವಿಷಯಕ್ಕೆ, ಸರಿಯಾದ ಸಮಯಕ್ಕೆ ಶಾಲೆಗೆ ಬಂದಿಲ್ಲದೆ ಇದ್ದರೆ, ಮತ್ತು ನಿಮ್ಮ ಬಿಹೇವಿಯರಲ್ಲಿ ತಪ್ಪಾಗಿ ಏನಾದರೂ ನಡ್ಕೊಂಡಿದ್ರೆ, ಹೀಗೆ ಸುಮಾರು ವಿಷಯಕ್ಕೆ ದಂಡನ ನಿಗದಿಪಡಿಸಿರ್ತಾರೆ. ಇದಕ್ಕೆಲ್ಲ ಮುಖ್ಯ ಕಾರಣ ಏನು ಹೇಳಿ, ಶಾಲೆ ಅಂದಮೇಲೆ ಅಲ್ಲಿ ಶಿಸ್ತಲ್ಲಿ ಇರಬೇಕು. ಪ್ರತಿಯೊಬ್ಬ ಮಕ್ಕಳು ಒಂದೇ ಥರ ಯೂನಿಫಾರ್ಮ್ ಯಾಕೆ ಹಾಕ್ತಾರೆ ಹೇಳಿ, ಅವರು ಇವರು ಅನ್ನೋ ಭೇದ ಭಾವ ಇರಬಾರ್ದು ಅಂತ. ಹಾಗೆ ತಪ್ಪು ಮಾಡಿದವರಿಗೆ ದಂಡನೆ ಕೂಡ ಇರುತ್ತೆ. ಆದರೆ ಆಮೇಲೆ ಇವರು ಸರಿಪಡಿಸ್ಕೊಂಡಿರೋದನ್ನು ಗಮನಿಸಿ ಮುಖ್ಯೋಪಾಧ್ಯಾಯರು ಅವರ ಜುಲ್ಮಾನೆನ ಅಂದರೆ ದಂಡನ ರದ್ದುಪಡಿಸಿದರು. ಅದನ್ನು ಹೇಗೆ ಹೇಳೋದು? ದ ಹೆಡ್ ಮಾಸ್ಟರ್ ಎಕ್ಸೆಂಪ್ಟೆಡ್ ಮೈ ಫೈನ್. ಎಕ್ಸೆಂಪ್ಟೆಡ್ EXEMPTED. ದ ಹೆಡ್ ಮಾಸ್ಟರ್ ಎಕ್ಸೆಂಪ್ಟೆಡ್ ಮೈ ಫೈನ್. ನನ್ನ ದಂಡನ ರದ್ದುಪಡಿಸಿದ್ರು. ಅವನು ಇಂಗ್ಲೀಷಲ್ಲಿ ಒಳ್ಳೆ ಸ್ಥಾನ ಪಡೆದಿದ್ದಾನೆ, ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾನೆ, ಸ್ಥಾನ ಪಡೆದಿದ್ದಾನೆ. ಹಿ ಹ್ಯಾಸ್ ಗಾಟ್ ಅ ಡಿಸ್ಟಿಂಕ್ಷನ್ ಇನ್ ಇಂಗ್ಲೀಷ್. DISTINCTION. ಡಿಸ್ಟಿಂಕ್ಷನ್, ಹಿ ಹ್ಯಾಸ್ ಗಾಟ್ ಅ ಡಿಸ್ಟಿಂಕ್ಷನ್ ಇನ್ ಇಂಗ್ಲೀಷ್. ವಿಶಿಷ್ಟ ಸ್ಥಾನ ಅವನು ಇಂಗ್ಲೀಷಲ್ಲಿ ಪಡೆದಿದ್ದಾನೆ ಅಂತ. ಇನ್ನು PUCಗೆಲ್ಲ ಹೋಗ್ತಾರೆ, ಟೆಂತ್ ಮುಗಿಸಿ ಯಾವ ಕಾಂಬಿನೇಷನ್ ತಗೊಂಡಿದ್ದೀರಾ ಅಂತ ಕೇಳ್ತಾರಲ್ವಾ, ಕಲೆಯೋ ವಿಜ್ಞಾನನೋ ವಾಣಿಜ್ಯನೋ? ನೀನು ಕಲೆ ತಗೊಂಡಿದ್ಯಾ ಅಥವಾ ವಿಜ್ಞಾನನ? ಹೇಗೆ ಕೇಳ್ತೀರಾ? ಹ್ಯಾವ್ ಯು ಆಫರ್ಡ್ ಆರ್ಟ್ಸ್ ಆರ್ ಸೈನ್ಸ್? ಹ್ಯಾವ್ ಯು ಆಫರ್ಡ್ ಆರ್ಟ್ಸ್ ಆರ್ ಸೈನ್ಸ್? ನೀನು ಆರ್ಟ್ಸ್ ತಗೊಂಡಿದ್ಯಾ ಸೈನ್ಸ್ ತಗೊಂಡಿದ್ಯಾ ಅಂತ ಹೇಗೆ ಕೇಳೋದು? ಹ್ಯಾವ್ ಯು ಆಫರ್ಡ್ OFFERED ಆಫರ್ಡ್ ಆರ್ಟ್ಸ್ ಆರ್ ಸೈನ್ಸ್? ನಾನು ಸೈನ್ಸ್ ತಗೊಂಡಿದ್ದೀನಿ, ಅದರಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ತಗೊಂಡಿದ್ದೀನಿ. ಹೇಗೆ ಹೇಳ್ತೀರಾ ಇದನ್ನ? ಐ ಹ್ಯಾವ್ ಆಫರ್ಡ್ ಫಿಸಿಕ್ಸ್ ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ. ನಾನು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ತಗೊಂಡಿದ್ದೀನಿ ಅನ್ನೋದಕ್ಕೆ ಐ ಹ್ಯಾವ್ ಆಫರ್ಡ್ ಫಿಸಿಕ್ಸ್ ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ. ನೋಡಿ, ನಾವು ಕಳೆದ 3 ಸಂಚಿಕೆಗಳಿಂದ ಸ್ಟಡಿ ರಿಲೇಟೆಡ್ ಮಾತುಕತೆಗಳನ್ನು ಮಾಡಿದ್ವಿ. ಈಗ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನಾನು ಹೇಳ್ತಿದ್ದೀನಿ ನೋಡಿ. ಒಂದು ವಾಕ್ಯ ಹೇಳ್ತೀನಿ, ನೀವು ಗಮನ ಕೊಡಿ. This loan is repayable within 20 years. ಒಂದು ಮನೆಗೆಲ್ಲ ಸಾಲ ನೀವು ಮಾಡಬೇಕು ಅಂದರೆ ತುಂಬ ಅಧಿಕ ವರ್ಷಗಳ ಕಾಲ ನೀವು ಆ ಸಾಲ ಮಾಡಬೇಕಾಗತ್ತಲ್ವಾ. This loan is repayable within 20 years. ಈ ಸಾಲನ ಇನ್ನು 20 ವರ್ಷಗಳಲ್ಲಿ ವಾಪಸ್ ಮಾಡಬಹುದು. ರೀಪೇಯಬಲ್. ಇನ್ನೊಂದು ವಾಕ್ಯ ಹೇಳ್ತೀನಿ ನೋಡಿ. He recalled his school days. ಅವನು ತನ್ನ ಶಾಲಾ ದಿನಗಳನ್ನು ಸ್ಮರಿಸಿಕೊಂಡ, ನೆನಪು ಮಾಡಿಕೊಂಡ. ನಮ್ಮ ಈ ಸ್ಟಡೀಸ್ ರಿಲೇಟೆಡ್ ಸಂಚಿಕೆಗಳನ್ನು ಕೇಳಿ ನಿಮಗೂ ಸಹ ರೀಕಾಲ್ ಆಗಿರುತ್ತಲ್ವಾ. ಹಿ ರೀಕಾಲ್ಡ್ ಹಿಸ್ ಸ್ಕೂಲ್ ಡೇಸ್. ಅವನು ತನ್ನ ಶಾಲಾ ದಿನಗಳನ್ನು ಸ್ಮರಿಸಿಕೊಂಡ. ಇಲ್ಲೊಂದು ಪದ ಯಾವ್ದು ಬಂತು? ರೀಕಾಲ್ಡ್. ಈ ಹಿಂದೆ ಹೇಳಿದ್ದು ರೀಪೇಯಬಲ್. ಇನ್ನೊಂದು ವಾಕ್ಯ ಹೇಳ್ತೀನಿ ನೋಡಿ. ವೆನ್ ವಿಲ್ ಯು ರಿಟರ್ನ್? ನೀನು ಯಾವಾಗ ವಾಪಸ್ ಬರ್ತೀಯಾ? ರಿಟರ್ನ್. ಇಲ್ಲಿ ರೀಪೇಯಬಲ್, ರೀಕಾಲ್, ರಿಟರ್ನ್ ಅನ್ನೋ ಪದಗಳನ್ನು ಬಳಸಿದ್ವಿ. ಪೇಯಬಲ್ಗೆ ರೀ ಸೇರಿ ರೀಪೇಯಬಲ್, ಕಾಲ್ಗೆ ರೀ ಸೇರಿ ರೀಕಾಲ್, ಟರ್ನ್ಗೆ ರೀ ಸೇರಿ ರಿಟರ್ನ್. ಈ ಶಬ್ದಗಳ ಆರಂಭದಲ್ಲಿ ರೀ ಅನ್ನೋ ಪದ ಬಂದಿದೆ, RE ಅನ್ನೋ ಪದ. ರೀ ಅಂದ್ರೇನು? ಹಿಂದಿರುಗು ಅಂತೇಳಿ ಅರ್ಥ. ರೀಪೇಯಬಲ್ ಅಂದರೆ ಹಿಂದಿರುಗಿ ಕೊಡೋದು, ತಗೊಂಡು ಹಣನ ರಿಟರ್ನ್ ಮಾಡೋದಕ್ಕೆ ರೀಪೇಯಬಲ್. ಕಾಲ್ ಅಂದರೆ ಕರೆಯೋದು, ರೀಕಾಲ್ ಅಂದಾಗ ಹಿಂದಿರುಗಿ ಕರೆಯೋದು, ಮರಳಿ ಕರೆಯೋದು. ಟರ್ನ್ ಅಂದರೆ ಬರೋದು ಅಂತ, ಹಿಂದಿರುಗೋದು ಅಂತ. ರಿಟರ್ನ್ ಅಂದರೆ ಹಿಂದಿರುಗಿ ಬರೋದು ಅಂತ. ಈ ರೀಗೆ, RE ಪ್ರಿಫಿಕ್ಸ್ ಅಂತ ಹೇಳ್ತಾರೆ, ಅಂದರೆ ಉಪಸರ್ಗ ಅಂತ. ಇದನ್ನು ಬಳಸಿರೋ ಇನ್ನಷ್ಟು ಶಬ್ದಗಳನ್ನು ಹೇಳಲಾ? ಮಾರ್ಕ್, ರಿಮಾರ್ಕ್, ಮೂವ್, ರಿಮೂವ್, join, rejoin, place, replace, mind, remind, form, reform. ರಿಮಾರ್ಕ್ ಅಂದರೆ ಟಿಪ್ಪಣಿ ಕೊಡೋದು, ರಿಮೂವ್ ಅಂದರೆ ತೆಗೆದುಹಾಕೋದು, ರೀಜಾಯಿನ್ ಅಂದರೆ ಪುನಃ ಸೇರಿಸ್ಕೊಳ್ಳೋದು, ರಿಪ್ಲೇಸ್ ಅಂದರೆ ಒಂದರ ಸ್ಥಾನದಲ್ಲಿ ಮತ್ತೊಂದು ಇಡೋದು, ರಿಮೈಂಡ್ ಅಂದರೆ ನೆನಪು ಮಾಡೋದು, ರೀಫಾರ್ಮ್ ಅಂದರೆ ಸುಧಾರಿಸೋದು. ನೋಡಿ, ಈ ಥರ ರಿ ಅನ್ನೋ ಪ್ರಿಫಿಕ್ಸ್ನ ಬಳಸಿ ಇನ್ನಷ್ಟು ಪದಗಳನ್ನು ಹುಡುಕಿ ಬರೀತೀರಾ ನೀವು. ಇವತ್ತಿನ ಸಂಚಿಕೆ ಮುಗಿದ ಮೇಲೆ ಇದೊಂದು ಕೆಲಸ ನೀವು ಮಾಡಬೇಕು, ರಿ ಅನ್ನೋ ಪ್ರಿಫಿಕ್ಸ್ ಬಳಸಿ ಇನ್ನಷ್ಟು ಪದಗಳನ್ನು ನೀವು ಬರೀಬೇಕು, ನೋಟ್ ಮಾಡಬೇಕು. ಈಗ ಓದಿನ ಬಗ್ಗೆ ಆಯಿತು, ಇನ್ನು ಆರೋಗ್ಯದ ಬಗ್ಗೆ ಮಾತುಕತೆ ನೋಡೋಣ. ಆರೋಗ್ಯದ ಬಗ್ಗೆ ಸಹ ಪ್ರತಿಯೊಬ್ಬರು ಮಾತಾಡಿರ್ತೀವಲ್ವಾ, ನಿನ್ನ ಆರೋಗ್ಯ ಹೇಗಿದೆ, ಏನು ಹುಷಾರಿಲ್ವಾ, ಅಥವಾ ಏನಾದರೂ ಸಮಸ್ಯೆ ಇದೆಯಾ, ಹೆಲ್ದಿ ಆಗಿದೆಯಾ ಅಂದರೆ ಹೇಗೆ ಹೆಲ್ದಿ ಆಗಿದೆಯಾ, ಈ ಥರದ ಮಾತುಕತೆನ ಹೇಗೆ ನಾವು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಮಾತಾಡಬಹುದು ನೋಡೋಣವಾ. ನಿನ್ನೆ ರಾತ್ರಿ ನನಗೆ ಜ್ವರ ಬಂದಿತ್ತು, ಹೇಗೆ ಹೇಳ್ತೀರಾ ಇದನ್ನ? ಐ ಹ್ಯಾಡ್ ಫೀವರ್ ಲಾಸ್ಟ್ ನೈಟ್. ಜ್ವರ, ಫೀವರ್, ಎಫ್ ಇ ವಿ ಆರ್, ಫೀವರ್. ಐ ಹ್ಯಾಡ್ ಫೀವರ್ ಲಾಸ್ಟ್ ನೈಟ್. ನನ್ನ ಆರೋಗ್ಯದ ಬಗ್ಗೆ ನನಗೆ ಬಹಳ ಚಿಂತೆ ಆಗಿದೆ. ಐ ಆಮ್ ವರಿಡ್ ಅಬೌಟ್ ಮೈ ಹೆಲ್ತ್. ಐ ಆಮ್ ವರಿಡ್ ಅಬೌಟ್ ಮೈ ಹೆಲ್ತ್. ನನ್ನ ಆರೋಗ್ಯದ ಬಗ್ಗೆ ನನಗೆ ಬಹಳ ಚಿಂತೆ ಆಗಿದೆ. ಅವರು ಕಣ್ಣಿನ ಡಾಕ್ಟ್ರು, ಕಣ್ಣಿನ ವೈದ್ಯರು. ಹೇಗೆ ಹೇಳ್ತೀರಾ? ಹಿ ಈಸ್ ಆನ್ ಐ ಸ್ಪೆಷಲಿಸ್ಟ್. ಐ ಇ ವೈ ಇ, ಐ ಸ್ಪೆಷಲಿಸ್ಟ್. ಅವರು ನೇತ್ರ ತಜ್ಞರು. ಹಿ ಈಸ್ ಆನ್ ಐ ಸ್ಪೆಷಲಿಸ್ಟ್. ಅವನ ಆರೋಗ್ಯ ಚೆನ್ನಾಗಿಲ್ಲ, ಕುಂದಿದೆ. ಹಿ ಈಸ್ ರನ್ ಡೌನ್ ಇನ್ ಹೆಲ್ತ್. ಹಿ ಈಸ್ ರನ್ ಡೌನ್ ಇನ್ ಹೆಲ್ತ್. ಅವನ ಆರೋಗ್ಯ ಕುಂದಿದೆ ಅನ್ನೋದಕ್ಕೆ ಹಿ ಈಸ್ ರನ್ ಡೌನ್ ಇನ್ ಹೆಲ್ತ್. ನನ್ನ ಕಾಲಿನ ಹೆಬ್ಬೆರಳಿಗೆ ಗಾಯ ಆಗಿದೆ. ಐ ಹ್ಯಾವ್ ಹರ್ಟ್ ಮೈ ಬಿಗ್ ಟೋ. ಐ ಹ್ಯಾವ್ ಬದಲು ಐ ಹೇಳ್ಬೋದು. ಐ ಅಪೋಸ್ಟ್ರೋಫಿ ವಿ ಇ, ಐ ಹ್ಯಾವ್ ಹರ್ಟ್ ಮೈ ಬಿಗ್ ಟೋ. ನನ್ನ ಕಾಲಿನ ಹೆಬ್ಬೆರಳಿಗೆ ಗಾಯ ಆಗಿದೆ. ಅವರ ಹಲ್ಲುಗಳು ಸರಿಯಾಗಿದೆ. ಆಲ್ ಹಿಸ್ ಟೀತ್ ಆರ್ ಇಂಟ್ಯಾಕ್ಟ್. ಅವರ ಹಲ್ಲುಗಳೆಲ್ಲ ಸರಿಯಾಗಿದೆ ಅನ್ನೋದಕ್ಕೆ ಆಲ್ ಹಿಸ್ ಟೀತ್ ಆರ್ ಇಂಟ್ಯಾಕ್ಟ್, ಐ ಎನ್ ಟಿ ಎ ಸಿ ಟಿ, ಇಂಟ್ಯಾಕ್ಟ್. ಅವನಿಗೆ ಒಂದು ಕಣ್ಣು ಸರಿ ಕಾಣಿಸೋದಿಲ್ಲ, ಕುರುಡಾಗಿದೆ. ಕುರುಡು ಅನ್ನೋದಕ್ಕೆ ಬ್ಲೈಂಡ್ ಅಂತಾರಲ್ವಾ. ಹಿ ಈಸ್ ಬ್ಲೈಂಡ್ ಇನ್ ಒನ್ ಐ. ಅವನಿಗೆ ಒಂದು ಕಣ್ಣು ಕಾಣ್ತಿಲ್ಲ, ಕುರುಡಾಗಿದೆ. ಹಿ ಈಸ್ ಬ್ಲೈಂಡ್ ಇನ್ ಒನ್ ಐ. ಅವನು ಕುಂಟ. ಹಿ ಈಸ್ ಲೇಮ್. ಕುಂಟ್ತಾ ಇರ್ತಾರಲ್ಲ ಅವ್ರಿಗೆ ಲೇಮ್ ಅಂತಾರೆ, ಎಲ್ ಎ ಎಂ ಇ. ಅವನು ಕುಂಟ, ಹಿ ಈಸ್ ಲೇಮ್. ಕೆಲವರಿಗೆ ಹೊಟ್ಟೆ ಹಾಳಾಗ್ತಿರತ್ತೆ, ಅನೇಕ ಸಲ ನನಗೆ ಮಲಬದ್ಧತೆ ಆಗತ್ತೆ ಅನ್ನೋದನ್ನು ಐ ಆಫನ್ ಹ್ಯಾವ್ ಕಾನ್ಸ್ಟಿಪೇಷನ್. ಸಿ ಒ ಎನ್ ಎಸ್ ಟಿ ಐ ಪಿ ಎ ಟಿ ಐ ಒ ಎನ್, ಕಾನ್ಸ್ಟಿಪೇಷನ್, ಮಲಬದ್ಧತೆ. ಆಫನ್ ಇಲ್ಲೋಡಿ ಟಿ ಸೈಲೆಂಟ್ ಆಗುತ್ತೆ, ಒ ಎಫ್ ಟಿ ಇ ಎನ್, ಆಫನ್ ಅಂತ ಹೇಳಬೇಕು. ಅನೇಕ ಸಲ ನನಗೆ ಮಲಬದ್ಧತೆ ಆಗುತ್ತೆ. ಐ ಆಫನ್ ಹ್ಯಾವ್ ಕಾನ್ಸ್ಟಿಪೇಷನ್. ನನ್ನ ಹೊಟ್ಟೆ ಕೆಟ್ಟಿದೆ. My digestion is bad. D-I-G-E-S-T-I-O-N. Digestion. ಇಲ್ಲಿ ಟಿ ಸೈಲೆಂಟ್ ಆಗಿದೆ ನೋಡಿ. ಜೊತೆಯಲ್ಲಿ ಮೈ ಸ್ಟಮಕ್ ಈಸ್ ಅಪ್ಸೆಟ್ ಅಂತ ಕೂಡ ಹೇಳ್ಬೋದು. ನನ್ನ ಹೊಟ್ಟೆ ಕೆಟ್ಟಿದೆ ಅನ್ನೋದಕ್ಕೆ ಮೈ ಸ್ಟಮಕ್ ಈಸ್ ಅಪ್ಸೆಟ್ ಅನ್ಬೋದು, ಅಥವಾ ಮೈ ಡೈಜೆಷನ್ ಈಸ್ ಬ್ಯಾಡ್ ಅಂತ ಕೂಡ ಹೇಳ್ಬೋದು. ಆರೋಗ್ಯ ಸಂಬಂಧಿ ಮಾತಾಡೋದು ಇನ್ನೂ ತುಂಬ ಇದೆ, ಆದರೆ ಅದಕ್ಕಾಗಿ ನೀವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನು ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ? ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
4: ಅಯ್ಯ,
3: ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
4: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
3: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
4: ಏನವಿ ಅದು?
3: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
4: ಏನಾರು
3: ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
4: ಹಂಗ ಅದ್ಯಾಕಂತೆ?
3: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
4: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವು ಯಾಕೆ ಈ ಸ್ವೀಟ್ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನು ಯಾಕೆ ಯಾವುದಾದ್ರೂ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗೆ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಬೆಳದಿಂಗಳಲ್ಲಿ ನಗುವ ತಾಜಮಹಲನ್ನು

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಮಹಾಲಕ್ಷ್ಮಿ ಸ್ವೀಟ್ಸ್.
7: ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ವಿಶ್ವ ಕೆರೆ ದಿನ ಇದೆ. ಅಂದರೆ ಸಿಹಿ ನೀರಿನ ಪ್ರಮುಖ ತಾಣ ಅಂತ ಹೇಳಿದ್ರೆ ಈ ಕೆರೆಗಳು ಅಂತ ಹೇಳ್ಬೋದು. ಇದು ಜೀವ ವೈವಿಧ್ಯತೆಯ ತಾಣ ಅಂತ ಕೂಡ ಈ ಕೆರೆಗಳನ್ನು ಹೇಳ್ತಾರಂತೆ. ಹಾಗಾದರೆ ವಿಶ್ವ ಕೆರೆ ದಿನದ ಕುರಿತು ನಾವಿವತ್ತೊಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಪರಿಸರ ಅಧ್ಯಯನ ಕೇಂದ್ರದ ದಿನೇಶ್ ಹೊಸನಗರ ಸಹ ನಮ್ಮ ಜೊತೆಗಿದ್ದಾರೆ. ಇವರು ಕೂಡ ಕೆರೆಗಳ ಮಹತ್ವದ ಕುರಿತು ಮಾಹಿತಿಯನ್ನು ಹೇಳ್ತಾರೆ. ನೀವು ಕೂಡ ಕರೆ ಮಾಡಿ ಕೆರೆಗಳ ಮಹತ್ವ, ಹಾಗೆ ನಿಮ್ಮೂರಲ್ಲಿರುವಂತಹ ಕೆರೆಯ ಕುರಿತು ಕೂಡ ಮಾಹಿತಿಯನ್ನು ತಿಳಿಸ್ಬೋದು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
8: ನಮಸ್ಕಾರ
7: ಸರ್. ಇವತ್ತು ವಿಶ್ವ ಕೆರೆ ದಿನ ಇರೋದ್ರಿಂದ ಕೆರೆಗಳು ಜೀವ ವೈವಿಧ್ಯತೆಯ ತಾಣ ಅಂತ ಹೇಳ್ತಾರಲ್ಲ ಸರ್, ಅದು ಹೇಗೆ ಸರ್?
8: ಈಗ ನೋಡಿ, ಒಂದು ಕೆರೆ ಇದೆ ಅಂತ ಹೇಳಿದ್ರೆ ಅದು ಬರೀ ಮನುಷ್ಯನಿಗಷ್ಟೇ ಅಂತಲ್ಲ, ಅಲ್ಲಿ ಜಲಚರಗಳಿರ್ತವೆ. ಆ ಜಲಚರಗಳನ್ನು ತಿನ್ಲಿಕ್ಕೆ ಅಂತೇಳಿ ಅದ್ರ ಮೇಲೆ ಡಿಪೆಂಡ್ ಆದಂಥ ಪಕ್ಷಿಗಳಿರ್ತವೆ. ಆ ಕೆರೆ ದಂಡ ಮೇಲೆ ಮರಗಳಿರೋದ್ರಿಂದ ಅಲ್ಲಿ ಸಾಕಷ್ಟು ಹಣ್ಣುಗಳು ಬಿಡುವಂಥದ್ದು ಇರ್ಬೋದು, ಅಲ್ಲಿ ಗೂಡು ಕಟ್ಕೊಳ್ಳೋದಿರ್ಬೋದು, ಮತ್ತು ಕೆರೆ ನೀರನ್ನು ಕುಡಿಲಿಕ್ಕೆ ಕೆಲವಷ್ಟು ಪ್ರಾಣಿಗಳು, ಹಗಲು ಬರುವಂಥ ಪ್ರಾಣಿಗಳು, ರಾತ್ರಿ ಬರುವಂಥ ಪ್ರಾಣಿಗಳು. ಹೀಗೆ ಒಂದು ಕೆರೆ ಅಂತ ಹೇಳಿದ್ರೆ ಅದು ಸುತ್ತಮುತ್ತಲು ಒಂದು ದೊಡ್ಡ ಜೀವ ವೈವಿಧ್ಯತೆಯ ಸಿಸ್ಟಮೇ
7: ಇರುತ್ತೆ.
8: ಬರೀ ಕೃಷಿಗಷ್ಟಕ್ಕೆ ಮಾತ್ರ ಅಂತಲ್ಲ, ಎಲ್ಲದಕ್ಕೂ ಸಹ ಅದು ಸಂಬಂಧಪಟ್ಟಂಗೆ ಅಲ್ಲಿ ಒಂದೊಂದು ವ್ಯವಸ್ಥೆ ಇರ್ತದೆ. ನಾವು ಬರೀ ಕೆರೆನ ಕೃಷಿ ಅಥವಾ ನಮ್ಗೆ ಮಾತ್ರ ಬಳಕೆ ಮಾಡ್ಕೊಳ್ಳೋದು ಅಂತ ಅನ್ಕೊಂಡಿರ್ತೀವಲ್ಲ, ಅದು ತುಂಬ ರಾಂಗ್.
7: ನಮ್ಮ ಮನುಷ್ಯನಿಗಷ್ಟೇ ಅಲ್ಲ, ಅದು ಹೊರತುಪಡಿಸಿ ಕೂಡ ಜೀವರಾಶಿಗಳಿಗೂ ಬೇಕು.
8: ಎಲ್ಲ ಇದ್ರೂ ಮಾತ್ರ ಕೆರೆ ಜೀವಂತವಾಗಿರ್ತದೆ, ಇಲ್ಲಾಂದರೆ ಕೆರೆ ಜೀವಂತವಾಗಿರಲ್ಲ. ಯಾವುದೋ ಪಕ್ಷಿ ಯಾವುದೋ ಹಣ್ಣು ತಿನ್ಕೊಬಂದು ಕೆರೆ ಬುಡದಲ್ಲಿ ಹಾಕಿದಾಗ ಅಲ್ಲಿ ಬಿಡೋ ಅಲ್ಲಿ ಹುಟ್ಟುವಂಥ ಮರಗಳಿಂದ ಕೆರೆ ನೀರಿಗೆ ಅಂತರ್ಜಲಕ್ಕೆ ನೀರು
7: ಇಳಿಸ್ಲಿಕ್ಕೆ
8: ವ್ಯವಸ್ಥೆನ ಆ ಮರಗಳು ಮಾಡಿಕೊಡ್ತವೆ. ಹಂಗಾಗಿ ಒಂದು ಎಕೋಸಿಸ್ಟಮ್ ಇರಬೇಕು ಅಂದ್ರೆ ಅಂಥವೆಲ್ಲ ಇರಬೇಕು ಅನ್ನೋದಕ್ಕೆ
7: ಜೀವ ವೈವಿಧ್ಯತೆ ತಾಣ ಅಂತ ಹೇಳ್ತಾರೆ ಅಂತ ಹೇಳಿದ ಹಾಗೆ. ಸ್ನೇಹಿತರೆ, ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
9: ಹಲೋ ಮೇಡಮ್, ಗುಡ್ ಈವ್ನಿಂಗ್ ಮೇಡಮ್, ನಮಸ್ಕಾರ.
7: ನಮಸ್ತೆ, ಗುಡ್ ಈವ್ನಿಂಗ್ ಸರ್. ಬ್ರಹ್ಮಾನಂದ ರಾನಡೆ ಸರ್.
9: ಮೇಡಮ್, ಊಟ ಆಯ್ತಾ?
7: ಊಟ ಆಯ್ತು ಸರ್. ಸರ್,
9: ಇವತ್ತು
7: ವಿಶ್ವ ಕೆರೆ ದಿನ ಇರೋದ್ರಿಂದ ಕೆರೆ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ನಮ್ ಜೊತೆ ಪರಿಸರ ಅಧ್ಯಯನ ಕೇಂದ್ರದ ದಿನೇಶ್ ಹೊಸನಗರ ಅವರು ಕೂಡ ಇದ್ದಾರೆ ಸರ್.
9: ನಮಸ್ಕಾರ ನಮಸ್ಕಾರ ಸರ್, ನಾನು ಬ್ರಹ್ಮಾನಂದ ರಾನಡೆ ಅಂತ, ವಿದ್ಯಾನಗರ ಶಿವಮೊಗ್ಗದಿಂದ. ಅದೇ ಇವತ್ತು ರಾಷ್ಟ್ರೀಯ ಕೆರೆ ದಿನ ಇದೆ ಅಲ್ವಾ ಸರ್? ಹೌದು ಸರ್, ವಿಶ್ವ ಕೆರೆ ದಿನ ಇದೆ ಅಲ್ವಾ. ನಿಜವಾಗ್ಲೂ ಇದು ಒಂದು ಒಳ್ಳೆ ವಿಷಯನೇ. ಮತ್ತೆ ಇವಾಗ ಪ್ರಸ್ತುತ ಕೂಡ ಇದೆ ಅಲ್ವಾ ಸರ್ ಈ ವಿಷಯ? ಹೌದು, ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ ನಮ್ಮ ಒಂದು ಕೈಗಾರೀಕರಣ, ನಗರೀಕರಣ, ನಮ್ಮ ಆಧುನಿಕತೆ ತಂತ್ರಜ್ಞಾನ ಬಳಕೆಗಳಿಂದಾಗಿ ಮತ್ತೆ ಈ ನಗರ ಪ್ರದೇಶಗಳು ಜಾಸ್ತಿ ಆಗ್ತಿರೋದ್ರಿಂದ ಈ ಅಲ್ಲಲ್ಲಿರ್ತಕ್ಕಂತ ಕೆರೆಗಳೆಲ್ಲ ಒತ್ತುವರಿ ಆಗ್ತಾ ಇದಾವೆ. ಇದು ನಿಮ್ಗೂ ಗೊತ್ತಿದೆಯಲ್ಲ ಸರ್, ಬೆಂಗಳೂರಿನಲ್ಲಂತೂ ಇದ್ರ ಬಗ್ಗೆ ತುಂಬಾ ದೊಡ್ಡ ವಿಷಯದಲ್ಲೇ ಅವಾಗ ಅವಾಗ ಚರ್ಚೆ ವಿಷಯಗಳು ನಡೀತಾ ಇರ್ತವೆ. ಎಷ್ಟೋ ಕೆರೆಗಳು ಒತ್ತುವರಿ ಆಗಿದಾವೆ, ಈಗ ಇರೋ ಕೆರೆಗಳನ್ನು ಉಳಿಸಬೇಕು ಅಂತ ಆಂದೋಲನಗಳು ನಡೀತಾ ಇರ್ತವೆ. ಈಗ ಬೆಂಗಳೂರು ಹೊರತುಪಡಿಸಿ ಉಳಿದ ಕಡೆನೂ ಕೂಡ ಇದೇ ಅವಸ್ಥೆ ಆಗ್ತಿದೆ ಹಳ್ಳಿಗಳಲ್ಲಿ ನಗರಗಳಲ್ಲಿ. ಇತ್ತೀಚೆಗೆ ಈ ಒಂದು ಏನಂದ್ರೆ ಬಿಸಿನೆಸ್ ಮೈಂಡ್ ಬಂದು ಅಥವಾ ಗ್ಲೋಬಲೈಸೇಷನ್ ಅಂತ ಏನಂತೀವಿ ಅಥವಾ ನಗರೀಕರಣ, ಎಲ್ಲ ಸೈಟ್ಗಳು ಮಾಡೋದು ಆಮೇಲೆ ಕೈಗಾರಿಕಾ ಪ್ರದೇಶಗಳನ್ನು ಮಾಡೋದು, ಇದಕ್ಕೆಲ್ಲ ಏನ್ ಮಾಡ್ತೀವಿ ಜಾಗ ಬೇಕು ಅಂತೇಳಿ ಇರೋ ಕೆರೆಗಳನ್ನು ಮುಚ್ಚುತ್ತಾ ಹೋಗ್ತಾ ಇದ್ದೀವಿ. ಇದರಿಂದ ನಮಗೆ ಮುಂದೆ ಬಹಳ ತೊಂದರೆ ಇದೆ ಅಂತಕ್ಕಂಥದ್ದು ನಮ್ಗೆ ಈಗ ಗೊತ್ತಾಗಲ್ಲ. ಜಲ ಸಂಪನ್ಮೂಲದ ಕೊರತೆ ಉಂಟಾದಾಗ ಅದ್ರದ್ದು ಅವಶ್ಯಕತೆ ಗೊತ್ತಾಗುತ್ತೆ. ಯಾಕಂದ್ರೆ ಎಷ್ಟೇ ನದಿ ಡ್ಯಾಮ್ಗಳಿದ್ರು ಕೆರೆಗಳು ನೈಸರ್ಗಿಕವಾಗಿ ಬೆಳೆದು ಬಂದಿರತಕ್ಕಂಥದ್ದು ಸಾಮಾನ್ಯ ಗೊತ್ತಿರೋ ಹಾಗೆ ಎಲ್ಲರಿಗೂ. ಅದು ಮೊದಲಿಂದ ಹಳ್ಳಿಗಳಲ್ಲಾಗ್ಲಿ ಬೇರೆ ಪ್ರದೇಶಗಳಲ್ಲಾಗ್ಲಿ ಕಾಡುಗಳಲ್ಲಾಗ್ಲಿ ತಂತಾನೆ ಅದು ಸುಸ್ತಿ ಆಗಿರುತ್ತೆ. ಅದನ್ನ ಬರೀ ಮೈಂಟೈನ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅದನ್ನ ನಾವು ಒಂದು ಆಧುನಿಕ ತಂತ್ರಜ್ಞಾನ ನೆವದಲ್ಲಿ ಅವನ್ನೆಲ್ಲ ಒತ್ತುವರಿ ಮಾಡಿ ಮುಚ್ಚುತ್ತಾ ಇದೀವಿ. ಇದರಿಂದಾಗಿ ಮಳೆಯನ್ನು ಹೊರತುಪಡಿಸಿದ ಒಂದು ಏನು ನಮಗೆ ಒಂದು ಜಲ ಸಂಪನ್ಮೂಲ ಇದೆ ಕೆರೆ, ಅವುಗಳ ಲಭ್ಯತೆ ಕಡಿಮೆ ಆಗ್ತಾ ಇದೆ. ಅದರಿಂದ ತುಂಬಾ ತೊಂದರೆನೂ ಆಗ್ತಾ ಇದೆ. ಆದ್ರೆ ಈಗ ಆಗೋಗಿರೋದು ಆಗೋಗಿದೆ, ಆದ್ರೆ ಈ ಉಳಿದಿರ್ತಕ್ಕಂಥ ಕೆರೆಗಳನ್ನ ಉಳಿಸೋ ಬಗ್ಗೆ ಪ್ರತಿಯೊಬ್ಬರು ವಿಚಾರ ಮಾಡ್ಬೇಕಾಗತ್ತೆ. ಸರ್ ಅವರ ಒಂದು ಸಂಸ್ಥೆಯವರು ಇದನ್ನ ಮಾಡ್ತಾ ಇರ್ಬೋದು ಅಂತ ಅನ್ಕೊಳ್ತೀನಿ.
7: ಪರಿಸರ ಅಧ್ಯಯನ ಕೇಂದ್ರ ಮಕ್ಕಳಿಗೆ ಮಕ್ಕಳಲ್ಲಿ ಪರಿಸರದ ಜಾಗೃತಿಯನ್ನ ಮೂಡಿಸ್ತಾ ಇದೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ ನೀವು?
9: ಸರ್ ಹೇಳಿ ಸರ್, ಅವ್ರು ಸರ್ ಹೇಳ್ತಾರ
8: ಅಂದ್ರೆ ಒಂದು ಒಂದು ಕೆರೆ ವ್ಯವಸ್ಥೆ ಅಂತ ಹೇಳಿದ್ರೆ ಆ ಪ್ರಾದೇಶಿಕ ವ್ಯವಸ್ಥೆ ಹೇಳ್ಕೊಡ್ತೀವಿ. ಒಂದು ಕೆರೆ ಇದೆ ಅಂತಂದ್ರೆ ಆ ಪ್ರಾದೇಶಿಕ ವ್ಯವಸ್ಥೆ ಹೇಗಿದೆ ಅಂತ ಹೇಳ್ಕೊಡ್ತೀವಿ. ಯಾಕಂದ್ರೆ ಕೆರೆ ಎಲ್ಲಿಂದ ಮಾಡಿಲ್ಲ, ಎಲ್ಲಿ ನೀರು ಹೋಗಿ ಜಾಯಿನ್ ಆಗುತ್ತೋ ಆ ಭಾಗ ಕೆರೆ ಅಂತ ಅಂದ್ರೆ ಎಲ್ಲಿ ತಗ್ಗು ಪ್ರದೇಶ ಇರುತ್ತೋ ಅಲ್ಲಿ ಕೆರೆ ಆಗಿರುತ್ತೆ. ಕೆಲವೊಂದು ನೈಸರ್ಗಿಕ ಕೆರೆಗಳಿದಾವೆ, ಕೆಲವಷ್ಟು ಕೃತಕ ಕೆರೆಗಳು ಮಾಡಿದ್ವಿ. ಏನ್ ಮಾಡ್ತಾರೆ ಅದೇ ಪ್ರದೇಶದಿಂದ ಆ ಭಾಗವನ್ನು ಮುಚ್ಚೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಆ ಕೆರೆ ಮೇಲೆ ಸಾಕಷ್ಟು ನೀರಿನ ತಾಣಗಳು ಡಿಪೆಂಡ್ ಆಗಿರ್ತಾನೆ, ಬಾವಿಗೆ ಮತ್ತಿತರ
9: ಪ್ರಾಣಿಗಳು ಮನುಷ್ಯರು ಕೂಡ ಇದು ಕುಡಿಯೋ ನೀರಿಗೆ,
8: ನಾವು ಕುಡಿಯೋ ನೀರಿಗೂ ಸಹ ನಾವು ನಮ್ಮನೆ ಬಾವಿ ಇದೆ ಅಂತ ಹೇಳಿದ್ರೆ ಕೆರೆಯಲ್ಲಿ ನೀರು ಚೆನ್ನಾಗಿದ್ರೆ ನಮ್ಮಲ್ಲಿ ಬಾವಿ ನೀರು ಚೆನ್ನಾಗಿರುತ್ತೆ, ಬಾವಿ ನೀರು ಕೆಳಗೆ ಹೋಗುತ್ತೆ. ಈ ತರ ಸಿಸ್ಟಮ್ ಇರುತ್ತೆ. ನಾವು ಆ ಭಾಗವನ್ನೇ ಮುಚ್ಚಿ ಹಾಕಿದಾಗ, ಆ ಕೆರೆನೆ ಕಳ್ಕೊಂಡಾಗ ಏನಾಗುತ್ತಂದ್ರೆ, ಈ ಮಳೆಗಾಲದಲ್ಲಿ ಜೋರು ನೆರೆ ಬಂದಾಗ ಮನೆಗಳಿಗೆ ನೀರು ನುಗ್ಗ ಕಾರಣ ಎಷ್ಟು ಮುಂದೋಗ್ದನ್ ತಡಿತಿತ್ತು, ಕೆಲವಷ್ಟು ಪ್ರವಾಹಗಳನ್ನ ತಡೆಯುವಂತ ಕೆಲಸ ಮಾಡ್ತಿತ್ತು, ಮತ್ತೆ ಸರಾಗುವ ಹೋಗುವ ಕೆಲಸ ಮಾಡ್ತಿತ್ತು, ನೀರು ಒದಗಿಸುವ ಕೆಲಸ ಮಾಡ್ತಿತ್ತು, ಮತ್ತೆ ತಂಪಿರುವ ಕೆಲಸ ಮಾಡ್ತಿತ್ತು.
9: ಹೌದು, ಮತ್ತೆ ಅದು ನೈಸರ್ಗಿಕ ಕೂಡ ಅಲ್ಲ ಕೆರೆ ಸಾಮಾನ್ಯವಾಗಿ. ಹೌದು, ಇವತ್ತು ಅವನ್ನೆಲ್ಲ ಮುಚ್ಚಿರ್ತಾರೆ, ಮುಚ್ಚೋದ್ರಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಹೌದು ಸರ್, ಅದಕ್ಕೆ ಪ್ರತಿಯೊಬ್ಬರು ಇದ್ರ ಬಗ್ಗೆ ಬಹಳ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ನಾವೆಷ್ಟೇ ಕೃತಕವಾಗಿ ಡ್ಯಾಮ್ಗಳು ಕಟ್ಟಿ ನೀರನ್ನು ಸ್ಟಾಕ್ ಮಾಡಿ ಎಲ್ಲವನ್ನು ವ್ಯವಸ್ಥೆ ಒದಗಿಸ್ತೀವಿ ಅಂದ್ರೆ ಅದು ಸಾಧ್ಯವಿಲ್ಲ ಸರ್. ಇದು ಪ್ರಕೃತಿ ದತ್ತವಾಗಿ ಬಂದಿರತಕ್ಕಂಥ ಕೆರೆಗಳನ್ನು ಸಂರಕ್ಷಿಸಬೇಕಂದ್ರೆ ನಮ್ಮ ಕರ್ತವ್ಯ ಅಲ್ವಾ ಸರ್?
7: ಧನ್ಯವಾದ,
9: ಧನ್ಯವಾದಗಳು ಸರ್, ಧನ್ಯವಾದ. ಇವತ್ತು ಇನ್ನೊಬ್ರು ಗೆಸ್ಟ್ ಬೇರೆ ಇದ್ದಾರೆ
7: ಶಿವಮೊಗ್ಗದಿಂದ, ಶಿವಮೊಗ್ಗದ ವಿದ್ಯಾನಗರದಿಂದ ಬ್ರಹ್ಮಾನಂದ ರಾನಡೆ ಅವ್ರಿಗೆ ಸಹ ಕರೆ ಮಾಡಿದ್ರು. ಅವ್ರು ಕೂಡ ಹೇಳ್ತಿದ್ರು ಅಂದ್ರೆ, ಈ ಪ್ರಕೃತಿ ದತ್ತವಾದಂತಹ ಈ ಕೆರೆಗಳನ್ನ ಸಂರಕ್ಷಣೆ ಮಾಡೋದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಅಂತ ಕೂಡ ಹೇಳ್ತಾ ಇದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
6: ನಮಸ್ತೆ ಮೇಡಮ್.
7: ನಮಸ್ತೆ ಶಿವಶರಣ ಸರ್,
6: ಹೇಗಿದ್ದೀರಾ?
7: ಹೌದು ಸರ್, ವಿಶ್ವ ಕೆರೆ ದಿನ ಇದೆ ಇವತ್ತು. ನಿಮ್ ಸುತ್ತಮುತ್ತ ಯಾವ್ದಾದ್ರು ಕೆರೆಗಳಿದೆಯಾ ಸರ್ ಅಲ್ಲಿ, ಅದ್ರ ಬಗ್ಗೆ ಹೇಳ್ಬೋದಾ?
6: ಇದಾವ್ ಮೇಡಮ್ ಕೆರೆಗಳು. ಕೆರೆಗಳು ಯಾಕಪ್ಪ ಅಂತ ಕೇಳಿದ್ರೆ, ಪ್ರಾಣಿ ಪಕ್ಷಿ ಮನುಷ್ಯರಿಗೆ ಸಹಿತ ನೀರು ಕುಡಿಯುವಂತ ವ್ಯವಸ್ಥೆಗಾಗಿ ಕೆರೆಗಳು ಮಾಡಿದ್ದಾರೆ. ಯಾಕಂದ್ರೆ ಅಂತರ್ಜಲನು ಹೆಚ್ಚಾಗುತ್ತೆ, ಮತ್ತೆ ದನಕರಿಗೆ ಮೇವು ಆಗುತ್ತೆ, ಪಶು ಪಕ್ಷಿಗೆ ಆಹಾರ ಸಿಗುತ್ತೆ. ಮತ್ತೆ ಇದೆಲ್ಲ ಮಾಡಿ ಏನ್ ಮಾಡಕತ್ತಾರೆ ಅಂತ ಮಾಡ್ಲಾತಾರ ಮೇಡಮ್ ಅಂತ ಕೇಳಿದ್ರೆ, ನಾವೆಲ್ಲ ಅದನ್ನ ಹಾಳು ಮಾಡಕತ್ತೀವಿ ಮೇಡಮ್. ನಾವು ಇವಾಗ
7: ಹಾಳು ಮಾಡ್ತಾ ಇದೀವಿ.
6: ಯಾಕಂತ ಕೇಳಿದ್ರೆ, ನಮ್ಮ ಸ್ವಾರ್ಥಕ್ಕಾಗಿ ನಾವು ಹಾಳು ಮಾಡ್ಕೊಂಡಿವ ಅದ. ನೀವು ಅದು ಬೇರೆಯವ್ರ ಸ್ವಾರ್ಥ ಇಲ್ಲ ಮೇಡಮ್, ಅದರಲ್ಲಿ ನಮ್ಮ ಸ್ವಾರ್ಥನೇ
7: ಇದೆ ಅಂತ.
6: ಬೇರೆಯವ್ರ ಸ್ವಾರ್ಥ ಇಲ್ಲ ಇಲ್ಲ, ಅಲ್ಲಿ ಬೇರೆಯವ್ರ ಸ್ವಾರ್ಥಕ್ಕಾಗಿ ಯಾರು ಏನು ಮಾಡಕ್ ಸಾಧ್ಯನೇ ಇಲ್ಲ ಮೇಡಮ್. ಇದು ಅದಕ್ಕೆ ನಾವೇನ್ ಹೇಳ್ತೀವಿ, ಇಲ್ಲಿನ 10 ವರ್ಷನಾಗ ನಮಗ ಆಹಾರದ ಕೊರತೆ ಆಗುತ್ತೆ, ಮತ್ತೆ ಇದು ನೀರಿನ ಕೊರತೆ ಆಗುತ್ತೆ. ಇದು ನೋಡ್ರಿ, 100 to 100 ನಾನು ನಿಮ್ಗೆ ಕರೆಕ್ಟ್ ಆಗಿ ಹೇಳ್ತೀನಿ ಮೇಡಮ್. ಇದು 10 ವರ್ಷನಾಗ ಎಲ್ಲರೂ ಹಾಹಾಕಾರ ಹೇಳುತ್ತೆ ಮೇಡಮ್, ಬಹಳ ಹಾಕಾ. ಈಗ ಸ್ವಲ್ಪ ಸ್ವಲ್ಪ ಹೇಳುತ್ತೆ ಇವಾಗ, ಈ 10 ವರ್ಷದಾಗ ಇನ್ನು ಬಹಳ ಆಹಾಕಾರ ಇರುತ್ತೆ. ಎಲ್ಲರೂ ಬರೇ ನೀರಿಗೆ ಬರೋದಾಗುತ್ತೆ ಮೇಡಮ್. ನಾವು
7: ನೀರಿಗೋಸ್ಕರ
6: ಯಾಕಂತ ಕೇಳಿದ್ರೆ, ಮತ್ತೆ ಒತ್ತುವರಿ ಮಾಡ್ತಾರೆ ಎಲ್ಲ ಕೆರೆ, ದೊಡ್ಡ ದೊಡ್ಡ ಕೆರೆಗಳು ಅವೆಲ್ಲ ಒತ್ತುವರಿ ಮಾಡಿಬಿಟ್ಟಿದ್ದಾರೆ ಇವಾಗ.
7: ಹೌದು,
6: ಒತ್ತುವರಿ ಮಾಡಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅವ್ರವ್ರು ತಮ್ಗೆ ಏನ್ ಬೇಕಾದ್ರೆ ಮಾಡ್ಕೊಂಡ್ಬಿಟ್ಟಿದಾರೆ ಮೇಡಮ್ ಇವಾಗ. ಅದ್ರ ಸಲುವಾಗಿ ನಾವೇನ್ ಹೇಳ್ತೀವಿ, ಈಗ ನಾವೇನೇನ್ ಅಧ್ಯಯನ ಮಾಡ್ತೀವಿ, ಅಧ್ಯಯನ ಮಾಡೋದು ಅಷ್ಟೇ ನಮ್ ಕರ್ತವ್ಯ, ಅದನ್ನ ಏನು ನೀಡಲ್ಲ ನಮ್ಗೆ, ಅದ್ ನೀಡ್ಬೇಕಲ್ಲ ಮೇಡಮ್. ಸುಮ್ಮನೆ ಹೇಳೋದಾಕತ್ ನಾವು ಇವಾಗ
7: ಇರುವಂತ ಕೆರೆಯನ್ನೇ ಸಂರಕ್ಷಣೆ ಮಾಡಬೇಕು ಅಂತ ಹೇಳ್ತೀರಾ ನೀವು?
6: ಹೌದು ಮೇಡಮ್, ಅದನ್ನ ಮಾಡ್ಲೇಬೇಕು ಮೇಡಮ್. ಮಾಡದೆ ಇದ್ರೆ ಇದನ್ನ ಇಲ್ಲ ಮೇಡಮ್, ನಮಗ್ ಹಿಂದಿಲ್ಲ, ನಾಳೆ ಬಹಳ ದೊಡ್ಡ ಆಪತ್ತಿದೆ ಮೇಡಮ್. ನಮಗ್ ಇನ್ ಮೇಲೆ
7: ಆಪತ್ತಿದೆ ಅಂತ ಹೇಳ್ಬೋದು,
6: ದೊಡ್ಡ ಆಪತ್ತಿದೆ ಮೇಡಮ್. ಇದು ಮಾತ್ರ ನಾ 100% ಹೇಳಕ್ ಇಷ್ಟಪಡ್ತೀನಿ ನಿಮ್ ಕಡೆ.
7: ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
6: ಧನ್ಯವಾದ ಮೇಡಮ್, ಧನ್ಯವಾದ ಮೇಡಮ್.
7: ಬಿಜಾಪುರದಿಂದ ಶಿವಶರಣರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
10: ಮೇಡಮ್, ನಮಸ್ತೆ
7: ಸರ್. ನಮಸ್ತೆ ಸೋಮಶೇಖರ್ ಸರ್.
10: ಸರ್ ಕೂಡ ಅವರು ಇದ್ರೆ ಅವ್ರಿಗೂ ಕೂಡ ನಮಸ್ತೆ.
8: ನಮಸ್ತೆ ಸರ್.
10: ಅದೇನೇ ಸರ್ ಅವ್ರಿಗೆ.
7: ಹೌದು ಸರ್.
10: ಸರ್ ನಿಜ, ಇವತ್ತು ನೋಡಿ ನಮಗೆ ಬಹಳ ಖುಷಿ ಆಯ್ತು ಮೇಡಮ್. ಕೆರೆಗಳಿಗೂ ಕೂಡ ಒಂದು ದಿನ ವಿಶ್ವ ದಿನ ಇದೆ ಅಂತಂದ್ರೆ ಆಶ್ಚರ್ಯ ಆಗುತ್ತೆ, ನಿಜ ಸಂತೋಷ ಕೂಡ ಆಗುತ್ತೆ ಮೇಡಮ್. ಯಾಕೆಂದ್ರೆ ಕೆರೆ ಅಂದ್ರೆ ಮೇಡಮ್ ನಮ್ಗೆ ಈ ಪರಿಸರದ ಸಮತೋಲನಕ್ಕೆ ಅದು ಜೀವನಾಡಿ ಮೇಡಮ್. ಆಮೇಲೆ ಆ ಕೆರೆ ನೋಡಿ ಇವತ್ತು ಎಂತ ಸಂದಿಗ್ಧ ಪರಿಸ್ಥಿತಿ ಇದೆ ಅಂದ್ರೆ ಸರ್, ಹಿಂದೆ ನಾವು ಈ 30 ವರ್ಷ ಹಿಂದೆ ನೋಡಿದ್ರೆ ನೀರು ಬತ್ತಿರ್ತಕ್ಕಂತ ಕೆರೆಗಳನ್ನ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಇನ್ನೂ ಇಲ್ಲ. ಅವು ಎಲ್ಲ ಕೆರೆಗಳು ತುಂಬಿ ತುಳುಕ್ತಾ ಇದ್ವು ಸರ್.
8: ಹೌದೌದು,
10: ಪ್ರತಿಯೊಂದು ಈಗ ಏನು ಒಂದು 3 ಕಿಲೋಮೀಟರ್ ಅಲ್ಲಿ ಒಂದು ಊರಿದೆ, ಒಂದು ಸಣ್ಣ ಕೆರೆ ಇರೋದು, ಪ್ರತಿ ಹಳ್ಳಿಯಲ್ಲೂ ಕೂಡ ಕೆರೆ ಇರ್ತಿತ್ತು ಅವಾಗ, ಮತ್ತೆ ನೀರು ತುಂಬಿ ತುಳುಕ್ತಾ ಇತ್ತು. ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದೆ ಅಂದ್ರೆ, ನಾವು ಕೆರೆ ಕಟ್ಟೆಗಳಿಗೆ ನೀರ್ ಬಂದ್ರು ಸಾಕಪ್ಪ, ಮಳೆ ಬೆಳೆ ಆಗ್ದಿದ್ರು ತಿಂತಿಲ್ಲ, ಕೆರೆ ಕಟ್ಟೆ ತುಂಬಿಟ್ರು ಸಾಕು, ಏನೋ ನಾವು ಊರುಗಳಲ್ಲಿ ನೀರು ರೀಫಿಲ್ ಆಗುತ್ತೆ, ಹೆಂಗ ಬದುಕ್ಬೋದು ಅನ್ನೋ ಸ್ಥಿತಿಗೆ ಬಂದು ನಿಂತಿದ್ವಿ ನಾವೀಗ.
8: ಹೌದೌದು, ಯಾಕಂದ್ರೆ ಕೆರೆ ಕಟ್ಟೆ ತುಂಬದಾಗ್ಲೇ ನಮ್ಗೆ ಬೇಸಿಗೆಯನ್ನ ನಾವು ಹೇಗ್ ಕಳಿಬಹುದು ಅಂತ ಒಂದು ಅಂದಾಜ್ ಆಗ್ತಿದೆ ಅಂತ ಹಿಂದೆ ಮೆಜರ್ ಮಾಡ್ತಿದ್ರಂತೆ. ಬಂದಿದೆ ಅಂದ್ರೆ ನಾವು ಮುಂದೆ ಎಷ್ಟು ದಿನಗಳು ಸಮೃದ್ಧವಾಗಿ ಇರಬಹುದು ಅಂತ ಒಂದು ಲೆಕ್ಕಾಚಾರ ಇತ್ತಂತೆ. ಹೊಂದ್ಸ್ಕೊಳ್ತಿದ್ರಂತೆ.
10: ನಿಜ ಸರ್, ನಾವು ಈಗ 3 ವರ್ಷದಿಂದ ನಮ್ಮ ಊರ್ ಕೆರೆ ಸ್ವಲ್ಪ ಒಂದು 70% ನೀರ್ ಬಂದಿತ್ತು ಅಂದ್ರೆ ನಾವು ಇನ್ನು 2-3 ವರ್ಷ ಯೋಚನೆ ಇಲ್ಲ ಅಂತ ಅನ್ಕೊಂಡಿದ್ವಿ, ಬಟ್ ಹಾಗಾಗ್ಲಿಲ್ಲ ಸರ್. ಅದ್ರ ನಂತರದ ವರ್ಷನೇ ಮಳೆ ಕಡಿಮೆ ಆಯ್ತು, ಅದ್ರ ನಂತರ ಮತ್ತೆ ತುಂಬಾ ಕಡಿಮೆ. ಈ ವರ್ಷ ಅಂತೂ ಮಳೆ ಇಲ್ವೇ ಇಲ್ಲ ಸರ್ ನಮ್ಗೆ, ಸಂಪೂರ್ಣ ಬರಗಾಲ ಸ್ಥಿತಿ. ಹಾಗಾಗಿ ನೋಡಿ, ನಾವು ಏನು ಯೋಚನೆ ಮಾಡಿರ್ತೀವಿ 3 ವರ್ಷ ಯೋಚನೆ ಇಲ್ಲ ಅಂತ ಅಂದಿರ್ತೀವಿ, ಅದು ಆಗೋದಿಲ್ಲ. ಪ್ರಕೃತಿ ಹೇಗೆ ಅದು ಅಸಮತೋಲನಕ್ಕೆ ಒಳಗಾಗ್ಬಿಟ್ಟಿದೆ ಅಂತ ಅಂದ್ರೆ,
7: ಪ್ರಕೃತಿ ಹೀಗೆ ಇದೆ ಅಂತ ಹೇಳಿ ನಾವು ಹೇಳಲಿಕ್ಕೆ ಆಗಲ್ಲ ಸರ್.
10: ಖಂಡಿತ ಆಗೋದಿಲ್ಲ ಮೇಡಮ್, ಯಾವ ಕಾರಣಕ್ಕೂ ಆಗೋದಿಲ್ಲ. ಇದ್ದ ಆ ಸಮೃದ್ಧಿ ಮರೀಚಿಕೆ ಆಗೋಗ್ಬಿಟ್ಟಿದೆ ಮೇಡಮ್. ನಾವೆಲ್ಲ ಕೆರೆಗಳಲ್ಲಿ ಸಾಕಷ್ಟು ವರ್ಷಗಳ ಕಾಲ ಈಜಾಡಿದೀವಿ, ಅಷ್ಟು ಪ್ರತಿ ವರ್ಷ ನೀರು ಇರೋದು ಮೇಡಮ್,
7: ಸಮೃದ್ಧವಾಗಿರ್ತಿತ್ತು ಕೆರೆ.
10: ಆಮೇಲೆ ದನ ಕರು ಜಾನುವಾರುಗಳಿಗೆ ನೀರಿನ ಕೊರತೆನೆ ಇರಲಿಲ್ಲ ಅವಾಗ. ಈಗ ಎಲ್ಲ ಆಮೇಲೆ ಮೇಡಮ್, ಈ ಎಲ್ಲ ಸಮಸ್ಯೆಗಳೆಲ್ಲ ಈಗ ಜ್ವಲಂತವಾಗಿ ಕಾಡ್ತಾ ಇದೆ ನಮ್ಗೆ. ಕೆರೆ ನೋಡಿ, ಆ ಕೆರೆಯಲ್ಲಿ ನೀರಿಲ್ಲ ಅಂತಂದ್ರೆ ಎಷ್ಟೆಲ್ಲ ಸಮಸ್ಯೆಗಳಾಗ್ತದೆ ಅಂದ್ರೆ ನೋಡಿ, ಆ ಕೆರೆ ಇದೆ ಅಂದ್ರೆ ಅಚ್ಚುಕಟ್ಟು ಪ್ರದೇಶಗಳಲ್ಲೆಲ್ಲ ಭತ್ತ ಇರ್ಬೋದು, ತೋಟ, ಅಡಿಕೆ ಎಲ್ಲ ಎಷ್ಟು ಸಮೃದ್ಧಿ ಆಗಿರೋದು. ಇವತ್ತು ಸರ್ ಏನಾಗಿದೆ ಅಂದ್ರೆ, ಆ ಮೀನನ್ನ ನೀರೊಳಗಿಂದ ತೆಗೆದು ಹೇಗೆ ಹೊರಗೆ ಹಾಕಿದ್ರೆ ಅದು ವಿಡಿಯೋಲ ಒದ್ದಾಡುತ್ತೆ, ಆ ರೀತಿ ಆಗೋಗ್ಬಿಟ್ಟಿದೆ ಪರಿಸ್ಥಿತಿ. ಹಾಗಾಗಿ ನಾವು ನಿಜ ಪ್ರಕೃತಿಯ ಕಾಪಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ, ಬಟ್ ಅದು ಸಮರೋಪಾದಿಯಲ್ಲಿ ಆಗ್ಬೇಕು ಸರ್, ಎಲ್ಲರಲ್ಲೂ ಅರಿವು ಮೂಡ್ಬೇಕು. ಅದು
7: ಅರಿವು ಮೂಡ್ಬೇಕು ಒಂದ್ ಹಳ್ಳಿಯಲ್ಲಿ ನಾವೆಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ರಕ್ಷಣೆ ಏನ್ ಮಾಡ್ತಿದ್ರು ಆ ಕೆರೆಯ.
10: ಖಂಡಿತ ಮೇಡಮ್, ಖಂಡಿತ ಮಾಡ್ಬೇಕು.
7: ಈಗ
10: ಎಲ್ಲೋ ಒಂದ್ 4 ಜನ ಏನೋ ತಿಳಿದವರು ಅಲ್ಲಿ ಒಂದ್ ಸ್ವಲ್ಪ ಮರ ಗಿಡ ಬೆಳೆಸ್ತಾ ಇದಾರೆ ಅಂದ್ರೆ ಅದು ಅನುಕೂಲ ಅಲ್ಲ ಅಂತ ಎಲ್ಲರೂ ಕೂಡ ಕೈ ಜೋಡಿಸಿದ್ರೆ ಇವನ್ ಸ್ವಲ್ಪ ಎಲ್ಲೋ ಪರಿಸರಕ್ಕೆ ನಮ್ಮ ಒಂದು ಸೇವೆನೂ ಸಿಗುತ್ತೆ, ಮತ್ತೆ ಅದು ನಮಗೂ ಕೂಡ ಮಗು ಕೊಡುತ್ತೆ ಸರ್ ಅದು.
8: ಹೌದೌದು,
10: ಹಾಗಾಗಿ ಕೆರೆಗಳನ್ನು ಸಂರಕ್ಷಣೆ ಮಾಡ್ಕೊಳ್ಳೋದು ಇವತ್ತು ನಮ್ಮ ಕರ್ತವ್ಯ ಆಗಿದೆ. ಅದನ್ನ ಪ್ರತಿ ಸಾರಿ ಹೂಳೆತ್ತೋದು ಮತ್ತೆ ಹೆಚ್ಚು ನೀರು ಸಂಗ್ರಹಿಸೋದು, ಆ ಮೂಲಕ ಅಂತರ್ಜಲ ಕೂಡ ಹೆಚ್ಚಾಗ್ಲಿಕ್ಕೆ ಒಂದ್ ಸ್ವಲ್ಪ ಸಹಕಾರಿಯಾಗೋದು, ಈಗೆಲ್ಲ ಮಾಡ್ತಾ ಹೋದ್ರೆ ಖಂಡಿತ
7: ಇರುವ ಕೆರೆಗಳನ್ನ ಕೂಡ ಉಳಿಸ್ಕೊಳ್ಳೋದಕ್ ಸಾಧ್ಯ ಇದೆ ಅಂತ ಹೇಳ್ಬೋದು.
10: ನಿಜ ಮೇಡಮ್, ನಿಜ. ಹೌದು, ನಮ್ಮವರಲ್ಲೂ ಒಂದು ಕೆರೆ ಇದೆ, ಬಟ್ ನಾವು ಯಾಕೋ ನಮ್ಗೆ ಆ ಒಂದು ನಯನ ಮನೋಹರ ದೃಶ್ಯವನ್ನು ನೋಡ್ಲಿಕ್ಕೆ ಅದೃಷ್ಟ ಇಲ್ವೋ ಏನೋ, ಈ 3-4 ವರ್ಷದಿಂದ ನೀರು ಬರ್ತಾ ಇಲ್ಲ ಕೆರೆಗೆ. ಆ ಒಂದು ಪ್ರಕೃತಿಯ ಒಂದು ವೈಚಿತ್ರ್ಯ ಅಂತಲೇ ಹೇಳ್ಬೇಕಾಗತ್ತೆ ಸರ್. ಈಗ ನಾವು ಆ ರೀತಿ ಮಾಡಿದೀವಿ ನಾವು.
8: ಹಾಗಾಗೋದು ಕೆರೆ ತುಂಬಿದೆ ಅಂತ ಹೇಳಿದ್ರೆ ಭಾಗದಲ್ಲೆಲ್ಲ ತಂಪಿನ ಅಂಶ ಇರ್ತದೆ, ಅಂದ್ರೆ ತಂಪಿನ ವಾತಾವರಣ ತಂಪಿರುತ್ತೆ. ಈಗ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗ್ತಾ ಇರೋದ್ರಿಂದ ಈ ವರ್ಷ ಮುಂದಿನ ವರ್ಷ ಇರುತ್ತೆ ಅಂತ ಹೇಳಕ್ ಬರೋದಿಲ್ಲ. ಯಾಕಂದ್ರೆ ಗ್ಲೋಬಲ್ ಆವಿಯಾಗಿ ಹೋಗ್ತಿದೆ, ಮತ್ ನಾವು ಕೆರೆ ಬರುವ ದಾರಿಯನ್ನ ನೀರ್ ಬರುವ ದಾರಿಯನ್ನು ಸಾಕಷ್ಟು ಬಂದ್ ಮಾಡ್ತಾ ಇದೀವಿ,
7: ಹಾಗಾಗಿ
8: ಕೆರೆಗೆ ನೀರ್ ಬರುವಂತ ಜಾಗವು ಸುಮಾರು ಬಂದಾಗಿದೆ. ನೋಡಿ, ಇದನ್ನ ಬಾದಾಮಿ ಚಾಲುಕ್ಯ ಕಾಲದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕೆರೆ ರಕ್ಷಣಾ ಪಡೆ ಅಂತ ಮಾಡ್ಕೊಂಡಿದ್ರಂತೆ ಅವರು ಕೆರೆ, ಮತ್ತೆ ಅದಕ್ಕೊಂದು ಕೆರೆ ಗೂಡ ಅಂತೇಳಿ ಒಬ್ರು ವಿಶೇಷ ಅಧಿಕಾರಿಗಳು ನೇಮಿಸಿ ಮಾಡ್ತಿದ್ರಂತೆ. ಮತ್ತು ಸ್ವತಂತ್ರ ಭಾರತದಲ್ಲಿರುವಂತ ನಮ್ಮಲ್ಲಿ ಆ ತರದ ಅಧಿಕಾರಿಗಳು ಇಲ್ಲ, ಕೆರೆ ರಕ್ಷಣೆ ಮಾಡುವಂತ ಇಲ್ಲ.
10: ನೀವು ಸತ್ಯ ಸರ್, ಅದು ಇತಿಹಾಸದ ಪುಟಗಳಲ್ಲಿ ನಿಜ. ಇಲ್ಲೂ ಕೂಡ ನಮ್ಮಲ್ಲೂ ತಲವಾರರು ಅಂತ ಇರೋದು ಸರ್, ಅದು ತೂಗನ್ನ ಓಪನ್ ಮಾಡಿ ನೀರು ಆಯ್ಸೋದು ಕೆಲಸಗಳು ಅವ್ರದ್ದು ನೋಡಿ. ಈಗಿಲ್ಲ ಅವ್ರು, ಅವ್ರು ಈಗಿಲ್ಲ. ಈಗ ಇತ್ತೀಚೆಗೆ ಈಗ 30 ವರ್ಷಗಳ ನಂತರ ಸ್ವಲ್ಪ ಎಲ್ಲ ಸ್ಥಿತಿ ಅಂತಲ್ಲ ಆದ್ಮೇಲೆ ಅದೇನಾಗಿದೆ ಅಂದ್ರೆ ಅದು ಹೆಚ್ಚಾಗಿ ಕೆರೆ ತುಂಬುವಂತ ಪರಿಸ್ಥಿತಿ ಸರ್. ನಾವು ನಮಗೆ ಆಶ್ಚರ್ಯ ಆಗುತ್ತೆ, 20-15 ವರ್ಷ 20 ವರ್ಷ ಆದ್ರೂ ಒಂದ್ಸರಿ ಕೆರೆ ತುಂಬ ಪರಿಸ್ಥಿತಿ ಇಲ್ಲ, ಈಗ ಹಂಗಾಗಿ ಹೋಗ್ತಿದೆ. ಅದು ಗತಕಾಲ, ನಾವು ನಮ್ಮ ಮಕ್ಕಳಿಗೆ ಏನಾದ್ರೆ ಒಂದ್ 20 ವರ್ಷದಿಂದ ಕೆರೆ ತುಂಬಿತ್ತು, ಈಗ ತುಂಬಿದೆ ಅಂತ ಹೇಳುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹಾಗಾಗಿ ಒಂದ್ ಸ್ವಲ್ಪ ಮರ ಗಿಡಗಳನ್ನ ಬೆಳೆಸ್ತಕ್ಕಂಥದ್ದಾಗ್ಲಿ, ಮತ್ತೆ ಪ್ರಕೃತಿಯನ್ನ ಒಂದ್ ಸ್ವಲ್ಪ ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಒಂದ್ ಸ್ವಲ್ಪ ಮತ್ತೆ ಆ ಗತಕಾಲದ ವೈಭವ ದಿನಗಳನ್ನ ಕಾಣಬಹುದು ಏನೋ ಅಂತ ನನ್ನ ಅನಿಸಿಕೆ ಸರ್.
7: ಆ ಕಾಲ ಬೇಗ ಬರ್ಲಿ ಅಂತ ಹೇಳ್ತೀವಿ ಸರ್.
10: ಧನ್ಯವಾದಗಳು ಮೇಡಮ್, ಒಳ್ಳೆ ವಿಷಯ ತಿಳ್ಕೊಂಡು ಬಂದಿದ್ದೀರಾ.
7: ಧನ್ಯವಾದಗಳು.
10: ಓಕೆ ಓಕೆ.
7: ಸೋಮಶೇಖರ್ ಸರ್ ಅವರು ಕರೆ ಮಾಡಿದ್ರು, ಅವ್ರು ಕೂಡ ಈ ಕೆರೆಯ ಸಂರಕ್ಷಣೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹೇಳಿದ್ರು. ಹಾಗೆ ಸರ್, ಮತ್ತೊಂದು ವಿಚಾರವನ್ನು ಹೇಳಿದ್ರು, ಕೆರೆಗಳು ನಮ್ಮ ಪರಂಪರೆ ಇತಿಹಾಸವನ್ನು ಹೇಳುತ್ತೆ ಅಂತ ಹೇಳ್ತಾರಲ್ಲ ಸರ್, ಹೇಗೆ ಸರ್?
8: ಈಗ ನೋಡಿ, ಒಂದು ಕೆರೆ ಇದೆ ಅಂತ ಹೇಳಿದ್ರೆ ಆ ಕೆರೆ ಸುತ್ತಮುತ್ತಲೇ ಒಂದು ಊರಿರುತ್ತೆ, ಒಂದು ಹಳ್ಳಿ ಉಟ್ಕೊಳ್ಳುತ್ತೆ. ಕೆರೆ ಇಲ್ಲದೆ ಹಳ್ಳಿ ಇರೋದಿಲ್ಲ. ಯಾವ ಊರಲ್ಲಿ ಕೆರೆ ಇಲ್ವೋ ಆ ಹಳ್ಳಿ ಹೆಚ್ಚು ದಿವಸ ಉಳಿಯೋದಿಲ್ಲ. ಆ ಕೆರೆ ಸುತ್ತಮುತ್ತಲೇ ಒಂದು ಪರಂಪರೆ ಇಟ್ಕೊಂಡಿದ್ರು. ಮತ್ತು ಕೆರೆ ರಕ್ಷಣೆಗೆ ಅಂಥೇಳಿಯೇ ಒಂದು ದೇವ್ರನ್ನೋ ಯಾವುದನ್ನು ಫಿಕ್ಸ್ ಮಾಡ್ಕೊಡ್ತಿದ್ರು, ಅದಕ್ಕೊಂದು ಆಚರಣೆ ಬರ್ತಿತ್ತು. ಆಚರಣೆ ಬಂದಮೇಲೆ ಏನಾಯ್ತು ಅಂತ ಹೇಳಿದ್ರೆ ಸಾಕಷ್ಟು ಜನ ಅಲ್ಲಿ ಸುತ್ತಮುತ್ತಲು ಉಟ್ಕೊಂಡ್ರು. ಈಗ ನಿಮಗೆ ನಮ್ಮ ಶಿವಪ್ಪ ನಾಯಕನ ಕೆರೆ ಅಂತ ನೋಡಿದ್ರೆ ನಿಮಗೆ ಶಿಸ್ತು ಅಂತ ಶಿವಪ್ಪ ನಾಯಕ ಕೇಳಿದ ಅರಸರು ಶಿವಪ್ಪ ನಾಯಕ ಶಿಸ್ತು ಅಂತ ಒಂದು ಕಂದಾಯ ಪದ್ಧತಿ ತಂದರು. ಯಾವ ಬೇಸ್ಮೆ ತಂದರು ಅಂತ ಹೇಳಿದ್ರೆ ನೀರಾವರಿ ಜಾಸ್ತಿ ಇರುವಂಥ ಜಾಗದಲ್ಲಿ ಬೆಳೆ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಒಂದು
7: ಕಂದಾಯ ಬಂತು.
8: ಅಂದರೆ ಅದು ಯಾವ ದಿಕ್ಕ ಮೇಲೆ ಮಾಡ್ತಿದ್ರೆ ಎಲ್ಲೆಲ್ಲಿ ಕೆರೆಗಳಿದೆಯೋ ಅಲ್ಲಿ ಕಂದಾಯ ಇರ್ತಿತ್ತು.
7: ಕಂದಾಯ
8: ಎಲ್ಲಿ ಕೆರೆಗಳು ಇರ್ತಿರ್ಲೋ, ಕೆರೆ ನೀರು ಲಭ್ಯ ಇರಲಿಲ್ವೋ ಅಲ್ಲಿ ಕಂದಾಯ ಇರ್ತಿರ್ಲಿಲ್ಲ. ಹಂಗೆ ಕೆಳದಿವಸ ಸಾಕಷ್ಟು ಕೆರೆಗಳನ್ನು ನಿರ್ಮಾಣ ಮಾಡಿದ್ರು. ಆ ಕೆರೆಗಳ ಮೇಲ್ಮೇಲೆ ಒಂದೊಂದು ದೇವರುಗಳನ್ನ ಸೃಷ್ಟಿ ಮಾಡಿಕೊಂಡ್ರು, ಅಲ್ಲೊಂದು ಸಣ್ಣ ಸಂಪ್ರದಾಯ ಮಾಡಿಕೊಂಡ್ರು. ಅವಾಗೊಂದು ಇದು ಮಾಡಿದ್ರು, ಒಂದು ಕೆರೆಯ ಒಂದು ಸುತ್ತಳತಿಲಿ ಅಲ್ಲಿ ಅಂದರೆ ಒಂದು 100 ಮೀಟರ್ ಸುತ್ತಳತಿಲಿ ಯಾವುದೇ ಕೃಷಿ ಭೂಮಿ ಇರ್ಕೂಡ್ ಮಾಡಕೂಡ್ದು ಅಂತ, ಕೃಷಿ ಕೆಲಸ ಮಾಡಿಕೊಡು, ಬಟ್ ಅಲ್ಲಿ ಬರೀ ನೈಸರ್ಗಿಕವಾಗಿ ಒಂದಿಷ್ಟು ಗಿಡ ಮರಗಳನ್ನು ಬೆಳೆಸ್ಕೊಳ್ಬೇಕು
7: ಅಂತ.
8: ಕೆರೆ ಏರಿಯಾ ಮೇಲ್ಭಾಗದಲ್ಲಿ ಏನು ಕೃಷಿ ಮಾಡಬಾರ್ದು ಅಂತ, ಕೆರೆ ಕೆಳಭಾಗದಲ್ಲಿ ಮಾತ್ರ ಕೃಷಿ ಮಾಡಬೇಕು ಅಂತ. ಹಾಗೆ ತಂಗ ಕೆರೆ ಮೇಲೆಗಳೆಲ್ಲ ಬ್ಯಾಣೆಗಳೇ ಆ ಥರ ಇತ್ತು.
7: ಹಾಗಾಗಿ ಕಾಡು ಕೂಡ ಉಳಿಲಿಕ್ಕೆ ಸಾಧ್ಯ ಆಗ್ತಿತ್ತು.
8: ಅದ್ರ ಜೊತೆಗೆ ಅಲ್ಲೊಂದು ಆ ಕಡೆ ಕೆರೆ ರಕ್ಷಣೆಗಂತನೇ ಒಂದು ದೇವ್ರನೋ ಭೂತನೋ ಈ ತರ ಸೃಷ್ಟಿ ಮಾಡ್ಕೊಂಡು
7: ದೇವರ ಹೆಸರಲ್ಲಾದ್ರೂ ಆ ಕೆರೆ ಉಳಿಲಿ ಅಥವಾ ಸಂರಕ್ಷಣೆ ಮಾಡಲಿ ಅನ್ನೋ ಉದ್ದೇಶದಿಂದ
8: ಆಮೇಲೆ ಅದಕ್ಕೆ ಬಾಗಿನ ಕೊಡೋದಾಗ್ಬೋದು ಅಥವಾ ಅಲ್ಲಿ ಕೆಲವು ಹಬ್ಬಗಳನ್ನು ಮಾಡೋದಾಗ್ಬೋದು. ಮತ್ತು ಕೆಲವು ವಿಶೇಷ ಹಬ್ಬಗಳಲ್ಲಿ ಅಲ್ಲಿ ಬಂದು ಅಲ್ಲಿಂದನೇ ನೀರು ತಗೊಂಡು ಗಂಗೆ ಪೂಜೆ ಮಾಡಿಕೊಂಡು ಅಲ್ಲಿಂದನೇ ಅವ್ರ ಹಬ್ಬಗಳ ಪ್ರಾರಂಭ
7: ಆಗುತ್ತೆ.
8: ಕೆರೆಗೆ ಆ ಥರ ಸಾಂಪ್ರದಾಯಿಕವಾದಂಥ ಪರಂಪರೆ ಇರುವಂಥ ಒಂದು ವ್ಯವಸ್ಥೆನೂ ಸಹ ಇತ್ತು ಅವಾಗ. ಹಂಗಾಗಿ ಆ ಮೂಲಕ ಕೆರೆ ಉಳ್ಕೊತಿತ್ತು, ಇಲ್ಲಾಂದರೆ ಆ ಕೆರೆ ಇನ್ನಷ್ಟು ಹಾಳಾಗುತ್ತೆ ಅಂತ ಅವಾಗಲೇ ಅನಿಸುತ್ತೆ ಮೋಸ್ಟ್ಲಿ ಅನಿಸುತ್ತೆ. ಹಾಗೆ ಮಾಡ್ಕೊಳ್ತಾ ಬಂದಿದ್ದಾರೆ.
7: ಹಾಗಾಗಿ ಒಂದು ಕೆರೆ ಇದೆ ಅಂತ ಹೇಳಿದ್ರೆ ಅಲ್ಲಿ ಸುತ್ತಮುತ್ತ ಕೂಡ ಕಾಡು ಸಮೃದ್ಧವಾಗಿರಲಿ ಅನ್ನೋ ಉದ್ದೇಶದಿಂದ ಈ ಥರ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು.
8: ಅಂದರೆ
7: ದೇವರು ಅನ್ನೋ ಹೆಸರಲ್ಲಾದರೂ ಆ ಕೆರೆ ಉಳಿಯಂತ. ಹಾಗಾಗಿ ಸಾಕಷ್ಟು ಕೆರೆಗಳಿಗೆ ದೇವ್ರ ಹೆಸರನ್ನು ಇಟ್ಟಿರೋದು ನಾವು ನೋಡ್ತೀವಿ.
8: ಈ ಕೆರೆ ಇದ್ರೆ ಮಾತ್ರ ಅಂದರೆ ಸುತ್ತಮುತ್ತಲು ಕಾಡಿದ್ರೆ ಮಾತ್ರ ಕೆರೆ ನೀರು ಚೆನ್ನಾಗಿರುತ್ತೆ. ಈಗ ಸರ್ ಹೇಳ್ದಂಗೆ ಸುತ್ತಮುತ್ತಲು ನಮಗೆ ಬೇಕಾದ ನೀರಿಗೆ ಬರುವಂಥ ದಾರಿಗಳಿಗೆ ಬಂದಾಗಿದ್ದರಿಂದ ಅಲ್ಲಿ ಹೋಗುತ್ತೆ. ಈಗ ಎಲ್ಲ ಬೇರುಗಳು ಸಹ ಆ ನೀರಿನ ಜಲದ
7: ಮಾರ್ಗಗಳು,
8: ಆ ಜಲದ ಮಾರ್ಗಗಳು ಶುದ್ಧವಾಗಿದ್ದರೆ ಮಾತ್ರ ಕೆರೆ ನೀರು ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಇಲ್ಲ. ಕೆರೆಗೆ ಈಗ ನೀರು ತುಂಬಿಸಿದಷ್ಟೇ ನೀರಲ್ಲ, ಅದು ಒಳಗಡೆಯಿಂದನೂ ಸಹ ಕೆಲವು
7: ಅಂತರ್ಜಲ ಮಟ್ಟವನ್ನು ಕೂಡ
8: ಆಗಬೇಕು
7: ಇರುತ್ತದೆ ಆ ಥರ. ಹಾಗೆ ಈ ಕೆರೆಯ ದಿನದ ಕುರಿತು ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ಹಾಗೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ಜೆಸ್ಟ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್, ನನ್ನ ಜೊತೆಗೆ ಪರಿಸರ ಅಧ್ಯಯನ ಕೇಂದ್ರದ ದಿನೇಶ್ ಹೊಸನಗರ್ ಅವರು ಕೂಡ ಇದ್ದಾರೆ. ಈಗ ಒಂದು ಚಿಕ್ಕ ವಿರಾಮವನ್ನು ತಗೊಳ್ಳೋಣ.
11: ಶಿವಮೊಗ್ಗದ
4: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
12: ಹೂನೆ ರೆಡಿ ಆಗ್ತಾ ಇದೆ.
11: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
13: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
14: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ಟ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ವಿಶ್ವ ಕೆರೆ ದಿನ ಇರೋದ್ರಿಂದ ಕೆರೆ ದಿನದ ಕುರಿತು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರಿ. ಹಾಗೆ ಪರಿಸರ ಅಧ್ಯಯನ ಕೇಂದ್ರದ ದಿನೇಶ್ ಹೊಸನಗರ್ ಅವರು ಕೂಡ ಕೆರೆಯ ಮಹತ್ವದ ಕುರಿತು, ಹಾಗೆ ಈ ಕೆರೆಗಳನ್ನು ಜೀವನಾಡಿ ಅಂತ ಕೂಡ ಕರೀತಾರೆ, ಜೀವ ವೈವಿಧ್ಯತೆಯ ತಾಣ ಅಂತ ಕೂಡ ಕರೀತಾರೆ, ಯಾಕೆಲ್ಲ ಈ ರೀತಿ ಕರೀತಾರೆ ಅನ್ನೋ ವಿಚಾರವಾಗಿ ಸಾಕಷ್ಟು ವಿಚಾರವನ್ನು ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
15: ನಮಸ್ತೆ ಮೇಡಮ್.
7: ನಮಸ್ತೆ ಸೌಮ್ಯ ಅವರೇ, ಹೇಗಿದ್ದೀರಾ?
15: ಆರಾಮಿದ್ದೀರಿ? ತಾವು ಕೂಡ ಆರಾಮಿದ್ದೀರಿ?
7: ನಾವು ಕೂಡ ಆರಾಮಾಗಿದ್ದೀರಿ
15: ಸರ್. ನಮಸ್ಕಾರ.
8: ನಮಸ್ಕಾರ.
15: ಓಕೆ ಸರ್, ಕೆರೆಗಳ ಬಗ್ಗೆ ಮಾತಾಡ್ಲತ್ತಿದ್ರಿ, ನಾನು ಒಂದ್ ಸ್ವಲ್ಪ ನಮ್ಮ ಊರ್ ಕೆರೆ ಬಗ್ಗೆ ಹೇಳ್ಬೇಕಂತ ಕಾಲ್ ಮಾಡಿದೆ ರೀ.
8: ಆಯ್ತಾಯ್ತು, ಹೇಳಿ.
15: ನಮ್ ಊರಲ್ಲಿ ರೀ, ನಾವ್ ಸಣ್ಣವಳು ಇದ್ದಾಗ ಒಂದ್ 7-8 ಕೆರೆ ಇದ್ದು, ಅವಕ್ಕೆಲ್ಲಕ್ಕೂ ಹೆಸರಿದ್ದು ರೀ. ನಾವು ಕೆಂಗಳ ಕೆರೆ, ಗುಳ್ಳೋನ್ ಕೆರೆ, ಕಪ್ಲಿ ಕಣಿ, ಈ ತರ ದೊಡ್ಡ ದೊಡ್ಡ ಹೆಸರುಗಳು ಇದ್ದಂತ ಕೆರೆಗಳು, ಈಗ ಅಲ್ಲೆಲ್ಲ ಬರೀ ಬಿಲ್ಡಿಂಗ್ ಗಳಿಗೆ ಒಂದೇ ಕೆರೆ ಉಳ್ಕೊಂಡೈತಿ.
7: ಕೆರೆನೇ ಇಲ್ಲ ಈಗ, ಎಲ್ಲ ಬಿಲ್ಡಿಂಗ್.
15: ಕೆರೆನೇ ಇಲ್ಲ, ಯಾಕಂದ್ರೆ ಅವ್ರು ಸುತ್ತಮುತ್ತಿದ್ದಂತ ಊರ್ ಸುತ್ತಮುತ್ತಿದ್ದಂತವೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಮಾಡಿ ಬಿಟ್ಟಾರ ಈಗ. ಆತರ ದೊಡ್ಡ ಕೆರೆ ಅಂದ್ರೆ ಕೆಂಗಳ ಕೆರೆ ಅಂತ ಆತರ ಹೆಸರು, ದೊಡ್ಡ ಕೆರೆ ಐತ್ರಿ ಅದು. ಸುಮಾರು 100 acres ಐತಿ ಅಂತ ಹೇಳ್ತಾರೆ.
7: ದೊಡ್ಡ ಕೆರೆ,
15: ದೊಡ್ಡ ಕೆರೆ ಐತ್ರಿ. ಮತ್ತ ಅವಾಗ ನಾವು ರಾತ್ರಿ 12 o'clock ನೀರ್ ತರ್ತಿದ್ದೇವ್ರಿ, ಎಲ್ಲಿ ಅಂದ್ರ ಬಳಸಕ್ ನೀರೇ ಸಿಗ್ತಿದ್ದಿಲ್ಲ. ಈಗ ಒಂದ 5-6 years ನಮ್ ದೊಡ್ಡ ಕೆರೆ ಅದು ಈಗ ಕಿನಾಲ ಆಯ್ತು, ಕೆರೆ ನೀರ್ ತಂದ್ರು ಗೋರ್ಮೆಂಟ್ ದಿಂದ ನೀರ್ ಬಂದು, ಈಗ ಯಾವಾಗಲೂ ಬರೀ ಕೆರೆ ತುಂಬಿರ್ತೈತಿ, ನೀರ್ ಏನು ತಾಪತ್ರಿ ಇಲ್ಲ. ಅಂದ್ರೆ ನಮ್ ಬೋರ್ಗಳಿಗೆಲ್ಲ ನೀರ್ ಬರ್ತಾವ ಅದರಿಂದ,
7: ಕೆರೆಯಿಂದ ಸಮೃದ್ಧವಾಗಿದೆ ಕೆರೆ. ಹಾಗಾದ್ರೆ
15: ಸಂಪೂರ್ಣವಾಗಿ ತುಂಬಿ ಆದ್ರೆ, ಮತ್ತ ಕಿನಾಲ್ ಅಂತ ಈಗ ಮಳೆಗಾಲ ಚಾಲ ಆಯ್ತಂದ್ರೆ ಯಾವತ್ತು ಕಿನಾಲ್ ಚಾಲ ಇರ್ತೈತಿ. ದೊಡ್ಡದು ಕಿನಾಲ್ ಮಾಡ್ಯಾರಿ ನಮ್ಮ ಅಂದ್ರೆ ಸಮೀಪ ಒಂದ್ 2 kilometers ಊರ್ ಬಿಟ್ಟು 1 kilometer 2 kilometers ದೂರದಲ್ಲಿ ಕಿನಾಲ್ ಹೊಂಡಾನೇ ತೆಗ್ದಾರ ದೊಡ್ಡದು. ಅಲ್ಲಿ ತಿಂತ ತುಂಬಿಕೊಂಡು ಎಲ್ಲಾ ಕಡೆ ಊರ್ ಹೋಗ್ತಾವ ನೀರ್ಗಳು. ಹಳ್ಳ ಮತ್ತೆ ಕೆರೆಗೆ ಎಲ್ಲ ಎಲ್ಲಿ ಹಳ್ಳ ಬಂದಿರ್ತೈತಿ ಅಲ್ಲೆಲ್ಲ ನೀರ್ ಬಿಟ್ಟಾರೆ. ಹಂಗಾಗಿ ಒಂದಕ್ಕಿಂತ ಒಂದು ಈ ತೋಟದ ಬೋರಿಗಳಿಗೆ ನೀರ್ ಕಡಿಮೆ ಇಲ್ಲ, ಊರನ್ ಬೋರ್ಗಳಿಗೆ ನೀರ್ ಕಡಿಮೆ ಇಲ್ಲ ಅಂತ ಹೇಳ್ತೀನಿ. ಅನುಕೂಲ ಹೋದ್ರೆ ಆದ್ರೆ ಇನ್ನೇನ್ ಒಂದ್ ಬೇಜಾರ್ ಅಂದ್ರ ಅವ್ ಇದ್ದಂತ ಕೆರೆಗಳೆಲ್ಲ ನಾವ್ ನೋಡ್ರೆ ಅಯ್ಯೋ ಇಲ್ಲಿ ಕೆರೆ ಇತ್ತಲ್ಲ ಅವಾಗ ಈಗ ಬಿಲ್ಡಿಂಗ್ ಐತೆ ಅಂತ ಈ ತರ ಪರಿಸ್ಥಿತಿ.
7: ಕೆರೆಗಳು ಇದ್ದಿದ್ರೆ ಇನ್ನಷ್ಟು ಸಮೃದ್ಧವಾಗಿರ್ತಿತ್ತು ಅಂತ ಹೇಳಿ.
15: ನಾವ್ ಅಂದ್ರೆ ನಾವ್ ಸಣ್ಣವರಿದ್ದಾಗ ನೋಡಿ ನೀರ್ ತುಂಬಿದ ಕೆರೆ ನೋಡೇ ಬಂದ್ರಿ, ಅದೇ ಕೆರೆ ಒಳಗೆ ಬಿಲ್ಡಿಂಗ್ ನೋಡ್ತಿರ್ತೇವಲ್ಲ,
7: ಬೇಜಾರಾಗುತ್ತೆ.
15: ಹಾಗಾಗಿ ಬೇಜಾರಾಗ್ತೈತಿ. ಅವಷ್ಟಿದ್ರೆ ತುಂಬಾ ಖುಷಿ ಆಗ್ತಿತ್ತು. ಈಗ ದೊಡ್ಡ ತಿಕೋಟ ಅಂದ್ರೆ ಒಂದ್ ದೊಡ್ಡ ಊರ್ ಇದ್ದಂಗ, ದೊಡ್ಡದೇ ಐತ್ರಿ ಊರ, ಅದು ತಾಲೂಕ್ ಆಯ್ತಲ್ಲ, ಈಗ ಒಂದ್ 2 years ತಾಲೂಕ್ ಆಯ್ತ್ರಿ ಅದು. ಅದಕ್ಕೆ ಇರೋದು ಒಂದೇ ಕೆರೆ, ಅದೊಂದು ದೊಡ್ಡ ಕೆರೆ ಅಂತ ಹೇಳ್ತೀವಿ, ಕೆಂಗಳ ಕೆರೆ ಅಂತ ಹೇಳಿ ದೊಡ್ಡದದು. ಉಳಿದ ಕೆರೆಗಳೆಲ್ಲ ನೀರ್ ಎಲ್ಲಾ ಬರೀ ಬಿಲ್ಡಿಂಗ್ ಆಗ್ಬಿಟ್ಟು ಈ ತರ ಮನ್ಸಿ ಬೇಜಾರಾಯ್ತು. ಇನ್ನಪ್ಪ ಕೆಂಗಳ ಕೆರಿ ಒಳಗ ಅವಾಗ ನೀರ್ ಕಡಿಮೆ ಇದ್ದಾಗ ಎಲ್ಲರೂ ದ್ರಾಕ್ಷಿ ಅಂದ್ರ ತಮ್ ತಮ್ ಹೊಲ ಮಾಡ್ಕೊಂಡ ದ್ರಾಕ್ಷಿ ಹಚ್ಚಿದ್ರು. ಒಂದ್ 15-20 ಎಕರೆ ದ್ರಾಕ್ಷಿ ಎಲ್ಲ ಇದೇನ್ ಫಸ್ಟ್ ನೀರ್ ಕೆರಿ ತುಂಬತ್ತಲ್ರಿ, ಒಂದ 7-8 ವರ್ಷದಿಂದ ಎಲ್ಲಾ ದ್ರಾಕ್ಷಿ ಎಲ್ಲ ಹೋಗ್ಬಿಡ್ತಾವ್ರದು, ಅದು ಕೂಡ ಕೆರಿ ಲೆವೆಲ್ದಾಗೆ ಬಂದ್ಬಿಡ್ತು ಹೊಲನು ಕೂಡ. ಈ ತರ ಹೇಳ್ತೀನಿ, ನನಗ್ ತಿಳಿದ ಮಟ್ಟಿಗೆ ಹೇಳ್ತಾರಿ. ನಮಸ್ಕಾರ.
7: ನಮಸ್ತೆ ನಮಸ್ತೆ ಸೌಮ್ಯರೇ.
15: ಓಕೆ ರೀ,
8: ನೋಡಿ ಈಗಾಗ್ಲೇ ಎಷ್ಟು, ಈಗ 7 ಕೆರೆಯಲ್ಲಿ 6 ಕೆರೆ ಅವರು ಮುಳುಸ್ಕೊಂಡಿದೆ.
7: ಒಂದ್ ಕೆರೆ ಇದೆ,
8: ಒಂದ್ ಕೆರೆ ಅದು ಈಗ ಚಾನಲ್ ನೀರ್ ಇರೋದ್ರಿಂದ ಅವ್ರ ಊರು ಉಳ್ಕೊಂಡಿದೆ
7: ಅಷ್ಟೇ.
8: ಚಾನಲ್ ನೀರೆಲ್ಲ ಕಟ್ ಆಯ್ತು ಅಂತ ಹೇಳಿದ್ರೆ ಅವ್ರ ಊರಲ್ಲಿ
7: ಕೆರೆ
8: ತೊಂದರೆ ಆಗ್ತದೆ,
7: ಉಳಿಸ್ಕೊಳ್ಳೋದಕ್ ಆಗಲ್ಲ ಅಂತ ಹೇಳಿ.
8: ಯಾವಾಗ್ಲೂ ಸಹ ನೀರು ಈ ಕೆರೆಗಳು ಸರಣಿ ಕೆರೆಗಳು ಇದ್ವಿ. ಸೊರಬ ತಾಲೂಕಿನಲ್ಲಿ ಇಡೀ ಏಷ್ಯಾದಲ್ಲೇ ಅತಿ ಹೆಚ್ಚು ಕೆರೆ ಇರುವಂತ ಪ್ರದೇಶ. ಯಾಕಂದ್ರೆ ಕೆಳದಿಯರಸರು, ಬಾದಾಮಿ ಚಾಲಕರು ಇವರು ಕೃಷಿಗೆ ಜಾಸ್ತಿ ಒತ್ತು ಕೊಟ್ಟಿದ್ರಿಂದ ಅಲ್ಲಿ ತುಂಬ ಕೆರೆಗಳನ್ನು ಮಾಡಿದ್ದಾರೆ ಅವರು. ಅದರಲ್ಲಿ ಈಗ ನಮಗೆ ಗೊತ್ತಿದ್ದಂತೆ 1181 ಕೆರೆಗಳಲ್ಲಿ ಇದೆ
7: ಸೊರಬದಲ್ಲಿ.
8: ಸೊರಬದಲ್ಲಿ ಅದರಲ್ಲಿ ದೊಡ್ಡ ಕೆರೆಗಳು 1122 ದೊಡ್ಡ ಕೆರೆಗಳಿದ್ರೆ 1059 ಚಿಕ್ಕ ಕೆರೆಗಳಿದೆ.
7: ಚಿಕ್ಕ ಕೆರೆ
8: ಅಂದ್ರೆ ಎಷ್ಟು ಕೆರೆಗಳಿತ್ತು ಅಂತ, ಒಂದು ಗ್ರಾಮಕ್ಕೆ ಒಂದು ಕೆರೆ ಇದ್ದಂಗೆ, ಒಂದು ಗ್ರಾಮಕ್ಕೆ 3-4 ಕೆರೆ ಇದ್ದಂಗೆ ಇತ್ತು. ಇದು ಅಂದ್ರೆ ಇದು ಮಲ್ನಾಡ್ ಭಾಗದಲ್ಲಿ ಇದೊಂದು ಬೆಲ್ಟ್ ಇರೋದ್ರಿಂದ ಅವ್ರು ಕೃಷಿಗೆ ತುಂಬ ಒತ್ತು ಕೊಟ್ರು.
7: ಕೃಷಿನೇ
8: ಹೆಚ್ಚು ಆದಾಯದ ಮೂಲ ಆಗಿತ್ತು, ಮತ್ತೆ ಕೃಷಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸುಧಾರಣೆಗಳನ್ನು ಮಾಡಿದ್ರು.
7: ಹೇಳಿದಂಗೆ
8: ಶಿಸ್ತು ಕಂದಾಯ ಪದ್ಧತಿ, ಇಡೀ ಅವರ ಆಸ್ಥಾನ ವ್ಯವಸ್ಥೆ ಎಲ್ಲರಿಗೂ ಒಂದೇ ತರ ಕಂದಾಯ ಪದ್ಧತಿ
7: ಮಾಡಲಿಲ್ಲ. ಸಮೃದ್ಧವಾಗಿದ್ದಲ್ಲಿ ಒಂಥರ ಕಂದಾಯ ಪದ್ಧತಿ, ಬರ ಪ್ರದೇಶ
8: ಅವರು ಬೆಳೆ ಬೆಳೆದು ಆ ಬೆಳೆ ತೆಗೆದು ಆ ಬೆಳೆ ಉತ್ಪತ್ತಿಯನ್ನು ನೋಡಿ ಅವ್ರಿಗೆ ಕಂದಾಯ ಫಿಕ್ಸ್ ಮಾಡಿದ್ರು. ಹಂಗಾಗಿ ಹೆಚ್ಚಾಗಿ ಆ ಥರದನ್ನೇ ಅಲ್ಲಿ ಸೈನಿಕರನ್ನು ಬಿಟ್ಟು ಆ ಥರ ಕೆಲಸನೇ ಮಾಡಿಸ್ತಾ ಇದ್ರು. ಹಂಗಾಗಿ ಕೃಷಿಗೆ ಜಾಸ್ತಿ ಒತ್ತು ಕೊಟ್ಟಿದ್ದರಿಂದ ಕೆರೆಗಳು ಜಾಸ್ತಿ ಕಾಣಿಸ್ಕೊಳ್ತು. ಕೆರೆಗಳು ಜಾಸ್ತಿ ಇರೋದ್ರಿಂದ ಅಲ್ಲಿ ಪ್ರವಾಹ ಆಗೋದನ್ನು ತಡೀತು, ಜೊತೆಗೆ ನೀರು ಸಮೃದ್ಧಿಯಾಗಿ ಸಿಕ್ತು, ಮತ್ತು ಕೃಷಿನೂ ಸಹ ತುಂಬ ಸಮೃದ್ಧಿಯಾಗಿತ್ತು. ಹೇಗಿತ್ತಂದರೆ ಒಂದು ಕೆರೆ ತುಂಬಿದ ಮೇಲೆ ಇನ್ನೊಂದು ಕೆರೆ, ಕುಪ್ಟೂರು ಸುತ್ತಮುತ್ತ ಕುಪ್ಟೂರ ದೊಡ್ಡ ಕೆರೆ
7: ಕೆರೆ
8: ಅಲ್ಲಿ ಒಂದು
7: ಸೊರಬದಲ್ಲಿ,
8: ಹಾಂ ಸೊರಬದಲ್ಲಿ ಅದು ಹೆಚ್ಚು ಕಡಿಮೆ 100 ಎಕ್ಟೇರ್ ಏನೋ ಮೇಲೆ ಇದೆ ಆ ಕೆರೆ. ಆ ಕೆರೆ ತುಂಬಿದ ತಕ್ಷಣ ಆ ಕೆರೆ ತುಂಬಬೇಕಾದ್ರೆ ಮೇಲೆಲ್ಲ ಒಂದಿಷ್ಟು ಕೆರೆ ತುಂಬಿಕೊಂಡು ತುಂಬಿಕೊಂಡು ಅಲ್ಲಿ ಬರುತ್ತೆ
7: ಲಾಸ್ಟ್ಗೆ
8: ಸರಣಿ
7: ಕೆರೆ.
8: ಒಂದು ಕೆರೆ ತುಂಬಿದ ತಕ್ಷಣ ಕೊಡಿ ಮತ್ತೊಂದು ಕೆರೆಗೆ ಕನೆಕ್ಟ್ ಆಗಿರುತ್ತೆ, ಅಲ್ಲಿ ತುಂಬಿಕೊಂಡು ಇಲ್ಲಿ ಬರೋಷ್ಟೊತ್ತಿಗೆ ಸಾಕಷ್ಟು ನೆರೆ ಬರುವಂಥ ಒಂದು ವ್ಯವಸ್ಥೆ ಕಮ್ಮಿ ಆಗ್ತದೆ. ರೀಸೆಂಟಾಗಿ ಒಂದಷ್ಟು ವರ್ಷಗಳ ಹಿಂದೆ ಅಲ್ಲಿ ಸ್ವಲ್ಪ ಕೆರೆ ನೆರೆ ಬಂದಂಗೆ ಆಯಿತು, ಯಾಕಂದರೆ ಒಂದಿಷ್ಟು ಕೆರೆಗಳು ಮುಚ್ಚೋಯ್ತು. ನೀರು ಇನ್ನೊಂದು ಕಡೆ ಪಾಸ್ ಆಗ್ಲಿಕ್ಕೆ ಮಧ್ಯೆ ರಸ್ತೆ ಬಂದ್ಬಿಡ್ತು. ಅವಾಗ ಏನಾಯ್ತು ಅಂದ್ರೆ ಆ ಕೆರೆಯಿಂದ ನೀರು ಬಂದಿದ್ದು ರಸ್ತೆ ಮೇಲೆ ಇತ್ತು, ರಸ್ತೆ ಬಂದ ಅದಂಗಾಗಿ ಸ್ವಲ್ಪ ನೆರೆ ಬಂದಂಗಾಗಿತ್ತು. ಇದೆಲ್ಲ ನೋಡಿ ಒಂದು ನೈಸರ್ಗಿಕ ವ್ಯವಸ್ಥೆನ ನಾವು ಅಡ್ಡಿಪಡಿಸಿದಾಗ ಯಾವಾಗ ಅದೊಂದು ಸರಿ ವ್ಯತ್ಯಾಸ ಆಗುತ್ತೆ ಅನ್ನೋದಕ್ಕೆ ನಮ್ಗಿಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ.
7: ಉದಾಹರಣೆ ಹಾಗಾಗಿ ಏಷ್ಯಾದಲ್ಲಿ ಅತ್ಯಂತ ಹೆಚ್ಚು ಕೆರೆಗಳನ್ನ ಹೊಂದಿರುವಂತಹ ಒಂದು ಜಿಲ್ಲೆ ಅಂದ್ರೆ ಶಿವಮೊಗ್ಗ ಅಂತ ಹೇಳ್ಬೋದು, ಸೊರಬ ತಾಲೂಕು ಅಂತ ಹೇಳಿ
8: ಹೆಚ್ಚು
7: ಖುಷಿ ಖುಷಿಯ ವಿಚಾರ ಅಂತ ಹೇಳ್ಬೋದಲ್ವಾ.
8: ಮತ್ತೆ ಏಷ್ಯಾದಲ್ಲಿ ಅತಿ ದೊಡ್ಡ ಕೆರೆ ಇರೋದೆ ಶಾಂತಿನಗರ ಚನ್ನಗಿರಿ ಇದೆ.
7: ಹಾಗೆ ಸರ್ ಒಂದು ಕರೆ ಇದೆ ತಗೊಳ್ಳೋಣ. ಹಲೋ ಹಲೋ
16: ಹಲೋ ಹಲೋ ಮೇಡಮ್ ಅವರೇ ನಮಸ್ಕಾರ.
7: ಸರ್ ನಮಸ್ತೆ ಚಿಕ್ಕಪ್ಪ ಸರ್.
16: ನಮಸ್ಕಾರ ಮೇಡಮ್ ಅವರೇ, ಹೇಗಿದ್ದೀರಾ?
7: ಸರ್ ಚೆನ್ನಾಗಿದ್ದೀವಿ ಸರ್. ಸರ್ ಇವತ್ತು ವಿಶ್ವ ಕೆರೆ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ.
16: ಹೌದು ಮೇಡಮ್ ಅವರೇ, ಒಳ್ಳೆ ವಿಷಯ ಇವತ್ತು ತಗೊಂಡ್ ಬಂದಿದ್ದೀರಾ.
7: ಹೌದು ಸರ್, ನನ್ನ ಜೊತೆಗೆ ಪರಿಸರ ಅಧ್ಯಯನ ಕೇಂದ್ರದ ದಿನೇಶ್ ಹೊಸನಗರ್ ಅವರು ಇದ್ದಾರೆ ಸರ್.
16: ನಮಸ್ಕಾರ. ಹೌದಾ ಮೇಡಮ್ ಅವರೇ, ಈ ದಿನ ಒಂದು ನಮ್ಮ ಶಿವಮೊಗ್ಗ ರೇಡಿಯೋ ಸ್ಟುಡಿಯೋದಲ್ಲಿ ಅವರ ಬಂದು ಅವ್ರ ಜೊತೆ ಮಾತಾಡ್ತಾ ಇರೋದು ನಮ್ಗೆ ಇನ್ನೂ ಒಳ್ಳೆ ಖುಷಿ ಆಗ್ತಾ ಇದೆ ಮೇಡಮ್ ಅವರೇ.
7: ಓಕೆ ಸರ್, ಮಾತಾಡಿ ಸರ್.
16: ಸರ್ ನಮಸ್ಕಾರ ಸರ್.
8: ನಮಸ್ಕಾರ ಸರ್.
16: ಸರ್ ನನ್ನ ಹೆಸರು ಚಿಕ್ಕಪ್ಪ, ಕೃಷಿನಗರ ಶಿವಮೊಗ್ಗದಿಂದ ಮಾತಾಡ್ತಿರೋದು.
8: ಹೇಳಿ ಸರ್.
16: ಕೆರೆಗಳು ವಿಷಯ ತುಂಬಾ ಚೆನ್ನಾಗಿದೆ, ಯಾಕೆಂದ್ರೆ ನಾವು ಹಳ್ಳಿಯಲ್ಲಿ ಇದ್ದಾಗ ಕೆರೆ ಎಲ್ಲ ಇರ್ತಾ ಇದ್ವು. ಇತ್ತೀಚೆಗೆ ಈಗ ಕೆರೆಗಳೆಲ್ಲ ಕಣ್ಮರೆ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಈಗ ಕೆರೆಗಳು ಅಂದ್ಮೇಲೆ ಬರೀ ಕೆರೆ ಇದ್ರೆ ಅಷ್ಟೇ ಸಾಲದು, ಅವನ್ನ ಹೂಳೆತ್ತೋ ಅಂತ ಕೆಲಸ ಮಾಡ್ಬೇಕಾಗುತ್ತೆ. ಇವು ಹೂಳೆತ್ತಿದ್ರೆ ಮಾತ್ರ ಅದ್ರಲ್ಲಿ ಕೆರೆಯಲ್ಲಿ ನೀರ್ ನಿಲ್ಲುತ್ತೆ, ಆಮೇಲೆ ಕೆರೆಗೆ ಸುತ್ತ 4 ಕಡೆಯಿಂದನು ನೀರ್ ಬರೋ ಹಾಗೆ ಇರ್ಬೇಕಾಗುತ್ತೆ. ಅದು ಎಲ್ಲ ಒಂದ್ ಕಡೆ ಕೆರೆ ಇದ್ದು ಅದಕ್ಕೆ ನೀರ್ ಬರೀ ಮಳೆ ನೀರಿನಿಂದನೇ ಕೆರೆ ಆಗಕ್ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಎಲ್ಲ ಕಡೆಯಿಂದ ನೀರ್ ಹರಿದು ಬಂದಾಗ ಮಾತ್ರ ಅದು ಕೆರೆ ಆಗಿ ಉಳಿಯುತ್ತೆ. ಆಮೇಲೆ ಆ ನೀರನ್ನ ನಾವು ಯಾವ್ದಕ್ ಬೇಕಾದ್ರೂ ಉಪಯೋಗಿಸ್ಬೋದು. ನಾವು ಹಿಂದೆಲ್ಲ ನಾವು ಊರಲ್ಲಿ ಬಟ್ಟೆ ತೊಳೆಯಕ್ಕೆ, ಆಮೇಲೆ ದನ ಕರುಗಳು ಸ್ನಾನ ಮಾಡ್ಸಕ್ ಆಗಿರ್ಬೋದು, ಎಲ್ಲಕ್ಕೂ ಯೂಸ್ ಆಗ್ತಾ ಇತ್ತು.
7: ಆಮೇಲೆ
16: ಹೌದೌದು, ಎಲ್ಲ ಪ್ರತಿಯೊಂದಕ್ಕೂ ಕೆರೆ ತುಂಬಾ ಆಶ್ರಯ ಆಗ್ತಾ ಇತ್ತು. ಆಮೇಲೆ ಮೀನು ಸಾಕಾಣಿಕೆ ಕೂಡ ಮಾಡ್ತಾ ಇದ್ರು. ಮೀನು ಮರಿ ಬಿಟ್ಟು ಹಿಂಗೆ 1,000-2,000 ಮರಿಗೂ ತಂದು ಮೀನು ಬಿಟ್ಟು ಮೀನು ಸಾಕಾಣಿಕೆ ಕೂಡ ಮಾಡ್ತಾ ಇದ್ರು. ಈಗ ಅವೆಲ್ಲ ಏನಾಗಿದೆ ಅಂದ್ರೆ ಈಗ ಕಣ್ಮರೆ ಆಗ್ಬಿಟ್ಟಿದೆ. ಅದಕ್ಕೆ ಕಾರಣ ಏನು ಅಂತಂದ್ರೆ ಮಳೆ ಕೊರತೆ ಆಗಿದೆ, ಆಮೇಲೆ ಸುತ್ತ ನಾಲ್ಕು ಕಡೆಯಿಂದ ನೀರು ಬರೋದು ಕಡಿಮೆ ಆಗಿದೆ, ಹೂಳು ತುಂಬಿಕೊಂಡಿದೆ. ಆಮೇಲೆ ಈ ಏನು ಕೆರೆ ಅಕ್ಕಪಕ್ಕದಲ್ಲಿ ಇರ್ತಾರಲ್ಲ ಅವರು ಸ್ವಸ್ವಲ್ಪನೆ ಒತ್ತಿ ಒತ್ತಿ ಒತ್ತಿ ಏನ್ ಮಾಡ್ತಾರೆ ಅಕ್ವೈರ್ ಮಾಡ್ಕೊಂಡ್ಬಿಟ್ಟು ಅದು ಕೆರೆನೇ ಇಲ್ದಂಗ್ ಮಾಡ್ಬಿಟ್ಟಿದ್ದಾರೆ ಸರ್. ಈಗ ಆ ತರ ಆಗ್ಬಿಟ್ಟಿದೆ ಪರಿಸ್ಥಿತಿ.
8: ಮುಂಚೆ ಹೇಗಿತ್ತಂದ್ರೆ ಊರಿನ ಮಧ್ಯ ಒಂದ್ ಕೆರೆ ಇತ್ತು ಅಂದ್ರೆ ಸುತ್ತಲೂ ಒಂದೆರಡು ಹೊಟ್ಟೆಕೆರೆ ಅಂತ ಮಾಡೋರು, ಅಂದ್ರೆ ಕೆರೆ ಇತ್ತು, ಅದರಿಂದ ಹೊರಡಿನ ನೀರ್ ಬಂದಿದ್ದು ಆ ಕೆರೆಗೆ ಬಂದು ಅಲ್ಲಿ ಹಿಂಗಿ ಕೆರೆಗೆ ಬರ್ತದೆ. ಹಂಗಾಗಿ ಈ ನೀರ್ ಶುದ್ಧವಾಗಿರ್ತಿತ್ತು, ಯಾವ್ದಕ್ಕೂ ಆ ಕೆರೆ ನೀರ್ ಬರ್ತಿರ್ಲಿಲ್ಲ. ಜಾಸ್ತಿ ಹೊರಡಿಂದನೆ ಕೆರೆ ಸುತ್ತರ್ಕೊಂಡು ಹೊರಗಡೆಯಿಂದನೆ ಹೋಗುವಂತ ವ್ಯವಸ್ಥೆ ಇತ್ತು. ಮುಂಚೆ ಹಾಳಾಗಿದ್ದೆ ಹೊಟ್ಟೆಕೆರೆ ತುಂಬಿಸ್ಬಿಟ್ರು, ಮುಚ್ಚಿಬಿಟ್ರು. ಹೊಟ್ಟೆಕೆರೆ ಅಂತ ಹೇಳ್ತಾ ಬೇಸಿಗೆ ನೀರ್ ಇರ್ತಿರ್ಲಿಲ್ಲ, ಮಳೆಗಾಲದಲ್ಲಿ ಮಾತ್ರ ನೀರ್ ಇರ್ತಿತ್ತು. ಆ ಬೇಸಿಗೆ ನೀರಿಲ್ಲ ಅಂದ ತಕ್ಷಣ ಅದಕ್ಕೆ ಮಣ್ಣು ತುಂಬಿಸ್ಕೊಂಡು ಅವರು ಲೆವೆಲ್ ಮಾಡ್ಕೊಂಡು ಮಾಡ್ಕೊಳಕ್ ಶುರು ಮಾಡ್ಬಿಟ್ರಲ್ಲ, ಒಂದು ಎಕೋಸಿಸ್ಟಮ್ ಅಂದ್ರೆ ಒಂದು ಕೆರೆಯ ವ್ಯವಸ್ಥೆ ಹಾಳಾಗೋಯ್ತು ಅಲ್ಲಿಂದನೆ.
16: ಹೌದು ಹೌದು ಸರ್,
8: ಹಾಗೆ ಒಂದೊಂದು ಕೆರೆಗಳು ನಾಶ ಆಗ್ತಾ ಬಂತು.
16: ಹೌದು ಸರ್, ಈಗ ನೋಡ್ರಿ ನಾವು ಹಿಂದಿನ ಒಂದು ನಾವು ಏನು ನಮ್ಮ ತಂದೆ ತಾಯಿಗ ನಾವು ಊರಲ್ಲಿ ಇದ್ದಾಗ ಎಲ್ಲ ಪ್ರತಿ ಒಂದು ಊರಲ್ಲಿ ಇರ್ತಕ್ಕಂತ ಎಲ್ಲರೂ ಕೂಡ ಬಟ್ಟೆ ತಗೊಂಡೋಗಿ ಬಟ್ಟೆ ತೊಳೆಯಕ್ಕೆ ಹೋಗ್ತಾ ಇದ್ರು, ಎಲ್ಲ ನೋಡ್ತಾ ಇರ್ತಿದ್ವಿ ಸಣ್ಣ ಸಣ್ಣ ಮಕ್ಳು ಈಜ್ ಆಗ್ತಾ ಇರೋರು. ಆಮೇಲೆ ಏನ್ ಕೆರೆ ಸುತ್ತಮುತ್ತ ಏನ್ ಗಿಡ ಮರಗಳು ಇರ್ತಾವಲ್ಲ ಅಲ್ಲಿ ಸಂಜೆ ಬೆಳಗಿನ ಸಮಯದಲ್ಲಿ ಏನ್ ಪಕ್ಷಿಗಳು ಕಲರ್ ಏನ್ ಚೆನ್ನಾಗಿರುತ್ತೆ ಅಂದ್ರೆ ತುಂಬಾ ನೋಡಕ್ಕೆ ಆ ಒಂದು ಒಂದು ಖುಷಿ ಇರೋದು. ಆಮೇಲೆ ರಾತ್ರಿ ಸಮಯದಲ್ಲಿ ಕೆಲವೊಂದೊಂದ್ ಪ್ರಾಣಿಗಳು ಬಂದು ನೀರ್ ಕುಡಿಯಕ್ಕೂ ಕೂಡ ಅವಕ್ಕೊಂದು ಅವಕಾಶ ಆಗ್ತಾ ಇತ್ತು. ಈಗ ಏನಾಗಿದೆ ಅಂದ್ರೆ ನಾವು ಮಕ್ಕಳಿಗೆ ಕೆರೆಗಳು ತೋರಿಸ್ಬೇಕಂದ್ರೆ ಇನ್ ಮುಂದೆ ನಾವು ಬರೀ ಬುಕ್ ನಲ್ಲಿ ತೋರಿಸ್ಬೇಕು ಅನ್ನೋ ತರ ಆಗ್ಬಿಟ್ಟಿದೆ ಸರ್. ಆಮೇಲೆ ಸರ್ಕಾರನು ಕೂಡ ಒಂದು ಅವಕಾಶ ಕೊಟ್ಟಿದೆ. ಈಗ ರೈತರು ಬೇಸಿಗೆ ಟೈಮ್ ನಲ್ಲಿ ಅವ್ರಿಗೆ ಏನು ಕೆಲಸ ಇರೋದಿಲ್ಲ, ಅದೇ ಒಂದು ಈಗ ಕೆರೆಯಲ್ಲಿ ಹೂಳೆತ್ತಂತ ಕೆಲಸ ಒಂದು ನರೇಗಾ ಯೋಜನೆಯಲ್ಲಿ ಅವ್ರಿಗೊಂದು ಕೆಲಸ ಆಗ್ಬೇಕು, ಕೆರೆ ಹೂಳೆತ್ತಿ ಕೆರೆ ಆಗ್ಬೇಕು ಅನ್ನೋ ತರ ಒಂದು ಕೆಲಸ ಕೊಡ್ತಾ ಇದಾರೆ. ಅದನ್ನು ಕೂಡ ಅದನ್ನ ಅವರು ಒಂದು ಉಪಯೋಗಿಸ್ಕೋಬೇಕಾಗುತ್ತೆ ರೈತರು. ಅದು ನಮ್ಮ ಕೆರೆ ನಮ್ಗೆ ದುಡ್ಡು ನಮ್ಗೆ ದುಡ್ಡು ಬರುತ್ತೆ, ನಮ್ ಕೆರೆನೂ ಮತ್ತೆ ನೀರು ಮಳೆ ಬಂದಾಗ ನೀರ್ ತುಂಬಿಕೊಂಡು ಒಂದ್ ಕೆರೆ ಇದಾಗುತ್ತೆ ಅನ್ನೋದು ನಾವು ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗತ್ತೆ.
7: ಗ್ರಾಮದವರೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆರೆಯನ್ನ ಉಳಿಸೋದಕ್ಕೆ ಒಂದು ಪ್ರಯತ್ನ ಮಾಡಿದ್ರೆ ಉಳಿಯುತ್ತೆ.
8: ಮುಂಚೆ ನೀರಿಗೆ ಸ್ವಾವಲಂಬನೆ ಇತ್ತು ಅಂದ್ರೆ ನಾವು ನಮ್ಮ ನೀರನ್ನ ಅಂದ್ರೆ ಕೆರೆಯಲ್ಲಿ ನೀರು ತುಂಬಿಸ್ಕೊಂಡ್ರೆ ನಮ್ಮನೆಯಲ್ಲಿರೋ ಬಾವಿ ತುಂಬಿರ್ತಿತ್ತು. ಇವಾಗ ನಾವು ಮುನ್ಸಿಪಾಲ್ಟಿಯವರು ಅಥವಾ ನಗರಸಭೆಯವರು ನೀರ್ ಬಿಡಲಿಲ್ಲ ಅಂದ್ರೆ ನಾವು ಒಂದು ಆಹಾರ ಬಿದ್ಬಿಡುತ್ತೆ, ನಮ್ಗೆ ನೀರಿಲ್ಲ, ಬೇರೆ ಸಮಸ್ಯೆ ಇಲ್ಲ ನಮ್ಮ ಹತ್ರ.
16: ಹೌದು ಸರ್, ಮತ್ತೆ ಹೌದು ಯಾಕಂದ್ರೆ ನೋಡಿ
8: ಮಾಡ್ಕೊಂಡಿದ್ದೆ ನಾವೀಗ. ಆಮೇಲೆ ಈಗ ನೋಡಿ ಕೆರೆ ಇದ್ರೆ ಸುತ್ತಮುತ್ತ ಅಂತರ್ಜಲ ಚೆನ್ನಾಗಿರುತ್ತೆ.
16: ಹೌದು ಸರ್,
8: ಕೆರೆ ಹೋಯ್ತು ಅಂದ್ರೆ ನಿಮ್ಮ ಅಂತರ್ಜಲ ಡೌನ್ ಆಗೋದ್ ಜೊತೆಗೆ ಅಲ್ಲಿಂದ ಉತ್ಪತ್ತಿ ಆಗುವಂತ ನೀರು ಸಹ ನೀರಾಗಿ ಅಥವಾ ಅದರಲ್ಲಿ ಕ್ಲೋರಿನ್ ಅನ್ನುವಂತ ಅಂಶ ಜಾಸ್ತಿ ಆಗಿ ಈ ತರ ಸಮಸ್ಯೆ ಜಾಸ್ತಿ ಆಗುತ್ತೆ. ಅದೆಲ್ಲ ಯೋಚನೆ ಮಾಡಿ ತುಂಬಾ ಉಪಯುಕ್ತ ಅಂತ ಕೆರೆನ ಇಟ್ಕೊಂಡು ಹಂಗಾಗಿ ವಿಶ್ವ ಮಟ್ಟದಲ್ಲಿ ಇವತ್ತು ವಿಶ್ವ ಕೆರೆ ದಿನ ಆಚರಣೆ ಮಾಡ್ತಿರೋದು.
16: ಹೌದು ಸರ್, ಖಂಡಿತವಾಗ್ಲೂ ಸರ್,
8: ಇಡೀ ವಿಶ್ವದಲ್ಲೇ ಕೊಡ್ತಾ ಇದೀವಿ. ನಾವು ನಮ್ ಕಣ್ಮುಂದಿರುವಂತ ಒಳ್ಳೆ ವ್ಯವಸ್ಥೆನ ಹಾಳ್ ಮಾಡ್ಕೊಳ್ತಾ ಇದೀವಿ, ನೀರಿಗೆ ಕಾಯ್ತಾ ಇದೀವಿ. ಹಂಗಾಗಿ
16: ಹೌದು ಸರ್, ನಾವು ಅವೆಲ್ಲ ಸರಿಪಡಿಸ್ಕೋಬೇಕು. ಕೆರೆಗಳು ಎಲ್ಲೆಲ್ಲಿ ಇದಾಗಿದಾವೆ ಅವನ್ನೆಲ್ಲ ಹೂಳೆತ್ತೋ ಅಂತ ಒಂದು ಕಾರ್ಯಕ್ರಮ ಮಾಡ್ಬೇಕು, ಎಲ್ಲರೂ ಒಗ್ಗೂಡ್ಬೇಕು. ನಾವು ಬರೇ ಅದರಿಂದ ನಾವು ದುಡ್ಡು ಬರುತ್ತೆ ಅನ್ನೋದು ಮಾತ್ರ ನೋಡ್ಬಾರ್ದು. ನಮ್ಮ ಊರು ನಮ್ಮ ಕೆರೆ, ನಮ್ಮ ಕೆರೆಯಲ್ಲಿ ನೀರಿದ್ರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂತ ಬಾವಿಗಳಾಗಿರ್ಬೋದು ಅಥವಾ ಬೋರ್ ಆಗಿರ್ಬೋದು ಎಲ್ಲವೂ ಕೂಡ ಸತತವಾಗಿ ನೀರ್ ಬರ್ತಾ ಇರುತ್ತೆ. ಕೆರೆಯಲ್ಲಿ ನೀರ್ ಇಲ್ಲ ಅಂತಂದ್ರೆ ಕೂಡ ಈ ಬಾವಿಯಲ್ಲಿ ನೀರ್ ಬತ್ತೆ ಹೋಗುತ್ತೆ, ಆಮೇಲೆ ಬೋರ್ ನೀರು ಕೂಡ ಬತ್ತೆ ಹೋಗುವಂತ ಚಾನ್ಸ್ ಇರುತ್ತೆ. ಅದರಲ್ಲೂ ಈಗ ನೋಡ್ರಿ ಮಳೆಗಾಲ ಅಂತೂ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಹಿಂದೆಲ್ಲ ಮಳೆಗಾಲ ತುಂಬಾ ಮಳೆಗಾಲ ಇತ್ತು, ಆದ್ರೆ ಈಗ 10% ಕೂಡ ಮಳೆಗಾಲ ಇಲ್ಲ, ಬಹಳ ಕಡಿಮೆ ಆಗಿದೆ.
7: ಓಕೆ ಸರ್, ಕೆರೆ
16: ಧನ್ಯವಾದಗಳು,
7: ಸಾಕಷ್ಟು ಮಾಹಿತಿ ಹೇಳಿದ್ರು.
16: ಖಂಡಿತವಾಗಲ್ಲ ಸರ್, ಮೇಡಮ್ ಅವರೇ ನಿಮಗೂ ಕೂಡ ಆಮೇಲೆ ಸರ್ಗೆ ಕೂಡ ತುಂಬಿರೋದಿದೆ. ಧನ್ಯವಾದಗಳು ಸರ್, ನಮಸ್ಕಾರ.
7: ಶಿವಮೊಗ್ಗದ ಕೃಷಿ ನಗರದಿಂದ ಚಿಕ್ಕಪ್ಪ ಅವರು ಸಹ ಕರೆ ಮಾಡಿ ಈ ಕೆರೆಯ ಬಗ್ಗೆ ತುಂಬ ಮಾಹಿತಿಯನ್ನು ಹೇಳಿದ್ರು. ಅಂದರೆ ಒಂದು ಊರು ಅಂತ ಹೇಳಿದ್ರೆ ಆ ಕೆರೆ ಇದೆ ಅಂತ ಹೇಳಿದ್ರೆ ಆ ಊರಿನ ಜನರೆಲ್ಲ ಇದು ನಮ್ಮ ಒಂದು ಆಸ್ತಿ ಅನ್ನೋ ರೀತಿಯಲ್ಲಿ ಒಂದು ಕಾಪಾಡಿದ್ರೆ ಮಾತ್ರ ಉಳಿಲಿಕ್ಕೆ ಸಾಧ್ಯ.
8: ಕೆರೆಯನ್ನ ಪ್ರತಿ ವರ್ಷ ಕ್ಲೀನ್ ಮಾಡ್ಬೇಕು, ಹೇಗೆ ಅಂದ್ರೆ ಮೇಲ್ಗಡೆ ಜಿಂಡಿ ಬೆಳೆಯುತ್ತಲ್ಲ ಅವು ಕ್ಲೀನ್ ಮಾಡ್ಬೇಕು. ಅದು ಬೆಳೆಯದ ಹಂಗೆ ಬಿಟ್ಬಿಟ್ರೆ ಅದು ಒಳಗಡೆ ಹೋಗಿ ಮತ್ತೆ ಮಣ್ಣು ಜಾಸ್ತಿ ಆಗ್ತಾ ಬರ್ತದೆ, ಹಿಂಗಿತ್ತು ಅದು ಹಾಳಾಗದೆ ಅದರಿಂದ ಆ ಮೂಲಕ ಅಂತ. ಈ ಹಿಂದೆ ಕೆರೆಗೆ ಒಂದು ಆಯಾಕ್ಕೆ ಒಂದು ಶಾಸ್ತ್ರ ಇತ್ತು, ಅಂದರೆ ಪೂರ್ವದಿಂದ ಬಂದ ನೀರು ಅದು ನೈಋತ್ಯಕ್ಕೆ ಮೂವ್ ಆದರೆ ಆವಾಗ ಕೆರೆ ಶುದ್ಧವಾಗಿರುತ್ತೆ, ಯಾಕೆಂದರೆ ವಾಯುವಿನಿಂದ ಗಾಳಿ ಬೀಸಿದಾಗ ಅದೆಲ್ಲೂ ಮೂವ್ಮೆಂಟ್ ಹತ್ತಲಕ್ಕೆ ಹೋಗುತ್ತೆ, ಅಂದರೆ ವಾಯು ಆಪೋಸಿಟ್ ನೈಋತ್ಯದಿಂದ ಆ ಕಡೆ ಮೂವ್ ಆಗುತ್ತೆ.
7: ನಮ್ಮ ಹಿರಿಯರು ಎಷ್ಟು ವೈಜ್ಞಾನಿಕವಾಗಿ ಯೋಚನೆ ಮಾಡ್ತಿದ್ರು ಅಂತ ಹೇಳಿ,
8: ಹಂಗಿರೋ ಕೆರೆಗಳೆಲ್ಲ ತುಂಬ ಶುದ್ಧವಾಗಿರ್ತದೆ. ಜೊತೆಗೆ ಆ ಥರ ಕೆಲವು ಕಡೆ ಮಾಡೋಕ್ಕೆ ಆಗ್ತಿರಲಿಲ್ಲ, ಯಾಕಂದರೆ ನೀರಿನ ಮೂವ್ಮೆಂಟ್ಸ್ ಬೇರೆ ಕಡೆ ಇರೋದ್ರಿಂದ ಅಲ್ಲೆಲ್ಲ ಏನು ಮಾಡಿದ್ರು ಅಂದರೆ ಈ ಕೆರೆ ಬೇಟೆ ಅಂತ ಮಾಡೋರು.
7: ಕೆರೆ ಬೇಟೆ ಅಂತ
8: ಕೆರೆ ಬೇಟೆ ಮಾಡೋದಂದ್ರೆ ಅಲ್ಲಿರೋ ಮೀನು ಹಿಡಿಯೋದು ಅಷ್ಟೇ ಅಲ್ಲ,
7: ಕೆರೆ ಬೇಟೆ ಮೂಲಕ ಮೀನುಗಳನ್ನ ಹಿಡಿತಾರೆ ವರ್ಷದ ಒಂದ್ಸರಿ ಅಂತ.
8: ಅದನ್ನ ಅದಕ್ಕಂತ ಮಾಡಿರೋದಲ್ಲ ಆಕ್ಚುಲಿ. ಅದು ಹೇಗಿತ್ತಂದ್ರೆ ಒಂದು ಕೆರೆ ಬೇಟೆ ಇದ್ರೆ ಅಲ್ಲಿ ನೂರಾರು ಜನ, ಕೆಲವು ಟೈಮ್ ಸಾವಿರ ಜನ ಇಳಿಯುವಂಥದ್ದು ಇರುತ್ತೆ, ಅಷ್ಟು ಜಾಸ್ತಿ ಇರುತ್ತೆ. ಅದು ಗುಮ್ಮಿ ಇಟ್ಕೊಂಡಿರ್ತಾರೆ ಆ ಬಿದಿರಿಂದ, ಅದು ಇಟ್ಕೊಂಡು ಹಿಂಗೆ ಇಟ್ಕೊಂಡು ಇಟ್ಕೊಂಡು ಹೋದಾಗ ಅದಕ್ಕೆ ಸಿಕ್ಕಂಡಂಥ ಈ ಅವರಷ್ಟೂ ಕಡೆ ಸುತ್ತಲಿಂದ ಕೆರೆಗೆ ಇಳಿಯೋದ್ರಿಂದ ಏನಾಗ್ತಂದ್ರೆ ಕೆರೆ ಮೇಲಿರುವಂಥ ಜಿಂಡು ಅದೆಲ್ಲ
7: ಕ್ಲೀನ್
8: ಕಂಪ್ಲೀಟ್ ಕ್ಲೀನ್ ಆಗ್ಬಿಡ್ತಿದ್ರು, ಎಲ್ಲ ಎಳ್ಕೊಂಡು ಮೇಲೆ ಹಾಕ್ತಿದ್ರು ಅವರು. ಆ ಗಿಮ್ಮಲ್ ಹಿಂಗೆ ಎಳ್ಕೊಂಬರ್ತಾರೆ,
7: ಕೆರೆ ಸ್ವಚ್ಛತೆ ಮಾಡೋ ಒಂದು ಅಭಿಯಾನ ಅಂತ ಹೇಳಿ
8: ಆಗ್ಬಿಡ್ತಿತ್ತು. ಅದರಲ್ಲಿ ಫುಲ್ ಕರ್ಡ್ ಹೋಗ್ಬಿಡ್ತು, ಎಲ್ಲ ಕೆಸರೆಲ್ಲ ಕರ್ಡ್ ಬಿಟ್ಟು ಹಿಂಗೆ ಆಗ್ಬಿಡ್ತಿತ್ತು, ಕ್ಲೀನ್ ಆಗ್ಬಿಡ್ತಾರೆ. ಒಂದ್ಸತಿ ಎಲ್ಲ ಹಿಂಗೆ ಅಲ್ಲಾಡ್ಬಿಟ್ಟು ಒಂದು ನೀಟಾಗಿ ಆಗ್ಬಿಡ್ತಿತ್ತು, ಹಂಗಾಗ್ತಿತ್ತು. ಫಸ್ಟ್ ಮಳೆ ಬಂದಾಗ ಜಿಂಡೆಲ್ಲ ಹೊರಡೆ ಬಂದ್ಬಿಡ್ತಿತ್ತು, ಮತ್ತು ಕೆಲವಷ್ಟೆಲ್ಲ ಹೊರಡೆ ಹೋಗ್ತಿತ್ತು, ಹಂಗಾಗ್ತಿತ್ತು. ಹಿಂಗಾಗಿ ಕೆರೆ ಬೇಟೆ ಎನ್ನುವಂಥ ಒಂದು ಉದ್ದೇಶವೂ ಸಹ ಕೆರೆ ಕ್ಲೀನ್ ಆಡುವಂಥ
7: ಕ್ಲೀನ್ ಮಾಡುವಂಥದ್ದು ಅಂತ
8: ಆ ಥರದೇ ಇದೆ.
7: ಹಾಗೆ ಸರ್, ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ ಹಲೋ
17: ಹಲೋ
7: ಮೇಡಮ್ ನಮಸ್ತೆ.
17: ಮೇಡಮ್ ನಮಸ್ತೆ, ಆಯ್ತಾ ಕಾಫಿ?
7: ಕಾಫಿ ಆಯ್ತು ಮೇಡಮ್, ನಿಮ್ದಾಯ್ತಾ?
17: ಇಲ್ಲ, ಇವಾಗ ಬಂದೆ ಮನೆಗೆ.
7: ಹೌದಾ ಗುಣ ಮೇಡಮ್, ಇವತ್ತು ವಿಶ್ವ ಕೆರೆ ದಿನ ಇದೆ.
17: ಹೌದು ಮೇಡಮ್,
7: ಹೌದು
17: ನಿಜ.
7: ಅದ್ರ ಬಗ್ಗೆ
17: ಒಂದು
7: ನಮ್ ಜೊತೆಗೆ ದಿನೇಶ್ ಹೊಸನಗರ್ ಅವರು ಕೂಡ ಇದ್ದಾರೆ.
17: ನಮಸ್ತೆ ಸರ್. ನಮಸ್ತೆ.
7: ಹಲೋ,
17: ಮಾತಾಡ್ಬೋದು ಮೇಡಮ್? ಕೆರೆ ಅಂದ್ರೆ ಒಂದು ಹಳ್ಳಿಗಳ ಜೀವಾಳನೇ ಕೆರೆ ಅಂತ ಹೇಳ್ಬೋದು ಮೇಡಮ್.
7: ಹೌದು,
17: ಈ ಮಳೆಗಾಲದಲ್ಲಿ ಸಂಗ್ರಹಿತ ಆಗಿರೋ ನೀರೆಲ್ಲ ಒಂದು ಕಡೆ ಕೆರೆ ಕಟ್ಟೆಯಲ್ಲಿ ಸೇರ್ಕೊಂಡು ಅದು ವರ್ಷ ಇಡೀ ಆ ಊರಿನ ಆ ಜನಗಳ ದನಗಳ ಆಹಾರಕ್ಕೆ ಆಗ್ಲಿ ಮತ್ತೊಂದು ಕಾರ್ಯ ಕೆಲಸ ಕಾರ್ಯಗಳಿಗೆ ಆಗ್ಲಿ ವ್ಯವಸಾಯಕ್ಕಾಗ್ಲಿ ಉಪಯೋಗ ಆಗ್ತಾ ಇತ್ತು ತುಂಬಾ. ಮತ್ತೆ ಕಾಡುಗಳಲ್ಲೂ ಮೇಡಮ್, ತಗ್ಗಾದ ಜಾಗದಲ್ಲಿ ಎಲ್ಲಿ ನೀರು ನಿಲ್ಲುತ್ತೋ ಅದೆಲ್ಲ ಕೆರೆ ಅಂತಾನೆ ಅನಿಸ್ಕೊಳತ್ತೆ. ಕಾಡಲ್ಲಿ ಮೃಗ ಪ್ರಾಣಿಗಳು ಸಹ ನೀರ್ ಕುಡಿಯೋಕೆ ಹೋಗೋದು ಕೆರೆಗೇನೆ. ಯಾಕೆಂದ್ರೆ ಅವ್ರು ಯಾರಿಗೂ ಸಿಂಟೆಕ್ಸ್ ಆಗ್ಲಿ ನಲ್ಲಿ ಆಗ್ಲಿ ಬೋರ್ವೆಲ್ ಆಗ್ಲಿ ಕರ್ಸಿರೋದಿಲ್ಲ, ಕೆರೆ ನೀರೇ ಕುಡಿದು ಬೆಳೆದಿರ್ತಾರೆ. ಇಲ್ಲೂ ನಾವು ಹಂಗೆ ಹೇಳ್ಬೇಕು ಅಂದ್ರೆ ಚಿಕ್ಕಂದಿನಿಂದ ಜಾಸ್ತಿ ಕೆರೆ ನೀರು ಚಾನಲ್ ನೀರಲ್ಲೇ ಆಡಿ ಬೆಳೆದವರು ಮೇಡಮ್. ಇಲ್ಲೂ ನಮ್ಮ ಶಂಕರದಲ್ಲೇ ಸುತ್ತಮುತ್ತ ಲೆಕ್ಕ ಹಾಕಿ ಸುಮ್ನೆ ಈಗ ನಿಮ್ಮ ಟಾಪಿಕ್ ತಗೊಂಡಾಗ್ಲೇ ಕಣ್ಮುಂದೇನೆ ಐದಾರು ಕೆರೆ ಸುತ್ತಮುತ್ತ ನನಗೆ ನೆನಪಿಗೆ ಬಂದೋಯ್ತು. ಅವಾಗ ಹೆಂಗೆ ಅಂದ್ರೆ ಬಟ್ಟೆ ಎಲ್ಲ ತೊಳೆಯಕ್ಕೆ ಆ ಕೆರೆಗೆ ಹೋಗ್ತಾ ಇದ್ವಿ ನಮಗೆ. ಹೌದು, ಆಮೇಲೆ ಬೆಡ್ಶೀಟ್ ಟವಲ್ ದೊಡ್ಡ ಬಟ್ಟೆ ಮತ್ತೆ ಮನೇಲಿ ಏನಾದ್ರೂ ಪಾತ್ರೆಗಳು ಜಾಸ್ತಿ ಹೆಚ್ಚಾಗಿದ್ರೆ ಹಬ್ಬ ಹರಿದಿನ ಮಾಡಿದಾಗ ಅದನ್ನು ಹೊತ್ಕೊಂಡು ಕೆರೆ ಹತ್ರ. ಯಾಕೆಂದ್ರೆ ಮೇಡಮ್ ಸೌದಿನಲ್ವ ಅಡಿಗೆ ಮಾಡ್ತಾ ಇದ್ದಿದ್ದು ಸೌದಿ ಒಲೆ, ಅದು ಮಸಿ ಆಗೇ ಆಗ್ತಿತ್ತು ಮೇಡಮ್. ಆ ಮಸಿಗಳಿಗೆಲ್ಲ ಈ ಸಿಂಕು ಈ ನಲ್ಲಿ ಸಾಲ್ತಿರ್ಲಿಲ್ಲ, ಅದು ಕೆರೆ ಹೊಳೆ ನದಿ. ಹೌದು, ಹಂಗಾಗಿ ಪಾತ್ರನು ತೊಳಿತಾ ಇದ್ವಿ ಬಟ್ಟೆನೂ ತೊಳಿತಾ ಇದ್ವಿ. ಮತ್ತೆ ನಮ್ಮ ಅಜ್ಜಿ ಊರಿಗೆ ಹೋದ್ರೆ ಅಲ್ಲಿದಂತೂ ಇನ್ನೂ ಭಿನ್ನವಾಗಿತ್ತು ಮೇಡಮ್. ನಮ್ಮ ಅವ್ರ ಮನೆ ನಾವು ಇದೆ ಹೆಂಗೆ ಅಂದ್ರೆ ಆ ಗಾಡಿ ತುಂಬಾ ವಾರದ್ದು ಪೂರ ಬಟ್ಟೆಗಳು ಅಷ್ಟು ತುಂಬ ಗಾಡಿ ಮೇಲೆ ಹಾಕೊಳ್ಳೋದು, ಒಂದಿಷ್ಟು ಟೀ ಪುಡಿ ಸಕ್ಕರೆ ಹಾಲು ಎಲ್ಲ ತಗೊಳ್ಳೋದು, ಅಲ್ಲಿ ಹೋಗಿ ಇಬ್ರು ಇಡೀ ಬಟ್ಟೆ ಒಗೆಯೋದು, ಆಮೇಲೆ ಒಬ್ರು ಬಂದು ಸುತ್ತಮುತ್ತ ಗರಿ ತೆಂಗು ಎಲ್ಲ ಬಿದ್ದಿರೋದನ್ನ ಆಸಿ ಪಾತ್ರೆ ಇಟ್ಟು ಟೀ ಮಾಡಿ ಎರಡ್ ಮೂರ್ ಸರಿ ಟೀ ಕುಡಿದು ಬಟ್ಟೆ ತೊಳೆದು ಒಣಸಿ ಮನೆಗೆ ಬರ್ತಾ ಇದ್ವಿ, ತಗೊಂಡು ಬರ್ತಾ ಇದ್ವಿ ಮೇಡಮ್. ಆಮೇಲೆ ಕೆರೆಯಲ್ಲಿ ಇನ್ನೊಂದು ಉಪಯೋಗ ಅಂದ್ರೆ ಕೆಲವು ಎಲ್ಲಾ ಕಡೆನೂ ಅಲ್ಲ, ಕೆಲವು ಕೆರೆಗಳೆಲ್ಲ ಹಳ್ಳಿ ಕಡೆ ಚೌಳು ಅಂತ ಸಿಗುತ್ತೆ ಮೇಡಮ್, ಉಪ್ಪಿನ ಮಣ್ಣು, ಸೋಪಿನ ಬದಲು ಅದನ್ನ ಹಾಕಿ ಬಟ್ಟೆ ತೊಳಿತಾ ಇದ್ವಿ. ನನಗೆ ನಮ್ಮ ಚಿಕ್ಕಮಗಳೂರಲ್ಲಿ ಜಾಸ್ತಿ, ಏಕೆಂದ್ರೆ ಆ ಹಳ್ಳಿ ವಾತಾವರಣ ಮತ್ತೆ ಅವಾಗೆಲ್ಲ ಸೋಪ್ ಎಲ್ಲರೂ ಸೋಪ್ ಕೊಂಡ್ಕೊಳ್ಳೋಷ್ಟು ಶಕ್ತಿ ಇರ್ಲಿಲ್ಲ ಮೇಡಮ್ ಅದು. ಆಮೇಲೆ ನಮ್ಮ ನಾವು ಕುಣಿದು ಆಡಿದ ಬಟ್ಟೆಗಳಿಗೆ ಸೋಪ್ ಇಲ್ಲಿ ಸಾಲುತ್ತೆ, ಚೌಳೆ ಹಾಕುಜ್ಬೇಕು ಆ ಬಟ್ಟಕ್ಕೆ ನಾವು ನಮ್ಮ ಬಟ್ಟೆ ಕೊಡೆ ಆಗ್ತಾ ಇದ್ದಿದ್ದು. ನಮ್ ಚಿಕ್ಕಮ್ಮ ಏನ್ ಮಾಡಾರಂದ್ರೆ ಕರ್ಕೊಂಡೋಗಿ ಮತ್ತೆ ಅಲ್ಲಿ ಬಟ್ಟೆಗಳಿಗೆಲ್ಲ ಚೂಳು ಹಾಕಿಟ್ಟು ಐದ್ ನಿಮಿಷ ಬಿಟ್ಟು ಮತ್ತೆ ತೊಳೆಯೋದು. ಎಂತ ಚೆನ್ನಾಗಿ ಕೊಳೆ ಹೋಗ್ತಾ ಇತ್ತು ಮೇಡಮ್, ಯಾವ ಸರ್ಫ್ ಎಕ್ಸೆಲ್ ಬೇಡ, ಇದು ಬೇಡ, ಡಿಟರ್ಜೆಂಟ್ ಕೇಕುಗಳು ಬೇಡ ಆ ರೀತಿ. ಬಟ್ ಏನಂದ್ರೆ ಕೆರೆ ಇಂತ ಒಂದು ಮಹತ್ವಪೂರ್ಣವಾದ ಕೆರೆಗೂ ಒಂದು ದಿನಾಂತ ನಿಗದಿ ಮಾಡಿದರೆ
7: ಮತ್ತೆ ಅದೇ ಗುರುತಿಸಿದಾರೆ ನೋಡಿ.
17: ಆಮೇಲೆ ಅಂತದೇ ಒಂದು ವಿಷಯ ಇಟ್ಕೊಂಡು ನೀವು ಇವತ್ತು ನಾವು ಕೊಡ್ತಾ ಇದೀರಾ. ಹೌದು, ಕೆರೆ ತಗೊಂಡಾಗ ಇಷ್ಟೇ ಇಲ್ಲ. ಆಮೇಲೆ ಇನ್ನೂ ಒಂದು ನಾಣ್ಣೂರು ಇದೆ ಮೇಡಮ್, ಅವಾಗೆಲ್ಲ ಕೆರೆ ಕಡೆ ಹೋಗ್ತಾ ಇದ್ರಲ್ಲ, ಟಾಯ್ಲೆಟ್ ಎಲ್ಲ ಎಲ್ಲರ ಮನೆಗೂ ಇರ್ತಿರ್ಲಿಲ್ಲ. ಅದೊಂದು ಇದಾಗಿತ್ತು, ಕೆರೆ ಕಡೆ ಹೋಗ್ತಾ ಇದೀವಿ, ಬರ್ತಾ ಇದೀರಾ, ಬರ್ತೀರಾ ಅನ್ನೋದೇ ಒಂದು ಅದೊಂದು ಇನ್ವಿಟೇಷನ್ನೇ ಮಾಡೋರು, ಇನ್ವೈಟೇ ಮಾಡೋರು. ಅಂದ್ರೆ ಕೆರೆ ಅಂತ ತಗೊಂಡಾಗ ಎಷ್ಟೆಲ್ಲ ನೆನಪುಗಳು, ಕೆಲಸ ಕಾರ್ಯ. ಅಂದ್ರೆ ಹಳ್ಳಿ ವಾತಾವರಣದಲ್ಲಿ ಬೆಳೆದಿರೋ ಜನಗಳಿಗೆ ಗೊತ್ತಾಗುತ್ತೆ. ಈಗೆಲ್ಲ ಏನ್ ಗೊತ್ತಾ, ಕೆರೆ ಎಲ್ಲ ಇದ್ ಮಾಡ್ಬಿಟ್ಟು ಮೇಡಮ್, ಬೆಂಗಳೂರಲ್ಲಿ ಎಷ್ಟು ಕೆರೆಗಳು ಸೈಟ್ ಆಗಿ ಮನೆ ಆಗಿದಾವೆ ಅಂದ್ರೆ, ಹಾಗಾಗಿ ಬೆಂಗಳೂರಲ್ಲಿ ನೀರು ಅಷ್ಟು ಪ್ರವಾಹ ನೀರು ಕೊಚ್ಚಿ ಯಾಕೆ ಹೋಗ್ತಾ ಇದೆ, ಮಳೆ ಬಂದಾಗ ಯಾಕೆ ಅಷ್ಟು ನೀರು ಹೋಗುತ್ತೆ ಅಂತ ಇದ್ಬದ್ ಕೆರೆನೆಲ್ಲ ಬಿಲ್ಡಿಂಗ್ ಕಟ್ಕೊಂಡ್ ಕೂತ್ಕೊಂಡಿದ್ದಾರೆ.
7: ಹಾಗಾಗಿ ಅಂದ ತಕ್ಷಣ ಕೆರೆ ಎಲ್ಲೆಲ್ಲಿ ಇತ್ತು ಕೆರೆ ಅಂತ ಗೊತ್ತಾಗುತ್ತೆ.
17: ನಮ್ಗೇನಿಸುತ್ತೆ, ಅಯ್ಯೋ ಬೆಂಗಳೂರಲ್ಲಿ ಎಷ್ಟೊಂದು ಮನೆ, ಬೆಂಗಳೂರಾಗೆ ಅದು ಮಳೆ ಗೊತ್ತಿಲ್ಲ, ಇದು ಬೆಂಗಳೂರು ಮೆಟ್ರೋ ಸಿಟಿ, ನಾನು ಇಲ್ಲಿ ಸುರಿಬೇಕು ಅಂತ. ಅಲ್ಲಿ ಕೆರೆಗೂ ಮುಚ್ಚೋಗಿರೋದಕ್ಕೆ, ರೋಡ್ ಅಲ್ಲಿ ಹರಿತಾ ಇರೋದಕ್ಕೆ ನಮ್ಗದು ಮಳೆ ಜಾಸ್ತಿ ಅಂತ ಕಾಣ್ತಾ ಇದೆ. ನಮ್ಮ ಹಳ್ಳಿ ಕಡೆ ಮಲ್ನಾಡ್ ಸೀಮೆಲ್ಲೆಲ್ಲ ನದಿ ಹೊಳೆಗೆಲ್ಲ ತುಂಬೋಗ್ಬಿಡುತ್ತಲ್ಲ, ನಮಗೆ ಆ ನೀರಿನ ಪ್ರಮಾಣ ಗೊತ್ತಾಗಲ್ಲ. ಹಾಗಾಗಿ ಕೆರೆ ಅಂತ ಈಗ ನೀವು ಹೇಳಿದಾಗ ಹೇಳ್ತಾ ಹೋದ್ರೆ ಇವಾಗ ಎಷ್ಟೊಂದು ವಿಷಯ ನನ್ನೊಳಗೆ ಇದೆಯಾ, ನನ್ ಮನ್ಸೊಳಗೆ ಹೊಡೆಯುತ್ತಲ್ಲ ಅನ್ಸುತ್ತೆ. ಏನಾಗ್ಲಿ, ನಾಲ್ಕಾರು ಮಾತಾಡೋದಿಕ್ಕೆ ಅವಕಾಶ ಕೊಟ್ರಿ, ನಿಮ್ಗೂ ದಿನೇಶ್ ಅವ್ರಿಗೂ ತುಂಬುದು ಇದೆಯಾ, ಧನ್ಯವಾದಗಳು.
7: ಶಂಕರಘಟ್ಟದಿಂದ ಗುಣ ಅವ್ರು ಕರೆ ಮಾಡಿ ಈ ಕೆರೆಯ ಜೊತೆಗಿರುವಂತಹ ಒಂದು ಭಾವನಾತ್ಮಕ ಸಂಬಂಧ ಇರ್ಬೋದು, ಇದೆಲ್ಲವನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
18: ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ, ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್, 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
19: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
20: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
21: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
20: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ವಿಶ್ವ ಕೆರೆ ದಿನ ಇರೋದ್ರಿಂದ ಕೆರೆ ದಿನದ ಕುರಿತು, ಕೆರೆಯ ಮಹತ್ವದ ಕುರಿತು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ. ಹಲೋ
22: ಹಲೋ, ನಮಸ್ತೆ ಮೇಡಂ.
7: ಹಲೋ ಸರ್, ನಮಸ್ತೆ.
22: ನಮಸ್ತೆ ಮೇಡಮ್, ಸ್ವಲ್ಪ ಜೋರ ಮಾತಾಡ ಮೇಡಮ್.
7: ಹಾ ಸರ್, ಈಗ ಕೇಳ್ತಿದ್ಯಾ?
22: ಹಾ ಕೇಳ್ತಾ ಇದೆ.
7: ಹಾ ಸರ್, ಸರ್ ಇವತ್ತು
22: ಶುರು ಮಾಡ್ತೀನಿ.
7: ಓಕೆ ಓಕೆ ಸರ್.
22: ಹಾ, ನನ್ನ ಹೆಸರು ಸಿಟಿ ಚಂದ್ರಶೇಖರ್ ಅತ್ತಿ, ಜೋಡನಹಳ್ಳಿ, ವಣಸಪುರ ತಾಲೂಕು, ಹಾಸನ ಜಿಲ್ಲೆ.
7: ಹಾ ಸರ್.
22: 213 ಇಂದರನ್ನಂತು.
7: ಹಾ
22: ಸಾಕು, ಇವತ್ತು ಇಷ್ಟೇ ಸಾಕು.
7: ಸಾಕಾ?
22: ಅವರು ಒಳ್ಳೆ ಉತ್ತಮ ವಿಷಯ ತಂದಿದ್ರ, ಅವರು ಚೆನ್ನಾಗಿ ಕೆರೆ ಬಗ್ಗೆ ಹೇಳ್ತಾ ಇದಾರೆ.
7: ಹಾ ಸರ್.
23: ಹಾ,
22: ಕೆರೆ ನಮ್ಮ ಜೀವನಾಡಿ ಮೇಡಮ್. ಇದಕ್ಕೆ ಅಂತರ್ಜಲ ಮಟ್ಟಕ್ಕೆ
7: ಜೀವನಾಡಿ ಅಂತ,
22: ಅಂತರ್ಜಲ ಮಟ್ಟ ಹೆಚ್ಚು ಬೇಕಾದ್ರೆ ಕೆರೆಗಳು
7: ಇರಲೇಬೇಕು.
22: ಈಗೆಲ್ಲ ಏನಾಗಿದೆ ಕೆರೆಗಳು? ಹಲೋ
7: ಹಲೋ ಸರ್,
23: ಹೇಳಿ ಸರ್.
22: ಈಗಿನ ಕೆರೆಗಳು ಏನಾಗ್ತಾ ಇದೆ? ಪಶು ಕಲುಷಿತವಾಗ್ತಾ ಇದೆ.
7: ಕಲುಷಿತ ಆಗ್ತಾ ಇದೆ.
22: ಅದು ಊರ್ ನೀರ್ ಹೋಗ್ತದೆ, ಆ ನೀರ್ ಹೋಗುತ್ತೆ, ಏನೇನೋ ಹೋಗುತ್ತೆ, ಸ್ಯಾನೇಜ್ ಅಂಡರ್ ವಾಟರ್ ಸಿಟಿಗಳಲ್ಲಂತೂ ಕೆರೆ ನೀರು ಜಲ ಮಾಲಿನ್ಯ ಆಗುತ್ತೆ ಜಾಸ್ತಿ.
7: ಹೌದು, ಪ್ಲಾಸ್ಟಿಕ್
22: ಹಳ್ಳಿಗಳ ಕಡಿಮೆ ಆಗುತ್ತೆ. ಸಿಟಿಗಳಲ್ಲಿ ಏನಪ್ಪಾ ಆಗುತ್ತೆ ಅಂದ್ರೆ ಮೋರಿ ನೀರೆಲ್ಲ ಕೆರೆಗೆ ಹೋಗ್ಬಿಡುತ್ತೆ,
7: ಕೆರೆಗೆ ಹೋಗ್ತಾ ಇದೆ.
22: ಈ ಸಿಟಿಗಳಲ್ಲಿ ಮತ್ತೆ ಮೋರಿ ನೀರು, ಫ್ಯಾಕ್ಟ್ರಿ ನೀರು, ತ್ಯಾಜ್ಯಗಳೆಲ್ಲ ಹೋಗ್ಬಿಟ್ಟು ಕೆರೆ ಕಲುಷಿತವಾಗುತ್ತೆ. ಅಲ್ಲಿ ಅಲ್ಲಿರುವಂತ ಜೀವ ಜಲಚರ ಜೀವಿಗಳೆಲ್ಲ ನಾಶ ಆಗ್ಬಿಡುತ್ತೆ.
23: ಹೊಳೆಗಳನ್ನೇ ನಾಶ ಮಾಡ್ತಾರೆ
7: ಸರ್.
23: ಈಗ ಹೊಳೆಗಳನ್ನ ಸಹ ನಾಶ ಮಾಡ್ತೀವಿ, ನದಿಗಳನ್ನೇ ನಾಶ ಮಾಡ್ತಿದ್ರೆ
22: ಇದೊಂಥರ ದುರಂತ ಇದು.
23: ಈ ಕೆರೆಗಳು
22: ನೀರು ಮುಲಿನ ಆಗ್ತಾ ಇದೆ ನೋಡಿ, ಅದರಿಂದ ಜೀವ ಜಲಚರ ಜೀವಿಗಳಿಗೆ ಅಪಾಯ ಆಗ್ತಾ ಇದೆ. ಅವುಗಳ ಸಂತತಿ ಕಡಿಮೆ ಆಗ್ತಾ ಇದೆ. ಮತ್ತೆ ಕೆರೆ ಏನಾಗಿದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಅದೆಲ್ಲ ಈಗ ಕೆರೆಗೆ ನಾಲೆಗಳು ಕೆರೆ ಅಂದ್ರೆ ಸುತ್ತಮುತ್ತ ನೀರು ಬರ್ತಾ ಇರ್ತವೆ, ಬರೋ ಜಾಗಗಳು ಇರುತ್ತೆ, ಅಲ್ಲೆಲ್ಲ ಜನಗಳೆಲ್ಲ ಉತ್ಬಿಟ್ಟು ಹೊಲ ಮರ್ಕೊಬಿಟ್ಟು ಜಮೀನೆಲ್ಲ ಮಕ್ಕಳ ನೀರು ಬರ್ದಂಗ್ ಮಾಡಾಕ್ಬಿಟ್ಟಿದ್ದಾರೆ. ಮಳೆ ನೀರು ಮತ್ತೆ ದಿನ ದಿನಕ್ಕೆ ಮಳೆ ಪ್ರಮಾಣ ದಿನ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಕೆರೆ ಮಾತ್ರ ಈಗ ನಮ್ಗೆ ಏನಾಗಿದೆ ಈಗ ಅದು ತೊಂದರೆ ಗೊತ್ತಾಗ್ತಾ ಇದೆ. ಈಗ ಮೊದಲೇ ಚೆನ್ನಾಗಿ ಮಳೆ ಆಗ್ತಿತ್ತು, ಆ ಮಳೆ ನೀರೆಲ್ಲ ತುಂಬೋದು ಸರಿ ಆಯ್ತು. ಈಗ ಮಳೆ ಕಮ್ಮಿ ಆದಾಗ ಅಂತರ್ಜಲ ಮಟ್ಟ ಕಡಿಮೆ ಆಯ್ತು, ಬೋರ್ ಎಲ್ಲ ನಿಂತೋಗೋ ಮಟ್ಟ ಬಂದು ಈಗ ನಮ್ಗೆ ಏನಾಗಿದೆ ಅಂದ್ರೆ ಜಲದ ಬೆಲೆ ಗೊತ್ತಾಗ್ತಾ ಇದೆ.
0: ಗೊತ್ತಾಗ್ತಾ ಇದೆ, ಹೌದು.
22: ಮತ್ತೆ ಈಗ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಕೆರೆನ ಅದೇ ಹೂಳೆ ಎಲ್ಲ ತುಂಬಿ ಭರ್ತಿ ಆಗ್ತಾ ಇದೆ. ಹೂಳೆ ತಿದ್ದಕ್ಕೆ ಸರ್ಕಾರ ಬೇಕಾದಷ್ಟು ಯೋಜನೆಗಳು ಮಾಡ್ತಾ ಇದೆ, ಆದ್ರೂ ಜನಗಳು ಸರಿಯಾಗಿ ಉಪಯೋಗಿಸ್ಕೊತಾ ಇಲ್ಲ.
0: ಸರ್ಕಾರ ಮಾಡಿದ್ರು ಸರ್, ಸರ್ಕಾರದ ಜೊತೆಗೆ ಜನರು
22: ನಾವು ಕೈ ಜೋಡಿಸ್ತಾ ಇಲ್ಲ, ನಾವು ಉಪಯೋಗಿಸ್ಕೊತಾ ಇಲ್ಲ ಸರಿಯಾಗಿ. ಹೂಳೆ ತಿದ್ದಕ್ಕೆ ಕೆಲಸಕ್ಕೆ ಜನ ಹೋಗ್ತಾ ಇಲ್ಲ. ಆಮೇಲೆ ಇನ್ನೊಂದು ಏನಪ್ಪ, ಜನ ಹೋಗ್ಬೇಕಾದ್ರೆ ಅವ್ರು ಯಂತ್ರಗಳಿಂದ ಮಾಡಿಸ್ತಾರೆ, ಏನೇನೋ ಬೇಕಾದ ತೊಂದರೆಗಳಿದೆ.
0: ಹೌದು,
22: ಅಂತರ್ಜಲ ಮಟ್ಟ ಹೆಚ್ಚಾದಾಗ ಮಾತ್ರ ನಮ್ಮ ಭೂಮಿಗೆ ಇದು ನೀರಿನ ಬರ ತಪ್ಪುತ್ತೆ
0: ತಪ್ಪುತ್ತೆ ಅಂತ ಹೇಳ್ಬೋದು. ಓಕೆ ಸರ್,
22: ಹಾಗಾಗಿ ನಾವು ನೀರನ್ನ ಉಳಿಸ್ಬೇಕು. ಈಗ ಏನಪ್ಪ ಅಂದ್ರೆ ಈಗ ನೀರುಗಳು ಬೇಕಾದಷ್ಟು ವಿಧಾನಗಳಿದೆ. ನೀರು ಸಂಗ್ರಹ ಮಾಡೋದಿದೆ, ಹರಿಯ ನೀರನ್ನು ನಿಲ್ಲಿಸ್ಬೇಕಂದ್ರೆ ನಿಲ್ಲ ನೀರು ಇಂಗಿಸ್ಬೇಕು, ಓಡ ನೀರ ನಿಲ್ಲಿಸ್ಬೇಕು, ನಿಂತ ನೀರ ಇಂಗಿಸ್ಬೇಕು ಅಂತ ಒಂದು ಇದಿದೆ ಯೋಜನೆ. ಭೂಮಿಲಿ ನೀರು ಇಂಗಿದಾಗ ಅದು ಅಂತರ್ಜಲ ಮಟ್ಟ ಏರುತ್ತೆ
0: ಏರುತ್ತೆ ಅಂತ ಹೇಳಿಂತ.
22: ಎಲ್ಲಾದ್ರೂ ಅಷ್ಟೇ ವ್ಯರ್ಥವಾಗಿ ನಾವು ನೀರು ಹೋಗಕ್ ಬಿಡಬಾರ್ದು. ನಮ್ಮ ಹೊಲಗಳಲ್ಲೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಬಂಡುಗಳಾಕ್ಬೇಕು. ಒಂದೊಂದು ಒಂದತ್ತಡಿ ಪರಡಿ ಒಂದೊಂದು ಬಂಡ್ ಹಾಕಿದ್ರೆ ನೀರು ಹೊಲ ಬಿಟ್ಟು ಆಚೆಗೆ ಹೋಗಲ್ಲ
0: ಹೋಗಲ್ಲ
22: ಅಲ್ಲೇ ಹಿಂಗತ್ತೆ. ಬಹುವಾರ್ಷಿಕ ಬೆಳೆಗಳೆಲ್ಲ ಅನುಕೂಲ ಆಗುತ್ತೆ
0: ಅನುಕೂಲ ಆಗುತ್ತೆ ಅಂತ. ಓಕೆ ಸರ್, ಧನ್ಯವಾದ. ಧನ್ಯವಾದ ಸರ್ ಕರೆ ಮಾಡಿ.
22: ಧನ್ಯವಾದಗಳನ್ನು
0: ಹೇಳಿದ್ರಿ. ಓಕೆ ಸರ್, ಸಿಟಿ ಚಂದ್ರಶೇಖರ್ ಸರ್ ಅವರು ಕರೆ ಮಾಡಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ ಸುಬ್ರಹ್ಮಣ್ಯ ಸರ್, ಹೇಗಿದ್ದೀರಾ?
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.
0: ಹಾ ಸರ್,
1: ಚೆನ್ನಾಗಿದ್ದೀನಿ ಮೇಡಮ್. ನೀವು ಹೇಗಿದ್ದೀರ?
0: ನಾವು ಚೆನ್ನಾಗಿದ್ದೀವಿ ಸರ್.
1: ಹಾ ಮೇಡಮ್
0: ಸರ್, ಇವತ್ತು ವಿಶ್ವ ಕೆರೆ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ.
1: ಖಂಡಿತ ಮೇಡಮ್, ಯಾಕಂತ ಹೇಳಿದ್ರೆ ಕೆರೆ ಅಂತ ಹೇಳಿದ್ರೆ ಈಗಿನ ಮಕ್ಕಳಿಗೆಲ್ಲ ಗೊತ್ತೇ ಇಲ್ಲ ಬಿಡಿ. ಯಾಕಂತ ಹೇಳಿದ್ರೆ ಕೆರೆ ಅಂದ್ರೇನೆ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲ ಮುಚ್ಚಿಬಿಟ್ಟು ಎಲ್ಲ ಇದ್ ಮಾಡ್ಬಿಡ, ಎಲ್ಲ ಸೈಟ್ ತರ ತರ ಮಾಡಿದ್ದಾರೆ. ನಮ್ ಕಾಲದಲ್ಲಂತೂ ಈ ಕೆರೆ ಅಂದ್ರೆ ಈಜು ಕಲಿಯೋದೆಲ್ಲ ಕಲಿಬೇಕು ಅಂತ ಎಲ್ಲ ಹೋದಾಗೆಲ್ಲ ಅದೇನೆ ಮೇಡಮ್ ನಮ್ಗೆ.
23: ಹೌದು
1: ಸರ್,
23: ಹೌದು,
1: ಖಂಡಿತ ಸ್ವಿಮ್ಮಿಂಗ್ ಪೂಲ್ ತರಾನೇ ಇತ್ತು. ನಂತರ ಇದು ಹಲೋ
0: ಹಲೋ ಸರ್, ಕೇಳ್ತೀವಿ.
1: ಆಮೇಲೆ ನಂತರ ಈ ಬಟ್ಟೆ ಎಲ್ಲ ಒಗಿಬೇಕು ಅಂದ್ರೆ ಇದಕ್ಕೆ ಒಂದು ಮಕ್ರಿ ಅದಕ್ಕೆ ಅಂತಾನೆ ಇಟ್ಕೊಂಡ್ಬಿಡ್ತಾ ಇದ್ರು ಮೇಡಮ್. ಮಕ್ರಿಗಳಲ್ಲೇ ಜಾಸ್ತಿ ಇದು ಬಟ್ಟೆಗಳನ್ನೆಲ್ಲ ತಗೊಂಡೋಗ್ತಾ ಇದ್ರು ಯಾಕಂತ ಬಟ್ಟೆಗಳನ್ನ. ನಂತರ ಅಲ್ಲಿ ಕೆರೆ ಕಟ್ಟೆಗಳಿಗೆ ಅವ್ರವ್ರದ್ದು ಒಂದು ಕಲ್ಲು ಒಂದು ಎಲ್ಲಾರು ಒಂದು ಇದು ಏನಪ್ಪ ಸೋಪ್ ಹಾಕಿ ತೊಳ್ಕೊಂಡು ನೀಟಾಗಿ ಇಟ್ಕೊಳ್ತಾ ಇದ್ರು ಮೇಡಮ್. ಹೌದು, ಯಾಕಂತ ಹೇಳಿದ್ರೆ ಈ ಬಟ್ಟೆ ಒಗ್ದಿದ್ದೆಲ್ಲಾದ್ರು ಮತ್ತೆ ಮಣ್ಣೆ ಆಗ್ಬಾರ್ದು ಅಂತ ಹೇಳಿ ಎಲ್ಲ ತೊಳೆದ್ಬಿಟ್ಟು ಸೋಪ್ ಹಾಕಿ ಎಲ್ಲ ತೊಳೆದ್ಬಿಟ್ಟು ನಂತರ ಅದನ್ನ ಅಲ್ಲಿ ಇಟ್ಕೊಳ್ತಾ ಇದ್ರು. ಅದು ನೀರೆಲ್ಲ ಸ್ವಲ್ಪ ಕೆಳಗಡೆ ಎಲ್ಲ ಹೋದಾಗ ಮತ್ತೆ ಅದೆಲ್ಲ ಸೋರ್ಕೊಳ್ಳಿ ಅಂತ ಹೇಳಿ ಮಕ್ಳಿ ಒಳಗೆ ಹಾಕೊಂಡು ಹೋಗ್ತಾ ಇದ್ರು. ಅದಕ್ಕೊಂದು ಸಿಂಬಿ ಕೂಡ ಮಾಡ್ಕೊಳ್ತಾ ಇದ್ರು ಮೇಡಮ್. ಯಾಕಂದ್ರೆ ಹಂಗೆ ಮಕ್ಳಿ ತಗೊಂಡ್ಬರ್ಬೇಕಾದ್ರೆ ಅದು ಇದು ಗ್ರಿಪ್ ಸಿಗಲ್ಲ ಅಂತ ಹೇಳಿ ಒಂದು ಸಿಂಬಿ ತರ ಮಾಡ್ಕೊಂಡು. ಹೌದು, ಯಾಕಂದ್ರೆ ಕತ್ತೆ ತಲೆ ನೋವು ಬರುತ್ತೆ ಅಂತ ಹೇಳಿ ನೆತ್ತಿ ನೆತ್ತಿ ನೋವು ಬರುತ್ತೆ ಅಂತ ಹೇಳಿ ಅದಕ್ಕೊಂದು ಸಿಂಬಿ ತರ ಮಾಡ್ಕೊಳ್ತಾ ಇದ್ರು ಮೇಡಮ್. ರೌಂಡ್ ಗೆ ಯಾವ ಒಂದು ಟವಲ್ ಅಥವಾ ಯಾವ್ದಾನ ಈ ವೇಲ್ ಬಾಯ್ ತರದ ಯಾವ್ದಾನ ತಗೊಂಡೋಗಿ ಅದನ್ನ ಸಿಂಬಿ ತರ ಮಾಡ್ಕೊಂಡು ಇದನ್ನ ತಗೊಂಡ್ ಬರ್ತಾ ಇರೋ. ನಂತರ ಇದು ಈ ಯಾವ್ದೇ ಮದ್ವೆ ಕಾರ್ಯ ಆಗ್ಲಿ ಅಥವಾ ಅವ್ರ ಮನೆಗೆ ನೆಂಟ್ರು ಬಂದ್ರೆ ಇವ್ರ ಮನೆಗೆ ನೆಂಟ್ರು ಬಂದ್ರೆ ಅಂತ ಪರಿಚಯ ಆಗ್ತಾ ಇದ್ದಿದ್ದ ಈ ಕೆರೆ ಕಟ್ಟೆ. ಹೌದು, ಕೆರೆ ಕಟ್ಟೆಗಳಿಂದಾನೆ ಪರಿಚಯ ಆಗ್ತಾ ಇರೋ.
0: ಅವ್ರೇನಾಗ್ಬೇಕು ಫ್ರೀ ಟೈಮ್ ಅಂತ ಹೇಳಿ.
1: ಖಂಡಿತ ಖಂಡಿತ, ನಿಮ್ ಮನೆಗೆ ಇವ್ರು ಬಂದಾರಲ್ಲ ಏ ಯಾವ್ರು ಅವ್ರು ಏನಾಗ್ಬೇಕು ಅಂತ ಪರಿಚಯ ಆಗ್ತಾ ಇದ್ರೆ ಖಂಡಿತ ಅಲ್ಲಿಂದ ಮೇಡಮ್
0: ಮಾತುಕತೆ.
1: ಹೌದು ಮೇಡಮ್, ಹೌದು. ನಂತರ ಇದು ಮಕ್ಳಿಗೆ ಯಾರಿಗೆ ಈಜ್ ಬರಲ್ಲ ಈ ದೊಡ್ಡವ್ರು ಸಹ ಅಲ್ಲೇ ಜೊತೆಲಿದ್ದು ಆ ಈಜನ್ನೆಲ್ಲ ಸ್ವಲ್ಪ ಅಲ್ಲಿ ಅವ್ರಿಗೆ ಕೈ ಅಥವಾ ಕೈ ಕಾಲು ಅಥವಾ ಇಟ್ಕೊಂಡು ಇದೆ ಈ ತರ ಒಂದು ಕಲ್ಲು ಹಿಡ್ಕೊ ಅಂತ ಹೇಳಿ ಅಲ್ಲಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಕೈ ಕಾಲೆಲ್ಲ ಆಡಸೋ ತರ ಎಲ್ಲ ಕಲ್ಸಂತ ಜಾಗ ಕೂಡ ಕೆರೆ ಕೆರೆನೇ ಮೇಡಮ್. ಇದು
0: ಕೆರೆ ಅಂದ ತಕ್ಷಣ ಎಷ್ಟೊಂದು ನೆನಪುಗಳಿದೆ ನೋಡಿ ಸರ್.
1: ಖಂಡಿತ ಮೇಡಮ್, ಹೌದು. ಆಮೇಲೆ ಇನ್ ನಂತರ ಇದು ಏನಪ್ಪ ಈ ಸೈಕಲ್ ಆಗಿರ್ಬೋದು ಗಾಡಿಗಳನ್ನೇ ಆಗಿರ್ಬೋದು ಇವೆಲ್ಲ ಯಾವ್ದೇ ಚಂಪ್ ತಗೊಂಡೋಗಿ ಏನ್ ತೊಳಿತಾ ಇರಲ್ಲ ಮೇಡಮ್, ಸೀದಾ ಕೆರೆ ಒಳಿಕೆ ಬಿಟ್ಕೊಂಡು ತೊಳೆದು ಬಿಡ್ತಾ ಇರೋದು ಮೇಡಮ್.
0: ಎಲ್ಲದಕ್ಕೂ ಅನುಕೂಲ ಆಗಿತ್ತು ಕೆರೆ ಅಂತ. ಕೆರೆಗಳನ್ನ ಕಳ್ಕೊಳ್ತಾ ಇದೀವಿ ಇವಾಗ.
1: ಖಂಡಿತ ಮೇಡಮ್, ಕಳ್ಕೊಳ್ತಾ ಇದೀವಿ ಮೇಡಮ್. ಹೌದು
0: ಹೌದು ಸರ್,
1: ಇವೆಲ್ಲ ಸವಿ ಸವಿ ನೆನಪು ಮೇಡಮ್,
0: ನೆನಪುಗಳು. ಹೌದು ಸರ್,
1: ಇವಾಗೆಲ್ಲ ನಾವೇನ ಇವಾಗೆಲ್ಲ ನಾವ್ ಈಜು ಎಲ್ಲ ಕಲಿಬೇಕು ಅಂತ ಹೇಳಿದ್ರೆ ಇದಕ್ಕೆ ಹಣ ಕೊಟ್ಟು ನಾವು ಸ್ವಿಮ್ಮಿಂಗ್ ಪೂಲ್ ಗೆಲ್ಲ ಹೋಗ್ಬೇಕು, ಅದಕ್ಕೊಂದ್ ತಯಾರ್ ಕೊಡ್ತಾರೆ, ಅದಕ್ಕೊಂದ್ ಪಾವತಿ ಎಲ್ಲ ಮಾಡ್ಬೇಕು. ಈ ಕೆರೆಗಳಿಗೆಲ್ಲ

0: ಕೆರೆನ ಬಳಸ್ಕೊಳ್ಳೋದು ಜಾಸ್ತಿ ಇರ್ತದೆ. ಅದ್ರ ಜೊತೆಗೆ ಹೆಣ್ಮಕ್ಳು ದೊಡ್ಡ ಕೊಡುಗೆನೂ ಸಹ ಕೊಟ್ಟಿದ್ದಾರೆ. ಯಾಕಂದರೆ ನಿಮಗೆ ಏಷ್ಯಾದಲ್ಲಿ ಅತ್ಯಂತ ದೊಡ್ಡ ಕೆರೆ ಅಂತ ಕರೆಯುವಂಥ ಶಾಂತಿ ಸಾಗರ ಅಂತ ಆ್ಯಕ್ಚುಲಿ ಸೂಳೆ ಕೆರೆ ಅಂತಲೇ. ಅಂದರೆ ಆಕೆ ತಾನು ಸಂಪಾದನೆ ಮಾಡಿದ್ದನ್ನು ಊರಿನ ಒಳತಿಗಾಗಿ ಅಷ್ಟು ದೊಡ್ಡ ಕೆರೆ ಕಟ್ಟಿದ್ರು
1: ಅಂತ.
0: ಎಷ್ಟು ದೊಡ್ಡ ಕೆರೆ ಅಂದರೆ ನೋಡಿದ್ರೆ ಸಾಗರ ನೋಡ್ದಂಗಾಗತ್ತೆ ಅಂತೇಳಿ ಅಷ್ಟು ದೊಡ್ಡ ಸಾಗರ ಅಂತ ಕಂಡ್ರೆ ಅಷ್ಟು ಇದೆ. ಅದೇ ನಿಮಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂಥ ಕೆರೆ ಕಲ್ಲಿಹಳ್ಳಿ ಅಂಥೇಳಿ ಒಂದು ಕೆರೆ ಬರುತ್ತೆ. ಅಲ್ಲಿ ನೀವು ಅದನ್ನು ಗಮನಿಸಿದ್ರೆ ಅಲ್ಲಿ ರಾಜಮನೆತನದ ಉತ್ತರಾದೇವಿ ಬಲಿಯಾಗ್ತಾರೆ. ಅಂದರೆ ಬಲಿಯಾಗಿ ಕೆರೆ ಹುಟ್ಟಿತು ಅಂತ. ಅದಕ್ಕೆ ಕೆರೆಗೆ ಹಾರ ಅಂತ ಒಂದು ನಿಮಗೆ
1: ಕಥನಗೀತೆ
0: ಬರುತ್ತಲ್ಲ, ಅದು ಅದರದೇ ಇದು. ಅಂದರೆ ಹೆಚ್ಚು ಕೆರೆಗಳಿಗೆ ಬಲಿ ಕೊಡುವ ಕೆಲಸವನ್ನು ಸಹ, ನೀರು ಬಂದಿಲ್ಲ ನೀರು ನಿಲ್ತಿಲ್ಲ ಅಂತೇಳಿ ಬಲಿ ಕೊಡುವ ಕೆಲಸವನ್ನು ಸಹ ಹೆಣ್ಮಕ್ಳನ್ನೇ ಮಾಡಿಕೊಂಡ್ರು. ಮತ್ತು ಹೆಣ್ಮಕ್ಳ ಕೊಡುಗೆನೂ ಸಹ ಕೆರೆ ಕಟ್ಟೋದ್ರಲ್ಲಿ ಭಾಳ ವಿಶೇಷವಾಗಿದೆ. ನಿಮಗೆ ಮೈಸೂರು ಒಡೆಯರ ಕಾಲದಲ್ಲಿ ಅವ್ರು ಡ್ಯಾಮ್ ಕಟ್ಟಲಿಕ್ಕೆ ತಮ್ಮ ಚಿನ್ನನೆಲ್ಲ ಕೊಟ್ಟರು ಅಂತ ಹೇಳ್ತಾರೆ. ಹಂಗೆ ನೀರಿನ ವ್ಯವಸ್ಥೆ ಒಳಗಡೆ ಹೆಣ್ಮಕ್ಳದ್ದು ತುಂಬ ದೊಡ್ಡ ಪಾತ್ರ ಇದೆ. ಇದು ವಿಶೇಷವಾಗಿ ಕೆರೆಗಂತೂ ಭಾಳ ದೊಡ್ಡ ಪಾತ್ರವನ್ನು ಅವರು ನಿರ್ವಹಿಸಿದ್ದಾರೆ. ಹಿಂದೆಲ್ಲ ಅವ್ರು ತುಂಬ ದೊಡ್ಡ ತ್ಯಾಗ ಮಾಡಿದ್ದಾರೆ ಹೆಣ್ಮಕ್ಳದ್ರಲ್ಲಿ ಅನ್ನೋ ನಮಗೆ ಗೊತ್ತಾಗುತ್ತೆ.
1: ನೆನ್ಪು ಮಾಡ್ಕೋಬೇಕಂತ ಅವ್ರನ್ನೆಲ್ಲ ಅಂತ. ಹಾಗೆ ಮತ್ತೊಂದು ಕರೆ ಇದೆ ನೋಡೋಣ ಸರ್. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ ರಮೇಶ್ ಸರ್, ಹೇಗಿದ್ದೀರಾ?
2: ಆರಾಮಾಗಿದ್ದೀರಾ ಮೇಡಮ್? ಆರಾಮ ರೀ ಮ್ಯಾಮ್.
1: ಆರಾಮ ಸರ್.
2: ಒಳ್ಳೆ ಟಾಪಿಕ್ ತಂದಿದ್ದಾರೆ ಮೇಡಮ್.
1: ಸರ್, ಇವತ್ತು ವಿಶ್ವ ಕೆರೆ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ.
2: ದೊಡ್ಡ ಕೆರೆ ಐತ್ರಿ ಮೇಡಮ್. ಅದು ಹೋಳಿ ಹತ್ತು ಕಾರ್ಯಕ್ರಮ ಅಂತಂದ್ರಿ, ನರೇಗಾ ಯೋಜನೆಯಿಂದ ಊರಿನವ್ರಿಗೆ ಅದು ಉಸಿರಾಳ ಬಿದ್ದಾಗ್ರಿ, ಗೌರ್ಮೆಂಟ್ ಅವ್ರು ಕೆಲಸ ಕೊಟ್ಟಿದ್ರಿ, ಅವ್ರು ಅಲ್ಲಿಗೆ ಹೂಳು ಎತ್ತಿ ಅಲ್ಲಿ ಮಗ್ಳು ಇದು ಬರ್ತಿದ್ರಿ ಮೇಡಮ್.
1: ಪಕ್ಕದಲ್ಲಿ ಹಾಕ್ಬಿಡ್ತಿದ್ರ?
2: ಪಕ್ಕದಲ್ಲಿ ಹಾಕ್ತಿದ್ರಿ, ಮತ್ ಕೆರೆಯಿಂದ ಕೆರೆಗೆ ಬರ್ತಿದ್ರಿ. ಅದು ಮಳೆಗಾಲದವ್ರಿ,
1: ಮಳೆ ಬಂದ ತಕ್ಷಣ ಮತ್ ಕೆರೆಗೆ ಬೀಳುತ್ತೆ.
2: ಇದನ್ನ ಗೌರ್ಮೆಂಟ್ ಏನ್ ಮಾಡಿದ್ರಿ, ಆದೇಶ ಕೊಟ್ರಿ ರೈತರು ಹೊರಗೆ ಒಯ್ಬಹುದು ಅಂತೇಳಿ. ನಮ್ ಬಿಜಾಪುರ ಸುತ್ತ ನಮ್ಮ ಅಲ್ಯಾಬದ ಗ್ರಾಮದಾಗ ಸ್ವಲ್ಪ ಮಣ್ಣ ಕಡಿಮ್ರಿ ಜಮೀನ್ಗಳಿಗ್ರಿ ಮೇಡಮ್. ನಾ ಬಂದಾಗೆಲ್ಲ ಒಂದ್ 6 inch ಮಣ್ಣ ಎಲ್ಲಿ ಮ್ಯಾಗೆ ಕಲ್ ಹತ್ತೈತಿ ಮೇಡಮ್. ನಮ್ಮಲ್ಲಿ ಒಂದ್ 4 acres ಜಮೀನ್ ಒಟ್ಟೆ ಬೀಳ್ ಬಿದ್ದಿತ್ರಿ ಮೇಡಮ್. ಆ ತರ ನಾವ್ ಏನ್ ಮಾಡಿದೇವ್ರಿ, ಈ ಒಂದು 100 ದೊಡ್ಡ ಐವದ್ಲೆ ಮಣ್ಣ ತಂದೇವ್ರಿ ಕೆರೆಯೊಳಗಿಂದ್ರಿ.
1: ಕೆರೆಯಿಂದನೆ
2: ತಂದು ಅದನ್ನ ಹಚ್ಚಿ ಎಲ್ಲ ದ್ರಾಕ್ಷಿ ಅದು ಮಾಡಿದೇವ್ರಿ.
1: ಅದು ಫಲವತ್ತಾಗಿ ಮಣ್ಣು ಕೂಡ
2: ಫಲವತ್ತಾಗಿ ಜಮೀನ್ ಮಾಡ್ಕೊಂಡ್ರಿ, ಪ್ರಶ್ನೆ ಬೆಳಿಗ್ಗೆ 30 lakh ಆದಾಯ ಬರ್ತೀರಿ ಮೇಡಮ್ ನಮ್ಗೆ.
1: ಸೂಪರ್.
2: ಆ ತರ ಎಲ್ಲಾ ರೈತರು ಕೂಡ ಮಾಡ್ಯಾರಿ. ಇನ್ನುವರೆಗೆ ಅದು ಕೆರೆ ಕೊಲ್ಲಾಯ್ತಂದ್ರೆ ಎಲ್ಲಾ ರೈತರು ಇನ್ನೂ ಮಣ್ಣು ಹೊಡಿತಾರೆ ಮೇಡಮ್. ಮೊದಲು ಎಷ್ಟಿತ್ರಿ ಅದಕ್ಕಾಗಿ ಎಷ್ಟು ಆಳವಾಗಿ ಹೋಗೈತ್ರಿ, ಅದ್ರಾಗ ಮಣ್ಣು ಅಷ್ಟೇ ಹೊರಗೋಗಿ ರೈತರು ಡೆವಲಪ್ ಆಗ್ಯಾರಿ. ಮತ್ ಮಣ್ಣು ಆ ನೀರಿನಿಂದ ರೈತರಿಗೆ ಮತ್ತೆಷ್ಟೋ ಉಪಯೋಗ ಆಗೈತ್ರಿ. ಎಲ್ಲಾ ಅಂತರ್ಜಲ ಆಗಿ ಬೋರ್ ಹೊಡ್ರಿ, ಮತ್ತೆ ರೈತರ ಮಗ್ಳು ಹೊಲ್ದಂತ ಎಲ್ಲಾನು ಇದೆಲ್ಲ ಸುತ್ತ 5-6 kilometer ತನ ಎಲ್ಲ ದ್ರಾಕ್ಷಿ ಮಾಡಿದ್ರೆ. ಅಲಿಯಾಬಾದ್ ನಮ್ ಬಿಜಾಪುರ ಜಿಲ್ಲಾಕ್ಕೆ ಒಂದೇ ನಂಬರ್ ದ್ರಾಕ್ಷಿ ಆದಾಯ್ತಿ. ಹೌದ್ರಿ ಮೇಡಮ್.
1: ಓಕೆ ಸರ್, ಕರೆ ಮಾಡಿ.
2: ನಮ್ದು 20 acres ರೀ, 1 acre ಒಂದು 20 acres ರಾಶಿ ಮಾಡಿದಿರಿ ಮೇಡಮ್. ನಾವು ಆ ಇದು ರೀ ನಮ್ಮ ಇದು ಕೆನಾಲ್ ಬಂದಂ ಸುಟ್ಟಾರಿ ಮೇಡಮ್.
1: ನೀರ್ ಇರೋದ್ರಿಂದ ಮಾಡ್ಲಿಕ್ಕೆ ಆಯ್ತು.
2: ವರ್ಷಕ್ಕೆ ಇಲ್ಲಪ್ಪಂದ್ರೆ 2 crore 20 lakh ತನ ಆದಾಯ ಬರುತ್ತೆ ಮೇಡಮ್.
1: ದ್ರಾಕ್ಷಿ
2: ಬಿಜಾಪುರ ಅನ್ಯ ನಂಬರ್ ನೋಡಿ, ನಮ್ಮ ಅಲ್ಯಾಬಾದ್ ಅಂತ ಒಂದ್ ಹಳ್ಳಿ ಅದ್ರಿ, ದ್ರಾಕ್ಷಿ ಪ್ರಸಿದ್ಧ ಬೆಳ್ಕೊತಾರ ನಮ್ ರೈತರು. ಹಾ ರೀ ಮೇಡಮ್,
1: ಕೇಳಿ ಖುಷಿ ಆಯ್ತು ಸರ್. ಧನ್ಯವಾದ ಸರ್. ಸರ್, ಈ ರೀತಿ ಅಂದ್ರೆ ಹೂಳು ಎತ್ತಿದಾಗ ಅದ್ರ ಕೆರೆ ಪಕ್ಕದಲ್ಲಿ ಸುತ್ತಮುತ್ತನೆ ಹಾಕೋದ್ಕಿಂತ ಈ ತರ ರೈತರಿಗೆ ಉಪಯೋಗ ಕೂಡ ಆಗುತ್ತೆ ಅಂತ ಹೇಳ್ಬಹುದು ಅಲ್ವಾ ಸರ್?
0: ಹೌದೌದು. ಅಂದ್ರೆ ಒಂದು ಕೆರೆ ಅಂತ ಹೇಳಿದ್ರೆ ಬರೀ ನೀರಿಗಷ್ಟೇ ಅಲ್ಲ, ಅಲ್ಲಿ ಒಳಗಿಡುವಂತ ಹೂಳು ಸಹ ಅಷ್ಟು ಸಮೃದ್ಧವಾದ ಮಣ್ಣಾಗಿರುತ್ತೆ, ಜೀವಂತ ಮಣ್ಣಾಗಿರುತ್ತೆ. ಹಂಗಾಗಿ ಅದನ್ನ ತಗೊಂಡೋಗಿ ಹಾಕಿದಾಗ ಅದು ತುಂಬ ಒಳ್ಳೆ ಬೆಳೆಗಳನ್ನು ಕೊಡುವಷ್ಟು ಗೊಬ್ಬರವಾಗೆ ಬದಲಾವಣೆ ಆಗ್ತಾ ಇದೆ. ಈಗ ಕೆರೆ ಅಂತ ಹೇಳೋದು ಬರೀ ನೀರಿಂದ ಅಷ್ಟೇ ಅಲ್ಲ, ಎಲ್ಲ ರೀತಿಯಲ್ಲೂ ಉಪಯೋಗ.
1: ಹಾಗಾಗಿ ಜೀವ ವೈವಿಧ್ಯತೆ ಒಂದು ತಾಣ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಲ್ವಾ ಸರ್?
0: ಹೌದೌದು.
1: ಓಕೆ ಸರ್, ನಮ್ಮ ಇವತ್ತು ಕಾರ್ಯಕ್ರಮದಲ್ಲಿ ಬಂದು ವಿಶ್ವ ಕೆರೆಯ ದಿನದ ಕುರಿತಾಗಿ ಕೆರೆಯ ಕುರಿತು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳು ಸರ್.
0: ಧನ್ಯವಾದಗಳು.
1: ಕೇಳಿದ್ರಲ್ಲ ಸ್ನೇಹಿತರೆ, ವಿಶ್ವ ಕೆರೆಯ ದಿನದ ಕುರಿತಾಗಿ ಪರಿಸರ ಅಧ್ಯಯನ ಕೇಂದ್ರದ ದಿನೇಶ್ ಹೊಸನಗರ್ ಅವರು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರು. ಹಾಗೆ ನಮ್ಮ ನಾಡಿನ ಜೀವನಾಡಿಗಳಾದಂಥ ಈ ಕೆರೆಗಳನ್ನು ರಕ್ಷಿಸಿ ಮುಂದಿನ ಪೀಳಿಗೆಗೆ ನೀಡೋದು ಪ್ರತಿಯೊಬ್ಬರ ಜವಾಬ್ದಾರಿ ಜೊತೆಗೆ ಕರ್ತವ್ಯ ಅಂತಲೇ ಹೇಳ್ಬೋದು. ಹಾಗಾಗಿ ಇಂಥ ಕೆರೆಗಳನ್ನು ನಾವು ಕೆರೆ ಪಕ್ಕದಲ್ಲಿ ಕೆರೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಪ್ಲಾಸ್ಟಿಕ್ ಹಾಕೋದಿರ್ಬೋದು ಅಥವಾ ತ್ಯಾಜ್ಯಗಳನ್ನು ಹಾಕಿ ಹಾಳು ಮಾಡೋದಿರ್ಬೋದು ಅಥವಾ ಈ ರೀತಿಯ ಬೇರೆ ಬೇರೆ ಕಾರಣಗಳಿಂದ ಕೆರೆಯನ್ನು ನಾವು ಕಳ್ಕೊಳ್ಳೋಕ್ಕಿಂತ ಇರುವಂತಹ ಕೆರೆಯನ್ನು ರಕ್ಷಣೆಯನ್ನು ಮಾಡೋಣ, ಸಂರಕ್ಷಣೆ ಮಾಡಿದ್ರೆ ಇದು ಕೇವಲ ಮನುಷ್ಯನಿಗಷ್ಟೇ ಅಲ್ಲ, ಹಲವು ಪ್ರಾಣಿ ಪಕ್ಷಿಗಳ ಜೀವ ತಾಣ ಅಂತೇಳಿ, ಜೀವ ವೈವಿಧ್ಯತೆಯ ಒಂದು ತಾಣ ಅಂತ ಹೇಳ್ಬೋದು. ಇಂಥ ಕೆರೆಗಳನ್ನು ಸಂರಕ್ಷಣೆ ಮಾಡೋದರಲ್ಲಿ ನಾವೆಲ್ಲರೂ ಕೂಡ ಕೈ

0: ಜೋಡಿಸೋಣ ಅಂತ ಹೇಳ್ತಾ ಇವತ್ತಿನ ಲೈವ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಯಿತು. ನಂತರದಲ್ಲಿ ಪೇಟೆ ಸಂಚಾರ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೋಡಲ್ಲೇ ಲೈಟ್ಗಳು ಆಫ್ ಮಾಡಿಲ್ಲ.
2: ಅಯ್ಯೋ ಬಿಡಜ, ಪವರ್ ಬಿಲ್ ನಾನ್ ತಾನೆ ಕಟ್ಟದು.
1: ಹಾಗಲ್ಲೋ, ದುಡ್ಡಿನ ಪ್ರಶ್ನೆ ಅಲ್ಲ ಅದು, ಪವರ್ ವೇಸ್ಟ್ ಯಾಕೆ ಮಾಡ್ತೀಯೋ? ಇದರಿಂದ ಜಗತ್ತಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ನಿಂಗ್ ಗೊತ್ತಿಲ್ವೇನೋ?
2: ಹೌದೌದು, ನಾನು ಒಬ್ಬ ಲೈಟ್ ಆಫ್ ಮಾಡೋದ್ರಿಂದ ಜಗತ್ತಿನ ಪವರ್ ಸಮಸ್ಯೆ ಎಲ್ಲ ಬಗೆಹರುತ್ತೆ ಅಲ್ವಾ?
1: ನೋಡಪ್ಪ, ಹೀಗ ಅನ್ಕೋಬಾರ್ದು. ಎಲ್ಲರೂ ತಿಳ್ಕೊಂಡು ಪವರ್ ಯೂಸೇಜ್ ಕಡಿಮೆ ಮಾಡಿದ್ರೆ ಜಗತ್ತು, ಪರಿಸರ ಎಷ್ಟು ಸುಂದರವಾಗುತ್ತೆ ಯೋಚಿಸು.
2: ಓ ಹೌದಲ್ವಾ ಅಜ, ಇದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಹೌದು, ಇನ್ಮೇಲೆ ಪವರ್ ಉಳಿಸಿ ಎಲ್ಲರಿಗೂ ಮಾದರಿ ಆಗ್ತೀನಿ.
3: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.
4: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಬ್ರೋ, ನಿನ್ನೆ ರಾತ್ರಿ 10 ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
10: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
11: ಮಾರ್ಕೆಟ್ ಹೋಗ್ತಾ
12: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
11: ಅಯ್ಯ, ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ?
12: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
11: ಏ,
12: ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
11: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು?
12: ಏನವಿ ಅದು?
11: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
12: ಹಂಗ ಅದ್ಯಾಕಂತೆ?
11: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
12: ಉಕ್ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
11: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
13: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
14: ಎಲ್ಲ ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ವೇತಾ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ತಾಲೂಕಿನ ಬಾಳಗಾರು ಮಠದಲ್ಲಿ ಬಾಳಗಾರು ಗುರುರಾಜ ಸೇವಾ ಟ್ರಸ್ಟ್ನಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳ 355ನೇ ಆರಾಧನಾ ಮಹೋತ್ಸವ ಆಗಸ್ಟ್ 29-31 ನಡೆಯಲಿದೆ. ಶ್ರಾವಣ ಬಹುಳ ಪಾಡ್ಯ, ಬಿದಿಗೆ ಹಾಗೂ ತದಿಗೆಯಂದು ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು, ಪೂಜಾ ವಿಧಿವಿಧಾನಗಳು, ಭಜನೆ, ಪ್ರವಚನ ಹಾಗೂ ಮಹಾಪೂಜೆಗಳು ನಡೆಯಲಿವೆ. ಆಗಸ್ಟ್ 30 ಬೆಳಗ್ಗೆ 6 ವಿಶೇಷ ಪೂಜಾ ಕಾರ್ಯಕ್ರಮಗಳು ಆರಂಭವಾಗಲಿವೆ. ಆಗಸ್ಟ್ 31 ಬೆಳಗ್ಗೆ 7 ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಚಕ್ರವರ್ತಿ ಆರಾಧನಾ ಮಹೋತ್ಸವ ನೆರವೇರಲಿದೆ. ಅದರ ಅಂಗವಾಗಿ ಅನ್ನಸಂತರ್ಪಣೆ, ವಿಶೇಷ ಸೇವೆಗಳು ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ ವ್ಯವಸ್ಥಾಪಕ ಟ್ರಸ್ಟಿ ಅಳಂಗಂಭಟ್ ಗುರುರಾಜ್ ತಿಳಿಸಿದ್ದಾರೆ. ಮುಂದಿನ ವಿವರ. ಗ್ರಾಮದ ಕನ್ನಡ ಹಾಗೂ ಉರ್ದು ಶಾಲೆಗಳ ಅಭಿವೃದ್ಧಿಗೆ ಸಹಕಾರ ನೀಡಲಾಗುವುದು ಎಂದು ಆನವೇರಿ ಶಾಲೆಯ ಹಳೆಯ ವಿದ್ಯಾರ್ಥಿ ಸಲ್ಮಾನ್ ಖಾನ್ ಹೇಳಿದರು. ಆನವೇರಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಶೈಕ್ಷಣಿಕ ಸಾಮಗ್ರಿ ಹಾಗೂ 1ನೇ ತರಗತಿ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ವಿತರಿಸಿ ಮಾತನಾಡಿದರು. ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಹೆಚ್ಚಿಸುವ ಸಲುವಾಗಿ 1ನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ತಲಾ 1,000 ರೂಪಾಯಿ ವಿದ್ಯಾರ್ಥಿ ವೇತನ ನೀಡಲಾಗುವುದು. 7ನೇ ತರಗತಿಯಲ್ಲಿ ಉನ್ನತ ದರ್ಜೆಯಲ್ಲಿ ತೇರ್ಗಡೆಯಾಗುವ ವಿದ್ಯಾರ್ಥಿಗಳಿಗೆ ನಗದು ಪುರಸ್ಕಾರ ನೀಡಲಾಗುವುದು ಎಂದರು. ಪ್ರತಿಯೊಬ್ಬರೂ ತಾವು ವ್ಯಾಸಂಗ ಮಾಡಿದ ಶಾಲೆಯ ಅಭಿವೃದ್ಧಿಗೆ ಸಾಧ್ಯವಾದಷ್ಟು ಸಹಕಾರ ನೀಡಬೇಕು. ಮೂಲಬೇರನ್ನು ಎಂದಿಗೂ ಮರೆಯಬಾರದು. ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಮುದಾಯಗಳ ಸಹಭಾಗಿತ್ವ ಬಲ ನೀಡುವುದರಲ್ಲಿ ಅನುಮಾನವಿಲ್ಲ ಎಂದು ಹೇಳಿದರು. ಆನವೇರಿ ಪಿಡಿಒ ರೇಖಾ ಮಾತನಾಡಿ, ಅಶಕ್ತರ ಕೈ ಬಲಪಡಿಸುವ ನಿಟ್ಟಿನಲ್ಲಿ ನೆರವಾದವರು ಎಂದಿಗೂ ಜೀವಂತವಾಗಿರುತ್ತಾರೆ. ಪರೋಪಕಾರ ಗುಣ ಸೇರಿದಂತೆ ಮಕ್ಕಳಲ್ಲಿ ಸಂಸ್ಕಾರ ಬೆಳೆಸುವಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಎಂದರು. ಶಾಲಾ ಸಮಿತಿ ಅಧ್ಯಕ್ಷ ರಾಜಪ್ಪ, ಮುಖ್ಯ ಶಿಕ್ಷಕ ಹಾಲೇಶಪ್ಪ, ನಿವೃತ್ತ ಮುಖ್ಯ ಶಿಕ್ಷಕ ರಂಗಪ್ಪ, ಅಮಾನುಲ್ಲಾ, ಗಿರೀಶ್, ಸೈಯದ್ ಗೌಸ್, ಮಲ್ಲಿಕಾರ್ಜುನ್, ಜಗದೀಶ್ ಇತರರಿದ್ದರು. ಮುಂದಿನ ವಿವರ. ಅನಿಕೇತನ ಸೇವಾ ಟ್ರಸ್ಟ್ನಿಂದ ಛತ್ರಪತಿ ಶಿವಾಜಿ ಮಹಾರಾಜ್ ಎಂಬ ಐತಿಹಾಸಿಕ ನಾಟಕ ಆಗಸ್ಟ್ 29 ಸಂಜೆ 6 ಕುವೆಂಪು ರಂಗಮಂದಿರದಲ್ಲಿ ಪ್ರದರ್ಶನಗೊಳ್ಳಲಿದೆ ಎಂದು ಟ್ರಸ್ಟ್ ಅಧ್ಯಕ್ಷ ಎಚ್ಬಿ ರಮೇಶ್ ಬಾಬು ಹೇಳಿದರು. 2009 ಶಿಕ್ಷಣ, ಸಂಸ್ಕೃತಿ ಮತ್ತು ಸೇವಾ ಕಾರ್ಯದಲ್ಲಿ ಟ್ರಸ್ಟ್ ತೊಡಗಿಸಿಕೊಂಡಿದ್ದು 2014 ವಾಯ್ಸ್ ಆಫ್ ಕರ್ನಾಟಕ, 2015 ಶಿವಾಜಿ ನಾಟಕ, 2017 ಸರಿಗಮಪ ವಿಜೇತರ ಗಣೇಶೋತ್ಸವ, ಪುರಂದರ ಪ್ರಭಾಕಥಕ್, ಅಮ್ಮ ಅಮರದಂತಹ ಅನೇಕ ಕಾರ್ಯಕ್ರಮ ಮಾಡಿದ್ದೇವೆ ಎಂದು ಬುಧವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಟ್ರಸ್ಟ್ ಕಾರ್ಯನಿರ್ವಾಹಕ ಎಸ್ ವಿಶ್ವೇಶ್ವರಯ್ಯ ಮಾತನಾಡಿ, ಎಚ್ಎನ್ ಭೈರೋಜಿರಾವ್ ಜಾಧವ್ ಮತ್ತು ಸುಶೀಲಾಬಾಯಿ ಸೇವಾ ಟ್ರಸ್ಟ್ ಸಹಯೋಗದೊಂದಿಗೆ ಮತ್ತೊಮ್ಮೆ ಛತ್ರಪತಿ ಶಿವಾಜಿ ಮಹಾರಾಜರ ಚರಿತ್ರೆಯನ್ನು ರಂಗದ ಮೇಲೆ ತರುತ್ತಿದ್ದೇವೆ. ನಾಟಕವನ್ನು ವಿಜಯಕುಮಾರ್ ಕೋಡಿಯಾಲ್ ಬೈಲ್ ನಿರ್ದೇಶಿಸಿದ್ದು ಬೆಂಗಳೂರು ಮತ್ತು ಮಂಗಳೂರಿನ 20 ಕಲಾವಿದರು ಅಭಿನಯಿಸಲಿದ್ದಾರೆ ಎಂದರು. ಪಾಲಿಕೆ ಮಾಜಿ ಸದಸ್ಯ ಇ ವಿಶ್ವಾಸ್, ಬಿಜೆ ವಿದ್ಯಾಶ್ರೀ, ರೇಖಾ ಸುದ್ದಿಗೋಷ್ಠಿಯಲ್ಲಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ತಿಳಿಸ್ತೀವಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ನಗರದಲ್ಲಿ ಬುಧವಾರ ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನದ ಅಂಗವಾಗಿ ಆಚರಿಸಲಾದ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಸಮುದಾಯದವರು ಶಾಂತಿಯುತವಾಗಿ ಮೆರವಣಿಗೆ ನಡೆಸಿದರು. ಮಧ್ಯಾಹ್ನ 2 ಗಂಟೆಗೆ ಆರಂಭವಾಗಬೇಕಿದ್ದ ಮೆರವಣಿಗೆ ಸಂಜೆ 4:30ಕ್ಕೆ ಆರಂಭಗೊಂಡಿತ್ತು. ಹೊಳೆಹೊನ್ನೂರು ರಸ್ತೆಯ ವೃತ್ತದಿಂದ ಆರಂಭಗೊಂಡ ಮೆರವಣಿಗೆಯಲ್ಲಿ ನಗರದ ವಿವಿಧ ಬಡಾವಣೆಗಳು ಹಾಗೂ ಗ್ರಾಮಾಂತರ ಪ್ರದೇಶಗಳಿಂದ ಸ್ತಬ್ಧ ಚಿತ್ರಗಳೊಂದಿಗೆ ಯುವಕರ ತಂಡಗಳು ತಂಡೋಪತಂಡವಾಗಿ ಆಗಮಿಸಿ ಮೆರವಣಿಗೆಯ ಮುಖ್ಯ ವಾಹಿನಿಯಲ್ಲಿ ಸೇರಿಕೊಂಡವು. ವಿವಿಧ ಮಸೀದಿಗಳು ಮತ್ತು ಮದರಸಗಳ ಮೌಲ್ಯಗಳು, ಮಕ್ಕಳು ಹಾಗೂ ಯುವಕರು ಖುರಾನ್ ಪದ್ಯಗಳನ್ನು ರಾಗಬದ್ಧವಾಗಿ ಹಾಡುತ್ತಾ ಸಾಗಿದರು. ಹಲವು ಯುವಕರು ಧ್ವನಿವರ್ಧಕಗಳಲ್ಲಿ ಕೇಳುಬರುತ್ತಿದ್ದ ಸಂಗೀತದ ಅಬ್ಬರದ ಬೀಟ್ಗಳಿಗೆ ಕುಣಿಯುತ್ತಾ ಸಾಗಿದರು. ರಂಗಪ್ಪ ವೃತ್ತ, ಡಾಕ್ಟರ್ ರಾಜ್ಕುಮಾರ್ ರಸ್ತೆ, ಮಾಧವಚಾರ ವೃತ್ತ ಹಾಗೂ ಮಹಾತ್ಮ ಗಾಂಧಿ ರಸ್ತೆಯ ಮೂಲಕ ಸಾಗಿದ ಮೆರವಣಿಗೆ ಗಾಂಧಿ ವೃತ್ತದ ಬಳಿ ಬಂದಾಗ ಅಲ್ಲಿ ವ್ಯವಸ್ಥೆ ಮಾಡಲಾಗಿದ್ದ ಡಿಜೆ ಸಂಗೀತಕ್ಕೆ ಯುವಕರು ಗಂಟೆಗಟ್ಟಲೆ ಕುಣಿದು ಕುಪ್ಪಳಿಸಿದರು. ಬಳಿಕ ಮೆರವಣಿಗೆ ಸಾದತ್ ದರ್ಗಾ ಬಳಿ ಮುಕ್ತಾಯಗೊಂಡಿತು. ಮೆರವಣಿಗೆ ಆರಂಭಕ್ಕೂ ಮುನ್ನ ಉಸ್ಮಾನಿಯಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದ ರಕ್ತದಾನ ಶಿಬಿರ, ಉಚಿತ ವೈದ್ಯಕೀಯ ಸೇವೆ ಹಾಗೂ ಬಡ ಮಹಿಳೆಯರಿಗೆ ಸೀರೆ ವಿತರಣೆ ಕಾರ್ಯಕ್ರಮಕ್ಕೆ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಬಿಎಸ್ ಗಣೇಶ್ ಚಾಲನೆ ನೀಡಿದರು. ಮೆರವಣಿಗೆ ಸಾಗಿದ ಮಾರ್ಗದಲ್ಲಿ ವಿವಿಧ ಮುಸ್ಲಿಂ ಸಂಘಟನೆಗಳು ಹಾಗೂ ದೇಶಪ್ರೇಮಿ ಟಿಪ್ಪು ಸುಲ್ತಾನ್ ಸಮಿತಿ ವತಿಯಿಂದ ನಾಗರಿಕರಿಗೆ ಉಚಿತ ತಂಪು ಪಾನೀಯ, ಊಟ ಮತ್ತು ಸಿಹಿ ವಿತರಿಸಲಾಯಿತು. ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ ಪೊಲೀಸ್ ಇಲಾಖೆ ವ್ಯಾಪಕ ಬಂದೋಬಸ್ತ್ ಕೈಗೊಂಡಿತ್ತು. ಹೆಚ್ಚುವರಿ ಎಸ್ಪಿ ಕಾರ್ಯಪ್ಪ, ಡಿವೈಎಸ್ಪಿ ಪ್ರಕಾಶ್ ರಾಥೋಡ್ ಹಾಗೂ ಸಿಪಿಐ ನಾಗಮ್ಮ ಸೇರಿದಂತೆ 6 ವೃತ್ತ ನಿರೀಕ್ಷಕರು, 13 ಎಸ್ಐಗಳು, ಪೊಲೀಸ್, ಗೃಹರಕ್ಷಕ ದಳದ ಸಿಬ್ಬಂದಿ ಮತ್ತು 2 ಡಿಆರ್ ತುಕಡಿಗಳ ಸಹಿತ ಸುಮಾರು 600 ಸಿಬ್ಬಂದಿಯನ್ನು ನಿಯೋಜಿಸಲಾಗಿತ್ತು. ಮುಂದಿನ ವಿವರ. ಬೊಮ್ಮನಕಟ್ಟೆಯ ಶ್ರೀ ಅನ್ನಪೂರ್ಣೇಶ್ವರಿ ಸೇವಾ ಸಮಿತಿ ಹಾಗೂ ಶರಾವತಿ ನಗರದ ಶ್ರೀ ಅವಧೂತ ವೆಂಕಟಾರ್ಜುನ ಸೇವಾ ಸಮಿತಿ ಸಂಯುಕ್ತಾಶ್ರಯದಲ್ಲಿ ಆಗಸ್ಟ್ 28ರಂದು ಬೊಮ್ಮನಕಟ್ಟೆಯ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಶ್ರೀ ಸತ್ಯನಾರಾಯಣ ಪೂಜೆ ಹಾಗೂ ಚಂಡಿಕಾ ಹೋಮ ಮತ್ತು ಗುರುವಂದನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ವೆಂಕಟಾರ್ಜುನ ಸೇವಾ ಸಮಿತಿ ಉಪಾಧ್ಯಕ್ಷ ಇ ವಿಶ್ವಾಸ್ ತಿಳಿಸಿದರು. ಪತ್ರಿಕಾಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೈಸೂರಿನ ಅರ್ಜುನ ಅವಧೂತರು ಸಾನ್ನಿಧ್ಯ ವಹಿಸಲಿದ್ದು, ಮೈಸೂರಿನ ರಂಗಲಕ್ಷ್ಮಿ ಅಮ್ಮನವರ ಆಶೀರ್ವಚನದೊಂದಿಗೆ ಗುರುವಂದನೆ ಕಾರ್ಯಕ್ರಮ ನಡೆಯಲಿದೆ ಎಂದರು. ಬೆಳಗ್ಗೆ 9 ಗಂಟೆಗೆ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೆ ಅಭಿಷೇಕ, 10:30ಕ್ಕೆ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೂ ಚಂಡಿಕಾ ಹೋಮ, ಮಧ್ಯಾಹ್ನ 12 ಗಂಟೆಗೆ ಪೂರ್ಣಾಹುತಿ, 12:30ಕ್ಕೆ ಗುರುವಂದನೆ ಕಾರ್ಯಕ್ರಮ, ನಂತರ ಪೂಜ್ಯರ ಆಶೀರ್ವಚನ ಹಾಗೂ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಇರುತ್ತದೆ ಎಂದು ತಿಳಿಸಿದರು. ಬಿಕೆ ಮಾಧವಮೂರ್ತಿ, ಮಂಜುನಾಥ್, ಬಸವರಾಜ್, ವಸಂತ್ ಮತ್ತಿತರರು ಇದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಮೀನುಗಾರಿಕೆ ವೃತ್ತಿ ಅವಲಂಬಿಸಿರುವ ಮೀನುಗಾರರ ಅಭಿವೃದ್ಧಿ ಉದ್ದೇಶದಿಂದ ಗಾಜನೂರು ಅಗ್ರಹಾರದ ಶ್ರೀ ಗಂಗಾ ಪರಮೇಶ್ವರಿ ಮೀನುಗಾರರ ಸಹಕಾರ ಸಂಘದಿಂದ 2.5 ಲಕ್ಷ ಮೀನು ಮರಿಗಳನ್ನು ಬಿತ್ತನೆ ಮಾಡಲಾಯಿತು. ತುಂಗಾ ಜಲಾಶಯದ ಅಂಚಿನಲ್ಲಿರುವ 0.20 ಹೆಕ್ಟರ್ ಮೀನು ಮರಿ ಪಾಲನಾ ಕೊಳದಲ್ಲಿ ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ 10 ಲಕ್ಷ ರೂಪಾಯಿ ಕಾಟ್ಲಾ ಹಾಗೂ ರೋಹು ಜಾತಿಯ ಸ್ಪಾನ್ ಮರಿಗಳನ್ನು ಪಾಲನೆ ಮಾಡಲಾಗಿತ್ತು. ಇವುಗಳಲ್ಲಿ 80-100 ಮಿಲಿಮೀಟರ್ ಗಾತ್ರಕ್ಕೆ ಬೆಳೆದ 2.5 ಲಕ್ಷ ಬಲಿತ ಮೀನು ಮರಿಗಳನ್ನು ಸೋಮವಾರ ಹುಲಿಹಳ್ಳಿ ಕ್ರಾಸ್ ಬಳಿ ಜಲಾಶಯಕ್ಕೆ ಬಿಡಲಾಯಿತು. ಮೀನುಗಾರಿಕೆ ಇಲಾಖೆಯ ಶಿವಮೊಗ್ಗ ವಲಯದ ಜಂಟಿ ನಿರ್ದೇಶಕ ಜಿಎಸ್ ಷಡಾಕ್ಷರಿ, ಜಿಲ್ಲಾ ಮೀನುಗಾರಿಕೆ ಉಪನಿರ್ದೇಶಕ ಜಿಎಂ ಶಿವಕುಮಾರ್, ತಾಲೂಕು ಮೀನುಗಾರಿಕೆ ಸಹಾಯಕ ನಿರ್ದೇಶಕ ಕೆಎಸ್ ರಾಘವೇಂದ್ರ, ಗಾಜನೂರು ಮೀನು ಮರಿ ಪಾಲನಾ ಕೇಂದ್ರದ ಡಾಕ್ಟರ್ ವಿನಯ್ ಕುಮಾರ್ ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ಸಹಕಾರ ಸಂಘದ ಅಧ್ಯಕ್ಷ ಅರಸಯ್ಯ, ಪದಾಧಿಕಾರಿಗಳಾದ ಎಂ ಮಹೇಶ್, ಆಕಾಶ್, ಶಿವಕುಮಾರ್, ಗಂಗಾಧರ್, ಪ್ರಕಾಶ್ ಹಾಗೂ ಶೇಷಾದ್ರಿ ಮೀನು ಮರಿ ಪಾಲನೆ ಮತ್ತು ಬಿತ್ತನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮುಂದಿನ ವಿವರ. ಉಪಗ್ರಹ ಉಡಾವಣೆ, ಸಂವಹನ, ಹವಾಮಾನ ಮುನ್ಸೂಚನೆ, ಕೃಷಿ ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆ, ವಿಪತ್ತು ನಿರ್ವಹಣೆ ಸೇರಿದಂತೆ ದೈನಂದಿನ ಬದುಕಿನ ಅನೇಕ ಕ್ಷೇತ್ರಗಳಿಗೆ ಬಾಹ್ಯಾಕಾಶ ತಂತ್ರಜ್ಞಾನ ಅಪಾರ ಕೊಡುಗೆ ನೀಡುತ್ತಿದೆ ಎಂದು ಪಿಇಎಸ್ ಟ್ರಸ್ಟ್ನ ಆಡಳಿತಾಧಿಕಾರಿ ವೀಣಾ ಸುರೇಶ್ ತಿಳಿಸಿದರು. ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಕಾಲೇಜಿನ ವಿಜ್ಞಾನ ವಿಭಾಗದಿಂದ ಶುಕ್ರವಾರ ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಅಂತರ್ ಕಾಲೇಜು ಪಿಯು ವಿಜ್ಞಾನೋತ್ಸವ ಉದ್ಘಾಟಿಸಿ ಮಾತನಾಡಿದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪ್ರಾಂಶುಪಾಲ ಡಾಕ್ಟರ್ ಜಿಎಂ ಸುದರ್ಶನ್, ಇಂದು ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನದ ಆವಿಷ್ಕಾರಗಳು ಹೆಚ್ಚು ಪ್ರಾಮುಖ್ಯತೆ ಹೊಂದಿವೆ. ಸೃಜನಶೀಲತೆಯು ಹೊಸ ಸಂಶೋಧನೆಗಳಿಗೆ ರಹದಾರಿಯಾಗಿದೆ ಎಂದರು. ಕಾರ್ಯಕ್ರಮದ ಸಂಯೋಜಕಿ ಡಾಕ್ಟರ್ ಯಶಸ್ವಿತಾ ಚೌಹಾಣ್, ಡಾಕ್ಟರ್ ವಿ ಅಶ್ವಿನಿ ಡಿಎಸ್, ರೂಪಾ ಡಿ ಮೋಹನ್, ಡಾಕ್ಟರ್ ಹೆಚ್ ಆರ್ ಮಂಜುನಾಥ್, ರಾಧಿಕಾ, ಹೆಚ್ ಸಿ ಶಾರ್ವಣಿ ಮತ್ತಿತರರು ಇದ್ದರು. ಮುಂದಿನ ವಿವರ. ತಾಲೂಕಿನಲ್ಲಿ ಮಲಯಾಳಿ ಸಮಾಜದವರು ತಿರು ಓಣಂ ಹಬ್ಬವನ್ನು ಬುಧವಾರ ಸಂಭ್ರಮದಿಂದ ಆಚರಿಸಿದರು. ಮಲಯಾಳಿಗರು ಓಣಂ ಹಬ್ಬದ ವಿಶಿಷ್ಟ ಹೂವಿನ ರಂಗೋಲಿಯನ್ನು ಮನೆಯಂಗಳದಲ್ಲಿ ರಚಿಸಿದ್ದು ಗಮನ ಸೆಳೆಯಿತು. ಮನೆ ಸಿಂಗರಿಸಿದ ಮಹಿಳೆಯರು ಕೇರಳದ ಸಂಸ್ಕೃತಿ ಪ್ರತಿಬಿಂಬಿಸುವ ಸಾಂಪ್ರದಾಯಿಕ ಸೀರೆ ಧರಿಸಿ ಹೂವಿನ ರಂಗೋಲಿಗೆ ದೀಪವನ್ನು ಬೆಳಗಿದರು ಹಾಗೂ ಶುಭಾಶಯ ವಿನಿಮಯ ಮಾಡಿಕೊಂಡರು ಹಾಗೂ ವಿಶೇಷ ಭೋಜನ ಸಿದ್ಧಪಡಿಸಿದ್ದರು. ಹಬ್ಬದ ಸಂದರ್ಭದಲ್ಲಿ ಕೃಷಿಕರ ಮೊದಲ ಬೆಳೆ ಕೊಯ್ಲಿಗೆ ಸಿದ್ಧವಾಗುತ್ತದೆ. ಕೃಷಿಗೆ ಸಂಬಂಧಿಸಿ ಮೊದಲ ಬೆಳೆ ಸಂಭ್ರಮದ ಹಬ್ಬವೂ ಇದಾಗಿದೆ. ಮಹಾದಾನಿ ಮಹಾಬಲಿ ಚಕ್ರವರ್ತಿ ವರ್ಷಕ್ಕೊಮ್ಮೆ ಸಿಂಹ ಮಾಸದ ಶ್ರಾವಣ ನಕ್ಷತ್ರದಂದು ಭೂಲೋಕಕ್ಕೆ ಬರುತ್ತಾನೆ ಎಂಬ ನಂಬಿಕೆ ಕೇರಳಿಗರಲ್ಲಿ ಇದೆ. ಈ ಕಾರಣದಿಂದ ಹಬ್ಬ ಪ್ರಾಮುಖ್ಯತೆ ಪಡೆದಿದೆ. ಇದರೊಂದಿಗೆ ಇಂದಿನ ಪೇಟೆ ಸಂಚಾರ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕೇಳುಗರೆ ಗಮನಿಸಿ, ದಿನದ 24 ಗಂಟೆಯೂ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ಶಿವಮೊಗ್ಗ ಆ್ಯಪ್ ಮೂಲಕವಾಗಿ ನಿರಂತರವಾಗಿ ಕೇಳಬಹುದು. ಕೇಳಿರಿ, ಆನಂದಿಸಿರಿ, ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಲು 9686960269 ಈ ಸಂಖ್ಯೆಗೆ ನೀವು ವಾಟ್ಸಪ್ ಮಾಡಬಹುದು. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನಮ್ಮ ಅಂಗಡಿ ಕಡೆ ಬಂದಿಲ್ಲ?
2: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗೆ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದು ತಗೊಂಡು ಹೋಗ್ತೀನಿ ಆಯ್ತಾ?
1: ಓ, ನಿನ್ಗೆ ಇನ್ನು ವಿಷಯನೇ ಗೊತ್ತಿಲ್ಲ ಅಂಗಾರೆ.
2: ಏನು, ಏನ್ ವಿಷಯಮ್ಮ?
1: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
3: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ, ರೆಡಿ ಆಗ್ತಾ ಇದೆ.
4: ಏ, ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
8: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
9: ಶಿವಮೊಗ್ಗದಲ್ಲಿ ಬೆಳ್ಳಿ

0: ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೇರೆ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸ್ನೇಹಿತರೆ, ದಿನವಿಡೀ ಕೆಲಸದ ಜಂಜಾಟ, ಟ್ರಾಫಿಕ್, 108 ಯೋಚನೆಗಳು. ಸಂಜೆ ಮನೆಗೆ ವಾಪಸ್ ಹೋಗ್ತಾ ಇರುವಾಗ ಅಥವಾ ಕಾಫಿ ಕುಡಿಬೇಕಾದ್ರೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಒಂದಲ್ಲ ಒಂದು ಪ್ರಶ್ನೆಯಂತೂ ಓಡ್ತಾ ಇರುತ್ತೆ. ಸೊ ಹಾಗಾಗಿ ಇವತ್ತು ಒಂದು ಸಣ್ಣ ಆತ್ಮಾವಲೋಕನ ಮಾಡ್ಕೊಳ್ಳೋಣ. ವಿಷಯ ನಾನಾಗ್ಲೇ ತಿಳಿಸಿದ ಹಾಗೆ ಸೆಲ್ಫ್ ಅವೇರ್ನೆಸ್ ಅಥವಾ ಆತ್ಮ ಜಾಗೃತಿ. ಸರಳವಾಗಿ ಹೇಳಬೇಕು ಅಂದರೆ ನಮ್ಮ ಬಗ್ಗೆ ನಮಗಿರುವ ಸಂಪೂರ್ಣ ಅರಿವು. ನನ್ನ ಗುಣವೇನು, ನನ್ನ ಬಲವೇನು, ನನ್ನ ದೌರ್ಬಲ್ಯವೇನು, ಕಷ್ಟ ಬಂದಾಗ ನಾನು ಹೇಗೆ ರಿಯಾಕ್ಟ್ ಮಾಡ್ತೀನಿ ಅನ್ನೋದನ್ನ ಯಾವುದೇ ಮುಖವಾಡವಿಲ್ಲದೆ ಒಪ್ಪಿಕೊಳ್ಳುವುದೇ ಸೆಲ್ಫ್ ಅವೇರ್ನೆಸ್ ಅಲ್ವಾ? ಸೊ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಸೆಲ್ಫ್ ಅವೇರ್ನೆಸ್ ಅಥವಾ ಆತ್ಮಾವಲೋಕನ ಅಥವಾ ಸ್ವಯಂ ಜಾಗೃತಿ ಬಗ್ಗೆ ಮಾಹಿತಿ ಇರಲಿದೆ. ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುವುದು ಸಮಾಜದಲ್ಲಿ ಎಷ್ಟು ಮುಖ್ಯ ಅನ್ನೋದನ್ನ ಇವತ್ತು ಹಂತ ಹಂತವಾಗಿ ತಿಳಿಯೋಣ. ಇವತ್ತಿನ ಭಾರತದ ಸಾಮಾಜಿಕ ಪರಿಸ್ಥಿತಿ, ಜನರ ಮಾನಸಿಕ ಒತ್ತಡ, ಸೋಷಿಯಲ್ ಮೀಡಿಯಾ ಪ್ರಭಾವ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯನ್ನ ಕಣ್ಮುಂದಿಟ್ಕೊಂಡು ನಮ್ಮೆಲ್ಲರ ಬದುಕಿಗೆ ಅತ್ಯಂತ ಅಗತ್ಯವಾಗಿರೋ ಸ್ವಯಂ ಜಾಗೃತಿ ಅಂದ್ರೆ ಸೆಲ್ಫ್ ಅವೇರ್ನೆಸ್ ಕುರಿತು ಇವತ್ತಿನ ಈ ಸಂಚಿಕೆಯಲ್ಲಿ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಸ್ವಯಂ ಜಾಗೃತಿ ಅಂತಂದ್ರೆ ಸರಳವಾಗಿ ಹೇಳ್ಬೇಕಪ್ಪ ಅಂದ್ರೆ ನಮ್ಮ ಅಂತರಂಗದ ಕನ್ನಡಿ, ನಮ್ಮ ಆಲೋಚನೆಗಳು, ಭಾವನೆಗಳು, ನಂಬಿಕೆಗಳು, ಬಲಗಳು, ದೌರ್ಬಲ್ಯಗಳು ಹಾಗೂ ನಮ್ಮ ನಡವಳಿಕೆ ಇತರರ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವುದೇ ಸ್ವಯಂ ಜಾಗೃತಿ. ಹಾಗೆ ಸಾಮಾಜಿಕ ಹಿನ್ನೆಲೆ ಹೇಗಿರುತ್ತೆ ಅಂತಂದ್ರೆ, ಇವತ್ತು ನಾವು ಜಗತ್ತಿನ ಎಲ್ಲರ ಬಗ್ಗೆ ತಿಳ್ಕೊಳ್ಬೇಕಪ್ಪ ಅಂತಂದ್ರೆ ಗೂಗಲ್, ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾ ಇದ್ದೀವಿ. ಆದ್ರೆ ನಾನು ಯಾರು, ನನಗೆ ನಿಜವಾಗಿಯೂ ಏನ್ ಬೇಕು ಅಂತ ಯೋಚನೆ ಮಾಡೋದಕ್ಕೆ ಟೈಮೇ ಇಲ್ಲ ಅಲ್ವಾ? ಸ್ವಯಂ ಜಾಗೃತಿ ಇದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ಒತ್ತಡ, ಕೋಪ ಮತ್ತು ನಿರ್ಧಾರಗಳ ಗೊಂದಲದಿಂದ ಹೊರಬರೋದಕ್ಕೆ ಸಾಧ್ಯ. ಇನ್ನ ಇವತ್ತಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಲೈಕ್ಸ್ ಮತ್ತೆ ಕಮೆಂಟ್ಸ್ಗಳ ಮೇಲಿನ ವ್ಯಾಮೋಹ ನಮ್ಮ ಸ್ವಯಂ ಮೌಲ್ಯವನ್ನ ಹೇಗೆ ಹಾಳು ಮಾಡ್ತಾ ಇದೆ ಅಂತಂದ್ರೆ, ಇವತ್ತು ನಮ್ಮ ಭಾರತೀಯ ಯುವ ಜನತೆ ಅನುಭವಿಸ್ತಾ ಇರೋ ದೊಡ್ಡ ಸಮಸ್ಯೆ ಅಂತಂದ್ರೆ ವರ್ಚುಯಲ್ ಅನುಮೋದನೆ ಅಂದ್ರೆ ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಅಂತ ಕರಿತೀವಿ. ಯಾರೋ ಒಬ್ರು ಕೊಡುವ ಲೈಕ್ ಅಥವಾ ಕಮೆಂಟ್ ಮೇಲೆ ನಮ್ಮ ಇಡೀ ದಿನದ ಸಂತೋಷ ಆಧಾರಿತವಾಗಿದೆ. ಸೊ ಇದಕ್ಕೇನಪ್ಪ ಪರಿಹಾರ ಅಂತಂದ್ರೆ, ನಿಮ್ಮ ಮೌಲ್ಯವು ಪರದೆಯ ಮೇಲಿನ ಅಂಕಿ ಅಂಶಗಳಿಂದ ನಿರ್ಧಾರವಾಗೋದಿಲ್ಲ ಸ್ನೇಹಿತರೆ. ಸ್ವಯಂ ಜಾಗೃತಿ ಬೆಳೆಸ್ಕೊಂಡಾಗ ಬೇರೆಯವರ ಮೆಚ್ಚುಗೆಗಿಂತ ನಾನು ಮಾಡಿರುವ ಕೆಲಸ ನನಗೆ ತೃಪ್ತಿ ತಂದಿದೆಯಾ ಅನ್ನೋ ಪ್ರಶ್ನೆ ಮುಖ್ಯವಾಗಿರುತ್ತೆ ಅಲ್ವಾ? ಇನ್ನ ಸಮಾಜದಲ್ಲಿ ಹೆಚ್ಚುತ್ತಾ ಇರೋ ಹೋಲಿಕೆ ಸಂಸ್ಕೃತಿಯಿಂದ ಹೊರ ಬರೋದು ಹೇಗೆ ಅಂದ್ರೆ ಕಂಪ್ಯಾರಿಷನ್ ಕಲ್ಚರ್ ಅಂತ ಹೇಳ್ತೀವಿ, ಇದರಿಂದ ಹೊರಗ್ ಬರೋದು ಹೇಗೆ ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು

ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಎಪಿಸೋಡ್ನಲ್ಲಿ ಸೆಲ್ಫ್ ಅವೇರ್ನೆಸ್ ಅಥವಾ ಆತ್ಮಾವಲೋಕನ ಅಥವಾ ಸ್ವಯಂ ಜಾಗೃತಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಹಾಗಿದ್ರೆ ಬನ್ನಿ, ಇದರ ಬಗ್ಗೆ ಈಗ ಇನ್ನಷ್ಟು ಮಾಹಿತಿಯನ್ನ ತಿಳಿಯೋಣ. ಸ್ನೇಹಿತರೆ, ಸಮಾಜದಲ್ಲಿ ಹೆಚ್ಚುತ್ತಾ ಇರೋ ಹೋಲಿಕೆ ಸಂಸ್ಕೃತಿಯಿಂದ ಹೊರಬರುವುದು ಹೇಗೆ ಅಂದ್ರೆ ಕಂಪ್ಯಾರಿಸನ್ ಕಲ್ಚರ್ ಅಂತ ಹೇಳ್ತೀವಿ, ಇದರಿಂದ ನಾವು ಹೇಗೆ ಹೊರಗೆ ಬರಬಹುದು ಅಂತ ಹೇಳೋದಾದ್ರೆ, ಎಸ್, ವಾಟ್ಸಪ್ ಸ್ಟೇಟಸ್, ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲಿ ಬೇರೆ ಬೇರೆ ಸುಂದರ ಕ್ಷಣಗಳನ್ನ ನೋಡಿ ನನ್ನ ಬದುಕು ಯಾಕೋ ಸರಿ ಇಲ್ಲ ಅಂತ ಕೊರಗ್ತಾ ಇರೋದು ಇವತ್ತಿನ ದೊಡ್ಡ ಸಾಮಾಜಿಕ ರೋಗ ಆಗಿದೆ. ಸೊ ಇದಕ್ಕೆ ಪರಿಹಾರ ಸಿಂಪಲ್ ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸೋದು ಪ್ರತಿಯೊಬ್ಬರ ಜೀವನದ ಹೈಲೈಟ್ ಶೋ ಮಾತ್ರ, ಅವರ ರಿಯಲ್ ಜೀವನವಲ್ಲ. ಸ್ವಯಂ ಜಾಗೃತಿ ಅಂತಂದ್ರೆ ನನ್ನ ಸ್ಪರ್ಧೆ ನೆನ್ನೆಯ ನನ್ನ ಜೊತೆ ಹೊರತು ಬೇರೆಯವರ ಜೊತೆಗಲ್ಲ ಅನ್ನೋದನ್ನ ನೆನಪಿಸುತ್ತೆ. ಹಾಗೆ ಸ್ನೇಹಿತರೆ, ಇನ್ನ ಭಾವನಾತ್ಮಕ ಜಾಗೃತಿ ಅಂತಂದ್ರೆ ಏನು, ಕೋಪ ಮತ್ತು ಒತ್ತಡವನ್ನ ನಿಯಂತ್ರಿಸುವುದು ಹೇಗೆ ಅಂತ ಹೇಳೋದಾದ್ರೆ, ಎಸ್, ಕೋಪ ಬಂದಾಗ ತಕ್ಷಣ ರಿಯಾಕ್ಟ್ ಮಾಡಿರ್ತೀವಿ, ಆದ್ರೆ ಕೋಪ ಯಾಕೆ ಬಂತು ಅಂತ ಯೋಚಿಸಿ ಶಾಂತವಾಗಿ ಸ್ಪಂದಿಸುವುದು ಭಾವನಾತ್ಮಕ ಜಾಗೃತಿ. ಇದಕ್ಕೆ ಪರಿಹಾರ ಇಷ್ಟೇ ಸ್ನೇಹಿತರೆ, ರಸ್ತೆಯಲ್ಲಿ ಯಾರೋ ಹಾರನ್ ಹೊಡೆದಾಗ ಅಥವಾ ಮನೆಯಲ್ಲಿ ಸಣ್ಣ ಗಲಾಟೆಯಾದಾಗ 5 ಸೆಕೆಂಡ್ಗಳ ಕಾಲ ದೀರ್ಘ ಉಸಿರು ತಗೊಂಡು ಯೋಚನೆ ಮಾಡಿ. ಭಾವನೆಗಳನ್ನು ಹತ್ತಿಕ್ಕಬೇಡಿ, ಬದಲಿಗೆ ಅವುಗಳಿಗೆ ಸರಿಯಾದ ಹಾದಿ ತೋರಿಸಿ ಸ್ನೇಹಿತರೆ. ಇನ್ನ ಡಿಜಿಟಲ್ ಅಡಿಕ್ಷನ್ ಇಂದ ಮುಕ್ತಿ ಪಡೆದು ಅಂತರಂಗದ ಧ್ವನಿ ಕೇಳೋದು ಹೇಗೆ ಅಂತ ಹೇಳೋದಾದ್ರೆ, ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡೋದ್ರಿಂದ ನಮ್ಮ ಮೆದುಳು ದಿನದ ಆರಂಭದಲ್ಲೇ ಬೇರೆ ಬೇರೆ ವಿಷಯಗಳಿಂದ ತುಂಬಿ ಹೋಗುತ್ತೆ. ಇದರಿಂದ ಸ್ವಂತ ಚಿಂತನಾ ಶಕ್ತಿ ಕಡಿಮೆಯಾಗುತ್ತೆ. ಹಾಗಾಗಿ ದಿನದಲ್ಲಿ ಕನಿಷ್ಠ 1 ಗಂಟೆ ಡಿಜಿಟಲ್ ಡಿಟಾಕ್ಸ್ ಮಾಡಿ. ಆ ಸಮಯವನ್ನ ಮೌನವಾಗಿ ಕೂರೋದಕ್ಕೆ, ಗಿಡಗಳಿಗೆ ನೀರಾಕೋದಕ್ಕೆ ಅಥವಾ ದಿನಚರಿ ಬರೆಯಲು ಬಳಸ್ಕೊಳ್ಳಿ. ಇದು ನಿಮ್ಮ ಅಂತರಂಗದ ಧ್ವನಿಯನ್ನ ಸ್ಪಷ್ಟವಾಗಿಸುತ್ತೆ. ಇನ್ನ ಇವತ್ತಿನ ಸಮಾಜದಲ್ಲಿ ಸಹಾನುಭೂತಿ, ಎಂಪತಿ ಕಡಿಮೆ ಆಗ್ತಾ ಇದೆ ಅಲ್ವಾ? ಬೇರೆಯವರ ದೃಷ್ಟಿಕೋನದಿಂದ ಯೋಚನೆ ಮಾಡೋದು ಹೇಗೆ ಅಂತಂದ್ರೆ, ಎಸ್, ಇವತ್ತು ಅನೇಕರಲ್ಲಿ ನನಗೇನು, ನನಗೇನ್ ಸಿಗುತ್ತೆ ಎಂಬ ಸ್ವಾರ್ಥ ಹೆಚ್ಚಾಗ್ತಾ ಇದೆ. ರಸ್ತೆಯಲ್ಲಿ ಆಕ್ಸಿಡೆಂಟ್ ಏನಾದರೂ ಆದಾಗ ಸಹಾಯ ಮಾಡೋ ಬದಲು ವಿಡಿಯೋ ಮಾಡುವ ಮನಸ್ಥಿತಿ ಇದಕ್ಕೆ ಸಾಕ್ಷಿ. ಹಾಗಾಗಿ ಸ್ವಯಂ ಜಾಗೃತಿ ಅಂತಂದ್ರೆ ಬರೀ ತನ್ನ ಬಗ್ಗೆ ಯೋಚಿಸೋದಷ್ಟೇ ಅಲ್ಲ, ನನ್ನ ಜಾಗದಲ್ಲಿ ಬೇರೆಯವರಿದ್ದಾರೆ, ಅವರ ನೋವೇನು ಅಂತ ಯೋಚನೆ ಮಾಡೋದು, ಸಮಾಜದಲ್ಲಿ ಧನಾತ್ಮಕ ಬದಲಾವಣೆ ತರೋದಕ್ಕೆ ಈ ಸಹಾನುಭೂತಿಯೇ ಆಧಾರ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗಾದ್ರೆ ನಮ್ಮ ತಪ್ಪುಗಳನ್ನ ಒಪ್ಪಿಕೊಳ್ಳುವ ಧೈರ್ಯ ಬೆಳೆಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಯೋಣ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಎಪಿಸೋಡ್ನಲ್ಲಿ ಸೆಲ್ಫ್ ಅವೇರ್ನೆಸ್ ಅಥವಾ ಆತ್ಮಾವಲೋಕನ ಅಂತ ಹೇಳ್ತೀವಿ, ಅಥವಾ ಸ್ವಯಂ ಜಾಗೃತಿ ಅಂತಲೂ ಹೇಳ್ತೀವಿ. ಸೊ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಸ್ನೇಹಿತರೆ, ಈಗ ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವ ಧೈರ್ಯ ಬೆಳೆಸ್ಕೊಳ್ಳೋದು ಹೇಗೆ ಅಂತ ಹೇಳೋದಾದ್ರೆ, ಸುಮಾರು ಜನರು ತಮ್ಮ ತಪ್ಪುಗಳನ್ನ ಮುಚ್ಚಿಡಲು ಅಥವಾ ಬೇರೆಯವರ ಮೇಲೆ ಗೂಬೆ ಕೂರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದರಿಂದ ಆಂತರಿಕ ನೆಮ್ಮದಿ ಹಾಳಾಗುತ್ತೆ. ಹಾಗಾಗಿ ಮಾನವ ತಪ್ಪು ಮಾಡುವುದು ಸಹಜ, ಅದನ್ನ ಒಪ್ಪಿಕೊಂಡು ತಿದ್ದುಪಡಿ ಮಾಡಿಕೊಳ್ಳುವುದು ಮಹತ್ವದ ಗುಣ. ಸ್ವಯಂ ಜಾಗೃತಿ ಇದ್ದಾಗ ಹೌದು ನನ್ನಿಂದ ತಪ್ಪಾಗಿದೆ, ಇನ್ಮುಂದೆ ಸರಿಪಡಿಸ್ಕೊಳ್ತೇನೆ ಅನ್ನುವ ಮುಕ್ತ ಮನಸ್ಸು ಬೆಳೆಯುತ್ತೆ. ಇನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಶಿಸ್ತು ಮತ್ತು ನಾಗರಿಕ ಜವಾಬ್ದಾರಿ ಕೊರತೆ ಆತ್ಮ ಜಾಗೃತಿಯ ಅಭಾವವೇ ಕಾರಣನ? ಎಸ್, ಖಂಡಿತವಾಗಿಯೂ ಹೌದು ಸ್ನೇಹಿತರೆ. ರಸ್ತೆಯಲ್ಲಿ ಕಸ ಚೆಲ್ಲೋದು, ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡೋದು, ಸಾರ್ವಜನಿಕ ಸ್ಥಳಗಳಲ್ಲಿ ಜೋರಾಗಿ ಮಾತನಾಡೋದು, ಇವೆಲ್ಲವೂ ನಮ್ಮಿಂದಲೇ, ನಮ್ಮ ನಡವಳಿಕೆ ಸಮಾಜಕ್ಕೆ ತೊಂದರೆ ನೀಡ್ತಾ ಇದೆ ಎಂಬ ಜಾಗೃತಿ ಇಲ್ಲದಿರುವುದರಿಂದಲೇ ಆಗ್ತಾ ಇರೋದು. ಸೊ ಹಾಗಾಗಿ ನಮ್ಮ ದೇಶ, ನಮ್ಮ ನಗರ ಸ್ವಚ್ಛವಾಗಿರಬೇಕಾದ್ರೆ ಮೊದಲು ನಾವು ನಿಯಮ ಪಾಲಿಸಬೇಕು ಎಂಬ ಅರಿವು ಪ್ರತಿಯೊಬ್ಬರಲ್ಲೂ ಮೂಡಬೇಕಾಗಿದೆ ಸ್ನೇಹಿತರೆ. ಇನ್ನ ಪೂರ್ವಗ್ರಹ ಪೀಡಿತ ಆಲೋಚನೆಗಳು ಮತ್ತು ಸುಳ್ಳು ಮಾಹಿತಿಗಳಿಂದ ಮುಕ್ತಿ ಪಡೆಯೋದು ಹೇಗೆ ಅಂತ ಹೇಳೋದಾದ್ರೆ, ಇವತ್ತಿನ ವಾಟ್ಸಪ್ ಯುಗದಲ್ಲಿ ಬರೋ ಪ್ರತಿಯೊಂದು ಸುಳ್ಳು ಸುದ್ದಿಯನ್ನು ನಂಬಿ ಜಾತೀಯತೆ, ಧರ್ಮ ಅಥವಾ ಸಿದ್ಧಾಂತಗಳ ಹೆಸರಿನಲ್ಲಿ ದ್ವೇಷ ಹರಡುವುದು ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ಸ್ವಯಂ ಜಾಗೃತಿ ಇರುವ ವ್ಯಕ್ತಿ ಯಾವುದೇ ವಿಷಯ ಬಂದರೂ ಇದು ನಿಜಾನಾ, ಇದರ ಹಿನ್ನೆಲೆ ಏನು ಅಂತ ಪ್ರಶ್ನೆ ಮಾಡ್ತಾನೆ ವಿನಃ ಕುರುಡಾಗಿ ನಂಬೋದಿಲ್ಲ ಅಥವಾ ಶೇರ್ ಮಾಡೋದಿಲ್ಲ ಸ್ನೇಹಿತರೆ. ಇನ್ನ ಉದ್ಯೋಗ ಮತ್ತು ವೈಯಕ್ತಿಕ ಜೀವನದ ಸಮತೋಲನ ಕಾಪಾಡಿಕೊಳ್ಳೋದಕ್ಕೆ ಸ್ವಯಂ ಜಾಗೃತಿ ಹೇಗೆ

ಆಗುತ್ತೆ. ಹಾಗಾಗಿ ಪ್ರಸ್ತುತ ಕ್ಷಣದಲ್ಲಿ ಜೀವಿಸೋದನ್ನ ಕಲಿಯಿರಿ. ಋಣಾತ್ಮಕ ಆಲೋಚನೆ ಬಂದಾಗ ಅದನ್ನ ಒಂದು ಕಾಗದದಲ್ಲಿ ಬರೆದು ಹರಿದು ಹಾಕಿ. ಈ ಆಲೋಚನೆ ನನ್ನ ಮೇಲುಸ್ತುವಾರಿ ವಹಿಸೋದಕ್ಕೆ ನಾನು ಬಿಡೋದಿಲ್ಲ ಅಂತ ನಿಮಗೆ ನೀವೇ ಹೇಳ್ಕೊಳ್ಳಿ ಸ್ನೇಹಿತರೆ. ಸೊ ದೈನಂದಿನ ಜೀವನದಲ್ಲಿ ಆತ್ಮ ಜಾಗೃತಿಯನ್ನ ಬೆಳೆಸ್ಕೊಳ್ಳೋದಕ್ಕೆ ಒಂದು 5 ಸರಳವಾದ ಪ್ರಾಯೋಗಿಕ ಹೆಜ್ಜೆಗಳು ಯಾವುದು ಅಂತ ಹೇಳೋದಾದ್ರೆ, ದಿನಚರಿ ಬರೆಯೋದು. ಪ್ರತಿದಿನ ರಾತ್ರಿ ನಿಮ್ಮ ದಿನದ ಭಾವನೆಗಳನ್ನ ಬರೆದಿಡಿ. ದಿನಕ್ಕೆ ಕನಿಷ್ಠ 10 ನಿಮಿಷ ಮೌನವಾಗಿ ಕೂರಿ ಸ್ನೇಹಿತರೆ. ಹಾಗೆ ನಿಮ್ಮ ಆಪ್ತರಿಂದ ನಿಮ್ಮ ಬಗ್ಗೆ ಪ್ರಾಮಾಣಿಕ ಅಭಿಪ್ರಾಯ ಕೇಳ್ಕೊಳ್ಳಿ. ನಂತರ ನಿಮ್ಮ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಗಳನ್ನ ಬರೆದುಕೊಳ್ಳಿ. ನಂತರ ದಿನವೂ ನಿಮಗೆ ಸಿಕ್ಕಿರೋ ಒಂದೊಳ್ಳೆ ವಿಷಯಗಳಿಗೆ ಧನ್ಯವಾದ ಅರ್ಪಿಸಿ. ಸ್ನೇಹಿತರೆ, ಬದಲಾವಣೆ ಅನ್ನೋದು ಬೇರೆ ಎಲ್ಲೂ ಇಲ್ಲ ಸ್ನೇಹಿತರೆ, ಅದು ನಮ್ಮ ಒಳಗಡೆಯೇ ಇರುತ್ತೆ. ನಮ್ಮ ಅಂತರಂಗವನ್ನು ನಾವು ಜಾಗೃತಗೊಳಿಸಿದಾಗ ಮಾತ್ರ ಅದು ಒಂದು ಸುಂದರ ನೆಮ್ಮದಿಯ ಸಮಾಜವನ್ನು ನಿರ್ಮಿಸಲು ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಸೆಲ್ಫ್ ಅವೇರ್ನೆಸ್, ಸ್ವಯಂ ಜಾಗೃತಿ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 to 8:00. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
5: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
6: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು. ನೋಡೋದಕ್ಕೆ ಭಯ ಆಯ್ತು.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538897698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
7: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರೆ ಅಂತಂದ್ರೆ ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಆ್ಯಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ ನ ನಾವಿಲ್ಲಿ ಓದ್ತೀವಿ. ಅಂಡ್ ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686 8609 9682 ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಿಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ, ನಮ್ಮ ಭೂಮಿಯ ಮೇಲೆ ಎಷ್ಟೊಂದು ಅಚ್ಚರಿಗಳು ನಡೀತದೆ, ಹಾಗೆ ನಮ್ಮ ಭೂಮಿಯ ಒಳಗಡೆ ಕೂಡ ಅಷ್ಟೇ ಅಚ್ಚರಿಯ ವಿಚಾರಗಳಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅಂತಹದ್ರಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಮೈನಿಂಗ್ ಅನ್ನುವಂಥದ್ದನ್ನು ನೀವು ಕೇಳಿದಿರಾ? ಸೊ ಮೈನಿಂಗಲ್ಲಿ ಚಿನ್ನವನ್ನು ಗಣಿಗಾರಿಕೆ ಮಾಡಿ ಅಥವಾ ಅದಿರನ್ನು ಗಣಿಗಾರಿಕೆ ಮಾಡಿ ಮೆಟಲ್ಗಳನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಸೊ ನಾವು ಬಳಕೆ ಮಾಡ್ತಾ ಇದ್ದೀವಿ. ಈ ಎಲ್ಲ ಅಚ್ಚರಿಗಳನ್ನು ನಾವು ನೋಡ್ತೀವಿ ಅಂತಂದರೆ ನಮ್ಮ ಈ ಜಗತ್ತು ಎಷ್ಟು ವಿಸ್ಮಯವಾಗಿದೆ ಅಂತ ಅನಿಸುತ್ತೆ ಅಲ್ವಾ? ಸೊ ಹಾಗಾಗಿ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯವನ್ನು ಹೇಳೋದಕ್ಕೆ ಬಂದಿದ್ದೀನಿ. ಏನಪ್ಪಾ ಅಂತಂದರೆ, 99% ಚಿನ್ನ ಭೂಮಿಯ ಎಲ್ಲಿ ಅಡಗಿದೆ ಅನ್ನೋದು ನಿಮಗೇನಾದ್ರು ಗೊತ್ತಿದೆಯಾ? ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಅದನ್ನು ಹೇಳ್ತಾ ಇದ್ದೀನಿ. ಆ್ಯಂಡ್ ವಿಜ್ಞಾನಿಗಳು ಕೂಡ ಈ ಒಂದು ಸಂಶೋಧನೆಯಲ್ಲಿ ಸತ್ಯವನ್ನು ಬಹಿರಂಗಪಡಿಸಿದರೆ ಆ ವಿಷಯ ಏನೋ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕೇಳಬಹುದು. ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಇರಿ. ಆ್ಯಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ, 99% ಚಿನ್ನ ಭೂಮಿಯ ಮೇಲೆ ಎಲ್ಲಿ ಅಡಗಿದೆ ಅನ್ನೋದು ಎಷ್ಟೇ ಜನಕ್ಕೆ ಗೊತ್ತಿಲ್ಲ. ಆ್ಯಂಡ್ ಇದನ್ನು ವಿಜ್ಞಾನಿಗಳು ಸಂಶೋಧನೆಯ ಮೂಲಕ ಸತ್ಯವನ್ನು ಬಹಿರಂಗಪಡಿಸಿದ್ದಾರೆ. ಅದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ಹೇಳ್ತಾ ಇದ್ದೀನಿ. ಆ್ಯಂಡ್ ನಿಮಗೇನಾದ್ರು ಗೊತ್ತಿದ್ರೆ, ನಿಮ್ಮ ಮನೆ ಸುತ್ತಮುತ್ತ ಅಥವಾ ನಿಮಗೆ ಗೊತ್ತಿರೋ ಹಾಗೆ ಎಲ್ಲಾದರೂ ಚಿನ್ನ ಸಿಗುತ್ತೆ ಅಂತ ಗೊತ್ತಾದರೆ ಅದ್ರ ಬಗ್ಗೆ ನಮಗೂ ಕೂಡ ಮೆಸೇಜ್ ಮಾಡಿ. ಎನಿವೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಚಾರದ ಬಗ್ಗೆ ನಾನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ನಮಗೆಲ್ಲ ಗೊತ್ತಿರೋ ಹಾಗೆ KGF ಅನ್ನೋದು ಚಿನ್ನದ ಗಣಿ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಆ್ಯಂಡ್ KGF ಚಿನ್ನದ ಗಣಿ ರೀತಿಯಲ್ಲಿ ಎಲ್ಲ ಕಡೆ ಚಿನ್ನ ಸಿಗಲ್ಲ. ಹಾಗಾದರೆ ಚಿನ್ನ ಎಲ್ಲಿದೆ ಅಂಥೇಳಿ ವಿಜ್ಞಾನಿಗಳ ತಂಡ ಸತತವಾಗಿ ಸಂಶೋಧನೆಯನ್ನು ನಡೆಸಿ ಅಧ್ಯಯನದ ವರದಿಯನ್ನು ಕೊಟ್ಟಿದ್ದಾರೆ. ಸೊ ಇವತ್ತು ಈ ಒಂದು ಇಂಟ್ರೆಸ್ಟಿಂಗ್ ಆಗಿರುವ ವಿಷಯನ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಚಿನ್ನದ ಕೈಗೆಟುಕೋದಷ್ಟು, ಈಗ ನಮಗೆಲ್ಲ ಗೊತ್ತಿದೆ ಚಿನ್ನ ಕೈಗೆಟುಕೋದಷ್ಟು, ಈಗ ನಮಗೆಲ್ಲ ಗೊತ್ತಿದೆ ಚಿನ್ನ ಕೈಗೆಟುಕೋದಷ್ಟು ದುಬಾರಿ ಆಗಿದೆ ಅಂಥೇಳಿ. ಭಾರತದ ಚಿನ್ನದ ಗಣಿಗಳಲ್ಲಿ ಸಾಕಷ್ಟು ಪ್ರಮಾಣದ ಚಿನ್ನ ಸಿಗ್ತಾ ಇಲ್ಲ ಅಂಥೇಳಿ. ಹಾಗೆಯೇ ಹೊಸದಾಗಿ ಗಣಿಗಾರಿಕೆ ಮಾಡೋದಕ್ಕೆ ಸಂಶೋಧನೆಗಳು ಕೂಡ ನಡೀತಾ ಇದೆ. ಇದರ ನಡುವೆ ವಿಶ್ವವಿದ್ಯಾಲಯದ ವಿಜ್ಞಾನಿಗಳ ತಂಡ ನಡೆಸಿದಂತಹ ಸಂಶೋಧನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ಬಹಿರಂಗ ಆಗಿದೆ ಅಂತಲೇ ಹೇಳ್ಬೋದು. ಭೂಮಿಯಲ್ಲಿ ಅಪಾರ ಪ್ರಮಾಣದ ಚಿನ್ನದ ನಿಧಿ ಸೇರಿದಂತೆ ಇತರ ಲೋಹಗಳಿವೆ ಅನ್ನೋದು ಪತ್ತೆ ಆಗಿದೆ. ಅದರಲ್ಲೂ ಕೂಡ 99.999% ಚಿನ್ನ ನಮ್ಮ ಭೂಗರ್ಭದಲ್ಲಿ ಇದೆ ಅಂಥೇಳಿ ಹೇಳಿದ್ದಾರೆ. ಸೊ ಅದರ ರೀತಿಯಲ್ಲಿ ನೋಡ್ತೀವಿ ಅಂತಂದರೆ, ಜರ್ಮನಿಯ ಗೋಟಿಂಗೆನ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಸಂಶೋಧನೆ ಮಾಡಿ ಈ ಸಂಶೋಧನಾ ವರದಿಯನ್ನು ನೇಚರ್ ಮ್ಯಾಗ್ಝಿನ್ನಲ್ಲಿ ಪ್ರಕಟ ಮಾಡಿದ್ದಾರೆ. ಭೂಮಿಯೊಳಗೆ ಚಿನ್ನ ಎಲ್ಲಿದೆ ಅನ್ನೋ ಕುತೂಹಲಕ್ಕೆ ಉತ್ತರ ಏನಪ್ಪ ಅಂತಂದರೆ, ಭೂಮಿಯ ಶೇಕಡ 99.999% ಚಿನ್ನ ಭೂಗರ್ಭದಲ್ಲೇ ಇದೆ. ವಿಜ್ಞಾನಿಗಳ ವರದಿ ಪ್ರಕಾರ ಭೂಮಿಯಿಂದ ಸುಮಾರು 3,000 ಕಿಲೋಮೀಟರ್ ಆಳದಲ್ಲಿ ಅತ್ಯಂತ ಕಠಿಣ ಬಂಡೆಗಳಿದ್ದಾವೆ. ಇದರ ಕೆಳಗಡೆ ಭೂಮಿಯ ಲೋಹಿಯ ಗರ್ಭದಲ್ಲಿ ಚಿನ್ನ ಇದೆ ಅಂಥೇಳಿ ಸಂಶೋಧನೆ ತಿಳಿಸ್ಕೊಟ್ಟಿದೆ ಅಂತ ಹೇಳ್ತಾರೆ. ಈ ಸಂಶೋಧನೆಯಲ್ಲಿ ಮತ್ತೊಂದು ಪ್ರಮುಖ ವಿಚಾರ ಕೂಡ ಬಯಲಾಗಿದೆ ಅಂತಲೇ ಹೇಳ್ಬೋದು. ಭೂಗರ್ಭದಲ್ಲಿರುವಂತಹ ಅಪಾರ ಸಂಪತ್ತು ಅದರ ಮೇಲಿರುವಂತಹ ಮ್ಯಾಂಟಲ್ ಪದರದಿಂದ ಸಂಪೂರ್ಣವಾಗಿ ಬೇರ್ಪಟ್ಟಿದೆ ಅಂಥೇಳಿ ನಂಬಲಾಗುತ್ತೆ. ಆದರೆ ಹೊಸ ಸಂಶೋಧನೆಯಲ್ಲಿ ಲೋಹದ ಅಂಶಗಳು ಮೇಲ್ಭಾಗದ ಮ್ಯಾಂಟಲ್ ಪದರಕ್ಕೆ ಸೋರಿಕೆ ಆಗ್ತಾ ಇದೆ ಅನ್ನೋದು ಬಯಲಾಗಿದೆ. ಇನ್ನು ಹವಾಯ್ ದ್ವೀಪದ ಪರ್ವತಗಳ ಜ್ವಾಲಾಮುಖಿಗಳ ಅಧ್ಯಯನ ನಡೆಸಿದಾಗ ಈ ವಿಚಾರ ಬಯಲಾಗಿದೆ. ರುಥೇನಿಯಂ ಸೋಟೋಪ್ ಪತ್ತೆಯಾಗಿದೆ. ರುಥೇನಿಯಂ ಲೋಹ ಭೂಮಿಯ ಮೇಲ್ಮೈಗಿಂತ ಭೂಗರ್ಭದಲ್ಲಿ ಹೆಚ್ಚಾಗಿದೆ ಅಂತ ಹೇಳ್ತಾರೆ. 4.5 ಕೋಟಿ ಶತಕೋಟಿ ವರ್ಷಗಳ ಹಿಂದೆ ಭೂಮಿ ರೂಪುಗೊಂಡಾಗ ಚಿನ್ನದೊಂದಿಗೆ ಬಂಧಿಯಾಗಿರುವ ರುಥೇನಿಯಂ ಲೋಹಕ್ಕೂ ಕೂಡ ಉಲ್ಕಾಪಾತಗಳ ಮೂಲಕ ಪತ್ತೆಯಾದ ರುಥೇನಿಯಂಗೂ ಕೆಲ ವ್ಯತ್ಯಾಸಗಳಿದ್ದಾವೆ. ಲಾವಾ ಬಂಡೆಗಳಲ್ಲಿ ಪತ್ತೆಯಾದಂತಹ ರುಥೇನಿಯಂ ಲೋಹ ಭೂಗರ್ಭದಿಂದ ಹೊರಬಂದಂತಹ ಲೋಹ ಆಗಿದೆ ಅನ್ನೋದು ಅಧ್ಯಯನದಿಂದ ಸ್ಪಷ್ಟಪಡಿಸಲಾಗಿದೆ. ಹಾಗಾದರೆ ಈ ಭೂಗರ್ಭದ ಚಿನ್ನದ ಗಣಿಗಾರಿಕೆ ಸಾಧ್ಯ ಆಗುತ್ತಾ ಅನ್ನೋದು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಆ್ಯಂಡ್ ನಿಮಗೆ ಇದ್ರ ಬಗ್ಗೆ ಏನನ್ಸುತ್ತೆ, ನೀವು ಕೂಡ ನಮಗೆ ವಾಟ್ಸಪ್ಪಲ್ಲಿ ಕಮೆಂಟ್ನ ಮಾಡ್ಬೋದು, ಮೆಸೇಜ್ನ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ, ನಾನ್ ದೊಡ್ಡಾದ್ಮೇಲೆ ಡಾಕ್ಟರ್ ಆಗ್ತೀನಿ.
1: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
0: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
1: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
2: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
1: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
6: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ಶಿವಮೊಗ್ಗ, ಶುಭ ಸಂಜೆ. ನೀವ್ ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡ್ಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಎಲ್ರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಕಾಫಿ ಟೀ ಆಯ್ತಾ? ಏನ್ ಸಮಾಚಾರ? ನಂದಂತೂ ಕಾಫಿ ಆಯ್ತು ರೀ, ಹಾಗಾಗಿ ಕಾರ್ಯಕ್ರಮ ನಡ್ಸ್ಕೊಡೋಕು ಬಂದಿದ್ದೀನಿ. ಸಮಯ 6:30 ಆಯ್ತು, ಅಂದ್ಮೇಲೆ ಆರ್ಜೆ ಅರ್ಪಿತಾ ಕೂಡ ಬರಲೇಬೇಕು, ಕಾರ್ಯಕ್ರಮ ನಡ್ಸ್ಕೊಡ್ಲೇಬೇಕು. ನಿಮ್ಮೆಲ್ರಿಗೂ ಕೂಡ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಪ್ರತಿ ಒಂದು ದಿನ ಕೂಡ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಹಾಗೆ ಮಾಹಿತಿಯನ್ನ ಕೊಡ್ತಾ ಇರ್ತೀವಿ. ಸಂಜೆ ಆದ್ರೆ ಸಾಕು, ಎಲ್ರಿಗೂ ಕಾಫಿ ಟೀ ಕುಡಿಬೇಕು ಅನ್ಸೋದು ಕಾಮನ್. ಹಾಗೆ ಕೆಲವರಂತೂ ಕಾಫಿ ಟೀಗೆ ತುಂಬಾನೇ ಅಡಿಕ್ಟ್ ಆಗಿರ್ತಾರೆ. ಹೀಗೆಲ್ಲ ಇರುವಾಗ ಕಾಫಿ ಟೀ ಶಾಪ್ ಬಿಸ್ನೆಸ್ ಹೇಗೆಲ್ಲ ಮಾಡ್ತಾರೆ, ಏನು ಇದರಿಂದ ಪ್ರಾಫಿಟ್ ಗಳಿಸ್ಬೋದಾ, ಜೀವನದಲ್ಲಿ ಇಂಪ್ರೂವ್ ಆಗ್ಬೋದಾ, ಈ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಕೊಡೋದಕ್ಕಾಗಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಗಣೇಶ ದರ್ಶಿನಿಯ ಓನರ್ ಆದಂತ ಅರುಣ್ ಕುಮಾರ್ ಅವರಿದ್ದಾರೆ. ಅವ್ರ ಜೊತೆ ಮಾತಾಡೋಣ, ಅವರ ಬಿಸ್ನೆಸ್ ಜರ್ನಿಯನ್ನ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಅರುಣ್ ಕುಮಾರ್ ಅವರೇ, ನಮಸ್ತೆ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ.
8: ನಮಸ್ಕಾರ.
7: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
8: ಸ್ವಾಗತ.
7: ಓಕೆ, ಅರುಣ್ ಕುಮಾರ್ ಅವರೇ, ಹೇಗಿದ್ದೀರಾ?
8: ಆರಾಮಿದ್ದೀನಿ.
7: ಆರಾಮಿದ್ದೀರಾ? ಕಾಫಿ ಟೀ ಆಯ್ತಾ?
8: ಆಯ್ತು.
7: ಆಯ್ತು. ಓಕೆ, ನಮಗೆ ಮೊದಲನೇದಾಗಿ ನಿಮ್ಮ ಪರಿಚಯವನ್ನ ಮಾಡ್ಕೊಡಿ ಸರ್. ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದಲ್ಲ ಎಲ್ಲಿ?
8: ಕುಂದಾಪುರ ಕಮಲಶಿಲೆ ಅಂತ.
7: ಅಲ್ಲಿ ಓದಿದ್ದ? ಏನ್ ಓದಿದ್ರಿ?
8: SLC ಆಗಿದೆ.
7: SLC ಆದ್ಮೇಲೆ ಏನ್ ಮಾಡಿದ್ರಿ?
8: ಕ್ಯಾಂಟೀನ್ ಇದೆ ಹೋಟೆಲ್, ಬೇರೆ ಬೇರೆಯವ್ರ ಹೋಟೆಲ್ ಅಲ್ಲಿ ಇದ್ದ, ಆಮೇಲೆ ನಾನು ಮಾಡಿದ್ದೆ.
7: ಓಕೆ, SLC ಆದಮೇಲೆ ಬೇರೆ ಕ್ಯಾಂಟೀನ್ ಹತ್ರ ಕೆಲಸ ಮಾಡ್ತಿದ್ರಿ, ನಂತರದಲ್ಲಿ ನೀವೇ ಸ್ವಂತವಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ. ಸೊ ಬೇರೆಯವ್ರ ಹತ್ರ ಕೆಲಸ ಮಾಡುವಾಗ ಯಾಕೆ ಸರ್ ನಿಮಗೆ ನೀವೇ ಸ್ವಂತವಾಗಿ ಬಿಸ್ನೆಸ್ ಮಾಡಬೇಕು ಅಂತ ಅನ್ನಿಸ್ತು?
8: ಅವರ ಕಿರಿಕಿರಿ, ಆ ಕಷ್ಟ, ಅದೆಲ್ಲ ನೋಡಿ ಸ್ವಂತ ಮಾಡಬೇಕಂತ.
7: ಬೇರೆ ಹತ್ರ ಕೆಲಸ ಮಾಡುವಾಗ ಕಿರಿಕಿರಿ ಅನಿಸಿತ್ತು, ಅದಕ್ಕಾಗಿ ನೀವೇ ಸ್ವಂತವಾಗಿ ಯಾಕೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಅಂತ ಸ್ಟಾರ್ಟ್ ಮಾಡಿದ್ರಿ. ಓಕೆ, ನಮಗೀಗ ಈ ಒಂದು ಗಣೇಶ ದರ್ಶಿನಿ ಬಗ್ಗೆ ಹೇಳಿ, ಎಷ್ಟು ವರ್ಷ ಆಯಿತು ಈ ಒಂದು ದರ್ಶಿನಿ ಪ್ರಾರಂಭ ಆಗಿ?
8: 13 ವರ್ಷ ಆಯಿತು.
7: 13 ವರ್ಷ ಆಯಿತು. ಏನೇನು ಮಾಡ್ತೀರಾ ಸರ್ ಇಲ್ಲಿ?
8: ಮೊದಲು ತಿಂಡಿ ಮಾಡ್ತಿದ್ದೆ, ಈಗ ಟೀ ಕಾಫಿ ಮಾತ್ರ.
7: ಓಕೆ, ಮೊದಲು ತಿಂಡಿ ಎಲ್ಲ ಮಾಡ್ತಿದ್ರಿ, ಈಗ ಕಾಫಿ ಟೀ ಅಷ್ಟೇ ಮಾಡೋದು. ಇದೇ ಜಾಗದಲ್ಲೇ ಮಾಡೋದಾ ಸರ್?
8: ಇದೇ ಜಾಗದಲ್ಲಿ.
7: ಬೆಳಗ್ಗೆ
8: ಕೆಳಗಡೆ ಇತ್ತು, ಈಗ ಇಲ್ಲಿ ಮಾಡಿ.
7: ಇಲ್ಲಿಗೆ ಬಂದ್ರಿ. ಬೆಳಗ್ಗೆ ಎಷ್ಟೊತ್ತಿಂದ ರಾತ್ರಿ ಎಷ್ಟು ತನಕ ಇರುತ್ತೆ?
8: ಬೆಳಿಗ್ಗೆ 7:30 ರಾತ್ರಿ 8:00.
7: ಬೆಳಗ್ಗೆ ಆಲ್ಮೋಸ್ಟ್ 7:30 ರಾತ್ರಿ 8:00 ತನಕ ಕೂಡ ಇರುತ್ತೆ. ಓಕೆ ಅರುಣ್ ಸರ್, ಈಗ ಬೆಳಗ್ಗೆ ಆಲ್ಮೋಸ್ಟ್ 7:30 ರಾತ್ರಿ 8:00 ತನಕನು ಕೂಡ ಕಾಫಿ ಟೀ ಬಿಸ್ನೆಸ್ಸೇ ಮಾಡ್ತೀರಾ? ದಿನಕ್ಕೆ ಎಷ್ಟು ಲೋಟ ಕಾಫಿ ಟೀ ಸೇಲ್ ಮಾಡ್ಬೋದು ಸರ್?
8: 200-300 ಮಾಡ್ತೀನಿ.
7: ಸೂಪರ್. 200-300 ಲೋಟ
8: ಆಫೀಸ್ ಇದಾವೆ, ಆಫೀಸಿಂದ ನಾ ಮಾಡ್ತಾ ಇರೋದು.
7: ಸೊ ಸುತ್ತಮುತ್ತಲಿರುವಂತಹ ಆಫೀಸ್ ಅವ್ರು ಎಲ್ಲರೂ ಕೂಡ ಇಲ್ಲಿಗೆ ಬರ್ತಾರೆ.
8: ಕಳಿಸ್ತೀವಿ ಅವರೇ ಟೀ, ಲೆಮನ್ ಟೀ.
7: ನೀವು ಅಲ್ಲಿ ಕಳಿಸ್ತೀರಾ?
8: ನಾನು ಅಲ್ಲಿ ಹೋಗ್ತೀನಿ, ಅವರು ಇಲ್ಲಿ ಬರ್ತಾರೆ.
7: ಓಕೆ, ನಿಮ್ಮ ಜೊತೆ ಕೆಲಸಗಾರರು ಅಂತ ಯಾರು ಇದ್ದಾರಾ? ನೀವೇ ಹೋಗೋದು? ಇಲ್ಲಿ ಬಿಟ್ಬಿಟ್ಟು ನೀವು ಹೋಗ್ತೀರಾ? ಇಲ್ಲಿ ಸೇಫ್ಟಿ ಇದೆಯಾ? ಓಕೆ, ಇಲ್ಲಿ ನಮ್ಮ ಗಣೇಶ ದರ್ಶಿನಿಯಲ್ಲಿ ಏನೇನೆಲ್ಲ ಸಿಗುತ್ತೆ ಸರ್?
8: ಓಟ್ಬಳೆ, ಬಿಸ್ಕೆಟ್, ಟೀ, ಕಾಫಿ.
7: ಕಾಫಿ ಟೀಯಲ್ಲಿ ಟೀಯಲ್ಲಿ ಬೇರೆ ಬೇರೆ ಟೀಗಳಿದೆಯಾ?
8: ಲೆಮನ್ ಟೀ, ಗ್ರೀನ್ ಟೀ.
7: ಲೆಮನ್ ಟೀ, ಗ್ರೀನ್ ಟೀ ಕೂಡ ಇಟ್ಕೊಂಡಿದ್ದೀರಾ? ಒಂದು ಲೋಟ ಟೀಗೆ ಎಷ್ಟು ಚಾರ್ಜ್ ಮಾಡ್ತೀರಾ ಸರ್?
8: 6-7 ರೂಪಾಯಿ ಅಷ್ಟೇ.
7: 6-7 ರೂಪಾಯಿ ಈಗಲೂ ಕೂಡ ಒಂದು ಲೋಟ ಟೀಗೆ 6-7 ರೂಪಾಯಿ ಯಾಕೆ ಸರ್ ಜಾಸ್ತಿ ಮಾಡಿಲ್ಲ?
8: ಮಾಡಲಿಲ್ಲ, ಅದೇ ಲೆವೆಲ್ ಹೋಗ್ತಾ ಇದೆ. ಆಫೀಸಲ್ಲಿ ಮಾತ್ರ 8-9 ಹಾಕ್ತಾರೆ.
5: ಇಲ್ಲಿಗೆ ಬರೋರ ಹತ್ರ 6 ರೂಪಾಯಿ 7 ರೂಪಾಯಿನ ಈಗಲೂ ಕೂಡ ಮಾರ್ತಿದ್ದೀರಾ? ಓಕೆ ಸರ್, ಈಗ ಎಲ್ಲ ಕಡೆ ಒಂದು ಕಾಫಿ ಟೀಗೆ 10 ರೂಪಾಯಿ 20 ರೂಪಾಯಿ ಎಲ್ಲ ತಗೊಳ್ತಾರೆ, ನೀವಿಷ್ಟು ಕಡಿಮೆ ಬೆಲೆ ತಗೊಳ್ತಿರಲ್ಲ,
7: ನಿಮಗೆ ಪ್ರಾಫಿಟ್ ಆಗುತ್ತಾ ಸರ್?
8: ನಂಗೆ ಆಗಿದೆ.
5: ಆಗಿದೆ.
7: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಈಗಿನ ಕಾಲದಲ್ಲಿ ಒಂದು ಕಾಫಿ ಟೀಗೆ 10 ರೂಪಾಯಿಂದ ಪ್ರಾರಂಭ ಆದ್ರೆ 100-500 ಸಾವಿರಗಟ್ಟಲೆ ಕೂಡ ಚಾರ್ಜ್ ಮಾಡುವಂತಹ ಸಮಯದಲ್ಲಿ ಕೂಡ ಈಗಲೂ ಒಂದು ಲೋಟ ಕಾಫಿ ಅಥವಾ ಟೀಗೆ 6-7 ರೂಪಾಯಿ ಚಾರ್ಜ್ ಮಾಡುವಂತಹ ಗಣೇಶ ದರ್ಶಿನಿಯ ಮಾಲೀಕರಾಗಿರುವಂತಹ ಅರುಣ್ ಕುಮಾರ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಹಾಗೆ ಇವ್ರ ಜೊತೆ ಮಾತಾಡೋಕೆ ಇನ್ನಷ್ಟು ವಿಷಯಗಳು ಬಾಕಿ ಇದೆ, ಖಂಡಿತವಾಗ್ಲೂ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಸಾಂಗ್ ಅನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಸೊ ಕೇಳುಗರೆ, ಇವತ್ತಿನ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಕಾಫಿ ಟೀ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ವಿ. ಹಾಗೆ 13 ವರ್ಷದಿಂದ ಗಣೇಶ ದರ್ಶಿನಿಯನ್ನ ನಡೆಸ್ಕೊಂಡು ಬರ್ತಾ ಇರುವಂತಹ ಅರುಣ್ ಕುಮಾರ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆನ ಮುಂದುವರೆಸೋಣ. ಯಾಕಂದ್ರೆ ಈಗಲೂ ಕೂಡ ಒಂದು ಕಾಫಿಗೆ 6-7 ರೂಪಾಯಿ ಅಷ್ಟೇ ಇಸ್ಕೊಳ್ಳುವಂತ ಅರುಣ್ ಕುಮಾರ್ ಅವರು ತುಂಬಾ ವಿಶೇಷ ಅನ್ನಿಸ್ತಾರೆ ಅಲ್ವಾ? ಹಾಗಿದ್ರೆ ಅರುಣ್ ಕುಮಾರ್ ಸರ್, ಮತ್ತೊಮ್ಮೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನೀವು ಒಂದು ದಿನಕ್ಕೆ ಎಷ್ಟು ಲೋಟ ಕಾಫಿ ಟೀ ಅನ್ನ ಸೇಲ್ ಮಾಡಬಹುದು, ಹಾಗೆ ಎಷ್ಟು ಲೀಟರ್ ಹಾಲು ತರಿಸ್ತೀರಾ ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ?
3: 2 ಲೀಟರ್, ಈಗ 6-7 ಲೀಟರ್.
2: ಮೊದಲು 10 ಲೀಟರ್ ತರಿಸ್ಕೊಳ್ತಿದ್ರೆ ಈಗ 6-7 ಲೀಟರ್ ತರಿಸ್ಕೊಳ್ತೀರಾ. ಓಕೆ, ನಿಮ್ಮ ಹತ್ರ ಫ್ರಿಡ್ಜ್ ಏನಾದ್ರೂ ಇದೆಯಾ ಅಥವಾ ಹಾಲುಗಳನ್ನ ಹೇಗೆ ಸ್ಟೋರ್ ಮಾಡ್ತೀರಾ?
3: ಇಲ್ಲೇ ನಂದಿನಿ ಬೂತ್ ಅಲ್ಲ ಪಕ್ಕದಲ್ಲಿ.
2: ಸೊ ಇಲ್ಲೇ ಖಾಲಿ ಆದಾಗ ಹೋಗಿ ತಗೊಂಡು ಬರ್ತೀರಾ? ಓಕೆ. ಹಾಗೇನೆ ಅರುಣ್ ಕುಮಾರ್ ಸರ್, ಈ ಒಂದು ವ್ಯಾಪಾರ ಮಾಡ್ತಾ ಸುಮಾರು ಎಷ್ಟು ವರ್ಷ ಆಗಿದೆ ನಿಮ್ಮ ವ್ಯಾಪಾರ ಪ್ರಾರಂಭ ಆಗಿ?
3: 13 ವರ್ಷ.
2: 13 ವರ್ಷ ಆಗಿದೆ. 13 ವರ್ಷದ ಜರ್ನಿಯಲ್ಲಿ ನಿಮ್ಗೆ ಯಾವತ್ತೊಂದಿನ ತುಂಬಾ ಖುಷಿ ಕೊಡ್ತು, ಪರವಾಗಿಲ್ಲ ನಾನೇ ಸ್ವಂತವಾಗಿ ಒಂದು ಟೀ ಶಾಪ್ ಪ್ರಾರಂಭ ಮಾಡಿದ್ಕು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನಿಸ್ತು?
3: ಮೊದ್ಲಿಂದ ಅನ್ಸಿದೆ.
2: ಮೊದ್ಲಿಂದನೂ ಅನ್ಸಿದೆ. ದಿನ ಕೂಡ ಖುಷಿ ಇದೆಯಾ?
3: ಖುಷಿ ಇದೆ
2: ಸರ್. ಈ ಒಂದು ವ್ಯಾಪಾರ ಮಾಡ್ತಾನೆ ನೀವು ಎಷ್ಟು ಅಭಿವೃದ್ಧಿ ಆಗಿದ್ದೀರಾ ಫಿನಾನ್ಷಿಯಲಿ?
3: ಓದ್ಸಿದ್ದೀನಿ, ಇಂಜಿನಿಯರ್ ಆಯ್ತು ಮಗ.
2: ಓಕೆ, ಕಾಫಿ ಟೀ ವ್ಯಾಪಾರ ಮಾಡ್ತಾನೆ, ಮಗನ ಓದ್ಸಿದ್ರ ಅದು ಇಂಜಿನಿಯರ್ ಓದ್ಸಿದಿರಾ?
3: ಇಂಜಿನಿಯರ್ ಆಗಿ ಕೆಲ್ಸನೂ ಆಯ್ತು, ಈಗ ಒಂದು ತಿಂಗಳಿಂದ ಆಯ್ತು.
2: ಏನ್ ಕೆಲಸ ಮಾಡ್ತೀಯಾರ?
3: ಇಂಜಿನಿಯರ್.
2: ಇಂಜಿನಿಯರ್. ಸೊ ನೋಡಿ, ಇದೇ ಒಂದು ಕಾಫಿ ಟೀ ಬಿಸ್ನೆಸ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ನೀವು ಮಗನ್ ಕೂಡ ಇಂಜಿನಿಯರ್ ಓದ್ಸಿದಿರಾ, ಎಷ್ಟು ಖುಷಿ ಇದೆ ಇದ್ರ ಬಗ್ಗೆ?
3: ತುಂಬಾ ಖುಷಿ ಇದೆ.
2: ತುಂಬಾ ಖುಷಿ ಇದೆ.
3: ಹೌದಾ?
2: ಸೊ ನಿಮ್ಮ ಪ್ರಕಾರ ಸ್ವಂತವಾಗಿ ಉದ್ಯೋಗ ಮಾಡೋದ್ರಿಂದ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು? ಸರ್, ಕಾಫಿ ಟೀ ಕುಡಿಯೋಕೆ ಇಲ್ಲಿ ಎಲ್ಲಿಂದ ಬರ್ತಾರೆ ಸರ್?
3: ಇಲ್ಲೆಲ್ಲ ಕಡೆ ಮಾಮೂಲಿ
2: ಬರ್ತಾರೆ. 13 ವರ್ಷದಿಂದ ಕೂಡ ರಿಪೀಟ್ ಬರ್ತಾ ಇರೋರು ಇದಾರಾ?
3: ಇದ್ದಾರಪ್ಪ. ಇಲ್ಲ, ಇವರೇ ಇದ್ದಾರೆ.
2: ಓಕೆ, ಅವ್ರ ಹತ್ರ ಮಾತಾಡ್ಸೋಣ ಹಾಗಿದ್ರೆ. ಸರ್ ನಮಸ್ತೆ.
4: ನಮಸ್ತೆ.
2: ನಿಮ್ಮ ಹೆಸರು?
4: ಕೇವಲ್.
2: ಕೇವಲ್ ಸರ್, ಎಷ್ಟು ವರ್ಷದಿಂದ ಇಲ್ಲಿ ಕಾಫಿ ಟೀ ಕುಡಿಯಕ್ಕೆ ಬರ್ತಿದ್ದೀರಾ ಅರುಣ್ ಸರ್ ಹತ್ರ?
4: ನಾವು 10 ಇಯರ್ಸ್ ಇಂದ ಬರ್ತಾ ಇದ್ದೀವಿ.
2: 10 ಇಯರ್ಸ್ ಇಂದ ಕೂಡ ಇಲ್ಲೇ ಕಾಫಿ ಟೀ ಕುಡಿತೀರಾ? ಓಕೆ, ಒಂದು ಕಾಫಿಗೆ ಎಷ್ಟು ರೇಟ್ ಇತ್ತು ಸರ್ ಆಗ?
4: ನಾವು ಬಂದಾಗಿಂದ 5 ರುಪೀಸ್ ಇತ್ತು, ಇವಾಗ 6 ರುಪೀಸ್ ಇದೆ. ನಾವೇ ರೆಗ್ಯುಲರ್ ಫಸ್ಟ್ ಇಂದನೂ ಇಲ್ಲೇ ಇದೆ, ಬರ್ತಾ ಇದ್ದೀವಿ.
2: ಸೊ 10 ವರ್ಷದ ಹಿಂದೆ 5 ರೂಪಾಯಿ ಇತ್ತು, ಈಗ 6 ರೂಪಾಯಿ ಇದೆ. ಬರೀ 1 ರೂಪಾಯಿ ಅಷ್ಟೇ ಜಾಸ್ತಿ ಮಾಡಿದ್ದಾರೆ.
4: ಜಾಸ್ತಿ ಮಾಡಿರೋದು.
2: ಓಕೆ, ಟೇಸ್ಟ್ ಹೇಗಿರುತ್ತೆ?
4: ಟೇಸ್ಟ್ ಫಸ್ಟ್ ಡೇ ಕುಡಿದಾಗಿಂದ ಇಲ್ಲಿ ತನಕನೂ ಸೇಮು. ಮತ್ತೆ ಅಷ್ಟೇ ಅನ್ಯೋನ್ಯತೆಯಿಂದ ಮಾತಾಡ್ಸ್ಕೊಂಡು ಫ್ರೆಂಡ್ಲಿಯಿಂದ ನೋಡ್ಕೊಂಡು ನಾವು ಬರೋದಿಲ್ಲ ಅವರಿಗೆ. ನಾವು ದಿನಕ್ಕೆ ಒಂದು ವಿಸಿಟ್ ಕೊಟ್ಟಿಲ್ಲ ಅಂದರೆ ನಮಗೂ ಸಮಾಧಾನ ಇರಲ್ಲ, ಅವ್ರಿಗೂ ಸಮಾಧಾನ ಇರಲ್ಲ. ಅಷ್ಟು ಫ್ರೆಂಡ್ಲಿಯಾಗಿ ಅಷ್ಟು ಚೆನ್ನಾಗಿ ನಮಗೆ ನೋಡ್ಕೊಂಡು ಬೆಳೆಸ್ತಿದ್ದಾರೆ.
2: ಸೊ ಯಾವಾಗಲೂ ಕೂಡ ತುಂಬ ಜನ ಇದ್ರು ಕೂಡ ಅದೇ ಪೇಷನ್ಸ್ ಇಂದ ಮಾತಾಡ್ತಾರ?
4: ಅದೇ ಪೇಷನ್ಸ್ ಇಂದ ಮಾತಾಡ್ತಾರೆ ಮೇಡಮ್.
2: ಓಕೆ, ಥ್ಯಾಂಕ್ ಯು ಕೇವಲ್ ಸರ್.
4: ಥ್ಯಾಂಕ್ ಯು ಮೇಡಮ್.
2: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಗಣೇಶ ದರ್ಶಿನಿಗೆ ಬರುವಂತಹ ರೆಗ್ಯುಲರ್ ಗ್ರಾಹಕರು ಸುಮಾರು 10 ವರ್ಷದಿಂದ ಕೂಡ ಇಲ್ಲೇ ಕಾಫಿ ಟೀನ ಕುಡಿತೀನಿ, ಒಂದಿನ ಕೂಡ ಇಲ್ಲಿ ಕಾಫಿ ಟೀ ಕುಡಿಯಲಿಲ್ಲ ಅಂದ್ರೆ ಏನೋ ಮಿಸ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ಅರುಣ್ ಕುಮಾರ್ ಸರ್ ಅಷ್ಟು ಪ್ರೀತಿಯನ್ನ ಗಳಿಸಿದರೆ, ಹಾಗೆ ಕಾಫಿ ಟೀ ಮಾಡ್ಕೊಡುವಾಗ ಕೂಡ ಅಷ್ಟೇ ಕ್ವಾಲಿಟಿಯಲ್ಲಿ ಕಾಫಿ ಟೀನ ಮಾಡ್ಕೊಡ್ತಾರೆ, ಅದಕ್ಕಾಗಿ ರೆಗ್ಯುಲರ್ ಕಸ್ಟಮರ್ಸ್ ಬರ್ತಾರೆ ಅಂತ ಹೇಳ್ತಿದ್ರು. ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ, 10 ವರ್ಷದಿಂದ ಕಾಫಿ ಕುಡಿಯಕ್ ಬರ್ತಾ ಇದ್ದೀನಿ, ಆಗ ಬೆಲೆ 5 ರೂಪಾಯಿ ಇತ್ತು, ಈಗ 6 ರೂಪಾಯಿ ಆಗಿದೆ ಅಂತ ಹೇಳಿದ್ರು. 1 ರೂಪಾಯಿ ಮಾತ್ರ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ರು. ಹಾಗಿದ್ರೆ ಅರುಣ್ ಕುಮಾರ್ ಸರ್ ಜೊತೆ ಮಾತಾಡೋಣ, ಇನ್ನಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತೆಗೆದುಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಹಾಗೆ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ನಮ್ಮ ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಅರುಣ್ ಕುಮಾರ್ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಯಾಕಂದ್ರೆ ಅವರು ಗಣೇಶ ದರ್ಶಿನಿಯನ್ನ ಸುಮಾರು 13 ವರ್ಷದಿಂದ ನಡ್ಸ್ಕೊಂಡು ಬಂದಿದ್ದಾರೆ. ಹಾಗೆ

0: ಒಳ್ಳೆ ಮಾತಾಡಿದ್ರೆ ಎಲ್ಲರೂ ಕೂಡ ಬರ್ತಾರೆ ಅಂತ ಹೇಳ್ತಿದ್ದೀರಾ. ಸರ್, ಇದೇ ಒಂದು ವ್ಯಾಪಾರದಿಂದ ನಿಮ್ಮ ಮಗನಿಗೆ ಇಂಜಿನಿಯರಿಂಗ್ ಓದಿಸಿ ಒಳ್ಳೆ ಕೆಲಸ ಕೂಡ ಕೊಡ್ಸಿದ್ದೀರಾ. ಈಗ ಮಗ ಹೇಳಲ್ವಾ ಕೆಲಸ ಬಿಡಪ್ಪ ಸಾಕು ಅಂತ?
1: ಸಾಕಂತ ನಾನು ಬಿಡ್ತಾ ಇದ್ದೀನಿ, ಮುಂದೆ ಸ್ವಲ್ಪ ತೋಟ ಮಾಡುವಂತ.
0: ಓಕೆ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಕೆಲಸ ಬಿಡ್ತೀರಾ ಅಂದರೆ ಈ ಒಂದು ಕೆಲಸ ನಿಮಗೆ ಸಾಕಷ್ಟು ತಂದು ಕೊಟ್ಟಿದೆ ಅಲ್ವಾ ಸರ್?
1: ಜೀವನದಲ್ಲೇ ಫುಲ್
0: ಜೀವನದಲ್ಲಿ ಅಭಿವೃದ್ಧಿಯನ್ನು ಕಂಡಿದ್ದೀರಾ ಇದೇ ಒಂದು ಕೆಲಸದಿಂದ. ಓಕೆ ಸರ್, ಬೆಳಗಿಂದ ರಾತ್ರಿ ತನಕ ನಿಂತ್ಕೊಂಡೇ ಇರ್ತೀರಾ, ಹೇಗೆ
1: ಕೂತ್ಕೊಳ್ತೀರಾ? ಎಲ್ಲ ಇವರೆಲ್ಲ ಹೇಳ್ತಾರೆ ಕೂತ್ಕೊಳ್ಳಿ ಬೈತಾರೆ.
0: ಊಟ ತಿಂಡಿ ಎಲ್ಲ
1: ಮನೆಗೆ ಹೋಗ್ತೀವಿ, ಮನೆಯಲ್ಲೇ ರಾಜಿ
0: ಹತ್ರ ಇದೆಯಾ? ಊಟ ತಿಂಡಿಗೆಲ್ಲ ಮನೆಗೆ ಹೋಗ್ತೀರಾ, ಆದರೆ ಎಲ್ಲವನ್ನು ಕೂಡ ಇಲ್ಲೇ ಬಿಟ್ಟು ಹೋಗ್ತೀರಾ. ಹಾಗೇನೆ ಅರುಣ್ ಸರ್, ಈಗ ಹೊಸದಾಗಿ ಈ ರೀತಿ ಕಾಫಿ ಟೀ ಬಿಸ್ನೆಸ್ ಮಾಡೋರಿಗೆ ಏನಾದ್ರು ಸಲಹೆ ಕೊಡೋದಾದರೆ ಅವರು ಎಷ್ಟರಿಂದ ಸ್ಟಾರ್ಟ್ ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು ಅದ್ರ ಬಗ್ಗೆ ಹೇಳ್ಬೋದಾ?
1: ಅವರು ಅಭ್ಯಾಸ ಮಾಡಿದಂಗಿದೆ, ಅವ್ರು ಯಾವ ಥರ ಅಂತ ಮಾಡ್ಬೋದು, ಧೈರ್ಯ ಮಾಡಿ ಮಾಡ್ಬೋದು.
0: ಧೈರ್ಯ ಮಾಡಿದ್ರೆ ಮಾಡ್ಬೋದು.
1: ಹೌದು,
0: ಅಂದರೆ ಈಗ
1: ಇರಬೇಕು, ನಾ ಮಾಡ್ತೀನಿ ಅನ್ನೋ ಧೈರ್ಯ ಇರಬೇಕು,
0: ಮಾಡ್ತೀನಿ ಅನ್ನೋ ಧೈರ್ಯ ಮತ್ತು ಛಲ ಇದ್ದಾಗ ಬಿಸ್ನೆಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀರಾ. ಓಕೆ ಸರ್, ಯಾವುದೇ ಒಂದು ಬಿಸ್ನೆಸ್ನ ಶ್ರದ್ಧೆಯಿಂದ ಮಾಡಿದಾಗ ಅದರಲ್ಲಿ ಯಶಸ್ಸನ್ನು ಕಾಣ್ಬೋದು ಅಂತ ಹೇಳ್ತಾ ಇದ್ದೀರಾ. ಈಗ ನೀವು ಕೂಡ ಈಗಲೂ ಒಂದು ಕಾಫಿ ಟೀಗೆ 6-7 ರೂಪಾಯಿನೇ ಮಾಡ್ತಾ ಇದ್ದೀರಾ, ಸೊ ಅದನ್ನು ಜಾಸ್ತಿ ಮಾಡುವಂಥ ಯೋಚನೆ ಬರಲಿಲ್ವಾ?
1: ಮಾಡಲೇ ಇಲ್ಲ, ಜಾಸ್ತಿ ಮಾಡಬೇಕು,
0: ಜಾಸ್ತಿ ಮಾಡಬೇಕು.
1: ಕೆಲವರೇ 10 ರೂಪಾಯಿ ಕೊಟ್ಟು ಹೋಗ್ತಾರೆ,
0: ಕೆಲವರೇ ಪ್ರೀತಿಯಿಂದ 10 ರೂಪಾಯಿ ಕೊಟ್ಟು ಹೋಗ್ತಾರೆ. ಸರ್, ಇಲ್ಲಿಗೆ ಬರುವಂಥವ್ರು ಕೂಡ ಎಲ್ಲರೂ ಒಂದೇ ರೀತಿ ಇರಲ್ಲ, ಕೆಲವರು ತುಂಬ ಕೋಪದಲ್ಲಿ ಮಾತಾಡ್ತಾರೆ, ಕೆಲವರು ತುಂಬ ಅರ್ಜೆಂಟಲ್ಲಿ ಇರ್ತಾರೆ, ಎಲ್ಲ ರೀತಿಯ ಕಸ್ಟಮರ್ಸ್ಗಳನ್ನ ಕೂಡ ನೋಡಿರ್ತೀರ, ಅವ್ರನ್ನ ಹೇಗೆ ಸಂಭಾಳಿಸ್ತೀರಾ ಸರ್?
1: ಅದರಲ್ಲಿ ನಾವು ಅದೇ ಮಾಮೂಲಿ ಮಾತಾಡ್ತಾ ಅವ್ರು ಹೋಗ್ತಾರೆ, ಅವರಷ್ಟು ಸುಮ್ಮನೆ ಇರ್ತೀನಿ, ಒಳ್ಳೆ ಮಾತಾಡೋ ಮಾತಾಡ್ತೀನಿ, ಇಲ್ದಿರೋ ಅವರಷ್ಟು
0: ಆದಷ್ಟು ಸಾಫ್ಟಾಗಿ ಎಲ್ಲರ ಹತ್ರ ಮಾತಾಡ್ತೀರಾ, ಹಾಗಾಗಿ ಎಲ್ಲರೂ ಕೂಡ ಬಂದು ಚೆನ್ನಾಗಿ ಮಾತಾಡ್ತಾರೆ,
1: ಚೆನ್ನಾಗಿ ಮಾತಾಡ್ತೀನಿ.
0: ಸರ್, ನಿಮ್ಮ ಈ ಒಂದು ಬಿಸ್ನೆಸ್ಸಿಗೆ ಇನ್ವೆಸ್ಟ್ಮೆಂಟ್ ಅಂದರೆ ಏನು ಸರ್?
1: ಗ್ಯಾಸ್ ಸ್ಟವ್ ಇದೆಲ್ಲ ಅಷ್ಟೇ.
0: ಗ್ಯಾಸ್ ಸ್ಟವ್ ಅಷ್ಟೇ
1: ಹಾಕಿದ್ರೆ ಅಷ್ಟೇ.
0: ಸಿಲಿಂಡ್ರ್ ಒಂದು ತಿಂಗಳಿಗೆ ಎಷ್ಟು ಬರುತ್ತೆ?
1: ಅದು ಹೋದಂಗಿದೆ, ಒಂದು ತಿಂಗಳು ಬರುತ್ತೆ, ಒಂದು ವಾರ ತಿಂಗಳು ಬರುತ್ತೆ.
0: ಓಕೆ, ನೀವು ಯಾವಾಗಲೂ ರಜೆ ಹಾಕಲ್ವಾ?
1: ರಜೆ ಹಾಕ್ತೀನಿ, ಯಾವಾಗ ರಜೆ ಮಾಡ್ತಾ ಇದ್ದೀನಿ, ಮಗನ ಕೆಲಸ ಆದ್ರೆ.
0: ಓಕೆ,
1: ಮೊದಲು 365 ದಿನ ರನ್ನಲ್ಲಿ ಇರ್ತೀನಿ.
0: ಸೊ ಮುಂಚೆ 365 ದಿನ ಎಲ್ಲ ದಿನ ಕೂಡ ಇರ್ತಿತ್ತು, ಈಗ
1: ಎಲ್ಲ ದಿನಾನು ಇರ್ತೀನಿ.
0: ಆದರೆ ಈಗ ಮಗನಿಗೆ ಕೆಲಸ ಸಿಕ್ಕ ಖುಷಿಗೆ ಭಾನುವಾರ ಒಂದಿನ ರಜೆ ಹಾಕಿ ರೆಸ್ಟ್ ಮಾಡ್ತೀರಾ? ಸರ್, ನಿಮ್ಮ ಸಮಯನ ಬಿಡುವು ಮಾಡಿಕೊಂಡು ನಿಮ್ಮ ಬಿಸ್ನೆಸ್ ಬಗ್ಗೆ ಒಳ್ಳೆ ಮಾಹಿತಿನ ಕೊಟ್ಟರೆ ನಿಮಗೆ ಧನ್ಯವಾದಗಳು ಸರ್.
1: ನಮಸ್ಕಾರ.
0: ಆಲ್ ರೈಟ್, ಕೇಳಿದ್ರಲ್ಲ ಸ್ನೇಹಿತರೆ, ಗಣೇಶ ದರ್ಶಿನಿಯ ಮಾಲೀಕರಾಗಿರುವಂತಹ ಅರುಣ್ ಕುಮಾರ್ ಅವರು ಅವರ ಒಂದು 13 ವರ್ಷದ ಬಿಸ್ನೆಸ್ ಅನುಭವವನ್ನ ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ನಿಜವಾಗ್ಲೂ ಇವರ ಸಿಂಪ್ಲಿಸಿಟಿಯನ್ನ ನೋಡಿ ನನಗೂ ತುಂಬಾ ಖುಷಿ ಆಯ್ತು. ಹೌದು, ಬಿಸ್ನೆಸ್ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು, ಹಾಗೆ ಚಿಕ್ಕದಾಗಿ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ರು ಕೂಡ ತಮ್ಮ ಒಂದು ಆದಾಯದಲ್ಲಿ ತಮ್ಮ ಮಗನನ್ನ ಇಂಜಿನಿಯರಿಂಗ್ ಓದಿಸಿ ಅವನಿಗೆ ಒಂದು ಒಳ್ಳೆ ಕೆಲಸವನ್ನ ಕೊಡಿಸಿದ್ದಾರೆ. ಅದಕ್ಕೆ ಹೇಳೋದು, ಬಿಸ್ನೆಸ್ ಮಾಡ್ತೀವಿ ಅಂತ ಮನಸ್ಸು ಮಾಡಿದ್ರೆ ಯಾರ್ ಬೇಕಾದ್ರೂ ಬಿಸ್ನೆಸ್ ಮಾಡಬಹುದು ಅಂತ. ಹಾಗಿದ್ರೆ ಕಾರ್ಯಕ್ರಮ ಹೇಗೆ ಅನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ನೀವಿಷ್ಟೋ ತನಕ ಕೇಳಿದ್ದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ಹಾಗೆ ಯಾವಾಗಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 to 8:00 PM. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
1: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
2: ನಂದಿನಿ. 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
3: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
2: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
3: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
4: ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ. 9686279687926 8609 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡಿರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಹಾಸನ ಜಿಲ್ಲೆಯ ಹೊಳೆ ನರಸೀಪುರ ತಾಲೂಕಿನ ನಾಗವರ್ಮ ಅವರು. ಇವರು ಸಾವಯವ ಪದ್ಧತಿನಲ್ಲಿ ಸಮಗ್ರ ಕೃಷಿಯನ್ನು ಮಾಡ್ತಾ ತಮ್ಮ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಸೊ ಹಾಗಿದ್ರೆ ನಾಗವರ್ಮ ಅವರ ಕೃಷಿ ಪದ್ಧತಿಗಳ ಬಗ್ಗೆ, ಹಾಗೆ ಅವರು ಯಾವ ರೀತಿಯ ಕೃಷಿಯನ್ನು ಮಾಡ್ತಾ ಇದ್ದಾರೆ, ಮತ್ತು ಅವರ ಕೃಷಿಯಲ್ಲಿ ಏನನ್ನೆಲ್ಲ ಅಳವಡಿಸ್ಕೊಂಡಿದ್ದಾರೆ, ಮತ್ತು ಯಾವ ರೀತಿಯ ಗೊಬ್ಬರಗಳನ್ನು ಬಳಕೆ ಮಾಡ್ತಾ ಇದ್ದಾರೆ, ಮತ್ತು ಅವರ ಕೃಷಿಯಲ್ಲಿರುವಂತಹ ಮಾಹಿತಿಗಳೇನೇನಿದೆ ಅನ್ನೋದನ್ನು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ಹಾಗಾದರೆ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ನಾಗವರ್ಮ ಅವ್ರನ್ನ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಮೊದಲಿಗೆ ನಿಮ್ಮ ಕೃಷಿಯ ಆರಂಭ ಹೇಗಾಯಿತು, ಮತ್ತು ಹೇಗೆ ಈ ಕೃಷಿ ಜೀವನಕ್ಕೆ ನೀವು ಕಾಲಿಟ್ರಿ, ಮತ್ತು ಯಾವ ರೀತಿಯ ಕೃಷಿ ಪದ್ಧತಿಯನ್ನು ನೀವು ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ತಿಳಿಸ್ಬೋದಾ?
5: ನಮಸ್ಕಾರ, ನನ್ನ ಹೆಸರು ನಾಗವರ್ಮ ಅಂತ. ನಾನು SSLC ಮುಗಿಸ್ಬಿಟ್ಟು ನಾನು ಕೃಷಿ ಮಾಡಬೇಕು ಅಂತಲೇ ಬಂದೆ. ನಾನು ಕೃಷಿ ಮೇಲೆ ಭಾರಿ ಆಸಕ್ತಿ ಇದ್ದು ಕೃಷಿಗೆ ಬಂದೆ. ನಾನು ನಮ್ಮದು 7 ಎಕರೆ 26 ಗುಂಟೆ ಜಮೀನೈತೆ, ಇಲ್ಲಿ 2 ಎಕರೆ 3 ಗುಂಟೆ ಐತೆ. ನಾನು ಸಮಗ್ರ ಕೃಷಿನೇ ಮಾಡಿದ್ದೀನಿ. ಇನ್ನೊಂದು ಏನು ವಿಶೇಷತೆ ಅಂದರೆ, ರೈತರುಗಳು ನಮ್ಮ ಹತ್ರ ಬರ್ತಾರೆ. ರೈತರು ನಾನೀಗ 2 ಎಕರೆ ಇದೆ 3 ಎಕರೆ ಇದೆ, ತೋಟ ಮಾಡಬೇಕು ಹೆಂಗೆ ಮಾಡೋದು ಅಂತ ಅಂದ್ಬಿಟ್ಟು ರೈತರುಗಳು ಬರ್ತಾರೆ ನನ್ನ ಹತ್ರ. ಆಗ ನಾನು ಫಸ್ಟ್ ಕೇಳೋದೇನೆಂದರೆ, ನಿಮಗೆ ನೀರಾವರಿ ಐತಾ ಅಂತ ಕೇಳ್ತೀನಿ. ಆ ಜಮೀನಲ್ಲಿ ನೀರಾವರಿ ಐತಾ ಆದಮೇಲೆ, ಆಮೇಲೆ ನಂದು ಇನ್ನೊಂದು ವಿಶೇಷತೆ ಏನು ಹೇಳ್ತೀನಿ ಅಂದರೆ, ನಮ್ಮ ಭೂಮಿಲಿ ಬಿದ್ದಿದ್ದ ನೀರು ನಮ್ಮಲ್ಲೇ ಹಿಂಗೆ ಬೇಕು ಅಂತ ನಾನು ಹೇಳೋದು. ನನ್ನ ಪದ್ಧತಿ ನಮ್ಮಲ್ಲಿರೋ ಸಾರಗಳು ನಮ್ಮಲ್ಲೇ ಇರಬೇಕು. ಸುಮ್ಮನೆ ನೀ ಹಿಂಗೆ ನೀರು ಬಿದ್ದಿದ್ದ ನೀರು ಹಿಂಗಾಸೋಗಿ ಎಲ್ಲೋ ಒಂದಕ್ಕೆ ಹೋಗಿ ಬೇರೆ ಭೂಮಿನೋ ಬೇರೆ ಹಾಳು ಭೂಮಿನೋ ಇಲ್ಲ ಬೇರೆ ಚಾನಲ್ಲೋ ಇಲ್ಲ ಎಲ್ಲಿಗೋ ಹೋಗಿ ಹಾಳಾಗೋದು ಬೇಡ ಅಂತ ಅಂದ್ಬಿಟ್ಟು ಫಸ್ಟು ನಾನು ಹೇಳೋದು, ನೀರಾವರಿ ವ್ಯವಸ್ಥೆ ಐತಾ? ಸರಿ, ನೀರಾವರಿ ವ್ಯವಸ್ಥೆ ಇದ್ದರೆ ಸರಿ. ಭೂಮಿಲಿ ಫಸ್ಟು ನೀವು 2 ಎಕರೆ ಐತಾ 2 ಎಕರೆಲಿ ಬದುಗಳು ನಿರ್ಮಾಣ ಮಾಡಿ. ಬದುಗಳು ನಿರ್ಮಾಣ ಮಾಡಾದಮೇಲೆ ಒಂದು ಪ್ಲ್ಯಾನ್ ಮಾಡಿ ಫಸ್ಟು. ನಾನು ಈಗ 4 ಮೂಲೆಯಲ್ಲಿ ಈಗ ಯಾವುದೋ ತೆಂಗಿನ ಗಿಡ ಹಾಕ್ಬೇಕು ಫಸ್ಟು. ಈಗ ತೆಂಗಿನ ಗಿಡ ಹಾಕ್ಬೇಕು ಅಂದರೆ ಇಷ್ಟು ಅಡಿಗೆ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಳ್ಳಿ. ಸುತ್ತಮುತ್ತಲು ವೆಹಿಕಲ್ ಓಡಾಡೋಂಗೆ ಮಾಡ್ಕೊಳ್ಳಿ. ವೆಹಿಕಲ್ ಇರಬೇಕು, ಈಗ ಮನುಷ್ಯರು ಲೇಬರ್ ಅಂತೂ ಬರೋಲ್ಲ, ನಾವೇನೋ ನಾವು ಓನ್ ಮಾಡ್ತಾ ಇದ್ದೀವಿ ಅಂದರೆ, ನೀವು ವೆಹಿಕಲ್ ಇದ್ದರೆ ವೆಹಿಕಲ್ ಓಡಾಡೋಂಗೆ ಸುತ್ತ ಪ್ಲ್ಯಾನ್ ಮಾಡಿ ತೆಂಗು ನೆಡಿ. ತೆಂಗು ನೆಟ್ರೆ ಅದು 5-6 ವರ್ಷ, ನಮ್ಮದೇನ 4 ವರ್ಷಕ್ಕೆ ಒಂಬಳೆ ಬಂತು, 4-5 ವರ್ಷಕ್ಕೆ ಒಂಬಳೆ ಬಂತು, 6 ವರ್ಷಕ್ಕೆ ಈಗೆಲ್ಲ ನಮ್ದು ಎಳ್ಳೂರು ಬರ್ತಾ ಇದೆ. ನಮ್ದು ಇನ್ನೊಂದು ತೋಟದಲ್ಲಿ ಎಳ್ಳೂರು ಬರ್ತಾ ಇದೆ, ಅದು 4-5 ವರ್ಷಕ್ಕೆ. ಆಮೇಲೆ ಈಗ ತೆಂಗು ನೆಡಿ, ತೆಂಗು 6 ವರ್ಷ ಸುಮ್ಮನೆ ಕಾಯ್ಬೇಕಾಗತ್ತಲ್ಲ ನೀವು, ಅದಕ್ಕೆ ಇನ್ನೊಂದು ಪ್ಲ್ಯಾನ್ ಮಾಡಿ. ಇನ್ನೊಂದು ಅಡಿಕೆ ಗಿಡ ನೆಡಿ. ಮಧ್ಯ ದೀರ್ಘಾವಧಿ ಬೆಳೆಗಳು ಮೇಯ್ನು ನಮಗೆ ತೋಟ ಮಾಡಬೇಕಾದಾಗ ಅಡಿಕೆ ಗಿಡ ನೆಟ್ಟಾದ್ಮೇಲೆ ನೀವು ಅದು ಎಷ್ಟು 5-6 ವರ್ಷ ಕಾಯ್ಬೇಕು. ನೀವು ಹೆಂಗೆ ಮಾಡೋರು, 4 ವರ್ಷಕ್ಕೆ ಫಸಲು ಬಂದಿದೆ ನಮ್ಮದು ಅಡಿಕೆ ಗಿಡ. ಆಮೇಲೆ ಅಡಿಕೆ ನೆಟ್ಟಾದ್ಮೇಲೆ ಸುಮ್ಮನೆ ಇರಬಾರ್ದು, ನಮಗೆ ದುಡ್ಡು ಬರಬೇಕು ತೋಟದಿಂದ. ಸುಮ್ಮನೆ ನಾವು ಬರೀ ಹಾಕ್ತಾನೆ ಹೋದರೆ ಈಗ ತೆಂಗಿಡ ನೆಟ್ಟೋ ಅಡಿಕೆ ಗಿಡ ನೆಟ್ಟೋ ದುಡ್ಡು ಬರ್ತಾ ಇಲ್ಲ, 5 ವರ್ಷ ಸುಮ್ಮನೆ ಇರು ಅಂದರೆ ಸುಮ್ಮನೆ ಇರೋಕ್ಕೆ ನಿಮ್ಗೆ ಆಗಲ್ಲ, ನಮಗೂ ಆಗಲ್ಲ ಯಾರಿಗೂ ಆಗಲ್ಲ. ಆಗೇನು ಮಾಡಬೇಕು, ಸ್ವಲ್ಪ ಬಾಳೆ ಹಾಕಿ ಅದಕ್ಕೆ. ಆ ಸಾಲು ಇರುತ್ತಲ್ಲ, ಆ ಸಾಲುಗಳಿಗೆ ಟ್ರ್ಯಾಕ್ಟರ್ ಉಳುಮೆ ಮಾಡೋಂಗೆ ಬಾಳೆಗಳು ಕೂರಿಸ್ಕೊಳ್ಳಿ, ಅದ್ರ ಮಧ್ಯ ಎಲ್ಲ ಬಾಳೆ ಹಾಕಿ. ಬಾಳೆ ಗಿಡ ಆಯಿತಾ, ಬಾಳೆ ಆಯಿತು, ಅದು 1 ವರ್ಷ ಕಾಯ್ಬೇಕನಪ್ಪ ನಾನು ಅಂತ ಬಾಳೆ ಆದಮೇಲೆ, ನೀವು ಬದುಗಳು ಇರುತ್ತಲ್ಲ ಬದುಗಳು ಮೇಕೆಲ್ಲ ಸೀಮೆ ಹುಳುಗಳು ಹಾಕಿ. ಸೀಮೆ ಹುಳುಗಳು ಹಾಕೋದ್ರದಲ್ಲಿ ನಮಗೆ ಡೈಲಿ ದುಡ್ಡು ಬರಬೇಕಲ್ಲ. ನಮಗೆ ಆ ಬದುಗಳಿಗೆ ಹಾಕಿರೋ ಸೀಮೆ ಹುಲ್ಲಲ್ಲಿ ನಾವು ಕುಯ್ಕೊಂಡೋಗಿ ಹಸ್ಕೊಳಗೆ ಹಾಕೊಂಡು ನಾವು ಡೈಲಿ ಅದು ಡೈಲಿ 15 ದಿನಕ್ಕೊಂದಿನ ಹಾಲಿನ ದುಡ್ಡು ಕೊಡ್ತಾರೆ, ತಿಂಗಳಿಗೆ ಒಂದ್ಸತಿ ಕೊಡ್ತಾರೆ, ವಾರಕ್ಕೊಂದ್ಸತಿ ಕೊಡ್ತಾರೆ. ಒಟ್ಟಿನಲ್ಲಿ ಅದು ಡೈಲಿ ದುಡ್ಡಿನ ಲೆಕ್ಕಾಚಾರಕ್ಕೆ ಅದು ಬರುತ್ತೆ. ಅದಾದಮೇಲೆ ಸುಮ್ಮನೆ ಇರೋಂಗಿಲ್ಲ, ಈಗ ನಾವು ಬರೀ ಅಡಿಕೆ ಆಗ್ತೋ ಬಾಳೆ ಆಗ್ತೋ ತೆಂಗು ಆಗ್ತೋ ಅಂದ್ಬಿಟ್ಟು ಸುಮ್ಮನೆ ಇದ್ಬಿಟ್ರೆ ನಾ ಏನೂ ಆಗಲ್ಲ. ಅದಾದಮೇಲೆ ಏನು ಮಾಡಬೇಕು ಅಂತಂದ್ರೆ, ನಾವು ಸಪೋಟ ಹಾಕಬೇಕು, ಅದರೊಳಗೆ ಮಾವು ಹಾಕಬೇಕು, ಆಮೇಲೆ ಎಲ್ಲ ಕಿತ್ತಲೆ, ಆಮೇಲೆ ಚಕ್ಕೋತ ಬೆಟ್ಟದಲ್ಲಿ, ಆಮೇಲೆ ಇನ್ನು ಏಲಕ್ಕಿ, ನಮ್ಮದು ಲವಂಗ, ಜಾಕಾಯಿ ಏನು ಬೇಕೆಲ್ಲ. ಆಮೇಲೆ ಮಧ್ಯ ಫೇಸೇಜ್ ಆಗಿರತ್ತಕ್ಕೆ ಎಲ್ಲನೂ ತುಂಬ್ಕೋಬೇಕು ಜಮೀನೊಳಗೆ. ಎಲ್ಲ ತುಂಬ್ಕೊಂಡಾದ್ಮೇಲೆ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಅದರೊಳಗೆ ಜೇನುಪೆಟ್ಕೆಗಳು ಇಟ್ಕೋಬೇಕು. ಜೇನುಪೆಟ್ಕೆಗಳು ಇಟ್ಕೊಂಡ್ಮೇಲೆ ಈಗ ಎಲ್ಲ ಹೆಂಗೆ ಮಾಡಬೇಕು ಅಂದರೆ, ನಾವು ಈಗ ನಿಮಗೆ ವಾರ ದುಡ್ಡು ಬರೋದು, 15 ದಿನಕ್ಕೆ ದುಡ್ಡು ಬರೋದು, ತಿಂಗ್ಳಿಗೆ ದುಡ್ಡು ಬರೋದು ಕಂಟಿನ್ಯೂಸ್ ಸ್ಟಾರ್ಟ್ ಆಯ್ತು. ಈಗ 1-2 ವರ್ಷ ಕಳೀತು, ಈಗೆಲ್ಲ 1 ವರ್ಷದಿಂದನೇ ಸ್ಟಾರ್ಟ್ ಆಯ್ತು ನಮಗೀಗ. ಈಗೆಲ್ಲ ಸ್ಟಾರ್ಟ್ ಆದಮೇಲೆ ಜೇನು ವರ್ಷದಲ್ಲಿ 1-2-3 ಸತಿ ಅಮ್ಮ ಮಾಡಿ ಚೆನ್ನಾಗಿ ಫ್ಲವರಿಂಗ್ ಇದ್ದರೆ 3 ಸತಿ ಇಲ್ಲದೆ 2 ಸತಿ ಜೇನಿನ ತಕ್ಕತ್ತೀವಿ. ನಾವು ತಿಂದುಬಿಟ್ಟು ಫಸ್ಟು ಹೆಚ್ಚಾಗಿದ್ದು ಫ್ರೆಂಡ್ಸ್ಗಳು ಕೊಡೋಣ. ಫ್ರೆಂಡ್ಸ್ಗಳು ಹೇಳ್ತಾರೆ, ಅವ್ರ ಫ್ರೆಂಡ್ಸ್ಗಳಿಗೆಲ್ಲ ಹೇಳ್ತಾರೆ ಹಿಂಗೆ ಚೆನ್ನಾಗೈತೆ ಕ್ವಾಲಿಟಿ ಅಂತ ಅಂದ್ಬಿಟ್ಟು ಅವರಿಂದ 4 ಜನಕ್ಕೆ ಗೊತ್ತಾಗಿ ಹಂಗೆ ಆಗೈತೆ ಫಸ್ಟ್ ಎಲ್ಲ. ಆಮೇಲೆ ನಾನು ಇನ್ನೇನು ಮಾಡಬೇಕು ಅಂದರೆ, ವಿಶೇಷತೆ ಗಿಡಗಳು ತಗೊಬಂದು ಹಾಕಬೇಕು ನಾವು. ಹೆಂಗೆ ಅಂದ್ರೆ ಸುಮ್ಮನೆ ಅಲ್ಲ, ನಾನು ಹೆಂಗೆ ಮಾಡಿದೆ ಅಂತ ಅಂದರೆ, ನಾನು ಈಗ GKVK ಹೋಗಿದ್ದೆ. ನಾನು GKVKಯಲ್ಲಿ ನಾನು ಅಮೃತ್ನೋನಿ ಎಲ್ಲ D+ ಕುಡಿದ್ರೆ ಓಡಾಡ್ತೀವಿ, ಶಕ್ತಿ ಬರ್ತೈತೆ, ಅದು ಮಾಡ್ತೈತೆ, ಇದು ಮಾಡ್ತಾರೆ ಅಂತ ಎಲ್ಲ. ಅಂದರೆ ಅಮೃತ್ನೋನಿ ಅಲ್ಲಿಂದ 1,200 ರೂಪಾಯಿ ಕೊಟ್ಟು ನಾನು ಲೀಟ್ರ್ ತಗೊಂಡು ಕುಡಿಯೋದ, ನಾನ್ಯಾಕೆ ಅಮೃತ್ನೋನಿ ಗಿಡ ಹಾಕಬಾರ್ದು ಅಂತ ಅಂದ್ರೆ, ನಾನು ಅಮೃತ್ನೋನಿ ಗಿಡನೂ ಹಾಕೊಂಡೆ, ಇದರಲ್ಲೇ ಜ್ಯೂಸ್ ಮಾಡ್ಕೊತೀನಿ ನಾನು, ಇದರಲ್ಲೇ ಜ್ಯೂಸ್ ಮಾಡ್ಕೊಂಡು ಇದನ್ನು ಕುಡಿತೀನಿ. ಹಾಗೆ ನೀವು ಭೂಮಿ ಒಳಕ್ಕೆ ಎಲ್ಲ ಥರದ ಹಣ್ಣಿನ ಗಿಡನೂ ಹಾಕಬೇಕು. ನಮಗೆ ಈಗ ಅಡಿಕೆ ಐತಾ, ಪೆಪ್ಪರ ಬುಗ್ಸ್ಕೋಬೇಕು ಅದರಲ್ಲೇ. ಈಗ ಅದರಿಂದ ಜಾಕಾಯಿ 4 ಗಿಡದ ಮಧ್ಯೆ ಜಾಕಾಯಿ ಹಾಕೋಬೇಕು, ಲವಂಗ ಹಾಕೋಬೇಕು ನಾವು. ನಮಗೆ ಏನಂತ ಅಂದರೆ, ಮಸಾಲೆ ಪದಾರ್ಥಗಳು ನಮಗೆ ಬೇಕು. ಚಕ್ಕೆ ಗಿಡ ಹಾಕೋಬೇಕು, ಮಸಾಲೆ ಪದಾರ್ಥಗಳು, ಹಣ್ಣಿನ ಗಿಡಗಳು. ಈ ಹಣ್ಣು ಸಾವಯವ ಮಾಡ್ಕೋಬಿಟ್ಟು ನಾವು ತಿನ್ನೋಣ, ನಾವು ತಿಂದಾಗ ಹೆಚ್ಚಾದಮೇಲೆ ಭಕ್ತರಿಗೆ ಕೊಡೋಣ, ಭಕ್ತರಿಗೆಲ್ಲ ಹಿಂಗಾದ್ಮೇಲೆ ಮಾರ್ಕೆಟಿಂಗ್ ಮಾಡೋಣ ನಾವು. ಬಾಳೆ ಈಗ ಬಾಳೆ ನಾವು ಈ 1,200 ಎಲ್ಲ ತಿನ್ನೋಕ್ಕಾಗದ ನಮಗೆ, ಎಲ್ಲ ತಿಂದ್ಬಿಟ್ಟು ಹಿಂಗೆ ಮಾಡ್ತಾಯಿದ್ದೀವಲ್ಲ ಈಗ. ಹಾಗೆ ಈಗ ಈಗೇನು ಗೊತ್ತಾ, ಈಗ ಎಲ್ಲಾರ ಹೋದರೆ ನಾವು ನಾನು ಈಗ ಎಲ್ಲರೂ ಹೋದರೆ ಸುಮ್ಮನೆ ಬರೋದಿಲ್ಲ, ಯಾವ್ದಾರ ಒಂದು ಫಂಕ್ಷನ್ ಎಲ್ಲರೂ ಹೋದರೆ ಒಂದು ಹಣ್ಣಿನ ಗಿಡನ ಏನಾರು ಸಿಕ್ತಿರಲ್ಲಿ ಮೇಳ ಗಿಡಕ್ಕೆ ಹೋದ್ರೆ ತಂದು ಭೂಮಿಗೆ ಹಾಕತ್ತೀನಿ. ಹಂಗೆ ನಾವು ಅಳವಡಿಸ್ಕೊಬಿಡ್ಬೇಕು, ನಮ್ಮ ಭೂಮಿ ಹಿಂಗೆ ಖಾಲಿ ಐತೆ ಇಂತಿಂಥದ್ದು ಹಾಕಬೇಕು, ನಮ್ಗೆ ಹಿಂಗೆ ಹಿಂಗೆ ದುಡ್ಡು ಬರಬೇಕು ನಮಗೆ, ಈ ಥರ ಮಾಡಿದ್ರೆ ನಮ್ಗೆ ಈಗ ನಾನು ಸಮಗ್ರ ಕೃಷಿ ಮಾಡ್ಕೊಂಡು ಸಾವಯವ ಮಾಡಿರೋದಕ್ಕೆ ನಾನು ಹೆಲ್ತ್ ಹಿಂಗೈತೆ, ನಾನು ಇನ್ನು ಚಿಕ್ಕ ಏಜಲ್ಲಿ ಈಗೆಲ್ಲ ಯಾವ್ಯಾವ ಥರ ಆಯ್ತೈತೆ ಅಂತ ನೋಡಿದ್ದೀವಿ. ಈಗ ನಮಗೊಂದು ಜ್ವರ ಬತ್ತು ಅಂದರೆ ಆಸ್ಪತ್ರೆಗೆ ಹೋದರೆ 5-6 ಸಾವಿರ ಸುಮ್ಮ ಕೊಟ್ಟು ಬರಬೇಕು. ನಾವು ಅದೇ 5-6 ಸಾವಿರ ರೂಪಾಯಿ ಗಿಡ ನೆಟ್ಬಿಟ್ರೆ ಭೂಮಿಗೆಲ್ಲ ಸ್ವಚ್ಛಾಗಿ ತಿಂದರೆ ನಾವು ಹೆಂಗೆ ಅಂದರೆ ನಾವು ನಾವು ಬಾಯಿ ಚಪ್ಪರ್ಸ್ಕೊಂಡು ತಿನ್ನಬೇಕು ಫಸ್ಟು. ನಾವು ಚೆನ್ನಾಗಿ ತಿಂದು ನಮ್ಗೆ ಹೆಚ್ಚಾಯಿತು ಅಂದಂಗೆ ಹೊರಗಡೆ ಕೊಡ್ಬೇಕಾಗ, ಹಂಗೆ ಆ ಥರ ಮಾಡ್ಕೊಂಡೆಲ್ಲ ನಾವು ಹಾಕೊಂಡ್ಮೇಲೆ ಆಮೇಲೆ ಸುತ್ತ ಬಾರ್ಡ್ರ್ಗಳಿಗೆ ಆಮೇಲೆ ಜಾಗ ಇರೋ ಕಡೆಗೆ ಫಾರೆಸ್ಟ್ ಹಾಕಬೇಕು, ಟೀಕೋಳ ಎಲ್ಲೂ ಜಾಗ ಬಿಡಬಾರ್ದು, ನಮ್ಗೆ ಏನು ಜಾಗ ಬಿಡ್ದೈತೆ ಅಂತ ನೋಡ್ಬಿಟ್ಟು ಎಲ್ಲ ಥರ ಗಿಡನೂ ಕೂಡಿಸ್ಕೊಂಡ್ರೆ ನೋಡಪ್ಪ ಹಿಂಗೆ ಸಮಗ್ರವಾಗಿ ಕೃಷಿಯಾಗಿ ಈ ಥರ ನನ್ನ ಥರ ತೋಟ ಬರುತ್ತೆ.
4: ಓಕೆ ಸರ್, ಸೂಪರ್, ತುಂಬ ಚೆನ್ನಾಗಿ ನಿಮ್ಮ ತೋಟದ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ. ಮತ್ತೆ ಯಾವ್ಯಾವ ರೀತಿ ಆದಾಯ ಮಾಡೋದಕ್ಕೆ ಸಾಧ್ಯ ಇದೆ, ತೋಟದಲ್ಲಿ ಏನೇನೆಲ್ಲ ಮಾಡ್ಬೋದು ಅದೆಲ್ಲದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ. ಸೊ ಹಾಗಾದರೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ, ಹಾಗೆ ನಿಮ್ಮ ಕೃಷಿಯ ಬಗ್ಗೆ ಕೇಳೋದಕ್ಕೆ ನಾವು ಕೂಡ ಕಾತುರದಲ್ಲಿದ್ದೀವಿ. ಸೊ ಹಾಗಾದರೆ ನಾಗವರ್ಮ ಅವ್ರ ಜೊತೆಗೆ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ಕಾರ್ಯಕ್ರಮ ಮುಂದುವರೆಯುತ್ತೆ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕ್ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ ರಾಣಿ ಬೋನಾಡ್ FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ನಾಗವರ್ಮ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಹೊಳೆ ನರಸೀಪುರ ತಾಲೂಕಿನ ಹಾಸನ ಜಿಲ್ಲೆಯ ಇವರು. ಅವರ ಕೃಷಿ ತೋಟದ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಹಾಗೆ ಅವರು ಸಾವಯವ ಪದ್ಧತಿನಲ್ಲಿ ಸಮಗ್ರ ಕೃಷಿಯನ್ನು ಮಾಡ್ತಾ ಅವರ ತೋಟದಲ್ಲಿ ಎಲ್ಲೂ ಕೂಡ ಸ್ವಲ್ಪನೂ ಜಾಗವಿಲ್ಲದೆ ಇರೋ ರೀತಿಯಲ್ಲಿ ಬೆಳೆಗಳನ್ನು ಮಾಡ್ತಾ ಇದ್ದಾರೆ. ಸೊ ಹಲವಾರು ರೀತಿಯಲ್ಲಿ ಹಣವನ್ನು ಗಳಿಸೋದಕ್ಕೆ ಯಾವ್ಯಾವ ರೀತಿ ಸಾಧ್ಯ ಇದೆ ಅಂತೇಳಿ ತುಂಬ ಚೆನ್ನಾಗಿ ಅವರು ಕೂಡ ಆಗಲೇ ಹೇಳ್ತಾ ಇದ್ರು. ಸೊ ಒಂದು ಸಮಗ್ರವಾದಂತಹ ಕೃಷಿಯನ್ನು ಮಾಡೋದ್ರಿಂದ ಉತ್ತಮವಾದಂತಹ ಲಾಭವನ್ನು ಪಡೆಯೋದಕ್ಕೆ ಸಾಧ್ಯ ಇದೆ ಅಂತ ಅವರು ಹೇಳ್ತಾ ಇದ್ರು. ಹಾಗಾದರೆ ಇವತ್ತು ನಾಗವರ್ಮ ಅವ್ರ ಜೊತೆಗೆ ಮಾತಾಡೋದಕ್ಕೆ ನಾನು ಕೂಡ ಕಾತರದಲ್ಲಿದ್ದೀನಿ. ಹಾಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ನಾಗವರ್ಮ ಅವ್ರನ್ನ ಸ್ವಾಗತಿಸೋಣ. ನಾಗವರ್ಮ ಅವರೇ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರಿಗ ಸಮಗ್ರ ಕೃಷಿಯನ್ನು ಮಾಡ್ತಾ ನಿಮ್ಮ ತೋಟದಲ್ಲಿ ಎಲ್ಲೂ ಕೂಡ ಜಾಗ ಇಲ್ಲದೆ ಇರೋ ಥರ ನೀವು ಬೆಳೆ ಮಾಡ್ತಿದ್ದೀವಿ ಅಂತ ಹೇಳಿದ್ರಿ. ಸೊ ಬೇರೆ ಬೇರೆ ರೀತಿಯ ಬೆಳೆಗಳನ್ನ ಹಾಕ್ತಾ ಇರ್ತೀವಿ, ಎಲ್ಲಾದರೂ ಹೋದರೆ ಒಂದು ಗಿಡ ತೊಗೊಂಡು ಬಂದು ಅದನ್ನು ಹಾಕ್ತೀನಿ ಅಂತ ಹೇಳ್ತಾ ಇದ್ರಿ. ಈ ರೀತಿ ಈಗ ಮಾಡೋದ್ರಿಂದ ನಿಮ್ಮ ತೋಟದಲ್ಲಿ ಕಳೆ ಕೂಡ ಹೆಚ್ಚಾಗಿರುತ್ತೆ. ಸೊ ಕಳೆನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ? ಕಳೆ ಬೆಳೆದಾಗ ಅದನ್ನೆಲ್ಲ ಯಾವ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ತೀರಾ, ಇದ್ರ ಬಗ್ಗೆ ಹೇಳ್ಬೋದಾ?
5: ಕಳೆ ಬರುತ್ತಲ್ಲ, ಎಲ್ಲನ ಕೊಚ್ಚಿ ಆ ಸಾಲ್ಗೆ ಹಾಕ್ಬಿಡ್ಬೇಕು. ಅಡಕೆ ಗಿಡ, ಆಮೇಲೆ ತೆಂಗು ಮರಸುತ್ತ, ಈ ಅಮೃತ ನೋನಿ ಗಿಡ, ಕೇರಿ ಅಮೃತ ನೋನಿಗೆ ಒಂದು ಕಾಳು ಗೊಬ್ಬರ ಹಾಕಿಲ್ಲ, ಏನೂ ಹಾಕಿಲ್ಲ. ಬಾಳೆಗಿಡನೇ, ಆ ಬಾಳೆಗಿಡನೇ ಕತ್ತರಿಸ್ಬಿಟ್ಟು ಅದಕ್ಕೆ ಸೈಡ್ಗೆ ಹಾಕಿದ್ರಿ. ಅಮೃತ ನೋನಿ ಕಾಯಿ ಇದು 2 ವರ್ಷ ಇದೆ, 2 ವರ್ಷಕ್ಕೆ ಯಾವ ಥರ ಕಾಯಿ ಬಂದಿದೆ.
4: ಓಕೆ, ಈಗ ಬಾಳೆ ಯಾಕೆ ಹಾಕಿದ್ರಿ, ಬಾಳೆ ಹಾಕ್ಬೇಕಂತ ಯಾಕೆ ಅನಿಸ್ತು ನಿಮಗೆ?
5: ಬಾಳೆ ಹೆಂಗೆ ಮಾಡಿದೆ ಅಂತ ಅಂದರೆ ಯಾಕೆ ಹಾಕಬೇಕು ಅನ್ನಿಸ್ತು ಅಂದರೆ ನನಗೆ ಬಾಳೆಯ ಆದಾಯ ಮಾಡಬೇಕು ಅಂತಲೂ ಒಂದು, ಮತ್ತು ನನ್ನ ಅಡಿಕೆಗೆ ತೆಂಗಿಗೆ ಇರೋ ಗಿಡಗಳಿಗೆಲ್ಲ ಗೊಬ್ಬರನೂ ಆಗುತ್ತೆ, ಚಲ್ಗಂಧದು ನಮ್ಗೆ ಗೊಬ್ಬರನೂ ಆಗುತ್ತೆ. ನನ್ನ ಬಾಳು ಬಂಗಾರ ಮಾಡಿದೆ ಅಂತ ಹಾಕಿದೆ, ಬಂಗಾರನೇ ಆಯಿತು ನನ್ನ ಬಾಳೆ. ಇದಕ್ಕೆ ಮೂರನೇ ಕೂಳೆ ಇದು ಬಾಳೆ, ಮೂರನೇ ಕೂಳೆ ಬಾಳೆ ಇಷ್ಟು ಬಂದಿದೆ ಇದು. ನಾನು ಏನೂ ಮಾಡಿಲ್ಲ ಇದಕ್ಕೆ, ಏನಂದ್ರೆ ಏನೂ ಮಾಡಿಲ್ಲ. ಇದು ನಮ್ಮೂರಲ್ಲೇ ಬಾಳೆ ಕಂದು ಒಬ್ಬರು ಬಾಳೆ ಕಿತ್ತಾಕ್ತಾಯಿದ್ರು, ಅದು ಕಿತ್ತಾಗ್ತಾ ಇದ್ರಲ್ಲ ಚೆನ್ನಾಗಿದ್ವಲ್ಲ ಕಂದು ಅಂತ ಅಂದ್ಬಿಟ್ಟು ಅವ್ರದ್ದ ಬೇರೇನು ಇದು ಮಾಡ್ದೆ, ಅದನ್ನು ತಗೊಬಂದ್ಬಿಟ್ಟು ಸಗಣಿ ಬಗಡೆ ಎಜ್ಜಿಬಿಟ್ಟು ಅದನ್ನು ನಾವೇ ಓನಾಗೆ ಕಿತ್ಕೊಬಂದ್ಬಿಟ್ಟು ನಾನೇ ಕಿತ್ತೆ, ನಾನೇ ಕಿತ್ಕೊಬಂದ್ಬಿಟ್ಟು ನಾನೇ ಓನಾಗಿ ನೆಟ್ಟೆ. ನಾನೇ 4 ದಿನ ಇವೆಲ್ಲ 1,200 ಬುಡ ಎಲ್ಲ ನಾನೇ ಓನಾಗೆ ನೆಟ್ಟೆ. ಆಮೇಲೆ ನೆಟ್ಟಾದ್ಮೇಲೆ ಬಾಳೆ ಹೆಂಗೆ ಅಂತ ಅಂದ್ರೆ, ಈಗ ಅವು ಚಲ್ಗಂಧ ಒಂದು ಫಸ್ಟ್ನೇ ಸತಿ ಬಂದಾಗ ಒಂದು ಬಿಟ್ಟಿದ್ದೆ, ಎಲ್ಲ ದೊಡ್ಡಾಗಿ ಬಿಟ್ಟು ಚೆನ್ನಾಗಿ. ವರ್ಷಕ್ಕೆ ನನಗೀಗ ಎಷ್ಟು ಬಂತು ಅಂದರೆ, ಹೋದ ಸತಿ ಒಂದು 2ನೇ ವರ್ಷದಲ್ಲಿ ಒಂದು ಕಾಲು ಲಕ್ಷ ಬಂದಿತ್ತು ನನಗೆ 2ನೇ ವರ್ಷದಲ್ಲಿ. ಈ ಹೋದ ವರ್ಷ ನನಗೆ 1.5 ಲಕ್ಷ ಬಂತು. ಈ ಸತಿ ನನಗೆಲ್ಲ 1.5 ಲಕ್ಷಕ್ಕೆ ರೀಚ್ ಆಗಿದ್ದೀನಿ. ಈಗ ಎಷ್ಟು ಬಂದೈತೆ ಅಂತ ನಾನು ಈ 1.5 ವರ್ಷದಲ್ಲಿ ರೀಚ್ ಆಗಿದ್ದೀನಿ. ಇನ್ನೂ ಮುಗ್ದಿಲ್ಲ ನಾನು, ಇನ್ನೂ ಬಾಳೆ ನೆಕ್ಸ್ಟ್ ಮುಗಿಯೋದಕ್ಕೆ ಇನ್ನೊಂದು 5,000 ಜಾಸ್ತಿ ಆಗ್ಬೋದು. ಆಮೇಲೆ ಹೆಂಗೆ ಅಂತ ಅಂದರೆ, ಬಾಳೆ ಇದು ಬಾಳೆ ಚಲ್ಗಂಧ ಕೂ ಅಲ್ಲಿ ಒಂದೇ ಬರಲ್ಲ, ಅದ್ರ ಪಕ್ಕ ಬರ್ತಾವಲ್ಲ ಅದು ಕೂದ್ಬಿಟ್ಟು ಹಾಕಿದ್ರೆ ಅಡಿಕೆ ಗಿಡಕ್ಕೆಲ್ಲ ಎಷ್ಟು ಗೊಬ್ಬರ ಆಗುತ್ತೆ ಅಂದರೆ ಇದು. ಆಮೇಲೆ ಬಾಳೆ ನಾನು ಕಿತ್ಕೊಬಂದು ನೆಟ್ಟೆ, ನೆಟ್ಟಾದ್ಮೇಲೆ ಮಣ್ಣು ಏನು ಕೊಟ್ಟಿದೆ, ಮಣ್ಣು ಕೊಟ್ಟಿದೆ ಅದಕ್ಕೆ. ಆ ಮಣ್ಣು ಕೊಟ್ಟಾದ್ಮೇಲೆ ಗುಂಡಿ ತೆಗೆದ್ಬಿಟ್ಟು ಬಾಳೆ ತೆಗೆದ್ಬಿಟ್ಟು ನೆಟ್ಟಾದ್ಮೇಲೆ 1 ರೂಪಾಯಿ 1 ಕಾಳು ಗೊಬ್ಬರ ತಂದು ಹಾಕಲಿಲ್ಲ ಅದಕ್ಕೆ ನಾನು. ಬರೀ ಮಣ್ಣು ಕೊಟ್ಟೆ. ನಮ್ಮದು ವಿಶೇಷವಾಗೈತೆ ಭೂಮಿನೂ, ಎರೆ ಭೂಮಿ ನಮ್ಮದು, ಅದಕ್ಕೆ ಮಣ್ಣೇನು ಕೊಡಲಿಲ್ಲ. ನೀರು ಹಾಯಿಸ್ಕೊಂಡೆ ಮಾತ್ರ ಬೆನಿಫಿಟಾಗಿ. ಫಸ್ಟ್ ಒಂದು ಸ್ವಲ್ಪ ನಿಧಾನಕ್ಕೆ ಬಂತು ಅದು, ನಾನು ಅದಕ್ಕೂ ನಿಧಾನಕ್ಕೆ ಬತ್ತಾಯ್ತಲ್ಲ ಅಂತ ಒಂದು ಕಾಳನ್ನ ಹಾಕೋಕ್ಕೋಗಲಿಲ್ಲ. ಆಮೇಲೆ ಅದು ಬತ್ತಾ ಅದೇ ಇನ್ನು ಅದೇ ಚೆಲ್ಗನ್ ಬಂದ್ವಲ್ಲ, ಅವೇ ಗೊಬ್ಬರ ಆಯ್ತಾ ಅದೇ ಜಾಸ್ತಿ ಮಾಡ್ಕೋತು, ಗೊಬ್ಬರಗಳೆಲ್ಲ ಆಯಿತು ಅದರಂತ ಅದೇ ಗೊಬ್ಬರ ಮಾಡ್ಕೊಡ್ತಾಯಿದ್ದು ನಮಗೆಲ್ಲ. ಆಮೇಲೆ ಇದು ಏನು ಅಂತ ಅಂದರೆ, ಈಗ ನಾನು ಒಂದು ಗೊರೆನೂ ಹುಯ್ಕೊಂಡು ಹೋಗಿ ಮಾರಿಲ್ಲ, ನಾನು ಬರೀ ಹೂದ್ಬಿಟ್ಟು ಇಲ್ಲೇ ತೋಟದಲ್ಲೇ ಕೊಡ್ತೀನಿ ನಾನು. ನಂಬಾಳೆ ಟೇಸ್ಟ್ ನೋಡಿ ಎಲ್ಲಿ ಹುಡುಕೋ ಬಂದ್ಬಿಟ್ಟು ನಂಬಾಳೆ ಒಬ್ಬರಿಗೂ ಕೊಡಬೇಡಿ ಅಂತ ಅಂದ್ಬಿಟ್ಟು 4 ಜನ ಪೈಪೋಟಿ ಮೇಲೆ ನನಗೆ ಹತ್ಕೊನೆ ಕೊಡಿ, ನನಗೆ ಹತ್ಕೊನೆ ಕೊಡಿ ಅಂತ ಅಂದ್ಬಿಟ್ಟು ಒಬ್ಬ ವಾರಕ್ಕೊಂದ್ಸತಿ ರೆಡಿಯಾಗಿ ನಿಂತಿರ್ತಾರೆ. ನಮ್ದು ಬಳಗೊನೆ ಹೋಯ್ತೀರಾ, ಬಳಗೊನೆ ಹೋಯ್ತೀರಾ, ಬಳಗೊನೆ ಹೋಯ್ತೀರಾ ಅಂತ ಅಂದ್ಬಿಟ್ಟು ಅವ್ರು ಮಾರೋರು ಹೆಂಗೆ ಅಂದರೆ, ಅವ್ರ ಹತ್ರ ತಗೋತಾರಲ್ಲ ನನಗೆ ಇದೇ ಬಾಳೆಹಣ್ಣು ಬೇಕು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರಂತೆ. ಅವರು ನನಗಂತೂ ಡೈಲಿ ನೀವು ಯಾರಿಗೂ ಕೊಡಬೇಡಿ ಸರ್ ಅಂತ ಅಂದ್ಬಿಟ್ಟೆ ಫೋನ್ ಮಾಡ್ತಾರೆ. ಅವರು ಕಂದುಗಳು ಎಷ್ಟೋ ಜನ ಇದೇ ಕಂದು ಬೇಕು ಅಂತ ಆರ್ಡ್ರ್ ಕೊಟ್ಟಿಲ್ಲ, ಕಂದು ಕೊಟ್ಟಿದ್ದೀನಿ 1,000-3,000 ದುಡ್ಡೇನು ತಗೊಂಡಿಲ್ಲ, ಸುಮ್ಮನೆ ಕೊಡ್ಬೇಕಲ್ಲ ಅಂತ 1 ರೂಪಾಯಿನ ಕೊಟ್ಟು ಅದೊಂದು 2-3,000 ರೂಪಾಯಿ ದುಡ್ಡಾಗಿದೆ ಕಂದಲ್ವೆ. ನಾನು ಈಗ ಇನ್ನೊಂದು ಎಕರೆಗೆ ಜಾಸ್ತಿ ಬಾಳೆ ಮಾಡ್ಕೊತಾ ಇದ್ದೀನಿ ಈಗ.
4: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ನಿಮ್ಮ ಕೃಷಿಯ ಬಗ್ಗೆ ಏನಷ್ಟು ಮಾತಾಡೋದಕ್ಕಿದೆ, ಹಾಗೆ ನೀವು ಬಾಳೆನ ಯಾವ ರೀತಿ ಮಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ಕೂಡ ಕೇಳೋದಕ್ಕಿದೆ. ಸೊ ಹಾಗಾದರೆ ಇವತ್ತು ನಾಗವರ್ಮ ಅವ್ರ ಜೊತೆಗೆ ಇನ್ನಷ್ಟು ಮಾತಾಡೋಣ. ಹಾಗೆ ನೀವು ಕೂಡ ಇವತ್ತಿನ ಕಾರ್ಯಕ್ರಮವನ್ನು ಕೇಳಿಸ್ಕೊಳ್ತಾ ಇದ್ರೆ ಸಮಗ್ರ ಕೃಷಿಯನ್ನು ಯಾವ ರೀತಿಯಲ್ಲಿ ಕೂಡ ಮಾಡ್ಕೋಬಹುದು, ಹಾಗೆ ಈ ಸಮಗ್ರ ಕೃಷಿಯನ್ನು ಮಾಡ್ಕೊಳ್ತಾ ಯಾವ ರೀತಿ ಆದಾಯವನ್ನು ಕೂಡ ಗಳಿಸ್ಬೋದು ಅನ್ನೋದ್ರ ಬಗ್ಗೆ ಅವರು ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಮತ್ತೆ ಅವರ ತೋಟದಲ್ಲಿರುವಂತಹ ಸ್ವಲ್ಪ ಜಾಗನು ಕೂಡ ವೇಸ್ಟ್ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇವರು ಬಾಳೆನ ಯಾವ ರೀತಿಯಲ್ಲಿ ಬೆಳೀತಾ ಇದ್ದಾರೆ, ಸೊ ಇದೆಲ್ಲದ್ರ ಬಗ್ಗೆ ಅವ್ರ ಹತ್ರ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ಜು ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ಇವತ್ತಿನ ನಮ್ಮ ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮನ ನೀವೆಲ್ಲರೂ ಕೂಡ ಕೇಳ್ತಾ ಇದ್ದೀರಾ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಸಾಂಗ್ ಅನ್ನ ಕೂಡ ಕೇಳಿದಿರಾ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ತಿಳಿಸ್ತಾ ಇದ್ದೀನಿ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬರಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬರಲಿ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕೃಷಿಯ ವಿಚಾರವಾಗಿ ಹಾಗೆ ವಿಶೇಷವಾದಂತಹ ಮಾಹಿತಿಗಳನ್ನ ತಿಳಿಸೋದಕ್ಕೆ ನಮ್ಮ ಜೊತೆಗೆ ಇವತ್ತು ಹಾಸನ ಜಿಲ್ಲೆಯ ಹೊಳೆ ನರಸೀಪುರ ತಾಲೂಕಿನ ನಾಗವರ್ಮ ಅವರಿದ್ದಾರೆ. ಹಾಗಾದರೆ ನಾಗವರ್ಮ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ವೆಲ್ಕಮ್ ಮಾಡೋಣ. ಹಾಗೆ ಆವಾಗಲೇ ನಾಗವರ್ಮ ಅವರು ಹೇಳ್ತಾ ಇದ್ರ ಹಾಗೆ ಈ ಬಾಳೆ ಕೃಷಿಯನ್ನು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಮತ್ತು ಬಾಳೆ ಬೆಳೆದಿದ್ದರಿಂದ ಬಾಳೆ ಕೂಡ ಬಂಗಾರ ಆಯ್ತು ಅಂತ ಹೇಳ್ತಾ ಇದ್ರು. ಸೊ ಹಾಗಾದರೆ ಯಾವ ರೀತಿ ಈ ಬಾಳೆಯನ್ನು ನೆಡ್ತಾ ಇದ್ದಾರೆ, ಇದರಿಂದ ಯಾವ ರೀತಿಯಲ್ಲಿ ಆದಾಯವನ್ನು ತಗೊಳ್ತಾ ಇದ್ದಾರೆ, ಇದ್ರ ಬಗ್ಗೆ ಅವ್ರ ಜೊತೆಗೆ ಇನ್ನಷ್ಟು ಮಾತಾಡೋಣ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಾಗವರ್ಮ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗವರ್ಮ ಅವರೇ, ನೀವಾಗಲೇ ಹೇಳ್ತಾ ಇದ್ರಿ ನಿಮ್ಮ ಬಾಳೆ ಕೃಷಿಯಿಂದ ಸೊ ಉತ್ತಮ ಆದಾಯವನ್ನು ಪಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ. ಸೊ ಯಾವ ರೀತಿಯಲ್ಲಿ ಈ ಬಾಳೆಯನ್ನು ನಿರ್ವಹಣೆ ಮಾಡ್ತಿದ್ದೀರಾ, ಯಾವ ರೀತಿ ಬಾಳೆಯನ್ನು ನೆಡ್ತಾ ಇದ್ದೀರಾ, ಇದ್ರ ಬಗ್ಗೆ ಹೇಳ್ಬೋದಾ ನಮಗೆ?
3: ಬಾಳೆ ನೆಡ್ಬೇಕಾದ್ರೆ ಒಂದು ಪಾರಿ ಹಿಡಿದಲ್ಲೇ ನೆಡಬೇಕು, ಯಾಕೆಂದರೆ ಒಂದು ಸ್ವಲ್ಪ ಗಿಡ ಎಲ್ಲ ನೋಡ್ಕೊಬಂದೇ ನೆಡಬೇಕು. ಈಗ ಇಲ್ಲಿ ಕಿತ್ಕೊಂಡು ಹೋಗು ಅಂತ ಹೇಳ್ತಾನೆ ಒಬ್ಬ ರೈತ, ಅವ್ರಿಗೆ ಕಾಯಿಲೆ ಇರೋದು ಏನು ಗೊತ್ತಾಗೋದಿಲ್ಲ. ನಾವು ನೋಡಿ ಈ ಗೆಡ್ಡೆಲ್ಲ ತಗೋಬಾರ್ದು, ಇಲ್ಲಿ ನಾವು ನೋಡಿ ಇದನ್ನು ತಗೋಬರೋಕ್ಕಾಗ್ದೇ ಬಿಟ್ಬಿಟ್ಟು ಇದನ್ನು ರೋಗದ್ಕಂದ ಅಂತ ಅಂದ್ಬಿಟ್ಟು ಕೇಳ್ದಾನೆ. ನೆಕ್ಸ್ಟ್ ನೋಡಿ ಇಲ್ಲಿ ತೋರಿಸ್ತೀನಿ, ಇಲ್ಲಿ ಈ ಥರ ಇರಬೇಕು. ಎಲೆ ಅಗಳಾಗಿದೆ, ಇದು ಎಲೆ ಚೂಪಾಗಿದೆ ನೋಡ್ಕೋಬೇಕು, ಹಿಂಗೆ ಚೂಪಾಗಿರೋದು ಇದು ಕತ್ತಿಕಂದು ಅಂತ. ಇದೇ ಥರದ್ದು ನಾವು 1,000 ನೆಡ್ತಿರೋ, 100 ನೆಡ್ತಿರೋ, 50 ನೆಡ್ತಿರೋ ರೈತ ಬಂದವ್ರೆ ಇದು ನೆಟ್ಟರೆ, ಒಂದು ಇದೇ ಥರ ಕಂದು ನೆಟ್ಟರೆ ಒಂದೇ ಸತಿ ಎಲ್ಲ ಬಾಳೆ ಕಟಾವಿಗೆ ಬರುತ್ತೆ, ಒಂದೇ ಸತಿ ದುಡ್ಡಾಗುತ್ತೆ ಇದರಲ್ಲಿ ಒಂದೇ ಥರ. ಆಮೇಲೆ ಬಾಳೆನೂ ಆರೋಗ್ಯವಾಗಿರುತ್ತೆ ಕಂದು, ರೋಗವಾಗಿರಲ್ಲ ಬಾಳೆ.
2: ಓಕೆ, ಇದ್ರ ಜೊತೆಗೆ ಮತ್ತೆ ಏನೇನು ಬೆಳೆಗಳನ್ನ ಮಾಡಿದಿರಾ ನಾಗವರ್ಮ ಅವರೇ?
3: ಈ ಹಿಳ್ಳಿಕಾಯಿ ಇದೆ, ಹಿಳ್ಳಿಕಾಯಲ್ಲಿ ಫಸ್ಟು ಜ್ಯೂಸು, ಅದಾದಮೇಲೆ ನಾವು ಉಪ್ಪಿನಕಾಯಿ, ಉಪ್ಪಿನಕಾಯಿ ಆದಮೇಲೆ ಈಗ ನಮ್ಮದು ನಮಗೆ ಉಪ್ಪಿನಕಾಯಿ ಆಯಿತು, ಜ್ಯೂಸು ಆಯಿತು. ಈಗೆಲ್ಲ ಅಂಗಡಿಗಳು, ಈಗ ಜ್ಯೂಸ್ ಸೆಂಟ್ರ್ಗಳೆಲ್ಲ ಇದ್ದಾವೆ ಸುತ್ತಮುತ್ತ, ಜ್ಯೂಸ್ ಸೆಂಟ್ರ್ಗಳಿಗೆ ಆರ್ಡ್ರ್ಗಳಿಗೆ ಹೇಳ್ತಾರೆ, ಅವಕ್ಕೆಲ್ಲ ತಗೊಂಡೋಗಿ ಇಷ್ಟಿಷ್ಟು ಕಾಯಿ ಅಂತ ಅಂದ್ಬಿಟ್ಟು ಕೊಡೋದು. ನಮ್ಮದು ಸಾವಯವ ಆರ್ಗ್ಯಾನಿಕ್ ಅಂತ ಅವ್ರೇನು ಕೇಳಲ್ಲ ಅವರು, ನಾವು ಒಟ್ಟಿನಲ್ಲಿ ನಮಗೆ ಎಷ್ಟಕ್ಕೆ ಆದಾಯ ಬರುತ್ತೆ ಅದ್ರ ಮೇಲೆ ಕೊಡೋದವರು. ಆಮೇಲೆ ಈಗ ನಮ್ಗೆ ಇನ್ನೇನು ಬೇಕು, ಎಣ್ಣೆ ಬೇಕು ಸಾರು ಮಾಡೋಕ್ಕೆ. ಎಣ್ಣೆಗೆ ಏನು ಮಾಡ್ತೀನಿ ಅಂತ ಅಂದರೆ, ನಮ್ಮ ತೆಂಗಿ ಮರದಲ್ಲೇ ಕೊಪ್ರಿ ಬರುತ್ತಲ್ಲ, ಕೊಪ್ರಿ ಬಿಡಿಸ್ಕೊಂಡು ಕೊಪ್ರಿ ಬಿಡಿಸ್ಕೊಂಡು ಊಟ ಮಾಡ್ಕೋತೀನಿ ನಾನು. ಮೇನ್ ಪಾಯಿಂಟ್ ಅಂದರೆ ನಾವು ರೈತ ಬಂದವರೇ ನೋಡಿ, ನೀವು ಇದನ್ನು ಎಲ್ಲೂ ಬೇರೆ ಎಣ್ಣೆಗೆ ಹೋಗಬೇಡಿ, ತೋಟ ಮಾಡ್ಕೊಳ್ಳಿ, ತೋಟದಿಂದ ಬರೋ ಕಾಯಿ ಎಣ್ಣೆನಾರ ತೆಗೆಸ್ಕೊಂಡು ಬಳಸ್ಕೊಳ್ಳಿ, ಕೊಪ್ರಿ ಎಣ್ಣೆನಾರ ಬಳಸ್ಕೊಳ್ಳಿ. ತೀರಾ ನಿಮಗೆ ಫುಡ್ಡು ನಿಮಗೆ ಎಣ್ಣೆ ಕೊಪ್ರಿ ಎಣ್ಣೆ ತಿನ್ನೋಕೆ ಆಗ್ತಾಯಿಲ್ಲ ಫಸ್ಟು ಆಯ್ತಲ್ಲ ನನಗೆ ಅಂತ ಅಂದರೆ, ಅದರೊಳಗೆ ಒಂದು 2-3 ಕೆಜಿ ಕಡಲೆ ಬೀಜ ಹಾಕೊಳ್ಳಿ. ಕಡಲೆ ಬೀಜ ಹಾಕೊಂಡು ಫಸ್ಟು ಬಳಸಿ ಅದನ್ನು, ಅದನ್ನು ಬಳಸಾದ ಮೇಲೆ ನೀವು ಹಂಗಂಗೆ ಒಂದು 2-3 ತಿಂಗಳಿಗೆ ಅದೇ ನಿಮಗೆ ಸರಿ ಆಗುತ್ತೆ. ಈಗ ಊಟದ್ದು ಈಗ ಸಾಂಬಾರು ಮಾಡೋದಕ್ಕೆ ಈಗ ನನ್ನ ವೆಜಿಟೇಬಲ್ ನಾನೇ ತರಕಾರಿ ಬೆಳ್ಕೊತೀನಿ, ಈ ತರಕಾರಿ ಸಾರು, ಸೊಪ್ಪಿನ ಸಾರು, ಇನ್ನು ಸಾರು ಮಾಡೋಕ್ಕೆ ಅನ್ನ ಮಾಡೋಕ್ಕೆಲ್ಲ ಆಯಿತು. ಅದಾದಮೇಲೆ ಈಗ ನಾನು ಸುಮ್ಮನೆ ಅಷ್ಟೇ ಆಗ್ಬಿಡ್ತಾಯ್ತಾ, ನಾನು ಪಪ್ಪಾಯ ಬೆಳ್ಕೊಂಡಿದ್ದೀನಿ, ಪಪ್ಪಾಯ ತಿಂತೀನಿ ಸಾವಯವದಲ್ಲಿ, ಪಪ್ಪಾಯ ಅದಾದಮೇಲೆ ಮಾರ್ತೀನಿ ಪಪ್ಪಾಯ, ನಾನು ತಿಂದು ತೃಪ್ತಿ ಆದಮೇಲೆ ಮಾರೋದು. ಫಸ್ಟು ನಾವು ಚೆನ್ನಾಗಿರ್ಬೇಕು ಬೆಳೆಯೋರು, ಬೆಳೆದು ನಾನು ಚೆನ್ನಾಗಿದ್ದೀನಿ ಅಂದಮೇಲೆ ಬೇರೆ ಕಡೆಗೆ ಕೊಡೋಣ, ಅದ ಮಾರಿ ನನಗೆ ಎಕ್ಸಸ್ ಆಯ್ತು ಕಣಪ್ಪ ಅಂದಮೇಲೆ ಬೇರೆ ಕಡೆಗೆ ಮಾರೋಣ. ಅದು ಪಪ್ಪಾಯ ಈಗ ಹಣ್ಣಿನ ಗಿಡಗಳಿಗೆ ಎಲ್ಲ ಹೇಳಿದ್ನಲ್ಲ ನಾನು, ಈಗ ಚಕ್ಕೋತ ಆಯ್ತಲ್ಲ, ಚಕ್ಕೋತನ ತಿಂದು ಆಮೇಲೆ ಬೆಟ್ಟದಲ್ಲಿ ಐತಲ್ಲ ಉಪ್ಪಿನಕಾಯಿ ಹೋಯ್ತೀವಿ. ಆಮೇಲೆ ಇನ್ನೊಂದು ಹೆಂಗೆ ಮಾಡ್ತೀನಿ ಅಂದರೆ, ಹಿಳ್ಳಿಕಾಯಲ್ಲಿ ನಾನು ಬರೀ ಅಷ್ಟೇ ಅಲ್ಲ, ಆರ್ಡ್ರ್ಗಳು ನನಗೆ ಸಿಗ್ತವೆ. ಹೆಂಗೆ ಅಂದ್ರೆ ಈಗ ಮದುವೆ ಫಂಕ್ಷನ್ಗಳು, ಈಗ ಯಾವುದೋ ಹಸೆ ಪ್ರೋಗ್ರಾಮು, ಗುರು ಪ್ರವೇಶ, ಊಟ ಕೊಡ್ತಾರಲ್ಲ ಸಿಂಪಲ್ಲಿ 200-300 ಜನ, ಆಗ ಹೇಳ್ತಾರೆ ಏನಂದ್ರೆ ಉಪ್ಪಿನಕಾಯಿ ಹೋಗಿ ಕೊಡಿ ಅಂತಾರೆ. ಆಗ ಉಪ್ಪಿನಕಾಯಿ ನಾವು ಹೆಂಗೆ ಮಾಡ್ತೀವಿ ಅಂದರೆ, ಅವ್ರಿಗೆ ಹೂದ್ಬಿಟ್ಟು ಇಷ್ಟು ಪೀಸ್ ಲೆಕ್ಕ ಅಲ್ಲ, ಅದು ಬಾಕ್ಸ್ ಲೆಕ್ಕ, ಕೆಜಿ ಲೆಕ್ಕ ಉಪ್ಪಿನಕಾಯಿ ಹೋಗಿ ಕೊಡ್ತೀವಿ. ಹಿಳ್ಳಿಕಾಯಲ್ಲಿ ಅದು ನಮಗೆ ಹಿಳ್ಳಿಕಾಯಿ ನಿಮ್ಮಕಾಯಲ್ಲಿ ಅದು ಉತ್ಪತ್ತಿ ಆದಾಯ ಬರುತ್ತೆ ನನಗೆ, ಸುಮ್ಮನೆ ಇದು ಮಾಡೋದು. ಆಮೇಲೆ ಪಪ್ಪಾಯ ನನಗೆ ಕೆಜಿ ಲೆಕ್ಕ ಕೊಡ್ತೀನಿ, 30-40 ರೂಪಾಯಲ್ಲಿ ಕೆಜಿ ಲೆಕ್ಕ ಕೊಡ್ತೀನಿ ಪಪ್ಪಾಯ. ಇನ್ನು ಚಿಕ್ಕೋಸು ಕೆಜಿ ಲೆಕ್ಕ ಕೊಡ್ತೀನಿ. ಇನ್ನು ಕಿತ್ತಲೆ ಬರ್ತಾ ಇದೆಯಲ್ಲ, ಅದು ನಾವು ತಿಂತೀವಿ ಹೆಚ್ಚಾಗಿದೆ ಅದವೇ, ಅದನ್ನು ಕೆಜಿ ಲೆಕ್ಕ ಕೊಡ್ತೀನಿ. ಇನ್ನು ನಾವು ಹೆಂಗೆ ಯೂಸ್ ಮಾಡ್ತೀವಿ ಅಂದರೆ, ಲೆಮನ್ ಗ್ರಾಸ್ ಹಾಕೊಂಡಿದ್ದೀವಿ, ತುಳಸಿ ಐತೆ, ದೊಡ್ಡ ಪಾತ್ರೆ ಐತೆ, ಪುದೀನ ಐತೆ ನನ್ನ ಹತ್ರ, ಇವೆಲ್ಲನ ಹಾಕ್ಬಿಟ್ಟು ಗ್ರೀನ್ ಟೀ ಬಳಸ್ತೀವಿ. ಈಗ ಟೀ ಕಾಫಿನು ಮೇಯ್ನ್ ಅಲ್ವಾ, ಕಾಫಿ ಗಿಡನೂ ಹಾಕೊಂಡಿದ್ದೀನಿ. ಕಾಫಿ ಗಿಡದಲ್ಲಿ ಕಾಫಿ ಕುಡಿತೀನಿ. ಆಮೇಲೆ ಗ್ರೀನ್ ಟೀ ಜಾಸ್ತಿ ಬಳಸ್ತೀನಿ. ಗ್ರೀನ್ ಟೀ ನಾವೇ ಮಾಡ್ಕೊತೀವಿ, ಅದರೊಳಗೆ ಬೇಕು ಅಂದ್ರೆ ಒಂಚೂರು ಚಿಂತ್ರ ಬೆಲ್ಲ ಹಾಕತ್ತೀವಿ, ಭಾರಿ ಸೊಗಸಾಗಿರುತ್ತೆ ನಮಗೆ. ನಾವು ಗ್ರೀನ್ ಟೀ ಬೆಳಗ್ಗೆ ಸಂಜೆ ಗ್ರೀನ್ ಟೀ ಕುಡಿಯೋದು, ಜಮೀನಲ್ಲಿ ಬಂದು ಕೆಲಸ ಮಾಡೋದು, ಏನು ಇಲ್ಲಿ ಬಂದರೆ ಎಲ್ಲ ಜಮೀನ್ಗೆ ಯಾಕಪ್ಪ ಹೋಗೋದು ಅಂತ ಇದ್ರೆ, ನಾನು ಹೇಳ್ಕತ್ತೀನಿ, ಜಮೀನಿಗೆ ಬಂದರೆ ನಾನು ಇನ್ನೂ ಹುಮ್ಮಸ್ ಜಾಸ್ತಿ ಆಗೋ ತೊರತು, ನನಗೆ ಜಮೀನಿಂದ ಹುಮ್ಮಸ್ ಕಮ್ಮಿ ಆಗೋದಿಲ್ಲ, ಯಾಕಪ್ಪ ಜಮೀನ್ ತಗೊಳ್ತೀನಿ ಅನ್ನೋದಿಲ್ಲ. ಆಮೇಲೆ ಜೇನುತುಪ್ಪ ತಿಂತೀನಿ ಬೆಳಗ್ಗೆ ಸಂಜೆ. ಜೇನುತುಪ್ಪ ಎಷ್ಟು ಒಳ್ಳೇದು, ಎಲ್ಲ ಹೂಗಳು ಪರಗಲ್ಲಂತ ತಗೊಬಂದು ಇಟ್ಟಿರುತ್ತೆ ಜೇನು, ಅದನ್ನು ತಿಂತೀನಿ, ಅದನ್ನು ಮಾರ್ತೀನಿ. ಅದಾದಮೇಲೆ ನಾನೇ ಓಮ್ ಬ್ರ್ಯಾಂಡ್ ಮಾಡ್ಕೊಂಡಿದ್ದೀನಿ ವರ್ಮಾಸ್ ಅಂತ ಅಂದ್ಬಿಟ್ಟು. ಕೆಜಿ ಮಾತ್ರ ನಾನು 700 ರೂಪೀಸಲ್ಲಿ ಕೊಡ್ತಾ ಇದ್ದೀನಿ ಜೇನುತುಪ್ಪನ, ಕಮ್ಮಿ ಕೊಡೋದಿಲ್ಲ. ಯಾಕಂದ್ರೆ ನಾನು ಅದಕ್ಕೆ ಪಾಕ ಗೀಕ ಏನು ಮಾಡ್ಬಿಟ್ಟು ಅದಕ್ಕೆ ಫೀಡ್ ಮಾಡಿಸಲ್ಲ, ನ್ಯಾಚುರಲ್ ಅವು ಹೆಂಗೆ ಹೂವಿಂದ ತಂದಿಟ್ಟಿರ್ತಾವೆ ಹಂಗೆ ತೆಗೆದು ಕೊಡ್ತೀನಿ. ಅದಕ್ಕೆ 700 ರೂಪೀಸಲ್ಲೇ ಕೊಡ್ತಾ ಇದ್ದೀನಿ ಜೇನುತುಪ್ಪದ್ದು ಮಾತ್ರ ಒತ್ತು ಹೇಳ್ತಾ ಇದ್ದೀನಿ ನಾನು. ಇನ್ನು ಹಿಂಗೆಲ್ಲ ಹಿಂಗೆ ಬದುಕಬೇಕು ಅಂದ್ರೆ ಹಿಂಗೆಲ್ಲ ಬರ್ತಾವೆ. ಬರೀ ಹಣ್ಣುಗಳು, ಈಗ ಹಣ್ಣುಗಳು ಯಾಕೆ ತಿನ್ನಬೇಕು ಅಂದರೆ ನಮಗೆ ವಿಟಮಿನ್ಸ್ ಬೇಕು. ಆಮೇಲೆ ಇನ್ನೊಂದು ಏನು ಮಾಡಿದ್ದೀನಿ ಅಂದರೆ, ಈ ತೋಟದೊಳಗೆ 3 ಮಾವಿನ ಗಿಡ ಇದ್ದಾವೆ, ಒಂದು ಮಲ್ಲಿಕಾಯಿ ಇದೆ, ಒಂದು ರಸ್ಪುರಿ ಇದೆ, ಒಂದು ದಶೇರಿ ಇದೆ. 3 ಮಾವಿನ ಗಿಡದಲ್ಲಿ ನನಗೆ ವರ್ಷಕ್ಕೆ ಒಂದು 8,000 to 10,000 to 12,000 ರೂಪಾಯಿ ಗಂಟಲು ಬರುತ್ತೆ ನನಗೆ. ಅಂದರೆ ಹೆಂಗೆ ಬರುತ್ತೆ ಅಂತ ಅಂದರೆ, ಅದು ಇದು ಬರೀ 3 ಗಿಡ ನನಗೆ 10,000 ರೂಪಾಯಿ ಮಾವಿನ ಗಿಡ ಕೊಡುತ್ತೆ ಒಂದು ವರ್ಷಕ್ಕೆ ಸುಮ್ಮನೆ. ಅದಕ್ಕೂ ಏನು ಖರ್ಚು ಮಾಡಲ್ಲ ನಾನು, ಔಷಧಿ ಹೊಡೆಯಲ್ಲ, ಏನು ಮಾಡಲ್ಲ.
2: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ನಿಮ್ಮ ತೋಟದಲ್ಲಿ ಇನ್ನೂ ಏನೆಲ್ಲ ವಿಶೇಷತೆಗಳಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂತಹ ಆಸಕ್ತಿ ನನಗೂ ಇದೆ. ಸೊ ಹಾಗೆ ನಿಮ್ಮ ಜೊತೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೈತೆ. ಸೊ ನಾಗವರ್ಮ ಅವ್ರ ಜೊತೆಗೆ ನಾವು ಕೂಡ ಇನ್ನಷ್ಟು ಮಾತಾಡ್ತೀವಿ. ಅದಕ್ಕೂ ಮುಂಚೆ ನೀವು ಕೂಡ ಈ ಒಂದು ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.

0: ಬರಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯ ಹೊಳೆ ನರಸೀಪುರ ತಾಲೂಕಿನ ನಾಗವರ್ಮ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದಾರೆ. ಹಾಗೆ ಇವರು ಸಾವಯವ ಪದ್ಧತಿಯಲ್ಲಿ ಸಮಗ್ರ ಕೃಷಿಯನ್ನು ಮಾಡ್ತಾ ಉತ್ತಮವಾದಂತಹ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಹಾಗೆ ಇವರು ಈ ಸಮಗ್ರ ಕೃಷಿಯಲ್ಲಿ ಬಹಳಷ್ಟು ಬೆಳೆಗಳನ್ನು ಮಾಡಿದ್ದಾರೆ ಮತ್ತು ಇದರಿಂದ ಉತ್ತಮವಾದಂತಹ ಆದಾಯವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಸೊ ಅವರ ಮಾತುಗಳನ್ನ ನೀವು ಕೂಡ ಕೇಳಿಸ್ಕೊಳ್ತಾ ಇದ್ರಿ. ಹಾಗೆ ಅವರು ಜೇನುಗಳ ಬಗ್ಗೆ ಕೂಡ ಹೇಳ್ತಾ ಇದ್ರು ಮತ್ತು ಅವರ ತೋಟದಲ್ಲಿರುವಂತಹ ಬಾಳೆಯ ಬಗ್ಗೆ ಹೇಳ್ತಾ ಇದ್ರು. ಹೀಗೆ ಅವರ ಸಮಗ್ರ ಕೃಷಿನಲ್ಲಿರುವಂತಹ ಎಲ್ಲ ಬೆಳೆಗಳ ಬಗ್ಗೆ ಕೂಡ ಅವರು ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಹಾಗಾದ್ರೆ ಇವಾಗ ನಾಗವರ್ಮ ಅವ್ರ ಜೊತೆ ಇರಲಿ, ಇನ್ನಷ್ಟು ಮಾತಾಡೋಣ, ಅವರ ಕೃಷಿಯ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾಗವರ್ಮ ಅವರೇ. ಓಕೆ ನಾಗವರ್ಮ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಕೃಷಿಯ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ, ಹಾಗೆ ಏನೆಲ್ಲ ಬೆಳೆಗಳನ್ನು ಮಾಡಿದ್ರಿ ಅಂತೇಳಿ. ಸೊ ಈ ಎಲ್ಲ ಬೆಳೆಗಳಿಗೆ ನೀರಿನ ನಿರ್ವಹಣೆನ ಯಾವ ರೀತಿ ಮಾಡ್ತೀರಾ ಮತ್ತು ಅಲ್ಲಿ ತೇವಾಂಶ ಇರಬೇಕಾಗತ್ತೆ, ಯಾವ ರೀತಿನಲ್ಲಿ ಅದನ್ನು ಮೇಂಟೈನ್ ಮಾಡ್ತೀರಾ ಅದ್ರ ಬಗ್ಗೆ ಹೇಳ್ಬೋದಾ?
1: ನೀರು ಆವೇ ಆಗೋ ಹೋಗಂಗೂ ಇಲ್ಲ. ಒಂದೇ ಸತಿ ಈಗ ಬಿಸಿಲು ಬೀಳ್ತಾ ಇದ್ರೆ ಇಲ್ಲಿ ಭೂಮಿ ಹೊತ್ತಿಗೆ ಇಲ್ದವ್ರು ಈ ಥರ ಬೇಗ ತೇವಾಂಶ ಎಳ್ದಾಕ್ಬಿಡುತ್ತೆ. ಆಗ ಅಡಿಕೆ ಭಾಳ ತೆಂಗಿಗೆಲ್ಲ ತೇವಾಂಶ ಬೇಗ ಹೋಗ್ಬಿಡುತ್ತೆ. ಆಗ ನಮ್ಮದು ತೇವಾಂಶ 15-20 ಒಂದು ತಿಂಗಳು ಗಂಟ ತೇವಾಂಶ ಇರುತ್ತೆ. ಯಾಕೆಂದರೆ ಈ ಥರ ಈ ಗೆಣಸ್ತಂಭ ಹಾಕೊಂಡಿರೋದು ಮತ್ತು ಹಿಂಗೆ ಸತ್ತೆ ಹುಲ್ಲು ಎಲ್ಲ ಇರೋದ್ರಿಂದನು ನಮಗೆ ತೇವಾಂಶ ಇರುತ್ತೆ. ಅವು ಎಳ್ಕೊಂಡಿರೋ ಸಾರನ್ನು ಅಡಿಕೆ ಮತ್ತು ತೆಂಗು ಆ ಬೇರುಗಳಿಂದನೂ ನೀರಿನಂಶ ಎಲ್ಲ ಎಳ್ಕೊಳ್ತಾವೆ ಅವು ನಮಗೆ. ನೋಡಿ ಗೆಣಸ್ತಂಬು ಎಷ್ಟು ಆದಾಯ ಮಾಡುತ್ತೆ ಅಂದರೆ ನನಗೆ ಕುರಿಗೆ ಆಡಿಗೆ ದನಗೆ ಮೂರಕ್ಕೂ ಮೇವಾಗುತ್ತೆ, ನನಗೂ ತಿಂದು ಇದಾಗ್ಬಿಟ್ಟು ನನ್ನ ಜಮೀನಿಗೂ ಸಹಿತ ಭೂಮಿ ಫಲವತ್ತತೆಯಾಗಿರೋಕ್ಕೆ ಮಾಡಿಕೊಡುತ್ತೆ ಗೆಣಸು ನಂಬು. ನಾವು ಗೆಣಸು ನಂಬನೂ ಹಾಕಬೇಕು ಭೂಮಿಲಿ.
0: ಓಕೆ, ಹಾಗೆ ಈಗ ನಿಮ್ಮ ಈ ಜಾಗದಲ್ಲಿ ಎಷ್ಟು ತೆಂಗಿನ ಗಿಡಗಳಿದ್ದಾವೆ, ಅದನ್ನು ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡ್ತೀರಾ ಅದ್ರ ಬಗ್ಗೆ ಹೇಳ್ಬೋದು?
1: ಆಮೇಲೆ ನಮ್ಮದು ಇಲ್ಲಿ 2 ಎಕರೆ 3 ಗುಂಟೆಲಿ 80-85 ತೆಂಗಿನ ಗಿಡ ಇದ್ದಾವೆ. 85 ತೆಂಗಿನ ಗಿಡದಲ್ಲಿ ಹೆಂಗೆ ಅಂತ ಅಂದರೆ ಫಸ್ಟು ನಾನು ಅಂಗಡಿ ಗೊಬ್ಬರ ಹಾಕ್ತಾಯಿದ್ದೆ ಚಿಕ್ಕದ್ರಲ್ಲಿ. ಅಂಗಡಿ ಗೊಬ್ಬರ ಸ್ವಲ್ಪ ಹಾಕಿ ಹಾಕಿ ಆಮೇಲೆ ನಾನು ಸ್ವಲ್ಪ ನೋಡಿದೆ ಸಾವಯವ ಅಂತ. ಆಮೇಲೆಲ್ಲ ಇದಾಯ್ತಲ್ಲ ನಮ್ಮ ಹೆಲ್ತ್ ಬಗ್ಗೆ ಎಲ್ಲ ನೋಡ್ಕೊಂಡು ಆಮೇಲೆ ಸಾವಯವ ಮಾಡಬೇಕು ಅಂತ ಅಂದ್ಬಿಟ್ಟು ಬಂದಲ್ಲ ಸಾವಯವಕ್ಕೆ ಬಂದಾಗ. ಆಮೇಲೆ ಬಾಳೆ ಹಾಕಿದ್ನಲ್ಲ, ಬಾಳೆನೆಯ ಟ್ರೆಂಚ್ ಕತ್ ಕತ್ತರಿಸಿ ತುಂಬಿದೆ ಫುಲ್ಲೆಲ್ಲ. ನೋಡಿ ಇಲ್ಲೆಲ್ಲ ಅದೇ ಗರಿ, ಅದನ್ನೇ ತಿನ್ನೋದು ಎಲ್ಲ, ಅದೇ ಇದು ಮಾಡ್ಕೊಂಡು ಅದಕ್ಕೆ ಸಾವಯವ ಅಂತ ಬಂದೆ. ಅಂಗಡಿ ಗೊಬ್ಬರ ಹಾಕ್ಬಿಟ್ಟು 150 ಕಾಯಿ ಕೆಡಕದ, ಈಗ ಸಾವಯವ ಮಾಡಿದ್ಮೇಲೆ ನಮ್ಮದೊಂದು 100-120 ಕಾಯಿ ಗಂಟೆ ಬೀಳುತ್ತೆ, ಕಾಯಿ ಈಡು ಈ ಥರ ಇದೆ ನಮಗೆ. ಆಮೇಲೆ ಇನ್ನೊಂದು ಏನು ಮಾಡ್ಕೊಂಡೆ ಅಂತಂದರೆ ಮಾರಾಕ ಹತ್ತಕ್ಕ 50 ರೂಪಾಯಿ ನಂಗೆ ಕೇಳಿದ್ರು. ಈಗ ನಾನು ಹಿಂಗೆ ಬೆಳಗ್ಗೆ ಸಂಜೆ ಎಲ್ಲ ಬರ್ತೀನಲ್ಲ, ಬಂದು ಕಾಯೆಲ್ಲ ಎತ್ತಿ ಹಿಂಗೆ ಮರಬರ್ತಾ ಬಿದ್ದಿರೋವೆಲ್ಲ ನಿಮಗೆ ಗುಡ್ಡೆ ಹಾಕಿ ಅಲ್ಲೊಂದು ತಕ್ಕ ಹಾಕ್ಬಿಟ್ಟು ಕೊಬ್ಬರಿಗೆ ಹಾಕ್ತೀನಿ ಅದನ್ನು. ಆಮೇಲೆ ಏನು ರೇಟ್ ಸಿಕ್ಕಾಗ ಕಾಯಿ ಕೆಡಿಸ್ಬಿಟ್ಟೆ ಕೊಡ್ತೀನಿ ಆಗೆಲ್ಲ ಇದ್ದಾಗ. ಆಮೇಲೆ ಎಳ್ಳು ರೇಟ್ ಸಿಕ್ಕಿದ್ರೆ ಎಳ್ಳು ಕೊಡ್ತೀನಿ. ಒಟ್ಟ ನನಗೆ ಇದೆಲ್ಲ ತುಂಬ ಚೆನ್ನಾಗಿ 1 ರೂಪಾಯಿ ಖರ್ಚು ಮಾಡ್ದೇ ಬರೀ ನೀರು ಹಾಯಿಸ್ಕೊಂಡು ನನಗೆ ತುಂಬ ಆದಾಯ ಆಗ್ತಾಯಿದೆ ತೆಂಗಿನ ಮರದಲ್ಲಿ. ನನಗೆ ಭಾರಿ ಸಂತೋಷ, ನನಗೆ ತೋಟದೊಳಗೆ ಇರೋದು ಅಂದರೆ ಭಾರಿ ಸಂತೋಷ ನನಗೆ. ಹೊರಗಡೆ ಹೋಗೋದು ಅಂದರೆ ಬೇಜಾರು ನನಗೆ, ನಮ್ಮ ಜಮೀನಲ್ಲಿ ನೋಡ್ಕೊಂಡು ಇರೋದು ಅಂದರೆ ಇನ್ನೂ ಸಂತೋಷ ಆಗುತ್ತೆ.
0: ಓಕೆ ಸರ್, ಹಾಗೆ ಈಗ ತೋಟದ ಜೊತೆಗೆ ಇನ್ನೂ ಯಾವುದಾದ್ರಿಂದ ನಿಮಗೆ ಆದಾಯ ಸಿಗ್ತಾ ಇದೆ? ಸೊ ಇನ್ನೂ ಏನೆಲ್ಲ ಮಾಡಿದ್ರೆ ಅದ್ರ ಬಗ್ಗೆ ಹೇಳ್ಬೋದಾ?
1: ನಾನು ಸಮಗ್ರ ಕೃಷಿ ಮಾಡ್ತಾ ಇದ್ದೀನಿ. ನಮ್ಮದು ಸಮಗ್ರ ಕೃಷಿಯಲ್ಲಿ ನಮಗೆ ತೆಂಗಲ್ಲಿ ಆದಾಯ ಬರುತ್ತೆ, ಅಡಿಕೆಯಲ್ಲಿ ಆದಾಯ ಬರುತ್ತೆ. ಆಮೇಲೆ ಇನ್ನೊಂದು ಏನು ಮಾಡ್ತಾ ಇದ್ದೀನಿ ಅಂದರೆ ಹೈನುಗಾರಿಕೆ ಮಾಡ್ತಾ ಇದ್ದೀನಿ. ಹೈನುಗಾರಿಕೆಯಲ್ಲೇ ಡೈಲಿ ಆದಾಯ ಬರುತ್ತದು. ಆಮೇಲೆ ಇನ್ನೊಂದು ಕುರಿ ಆಡು ಸಾಕಾಣಿಕೆ ಮಾಡ್ಕೊಂಡಿದ್ದೀನಿ, ಅದರಲ್ಲೂ ಆದಾಯ ಬರುತ್ತೆ. ನಾವೇನು ಮಾಡಬೇಕು ಅಂದರೆ ರೈತರು ಅಂದರೆ ಒಂದೇ ಬೆಳೆಯಲ್ಲಿ ಅವಲಂಬನೆ ಆಗಬಾರ್ದು, ಎಲ್ಲ ರೀತಿ ಬೆಳೆಗಳನ್ನೂ ನೋಡ್ಕೊಂಡು ಒಂದರ ಲಾಸ್ ಆಯಿತು ಅಂದರೆ ಇನ್ನೊಂದ್ರ ಲಾರ ನಮ್ಮದು ರೈತರು ಕೂಡ್ಕೊಳ್ಳಂಗಾರ ಮಾಡ್ಕೊಂಡು ನಾವು ಮಾಡಬೇಕು. ರೈತರು ಸಮಗ್ರ ಕೃಷಿನೇ ಮಾಡಬೇಕು, ನಾವು ಅದಕ್ಕೆ ನಾನು ಸಮಗ್ರ ಕೃಷಿನೇ ಮಾಡ್ತಾ ಇದ್ದೀನಿ. ನನಗೇನು ಅನ್ನಿಸ್ತು ಅಂದರೆ ಈ ಭೂಮಿಯ ಈಗ ಅದು ಭೂಮಿಯ ನಾವು ಫಲವತ್ತತೆಗೊಳಿಸ್ಬೇಕು ಅಂತ ಅನ್ನಿಸ್ತು ನನಗೆ. ಸುಮ್ಮನೆ ಈಗ ಗೊಬ್ಬರ ತಂದು ಹಾಕೋದು ಅದೆಲ್ಲ ನನಗೆ ಹಿಡಿಲಿಲ್ಲ, ಯಾಕಂದರೆ ಅದು ಗೊಬ್ಬರದ್ದು ಗೊಬ್ಬರದ ಕಾಸ್ಟಿಂಗರ ಅಲ್ಲಿ ಹೆಲ್ತ್ ಬಗ್ಗೆ ಸ್ವಲ್ಪ ಕೇರ್ ಮಾಡಬೇಕು ಅನ್ನಿಸ್ತು ನನಗಾಗ. ಸಾವಯವ ಮಾಡೋಣ ಅಂತ ತೀರ್ಮಾನ ಮಾಡಿದೆ. ನಮ್ದೊಂದು ಸ್ವಲ್ಪ ಜಂಗಲ್ ಜಾಸ್ತಿ ಬೆಳೆದಿತ್ತಾಗ ಆಗ ಎಲ್ಲನ ಕತ್ತರಿಸು, ಬಾಳೆ ಎಲ್ಲನ ಕತ್ತರಿಸು, ಚಾಪ್ ಕಟ್ರ ಮಿಷನ್ ಇದೆ ಅದರಲ್ಲಿ ಎಲ್ಲನ ಕತ್ತರಿಸ್ಬಿಟ್ಟು ಫೈಬರ್ ಬ್ಯಾಗ್ ಸಿಸ್ಟಮಲ್ಲಿ ವರ್ಮಿ ಕಂಪೋಸ್ಟ್ ತಯಾರು ಮಾಡೋದೊಂದು ಕೃಷಿ ಇಲಾಖೆಯಲ್ಲಿ ಕೊಟ್ಟರು ನನಗೆ ಆ ಮಾರ್ಗದರ್ಶನದಲ್ಲಿ ಈ ಥರ ಮಾಡಿ ಅಂತ ಅಂದ್ಬಿಟ್ಟು. ನಾನು ಹೆಂಗೆ ಮಾಡೋ ಮುನ್ನನ್ನು ತೋಟಗಾರಿಕೆ ಇಲಾಖೆಗೆ ಹೋಗಿ ತೋಟ ಮಾಡ್ಬೇಕು ಹೆಂಗೆ ಮಾಡಬೇಕು ನಾನು ಅಂತೂ ಕೇಳ್ಕೊಂಡೆ, ಕೃಷಿ ಇಲಾಖೆಲೂ ಕೇಳ್ಕೊಂಡೆ ಮಾಹಿತಿಯ. ಆಮೇಲೆ ಸೀನಿಯರ್ ದೊಡ್ಡ ದೊಡ್ಡ ಸುತ್ತಮುತ್ತ ರೈತರು ಇರ್ತಾವೆ ಒಂದು ಸ್ವಲ್ಪ ತಿಳ್ಕೊಂಡು ಅವರ ಪಾಯಿಂಟ್ಸ್ಗಳನ್ನು ಹಿಡ್ಕೊಂಡು ಈ ಥರ ಮಾಡಿದೆ ನಾನು. ಈಗ ಹೆಂಗೆಂಗೆ ಮಾಡಬೇಕು ಅಂತ ತಿಳ್ಕೊಂಡು ಈಗ ಮಾಡಿದೆ. ಆಮೇಲೆ ಅದು ಅಲ್ಲಲ್ಲೇ ಫೈಬರ್ ಇದರಿಂದ ಎರಳಿನ ಗೊಬ್ಬರ ತಯಾರಿಸ್ಕೊಂಡು ಎರಳಿನ ಗೊಬ್ಬರ ಹಾಕೊಂಡೆ. ಟನ್ಗಟ್ಟಲೆ ಗೊಬ್ಬರ ಸಿಗುತ್ತೆ, ಇದು ಬಾಳೆ ಐತಲ್ಲ ಇದನ್ನೇ ಇದು ಕಂದೆಲ್ಲನ ಕತ್ತರಿಸ್ಬಿಟ್ಟು ಇದೇ ಡ್ರೈನೇಜ್ಗೆ ತುಂಬ್ತೀನಿ ಇದೆಲ್ಲನೂ. ಇದು 2 ವರ್ಷದ ಅಡಿಕೆ ಗಿಡ ಬರೀ ಇದು ಎರಡು ಭಾರಿ ಸಂತೋಷ ಆಗುತ್ತೆ ನನಗಿದು. ಒಂದು ಕಾಳು ಯಾವ ಗೊಬ್ಬರನೂ ಹಾಕಿಲ್ಲ, ಫುಲ್ಲು ಝೀರೋ ಅಂದರೆ ಝೀರೋದಲ್ಲಿ ತಂದು ಕೂರಿಸಿದ್ದೀನಿ ಇದನ್ನು. ಇದೆಲ್ಲ ನೀವು ಬಾಳೆಹಣ್ಣು ಹಾಕ್ಬಿಟ್ಟು ಸ್ವಲ್ಪ ಈಗ ಒಂದು ನನಗೆ ಕಂದು ಬೇಕಾಯ್ತು ಇನ್ನೊಂದು ಎಕರೆಗೆ, ಅದಕ್ಕೆ ಕಂದಿಗೋಸ್ಕರ ಬಿಟ್ಕೊಂಡಿದ್ದೆ. ಈ ಕಂದು ಕಿತ್ ನೆಟ್ಟಾದಮೇಲೆ ಈ ಬಾಳೆಹಣ್ಣು ಕತ್ತರಿಸ್ಬಿಟ್ಟು ಈ ಟ್ರೆಂಚ್ಗೆ ತುಂಬ್ತೀನಿ. ಅದು ಭಾರಿ ಚೆನ್ನಾಗಿ ಗೊಬ್ಬರ ಆಗುತ್ತೆ ನನಗೆ. ಎಷ್ಟೋ ಟನ್ಗಟ್ಟಲೆ ನಾನೆಲ್ಲ ಹೊರಗಡೆಯಿಂದ ತಂದು ಹಾಕೋದು, ಬರೀ 2 ವರ್ಷದ ಗಿಡ ಈ ಥರ ಬಂದೈತೆ ಆರ್ಗ್ಯಾನಿಕಲ್ಲಿ ಅಂದರೆ ಸಾವಯವದಲ್ಲಿ ಅಂದರೆ ನಮ್ಗೆ ಏನೇನು ಇನ್ನೇನು ಅಳವಡಿಸ್ಕೋಬೇಕು ತೋಟಕ್ಕೆ ಅಂತೆಲ್ಲನೂ ಹಮ್ಕಂಡು ಇದು ಮಾಡಿದೆ. ಆಮೇಲೆ ಇಲ್ಲಿ ಇವೆಲ್ಲ ಮಾಡೋ ಮುನ್ನ ಆಮೇಲೆ ನೀರು ಕೊರತೆ ಬಂದು ಬರ ಬಂದುಬಿಡ್ತು. ಆಗ ಏನನ್ನಿಸ್ತು ಅಂದರೆ ನನಗೆ ಬೋರ್ ಹಾಕಿಸ್ಬೇಕು ಅಂತ ಅನ್ನಿಸ್ತು. ಈ 2 ಎಕರೆ 3 ಗುಂಟೆಗೊಂದು ಯಾರ ಹತ್ರನೂ ಈ ಕೊರಿಸ್ತಿಲ್ಲ, ಇದು ಪಾಯಿಂಟ್ ಮಾಡಿಸ್ತಿಲ್ಲ. ನಾನೇ ಓನಾಗಿ ಅಲ್ಲಿ ನಿಂತ್ಕೊಂಡು ಸುಮ್ಮನೆ ಏನೋ ಮಾಡಬೇಕು ಅಂತ ಕಾಯಿನೇ ಹಿಡ್ಕೊಂಡೆ. ಕಾಯಿ ಹಿಡ್ಕೊಂಡು ನೋಡೆ ಅಲ್ಲೊಂದು ಮಾಡಿಸ್ದೆ, 4 ಇಂಚ್ ನೀರು ಬತ್ತು. ಸಮೃದ್ಧಿಯಾಗಿ ನೀರು ಹಾಯಿಸ್ತೀನಿ, ಇದಕ್ಕೆ ಪೈಪ್ ಲೈನ್ ಮಾಡ್ಕೊಂಡಿದ್ದೀನಿ. ನೀರು ನೀಟಾಗಿ ನೀರು ಹಾಯಿಸ್ಕೊಂಡು ಈಗ ತೋಟ ಇಡ್ಲಿ ಗಂಟ ಕಾಪಾಡ್ಕೊಬಂದಿದ್ದೀನಿ. ಆಮೇಲೆ ಸುತ್ತ ಈ ಭೂಮಿಗೆ ಇನ್ನೊಂದು ಐಡಿಯಾ ಮಾಡಿದೆ, ಏನು ಬರೀ ಇದನ್ನೇ ಮಾಡೋದಾಗೋದಿಲ್ಲ ಅಂತ. ಫಾರೆಸ್ಟ್ ತ್ಯಾಗ ಹಾಕಿದ್ದೀನಿ ಆ ಕಡೆ ಕೆಳಗಡಿಕೆ. ತೇಗನು ನಮಗೆ ಮನೆ ಮುಟ್ಟಿಗೆ ಫರ್ನಿಚರ್ಗೆ ಮನೆ ಕಟ್ಬೇಕಾದ್ರೆ ಎಲ್ಲದಕ್ಕೂ ಆಗುತ್ತೆ. ಎಲ್ಲ ಆದಮೇಲೆ ಹಿಂಗೆ ಮಾಡ್ಕೊಂಡು ನಾನು ಸಾವಯವ ಮಾಡ್ಕೊಂಡು ಹೋಗ್ತಾಯಿದ್ದೀನಿ.
0: ಓಕೆ ಸರ್, ಇಷ್ಟೊತ್ತು ನಿಮ್ಮ ಸಾವಯವ ಪದ್ಧತಿಯ ಸಮಗ್ರ ಕೃಷಿಯ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ರಿ. ಸೊ ಹಾಗೆ ಈಗ ಯಾರೆಲ್ಲ ಕೃಷಿಯನ್ನು ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದಾರೆ, ಹಾಗೆ ಕೃಷಿ ಭೂಮಿಯನ್ನು ಖಾಲಿ ಉಳಿಸ್ಕೊಂಡಿದ್ರೆ ಈ ರೀತಿಯಲ್ಲಿ ಸಮಗ್ರ ಕೃಷಿಯನ್ನು ಮಾಡಿ ಉತ್ತಮವಂತ ಆದಂತಹ ಇಳುವರಿಯನ್ನು ಪಡ್ಕೊಳ್ತಾ ಆದಾಯವನ್ನು ಪಡ್ಕೊಳ್ತಾ ತಮ್ಮ ಜೀವನವನ್ನು ಸಾಧಿಸೋದಕ್ಕೆ ಸಾಧ್ಯ ಇದೆ. ಸೊ ಕೃಷಿಯಲ್ಲಿ ಖುಷಿಯನ್ನು ಕಾಣೋದಕ್ಕೂ ಕೂಡ ಸಾಧ್ಯ ಇದೆ ಅಂತ ಹೇಳೋದಕ್ಕೆ ಇವರುಗಳ ಸಾಕ್ಷಿ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಿದಂತಹ ನಾಗವರ್ಮ ಅವರಿಗೆ ಮತ್ತೊಮ್ಮೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ಕಾರ್ಯಕ್ರಮ ಕೇಳಿದಂತಹ ತಮಗೆಲ್ಲರೂ ಕೂಡ ಧನ್ಯವಾದಗಳು. ಹಾಗೆ ನೀವು ಕೂಡ ನಿಮ್ಮ ಕೃಷಿಯಲ್ಲಿ ಈ ರೀತಿಯ ಪದ್ಧತಿಗಳನ್ನು ಅಳವಡಿಸಿಕೊಂಡು ನೀವು ಕೂಡ ನಿಮ್ಮ ಕೃಷಿಯಲ್ಲಿ ಖುಷಿಯನ್ನು ಪಡ್ತಾ ಇದ್ರೆ ನಿಮ್ಮ ಅನಿಸಿಕೆ ಅನುಭವಗಳನ್ನು ಕೂಡ ನಮ್ಮ ಜೊತೆ ಮಾತಾಡ್ತಾ ನೀವು ಕೂಡ ಹಂಚ್ಕೊಳ್ಬಹುದು. ಹಾಗಿದ್ರೆ ಇನ್ನಾಗಿ ತಡ ಮಾಡ್ತೀರಾ, ನಮ್ಮ ಸಂಖ್ಯೆಗೆ ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಸಂಖ್ಯೆಗೆ ನಿಮ್ಮ ಕೃಷಿಯ ಬಗ್ಗೆ ಮಾಹಿತಿಗಳನ್ನ ತಿಳಿಸೋದಕ್ಕೆ ಅವಕಾಶ ಇದೆ. ಸೊ ನಾವು ಕೂಡ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬೇಕು ಅಂತಂದ್ರೆ ನಿಮ್ಮ ಅನುಭವಗಳನ್ನು ತಿಳಿಸಬೇಕು ಅಂತಂದ್ರೆ 9686-9627-9 ಈ ಸಂಖ್ಯೆಗೆ ನಿಮ್ಮ ಮೆಸೇಜ್ನ ಕಳಿಸಿ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಡಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
4: ಐನ್ಸ್ಟೀನರ ಸಾಪೇಕ್ಷ ಸಿದ್ಧಾಂತಕ್ಕೆ ಸಂಪೂರ್ಣ ಸೂರ್ಯಗ್ರಹಣದ ಕೊಡುಗೆ. ಐನ್ಸ್ಟೀನ್ ಜಗತ್ತಿನ ಶ್ರೇಷ್ಠ ಭೌತ ವಿಜ್ಞಾನಿ. ಅವರ ಸಂಶೋಧನೆ ಸಾಪೇಕ್ಷ ಸಿದ್ಧಾಂತಕ್ಕೆ 100 ವರ್ಷಗಳು ಕಳೆದಿವೆ. 1915 ಐನ್ಸ್ಟೀನ್ ಸಾಪೇಕ್ಷ ಸಿದ್ಧಾಂತವನ್ನು ಪ್ರತಿಪಾದಿಸಿ ಹೊಸ ಸಂಶೋಧನೆಯನ್ನು ಜಗತ್ತಿಗೆ ನೀಡಿದರು. ಆದರೆ ಅದಕ್ಕೆ ಜಗತ್ತಿನ ವಿಜ್ಞಾನಿಗಳ ಸರ್ವಸಮ್ಮತ ಒಪ್ಪಿಗೆ ಸಿಕ್ಕಿದ್ದು 1922. ಐನ್ಸ್ಟೀನರ ಸಾಪೇಕ್ಷ ಸಿದ್ಧಾಂತದಲ್ಲಿ ಗುರುತ್ವಕ್ಕೆ ಹೊಸ ಆಯಾಮ ದೊರೆಯಿತು. ಅದರಲ್ಲಿ ದೇಶ ಕಾಲಗಳ ಜಾಲವೂ ಕೂಡ ಸೇರಿಕೊಂಡಿತ್ತು. ಗುರುತ್ವವಿರುವ ಕಡೆ ಬೆಳಕು ಬಾಗುತ್ತದೆ ಎಂಬ ವಿಚಾರವೂ ಆಗ ಬಹಿರಂಗಗೊಂಡಿತ್ತು. ಸಾಪೇಕ್ಷ ಸಿದ್ಧಾಂತಕ್ಕೂ ಸೂರ್ಯಗ್ರಹಣಕ್ಕೂ ನಿಕಟವಾದ ಸಂಬಂಧವಿದೆ. ಬೆಳಕಿನ ಬಾಗುವಿಕೆಯನ್ನು ಪರೀಕ್ಷೆ ಮಾಡಬೇಕಾದರೆ ಅದಕ್ಕೊಂದು ಸೂಕ್ತ ದಿನ ಬೇಕಲ್ಲವೇ? ಅದುವೇ ಸಂಪೂರ್ಣ ಸೂರ್ಯಗ್ರಹಣದ ದಿನ. ಸಂಪೂರ್ಣ ಸೂರ್ಯಗ್ರಹಣದ ದಿನ ಸೂರ್ಯ ಮರೆಯಾಗುತ್ತಾನೆ. ನಕ್ಷತ್ರಗಳ ಬೆಳಕನ್ನು ಸುಲಭವಾಗಿ ಆಗ ನೋಡಬಹುದು. 1919 May 29 ಸಂಪೂರ್ಣ ಸೂರ್ಯಗ್ರಹಣ ಸಂಭವಿಸಿತ್ತು. ಆಗ ವಿಜ್ಞಾನಿಗಳು ಆಫ್ರಿಕಾದ ಪ್ರಿನ್ಸಿಪ್ ದ್ವೀಪ ಹಾಗೂ ಬ್ರೆಜಿಲ್ ದೇಶದ ಸೊಲಿಬ್ರಾನಲ್ಲಿ ಗ್ರಹಣ ನೋಡಲು ಸೇರಿದ್ದರು. ಗ್ರಹಣವನ್ನು ನೋಡಿ ಬೆಳಕಿನ ಕಿರಣ ಬಾಗುವಿಕೆಯನ್ನು ಅವರು ಅಳತೆ ಮಾಡತೊಡಗಿದ್ದರು. ಹೀಗೆ ಸೂರ್ಯಗ್ರಹಣದ ಬೆಳಕಿನ ಬಾಗುವಿಕೆಯ ಕರಾರುವಕ್ಕಾದ ಅಳತೆಗೆ ಕಾರಣವಾಯಿತು. ಮುಂದೆ ಆಲ್ಬರ್ಟ್ ಐನ್ಸ್ಟೀನ್ ಜಗದ್ವಿಖ್ಯಾತ ವಿಜ್ಞಾನಿ ಎಂದು ಹೆಸರಾದರು. ಸಾಪೇಕ್ಷ ಸಿದ್ಧಾಂತಕ್ಕೆ 100% ಮಾನ್ಯತೆ ಸಿಕ್ಕಿದ್ದು ಪಶ್ಚಿಮ ಆಸ್ಟ್ರೇಲಿಯಾದ ವಲಾಲ್ ಎಂಬ ಸ್ಥಳದಲ್ಲಿ. 1922 September 21 ಅವತ್ತು ಸಂಪೂರ್ಣ ಸೂರ್ಯಗ್ರಹಣ. ಆ ಸಂದರ್ಭದಲ್ಲಿ ಬೆಳಕಿನ ಬಾಗುವಿಕೆ ಅಳತೆ ಲೆಕ್ಕಾಚಾರಗಳು ಕರಾರುವಕ್ಕಾಗಿ ನಡೆಯುತ್ತವೆ.

0: ತೂಕದ, ಆಸ್ಟ್ರೇಲಿಯಾದ 35 ಟನ್ ತೂಕದ ದೂರದರ್ಶಕಗಳು ಹಾಗೂ 30 ವಿಜ್ಞಾನಿಗಳು ಅಲ್ಲಿ ನೆರೆದಿದ್ದರು. ಸಂಪೂರ್ಣ ಸೂರ್ಯಗ್ರಹಣದ ಅನ್ವೇಷಣೆಗಾಗಿ ವಿಜ್ಞಾನಿಗಳನ್ನು ಹೊತ್ತೊಯ್ಯಲು ಆಸ್ಟ್ರೇಲಿಯಾದ ನೌಕಾಯಾನದ 10 ಜನ ಸಿಬ್ಬಂದಿಗಳು ಶ್ರಮಪಟ್ಟಿದ್ದರು. ದೂರದರ್ಶಕಗಳನ್ನು ವಿಜ್ಞಾನಿಗಳನ್ನು ಹೊತ್ತು ಹಡಗು ಸಮುದ್ರ ತೀರ ಬಿಟ್ಟು ಚಲಿಸುವಾಗ ಬೃಹತ್ ಗಾತ್ರದ ಸಮುದ್ರದಲೆಗಳು ಇಡೀ ಹಡಗನ್ನೇ ನಡುಗಿಸಿಬಿಟ್ಟವು. ಕೆಲವು ಕಡೆ ಹಡಗನ್ನು ರಕ್ಷಿಸಿ ಕತ್ತೆಗಳು, ಸ್ಥಳೀಯ ಆದಿವಾಸಿಗಳು ವಿಜ್ಞಾನಿಗಳಿಗೆ ಸಹಾಯ ಮಾಡಿದರು. ಅಂತೂ ಸೆಪ್ಟೆಂಬರ್ 21 ಸಂಪೂರ್ಣ ಸೂರ್ಯಗ್ರಹಣದ ದಿನ ಸಂಶೋಧನೆ ಯಶಸ್ವಿಯಾಗಿ ನಡೆಯಿತು. ಐನ್ಸ್ಟೀನ್ ನಡೆಸಿದ ಸಂಶೋಧನೆಗೂ ಆಸ್ಟ್ರೇಲಿಯಾದ ವಲಾಲ್ ಸಂಶೋಧನೆಗೂ ಕೇವಲ 1% ಮಾತ್ರ ವ್ಯತ್ಯಾಸವಿತ್ತು. ಜಗತ್ತಿನಾದ್ಯಂತ ಅಸಂಖ್ಯಾತ ಖಗೋಳವಿಜ್ಞಾನಿಗಳು ಸಂಪೂರ್ಣ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಬೆಳಕಿನ ಬಾಗುವಿಕೆಯ ಪ್ರಯೋಗಗಳನ್ನು ಮಾಡುತ್ತಲೇ ಬಂದಿದ್ದರೂ 50 ವರ್ಷಗಳವರೆಗೆ ನಿಖರವಾದ ವೀಕ್ಷಣೆಗಳು ನಡೆಯಲೇ ಇಲ್ಲ. ಅಂತೂ ಆಲ್ಬರ್ಟ್ ಐನ್ಸ್ಟೈನ್ರವರ ಸಾಪೇಕ್ಷ ಸಿದ್ಧಾಂತ ನಿಖರವಾಗಿ ಸಾಬೀತಾಗಿದ್ದು ಆಸ್ಟ್ರೇಲಿಯಾ, ಬ್ರೆಜಿಲ್ ದೇಶಗಳಲ್ಲಿ. 100 ವರ್ಷಗಳ ಹಿಂದೆ ನಡೆದು ಹೋದ ಈ ಚಾರಿತ್ರಿಕ ಸಂಗತಿಯನ್ನು ಆಸ್ಟ್ರೇಲಿಯಾದವರು ಮಾತ್ರ ಮರೆತಿಲ್ಲ. ಅಮೆರಿಕಾ, ಕೆನಡಾ, ಬ್ರೆಜಿಲ್ ಹಾಗೂ ಭಾರತ ದೇಶಗಳು ಕೂಡ ಅದನ್ನು, ಆ ಘಟನೆಯನ್ನು ನೆನಪಿಸಿಕೊಳ್ಳಲೇಬೇಕು. ಭಾರತದ ಯವರ್ಷಡ್ ಎಂಬ ವಿಜ್ಞಾನಿ ಕೂಡ ಆಸ್ಟ್ರೇಲಿಯಾದ ಸಂಪೂರ್ಣ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಸಾಪೇಕ್ಷ ಸಿದ್ಧಾಂತದ ಬೆಳಕಿನ ಬಾಗುವಿಕೆ ಪ್ರಯೋಗದಲ್ಲಿ ಭಾಗವಹಿಸಿದ್ದು ನಮ್ಮ ಹೆಮ್ಮೆಯ ಸಂಗತಿ.
1: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ

ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಯುದ್ಧ ಕಾಂಡ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಸೋಲೆ ಇಲ್ಲ ಎನ್ನುವಂತ ಒಂದು ಸುಮಧುರವಾದಂತಹ ಗೀತೆ. ಇದು SP ಬಾಲಸುಬ್ರಹ್ಮಣ್ಯ ಹಾಗೂ SS ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಆತ್ಮೀಯ ಕೇಳುಗರೆ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ರೇಡಿಯೋ ಸ್ಟೇಷನ್ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅಣ್ಣಯ್ಯ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ರಾಗಿ ಹೊಲದಾಗಿ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ರವಿಚಂದ್ರನ್ ಹಾಗೂ ಮಧು ಅವರ ಒಂದು ನಟನೆಯ ಚಿತ್ರ. ಇದು 1993ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ರೇಡಿಯೋ ಸ್ಟೇಷನ್ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪುಟ್ನಂಜ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಪುಟ್ಟಮಲ್ಲಿ ಪುಟ್ಟಮಲ್ಲಿ. ಇದು ಮನು ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ರವಿಚಂದ್ರನ್ ಹಾಗೂ ಮೀನಾ ಅವರ ಒಂದು ಜೋಡಿಯ ಗೀತೆ. ಇದು 1995 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕಾಮನ ಬಿಲ್ಲು ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಹಿಂದು ಆನಂದ ನಾ ತಾಳಲಾರೆ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ. ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 1983 ತೆರೆ ಕಂಡಿರುವಂತಹ ವರ್ಷ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸರಿತಾ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮಿಥಿಲೆಯ ಸೀತೆಯರು ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ರಾಮನು ಬರಲಿಲ್ಲ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ ಕಸ್ತೂರಿ ಶಂಕರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಗೀತಾ ಹಾಗೂ ಬಿ ವಿ ರಾಧಾ ಅವರ ಒಂದು ನಟನೆಯ ಚಿತ್ರ. ಇದು 1988 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರಣಧೀರ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಯಾರೇ ನೀನು ಸುಂದರ ಚೆಲುವೆ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆ. ಇದು ರವಿಚಂದ್ರನ್ ಹಾಗೂ ಖುಷ್ಬು ಅವರ ಒಂದು ನಟನೆ. ಇದು 1988 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪ್ರೇಮ ಲೋಕ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಚೆಲುವೆ ಒಂದು ಕೇಳ್ತೀನಿ ಇಲ್ಲ ಅಂದ್ರೆ ಕೊಡ್ತೀಯ ಎನ್ನುವಂತ ಒಂದು ಸುಮಧುರವಾದಂತ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ರವಿಚಂದ್ರನ್ ಹಾಗೂ ಜೂಲಿ ಚಾವ್ಲಾ ಅವರ ಒಂದು ನಟನೆಯ ಗೀತೆ. ಇದು 1983 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ರೇಡಿಯೋ ಸ್ಟೇಷನ್ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಚಿನ್ನ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ನನ್ನವಳು ನನ್ನವಳು ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆ, ಇದು ರವಿಚಂದ್ರನ್ ಹಾಗೂ ಯಮುನಾ ಅವರ ಒಂದು ಜೋಡಿಯ ಗೀತೆ. ಇದು 1994 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದುವೇ ನಮ್ಮ ಕನ್ನಡ ನಾಡಿನ ಜನರ ಒಂದು, ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಇಂದ್ರಜಿತ್ ಚಿತ್ರದ ಒಂದು ಗೀತೆಯತ್ತ ಸಾಕ್ತಾ ಇದ್ದೀನಿ. ಬೆಳ್ಳಿ ರಥದಲ್ಲಿ, ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ BR ಛಾಯಾ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಹಂಸಲೇಖ ಅವರ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ಅಂಬರೀಷ್ ಹಾಗೂ ದೀಪಿಕಾ ಅವರ ಒಂದು ನಟನೆ. ಇದು 1989ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಮಂಚಿನ ಹೊಸ ಗಾನ ನೀ ನನಗೆ ನಾ ನಿನಗೆ ಜೀವನ ನಗುತ್ತಲಿದೆ.
1: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
2: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
1: ರೇಡಿಯೋದಲ್ಲಿ ಕತೆನಾ?
2: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
3: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅಪರಂಜಿ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಕಣ್ಣಂಚ ಮಿಂಚಲ್ಲಿ ನಾ ಮಾತಾಡಿದೆ ಎನ್ನುವಂತ ಒಂದು ಸುಂದರವಾದಂತಹ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ವಿಜಯ ನರಸಿಂಹ ಅವರ ಒಂದು ರಚನೆಯನ್ನ ಕೇಳೋಣ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ರಾಜೀವ್ ಮಹಾಲಕ್ಷ್ಮಿ ಶ್ರೀನಿವಾಸ್ ಮೂರ್ತಿ ಹಾಗೂ ಜಯ ಚಿತ್ರ ಅವರ ಒಂದು ನಟನೆಯ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅಂದರೆ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ರೇಡಿಯೋ ಸ್ಟೇಷನ್ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನೀಲಾಂಬರಿ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಇಂಚರವೇ ಇಂಚರವೇ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ KS ಚಿತ್ರ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಕೆ ಕಲ್ಯಾಣ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ರಾಜೇಶ್ ರಾಮನಾಥ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ರಮ್ಯ ಕೃಷ್ಣ ಅವರ ಒಂದು ಅಭಿನಯದ ಗೀತೆ. ಇದು 2001 ತೆರೆ ಕಂಡಿರುವಂತ ವರ್ಷದ ಈ ಒಂದು ಅಮೋಘವಾದಂತ ಗೀತೆ ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ರೇಡಿಯೋ ಸ್ಟೇಷನ್ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಶೃಂಗಾರ ಕಾವ್ಯ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಅಂಬರ ಚುಂಬಿತ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ರಚನೆ, ಹಂಸಲೇಖ ಬರೆದಿರುವಂತಹ ಒಂದು ಸಂಗೀತ ನಿರ್ದೇಶನದ ಈ ಒಂದು ಮಧುರವಾದಂತಹ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಹಾಗೆ ಈ ಒಂದು ಚಿತ್ರದ ಚಿತ್ರಕಥೆ ಬರೆದವರು ಎಸ್ ಮಹೇಂದ್ರ, ಹಾಗೂ ಚಿತ್ರದ ತಾರಾ ಬಳಗದಲ್ಲಿ ರಘುವೀರ್ ಹಾಗೂ ಸಿಂಧು ಅವರ ಒಂದು ನಟನೆಯ ಈ ಒಂದು ಗೀತೆ ಇದೀಗ ಕೇಳಿ ಆನಂದಿಸಿ.

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತಾ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ?
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಬನ್ನಿ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ರೇಡಿಯೋ ಸ್ಟೇಷನ್ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅಪರಂಜಿ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ. ಅದುವೇ ಸುಂದರವಾಗಿರುವಂತಹ ಗೀತೆ ಮೋಹನ ಮುರಳಿಯ ಎನ್ನುವಂತ ಈ ಒಂದು ಗೀತೆಯನ್ನ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ವಿಜಯ ನರಸಿಂಹ ಅವರ ಒಂದು ರಚನೆಯನ್ನ ಕೇಳೋಣ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಈ ಒಂದು ಚಿತ್ರದ ತಾರ ಬಳಗದಲ್ಲಿ ರಾಜೀವ್ ಹಾಗೂ ಮಹಾಲಕ್ಷ್ಮಿ ಅವರ ಒಂದು ನಟನೆಯ ಈ ಒಂದು ಗೀತೆ ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಯಾರೇ ನೀನು ಚೆಲುವೆ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಚಿಂತೆ ಯಾಕೆ ಮಾಡುತ್ತೀಯ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆ. ಇದು ರವಿಚಂದ್ರನ್ ಹಾಗೂ ವಿಷ್ಣುವರ್ಧನ್ ಅವರ ಒಂದು ನಟನೆಯ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಪೋಷಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಶಂಕರ್ ಗುರು ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಲವ್ ಮಿಯರ್ ಹೆಟ್ ಮಿ ಎನ್ನುವಂತಹ ಒಂದು ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಶ್ರೀ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ, ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪದ್ಮಪ್ರಿಯ

0: ನಿನ್ನೆಲ್ಲ ಕಲ್ಪನೆ ಹೂವಾದ ಮೇಲೆ, ನಿನ್ನೆಲ್ಲ ಆಸೆ ಹಣ್ಣಾದ ಮೇಲೆ, ಎಂಥ ಎನ್ನುವೇ.
1: ಕಮ್ ಆನ್ ಫ್ರೆಂಡ್ಸ್, ಜಾಯಿನ್ ಮೀ, ಲವ್ ಮೀ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ.
1: ಏನು ಏನು ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕತೆಯನ್ನು ಕೇಳಲಿದ್ದೀರಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ಶ್ರೀ ತಿರುಪತಿ ವೆಂಕಟೇಶ್ವರ ಮಹಿಮೆ ಹರಿಕತೆ. ಹರಿಕತೆ ವಾಚಕರು ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರು.

ಮಾನವ ಜೀವಿತವೇ ಭಯಗ್ರಸ್ತ. ಸಾವಿನ ಭಯ, ನೋವಿನ ಭಯ, ರೋಗ ಭಯ, ಶತ್ರುಗಳ ಭಯ. ಆದರೆ ಹರಿನಾಮ ಒಂದೇ ಎಲ್ಲರಿಗೆ ಅಭಯ. ಅಂಥ ಅಭಯ ಕೊಡುವ ಶ್ರೀಹರಿ ಕಲವು ವೆಂಕಟನಾಯಕ, ಕಲಿಯುಗದ ಆ ಸ್ವಾಮಿ ವೆಂಕಟರಮಣ, ವೆಂಕಟಾಚಲಾಧೀಶ ಶ್ರೀನಿವಾಸ. ಅವನ ದಿವ್ಯ ಮಹಿಮೆ, ನಾಮದ ಮಹಿಮೆ, ಆ ಕ್ಷೇತ್ರದ ಮಹಿಮೆ, ಅವನ ಕಥಾ ಶ್ರವಣ ಮಾಡಿದವರು ಯಾವ ಮಹಿಮೆ, ಇವೆಲ್ಲವೂ ಕೂಡ ಕಲಿಯುಗದ ನಮಗೆ ಪಾಪದಿಂದಲೋ ಶಾಪದಿಂದಲೋ ಕರ್ಮಲೋಪದಿಂದಲೋ ಭವಕೂಪದಲ್ಲಿ ಬಿದ್ದ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಸಾಕಾಗ್ತದೆ. ಭಗವಂತರಾದರೂ ಯಾತಕ್ಕೋಸ್ಕರ ಕಲಿಯುಗದಲ್ಲಿ ಅವತಾರ ಮಾಡಿದ್ದಾರೆ? ಅನ್ನಮಯ ಜೀವಿಗಳು ನಾವು. ಕೃತಯುಗಾದಿ ವೃಷ

ಈ ಪರ್ವತಕ್ಕೆ ಕೃತಯುಗದಲ್ಲಿ ವೃಷಭಾಚಲ, ತ್ರೇತಾಯುಗದಲ್ಲಿ ಅಂಜನಾಚಲ, ದ್ವಾಪರಾಯುಗದಲ್ಲಿ ಶೇಷಾಚಲ ಅಂತ ಕರೆದರೆ ಕಲಿಯುಗದಲ್ಲಿ ವಿತತ ವೆಂಕಟನಾಮ ಕಲಿಯೋಳು ವೇಮ್ ಅಂದ್ರೆ ಪಾಪಗಳು, ಕಟತೆ ಅಂದ್ರೆ ನಾಶವಾಗತಕ್ಕಂಥ ಪಾಪನಾಶನ ಮಾಡುವ ಪರ್ವತ ಇದು. ಕ್ಷಿತಿಯೊಳಗೆ ಅತಿ ಖ್ಯಾತವಾಯ್ತ.

ಈ ಭಕ್ತ ಸಮೂಹದ ಮೇಲೆ ಅನುಗ್ರಹ ಮಾಡಲೋಸ್ಕರವಾಗಿ ವೈಕುಂಠವನ್ನೇ ತೆರೆಸಿ ಈ ಭೂಲೋಕದಲ್ಲಿ ಅವತಾರ ಮಾಡಿದ್ದಾನೆ ಪರಮಾತ್ಮ. ಧರಣ್ಯಾಂ ಅವತೀರ್ಣೋತಿ ಎಂಬಂತೆ ಶ್ರೀಮನ್ನಾರಾಯಣನೇ ವೆಂಕಟರಮಣನಾಗಿ ಅವತಾರ ಮಾಡಿದಂತಹ ಪುಣ್ಯ

ವೆಂಕಟಾಚಲ ಪರ್ವತದ ಸ್ವಾಮಿ ಪುಷ್ಕರಣಿ ಸನಿಹದ ತಿಂತ್ರಣಿ ವೃಕ್ಷಮೂಲದಲ್ಲಿ ಆ ಹುತ್ತದಲ್ಲಿ ಪ್ರಕಟನಾಗಿದ್ದಾನೆ. ಹುತ್ತವೇ ಕೌಸಲ್ಯ, ವೃಕ್ಷವೇ ದಶರಥ, ಅಥವಾ ದೇವಕಿ ವಸುದೇವರು ಎಂಬಂತೆ ಅವತರಿಸಿ ತನ್ನವಳೇ ಆದ ಲಕ್ಷ್ಮಿಯನ್ನು ಪದ್ಮಾವತಿ ಎಂಬ ನಾಮದಿಂದ ಕರೆಯುವಂತೆ ಮಾಡಿ ಆಕಾಶರಾಜನಲ್ಲಿ ಆಕೆ ಅವತರಿಸುವಂತೆ ಸಂಕಲ್ಪಗೈಸಿ ಆ ಲೋಕಜನನ್ನು ಮತ್ತೆ ವಿವಾಹ ಮಾಡಿಕೊಂಡಿದ್ದಾರೆ. ಆ ಶ್ರೀನಿವಾಸನ ಕಲ್ಯಾಣ ಕಾರ್ಯದಲ್ಲಿ ಸಮಸ್ತ ಭಕ್ತರು ಭಾಗವಹಿಸುವಂತೆ ಮಾಡಿ ಅವರೆಲ್ಲರೂ ಉದ್ಧಾರ ಮಾಡಿದ ಸ್ವಾಮಿ ತನ್ನ ಪತ್ನಿಯಾದ ಪದ್ಮಾವತಿಯ ಸಹೋದರ ವಸುದಾನ ಹಾಗೂ ಅವನ ಮಾವನ ತಮ್ಮನಾದ ತೋಂಡ

ಅಂಡಮಾನರಿಗೆ ಬಂದು ಜಗಳವನ್ನು ಪರಿಹಾರ ಮಾಡಿ ಅವರ ಮೇಲೆ ಅನುಗ್ರಹ ಮಾಡಿದಾಗ ಆ ಕಾರಣದಿಂದ ಇವತ್ತನ್ನ ಕುಲಸ್ವಾಮಿ ಎಂಬುದಾಗಿ ತಿಳಿದು ಆ ತೊಂಡಮಾನ ದೇಶದ ರಾಜನು ಸ್ವಾಮಿಗಾಗಿಯೇ ದಿವ್ಯ ಆನಂದ ನಿಲಯವೆಂಬ ಅರಮನೆಯನ್ನೇ

ಆ ತೋಂಡಮಾನ ಭಾಗ್ಯನಿಧಿ ಶ್ರೀನಿವಾಸನಿಗೆ ಆನಂದ ನಿಲಯವೆಂಬ ದಿವ್ಯ ಅರಮನೆಯನ್ನೇ ರಚಿಸಿಕೊಟ್ಟು ಚತುರ್ಮುಖ ಬ್ರಹ್ಮದೇವರನ್ನು ಕರೆಸಿ ಬ್ರಹ್ಮೋತ್ಸವವನ್ನು ಕಲ್ಪನೆ ಮಾಡಿ ಇದನ್ನು ಶಾಶ್ವತ ನಡೆಸುವಂತೆ ಸಿದ್ಧ ಮಾಡಿದ್ದು

ಸಕಲ ವೈಭವವನ್ನು ಸ್ವಾಮಿಗೆ ಅರ್ಪಿಸ್ತಾನೆ. ಸುಖದಿಂದಿರುವಾಗ ಸಮೃದ್ಧವಾದ ರಾಜ್ಯದಲ್ಲಿ ಒಂದು ದಿನ ಆ ರಾಜಸಭೆಗೆ ಕೂರ್ಮಾಚಾರ್ಯ ನಾಮಕನಾದಂಥ ಬ್ರಾಹ್ಮಣನೊಬ್ಬ ಬಂದಿದ್ದ. ವಿನೀತನಾಗಿ ಮುಂದೆ ನಿಂತಿದ್ದಾನೆ, ರಾಜನಿಗೆ ಆಶೀರ್ವಾದ ಮಾಡಿದ್ದಾನೆ. ತೋಂಡಮಾನಧುರಿ ಕೇಳಿದ, ಹೇ ವಿಪ್ರವರ, ನಿನ್ನ ಸೇವೆ ನಾನು ಏನ್ ಮಾಡಿ? ಆಗವಂತ ಹೇಳ್ತಾ ಇದ್ದಾನೆ, ಏನು ಉದ್ದೇಶ ಇಲ್ಲ, ಸಂಪತ್ತಿನ ಅಪೇಕ್ಷೆ ಯಾವುದೂ ಇಲ್ಲ ರಾಜ ನನಗೆ, ಆದರೆ ನನಗೊಂದೇ ಒಂದು ಮನಸ್ಸಲ್ಲಿರ್ತಕ್ಕಂಥ ಆತಂಕ ಹೇಳ್ತೇನೆ. ನಾನು ತೀರ್ಥಾಟನೆಗೆ ಬಂದವ, ಈಗ ಒಂದು ಮಗು ಇದೆ, ಎಳೆಯ ಮಗು, ಹೆಂಡತಿ ಗರ್ಭವತಿ ಇದ್ದಾಳೆ, ಇವ್ರನ್ನ ಕರ್ಕೊಂಡು ಹೋಗ್ಲಿಕ್ಕಾಗೋದಿಲ್ಲ. ನಾನು ನಿನ್ನಲ್ಲಿ ಏನು ಪ್ರಾರ್ಥನೆ ಮಾಡ್ತೇನೆ ಅಂದರೆ, ಇವರಿಬ್ಬರನ್ನು ನಿನ್ನಲ್ಲಿ ಇಟ್ಟು ಹೋಗ್ತೇನೆ, ನಾನು ಎಲ್ಲ ಯಾತ್ರೆ ಮುಗಿಸಿ ಬಂದ ಮೇಲೆ ಕರ್ಕೊಂಡು ಹೋಗ್ತೇನೆ. ಅಲ್ಲಿ ತನಕ ಎರಡು ಹೊತ್ತು ಇವರಿಗೆ ಆಹಾರ ಕೊಟ್ಟು ಮಲಗಲಿಕ್ಕೊಂದು ಜಾಗ ಕೊಟ್ಟು ಸಾಕು, ಈಗ ಗರ್ಭವತಿ ಆದ್ದರಿಂದ ನಾನು ಮುಂದೆ ಕರ್ಕೊಂಡು ಹೋಗುವಾಗಿಲ್ಲ. ರಾಜ ಅಂತಾನೆ, ಎಂಥ ತೃಪ್ತನಪ್ಪ ಬ್ರಾಹ್ಮಣನೇನು, ನನ್ನಲ್ಲಿ ಸಂಪತ್ತು ಅರಮನೆಯ ಭಾಗ ಏನು ಕೇಳಿದ್ರು ಕೊಡ್ತಿದ್ದೆ, ಅದೇನೂ ಕೇಳಲಿಲ್ಲ ನೀನು ಎಂಬುದಾಗಿ ಬಹಳ ಹರ್ಷಿಸ್ತಾನೆ.

ಬಿಟ್ಟರೆ ರಾಜಕಾರ್ಯ ಬಾಹುಳ್ಯದಿಂದ ಆ ಬ್ರಾಹ್ಮಣನ ಗರ್ಭಿಣಿ ಪತ್ನಿಯನ್ನು ಮತ್ತು ಮಗುವನ್ನು ಅರಮನೆಯ ಒಂದು ನೆಲಮಾಳಿಗೆಯಲ್ಲಿ ಅವರಿಗೆ ಅವಕಾಶ ಕೊಟ್ಟಿದ್ದಾನೆ. ಇತರರಿಂದ ಅವರಿಗೆ ತೊಂದರೆಯಾಗಬಾರದು ಅಂತ ಹೊರಗಿನಿಂದ ಭದ್ರವಾದ ಬೀಗ ಮುದ್ರೆ ಹಾಕಿಸಿ ಹೊತ್ತು ಹೊತ್ತಿಗೆ ಅವರಿಗೆ ಆಹಾರಗಳನ್ನು ಕೊಡಬೇಕು ಅಂತ ಆಜ್ಞೆ ಕೊಟ್ಟಿದ್ದ. ದುರ್ದೈವದಿಂದ ರಾಜನಿಗೂ ಅದು ಮರೆತೋಯಿತು, ಅರಮನೆಯಲ್ಲಿ ಯಾರನ್ನು ಸೇವೆಗಾಗಿ ನೇಮಿಸಿದ್ರೋ ಅವರಿಗೂ ಮರೆತು ಹೋಗ್ಬಿಡ್ತು. ನಿರಪರಾಧಿಯಾದ ಗರ್ಭಿಣಿ ಹೆಣ್ಣು ಮಗಳು ಎಳೆಯ ಮಗುವಿನೊಂದಿಗೆ ಬಂಧನದೊಳಿರ್ಪಸತಿ. ಒಂದಿನ, ಎರಡು ದಿನ, ಒಂದು ವಾರ, ಎರಡು ವಾರ, ಅನ್ನ ಅನ್ನ ಅಂತ ಮಗು ಅಳ್ತಾ ಇದೆ. ಬಂಧನದೊಳಿರ್ಪಸತಿ ಕಂದನ ಪುತಲಿ. ಮಗುವನ್ನಪ್ಪಿಕೊಂಡು ಕಂದ, ನಿಮ್ಮ ತಂದೆ ನಮ್ಮನ್ನು ಈ ಕಾರಾಗ್ರಹದಲ್ಲಿ ಹಾಕಿ ಹೋಗ್ತೀವಿ, ನಾವೇನು ಅಪರಾಧ ಮಾಡಿದೀವಿ ಅಂತ ನಮಗೆ ಈ ನೆಲಮಾಳಿಗೆ ವಾಸವಂತ. ಬೆಂದಳೆ ನಿಂಬೆ ತ್ರಿಷ ಹಸಿ ಬಿಗಿನಿಯಲಿ. ಅವಳು ಹಸಿವಿನ ಬೆಂಕಿಯಲ್ಲೇ ಸುಟ್ಟು ಹೋಗ್ಬಿಟ್ಟು. ಭಾಗ್ಯ ಪಕ್ಷ ಮಾಸಗಳಾಯ್ತು, 15 ದಿನ ಆಯ್ತು, ತಿಂಗಳು ಕಳೆಯಿತು. ಕ್ಷೀಣಿಸಲು ಪ್ರಾಣ. ನನ್ನ ಹೆಂಡತಿ ಮಕ್ಕಳು ಸುರಕ್ಷಿತ ಅಂತ ಬ್ರಾಹ್ಮಣ ಯಾತ್ರೆಯಲ್ಲಿ ತಿರುಗಾಡ್ತಾ ಇದ್ದಾನೆ. ಮಹಾರಾಜನಿಗೆ ಮರ್ತು ಹೋಗ್ಬಿಟ್ಟಿದೆ, ಕೆಲಸದ ಆಳುಗಳಿಗೆ ಲಕ್ಷ್ಯವಿಲ್ಲ. ಪಕ್ಷ ಮಾಸಗಳಾಯಿತು ಕ್ಷೀಣಿಸಲು ಪ್ರಾಣ, ಆ ಪ್ರಾಣ ಪಕ್ಷಿ ಹಾರಿತು. ಎಷ್ಟು ಕಾಲ ಇರುತ್ತದೆ? ಮಗುವನ್ನು ಒಪ್ಪಿಕೊಂಡು ತಾಯಿ ಮಗು ಎರಡೊಬ್ಬರು ಪ್ರಾಣ ಬಿಟ್ಬಿಟ್ರು. ಪಕ್ಷಿ ಹಾರಿತು ಪ್ರಾಣ, ಪಕ್ಷಿ ಹಾರಿತು ನರಳಿ ಜವ ಗುಂದೆ ಪ್ರಾಣ. ಹೋಗ್ಲಿ, ಆ ಶವವನ್ನು ಸಂಸ್ಕಾರ ಮಾಡೋರಿದ್ದ.

శవ అప్పిహుదు ముక్త శవ అప్పిహళు మగువిన కుడికె ರಕ್ತಮಾಂಸಗಳು ಆರಿ ಹೋಗಿ ಅಸ್ಥಿಪಂಜರ ಒಂದನ್ನೊಂದು ಅಪ್ಪಿಕೊಂಡಿದೆ. ಆ ಮಗುವನ್ನು ಅಪ್ಪಿಕೊಂಡು ಬಿದ್ದಿದ್ರು ನೋಡಿ, ಹೀಗಾಗಿ ಎಲುಬಿನ ರಾಶಿ ಬಿದ್ದುಬಿಟ್ಟಿದೆ. ಏಕಪ್ರಕಾರ ಕುರುಮಾಚಾರ್ಯ ನಾಮಕನಾದ ಬ್ರಾಹ್ಮಣ 3 ವರ್ಷ ಎಲ್ಲ ಯಾತ್ರೆಯನ್ನು ಮುಗಿಸಿ, ನನ್ನ ಹೆಂಡತಿ ಗಂಡು ಮಗು ಹೆತ್ತಿರಬಹುದೇನೋ, ರಾಜವೈಭವದ ಸುಖದಲ್ಲಿರಬಹುದು ಆಕೆ, ನಾನಾದರೂ ತೀರ್ಥಯಾತ್ರೆ ಮಾಡ್ತಾ ಮಾಡ್ತಾ ಬಳಲಿ ಬೆಂಡಾಗಿದ್ದೇನೆ, ನನ್ನನ್ನು ಗುರುತಿಸ್ತಾಳೋ ಇಲ್ವೋ, ಹೀಗೆ ಮನೆಯಲ್ಲಿ ಮನಸ್ಸಿನಲ್ಲಿ ಹಲವನ್ನು ಎಣಿಸ್ತಾ ಎಣಿಸ್ತಾ ರಾಜನನ್ನು ಸ್ಮರಿಸಿಕೊಂಡು ಬಂದು ಕೇಳ್ತಾನೆ, ಹೇ ರಾಜ, ದೇವರು ನನಗೆ ಒಳ್ಳೇದು ಮಾಡಿ, 3 ವರ್ಷದಿಂದ ಹೆಂಡತಿ ಮಕ್ಕಳನ್ನು ಕಾಪಾಡಿದ್ದೀಯಲ್ಲ, ಅದಕ್ಕಾಗಿ ನನ್ನ ತೀರ್ಥಯಾತ್ರೆ ಪುಣ್ಯೆಯಲ್ಲ ನಿನಗೆ ದಾನ ಮಾಡ್ತೇನೆ. ಎಲ್ಲಿ ನನ್ನ ಮಗು? ಪ್ರಸವವಾಯಿತೆ? ಗಂಡು ಮಗುವೆ? ಅಥವಾ ಯಾವ ಮಗು ಹೊಡೆದಳು? ಹೇಗಿದ್ದಾಳೆ? ರಾಜನಿಗೆ ಸುಳ್ಳು ಪಡೆದಂತಾಯ್ತು. ಆಗಲೇ ಜ್ಞಾಪಕ ಆದವನಿಗೆ ಓಡೋಡಿ ರಾಜಸೇವಕನಿಗೆ ಆಜ್ಞೆ ಕೊಟ್ಟು ಆ ನೆಲಮಾಳಿಗೆ ಬೀಗ ಮುದ್ರೆಯನ್ನು ಒಣಸಿ ಒಳಗೋಗಿ ನೋಡ್ತಾನೆ. ಏನ್ ನೋಡ್ಲಿ? ಕಣ್ಣು ಒಡೆದು ನೀನು ಚಿಮ್ಮಿತು ರಾಜನಿ. ದೇವಾ, ಅಯ್ಯೋ, ಸ್ತ್ರೀ ಹತ್ಯೆ, ಗರ್ಭಿಣಿಯ ಹತ್ಯೆ, ಶಿಶು ಹತ್ಯೆ, ಬ್ರಹ್ಮಹತ್ಯೆ ಎಲ್ಲ ಬಂದ್ಬಿಡ್ತಲ್ಲೋ ಶ್ರೀನಿವಾಸ ಅವನಿಗೆ. ಈ ವಿಸ್ಮೃತಿ ಕಾರಣ ಏನು? ನಾನೇನು ಮಾಡಲಿ ಈಗ? ಈ ಬ್ರಾಹ್ಮಣ್ಯ ಮೊಗ ತೋರೋದು ಹೇಗೆ? ಬ್ರಾಹ್ಮಣ್ಯ ಹೇಳಿ ಕಳಿಸಿದ್ರು, ಈಗ ಪಲ್ಲಕ್ಕಿಯಲ್ಲಿ ನಿನ್ನ ಹೆಂಡತಿ ಮಕ್ಕಳು ಕಳಿಸ್ಕೊಡ್ತೇವಪ್ಪ ಅಂತ ಸಮಾಧಾನ ಪಡಿಸಿ ಒಂದು ನಿಮಿಷ ಬದುಕಲಿಕ್ಕೆ ಇಚ್ಛೆ ಮಾಡಲಿ ತೋಂಟು ಮಾಡ. ಆ ಬ್ರಾಹ್ಮಣಿ ಗರ್ಭಿಣಿಯ, ಆ ಗರ್ಭಭ್ರೂಣ, ಒಂದು ಕಡೆ ಎಳೆಯ ಮಗು, ಆ ಅಲ್ಲಲ್ಲಿ ಬಿದ್ದ ಎಲುಬು ಚೂರೆಲ್ಲ ಒಟ್ಟಿ ಕಟ್ಟಿಕೊಂಡ ಮಡಿಲಿ, ಮತ್ತಾನು ಬದುಕೋದಿಲ್ಲ. ಇದನ್ನಪ್ಪಿಕೊಂಡು ಇದರ ಜೊತೆಯಲ್ಲಿ ನನಗೆ ಶಿಕ್ಷೆ ಏನು ಅಂದ್ರೆ ನನಗೆ ನಾನೇ ದೇಹ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು, ದೇಹಾಂತ ಪ್ರಾಯಶ್ಚಿತ್ತ. ಹೀಗೆ ತಿಳಿದು ನಾರಾಯಣನ ಚಿಂತನೆ ಮಾಡುತ್ತಾ ಆ ಪ್ರಭುವನ್ನು ಮತ್ತೆ

हे श्रीजवासा गोविंदा हे प्रभो सप्त पर्वतवाद सप्तगिरीवासा नान बदुकबारदेंबुदागि आ अस्थिगळु ಬ್ರಾಹ್ಮಣಿಯ ಗರ್ಭಿಣಿಯ ಎಲುಬು ಮಗುವಿನ ಎಲುಬೆಲ್ಲ ಸೊಂಟ ಕಟ್ಟಿಕೊಂಡು ನೀರಿಗೆ ಹಾರಿಬಿಡ್ತಾರೆ. ನಾನು ಸಾಯ್ತೀರಿ. ಆದರೆ ಶ್ರೀನಿವಾಸ ಎಂಥ ಕರುಣ, ಆ ಭಗವಂತ ಒಲಿದರೆ ಆಶ್ಚರ್ಯ ಉಂಟೆ. ಕಾಮಿತಾರ್ಥ ಪ್ರದಾಯಕನಲ್ವೇ ಅವನ ಮಹಿಮೆ ಏನು? ಗೋವಿಂದಾಂತ ಕರೆದರೆ ಆಪತ್ತಿಗೆ ಒದಗುವವ, ತಿಳಿಯದೆ ತಪ್ಪು ಮಾಡಿದ್ದಾನೆ ಎಂಬುದಾಗಿ ಭಗವಂತ ತಕ್ಷಣ ಆ ತೀರ್ಥ ಜಲ ಸ್ಪರ್ಶವಾದ್ದೇ ಗೊತ್ತು. ಅದೇ ಬ್ರಾಹ್ಮಣಿ, ಅಷ್ಟೇ ತಿಂಗಳು ಗರ್ಭವತಿ, ಅದೇ ಮಗು, ರಾಜನ ಸಹಿತ ಮರಳಿ ಅಮೃತ ಸ್ನಾನ ಮಾಡಿ ಮೇಲಕ್ಕೆ ಬಂದವರು ಹಾಗೆ ಬದುಕಿ ಮೇಲಕ್ಕೆ ಬಂದಿದ್ದ ಆ ಬ್ರಾಹ್ಮಣಿ. ಹಿಂದೆ ಆಗಿದ್ರು ಹಾಗೆ ಇದ್ದಾರೆ. ಕಾಲದ ಬಾಧೆ ಇಲ್ಲ, ಕರ್ಮದ ಬಾಧೆ ಇಲ್ಲ, ಮರಣದ ಬಾಧೆ ಇಲ್ಲ. ಭಗವಂತನ ಅನುಗ್ರಹವಾದ್ರೆ ಅದಲ್ವೇ. ಹುಟ್ಟುವ ಭೀತಿ ಹೊಂದುವ ಭೀತಿ ದಾಸರು ಹೇಳ್ತಾರೆ.

శ్రీనివాస గోవింద వెంకటరమణ గోవింద నామ సంకీర్తనడయ తాయి ಹುಟ್ಟು ಸಾವುಗಳ ಭೀತಿ ಇರತಕ್ಕಂಥದ್ದು ಅಜ್ಞಾನಿಗಳಿಗೆ ತೋಂಡಮಾನ ದೇಶದ ರಾಜನನ್ನ ರಕ್ಷಣೆ ಮಾಡಿದಂತಹ ಪವಿತ್ರವಾದ ಮಹಿಮೆ, ಆ ಪಾಂಡವ ವಂಶದ ದೊರೆಯ ಮಹಿಮೆ, ದೇವರ ನಾಮದ ಮಹಿಮೆ ಅಲ್ಲದೆ ಮತ್ತೇನು? ಯಾವ ತೀರ್ಥದಲ್ಲಿ ಅವ ಹಾರಿ ಬದುಕಿ ಬಂದನೋ ಆ ತೀರ್ಥಕ್ಕೆ ಅಸ್ಥಿತೀರ್ಥ ಅಂತ ಹೆಸರು. ಇಂದಿಗೂ ತಿರುಪತಿಯಲ್ಲಿ ಅಸ್ಥಿತೀರ್ಥದ ಅಸ್ಥಿ ವಿಸರ್ಜನೆ ಮಾಡ್ತಾರೆ. ಅದರಿಂದಾಗಿ ಆ ಆತ್ಮನಿಗೆ ದಿವ್ಯ ಗತಿ ಸಿಗುತ್ತದೆ ಅಂತಕ್ಕಂತಹ ಭಾವನೆ ಇದೆ. ತೋಂಡಮಾನ ರಾಜನ ಉಪಾಸ್ಯ ದೇವತೆ ಶ್ರೀನಿವಾಸ ಅಂದಾಕ್ಷಣ ಶ್ರೀಮಂತ ದೇವರು ಅಂತ ಅರ್ಥವೇ. ಎಂಥ ಬಡವರಿಗೂ ಒರೆಯತಕ್ಕಂಥವ ಆ ತೋಂಡಮಾನ ರಾಜನ ರಾಜ್ಯದಲ್ಲಿ ಒಬ್ಬ ಬಡಪಾಯಿ ಕುಲಾಲನಿದ್ದ, ಕುಂಬಾರ. ಆ ಕುಂಬಾರನಲ್ಲಿ ಬಹಳ ಭಕ್ತಿ. ಶ್ರೀನಿವಾಸನಿಗೆ ಏನು ಅರ್ಪಿಸೋದು? ಎಳೆ ತುಳಸಿ ಕೂಡ ಕೊಡುವ ಭಾಗ್ಯ ಅವನಿಗಿಲ್ಲ. ತೋಂಡಮಾನ ರಾಜನು 100,000 ಚಿನ್ನದ ತುಳಸಿಯನ್ನು ಮಾಡಿ ಪೂಜೆ ಮಾಡಿದ್ದಾನೆ. ಆ ಶ್ರೀನಿವಾಸನ ಪಾಲದಲ್ಲಿ ಚಿನ್ನದ ತುಳಸಿ ಇದೆ. ಮರುದಿನ ಅದನ್ನು ನೋಡ್ಲಿಕ್ಕೆ ಬರುವಾಗ ಅದರ ಜೊತೆಗೆ ಕೆಲವು ಮಣ್ಣಿನ ತುಳಸಿಗಳಿತ್ತು. ಏನಾಗಿದೆ ಅಂದ್ರೆ, ಆ ಕುಂಬಾರ ಪ್ರತಿದಿನ ತನ್ನ ಮಣ್ಣಿನಿಂದ ಒಂದೊಂದು ತುಳಸಿ ದಳ ಮಾಡೋದು, ಅದನ್ನು ಶ್ರೀನಿವಾಸನಿಗೆ ಅರ್ಪಣೆ ಮಾಡೋದು. ಆ ರಾಜ ಬಂದು ನೋಡ್ತಾ ಇದ್ದಾನೆ, ಮೃಣ್ಮಯ ತುಳಸಿಯ ಚಿನ್ನ

ಶ್ರೀನಿವಾಸ ಗೋವಿಂದ ವೆಂಕಟರಮಣ ಗೋವಿಂದ ನಾಮ ಸಂಕೀರ್ತನ ನಡೆಸ್ತಾ ಇದ್ದಾನೆ. ಆ ಕುಂಬಾರನ ಹೆಸರು ಭೀಮ ಅಂತವನ ಹೆಸರು. ಆ ಭೀಮನಾಮಕ ಕುಲಾಲನಿಗೆ ಪರಮಾತ್ಮ ಒಲಿದಿದ್ದಾನೆ. ಮರುದಿನ ನೋಡಿದ್ರೆ ಆ ಸ್ವರ್ಣ ತುಳಸಿಗಳು ಒಂದೂ ಇಲ್ಲ ಅಲ್ಲಿ. ಅಲ್ಲಿ ಆ ಮೃಣ್ಮಯ ತುಳಸಿ ಮಾತ್ರ ಉಳ್ಕೊಂಡಿದೆ. ನನ್ನ ರಾಜನ ಪೂಜೆ ಬೇಡ, ಈ ಕುಂಬಾರನ ಪೂಜೆ ಸ್ವೀಕಾರ ಮಾಡಿದೆಯೋ ಅಂದಾಗ ಶ್ರೀನಿವಾಸ ದೇವರಿಗೆ ಆ ವ್ಯತ್ಯಾಸಗಳೇ ಇಲ್ಲ.

ಅಸ್ಥಿತೀರ್ಥದ ಮಹಿಮೆಯನ್ನು ವರ್ಣನೆ ಮಾಡ್ತಾ ಶ್ರೀನಿವಾಸನ ಆವಾಸ ಸ್ಥಾನವಾದಂಥ ತಿರುಪತಿಯಲ್ಲಿ ಸ್ವಾಮಿ ಪುಷ್ಕರಣಿ ತೀರ್ಥ ಇದೆ. ಸಾಕ್ಷಾತ್ ಸಕಲ ದೇವತೆಗಳ ಸನ್ನಿಧಾನವುಳ್ಳ ಕ್ಷೇತ್ರ ಅದು.

ಸಾಕ್ಷಾತ್ ಸಕಲ ತೀರ್ಥಗಳ ಸನ್ನಿಧಾನ ಇರತಕ್ಕಂಥ ಸ್ಥಳ ಅದು. ತಿರುಪತಿ ಯಾತ್ರೆಗೆ ಹೋದಂತಹ ಭಕ್ತರು ಲಕ್ಷ್ಮೀಧವ ಮಾಧವ ಮುಕುಂದ ಅವತಾರ ಮಾಡಿದ ಪುಣ್ಯ ಸ್ಥಳದ ಆ ಪುಷ್ಕರಣಿ ಜಲ ಒಂದು ಬಿಂದು ತಗಲಿದರೆ ನರಕಾದಿಗಳು ದೂರವಾಗ್ತಾವಂತೆ.

ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ್ರೆ ಜನ್ಮಾಂತರದ ಪಾಪಗಳು ದೂರ ಹೋಗಿ ಭೂರಾಹನ ದರ್ಶನ ಪಡೆದು ಆ ಶ್ರೀನಿವಾಸನ ವಿಶೇಷ ಅನುಗ್ರಹ ಆ ತೀರ್ಥ ದರ್ಶನದಿಂದ ಪ್ರಾಪ್ತಿಯಾಗ್ತದಂತ. ಅದರ ಮಹಿಮೆ ಹೇಳುವಾಗಂದ್ರೂ ಯಾರು ಸ್ವಾಮಿ ಪುಷ್ಕರಣಿಯ ಬಳಿ ಒಂದು ಕ್ಷಣ ಕುಳಿತು ಶ್ರೀನಿವಾಸನನ್ನು ಧ್ಯಾನ ಮಾಡಿದರೆ ಕೋಟಿ ಕೋಟಿ ಶಾಲಿಗ್ರಾಮವನ್ನು ದಾನ ಮಾಡಿದಂತಹ ಪುಣ್ಯ ಅವನಿಗೆ ಪ್ರಾಪ್ತಿಯಾಗ್ತದಂತ. ಯಾತ್ರೆಗೆ ಹೋದವರು ಸತ್ಸಂಗ ಮಾಡಿ ತೀರ್ಥಸ್ನಾನ ಆದಿಗಳನ್ನು ಪರಿಶುದ್ಧರಾಗಬೇಕು. ಅದನ್ನು ಹೇಳ್ತಾರೆ ವಿಜಯದಾಸರು.

ಸ್ತೋತ್ರಗಳ ಪಠಿಸುತ್ತ ಪರಮಾತ್ಮನ ಗುಣಗಾನ ಮಾಡ್ತಾ ಆ ಯಾತ್ರೆಗೆ ಹೋಗಬೇಕಂತೆ. ಹಾಗೆ ಯಾತ್ರೆಗೆ ಹೋಗಿ ಶ್ರೀನಿವಾಸನ ಅನುಗ್ರಹ ಪಡೆದಂಥ ದಾಸರು ಎಷ್ಟು ಕಡಿಮೆ, ಭಕ್ತಾದಿಗಳಿಗೆ ಹೇಗೆ ಒಲಿಯುತ್ತಾರೆ ಪರಮಾತ್ಮ, ಪುರಂದರದಾಸರ ಚರಿತ್ರೆಯೇ ಅದಕ್ಕೆ ಕಾರಣವಾಗಿದೆ. ಆ ತಿರುಪತಿಯ ಶ್ರೀನಿವಾಸ ದಾಸರಿಗೆ ಹೇಗೆ ಒಲಿಯುತ್ತಾನೆ ಅದವನು ಮಹಿಮೆ. ಆ ಯಾತ್ರೆ ಮಾಡ್ತಾ ಮಾಡ್ತಾ ಪುರಂದರದಾಸರು ಬಂದು ಮುಟ್ಟಿದ್ದಾರೆ.

ತಿರುಪತಿಗೆ ಬಂದಿದ್ದಾರೆ ಪುರಂದ್ರದಾಸರು. ಆ ದಿನ ಅವರ ತಂದೆಯ ಶ್ರಾದ್ದ, ದಾಸರು ಶ್ರಾದ್ದ ಮಾಡುವುದು ಶ್ರದ್ಧೆಯಿಂದ. ನಾನಾ ವಿಧವಾಗಿರತಕ್ಕಂಥ ಭಕ್ಷ್ಯಭೋಜ್ಯಗಳೇ ಮುಖ್ಯ ಅಲ್ಲ, ಶ್ರದ್ಧೆಯಿಂದ ಪಿತರಾಂತರಿಗೆ ಶ್ರೀಮಜ್ಜನಾರ್ದನ ವಾಸುದೇವರು ಪೂಜೆ ಮಾಡತಕ್ಕಂಥ. ಕಪಿಲ ತೀರ್ಥಕ್ಕೆ ಬಂದು ಸ್ನಾನ ಮಾಡಿ ಕಪಿಲ ಕಪಿಲ ಅಂದವರ ವಿಪುಲ ಪಾಪಗಳನ್ನು ವಿಫಲಗೊಳಿಸುತ್ತಾನೆ ಪರಮಾತ್ಮ. ಅಲ್ಲಿಗೆ ಬಂದು ದಾಸರು ಪಿತೃಶ್ರಾದ್ದದ ಎಲ್ಲ ಸಿದ್ಧತೆ ಮಾಡಿದ್ದಾರೆ. ತುಪ್ಪ ಮಾತ್ರ ಅದರ ಭಿಕ್ಷೆಯಲ್ಲೆಲ್ಲೂ ಸಿಗಲಿಲ್ಲ. ದಾಸರು ಅವರು ಇವರು ಹತ್ರ ಬೇಡ್ತಾರೋ, ತಿಮ್ಮಪ್ಪ ಎನ್ನಪ್ಪ, ಇವತ್ತು ನನ್ನಪ್ಪನ ಶ್ರಾದ್ದಕ್ಕೆ ತುಪ್ಪ ಎಲ್ಲಪ್ಪ? ಯಾರು ದಾಸರು ತುಪ್ಪ ಕೇಳಿದ್ರೆ ಕೊಡ್ತಾರೋ? ಯಾರು ಸಿಗಲಿಲ್ಲ, ಏನು ಮಾಡಲಿ, ತುಪ್ಪ ಎಲ್ಲಿಂದ ತರಲಿ? ಆ ದಾಸಯ್ಯ ಕಳಕಳಿಯಿಂದ ಬೇಡಿದ್ದ ಸ್ವಂತಕ್ಕಾಗಿ ಅಲ್ಲ, ದೇವರ ಪೂಜೆಗಾಗಿ. ಶ್ರಾದ್ದ ಅಂದ್ರೆ ದೇವರ ಪೂಜೆ. ಆ ಪಿತೃಅಂತರಿಕ ಜನಾರ್ದನ ವಾಸುದೇವರ ಪೂಜೆಗಾಗಿ ತುಪ್ಪ ಬೇಕು ಅಂತ ಕೇಳಿದ್ನಲ್ವೇ ಆ ಶ್ರೀನಿವಾಸ, ಎಲ್ಲರ ಅಪ್ಪ ಅವ. ಪುರಂದರದಾಸರ ಮಕ್ಕಳಲ್ಲಿ ಒಬ್ಬ ಅಪ್ಪಣ್ಣ ಭಾಗವತ ಅಂತಿದ್ದ, ಅವನೇ ಭಿಕ್ಷೆಗೆ ಹೋದ. ಆ ಅಪ್ಪಣ್ಣ ಭಾಗವತನ ವೇಷದಲ್ಲಿ ತಾನೇ ತುಪ್ಪದ ಗಿಂಡಿಯನ್ನು ತಂದು ಶ್ರಾದ್ದದ ಹೊತ್ತಿಗೆ ಒದಗಿಸಿಕೊಟ್ಬಿಟ್ಟು, ಶ್ರಾದ್ದ ಕಾಲ ಎಲ್ಲ ಮುಗಿದ ಬಳಿಕ ತುಪ್ಪ ತರಲಿಕ್ಕೆ ಹೋದ ಅಪ್ಪಣ್ಣ ಭಾಗವತ ಎಲ್ಲೂ ತುಪ್ಪ ಸಿಗಲಿಲ್ಲ ಅಂತ ಹಿಂದಕ್ಕೆ ಬರ್ತಾನೆ. ಅಪ್ಪ ತುಪ್ಪ ಸಿಗಲಿಲ್ಲ, ಅಷ್ಟಕ್ಕೆ ತಿಮ್ಮಪ್ಪನೇ ಅಪ್ಪಣ್ಣ ಭಾಗವತ ರೂಪದಿಂದ ಬಂದು ಹೋಗ್ಬಿಟ್ಟಿದ್ದ. ಶ್ರಾದ್ದ ಮುಗಿದಿದೆ, ದಾಸರಿಗೆ ಆಗ ಹೊಳೆಯಿತು, ಚಚ್ಚಿಕೊಂಡ್ರು ತಲೆಯನ್ನ.

ದಾಸರಿ ಕೊಲೆದ ಸ್ವಾಮಿ. ಕೋಟಿ ಕೋಟಿ ಭಕ್ತರು ಬರುವುದೆಲ್ಲ ದೇವರಿಗೆ ಹಣವೇ ತಂದು ಒಪ್ಪಿಸ್ತಾರೆ. ಹೀಗಿಲ್ಲ, ದೇವರಿಗೆ ಇವ ಬಡವ, ಇವ ಒಡೆಯ, ಇವ ಒಕ್ಕಲು, ಈ ಭೇದ ಇಲ್ಲ. ಭಕ್ತಿ ಒಂದನ್ನೇ ನೋಡತಕ್ಕಂಥವ. ಕನಕದಾಸರಿ ಗೊಲದಿಲ್ವೇ? ಯಾರೂ ಬಂಧುಗಳೆಲ್ಲರೂ ಕೈ ಬಿಟ್ಟಾಗ ಶತ್ರುಗಳು ಅವರನ್ನ ಬಾಣಗಳಿಂದ ಹೊಡೆದು ಬಡೆದು ಸಾಯಿಸಲು ಪ್ರಯತ್ನ ಮಾಡಿದಾಗ ರಣಕಣದಲ್ಲಿ ತಾವನ ಒಬ್ಬನೇ ಬಿದ್ದು ಹೊರಳಾಡುವ ಕಾಲದಲ್ಲಿ ಗೋವಿಂದ ಅಂತ ಕರೆದಿದ್ದಾನೆ, ಬಂದು ದರ್ಶನ ಕೊಡ್ಲಿಲ್ವೆ. ಕನಕ ಮರುಗುವಿಯೇ ಕೋ ಸುನಕ, ಯಾಕಳ್ತಾ ಇದ್ಯೋ ನನ್ನ ದಾಸನಾಗೋ, ಬಾರೋ ನನ್ನ ಬಳಿಗೆ ಎಂಬುದಾಗಿ ಕರೆದು ದಾಸತ್ವ ಕೊಟ್ಟು ಕಿರಿಯರಾದ ದಾಸರನ್ನು ಹಿರಿಯರನ್ನಾಗಿ ಮಾಡಿದ ಹಿರಿಯರಿಗೆ ಹಿರಿಯನಾಗಿರತಕ್ಕಂಥ ಹರಿಯ ಮಹಿಮೆ. ಸಾಕ್ಷಾತ್ ಭಗಋಷಿಗಳ ಅವತಾರಿಗಳಾದಂಥ ವಿಜಯದಾಸರು ಹಿಂದಿನ ಅವತಾರದಲ್ಲಿ ಪರಮಾತ್ಮ ತನ್ನನ್ನು ಗೌರವಿಸಲಿಲ್ಲ ಎಂಬುದಾಗಿ ಅಜ್ಞಾನಕ್ಕೆ ವಶರಾಗಿ ದೋಷಯುಕ್ತರಾಗಿ ನಾರಾಯಣನ ವಕ್ಷಸ್ಥಳವನ್ನು ಓದಿದ್ದರಲ್ಲ ಅವರೇ ಈಗ ವಿಜಯದಾಸರಾಗಿ ಹುಟ್ಟಿದ್ದಾರೆ. ಬ್ರಹ್ಮರಥೋತ್ಸವದ ಮಹಾಮಂಗಳ ಪುಣ್ಯ ಪರ್ವ ಕಾಲದಲ್ಲಿ ದಾಸರು ಭಗವದ್ ದರ್ಶನಕ್ಕೆ ಹೋಗಿದ್ದು. ವಿಜಯದಾಸರನ್ನು ಯಾರು ಗೌರವಿಸಿದೆ ತಿರಸ್ಕರಿಸಿದೆ, ಭಗವಂತನ ದರ್ಶನವಾಗಲಿಲ್ಲ. ಅವರಿಗೆ ದರ್ಶನ ಅಂದ್ರೆ ಬಿಂಬಾಪರೋಕ್ಷವಾಗಬೇಕು. ಜೀವನಾದ ಪ್ರತಿಬಿಂಬನಾದ ಈ ಜೀವನಿಗೆ ಮೂಲ ಬಿಂಬನಾದ ದೇವರು ಕಾಣಿಸಬೇಕು, ಅದು ಕಾಣಿಸಲಿಲ್ಲ. ಯಾರೋ ಧಿಕ್ಕರಿಸಿದ್ರು, ಸ್ಥಾನಮಾನಗಳು ಸಿಗಲಿಲ್ಲ. ಜನರಿಂದ ತಿರಸ್ಕೃತರಾದರೂ ದಾಸರು ಭಾಗವತರಿಗೆ ಅಪಚಾರವಾದ್ದಕ್ಕಾಗಿ ದೇವರು ನೊಂದುಕೊಂಡಂತೆ ಶ್ರೀನಿವಾಸ. ಆ ದಾಸರ ಮೇಲೆ ಅಷ್ಟು ಪ್ರೀತಿ ಅವನಿಗೆ. ಎಷ್ಟೇ ಪ್ರಯತ್ನ ಮಾಡಿದರೂ ಬ್ರಹ್ಮರಥ ಎಳೆದರೂ ಒಂದೇ ಒಂದು ಅಂಗುಲವಾದರೂ ಕದಲಲಿಲ್ಲ. ಬಳಿಕ ವಿಜಯದಾಸರೇ

ಅಂತ ಕರೆದು ಗುಣಗಾನ ಮಾಡಿ ಕೀರ್ತಿಸಿದಾಗ ಸಹಸ್ರಾರು ಜನರು ತಳ್ಳಿದರೂ ಕದಲ್ದೇ ಇರತಕ್ಕಂಥ ರಥ ಆ ಭಕ್ತರ ಮನೋರಥವನ್ನು ಪೂರ್ಣ ಮಾಡಲಿಕ್ಕಾಗಿ ಬಂದನು. ಭಾಗಬಂಧು ರಕ್ಷಣೆ ಕೊಟ್ಟವ ಶ್ರೀನಿವಾಸ. ಅವನ ಮಹಿಮೆಗಳು ಒಂದೆರಡೆ. ಆಕಾಶಗಂಗೆಯಂಥ ಪುಣ್ಯತೀರ್ಥ ಸನಿಹದಲ್ಲೇ ವಾಯುಶೇಷ ಕುಬೇರ ಅಷ್ಟ ದಿಕ್ಪಾಲಕ ತೀರ್ಥಗಳುಂಟು. ನಿರತಿಯು ಆಯುಹರ ಯಮ ಚಂದ್ರ ಅಗ್ನಿಯು ಕಾಯಜಾರಿಯ ತೀರ್ಥ ಸ್ವಾಮಿ ತೀರ್ಥ ಮೊದಲಾದ ಶ್ರೇಯವಹ ಹನ್ನೆರಡು ಸಂಖ್ಯೆಯ ಕಾಯ ಮನಗಳ ಶುದ್ಧಿಗೊಳಿಸುವ ರಾಯ ವೆಂಕಟಪತಿಯ ಚರಣದ ತೋಯ ಸಮವೆನಿಪ ರಾಯ ವೆಂಕಟಪತಿಯ ಚರಣದ ತೋಯ ಸಮವೆನಿಪ ಆ ಪರಮಾತ್ಮ ಪಾದೋದ್ಭವಿಯಾದ ಗಂಗೆಗೆ ಸಮಾನವಾದಂಥ ಕ್ಷೇತ್ರಗಳು. ಅದರಿಂದ ಅದು ಎಂಥ ಕ್ಷೇತ್ರ ಅದು.

ಹಾಗೆ ದಾಸರುಗಳು ಪರಮಾತ್ಮನಲ್ಲಿ ಏಕ ವಚನದ ಸಂಬೋಧನೆ ಮಾಡ್ತಾರೆ. ವೆಂಕಟ ತಿಳಿಯದೇನೋ ಸಂಕಟ, ಏಕ ವಚನದಲ್ಲಿ ಅವರನ್ನು ಮಾತನಾಡ್ತಾರೆ. ದೇವರಲ್ಲಿ ಭಕ್ತರಿಗೆ ಅಂಥ ಅನುಕೂಲನಾಗಿರ್ತಕ್ಕಂಥ ಸ್ವಾಮಿ. ಹಿಂದೆ ಅತಿ ಪವಿತ್ರವಾದ ಗೋದಾವರಿ ಪುಣ್ಯ ತೀರದಲ್ಲಿ ಒಬ್ಬ ಬ್ರಾಹ್ಮಣ ವಾಸವಾಗಿದ್ದರಂತೆ. ಇದು ಆಕಾಶಗಂಗಾ ತೀರ್ಥ ಮಹಿಮೆ ಹೇಳಿದ್ದಾರೆ. ಅಲ್ಲಿ ಆ ಮಹಿಮೆ ಆ ಗೋದಾವರಿ ತೀರದಲ್ಲಿ

ಗೋದಾವರಿಯಲ್ಲಿ ಪುಣ್ಯತೀರದಲ್ಲಿ ಒಬ್ಬ ಬ್ರಾಹ್ಮಣ ತನ್ನ ಪಿತೃಶ್ರಾದ್ದ ಮಾಡಿಸಲಿಕ್ಕೆ ಒಬ್ಬ ಪುರೋಹಿತನನ್ನು ಕರೆಸ್ತ. ಅವನು ಅಪುತ್ರವಂತ, ಪಿತೃ ಋಣದಿಂದ ಯಾರು ಮುಕ್ತರಾಗಿಲ್ಲವೋ ಅವರ ಕೈಯಿಂದ ಪಿತೃಶ್ರಾದ್ದ ಮಾಡಿಸಬಾರದು ಅಂತ ಶಾಸ್ತ್ರ. ಪಿತೃ ಋಣದಿಂದ ಮುಕ್ತನಾಗದೇ ಇರತಕ್ಕಂತಹ ಬ್ರಾಹ್ಮಣನ ಕೈಯಲ್ಲಿ ಪಿತೃಶ್ರಾದ್ದಾದಿಗಳು ಮಾಡಿಸಿ ನಾನು ಪುಣ್ಯ ಕಾರ್ಯ ಮಾಡಿದೆ ಅಂತ ಸಂತೋಷ ಪಡ್ತಾನೆ. ಇದರಿಂದ ಪಿತರಾಂತರದ ಪರಮಾತ್ಮ ತೃಪ್ತನಾಗಿದ್ದಾನಾದರೂ ಕೂಡ ಶಾಸ್ತ್ರಕ್ಕೆ ವಿರುದ್ಧವಾಗಿ ನಡೆದವರಿಗೆ ಒಂದು ಸಣ್ಣ ಶಿಕ್ಷೆ ಕೊಡಬೇಕಾಗ್ತದೆ. ದೇವರ ಶಿಕ್ಷೆ ಅಂದರೆ ಶಿಕ್ಷಣ ಅಂತ ಅರ್ಥ. ಯಾಸ್ತ್ರ ವಿಧಿಮುತ್ಸರ್ಜೆ ವರ್ತದೆ ಕಾಮಕಾರತಃ ದಸಸಿದ್ಧಿ ಮಾ ಪ್ರವೃತ್ತಿ ನ ಸುಖಂ ನ ಪರಾಂಗತಿ ತಸ್ಮಾತ್ ಶಾಸ್ತ್ರಂ ಪ್ರಮಾಣ ಅಂತ ಕಾರ್ಯಕಾರಿ ವ್ಯವಸ್ಥಿತ. ಶ್ರುತಿಸ್ಮೃತಿ ಹರೇ ರಾಜ್ಞ ಪರಮಾತ್ಮನ ಆಜ್ಞಾರೂಪವಾಗಿರತಕ್ಕಂಥದ್ದು. ಅದನ್ನು ಕೊಂಚ ಮೀರಿದ ಕಾರಣದಿಂದ ಮಕ್ಕಳಿಲ್ಲದ ಪುರೋಹಿತನಿಂದ ಪಿತೃಶ್ರಾದ್ದ ಮಾಡಿಸಿದ ಕಾರಣದಿಂದ ಆ ಗೋದಾವರಿ ತೀರದ ವೇದಜ್ಞ ಪುಣ್ಯಶೀಲ ನಾಮಕನಾದ ವಿಪ್ರನಿಗೆ ಕತ್ತೆಯ ಮುಖ ಉಂಟಾಯಿತಂತೆ. ಗಾರ್ಧಪ ಮೋರೆ, ಈ ಕತ್ತೆ ಬುದ್ಧಿ ಬಂದ್ರೆ ಗೊತ್ತಾಗೋದಿಲ್ಲ, ಮುಖ ಬಂದ್ರೆ ಗೊತ್ತಾಗ್ತದೋ ಇಲ್ಲ, ನಾಚಿಕೆ ಆಯ್ತು. ಈ ಮೋರೆ ಎತ್ಕೊಂಡು ಹೇಗೆ ತಿರುಗಾಡ್ಲಿ ಅಂತ ಅದಕ್ಕಾಗಿ ಬಹಳ ದುಃಖದಿಂದ ಅನೇಕ ಜ್ಞಾನಿಗಳನ್ನು ಮಹಾತ್ಮರನ್ನು ಕೇಳ್ತಾನೆ, ನನ್ನ ಈ ಕುರೂಪ ಹೇಗೆ ದೂರ ಹೋದೀತು ಅಂತ. ಅನಿರೀಕ್ಷಿತವಾಗಿ ತಿರುಪತಿಯ ಕಡೆಗೆ ಹೋಗತಕ್ಕಂಥ ಯಾತ್ರಿಕರ ಜೊತೆಗೆ ತಾನು ಸೇರಿಕೊಳ್ತಾನೆ. ಅವರೆಲ್ಲರ ಜೊತೆಗೆ ಆಕಾಶ ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡ್ತಾನಂತೆ.

ಉದಕದಲ್ಲಿರುವ ಉದದಿ ಶಯನನ್ನು ಚಿಂತನೆ ಮಾಡಿ ಆ ಮುಳುಗಿ ಮೇಳಕ್ಕೆಳಿದಾಗ ಆ ಕತ್ತೆಯ ಮೋರೆ ಹೋಗಿ ಪರಮ ಸುಂದರವಾದ ಪೂರ್ವ ರೂಪವೇ ಪ್ರಾಪ್ತಿಯಾಗಿದೆ. ಏಕಪ್ರಕಾರ ಇದು ಆ ತೀರ್ಥದ ಮಹಿಮೆ. ಆಕಾಶಗಂಗೆಯ ಮಹಿಮೆಯನ್ನು ವರ್ಣನೆ ಮಾಡ್ತಾ ಕಪಿಲ ತೀರ್ಥನು ವರ್ಣನೆ ಮಾಡ್ತಾರೆ. ಅದು ಎಂಥ ಸ್ಥಳ ಅದು? ರುದ್ರದೇವರು ಸಾಕ್ಷಿ.

ಭೂಮಿ ಒಡೆದು ಮನೋತತ್ವಾಭಿಮಾನ ಮಹಾದೇವರು ಪ್ರಕಟವಾಗಿದ್ದಾರೆ. ಭೂಮ್ಯಾಕಾಶ ವ್ಯಾಪಕವಾಗಿ ಆ ಭೂಮಲಿಂಗವನ್ನು ಕಪಿಲ ಮಹಾಮುನಿ ಲೋಕಕ್ಕೆ ತೋರಿಸಿರತಕ್ಕಂಥವಾಗ

ಕಪಿಲ ತೀರ್ಥ ಸ್ನಾನ ಮಾಡಿ ಕಪಿಲ ಕಪಿಲ ಅಂತ ಅವನ ಹೆಸರನ್ನು ಪ್ರಾತಃಕಾಲದಲ್ಲಿ ಉಚ್ಚರಿಸುತ್ತಾನೆ. ಸಿದ್ಧಾನಾಂ ಕಪಿಲೋ ಮುನಿ ಅಂತ ಪರಮಾತ್ಮನ ಸನ್ನಿಧಾನ ವಿಶೇಷವುಳ್ಳ ಅವತಾರ ಅದು. ಆ ರುದ್ರದೇವರಿಗೆ ಮಹತ್ವ ತೋರಿಸಲೋಸ್ಕರವಾಗಿ ಕಪಿಲ ಮುನಿ ತಾನೇ ಅಲ್ಲಿ ಕುಳಿತು ಪೂಜೆ ಮಾಡಿ ಆ ಮನೋತತ್ವಾಭಿಮಾನ ದೇವತೆಯ ಮಹತ್ವವನ್ನು ತಿಳಿಯಪಡಿಸಿದ್ದಾನೆ. ಸ್ವತಃ ಕಪಿಲನಿಗೆ ದೇವರಿಗೆ ಮೊಮ್ಮಗನಾಗಬೇಕಾದ ರುದ್ರದೇವರು ತನ್ನ ಮೊಮ್ಮಗನೆತ್ತಿ ಆರಿಸೋದಲ್ಲಿ ವ್ಯಾಜ್ಯ. ಆ ಕ್ರಮದಲ್ಲಿ ತನ್ನ ಭಕ್ತರ ಮಹಿಮೆ ಲೋಕ ತಿಳಿಯಪಡಿಸಿದ್ದಾನೆ. ಇನ್ನು ಪಾಪನಾಶನ ತೀರ್ಥ ಇದೆ ಈ ಪರ್ವತದಲ್ಲಿ. ಯಾರು ಅದರಲ್ಲಿ ಸ್ನಾನ ಮಾಡ್ತಾರೆ, ಯಾವಾಗ ಸ್ನಾನ ಮಾಡಬೇಕು ಅಂತ ಕೇಳಿದಾಗಂತಾನೆ, ಶುಕ್ಲ ಪಕ್ಷದ ಶುದ್ಧ ಸಪ್ತಮಿ ಹಾಗೆಯೇ ಪುಷ್ಯ ಅಥವಾ ಹಸ್ತ ನಕ್ಷತ್ರದಂದು ಯಾರಿಲ್ಲಿ ಸ್ನಾನ ಮಾಡ್ತಾರೋ ಅವರ ಕೋಟಿ ಜನ್ಮದ ಪಾಪನಾಶ ಉಂಟು. ಅದಕ್ಕೆ ಪಾಪನಾಶನ ತೀರ್ಥ ಅಂತ ಅದಕ್ಕೆ ಹೆಸರು.

ಸಪ್ತಮಿಯ ದಿನ ಹಸ್ತ ಅಥವಾ ಪುಷ್ಯ ನಕ್ಷತ್ರದಂದು ಯಾರಿಲ್ಲಿ ಸ್ನಾನ ಮಾಡ್ತಾರೋ ಅವರ ಜನ್ಮಾಂತರದ ಪಾಪಗಳು ದೂರ ಹೋಗ್ತಾವಂತೆ. ಅದೋ ಮುಂದೆ ಕಾಣಿಸ್ತಾ ಇದೆ ಕುಮಾರಧಾರ, ಎಂಥ ಪವಿತ್ರ ಕ್ಷೇತ್ರವದು. ತಾರಕಾಸುರನ ಬಾಧಿಯಿಂದ ಸಕಲ ಸಜ್ಜನರು ಬಳಲುತ್ತಿರುಳು. ದೇವಸೇನಾನಿಯಾದ ಸ್ಕಂದನು ಕುಮಾರನು ಇಲ್ಲಿ ಸ್ನಾನ ಮಾಡಿ ಘೋರ ತಪಸ್ಸು ಮಾಡಿ ಕ್ರೂರ ಶಕ್ತಿಯಾಯುಧವನ್ನು ಪಡೆದು ಅದರಿಂದ ಶತ್ರು ಸಂಹಾರ ಮಾಡಿದ್ದರಿಂದ ಇದಕ್ಕೆ ಕುಮಾರಧಾರ ಅಂತ ಹೆಸರಾಗ್ತದಂತೆ.

ದೇಹತ್ಯಾಗ ಮಾಡಬೇಕು ಅಂತ ಬಂದು ಬಿದ್ದಾಗ ಅವನ ವೃದ್ಧಾಪ್ಯವೂ ಹೋಗಿ ತಾರುಣ್ಯ ಪ್ರಾಪ್ತಿ ಮಾಡಿಕೊಟ್ಟಂತಹ ಈ ಕ್ಷೇತ್ರಕ್ಕೆ ಕುಮಾರಧಾರ ಅಂತ ಈ ತೀರ್ಥಕ್ಕೆ ಹೆಸರಂತೆ. ಇಂತಹ ಶ್ರೀನಿವಾಸ ದೇವರ ಪವಿತ್ರ ಮಹಿಮೆಗಳನ್ನು ಮತ್ತೆ ಮತ್ತೆ ಚಿಂತಿಸಿ ಹರಿಗುರುಗಳ ಪರಮಾನುಗ್ರಹಕ್ಕೆ ಪಾತ್ರವಾಗುವಂತೆ ಅದಕ್ಕಾಗಿ ಆ ಸ್ವಾಮಿಯನ್ನು ಕೊಂಡಾಡುವ

ಇದುವರೆಗೂ ನೀವು ಕೇಳಿದ್ದು ಶ್ರೀ ತಿರುಪತಿ ವೆಂಕಟೇಶ್ವರ ಮಹಿಮೆ ಹರಿಕತೆ. ಹರಿಕತೆ ವಾಚಕರು ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರು. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರಿಯಲಿದ್ದು, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ.

0: ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
1: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ದಾಸರ ಪದಗಳನ್ನು ಕೇಳಲಿದ್ದೀರಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

ಬಂದಾಳ ಸವಿತ್ರ. ಅರೆ ಪತಿ ದೇವೇನ ಏಮ್ ರಾಜಾ ಲೇರೋ ಜರೆ ಹತೆ ಮಾಹಿತಿ ಲಾಯಿರೆ ಛಡಾನ ಆತ್ರಿ ತಾಕತ್ ವೇತಿರೆ ಓರೇಕನ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.
5: ಪಂಡಿತ್ ಡಾಕ್ಟರ್ ಪುಟ್ರಾಜ್ ಅಜ್ಜವರನ್ನ ನಮಸ್ಕರಿಸಿ ಹಾಗೂ ನಮ್ಮ ಅನುಭವಗಳಾದ ಪಂಡಿತ್ ಸೋಮನಾಥ್ ಮರಳುಸರ್ ಅವರಿಗೂ ನಮಸ್ಕರಿಸಿ, ಪ್ರಥಮದಲ್ಲಿ ಬೆಳಗಿನ ಸಮಯ ಆಗಿದ್ದರಿಂದ ರಾಗ್ ಕೋಮಲ್ ರಿಷಬ್ ಆಸ ಅವರನ್ನ ಪ್ರಸ್ತುತಪಡಿಸ್ತೀವಿ. ನಮ್ಮ ತಾಯಿಯವರು ಶ್ರೀಮತಿ ದಿಶಾ ಗರ್ಲಾಪುರ್ ಅವರು ತಂಬೂರಿ ಸಾಧ್ಯದಲ್ಲಿ ಸಾಧ್ಯವಿದೆ, ಅವ್ರಿಗೂ ನನ್ನ ನಮಸ್ಕಾರಗಳು ಕೇಳ್ತೇನೆ. ರಾಗ್ ಕೋಮಲ್ ರಿಷಬ್ ಆಸ ಅವರೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಇಲ್ಲಿ ಪ್ರಾರಂಭಿಸ್ತೇವೆ.

तो तुम्हारे भाग धर्म जो

0: ಪ್ರೇಕ್ಷಕರು ತಮ್ಮ ಪ್ರೀತಿಪೂರ್ವಕ ಚಪ್ಪಾಳೆ ಎಂದು ಅವರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೀನಿ. ಸುಮಾರು 55 ನಿಮಿಷಗಳ ಕಾಲ ನಿರಂತರವಾಗಿ
1: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
2: ಓಕೆ,
3: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
2: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
4: ಓಕೆ, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
2: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.